ಪ್ರಿಯ ಶ್ರೋತೃಗಳೇ, ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಕದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ ನಿಲಯದ ಇಂದಿನ ಪ್ರಸಾರ ಕಾರ್ಯವನ್ನು ಆರಂಭಿಸ್ತಾ ಇದ್ದೇವೆ. ಇಂದು 1948 ಶಕ ವರ್ಷ, ರಾಷ್ಟ್ರೀಯ ಪಂಚಾಂಗದ ಪ್ರಕಾರ ಶ್ರಾವಣ ಮಾಸದ 12ನೇ ದಿನ, ಅಂದರೆ 2026 ಇಸ್ವಿ ಆಗಸ್ಟ್ ತಿಂಗಳ 3ನೇ ತಾರೀಕು ಸೋಮವಾರ. ಈಗ ಸಮಯ 5:56:40. ಆತ್ಮೀಯ ಕೇಳುಗರಿಗೆಲ್ಲ ನಿಲಯದ ಪರವಾಗಿ ಬಿಎಸ್ ರಫೀಕ್ ಅಹಮದ್ ಬಯಸುವ ಶುಭ ಮುಂಜಾನೆ. ಶುಭ ನುಡಿ. ಜೀವನದಲ್ಲಿ ಬುದ್ಧಿವಂತಿಕೆ ಒಂದೇ ಸಾಲದು, ತಾಳ್ಮೆ ಮತ್ತು ವಿವೇಚನೆಯೂ ಮುಖ್ಯ. ಅಂಥವರ ಬದುಕು ನಿಜಕ್ಕೂ ಸಾರ್ಥಕ. ಹೀಗೆಂದವರು ವಿನೋಬಾ

ಆಕಾಶವಾಣಿ ಮಡಿಕೇರಿ. ಈಗ ಸಮಯ 6 ಗಂಟೆ ಆಗಲಿದೆ. ನಮ್ಮ ನಿಲಯದಿಂದ ಇಂದು ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ. ಇನ್ನು ಮುಂದೆ 6:10 ಉದಯರಾಗದಲ್ಲಿ ಭಕ್ತಿಗೀತೆಗಳನ್ನು ಕೇಳುತ್ತೀರಿ. 6:30 ಬೆಂಗಳೂರು ಕೇಂದ್ರದಿಂದ ಚಿಂತನ, ಪ್ರಸ್ತುತಿ ವಿಶ್ವೇಶ್ವರ ಗಾಯತ್ರಿ. ರೈತರಿಗೆ ಸಲಹೆ 6:35, 6:40 ಸ್ವರ ಮಾಧುರ್ಯ, 6:45 ಬೆಂಗಳೂರು ಕೇಂದ್ರದಿಂದ ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ ನ್ಯಾಯವಾಣಿ, ಸಹಯೋಗ ನ್ಯಾಯ ಸಂಸ್ಥೆ, ನಿರ್ಮಾಣ ಜಾಂಪಣ್ಣ ಆಶಿಹಾಳ್, ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರನಾರಾಯಣ. 7:47 ನಮ್ಮ ನಿಲಯದಿಂದ ಸುದ್ದಿ ಸಮಾಚಾರ, ಪ್ರಾಯೋಜಕರು ಅದ್ವೈತ್ ಹುಂಡೈ. 8:30 ಪ್ರಾಯೋಜಿತ ಕಾರ್ಯಕ್ರಮ ಆಯುಷ್ವಾಣಿ, ಪ್ರಾಯೋಜಕರು ಆಯುಷ್ ಇಲಾಖೆ ಕರ್ನಾಟಕ ಸರ್ಕಾರ, ಇದು ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ. 8:35 ನಮ್ಮ ನಿಲಯದಿಂದ ಚಿತ್ರಗೀತೆಗಳು, 8:50 ಕಗ್ಗದ ಸಿರಿ

ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ನಿರ್ಮಾಣ ಎಂ ಶಿವರಾಮ್. 9:05 ಭಾವಗೀತೆಗಳು, 9:30 ಚಿತ್ರಚಿತ್ತಾರ, ಚಿತ್ರಗೀತೆಗಳ ಸಂಯೋಜಿತ ಕಾರ್ಯಕ್ರಮವಿದೆ. 10:00 ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ವಿದುಷಿ ಸುಮತಿ ಮುತಾಟ್ಕರ್ ಅವರ ಗಾಯನ. 10:30 ಗಾನ ಭಜಾನ. 11:00 ನನ್ನದೆಯ ಹಾಡು ನೇರ ಫೋನಿನ್ ಕಾರ್ಯಕ್ರಮವಿದೆ. ಇದಕ್ಕೆ ಸಂಪರ್ಕಿಸಲು ಸಂಖ್ಯೆ 2285558, ಮತ್ತೊಂದು ಸಂಖ್ಯೆ 2281129, ಎಸ್ಟಿಡಿ ಕೋಡ್ ಸಂಖ್ಯೆ 08272. ನಿರ್ವಹಣೆ ಎಂ ಶಕುಂತಲ. 12:00 ಬೆಂಗಳೂರು ಕೇಂದ್ರದಿಂದ ವನಿತಾ ವಿಹಾರ. 12:35 ಆರೋಗ್ಯ ಕಾರ್ಯಕ್ರಮ, ಮಳೆಗಾಲದಲ್ಲಿ ಶ್ವಾಸಕೋಶದ ತೊಂದರೆಗಳು ಮತ್ತು ಪರಿಹಾರ. ಈ ಕುರಿತು ಮೈಸೂರಿನ ನಾರಾಯಣ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯ ಶ್ವಾಸಕೋಶ ತಜ್ಞರಾದ ಡಾಕ್ಟರ್ ಗೌತಮಿ ಕೆಆರ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಡಾಕ್ಟರ್ ಕುಲ್ದೀಪ್ ಎನ್. ಇದು ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ. 11:00 ಕೇಂದ್ರ ಸರ್ಕಾರದ ಯೋಜನೆಗಳ ಕುರಿತಾದ ಕಾರ್ಯಕ್ರಮ ಪ್ರಗತಿ ಪಥ, ಪಿಎಂ ಫಸಲ್ ಬಿಮಾ ಯೋಜನೆ, ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ. 11:30 ನಮ್ಮ ನಿಲಯದಿಂದ ಪ್ರಚಲಿತ ವಿದ್ಯಮಾನಗಳೊಂದಿಗೆ ಚಿತ್ರಗೀತೆಗಳನ್ನು ಕೇಳುತ್ತೀರಿ. 2:40 ಬೆಂಗಳೂರು ಕೇಂದ್ರದಿಂದ ಹಿಂದಿ ಪಾಠ. 3:00 ವಿವಿಧ ಭಾರತಿ ಕಾರ್ಯಕ್ರಮ ಮುಂಬೈ ಕೇಂದ್ರದ ಸಹಪ್ರಸಾರದಲ್ಲಿ. ಸಂಜೆ ನಮ್ಮ ನಿಲಯದಿಂದ ಭಕ್ತಿಗೀತೆಗಳನ್ನು ಕೇಳುತ್ತೀರಿ. 4:30 ನೆನಪು ನಿನಾದ, ಹಳೆಯ ಕನ್ನಡ ಚಿತ್ರಗೀತೆಗಳು. 5:00 ಮಹಿಳಾ ಲೋಕ. ವಿಶ್ವ ಸ್ತನ್ಯಪಾನ ಸಪ್ತಾಹದ ಸಂದರ್ಭದಲ್ಲಿ ಎದೆಹಾಲಿನ ಮಹತ್ವದ ಬಗ್ಗೆ ವಿರಾಜಪೇಟೆ ಸಾರ್ವಜನಿಕ ಆಸ್ಪತ್ರೆಯ ಸ್ತ್ರೀರೋಗ ವಿಭಾಗದ ಹಿರಿಯ ತಜ್ಞರಾದ ಡಾಕ್ಟರ್ ರಾಜೇಶ್ವರಿ ಬಿಕೆ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ವಿದ್ಯಾರಾವ್ ಕೆಎಲ್. ನಿರ್ವಹಣೆ ಪಿಎಂ ಜಗದೀಶ್. 5:30 ಚಿತ್ರಕಾವೇರಿ, ರಸಪ್ರಶ್ನೆಗಳನ್ನು ಆಧರಿಸಿದ ಚಿತ್ರಗೀತೆಗಳ ಕಾರ್ಯಕ್ರಮ. 6:00 ನಿಲಯದ ಕಾರ್ಯಕ್ರಮಗಳ ಪರಿಚಯ. 6:30 ಜಿಲ್ಲಾ ವಾರ್ತಾಪತ್ರ ಬೆಂಗಳೂರು ಕೇಂದ್ರದಿಂದ. 6:51 ಕೃಷಿರಂಗ, ಮಳೆಗಾಲದಲ್ಲಿ ಜೇನು ಕುಟುಂಬಗಳ ನಿರ್ವಹಣೆ ಕುರಿತು ಡಾಕ್ಟರ್ ರಘುಪತಿ ಕೆಂಚರೆಡ್ಡಿ ಅವರೊಂದಿಗೆ ಸಂದರ್ಶನವಿದೆ. 7:20 ಸುದ್ದಿ ಜೊಂಪೆ. ಪ್ರಾಯೋಜಕರು ಉದ್ಯಮಿ ಹಾಗೂ ಸಮಾಜ ಸೇವಕ ಎಡಿಕೇರಿ ಪ್ರಸನ್ನ. 7:29 ಸುದ್ದಿ ಸಮಾಚಾರ. ಪ್ರಾಯೋಜಕರು ಸ್ಯಾನ್ಸಿಟಿ ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್. 7:45 ನಮ್ಮ ನಿಲಯದಿಂದ ಭಾವಗೀತೆಗಳು. 8:00 ಸಿರಿಗಂಧ, ಚಿತ್ರಗೀತೆಗಳ ಸಂವಾದಾತ್ಮಕ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದಿಂದ. 8:30 ಈ ಕಾರ್ಯಕ್ರಮ ಮುಂದುವರಿಯಲಿದೆ. 9:15 ಭಾವಗೀತೆಗಳು. 9:30 ಜನಪದ ವೈವಿಧ್ಯ, ಸಂಪ್ರದಾಯದ ಹಾಡುಗಳ ಯುವ ಜನಪದ ಕಲಾವಿದೆ ಸಂಗೀತ ಸಂಗಯ್ಯ ಹಿರೇಮಠ ಅವರೊಂದಿಗೆ ಮಾತುಕತೆ. ಪ್ರಸ್ತುತಿ ತಿಮ್ಮಪ್ಪ ಹೆಚ್ ಗೌಡ. 10:00 ಸಂಸತ್ತಿನ ಉಭಯ ಸದನಗಳ ಕಾರ್ಯಕಲಾಪದ ಪ್ರಶ್ನೋತ್ತರ ಅವಧಿಯ ಧ್ವನಿಮುದ್ರಣ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ. ಇವಿಷ್ಟು ನಮ್ಮ ನಿಲಯದಿಂದ ಇಂದು ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ. ಆಕಾಶವಾಣಿ ಮಡಿಕೇರಿ, ಸಮಯ 6:05. ಇನ್ನು ಮುಂದೆ ಇಂಗ್ಲಿಷ್ನಲ್ಲಿ ವಾರ್ತೆಗಳು, ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.

0: games. And that is the end of this news bulletin.
1: ಆಕಾಶವಾಣಿ ಮಡಿಕೇರಿ, ಈಗ ವೇಳೆ 6:10:52. ಉದಯರಾಗ ಕಾರ್ಯಕ್ರಮದಲ್ಲಿ ಮೊದಲಿಗೆ ಚಂದ್ರಚೂಡ ಶಿವಶಂಕರ ಪಾರ್ವತಿ ರಮಣನೇ ನಿನಗೆ ನಮೋ ನಮೋ ಎಂ ಬಾಲಮುರಳಿ ಕೃಷ್ಣ ಅವರ ಧ್ವನಿಯಲ್ಲಿರುವ ಪುರಂದರದಾಸರ ಕೀರ್ತನೆ

ಇನ್ನು ಮುಂದೆ ಬಸವಣ್ಣನವರ ವಚನ. ಎನ್ನ ನಡೆಯೊಂದು ಪರಿ, ಎನ್ನ ನುಡಿಯೊಂದು ಪರಿ. ಹಾಡಿದ್ದಾರೆ ಪರಮೇಶ್ವರ ಹೆಗ್ಡೆ.

ಜೀವಜಾತಿಯ ಬದುಕಿ ಬಾಳುವ ಭೂಮಿ ತಾಯಿರ ದಯತಲು. ಸ್ನೇಹ ನನಿವಾಳ್ ಹಾಡಿದ್ದಾರೆ. ರಚನೆ ಮೇಕೇರಿರ ಲಿಲ್ಲಿ ಚರ್ಮಣ.

ಕಾರ್ಯಕ್ರಮದ ಕಡೆಯಲ್ಲಿ ಜಯ ಶಿವಶಂಕರ ಜಯ ಅಭಯಂಕರ, ರಚನೆ ನಾಗೇಶ್ ಕಾಲೂರು, ಹಾಡಿದ್ದಾರೆ ಬಿ ಎ ಗಣೇಶ್.

ಇದುವರೆಗೆ ಉದಯರಾಗ ಕಾರ್ಯಕ್ರಮದಲ್ಲಿ ಭಕ್ತಿಗೀತೆಗಳನ್ನು ಕೇಳಿದಿರಿ. ರೇಡಿಯೋ ಪ್ರಸಾರದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಈಗ ವೇಳೆ 6:30 ಗಳಲ್ಲಿವೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದಿಂದ ಚಿಂತನ ಕಾರ್ಯಕ್ರಮ.

0: ಶಾಸ್ತ್ರಿಯವರಿಂದ ಚಿಂತನಾ ಕೇಳುವಿರಿ.
1: ಬದುಕು ಎನ್ನುವುದು ಒಂದು ಸುಂದರ ಪ್ರಯಾಣ, ಆದರೆ ಈ ಪ್ರಯಾಣದಲ್ಲಿ ನಾವು ಎಷ್ಟೋ ಬಾರಿ ಸಣ್ಣ ಪುಟ್ಟ ಕಲ್ಲುಗಳಿಗೆ ಎಡವಿ ಇಡೀ ದಾರಿಯೇ ಸರಿಯಿಲ್ಲ ಎಂದು ಒಣಗುತ್ತಿರುತ್ತೇವೆ. ಇಂದು ನಾವು ನಮ್ಮ ಆಲೋಚನೆಗಳು ಹೇಗೆ ನಮ್ಮ ಬದುಕನ್ನು ರೂಪಿಸುತ್ತವೆ ಎಂಬ ಬಗ್ಗೆ ತುಸು ವಿವರವಾಗಿ ನೋಡೋಣ. ನಮ್ಮ ಮನಸ್ಸು ಒಂದು ಕನ್ನಡಿ ಇದ್ದಂತೆ, ನಾವು ಏನನ್ನು ಬಿತ್ತುತ್ತೇವೆಯೋ ಅದನ್ನೇ ಬೆಳೆಯುತ್ತೇವೆ. ನನ್ನಿಂದ ಇದು ಸಾಧ್ಯವಿಲ್ಲ ಎಂದು ನಾವು ಅಂದುಕೊಂಡರೆ ನಮ್ಮ ಮೆದುಳು ಸೋಲಲು ಸಾವಿರ ಕಾರಣಗಳನ್ನು ಹುಡುಕಿಕೊಡುತ್ತದೆ. ಅದೇ ನಾನು ಇದನ್ನು ಪ್ರಯತ್ನಿಸುತ್ತೇನೆ ಎಂದು ನಿರ್ಧರಿಸಿದರೆ ಗೆಲ್ಲುವ ದಾರಿಗಳು ತಾವಾಗಿಯೇ ಗೋಚರಿಸುತ್ತವೆ. ಗೆಲುವು ಸಿಗುವುದು ಸಾಮರ್ಥ್ಯದಿಂದ ಮಾತ್ರವಲ್ಲ, ಅಚಲವಾದ ವಿಶ್ವಾಸದಿಂದ. ಒಂದು ಸಣ್ಣ ಕಥೆ ನೆನಪಾಗುತ್ತಿದೆ. ಒಬ್ಬ ವ್ಯಕ್ತಿ ದಾರಿಯಲ್ಲಿ ಹೋಗುವಾಗ ಕಾಲಿಗೆ ಕಲ್ಲು ತಗಲಿ ಬಿದ್ದನಂತೆ. ಆತ ದೇವರಿಗೆ ಬಯ್ಯ ತೊಡಗಿದ. ದೇವರೇ, ನನಗೇಕೆ ಇಷ್ಟು ಕಷ್ಟ ಕೊಡುತ್ತೀಯೇ ಎಂದು. ಆದರೆ ಸ್ವಲ್ಪ ದೂರ ಹೋದ ಮೇಲೆ ಅವನಿಗೆ ತಿಳಿಯಿತು, ಆ ಕಲ್ಲು ತಗೊಲಿದ ಕಾರಣಕ್ಕೆ ಆತ ನಿಂತಿದ್ದ, ಇಲ್ಲವಾದರೆ ಮುಂದೆ ದೊಡ್ಡ ಗುಂಡಿಗೆ ಬೀಳುತ್ತಿದ್ದ. ಬದುಕಿನಲ್ಲಿ ನಮಗೆ ಎದುರಾಗುವ ಅಡೆತಡೆಗಳು ಕೆಲವೊಮ್ಮೆ ನಮ್ಮನ್ನು ದೊಡ್ಡ ಅಪಾಯದಿಂದ ರಕ್ಷಿಸಲು ಅಥವಾ ನಮಗೆ ಪಾಠ ಕಲಿಸಲು ಬಂದಿರುತ್ತವೆ. ಸಮಸ್ಯೆಗಳನ್ನು ತೊಂದರೆ ಎಂದು ನೋಡುವ ಬದಲು ಒಂದು ಅವಕಾಶ ಎಂದುಕೊಳ್ಳಬೇಕು. ನಮ್ಮಲ್ಲಿ ಹೆಚ್ಚಿನವರು ಕಳೆದು ಹೋದ ನಿನ್ನೆ ಬಗ್ಗೆ ಚಿಂತಿಸುತ್ತಾ ಅಥವಾ ಬರಲಿರುವ ನಾಳೆಯ ಬಗ್ಗೆ ಭಯಪಡುತ್ತಾ ಇಂದಿನ ಈ ಸುಂದರ ಕ್ಷಣವನ್ನು ಕಳೆದುಕೊಳ್ಳುತ್ತೇವೆ. ನೆನಪಿಡಿ, ನಿನ್ನೆ ಎಂಬುದು ರದ್ದಾದ ಚೆಕ್, ನಾಳೆ ಎಂಬುದು ಪ್ರಾಮಿಸರಿ ನೋಟ್, ಆದರೆ ಇಂದು ಎಂಬುದು ಮಾತ್ರ ಕೈಯಲ್ಲಿರುವ ನಗದು, ಹಾರ್ಡ್ ಕ್ಯಾಶ್. ಇದನ್ನು ಹೇಗೆ ಖರ್ಚು ಮಾಡುತ್ತೇವೆ ಎಂಬುದು ನಮ್ಮ ಕೈಯಲ್ಲಿದೆ. ಒಂದು ಪುಟ್ಟ ಸಲಹೆ, ದಿನಕ್ಕೆ ಕನಿಷ್ಠ 5 ನಿಮಿಷವಾದರೂ ನಮಗಾಗಿ ಸಮಯ ಮೀಸಲಿಡಬೇಕು. ಪ್ರಕೃತಿಯನ್ನು ಗಮನಿಸಬೇಕು, ಪಕ್ಷಿಗಳ ಚಿಲಿಪಿಲಿ ಆಲಿಸಬೇಕು, ಅಥವಾ ಒಂದು ಮಂದಹಾಸದೊಂದಿಗೆ ಅಪರಿಚಿತರನ್ನು ಸ್ವಾಗತಿಸಬೇಕು. ಈ ಸಣ್ಣ ಬದಲಾವಣೆ ನಮ್ಮ ಇಡೀ ದಿನದ ಉತ್ಸಾಹವನ್ನು ಹೆಚ್ಚಿಸುತ್ತದೆ. ಮನುಷ್ಯನು ತನ್ನ ಮನಸ್ಸಿನ ಮೇಲೆ ಹತೋಟಿ ಇರಿಸಿಕೊಂಡರೆ ಅವನಿಗೆ ಹೊಸ ದೃಷ್ಟಿ ಬರುತ್ತದೆ. ಅವನ ಜೀವನದಲ್ಲಿ ಏನೇ ಲಭಿಸಲಿ ಅದರ ಮೂಲದ್ರವ್ಯ ಅವನ ಮನಸ್ಸಿನಲ್ಲಿಯೇ ಇರುತ್ತದೆ. ಪ್ರೀತಿ ಮಾಡುವುದನ್ನಾಗಲಿ ದ್ವೇಷ ಮಾಡುವುದನ್ನಾಗಲಿ ಮನುಷ್ಯನಿಗೆ ಅವನ ಮನಸ್ಸೇ ಕಲಿಸಿಕೊಡುತ್ತದೆ. ನಮ್ಮ ಗಮನವನ್ನು ನಿರ್ಮಾಣದ ಕಡೆಗೆ ಹರಿಸಬೇಕಲ್ಲದೆ ನಿರ್ನಾಮದ ಕಡೆಗೆ ಹರಿಸಬಾರದು. ಒಂದೇ ಒಂದು ಸಣ್ಣ ಬೀಜದಲ್ಲಿ ಸಾವಿರ ಅರಣ್ಯಗಳು ಎಂದು ಹೇಳುವ ಮಾತು ಸುಳ್ಳಲ್ಲ. ಲೆಕ್ಕವಿಡು ನೀ ಕಳೆದ ಸಂತಸದ ಸಂಗತಿಯ, ಮರೆತು ಬಿಡು ಕ್ಲೇಶಗಳ ಚುಚ್ಚು ಮುಳ್ಳುಗಳ. ಉರಿಬಿಸಿಲಿನಲ್ಲಿ ನಿಂತು ರವಿಯ ಶಪಿಸುವೆ ಏಕೆ, ತಣ್ಣಗಿರು ನೆರಳಿನಲ್ಲಿ ಮುದ್ದುರಾಮನ ಈ ಮಾತು ಎಷ್ಟು ಆಕರ್ಷಕ ಅಲ್ಲವೇ. ಕೆಟ್ಟ ಅಭ್ಯಾಸಗಳು ಇರುವವನು ಬದಲಾಗಬಹುದು, ಆದರೆ ಕೆಟ್ಟ ಆಲೋಚನೆಗಳು ಇರುವವನು ಜೀವನದಲ್ಲಿ ಎಂದಿಗೂ ಬದಲಾಗಲಾರ. ಜೀವನದಲ್ಲಿ ಏನೆಲ್ಲ ಸಿಕ್ಕಿದೆಯೋ ಅದನ್ನು ಜೀರ್ಣಿಸಿಕೊಳ್ಳಲು ಕಲಿಯಬೇಕು. ಏಕೆಂದರೆ ಭೋಜನ ಜೀರ್ಣವಾಗದೇ ಇದ್ದರೆ ರೋಗಗಳು ಹೆಚ್ಚಾಗುತ್ತವೆ, ಪ್ರಶಂಸೆ ಜೀರ್ಣವಾಗದೇ ಇದ್ದರೆ ಅಹಂಕಾರ ಹೆಚ್ಚುತ್ತದೆ, ದುಃಖ ಜೀರ್ಣವಾಗದಿದ್ದರೆ ನಿರಾಸೆ ಹೆಚ್ಚುತ್ತದೆ, ನಿಂದನೆ ಜೀರ್ಣವಾಗದಿದ್ದರೆ ಶತ್ರುತ್ವ ಹೆಚ್ಚುತ್ತದೆ. ದೇಹ ದೌರ್ಬಲ್ಯವನ್ನು ನೋಡಿ ಔಷಧಿ ನೀಡಬೇಕು, ಜೀವ ದೌರ್ಬಲ್ಯವನ್ನು ನೋಡಿ ಉಪದೇಶ ಕೊಡಬೇಕು. ಕನಸಿಗೂ ನನಸಿಗೂ ಒಂದೇ ವ್ಯತ್ಯಾಸ, ಕನಸು ಕಾಣಲು ಶ್ರಮವಿಲ್ಲದ ನಿದ್ದೆ ಬೇಕು, ನನಸು ಮಾಡಲು ನಿದ್ದೆಯಿಲ್ಲದ ಶ್ರಮ ಬೇಕು. ತನ್ನ ಮನಸ್ಸಿಗೆ ಬಂದಂತೆ ಜೀವಿಸುವ ಜೀವನಕ್ಕೆ ಹೆಚ್ಚು ಮಹತ್ವ ಇರುವುದಿಲ್ಲ. ಚಿಂತಿಸಿದರೆ ಬದುಕು ದುರಂತವಾಗುತ್ತದೆ, ಚಿಂತನೆ ಮಾಡಿದರೆ ಅದೊಂದು ಆಟವಾಗುತ್ತದೆ. ಕಲಿಯಬೇಕೆಂಬ ಆಸಕ್ತಿ ಮನಸ್ಸಿನಲ್ಲಿ ತೀವ್ರವಾಗಿದ್ದರೆ ಲೋಕದಲ್ಲಿ ಕಣ್ಣಿಗೆ ಕಾಣುವುದೆಲ್ಲವೂ ಗುರುವಾಗುತ್ತದೆ. ಒಂದು ಮೊಟ್ಟೆಯನ್ನು ಹೊರಗಿನಿಂದ ಒಡೆದಾಗ ಒಂದು ಜೀವವು ನಾಶವಾಗುತ್ತದೆ, ಆದರೆ ಅದು ಒಳಗಿನಿಂದ ಒಡೆದಾಗ ಮರಿಯೊಂದು ಹೊರಬಂದು ಹೊಸ ಬದುಕು ಪ್ರಾರಂಭವಾಗುತ್ತದೆ. ಅಂತೆಯೇ ಮಹತ್ತರವಾದ ವಿಷಯಗಳು ಪ್ರಾರಂಭವಾಗುವುದು ಒಳಗಡೆಯಿಂದ. ಸಕಾರಾತ್ಮಕವಾಗಿರಲು ಸುಲಭವಾದ ದಾರಿ ಎಂದರೆ ಕೃತಜ್ಞತೆ. ನಮ್ಮ ಬಳಿ ಇಲ್ಲದಿರುವುದರ ಬಗ್ಗೆ ಪಟ್ಟಿ ಮಾಡುವ ಬದಲು ನಮ್ಮ ಬಳಿ ಇರುವುದಕ್ಕೆ ದೇವರಿಗೆ ಅಥವಾ ಪ್ರಕೃತಿಗೆ ಧನ್ಯವಾದ ಹೇಳಬೇಕು. ಆರೋಗ್ಯವಂತ ದೇಹ, ಹೊಟ್ಟೆಗೆ ಅನ್ನ, ತಲೆಯ ಮೇಲೆ ಸೂರು ಮತ್ತು ಪ್ರೀತಿಸುವ ಕುಟುಂಬ, ಇವಿಷ್ಟಿದ್ದರೆ ನಾವು ಈ ಜಗತ್ತಿನ ಅದೆಷ್ಟೋ ಶ್ರೀಮಂತರಿಗಿಂತ ಅದೃಷ್ಟವಂತರು. ಕತ್ತಲೆಯನ್ನು ಬಯ್ಯುತ್ತಾ ಕೂರುವ ಬದಲು ಒಂದು ಸಣ್ಣ ಹಣತೆ ಹಚ್ಚುವುದು ಮೇಲಲ್ಲವೇ? ನಮ್ಮ ಸಕಾರಾತ್ಮಕ ಆಲೋಚನೆಯ ಆಹಣತೆ. ಸೋಲು ಎನ್ನುವುದು ಅಂತ್ಯವಲ್ಲ, ಅದು ಹೊಸ ಆರಂಭದ ಮುನ್ನುಡಿ. ಇಂದಿನ ದಿನ ನಮ್ಮೆಲ್ಲರಿಗೂ ಶುಭ ತರಲಿ. ನಮ್ಮ ಮುಖದ ಮೇಲಿನ ನಗು ಎಂದಿಗೂ ಮಾಸದಿರಲಿ. ನಾವು ಅಲ್ಲಿಯವರೆಗೆ ಸದಾ ನಗುತ್ತಿರೋಣ. ನಗುವನ್ನು

0: ಹಂಚುತ್ತಿರೋಣ.
1: ಇದುವರೆಗೂ ವಿಶ್ವೇಶ್ವರ ಗಾಯತ್ರಿಯವರಿಂದ ಚಿಂತನ ಕೇಳಿದಿರಿ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.
2: ಆಕಾಶವಾಣಿ ಮಡಿಕೇರಿ, ಈಗ ವೇಳೆ 6:36:23. ಈಗ ರೈತರಿಗೆ ಸಲಹೆ.
3: ಕಾಫಿ ಬೆಳೆಯಲ್ಲಿ ಆಗಸ್ಟ್ ತಿಂಗಳಿನಲ್ಲಿ ನಾವು ಕೆಲವೊಂದು ಕೀಟ ನಿರ್ವಹಣಾ ಕ್ರಮಗಳನ್ನು ಅನುಸರಿಸಬೇಕಾಗತ್ತೆ. ಕಾಫಿ ಕಾಯಿಕೊರಕ ಅಂದರೆ ಬೆರ್ರಿ ಬೋರರ್ ಕೀಟದ ಬಾಧೆ ಕಂಡುಬಂದರೆ ಈ ಕಾಫಿ ಕಾಯಿಗಳನ್ನು ಈ ಬೆರ್ರಿ ಬೋರರ್ ಕೀಟದ ಬಾಧೆಯಿಂದ ರಕ್ಷಣೆ ಮಾಡೋದಕ್ಕೆ ನಾವು ಈ ಬೆವೇರಿಯಾ ಬ್ಯಾಸಿಯಾನ ಶಿಲೀಂಧ್ರದ ದ್ರಾವಣವನ್ನು ಸಿಂಪರಣೆ ಮಾಡಬೇಕಾಗತ್ತೆ. 200 ಲೀಟರ್ ನೀರಿಗೆ 40 ಗ್ರಾಂನಷ್ಟು ಬೆವೇರಿಯಾ ಬ್ಯಾಸಿಯಾನ ಶಿಲೀಂಧ್ರವನ್ನು 200 ಮಿಲಿಲೀಟರ್ನಷ್ಟು ಅಂಟು ದ್ರಾವಣದ ಜೊತೆಯಲ್ಲಿ ಸೇರಿಸಿ ಮಳೆ ಬಿಡು ಕೊಟ್ಟಾಗ ಸಿಂಪರಣೆ ಮಾಡಬೇಕಾಗತ್ತೆ. ಈ ಬೆವೇರಿಯಾ ಬ್ಯಾಸಿಯಾನ ಪರಿಣಾಮಕಾರಿಯಾಗಿ ಕೆಲಸ ಮಾಡೋದಕ್ಕೆ ಇದರಲ್ಲಿರುವಂಥ ಈ ಸ್ಪೋರ್ಗಳ ಸಂಖ್ಯೆ ಅಥವಾ ಬೀಜಾಣುಗಳ ಸಂಖ್ಯೆ 10^7 ಇರಬೇಕಾಗತ್ತೆ. ಅಂದರೆ ಇದನ್ನು ಕೊನಿಡಿಯಾ ಅಂತ ಕರೀತಾರೆ. ಪ್ರತಿ ಮಿಲಿಲೀಟ್ರ್ ದ್ರಾವಣದಲ್ಲಿ 10^7 ಕೊನಿಡಿಯಾಗಳು ಅಂದರೆ ಈ ಬೀಜಾಣುಗಳು ಇರಬೇಕಾಗತ್ತೆ. ಇದನ್ನು ನಮ್ಮ ರೈತ ಬಾಂಧವರು ಗಮನದಲ್ಲಿ ಇಟ್ಕೋಬೇಕಾಗತ್ತೆ. ಬೆವೇರಿಯಾ ಬ್ಯಾಸಿಯಾನ ಈ ಶಿಲೀಂಧ್ರದ ಸೋಂಕಿಗೆ ರೈತ ಬಾಂಧವರು ಕಾಫಿ ಮಂಡಳಿಯ ಅಧಿಕಾರಿಗಳನ್ನು ಸಂಪರ್ಕಿಸಬಹುದು. ಕಾಫಿ ಕೊಳೆ ರೋಗ ಮತ್ತು ಕಾಯಿ ತೊಟ್ಟು ಕೊಳೆ ರೋಗಗಳ ನಿರ್ವಹಣೆ ಕೂಡ ಬಹಳ ಮುಖ್ಯ. ಮಳೆಗಾಲದಲ್ಲಿ ಕಪ್ಪು ಕೊಳೆ ರೋಗ ಮತ್ತು ಕಾಫಿ ಕಾಯಿ ತೊಟ್ಟು ಕೊಳೆಯ ರೋಗಗಳು ಸಾಮಾನ್ಯವಾಗಿ ಕಂಡುಬರ್ತವೆ. ಮುಖ್ಯವಾಗಿ ಈ ರೋಗದ ಲಕ್ಷಣಗಳು ಅಂದರೆ ನಾವು ಕಾಯಿಗಳ ತೊಟ್ಟು ಕೊಳೆತಿರೋದನ್ನು ಕಾಣಬಹುದು. ಹಾಗೆಯೇ ಎಲೆಗಳ ಮೇಲೆ ಮತ್ತು ರೆಕ್ಕೆಗಳ ಮೇಲೆ ಶಿಲೀಂಧ್ರದ ಬೆಳವಣಿಗೆ ಕೂಡ ಆಗಿರುತ್ತೆ. ಬಾಧಿತ ಎಲೆಗಳು ಕಾಂಡದಿಂದ ನೇತಾಡ್ತಾ ಇರ್ತವೆ. ಈ ನೇತಾಡೋದಕ್ಕೆ ಈ ಶಿಲೀಂಧ್ರದ ಎಳೆ ಸಹಾಯ ಮಾಡುತ್ತೆ. ಈ ಒಂದು ಲಕ್ಷಣಗಳನ್ನು ನಮ್ಮ ರೈತ ಬಾಂಧವರು ಗಮನಿಸ್ಬಿಟ್ಟು ಕೆಲವು ಕ್ರಮಗಳನ್ನು ಅನುಸರಿಸಬೇಕಾಗತ್ತೆ. ರೋಗ ಕಂಡುಬಂದರೆ ರೋಗ ಪೀಡಿತ ಎಲೆಗಳು ಮತ್ತು ಹಣ್ಣುಗಳನ್ನು ಸಂಗ್ರಹಣೆ ಮಾಡಿ ನಾಶ ಮಾಡಬೇಕಾಗತ್ತೆ. ಮತ್ತು ತೋಟದಲ್ಲಿ ಸ್ವಚ್ಛತೆಯನ್ನು ಕಾಪಾಡ್ಕೋಬೇಕು. ಈ ಕೊಳೆ ರೋಗಗಳ ಬೆಳವಣಿಗೆಯನ್ನು ಕಡಿಮೆ ಮಾಡೋದಕ್ಕೆ ನಾವು ಶಿಲೀಂಧ್ರನಾಶಕದ ಸಿಂಪರಣೆಯನ್ನು ಕೈಗೊಳ್ಳಬಹುದು. ಟೆಬಿಕೊನೋಸೋಲ್ 38.39% ಇದನ್ನು ಪ್ರತಿಯೊಂದು ಬ್ಯಾರಲ್ ನೀರಿಗೆ ಅಂದರೆ 200 ಲೀಟ್ರ್ ನೀರಿಗೆ 200 ಮಿಲಿಲೀಟ್ರ್ ಪ್ರಮಾಣದಲ್ಲಿ ನಾವು ಬೆರೆಸ್ಕೋಬೇಕಾಗತ್ತೆ. ಇದಕ್ಕೆ 50 ಮಿಲಿಲೀಟ್ರ್ನಷ್ಟು ಪ್ಲಾನೋಫಿಕ್ಸ್ ಮತ್ತು ಯಾವುದೇ ಒಂದು ಅಂಟನ್ನು 100 ಮಿಲಿಲೀಟ್ರ್ ಪ್ರಮಾಣದಲ್ಲಿ ಬೆರೆಸ್ಕೊಂಡು ಆ ಕಾಯಿಗಳು ಎಲೆಗಳು ಮತ್ತು ಎಳೆ ಕಾಂಡಗಳು ಚೆನ್ನಾಗಿ ನೆನೆಯೋ ರೀತಿಯಲ್ಲಿ ನಾವು ಸಿಂಪರಣೆಯನ್ನು ಮಾಡಬೇಕಾಗತ್ತೆ. ಮೈರೋಥೀಷಿಯಂ ಎಲೆ ಚುಕ್ಕೆ ರೋಗ ಮತ್ತು ಕಾಯಿಕೊಳೆ ರೋಗಗಳು ಕೂಡ ಸಾಮಾನ್ಯವಾಗಿ ಕಂಡುಬರ್ತವೆ. ಮಳೆಗಾಲದಲ್ಲಿ ಸಾಮಾನ್ಯವಾಗಿ ಹೊಸದಾಗಿ ನೆಟ್ಟಂಥ 1 ಅಥವಾ 2 ವರ್ಷದ ಕಾಫಿ ತೋಟಗಳಲ್ಲಿ ಕಳೆ ತೆಗೆಯೋದಕ್ಕೆ ಬ್ರಷ್ ಕಟರ್ಗಳನ್ನು ಬಳಸಲಾಗುತ್ತೆ. ಈ ಸಂದರ್ಭದಲ್ಲಿ ಮೈರೋಥೀಷಿಯಂ ಶಿಲೀಂಧ್ರದಿಂದ ಉಂಟಾಗುವಂಥ ಎಲೆ ಚುಕ್ಕೆ ರೋಗ ಮತ್ತು ಕಾಯಿ ಕೊಳೆಯುವಂಥ ರೋಗಗಳು ಕಂಡುಬರುವಂಥ ಸಾಧ್ಯತೆ ಇರುತ್ತೆ. ರೋಗಪೀಡಿತ ಕಾಫಿ ಗಿಡದ ಎಲೆಗಳ ಮೇಲೆ ನಾವು ಕಂದು ಅಥವಾ ಕಪ್ಪು ಬಣ್ಣದ ವೃತ್ತಾಕಾರದ ಚುಕ್ಕೆಗಳನ್ನು ಕಾಣಬಹುದು. ಈ ಚುಕ್ಕೆಗಳ ಸುತ್ತ ಕೇಂದ್ರೀಕೃತ ಉಂಗುರ ಕೂಡ ಇರುತ್ತೆ. ಮತ್ತು ಹಣ್ಣುಗಳ ಮೇಲೆ ವೃತ್ತಾಕಾರದ ಸ್ವಲ್ಪ ಗುಳಿಬಿದ್ದ ಕಪ್ಪು ಬಣ್ಣದ ಮಚ್ಚೆಗಳು ಕಾಣಿಸ್ಕೊಳ್ತವೆ. ಸೋಂಕು ಹೆಚ್ಚಾದಂತೆ ಹಣ್ಣುಗಳ ಮೇಲಿರುವಂಥ ಮಚ್ಚೆಗಳು ತುದಿಗೆ ಹರಡ್ತವೆ ಮತ್ತು ಕೊನೆಗೆ ಇಡೀ ಹಣ್ಣುಗಳು ಕಪ್ಪು ಬಣ್ಣಕ್ಕೆ ತಿರುಗ್ತವೆ. ನೆಲಕ್ಕೆ ಸಮೀಪವಾಗಿರುವಂಥ ಎಲೆಗಳಲ್ಲಿ ರೋಗದ ಲಕ್ಷಣಗಳು ಹೆಚ್ಚಾಗಿ ಕಂಡುಬರ್ತವೆ. ಸೋಂಕಿತ ಎಲೆಗಳು ಮತ್ತು ಹಣ್ಣುಗಳು ಉದುರು ಹೋಗ್ತವೆ. ಮಳೆಗಾಲದಲ್ಲಿ ಮೈರೋಥೀಷಿಯಂ ಬಾಧೆ ಕಳೆಗಳಲ್ಲಿ ಕಾಣಿಸೋದ್ರಿಂದ ಕಾಫಿ ತೋಟದಲ್ಲಿ ಯಾವುದೇ ತರಹದ ಕಳೆಗಳು ಇರದಂತೆ ಸ್ವಚ್ಛವಾಗಿ ಇಟ್ಕೋಬೇಕಾಗತ್ತೆ. ಕಾಫಿ ತೋಟದಲ್ಲಿ ಮಳೆಗಾಲದಲ್ಲಿ ಬ್ರಷ್ ಕಟರನ್ನು ಉಪಯೋಗಿಸಬಾರ್ದು. ಈ ಮೈರೋಥೀಷಿಯಂ ರೋಗಾಣು ಕಳೆ ಗಿಡಗಳಲ್ಲಿ ಸಾಮಾನ್ಯವಾಗಿ ಇರುತ್ತೆ. ಮಳೆಗಾಲದಲ್ಲಿ ಬ್ರಷ್ ಕಟರ್ ಉಪಯೋಗಿಸಿದಾಗ ಈ ರೋಗಾಣು ಕಾಫಿ ಗಿಡಗಳಿಗೆ ಹರಡುತ್ತೆ. ಈ ಮೈರೋಥೀಷಿಯಂ ರೋಗಪೀಡಿತ ಗಿಡಗಳಿಗೆ ನಾವು ಶಿಲೀಂಧ್ರನಾಶಕದ ಸಿಂಪರಣೆಯನ್ನು ಮಾಡಬೇಕಾಗತ್ತೆ. ಪ್ರತಿ ಲೀಟರ್ ನೀರಿಗೆ 1 ಮಿಲಿಲೀಟರ್ನಷ್ಟು ಪ್ರೋಪಿಕೊನೋಸೋಲ್ 25 UC ಬೆರೆಸಿಕೊಂಡು ನಾವು ಸಿಂಪರಣೆಯನ್ನು ಮಾಡಬೇಕಾಗತ್ತೆ. ಮತ್ತೊಂದು ಸಿಂಪರಣೆಯನ್ನು ನಾವು 25-30 ದಿನದ ಅಂತರದಲ್ಲಿ ಮಾಡಬೇಕಾಗತ್ತೆ. ಈ ಒಂದು ಸಮಯದಲ್ಲಿ ನಾವು ಶಿಲೀಂಧ್ರನಾಶಕವನ್ನು ಬದಲಾಯಿಸಬೇಕಾಗತ್ತೆ. ಮ್ಯಾಂಕೋಜಬ್ 75 WP ಪ್ರತಿ ಲೀಟರ್ ನೀರಿಗೆ 2 ಗ್ರಾಂ ಪ್ರಮಾಣದಲ್ಲಿ ಬೆರೆಸಿಕೊಂಡು ನಾವು ಆ ರೋಗ ಬಂದಿರುವಂಥ ಕಾಯಿಗಳಿಗೆ ಮತ್ತು ಗಿಡಗಳಿಗೆ ಸಿಂಪರಣೆಯನ್ನು ಮಾಡಬೇಕಾಗತ್ತೆ. ಮತ್ತು ಕಾಫಿ ಗಿಡಗಳ ನರ್ಸರಿಯಲ್ಲಿ ಕಾಂಡಕ್ಷಯ ಮತ್ತು ಎಲೆ ಚುಕ್ಕೆ ರೋಗಗಳು ಕಾಣಬರ್ತವೆ. ಈ ಎಲೆ ಚುಕ್ಕೆ ರೋಗ ಮತ್ತು ಕಾಂಡಕ್ಷಯ ರೋಗ ಮೈರೋಥೀಷಿಯಂ ರೋರಿಡಮ್ ಎಂಬ ಶಿಲೀಂಧ್ರದಿಂದ ಉಂಟಾಗುತ್ತೆ. ಕಾಫಿ ಗಿಡಗಳನ್ನು ಈ ರೋಗದಿಂದ ರಕ್ಷಿಸೋದಕ್ಕೆ ಪಾಲ್ತೀನ್ ಹಾಳೆಯ ಮೇಲ್ಛಾವಣಿಯನ್ನು ಮಾಡಬೇಕು. ರೋಗ ಕಂಡುಬಂದರೆ ರೋಗಪೀಡಿತ ಎಲೆ ಮತ್ತು ಕಾಂಡಗಳನ್ನು ಈ

0: ಸರಿಯಿಂದ ತೆಗೆದು ನಾಶ ಮಾಡಬೇಕಾಗತ್ತೆ. ಆನಂತರ ಶಿಲೀಂದ್ರನಾಶಕದ ಸಿಂಪಡಣೆಯನ್ನು ಕೈಗೊಳ್ಳಬೇಕಾಗತ್ತೆ. ಪ್ರೊಪಿಕೊರಸೋಲ್ 25 UC ಪ್ರತಿ ಲೀಟರ್ ನೀರಿಗೆ 1 ml ಪ್ರಮಾಣದಲ್ಲಿ ಬೆರೆಸಿಕೊಂಡು ಸಿಂಪಡಣೆಯನ್ನು ಮಾಡಬೇಕಾಗತ್ತೆ. 25-30 ದಿನಗಳ ನಂತರ ಮತ್ತೊಂದು ಸಿಂಪಡಣೆಯನ್ನು ನಾವು ಕೈಗೊಳ್ಳಬೇಕಾಗತ್ತೆ. 2 ಗ್ರಾಂನಷ್ಟು ಮ್ಯಾಂಕೋಜಬ್ 75 WP ಪ್ರತಿ ಲೀಟರ್ ನೀರಿಗೆ ಬೆರೆಸಿಕೊಂಡು ಸಿಂಪಡಣೆಯನ್ನು ಮಾಡಬೇಕಾಗತ್ತೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ರೈತ ಬಾಂಧವರು ಕಾಫಿ ಮಂಡಳಿಯ ಅಧಿಕಾರಿಗಳನ್ನು ಸಂಪರ್ಕಿಸಬಹುದು.
1: ರೈತರಿಗೆ ಸಲಹೆ ಕೇಳಿದ್ರಿ.
2: ಅರ್ಜೆಂಟಾಗಿ ಫುಡ್ ಡೆಲಿವರಿ ಮಾಡಬೇಕು ಈ ಟ್ರಾಫಿಕ್ ಅಲ್ಲಿ, ಅಪಘಾತವಾಗಿ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಏನಪ್ಪ ಗತಿ?
3: ಅದಕ್ಕಾಗಿಯೇ ಕರ್ನಾಟಕ ಸರ್ಕಾರ ತಂದಿದೆ ಕರ್ನಾಟಕ ರಾಜ್ಯ ಗಿಗ್ ಕಾರ್ಮಿಕರ ವಿಮಾ ಯೋಜನೆ. ಅಪಘಾತ ವಿಮೆ, ಜೀವ ವಿಮೆ, ಆಸ್ಪತ್ರೆ ವೆಚ್ಚಕ್ಕೆ ನೆರವು ಇವೆಲ್ಲವೂ ಉಚಿತ. 18-60 ವರ್ಷದ ಫುಡ್ ಡೆಲಿವರಿ ಹಾಗೂ ಇ ಕಾಮರ್ಸ್ ಸಂಸ್ಥೆಗಳಲ್ಲಿ ಡೆಲಿವರಿ ಕೆಲಸ ಮಾಡುತ್ತಿರುವ ಸೇವಾ ಸಿಂಧು ಪೋರ್ಟಲ್ ನಲ್ಲಿ ನೋಂದಾಯಿಸಿದ ಅರ್ಹ ಗಿಗ್ ಕಾರ್ಮಿಕರಿಗೆ ಮಾತ್ರ ಈ ಸೌಲಭ್ಯ. ಹೆಚ್ಚಿನ ಮಾಹಿತಿಗಾಗಿ 1-55-214 ಸಹಾಯವಾಣಿಗೆ ಕರೆ ಮಾಡಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
2: ಬೆಳಿಗ್ಗೆ 4 ಗಂಟೆಗೆ ಪೈಪರ್ ಹಾಕೋ ಕೆಲಸ ಶುರು ಆಗುತ್ತೆ. ಮಳೆ ಇರಲಿ ಚಳಿ ಇರಲಿ, ರಸ್ತೆಯಲ್ಲಿ ಓಡಾಡೋದೇ ನಮ್ಮ ಜೀವನ ಆಗೋಯ್ತು.
4: ಬೇಸರ ಮಾಡ್ಕೋಬೇಡ, ಈಗ ನಮ್ಮಂತವರ ಸುರಕ್ಷತೆಗೆ ಕರ್ನಾಟಕ ಸರ್ಕಾರದ ವಿಶೇಷ ಯೋಜನೆ ಇದೆ. ದಿನಪತ್ರಿಕೆ ಮತ್ತು ಹಾಲು ವಿತರಣಾ ಕಾರ್ಮಿಕರ ಅಪಘಾತ ಪರಿಹಾರ ಮತ್ತು ವೈದ್ಯಕೀಯ ಸೌಲಭ್ಯ ಯೋಜನೆ.
3: 16-70 ವರ್ಷದ ಅರ್ಹ ಕಾರ್ಮಿಕರು ಇಂದೇ KSU.WSSP.Karnataka.GOV.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
5: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
1: ಆಕಾಶವಾಣಿ ಮಡಿಕೇರಿ, ಈಗ ಸ್ವರಮಾಧುರ್ಯ ಕಾರ್ಯಕ್ರಮದಲ್ಲಿ ರಾಜ್ಕುಮಾರ್ ಭಾರತಿ ಅವರ ಹಾಡುಗಾರಿಕೆಯಲ್ಲಿ ಸುಬ್ರಹ್ಮಣ್ಯ ಭಾರತಿ ಅವರ ಕೃತಿ ಪಾರುಕುಳ್ಳೆ ನಲ್ಲ ನಾಡು, ರಾಗ ದೇಶ್ ಆದಿತಾಳ.

0: ಸುಬ್ರಹ್ಮಣ್ಯ ಭಾರತಿಯವರ ಕೃತಿಯನ್ನು ಕೇಳಿದಿರಿ. ಆಕಾಶವಾಣಿ ಮಡಿಕೇರಿ, ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದಿಂದ.
1: ನ್ಯಾಯವಾಣಿ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದಾರೆ ವಕೀಲರು ಹಾಗೂ ಸಂವಿಧಾನ ಫೆಲೋ ಆಗಿರುವ ಮಂಜೇಶ್ ಅವರು. ಸರ್ ನಮಸ್ಕಾರ.
2: ಸರ್ ನಮಸ್ತೆ ಸರ್.
1: ಈಗ ಹಿಂದಿನ ಕಾರ್ಯಕ್ರಮಗಳಲ್ಲಿ ನಾವು ಪರೀಕ್ಷೆಗಳಲ್ಲಿ ನಕಲು ಮಾಡುವುದು ಮತ್ತು ಪ್ರಶ್ನೆ ಪತ್ರಿಕೆ ಸೋರಿಕೆ, ಅದರಿಂದ ಏನೇನು ಸಮಸ್ಯೆಗಳಾಗ್ತವೆ, ಕಾನೂನಿನಡಿನಲ್ಲಿ ಇದು ಯಾವ ರೀತಿಯಾದಂತಹ ಅಪರಾಧ ಅನ್ನೋದನ್ನ ತಾವು ತಿಳಿಸಿದಿರಿ. ಈಗ ಈ ಪರೀಕ್ಷಾ ಫಲಿತಾಂಶಗಳಲ್ಲಿ ವಂಚನೆ ಅಥವಾ ಅಕ್ರಮ ಕಂಡು ಬಂದ್ರೆ ವಿದ್ಯಾರ್ಥಿಗಳು ಏನ್ ಮಾಡಬೇಕು ಸರ್, ಅದ್ರ ಬಗ್ಗೆ ತಿಳಿಸಿ.
2: ಪ್ರಶ್ನೆ ಪತ್ರಿಕೆ ನಂತರದಲ್ಲಿ ತಮ್ಮ ಫಲಿತಾಂಶದಲ್ಲಿ ಆಗ್ತಾ ಇರುವಂತಹ ನಕಲು ಏನಿದೆ ಅಂದ್ರೆ ಸಾಕಷ್ಟು ತಿದ್ದುಪಡಿಗಳು, ಒಂದು ಆತ್ಮಸ್ಥೈರ್ಯ ಇಟ್ಕೊಂಡು ಈ ಪರೀಕ್ಷೆಯನ್ನ ಎದುರಿಸಿ ನಂತರದಲ್ಲಿ ಬರುವಂತಹ ಫಲಿತಾಂಶ ಅವರ ವಿದ್ಯಾರ್ಥಿ ಜೀವನಕ್ಕೆ ಅಂತಿಮವಾಗಿರಲ್ಲ. ಈ ಅಕ್ರಮವಾಗಿ ವಂಚನೆಯನ್ನ ಮಾಡ್ತಾರೆ ಫಲಿತಾಂಶದಲ್ಲಿ, ಅಂತಹ ವಿದ್ಯಾಸಂಸ್ಥೆಯ ಮಾನ್ಯತೆಯನ್ನೇ ರದ್ದು ಮಾಡುವಂತದ್ದು ಬಹಳಷ್ಟು ನಡೀತಾ ಇದೆ ಸರ್. ಜೊತೆಗೆ ಏನ್ ಅಕ್ರಮದಲ್ಲಿ ತಂಡವಾಗಿ ಭಾಗಿಯಾಗಿದ್ರೆ, ಒಂದು ಗ್ರೂಪ್ ಅಲ್ಲಿ ಒಂದು 5 ಜನ 10 ಜನ ಇರ್ತಾರೆ, 5-10 ಜನ ಸೇರ್ಕೊಂಡು ಫಲಿತಾಂಶದಲ್ಲಿ ಮೋಸ ಮಾಡಿದಂತ ಸಂದರ್ಭದಲ್ಲಿ ಅವರಿಗೆ ಒಂದು 5 ವರ್ಷದವರೆಗೂ ಸಹಿತ ಶಿಕ್ಷೆಯನ್ನ ಒಳಪಡಿಸುವಂತದ್ದು ನಮ್ಮ ಹೊಸ ಏನ್ ಕಾಯ್ದೆ ಇದೆ BNS ಅದರಲ್ಲಿದೆ ಸರ್. ಜೊತೆಗೆ ಸರ್ಕಾರಿ ಖಾಸಗಿ ಸಿಬ್ಬಂದಿಗಳು ಭಾಗಿಯಾಗಿದ್ರೆ ಅಂತಹ ಸೇವೆ ಅಮಾನತ್ತು ರದ್ದು ಮಾಡುವಂತದ್ದು ಸಹಿತ ನಮ್ಮ ಕಾನೂನಲ್ಲಿ ಇದೆ ಸರ್.
1: ಸಿಬ್ಬಂದಿ ವರ್ಗ ಯಾರ್ಯಾರು ಅದರಲ್ಲಿ ಸೇರ್ಕೊಂಡಿರ್ತಾರೆ ಅವರನ್ನ ಅಮಾನತ್ತು ಮಾಡಬಹುದು.
2: ಜೊತೆಗೆ ಅವ್ರಿಗೆ ಬ್ಲಾಕ್ ಲಿಸ್ಟ್ ನು ಸಹಿತ ಅವ್ರ ಮೇಲೆ ತೋರಿಸುವಂತದ್ದು. ಜೊತೆಗೆ ಬಹಳಷ್ಟು ಸಹಾಯಕವಾಣಿಗಳಿದಾವೆ, 0802331075 ಮತ್ತೆ 0802331076. ಜೊತೆಗೆ 112 ತುರ್ತು ಸಹಾಯವಾಣಿ, ಪೊಲೀಸ್ ಇಲಾಖೆಯ ತುರ್ತು ಸಹಾಯವಾಣಿ ಇದೆ. ಜೊತೆಗೆ ಯಾವ ಶಾಲೆ ಅಥವಾ ಯಾವ ಸಂಸ್ಥೆ ಈ ಒಂದು ಪರೀಕ್ಷಾ ಕೇಂದ್ರಕ್ಕೆ ಸಂಬಂಧಪಟ್ಟಂತೆ ದುರುಪಯೋಗವನ್ನು ಅವ್ರಿಗೆ DDPI ಅವ್ರ ಮೂಲಕವಾಗಿ ಕಚೇರಿ ಮೂಲಕವಾಗಿ ದೂರನ್ನ ಸಲ್ಲಿಸಿ ಅವರ ಮಾನ್ಯತೆಯನ್ನ ರದ್ದುಪಡಿಸಬಹುದು. ಜೊತೆಗೆ ಶಿಕ್ಷಕರಾಗಿದ್ರೆ ಅವರ ಸೇವೆಯಿಂದ ವಜಾ ಮಾಡಿಸಬಹುದು. ಹಲವಾರು ರೀತಿಯಾದಂತಹ ಕಾನೂನುಗಳು ಇದರಲ್ಲಿದೆ ಸರ್. ಹಾಗಾಗಿ ಇಂಥದ್ದು ಶೇಕಡವಾರು ಕಡಿಮೆ ಇದ್ರೂ ಸಹಿತ ಇಂತಹ ಅಂಶಗಳಿಗೆ ನಾವು ಒಳಪಡಬಾರದು ಅನ್ನುವಂಥದ್ದು ನಾವು ಗಮನಿಸಬೇಕು.
1: ಇವತ್ತು RTI ಆಕ್ಟ್ ಮೂಲಕವಾಗಿ ಸಾಕಷ್ಟು ವಿವರಗಳನ್ನ ಎಲ್ಲರೂ ಕೂಡ ಪಡ್ಕೊಳ್ತಾರೆ.
2: ಹೌದು.
1: ಈಗ ಫಲಿತಾಂಶ ಬಂದಾಗ ಆ ಫಲಿತಾಂಶ ಪಟ್ಟಿನಲ್ಲಿ ನಮ್ಮದಾಗಿರುವಂತಹ ಪರ್ಸೆಂಟೇಜ್ ಸುಮ್ಮನೆ ಹೆಚ್ಚಿಗೆ ಇತ್ತಂತಿಳಿ, ಆದ್ರ ಮೂಲ ದಾಖಲೆಗಳಲ್ಲಿ ಏನಿದೆ ಅಂತ ಅನ್ನೋದನ್ನು ಕೂಡ ಮಾಹಿತಿ ತಗೊಂಡು ಅವತ್ ಹೇಗೆ ನೀವು ಅಲ್ಲಿ ತಪ್ಪಾಗಿ ತೋರಿಸಿದಿರಿ ಅಂತ ಮಾಹಿತಿನೂ ಕೂಡ ತಗೊಳ್ತಾರೆ. ಹಾಗಾಗಿ ಯಾವುದೇ ಒಂದು ಆಯ್ಕೆ ಪಟ್ಟಿ ಅದು ಪ್ರಕಟ ಆದಾಗ ಅದಕ್ಕೆ ಅಬ್ಜೆಕ್ಷನ್ ಫೈಲ್ ಮಾಡೋದೆಲ್ಲ ಇರುತ್ತೆ. ಅಂದ್ರೆ ಯಾರಾದ್ರೂ ಕೂಡ ಯಾವುದೇ ಮಾಹಿತಿಯನ್ನ ಹೇಗಾದ್ರೂ ಕೂಡ ಪಡ್ಕೊಳ್ಬಹುದು. ಹಾಗಾಗಿ ಈ ಫಲಿತಾಂಶಗಳಲ್ಲಿ ವಂಚನೆ ಮಾಡೋದಾಗ್ಲಿ, ಅದರಲ್ಲಿ ಏನಾದ್ರೂ ಅಕ್ರಮ ಏನಾದ್ರೂ ಮಾಡಕ್ ಹೋದ್ರೆ ಅವ್ರು ಸಿಕ್ಕಿ ಬೀಳ್ತಾರೆ, ಅನೇಕ ಸಮಸ್ಯೆಗಳನ್ನ ಎದುರಿಸಬೇಕಾಗತ್ತೆ, ಶಿಕ್ಷೆಯನ್ನ ಎದುರಿಸಬೇಕಾಗತ್ತೆ ಅಂತ ಅನ್ನೋದು ಎಲ್ಲರೂ ಕೂಡ ತಿಳ್ಕೊಳ್ಬೇಕು. ಈ ಒಂದು ಮಾಹಿತಿಯನ್ನ ಮಾಡಿಕೊಟ್ಟಿದ್ದಕ್ಕಾಗಿ ಮಂಜೇಶ್ ವಕೀಲವರೇ, ನಮ್ಮ ಕೇಳುಗರ ಪರವಾಗಿ ನಿಮಗೆ ಧನ್ಯವಾದಗಳು. ನಮಸ್ಕಾರ.
2: ಧನ್ಯವಾದಗಳು ಸರ್.
3: ಇದುವರೆಗೆ ನ್ಯಾಯವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ಕೇಳಿದಿರಿ. ಸಹಯೋಗ ನ್ಯಾಯ ಸಂಸ್ಥೆ. ಕಾನೂನು ಮಾಹಿತಿಗಾಗಿ kannada.nyaya.org ವೆಬ್ಸೈಟ್ ಅನ್ನು ಅಥವಾ 9650108107 ವಾಟ್ಸಪ್ ಸಂಖ್ಯೆಯನ್ನು ಸಂಪರ್ಕಿಸಬಹುದು. ನಿರ್ಮಾಣ ಜಾಂಪಣ್ಣ ಆಶಿಹಾಳ್, ಸಮಗ್ರ ನಿರ್ವಹಣೆ ಡಾ AS ಶಂಕರನಾರಾಯಣ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.
0: ಆಕಾಶವಾಣಿಯ ಮಡಿಕೇರಿ ಕೇಂದ್ರವಿದು, ಸಮಯ 6:50:21.
4: ಬೆಳಿಗ್ಗೆ 4 ಗಂಟೆಗೆ ಪೇಪರ್ ಹಾಕೋ ಕೆಲಸ ಶುರು ಆಗುತ್ತೆ. ಮಳೆ ಇರಲಿ ಚಳಿ ಇರಲಿ, ರಸ್ತೆಯಲ್ಲಿ ಓಡಾಡೋದೇ ನಮ್ಮ ಜೀವನ ಆಗೋಯ್ತು.
5: ಬೇಸರ ಮಾಡ್ಕೋಬೇಡ, ಈಗ ನಮ್ಮ ತವರ ಸುರಕ್ಷತೆಗೆ ಕರ್ನಾಟಕ ಸರ್ಕಾರದ ವಿಶೇಷ ಯೋಜನೆ ಇದೆ. ದಿನಪತ್ರಿಕೆ ಮತ್ತು ಹಾಲು ವಿತರಣಾ ಕಾರ್ಮಿಕರ ಅಪಘಾತ ಪರಿಹಾರ ಮತ್ತು ವೈದ್ಯಕೀಯ ಸೌಲಭ್ಯ ಯೋಜನೆ.
3: 16-70 ವರ್ಷದ ಅರ್ಹ ಕಾರ್ಮಿಕರು ಇಂದೇ KSUWSSP.karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
4: ಅರ್ಜೆಂಟ್ ಆಗಿ ಫುಡ್ ಡೆಲಿವರಿ ಮಾಡಬೇಕು ಈ ಟ್ರಾಫಿಕ್ ಅಲ್ಲಿ, ಅಪಘಾತವಾಗಿ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಏನಪ್ಪ ಗತಿ?
3: ಅದಕ್ಕಾಗಿಯೇ ಕರ್ನಾಟಕ ಸರ್ಕಾರ ತಂದಿದೆ ಕರ್ನಾಟಕ ರಾಜ್ಯ ಗಿಗ್ ಕಾರ್ಮಿಕರ

0: ವಿಮಾ ಯೋಜನೆ, ಅಪಘಾತ ವಿಮೆ, ಜೀವ ವಿಮೆ, ಆಸ್ಪತ್ರೆ ವೆಚ್ಚಕ್ಕೆ ನೆರವು ಇವೆಲ್ಲವೂ ಉಚಿತ. 18-60 ವರ್ಷದ ಫುಡ್ ಡೆಲಿವರಿ ಹಾಗೂ ಇ ಕಾಮರ್ಸ್ ಸಂಸ್ಥೆಗಳಲ್ಲಿ ಡೆಲಿವರಿ ಕೆಲಸ ಮಾಡುತ್ತಿರುವ ಸೇವಾ ಸಿಂಧು ಪೋರ್ಟಲ್ನಲ್ಲಿ ನೋಂದಾಯಿಸಿದ ಅರ್ಹ ಗಿಗ್ ಕಾರ್ಮಿಕರಿಗೆ ಮಾತ್ರ ಈ ಸೌಲಭ್ಯ. ಹೆಚ್ಚಿನ ಮಾಹಿತಿಗಾಗಿ 1-55-214 ಸಹಾಯವಾಣಿಗೆ ಕರೆ ಮಾಡಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
1: ಪಿಎಂ ಜಯ್ ಅಬ್ ಗರೀಬೋ ಕಿ ಜಯ್ ಬನ್ ಗಯಿ ಹೈ.

0: ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನು ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455555ಕ್ಕೆ ಕರೆ ಮಾಡಿ.
1: ಸರ್ವರನ್ನು ಬೆರಗುಗೊಳಿಸುವ ಡಿಸೈನ್ಸ್ ನಲ್ಲಿ ಡೈಮಂಡ್ ಆಭರಣಗಳಿಗಾಗಿ ಲಿಯೋರಾ ಡೈಮಂಡ್ಸ್, ಕುಶಾಲ್ ನಗರ್, ಕೋಣಿಕೊಪ್ಪಲು, ಪಿರಿಯಾಪಟ್ಟಣ.
2: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
3: ಕೂರ್ಗ್ ಹೈಲೈಟ್ ಫರ್ನಿಚರ್ ನಲ್ಲಿ ಆನಿವರ್ಸರಿ ಆಫರ್, ವುಡನ್ ಕಾಟ್ ಮತ್ತು 6x5 ಮ್ಯಾಟ್ರೆಸ್ ಗೆ 18,500 ರೂಪಾಯಿ ಮಾತ್ರ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ.
4: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು, ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರ್ಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
5: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250ಕ್ಕೂ ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ದೆ ಮಾರ್ಬಲ್ಸ್, ಗ್ರಾನೈಟ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
4: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ.
6: ಮಾನ್ಸೂನ್ ಮೆಗಾ ಡಿಸ್ಕೌಂಟ್ ಸೇಲ್ ಇರಿಟಿಯ ಸುನಿತಾ ಫರ್ನಿಚರ್ ನಲ್ಲಿ ಎಲ್ಲಾ ಫರ್ನಿಚರ್ ಗಳ ಮೇಲೆ ಅಚ್ಚರಿ ಮೂಡಿಸುವ ಅತಿ ಕಡಿಮೆ ಬೆಲೆ. ಪ್ರೀಮಿಯಂ ಫರ್ನಿಚರ್ ಗಳ ಸ್ಪೆಷಲ್ ಕಲೆಕ್ಷನ್ಸ್, ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ, ಸುಲಭ ಕಂತಿನ ಇಎಂಐ ಫೆಸಿಲಿಟಿ. ಸುನಿತಾ ಫರ್ನಿಚರ್, ಉಳಿಯಿಲ್, ಇರಿಟಿ ಹಾಗೂ ತವಕ್ಕರ, ಕಣ್ಣೂರ್.
7: ರೀ, ನಾನಿನ್ ಯಾವ ಫಂಕ್ಷನ್ ಗೂ ಬರಲ್ಲ ರೀ. ಈ ಹಳೆ ಚಿನ್ನಾಭರಣ ಹಾಕಿ ಹಾಕಿ ಸಾಕಾಯ್ತು.
8: ಬೇಜಾರ್ ಮಾಡ್ಕೋಬಿಡ ಕಣೆ, ಇವಾಗ ವಿಲ್ಕೋದಲ್ಲಿ ಎಕ್ಸ್ಚೇಂಜ್ ಆಫರ್ ಇದೆ. ಈ ಹಳೆ ಚಿನ್ನಾಭರಣ ಎಕ್ಸ್ಚೇಂಜ್ ಮಾಡುವಾಗ ಯಾವುದೇ ಕಡಿತ ಇಲ್ಲದೆ 100% ವ್ಯಾಲ್ಯೂ ಕೊಡ್ತಾರೆ. ಪ್ರತಿ ಖರೀದಿಗೂ ಗಿಫ್ಟ್ ಕೂಡ ಇದೆ.
7: ಹಾಗಾದ್ರೆ ಇವತ್ತೇ ಹೋಗೋಣ.
9: ವಿಲ್ಕೋ ಗೋಲ್ಡ್, ಬೈಚನಹಳ್ಳಿ, ಕುಶಾಲನಗರ.
10: ಪ್ರಿಯ ಕೇಳುಗರೆ, ಇದು ಆಕಾಶವಾಣಿಯ ಮರಿಕೇರಿ ಕೇಂದ್ರ. ಈ ಬೆಳಿಗ್ಗೆ 8:30ಕ್ಕೆ ಆಯುಷ್ವಾಣಿ ಪ್ರಾಯೋಜಿತ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ, 8:50ಕ್ಕೆ ಕಗ್ಗದ ಸಿರಿ ಬೆಂಗಳೂರು ಕೇಂದ್ರದಿಂದ, 9:05ಕ್ಕೆ ಭಾವಗೀತೆಗಳನ್ನು ಕೇಳುತ್ತೀರಿ ನಮ್ಮ ನಿಲಯದಿಂದ, 9:30ಕ್ಕೆ ಚಿತ್ರಚಿತ್ತಾರ ಚಿತ್ರಗೀತೆಗಳ ಸಂಯೋಜಿತ ಕಾರ್ಯಕ್ರಮವಿದೆ, 10:00ಗೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ವಿದುಷಿ ಸುಮತಿ ಮುತಾಡ್ಕರ್ ಅವರ ಗಾಯನವಿದೆ. ಗಾನ ಬಜಾನ 10:30ಕ್ಕೆ. ಇಂದು ಬೆಳಿಗ್ಗೆ 11:00ಗೆ ನನ್ನೆದೆಯ ಹಾಡು ನೇರ ಫೋನಿನ ಕಾರ್ಯಕ್ರಮವಿದೆ. ಇದಕ್ಕಾಗಿ ಕೇಳುಗರು ಸಂಪರ್ಕಿಸಲು ಸಂಖ್ಯೆ 2285558, ಮತ್ತೊಂದು ಸಂಖ್ಯೆ 2281129, ಎಸ್ಟಿಡಿ ಕೋಡ್ ಸಂಖ್ಯೆ 08272. ಇಂದು ಸಂಜೆ 5:00ಗೆ ಮಹಿಳಾ ಲೋಕ, ವಿಶ್ವ ಸ್ತನ್ಯಪಾನ ಸಪ್ತಾಹದ ಸಂದರ್ಭದಲ್ಲಿ ಎದೆಹಾಲಿನ ಮಹತ್ವದ ಬಗ್ಗೆ ವಿರಾಜಪೇಟೆ ಸಾರ್ವಜನಿಕ ಆಸ್ಪತ್ರೆಯ ಸ್ತ್ರೀರೋಗ ವಿಭಾಗದ ಹಿರಿಯ ತಜ್ಞರಾದ ಡಾಕ್ಟರ್ ರಾಜೇಶ್ವರಿ ಬಿಕೆ ಅವರೊಂದಿಗೆ ಸಂದರ್ಶನವಿದೆ. ಸಂಜೆ 6:51ಕ್ಕೆ ಕೃಷಿರಂಗದಲ್ಲಿ ಮಳೆಗಾಲದಲ್ಲಿ ಜೇನು ಕುಟುಂಬಗಳ ನಿರ್ವಹಣೆ ಕುರಿತು ಡಾಕ್ಟರ್ ರಘುಪತಿ ಕೆಂಚರೆಡ್ಡಿ ಅವರೊಂದಿಗೆ ಸಂದರ್ಶನವಿದೆ. ಆಕಾಶವಾಣಿ ಮಡಿಕೇರಿ. ಇನ್ನು ಮುಂದೆ ಸಂಸ್ಕೃತದಲ್ಲಿ ವಾರ್ತೆಗಳು, ದೆಹಲಿ ಕೇಂದ್ರದ ಸಹಪ್ರಸಾರ.
11: ಆಕಾಶವಾಣಿ ಸಂಪ್ರತಿ ವಾರ್ತಾ ಶ್ರೂಯಂತಾಂ, ಪ್ರವಾಚಕಃ ಪುನೀತ ತ್ರಿಪಾಠಿ.

0: ಪೀಠೋಪಕರಣಗಳು, ಸೋಫಾ ಸೆಟ್ ಗಳಿಗಾಗಿ ಹೈಟೆಕ್ ಫರ್ನಿಚರ್, ಮೂರ್ನಾಡು ಮತ್ತು ಗೋಣಿಕೊಪ್ಪಲು.
1: ಕೂರ್ಗ್ ಹೈಲೈಟ್ ಫರ್ನಿಚರ್ ನಲ್ಲಿ 3-ಡೋರ್ ವಾರ್ಡ್ರೋಬ್ 8,900 ರೂಪಾಯಿಗೆ, 2-ಡೋರ್ ವಾರ್ಡ್ರೋಬ್ 6,900 ರೂಪಾಯಿಗೆ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ.
2: ನಿಧನ ಸುದ್ದಿ. ಚೇರಳ ಶ್ರೀಮಂಗಲ ಗ್ರಾಮತ್ರ ಕೊಂಗೆಟಿರ ಪೌತಿ ತಮ್ಮಯ್ಯ ಐಂಡ ಪೊಣ್ಣು ಜರ್ರಿ ತಮ್ಮಯ್ಯ ಐಂಗ 75ನೇ ಬಯತಲು ನಿನಾಂದು ಮರಣಪಟ್ಟಿತ್ತು. ಜರ್ರಿ ತಮ್ಮಯ್ಯ ಐಂಡ ತಾಮನೆ ಐಚಟ್ಟಿರ ಆಕಿರಿ ಕಾರ್ಯ ಇಂದು ಮಜ್ಜಣ 1 ಗಂಟೆಕ್ಕೆ ಚಟ್ಟಳಿಲುಳ್ಳ ಕೊಂಗೆಟಿರ ಒಕ್ಕ ತೂಟಂಗಳತ್ತು ನಡಪ. ಭಾಗಮಂಡಲ ಸಣ್ಣ ಪುಲಿಕೋಟು ಗ್ರಾಮದ ಕುಂಡೆಯ್ಯನ ಭೋಜಪ್ಪ ಅವರು 70ನೇ ವರ್ಷದಲ್ಲಿ ನಿನ್ನೆ ನಿಧನರಾಗಿದ್ದಾರೆ. ಕುಂಡೆಯ್ಯನ ಭೋಜಪ್ಪ ಅವರ ಅಂತ್ಯಕ್ರಿಯೆ ಇಂದು ಮಧ್ಯಾಹ್ನ 2 ಗಂಟೆಯ ನಂತರ ನಡೆಯಲಿದೆ. ಮೂಲತ್ತು ಮುಕ್ಕೊಡ್ಲು ಕಾರಳನ ಮಡಿಕೇರಿ ಮಹದೇವಪೇಟೆಲು ವಾಸಯಿಂಜ ಶಾಂತೆ ಅಂಡ ಪೌತಿ ತಿಮ್ಮಯ್ಯ ಅಂಡ ಪೊಣ್ಣು ಜೂಬಿ ತಿಮ್ಮಯ್ಯ ಐಂಗ ನಿನಾಂದು ಮರಣಪಟ್ಟಿತ್ತು. 76 ಬೈತರ ಶಾಂತೆ ಅಂಡ ಜೂಬಿ ತಿಮ್ಮಯ್ಯ ಅಂಡ ತಾಮನೆ ದಾಸಂಡ ಆಕಿರಿ ಕಾರ್ಬಾರು ಇಂದು ಮಜ್ಜಣ ಮಡಿಕೇರಿ ಕೊಡವ ಸಮಾಜ ಕ್ಯಾಕೊಳತ್ತು ನಡಪ. ಮೂರ್ನಾಡು ಕಿಗ್ಗಾಲು ಗ್ರಾಮದ ಬಾಚಟ್ಟಿರ ಲೈನ್ ಮನೆಯಲ್ಲಿ ವಾಸವಿದ್ದ ದಿವಂಗತ ಬಾಬು ಅವರ ಪತ್ನಿ ರಾಧಾ ಅವರು 75ನೇ ವರ್ಷದಲ್ಲಿ ನಿನ್ನೆ ನಿಧನರಾಗಿದ್ದಾರೆ. ರಾಧಾ ಅವರ ಅಂತ್ಯಕ್ರಿಯೆ ಇಂದು ಪೂರ್ವಾಹ್ನ 11:30 ಗಂಟೆಗೆ ಮೂರ್ನಾಡು ರುದ್ರಭೂಮಿಯಲ್ಲಿ ನಡೆಯಲಿದೆ. ಆಕಾಶವಾಣಿ ಮಡಿಕೇರಿ, ಸಮಯ 7:02. ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದಿಂದ.

ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಗುರುವಾರ ಬೆಳಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೇ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ. ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ CBS BLR.

0: ಕನ್ನಡ ನಾಡಿನ ಕರಾವಳಿ, ಕನ್ನಡ ದೇಶದ ಪ್ರಭಾವಳಿ,
1: ಕಡಲ ತೀರ ಭಾರ್ಗವ ನಡೆದಾಡುವ ಜ್ಞಾನಕೋಶ, ನೂರರ ಆಸುಪಾಸಿನಲ್ಲೂ ಕಾಲಿಗೆ ಗೆಜ್ಜೆ ಕಟ್ಟಿ ಯಕ್ಷಗಾನದ ಹೆಜ್ಜೆಗಳನ್ನು ಹಾಕಿದ ಅಪ್ರತಿಮ ಯಕ್ಷಗಾನ ಕಲಾವಿದರಾದ ಡಾಕ್ಟರ್ ಶಿವರಾಮ ಕಾರಂತರ ನಾಡು
0: ನಮ್ಮ ಕನ್ನಡ ನಾಡು.

0: ಹೃದಯದ ಹೃದಯ ಬಳಿಕೆ.
1: ಬದುಕಿನ ನಿಜವಾದ ನೋವು ಕಳಿಬೇಕು ಅಂದ್ರೆ ಸಿಹಿಯೊಂದನ್ನೇ ಉಣ್ಣಬಾರದು, ಸಿಹಿಯೊಂದಿಗೆ ಬೇವಿನ ಕಹಿಯ ರುಚಿಯನ್ನೂ ನೋಡಬೇಕು.
2: ಕೇವಲ ನಮ್ಮ ನೋವನ್ನಷ್ಟೇ ಕಂಡು ಉಂಡು ಅರಗಿಸಿಕೊಂಡು ಬಾಳುವುದಕ್ಕಿಂತ ಪರರ ನೋವಿಗೂ ಸ್ಪಂದಿಸಿದಾಗ ನಮ್ಮ ನೋವು ಮಾಯವಾಗುತ್ತದೆ.

0: ಮುಖ್ಯಾಂಶಗಳು. ವಿಕಸಿತ ಭಾರತಕ್ಕಾಗಿ ನಶೆ ಮುಕ್ತ ಯುವಜನತೆ, ಮಾದಕ ವಸ್ತು ಮುಕ್ತ ಭಾರತ ಅಭಿಯಾನಕ್ಕೆ ಪ್ರಧಾನಮಂತ್ರಿ ಚಾಲನೆ. ಅಟಲ್ ಇನೋವೇಷನ್ ಮಿಷನ್, ರಾಜ್ಯದ 3 ನವೋದ್ಯಮಿಗಳಿಗೆ ರಾಷ್ಟ್ರಪತಿ ಪುರಸ್ಕಾರ ಪ್ರದಾನ. ಕೇಂದ್ರದ ಮಾರ್ಗಸೂಚಿ ಅನ್ವಯ ಈ ತಿಂಗಳಾಂತ್ಯಕ್ಕೆ ರಾಜ್ಯದ ಬರಪೀಡಿತ ತಾಲೂಕುಗಳ ಘೋಷಣೆ. 22 ಕಾಮನ್ವೆಲ್ತ್ ಟೇಬಲ್ ಟೆನಿಸ್ ಪಂದ್ಯಾವಳಿ, ಕರ್ನಾಟಕದ ಯಶಸ್ವಿನಿ ಘೋರ್ಪಡೆ ಚಾಂಪಿಯನ್. ಈಗ ವಾರ್ತೆಗಳ ವಿವರ. ವಿಕಸಿತ ಭಾರತಕ್ಕಾಗಿ ನಶೆ ಮುಕ್ತ ಯುವಜನತೆ ಧ್ಯೇಯದೊಂದಿಗೆ ಕೇಂದ್ರ ಯುವ ವ್ಯವಹಾರಗಳು ಮತ್ತು ಕ್ರೀಡಾ ಸಚಿವಾಲಯ ಆಯೋಜಿಸಿರುವ 100 ವಾರಗಳ ಮಾದಕ ವಸ್ತು ಮುಕ್ತ ಭಾರತ ಅಭಿಯಾನಕ್ಕೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ವರ್ಚುವಲ್ ವೇದಿಕೆಯಲ್ಲಿ ಹೊಸದಿಲ್ಲಿಯಿಂದ ಚಾಲನೆ ನೀಡಿದರು. ಈ ಕುರಿತು ಒಂದು ವರದಿ.
1: ಮೈ ಭಾರತ್ ವಿಕಸಿತ ಭಾರತ ಸಂಕಲ್ಪ ಅಭಿಯಾನಕ್ಕಾಗಿ ನಶೆ ಮುಕ್ತ ಯುವಜನತೆ ಆಂದೋಲನ ಯುವಜನತೆಯನ್ನು ಮಾದಕ ವಸ್ತು ಸಾಗಣೆ ಮತ್ತು ಬಳಕೆ ವಿರುದ್ದ ಸಂಘಟಿಸಿ ವಿಕಸಿತ ಭಾರತ 2047 ಗುರಿ ಸಾಧನೆಗೆ ಅಣಿಗೊಳಿಸಲು ಕೇಂದ್ರ ಯುವ ವ್ಯವಹಾರಗಳ ಸಚಿವಾಲಯ ಯೋಜಿಸಿದೆ. ಪ್ರಧಾನಮಂತ್ರಿಯವರು ಚಾಲನೆ ನೀಡಿದ ಸಂದರ್ಭದಲ್ಲಿ ದೇಶಾದ್ಯಂತ 10,000 ಸ್ಥಳಗಳಲ್ಲಿ 1 ಕೋಟಿಗೂ ಹೆಚ್ಚು ಯುವಜನರು ಪಾಲ್ಗೊಂಡು ಮಾದಕ ವಸ್ತುಗಳಿಂದ ದೂರವಿರುವ ಪ್ರತಿಜ್ಞೆ ಕೈಗೊಂಡರು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ರಾಷ್ಟ್ರವ್ಯಾಪಿ ಅಭಿಯಾನದ ಅಂಗವಾಗಿ ಯುವ ಜನರನ್ನುದ್ದೇಶಿಸಿ ಮಾತನಾಡಿದರು.
2: ಸಾಥಿಯೋ, ವಿಕಸಿತ ಭಾರತ ಸಂಕಲ್ಪ ಅಭಿಯಾನ ಕೆ ಲಿಯೆ ನಶಾ ಮುಕ್ತ ಯುವ ಇಸ್ ಮೂವ್ಮೆಂಟ್ ಕಾ ನಾಮ್ ಹಿ ಇಸ್ಕೆ ಸಂಕಲ್ಪ ಕೋ ಸ್ಪಷ್ಟ ಕರ್ತಾ ಹೈ. ಕ್ಯೋಂಕಿ ಆಜ್ ಜಬ್ ದೇಶ ನೇ ವಿಕಸಿತ ಭಾರತ ಕಾ ಲಕ್ಷ್ಯ ತಯ ಕಿಯಾ ಹೈ ತೋ ಇಸ್ಕೆ ಲಿಯೆ ಅವಶ್ಯಕ ಹೈ ದೇಶ ಕಾ ಯುವ ತನ ಸೇ ಸ್ವಸ್ಥ ಹೋ, ಮನ ಸೇ ಸ್ವಸ್ಥ ಹೋ, ಆತ್ಮವಿಶ್ವಾಸ ಸೇ ಭರ್ಪೂರ್ ಹೋ ಔರ್ ಡ್ರಗ್ಸ್ ಜೈಸಿ ಘಾತಕ್ ಆದತ್ ಸೇ ಹಮೇಶಾ ಹಮೇಶಾ ದೂರ ಹಿ ರಹೇ ಯಹಿ ಇಸ್ ಅಭಿಯಾನ ಕಾ ಉದ್ದೇಶ ಹೈ. ಹಮ್ ಸಬ್ಕೋ ಯೆ ಸಂಕಲ್ಪ ಲೇನಾ ಹೈ ಹಮಾರೆ ಯುವಾ ನಶೆ ಔರ್ ಡ್ರಗ್ಸ್ ಕೆ ಖತ್ರೋ ಕೋ ಸಮಜೆ ಹರ್ ತರಹ ಸೇ ಜಾಗರೂಕ್ ರಹೇ ಔರ್ ಇಸ್ ಸಂಕಲ್ಪ ಮೇ ಅಬ್ ರಾಷ್ಟ್ರೀಯ ನಶಾ ಮುಕ್ತ ಯುವ ಅಭಿಯಾನ ಕಿ ಬಡಿ ಭೂಮಿಕಾ ಹೈ.
0: ಮೇರ ಯುವ ಭಾರತ್ ವಿಕಸಿತ ಭಾರತಕ್ಕಾಗಿ ನಶೆ ಮುಕ್ತ ಯುವಜನತೆ ಆಂದೋಲನದ ಭಾಗವಾಗಿ ಧಾರವಾಡದ ಕರ್ನಾಟಕ ವಿಶ್ವವಿದ್ಯಾಲಯ, ಬೆಳಗಾವಿಯ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯ, ಕೆಎಲ್ಇ ಪರಿಭಾವಿತ ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳು, ಅಧ್ಯಾಪಕರು ಹಾಗೂ ಮೈ ಭಾರತ್ ಆಂದೋಲನ ಸೇರಿದಂತೆ ರಾಷ್ಟೀಯ ಸೇವಾ ಯೋಜನೆ, ರಾಷ್ಟೀಯ ಕೆಡೆಟ್ ಕಾರ್ಪ್ಸ್, ಸ್ಕೌಟ್ಸ್ ಅಂಡ್ ಗೈಡ್ಸ್ ಸ್ವಯಂ ಸೇವಕರು, ವಿವಿಧ ಶಾಲೆಗಳ ವಿದ್ಯಾರ್ಥಿಗಳು ಭಾಗವಹಿಸಿದ್ದರು. ಬೆಳಗಾವಿಯ ಜೈನ್ ಹೆರಿಟೇಜ್ ಸ್ಕೂಲ್ನಲ್ಲಿ 10ನೇ ತರಗತಿ ಓದುತ್ತಿರುವ ವಿದ್ಯಾರ್ಥಿನಿ ಆರ್.ಕೆ. ಲಯ ನಶೆ ಮುಕ್ತಿ ಸಂಕಲ್ಪ ಅಭಿಯಾನದಲ್ಲಿ ಪಾಲ್ಗೊಂಡಿದ್ದರು. ಪ್ರದೇಶ ಸಮಾಚಾರಕ್ಕಾಗಿ ಅವರು ತಮ್ಮ ಅನಿಸಿಕೆ ಹಂಚಿಕೊಂಡಿದ್ದಾರೆ.
3: ನಮ್ಮ ಶಾಲೆಯಲ್ಲಿ ನಶಾ ಮುಕ್ತ ಭಾರತ್ ಕಾರ್ಯಕ್ರಮವು ಒಂದು ಒಳ್ಳೆ ಪ್ರತಿಜ್ಞೆಯಿಂದ ಶುರುವಾಯಿತು. ಕ್ರೀಡಾ ಮತ್ತು ಯುವ ಇಲಾಖೆಯ ಮುಖ್ಯಸ್ಥರು ಈ ಕಾರ್ಯಕ್ರಮದ ಉದ್ದೇಶವನ್ನು ನಮಗೆ ಹೇಳಿಕೊಟ್ಟರು. ಅದರ ನಂತರ ಒಂದು ನಾಟಕವಿತ್ತು. ಅವರು ಯುವ ಜನರು ಹೇಗೆ ಕೆಟ್ಟ ಅಭ್ಯಾಸಗಳಿಗೆ ಬೀಳುತ್ತಾರೆ ಮತ್ತು ಅದರಿಂದ ಹೇಗೆ ಹೊರಬರಬಹುದು ಎನ್ನುವುದನ್ನು ತೋರಿಸಿಕೊಟ್ಟರು. ಕುಟುಂಬ, ಸ್ನೇಹಿತರು ಮತ್ತು ನಮ್ಮ ಸ್ವಂತ ಪ್ರಯತ್ನಗಳಿಂದ ಕೆಟ್ಟ ಅಭ್ಯಾಸಗಳನ್ನು ಬಿಡಬಹುದು ಎಂದು ತಿಳಿಸಿಕೊಟ್ಟರು. ಕೊನೆಯಲ್ಲಿ ನಮ್ಮ ಪ್ರಧಾನಮಂತ್ರಿಯವರು ಮಾತನಾಡಿದರು. 2047 ವರ್ಷಕ್ಕೆ ವಿಕಸಿತ ಭಾರತ್ ಮಾಡಲು ನಮ್ಮ ಯುವ ಜನರ ಕೈಯಲ್ಲಿ ದೊಡ್ಡ ಶಕ್ತಿ ಇದೆ ಎನ್ನುವುದನ್ನು ಹೇಳಿದರು. ಕೆಟ್ಟ ಅಭ್ಯಾಸಗಳು ನಮಗೆ ಮತ್ತು ನಮ್ಮ ಕುಟುಂಬಕ್ಕೆ ಹೇಗೆ ಕೆಟ್ಟದನ್ನು ಮಾಡುತ್ತದೆ ಎನ್ನುವುದನ್ನು ವಿವರಿಸಿದರು. ಈ ಒಳ್ಳೆಯ ಕಾರ್ಯಕ್ರಮದಲ್ಲಿ ನಾನು ಭಾಗವಹಿಸಿದ್ದು ನನಗೆ ತುಂಬಾ ಖುಷಿ ತಂದಿದೆ. ನಮ್ಮ ದೇಶದ ಬೆಳವಣಿಗೆಗೆ ಶ್ರಮಿಸುವ ನಾಯಕರನ್ನು ನೋಡಿ ಹೆಮ್ಮೆ ಆಗುತ್ತದೆ. ಧನ್ಯವಾದಗಳು.
0: ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಬೊಮ್ಮವಾರ ಗ್ರಾಮದ ಅಟಲ್ ಬಿಹಾರಿ ವಾಜಪೇಯಿ ವಸತಿ ಶಾಲೆಯ 8ನೇ ತರಗತಿಯ ವಿದ್ಯಾರ್ಥಿಗಳಾದ ಡಿ ಗಗನ, ಜೆ ನೂತನಗೌಡ ಹಾಗೂ ಪದವಿ ಪೂರ್ವ ವಿಜ್ಞಾನ ಕಾಲೇಜಿನ ವಿದ್ಯಾರ್ಥಿಗಳಾದ ಆರ್ ಜಯಶ್ರೀ, ಪಿ ರೂಪಶ್ರೀ ಹಾಗೂ ಚೇತನ್ ಅಭಿಯಾನದಲ್ಲಿ ತಮ್ಮ ಅನಿಸಿಕೆಗಳನ್ನು ವ್ಯಕ್ತಪಡಿಸಿದರು. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರೆಯುವುದು.
4: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
5: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
6: ಹೆಚ್ಚಿನ ಮಾಹಿತಿಗಾಗಿ

0: ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
2: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಕೇಂದ್ರ ನೀತಿ ಆಯೋಗ ಅಟಲ್ ಇನೋವೇಷನ್ ಮಿಷನ್ ಪ್ರಕಲ್ಪದಡಿ ದಕ್ಷಿಣ ಕನ್ನಡ ಜಿಲ್ಲೆ ಮಂಗಳೂರಿನ ನಿಟ್ಟೆ ಸ್ವಾಯತ್ತ ವಿಶ್ವವಿದ್ಯಾಲಯದ ಎನ್ಎಎನ್ಎಂ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯ ಸ್ಟಾರ್ಟ್ಅಪ್ ಇನ್ಕ್ಯುಬೇಷನ್ ಸೆಂಟರ್ನ 3 ಯುವ ನವೋದ್ಯಮಿಗಳಿಗೆ ರಾಷ್ಟಪತಿ ದ್ರೌಪದಿ ಮುರ್ಮು ಪ್ರಸಕ್ತ ವರ್ಷದ ಗ್ರಾಸ್ ರೂಟ್ಸ್ ಇನೋವೇಟರ್ ಪುರಸ್ಕಾರ ಪ್ರದಾನಿಸಿ ಗೌರವಿಸಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆ ಶಿರಸಿಯ ವಿಶಾಲ್ ಮಶೇಲ್ಕರ್, ದಕ್ಷಿಣ ಕನ್ನಡ ಜಿಲ್ಲೆ ಮೂಡುಬಿದಿರೆಯ ಅನುಷಾ ಪ್ರಜ್ವಲ್ ಆಚಾರ್ ಹಾಗೂ ಉಡುಪಿ ಜಿಲ್ಲೆ ಕಾರ್ಕಳದ ರತ್ನಾಕರ ನಾಯಕ್ ಹೊಸದಿಲ್ಲಿಯ ರಾಷ್ಟಪತಿ ಭವನದಲ್ಲಿ ಗೌರವ ಸ್ವೀಕರಿಸಿದರು. ನೀರಿನ ಪೋಲು ತಡೆದು ಸಮರ್ಪಕ ನಿರ್ವಹಣೆ ಖಾತ್ರಿಪಡಿಸುವ ನೂತನ ತಂತ್ರಜ್ಞಾನ ಅಭಿವೃದ್ಧಿಪಡಿಸಿರುವ WWR ಪ್ರೈವೇಟ್ ಲಿಮಿಟೆಡ್ ಸಂಸ್ಥಾಪಕ ಸಿಇಒ ರತ್ನಾಕರ ನಾಯಕ್ ತಮ್ಮ ಸಂತಸ ಹಂಚಿಕೊಂಡಿದ್ದಾರೆ.
3: ಈ ಪ್ರಶಸ್ತಿಗೆ ನೇರವಾಗಿ ಕಾರಣರಾದವರು ಅಟಲ್ ಇನ್ಕ್ಯುಬೇಷನ್ ಸೆಂಟರ್ ನಿಟ್ಟೆ ಪುನೀತ್ ಸರ್ ಅವರು. ಯಾಕಂದ್ರೆ ನಮ್ಮ ಇಂಥ ಇನ್ನೋವೇಷನ್ಗೆ ರಾಷ್ಟ್ರ ಮಟ್ಟದಲ್ಲಿ ಸಿಗುವಂತಹ ಅವಕಾಶ ಇದೆ, ಅದು ನಾವು ಎಣಿಸಲಿಕ್ಕೂ ಸಾಧ್ಯ ಇಲ್ಲ. ನಿಜವಾಗಿ ಥ್ರೂಔಟ್ ಇಂಡಿಯಾದಲ್ಲಿ 26 ಜನ ಮಾತ್ರ ಸಿಲೆಕ್ಟ್ ಆದದ್ರಲ್ಲಿ ನಾನು ಒಬ್ಬ ಅಂತ ಹೇಳಲಿಕ್ಕೆ ಖುಷಿ ಪಡ್ತಾ ಇದ್ದೇನೆ. ನಾನು 2 ಲೋರಾ ಮಾಡ್ಯೂಲ್ಸ್ ಗಳನ್ನ ತರಿಸಿ ಅದಕ್ಕೊಂದು ಸಿಂಪಲ್ ಲಾಂಗ್ ರೇಂಜ್ ಆನ್ ಆಫ್ ಸಿಸ್ಟಮ್ ಅಲ್ಲಿ ನಾನೊಂದು ಡಿವೈಸ್ ತಯಾರು ಮಾಡಿದೆ. ಆ ಡಿವೈಸ್ ಅನ್ನ ಸದನ 2-3 ಕಿಲೋಮೀಟರ್ ವರೆಗೆ ಯಾವುದೇ ಇಂಟರ್ನೆಟ್ ಅಥವಾ ವೈಫೈ ಇಲ್ಲದೆ ಕಮ್ಯುನಿಕೇಟ್ ಮಾಡಿ ಅದು ಆಪರೇಟ್ ಆಗ್ತದೆ. ಟ್ಯಾಂಕ್ ಸೈಡ್ ಮತ್ತೆ ಪಂಪ್ ಸೈಡ್ ಅಲ್ಲಿ ಫಿಟ್ ಮಾಡಿಬಿಟ್ಟು ಆ ಓವರ್ ಫ್ಲೋ ಆಗುವ ಸಮಸ್ಯೆಯನ್ನ ಬಗೆಹರಿಸಿದೆ. ಇದಕ್ಕೆ ಯಾವುದೇ ತಿಂಗಳ ರೀಚಾರ್ಜ್ ಅಥವಾ ಯಾವುದೇ ಖರ್ಚಿಲ್ಲ. ಪಂಚಾಯತ್ ಪ್ರಾಬ್ಲಮ್ ಸಾಲ್ವ್ ಆದ್ಮೇಲೆ ಪ್ರತಿ ಮನೆಗಳಲ್ಲಿಯೂ ಟ್ಯಾಂಕ್ ಓವರ್ ಫ್ಲೋ ಆದ್ಮೇಲೆ ಪಂಪ್ ಬಂದ್ ಮಾಡುವಂತದ್ದು ಅಥವಾ ಖಾಲಿ ಆದ್ಮೇಲೆ ಪಂಪ್ ಚಾಲ್ ಮಾಡುವಂತದ್ದು ಒಂದು ಇರ್ತದೆ. ಅದರಲ್ಲಿ ನೀರು ತುಂಬಾ ವೇಸ್ಟ್ ಆಗ್ತದೆ, ಅದರೊಟ್ಟಿಗೆ ಕರೆಂಟ್ ಕೂಡ ವೇಸ್ಟ್ ಆಗುವಂತದ್ದು. ಒಂದು ಸಿಂಪಲ್ ಡಿವೈಸ್ ಅನ್ನು ತಯಾರು ಮಾಡಿದೆ, ಅದು ನಮ್ಮ ಮನೆಗೆ ಹಾಕಿ ಟೆಸ್ಟ್ ಮಾಡಿದೆ, ಚೆನ್ನಾಗಿ ವರ್ಕ್ ಆಯ್ತು. ಅದೊಂದು ಕಮರ್ಷಿಯಲ್ ಡಿವೈಸ್ ಮಾಡುವ ಅಂತ ಆಲೋಚನೆ ಮಾಡಿಬಿಟ್ಟು ಎಲ್ಲ ಸಾಫ್ಟ್ವೇರ್ ಮತ್ತೆ ಹಾರ್ಡ್ವೇರ್ ಅನ್ನು ರೆಡಿ ಮಾಡಿಬಿಟ್ಟು ಒಂದು ಆತ್ಮಾಸ್ ಅಂತ ಹೆಸರಿಟ್ಟು ಒಂದು ಕಮರ್ಷಿಯಲ್ ಡಿವೈಸ್ ಅನ್ನು ತಯಾರು ಮಾಡಿ ಒಂದು 100 ಯೂನಿಟ್ ಗಳನ್ನು ನನ್ನ ಫ್ರೆಂಡ್ ಸರ್ಕಲ್ ಅಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡಿದೆ. ಎಲ್ಲರಿಗೆ ಖುಷಿ ಆಯ್ತು.
2: ಈ ತಿಂಗಳಾಂತ್ಯದ ವೇಳೆಗೆ ರಾಜ್ಯದ ಎಲ್ಲ ತಾಲೂಕುಗಳಿಂದ ಮಳೆ ಹಾಗೂ ಬೆಳೆ ಹಾನಿ ವರದಿ ಪಡೆದು ಕೇಂದ್ರದ ಮಾರ್ಗಸೂಚಿಯಂತೆ ಅಧಿಕೃತವಾಗಿ ಬರಪೀಡಿತ ತಾಲೂಕುಗಳನ್ನು ಘೋಷಿಸಲಾಗುವುದು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಮುಖ್ಯಮಂತ್ರಿಯವರ ಗೃಹ ಕಚೇರಿ ಕೃಷ್ಣಾದಲ್ಲಿ ಕಾವೇರಿ ನದಿ ನೀರು ಹಂಚಿಕೆ ಬಗ್ಗೆ ಸರ್ವಪಕ್ಷಗಳ ಸಭೆ ಬಳಿಕ ಅವರು ಮಾಹಿತಿ ನೀಡಿದರು. ಹಾಸನ ಜಿಲ್ಲೆ ರೈತರ ಹಿತದೃಷ್ಟಿಯಿಂದ ಹೇಮಾವತಿ ಜಲಾಶಯದಿಂದ ವಿವಿಧ ಕಾಲುವೆಗಳು ಹಾಗೂ ಕೆರೆಗಳಿಗೆ ಇಂದಿನಿಂದ ನೀರು ಹರಿಸುವಂತೆ ಮುಖ್ಯಮಂತ್ರಿ ಸೂಚಿಸಿದ್ದಾರೆ. ಹಾಸನ ಲೋಕಸಭಾ ಕ್ಷೇತ್ರದ ಸಂಸದ ಶ್ರೇಯಸ್ ಪಟೇಲ್ ಮುಖ್ಯಮಂತ್ರಿಗಳಿಗೆ ಈ ಕುರಿತು ಮನವಿ ಸಲ್ಲಿಸಿದ್ದರು. ತುಂಗಭದ್ರಾ ಆಡಳಿತ ಮಂಡಳಿ ರೈತ ಮುಖಂಡರು ಹಾಗೂ ಜನಪ್ರತಿನಿಧಿಗಳೊಂದಿಗೆ ಚರ್ಚಿಸಿ ಜಲಾಶಯದ ಒಳಹರಿವಿನ ಆಧಾರದ ಮೇಲೆ ಸರ್ಕಾರ ರೈತರ ಹಿತ ಕಾಯುವ ನಿರ್ಧಾರ ಕೈಗೊಳ್ಳಲಿದೆ ಎಂದು ವಿಧಾನಪರಿಷತ್ ಶಾಸಕ ಎನ್ಎಸ್ ಬೋಸರಾಜು ತಿಳಿಸಿದ್ದಾರೆ. ಕೊಪ್ಪಳದಲ್ಲಿ ರೈತ ಮುಖಂಡರು ಮಾಜಿ ಸಚಿವರನ್ನು ಭೇಟಿ ಮಾಡಿ ತುಂಗಭದ್ರಾ ಜಲಾಶಯದಿಂದ ಎಡದಂಡೆ ಕಾಲುವೆಗೆ ನೀರು ಹರಿಸುವಂತೆ ಸರ್ಕಾರವನ್ನು ಒತ್ತಾಯಿಸಲು ಮನವಿ ಮಾಡಿದರು. ಬೆಂಗಳೂರಿನ ಯಶಸ್ವಿನಿ ಘೋರ್ಪಡೆ ಹೊಸದಿಲ್ಲಿಯ ತ್ಯಾಗರಾಜ ಕ್ರೀಡಾ ಸಂಕೀರ್ಣದಲ್ಲಿ ಭಾನುವಾರ ಮುಕ್ತಾಯವಾದ 22ನೇ ಕಾಮನ್ವೆಲ್ತ್ ಟೇಬಲ್ ಟೆನಿಸ್ ಚಾಂಪಿಯನ್ಶಿಪ್ನಲ್ಲಿ ಮಹಿಳೆಯರ ಸಿಂಗಲ್ಸ್ ಪ್ರಶಸ್ತಿ ಜಯಿಸಿದ್ದಾರೆ. ಮಹಿಳೆಯರ ಅಂತಿಮ ಪಂದ್ಯದಲ್ಲಿ ಯಶಸ್ವಿನಿ 4-1 ಶ್ರೀಜಾ ಅಕುಲಾ ವಿರುದ್ದ ಜಯಗಳಿಸಿದರು. ಪುರುಷರ ವಿಭಾಗದಲ್ಲಿ ಅಂಕುರ್ ಭಟ್ಟಾಚಾರ್ಯ ಪ್ರಶಸ್ತಿಗೆ ಭಾಜನರಾದರು. ಅಗ್ರ ಶ್ರೇಯಾಂಕಿತ ಚದುರಂಗ ಪ್ರವೀಣೆ, ಕೇರಳದ ದಿವಿ ಬಿಜೇಶ್, 2ನೇ ಶ್ರೇಯಾಂಕದ ತಮಿಳುನಾಡಿನ ಪಿ ಯಕ್ಷಿಣಿ ಹಾಗೂ 3ನೇ ಶ್ರೇಯಾಂಕಿತೆ ಕರ್ನಾಟಕದ ನಕ್ಷತ್ರ ಗುಮುದವಲ್ಲಿ 11 ವರ್ಷದೊಳಗಿನವರ ಫೆಡರೇಟೆಡ್ ನ್ಯಾಷನಲ್ ಚೆಸ್ ಚಾಂಪಿಯನ್ಶಿಪ್ನ ಬಾಲಕಿಯರ ವಿಭಾಗದಲ್ಲಿ ಮುನ್ನಡೆ ಸಾಧಿಸಿದ್ದಾರೆ. ಅಖಿಲ ಭಾರತ ಚೆಸ್ ಫೆಡರೇಷನ್ ಸಹಯೋಗದಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ಚೆಸ್ ಸಂಸ್ಥೆ ಮಂಗಳೂರಿನ ಉರ್ವ ಒಳಾಂಗಣ ಕ್ರೀಡಾಂಗಣದಲ್ಲಿ ಆಯೋಜಿಸಿರುವ ನವಮಂಗಳೂರು ಬಂದರು ಪ್ರಾಧಿಕಾರ ಪ್ರಾಯೋಜಿತ ಚೆಸ್ ಪಂದ್ಯಾವಳಿಯ ಮೊದಲ ದಿನದ ಏಕೈಕ ಸುತ್ತಿನಲ್ಲಿ 3 ಜಯ ದಾಖಲಿಸಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ವಿಕಸಿತ ಭಾರತಕ್ಕಾಗಿ ನಶೆ ಮುಕ್ತ ಯುವಜನತೆ, ಮಾದಕ ವಸ್ತು ಮುಕ್ತ ಭಾರತ ಅಭಿಯಾನಕ್ಕೆ ಪ್ರಧಾನಮಂತ್ರಿ ಚಾಲನೆ. ಅಟಲ್ ಇನೋವೇಷನ್ ಮಿಷನ್ ರಾಜ್ಯದ ಮೂವರು ನವೋದ್ಯಮಿಗಳಿಗೆ ರಾಷ್ಟಪತಿ ಪುರಸ್ಕಾರ ಪ್ರದಾನ.

ಕೇಂದ್ರದ ಮಾರ್ಗಸೂಚಿ ಅನ್ವಯ ಈ ತಿಂಗಳಾಂತ್ಯಕ್ಕೆ ರಾಜ್ಯದ ಬರಪೀಡಿತ ತಾಲೂಕುಗಳ ಘೋಷಣೆ. 22ನೇ ಕಾಮನ್ವೆಲ್ತ್ ಟೇಬಲ್ ಟೆನಿಸ್ ಪಂದ್ಯಾವಳಿ, ಕರ್ನಾಟಕದ ಯಶಸ್ವಿನಿ ಘೋರ್ಪಡೆ ಚಾಂಪಿಯನ್. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35 ಕ್ಕೆ.

0: ಆಕಾಶವಾಣಿ ಮಡಿಕೇರಿ. ಈಗ ವೇಳೆ 7:16:40 ವಾಣಿಜ್ಯ ಪ್ರಕಟಣೆಗಳು.
1: ಭಾರತಿ ರೇಡಿಯೋ ಹೌಸ್ನಲ್ಲಿ ಫೆಸ್ಟಿವಲ್ ಆಫರ್, ಟಿವಿ, ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಕುಕ್ಕರ್, ಮಿಕ್ಸಿಗಳ ಎಕ್ಸ್ಚೇಂಜ್ ಆಫರ್, 0% ಇಂಟ್ರೆಸ್ಟ್, 0 ಡೌನ್ ಪೇಮೆಂಟ್, ಪ್ರತಿ ಖರೀದಿಗೂ ಖಚಿತ ಬಹುಮಾನ.
2: ಭಾರತಿ ರೇಡಿಯೋ ಹೌಸ್, ನಿಯರ್ ಚೌಕ್, ಗಣಪತಿ ಸ್ಟ್ರೀಟ್, ಮಡಿಕೇರಿ ಮತ್ತು ಗೋಣಿಕೊಪ್ಪಲು.
3: ಅಂದದ ರೂಪಿಗೆ ಚಂದದ ವಿನ್ಯಾಸ, ಕೊಡಗಿನ ದಕ್ಷಿಣ ಕನ್ನಡದ ಸಾಂಪ್ರದಾಯಿಕ ಚಿನ್ನಾಭರಣಗಳಿಗಾಗಿ
4: ಶಾರದಾ ಜುವೆಲ್ಲರ್ಸ್, ಆಪೋಸಿಟ್ ಆಂಜನೇಯ ಟೆಂಪಲ್, ಅರಸ್ ರೋಡ್, ಮೈಸೂರು.
5: ಸುಮಧುರ ಕ್ಷಣಗಳನ್ನು ಅವಿಸ್ಮರಣೀಯಗೊಳಿಸಲು 100% BIS 916 ಹಾಲ್ಮಾರ್ಕ್ ಪರಿಶುದ್ಧತೆಯ ಚಿನ್ನಾಭರಣಗಳಿಗಾಗಿ
6: ಸ್ಕೈ ಗೋಲ್ಡನ್ ಡೈಮಂಡ್ಸ್, ಮಡಿಕೇರಿ ಮತ್ತು ವಿರಾಜಪೇಟೆ.
7: ಮಡಿಕೇರಿಯ ಡಿ ಟ್ವಿನ್ ಟೆಕ್ ನಲ್ಲಿ ಕಂಪ್ಯೂಟರ್, ಲ್ಯಾಪ್ಟಾಪ್, ಸಿಸಿಟಿವಿ, ಯುಪಿಎಸ್ ಬ್ಯಾಟರಿ ಇದೀಗ ಸುಲಭ ಕಂತಿನ ಇಎಂಐ ಮೂಲಕ 0% ಇಂಟ್ರೆಸ್ಟ್ ನಲ್ಲಿ ಲಭ್ಯ. ಟ್ಯಾಬ್ ಪ್ರಿಂಟರ್ಸ್ ಗಳು ಡಿಸ್ಕೌಂಟ್ ರೇಟ್ ನಲ್ಲಿ. ಡಿ ಟ್ವಿನ್ ಟೆಕ್ ಪತ್ರಿಕಾ ಭವನದ ಹತ್ತಿರ ಮಡಿಕೇರಿ. ಕಾಲ್ ಬೈರತಿ ರಾಮದನ್ 9844-8199.
8: ನಿಮ್ಮ ಬೆಡ್ರೂಮ್ ಅನ್ನು ಅಲಂಕರಿಸಲು ವಿವಿಧ ವಿನ್ಯಾಸಗಳ ಬೆಡ್ರೂಮ್ ಸೆಟ್ಸ್, ಮನಮೋಹಕ ಕೆತ್ತನೆಯ ಮರದ ಪೀಠೋಪಕರಣಗಳು, ಸೋಫಾ ಸೆಟ್ ಗಳಿಗಾಗಿ ಹೈಟೆಕ್ ಫರ್ನಿಚರ್, ಮೂರ್ನಾಡು ಮತ್ತು ಗೋಣಿಕೊಪ್ಪಲು.
9: ಇಮ್ಯಾನುವಲ್ ಸಿಲ್ಕ್ಸ್ ನಲ್ಲಿ ವೆಡ್ಡಿಂಗ್ ಕಾರ್ನಿವಲ್, ಮದುವೆ ಬಟ್ಟೆಗಳ ಖರೀದಿಗೆ ಉಚಿತ ಕೂಪನ್, ಆಯ್ಕೆಯಾದ ದಂಪತಿಗಳಿಗೆ ಮಲೇಷ್ಯಾಕ್ಕೆ ಹೋಗುವ ಅವಕಾಶ, ಆಕರ್ಷಕ ಡಿಸ್ಕೌಂಟ್ಗಳು, ಬಹುಮಾನಗಳು ಕೂಡ ಲಭ್ಯ. ಇಮ್ಯಾನುವಲ್ ಸಿಲ್ಕ್ಸ್ ಇರಿಟ್ಟಿ.
10: ಕೂರ್ಗ್ ಹೈಲೈಟ್ ಫರ್ನಿಚರ್ ನ 7ನೇ ವಾರ್ಷಿಕೋತ್ಸವದ ಬಂಪರ್ ಕೊಡುಗೆ, 3+1+1 ವುಡನ್ ಸೋಫಾ ಸೆಟ್ ಕೇವಲ 13,900 ರೂಪಾಯಿಗೆ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ.
11: ನಿಮ್ಮ ಹಳೆಯ ಚಿನ್ನಾಭರಣಗಳನ್ನು ಎಕ್ಸ್ಚೇಂಜ್ ಮಾಡಿ ಇವತ್ತಿನ ಮಾರುಕಟ್ಟೆ ಬೆಲೆಯಲ್ಲಿ. ಯಾವುದೇ ಖರೀದಿಗೆ 0% ವೇಸ್ಟೇಜ್, ಇದು ಸ್ವಿಸ್ ಗೋಲ್ಡ್ ನ ಪ್ರಾಮಿಸ್. ಸ್ವಿಸ್ ಗೋಲ್ಡ್ ಅಂಡ್ ಡೈಮಂಡ್ಸ್, ವಿರಾಜಪೇಟೆ.
12: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು, ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರ್ಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
13: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250ಕ್ಕೂ ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ದೆ ಮಾರ್ಬಲ್ಸ್, ಗ್ರಾನೈಟ್ಸ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
12: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ.
14: ಹೊಸ ಕಾರ್ ತಗೊಳ್ಳೋಣ ಅಂತ ಯೋಚಿಸ್ತಾ ಇದ್ದೀನಿ, ಯಾವ ಬ್ರ್ಯಾಂಡ್ ಸಜೆಸ್ಟ್ ಮಾಡ್ತೀಯಾ?
13: ನಾನ್ ಡ್ರೈವ್ ಮಾಡೋದು ನನ್ನ ಫೇವರೇಟ್ ಹ್ಯುಂಡೈ ಕಾರ್ ಅನ್ನ, ನಿನಗೂ ಅದನ್ನೇ ಸಜೆಸ್ಟ್ ಮಾಡ್ತೀನಿ.
12: ಹ್ಯುಂಡೈ ಎಕ್ಸ್ ಶೋರೂಮ್ 5.55 ಲಕ್ಷದಿಂದ 46 ಲಕ್ಷದ ವರೆಗಿನ ಕಾರುಗಳ ಅದ್ಭುತ ಶ್ರೇಣಿಯನ್ನೇ ಹೊಂದಿದೆ. ನೀವು ಯಾವುದೇ ಕಾರನ್ನು ಡಿಸೈಡ್ ಮಾಡೋಕೆ ಮುಂಚೆ ಮೊದಲು ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈ ಶೋರೂಮ್ ನಲ್ಲಿ ಹ್ಯುಂಡೈ ಕಾರನ್ನು ಟೆಸ್ಟ್ ಡ್ರೈವ್ ಮಾಡಿ. ಅದ್ವೈತ್ ಹ್ಯುಂಡೈ, ಮಡಿಕೇರಿ, ಗೋಣಿಕೊಪ್ಪಲ್ ಹಾಗೂ ಕುಶಾಲನಗರ.
15: ಕೊಡವ ಹಿತರಕ್ಷಣ ಬಳಗ ಕಗ್ಗಟ್ಟನಾಡ್ ಇಂಗಡಾದನೆಲು ಪದ್ದಂಜನ ಕಾತ್ರ ಕಕ್ಕಡ ಪದ್ದಟ್ಟು ದಮ್ಮೆರ ಮಾರಿಪತ್ಲು ಇಂದು 5:06 ಪೊನ್ನಂಪೇಟೆ ಕೊಡವ ಸಮಾಜ ತುಂಜ ತೂಡು ಮೆರವಣಿಗೆ ಮದ್ದು ಪಾಯಸ ಉಂಬೋ ಸಭೆ ಸನ್ಮಾನ ನಡ್ಪ ಎಲ್ಲರೂ ಈ ಕಾರ್ ಬರಲು ಕೂಡಿಯಾಡು. ಕೊಡವ ಹಿತರಕ್ಷಣ ಬಳಗ ಕಗ್ಗಟ್ಟನಾಡ್ ಸಮಿತಿ ಕಾರ ಕಟ್ಟಣಿತು.
16: ಸಂತೋಷದ ಸಂಭ್ರಮಗಳಿಗೆ ಪರಿಶುದ್ಧವಾದ ಚಿನ್ನಾಭರಣಗಳಿಗಾಗಿ ಭೇಟಿ ನೀಡಿ ಲಿಯೋರಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಗೋಣಿಕೊಪ್ಪಲ್, ಕುಶಾಲನಗರ ಮತ್ತು ಪಿರಿಯಾಪಟ್ಟಣ.
17: ಗೋಣಿಕೊಪ್ಪಲಿನಲ್ಲಿ ಶುಭಾರಂಭಗೊಂಡಿರುವ ಪಿ2 ಎಲೆಕ್ಟ್ರಾನಿಕ್ಸ್ ನಲ್ಲಿ ಫ್ರಂಟ್ ಲೋಡ್ ವಾಷಿಂಗ್ ಮಷೀನ್ ಖರೀದಿಸುವಾಗ 3,000 ರೂಪಾಯಿ ವರ್ತ್ ನ ಇಂಡಕ್ಷನ್ ಸ್ಟೌವ್ ಉಚಿತವಾಗಿ ಪಡೆಯಿರಿ. ಪಿ2 ಎಲೆಕ್ಟ್ರಾನಿಕ್ಸ್, ಹರಿಶ್ಚಂದ್ರಪುರ, ಗೋಣಿಕೊಪ್ಪ.
18: ಸಂಬಂಧಗಳ ಮೌಲ್ಯ ವೃದ್ಧಿಯಾಗುವುದು ಮದುವೆಯ ಮೂಲಕ. ವಿವಾಹ ಸಮಾರಂಭಗಳಿಗೆ ಮೆರುಗು ನೀಡುತ್ತಿದೆ ಸೆಂಚುರಿಯ ವಸ್ತ್ರ ವೈವಿಧ್ಯತೆಗಳು. ಸೆಂಚುರಿ ಫ್ಯಾಷನ್ ಸಿಟಿ, ಪಯಂಚೇರಿ ಮೋಕ್, ಇರಿಟ್ಟಿ.
19: ಕೂರ್ಗ್ ಹೈಲೈಟ್ ಫರ್ನಿಚರ್ ನ 7ನೇ ವಾರ್ಷಿಕೋತ್ಸವದ ಬಂಪರ್ ಕೊಡುಗೆ, 3+1+1 ವುಡನ್ ಸೋಫಾ ಸೆಟ್ ಕೇವಲ 13,900 ರೂಪಾಯಿಗೆ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ.
0: ಶ್ರೀ ವಿಷ್ಣು ಎಂಟರ್ಪ್ರೈಸಸ್, ಬೈಪಾಸ್ ರೋಡ್, ಗುಣಿಗೊಬ್ಬಲು. ನಮ್ಮಲ್ಲಿ ಸ್ಟೀಲ್ ವೀಡ್ ಕಟರ್, ಹಸ್ಕೋವನ್ನ, ಇಮಾಸ್, ವಿರಾಟ್ ಸ್ಟೀಲ್ ಚೈನ್ಸಾ, ಡಿಜಿಟಲ್ ತೂಕದ ಯಂತ್ರ, ಎಸ್ಪಿ ಬ್ಯಾಟರಿ ಸ್ಪ್ರೇಯರ್, ಹೋಂಡಾ ಮತ್ತು ಕಿಸಾನ್ ಕ್ರಾಫ್ಟ್ ಸ್ಪ್ರೇಯರ್ ಗಳು, ಕೀಟನಾಶಕಗಳು, ಸ್ಕಿಪ್ಪರ್ ಹಾಗೂ ಜೆಟ್ಸ್, 3 KV ಇಂದ 100 KV ವರೆಗಿನ ಜನರೇಟರ್ ಗಳು, ಆಯಿಲ್, ಅಲ್ಯೂಮಿನಿಯಂ ಮತ್ತು HDPE ಪೈಪ್ ಗಳು ಹಾಗೂ ಇರಿಗೇಷನ್ ಮೋಟಾರ್ ಗಳು ದೊರೆಯುತ್ತವೆ. ವುಡ್ ಚಿಪ್ಪರ್, ಬ್ಲೋವರ್, ಕಾಫಿ ಹಲ್ಲರ್ ಮಷೀನ್, ಮಾಯಿಸ್ಚರ್ ಮೀಟರ್, ಪೆಪ್ಪರ್ ಡಿ ಕಾರ್ನರ್ ಗಳು ಲಭ್ಯವಿದೆ. ಕಾಫಿ ಬೋರ್ಡ್ ನ ಸಬ್ಸಿಡಿಯಲ್ಲಿ ಸಂಪರ್ಕಿಸಿ 0827429875, ಮೊಬೈಲ್ 9108752744 ಅಥವಾ 9448448744.
8: ಮಡಿಕೇರಿಯ ಪ್ರಶಾಂತ್ ಫರ್ನಿಚರ್ ನಲ್ಲಿ ಸ್ಟಾಕ್ ಕ್ಲಿಯರೆನ್ಸ್, ಮೆಗಾ ಡಿಸ್ಕೌಂಟ್ ಸೇಲ್. ಕರ್ಟನ್ಸ್, ಬೆಡ್ ಸ್ಪ್ರೆಡ್, ಮ್ಯಾಟ್ರೆಸ್, ಡೋರ್ ಮ್ಯಾಟ್, ಬಾತ್ರೂಮ್ ಮ್ಯಾಟ್ಸ್ ಇವೆಲ್ಲವೂ ಅಪ್ ಟು 50% ಡಿಸ್ಕೌಂಟ್ ನಲ್ಲಿ. ಅತ್ಯುತ್ತಮ ಕ್ವಾಲಿಟಿಯ ಎಲ್ಲಾ ರೀತಿಯ ಮರದ ಫರ್ನಿಚರ್ ಗಳನ್ನು ನಿಮಗೆ ಬೇಕಾದ ಡಿಸೈನ್ಸ್ ನಲ್ಲಿ, ನಿಮಗೆ ಬೇಕಾದ ಅಳತೆಯಲ್ಲಿ ರೆಡಿ ಮಾಡಿಕೊಡಲಾಗುವುದು. ರೋಸ್ ವುಡ್, ಟೀಕ್ ವುಡ್, ಅಕೇಶಿಯಾ ಮುಂತಾದ ಮರದ ಫರ್ನಿಚರ್ ಗಳಿಗಾಗಿ ಬನ್ನಿ. ಪ್ರಶಾಂತ್ ಫರ್ನಿಚರ್, ಇಂಡಸ್ಟ್ರಿಯಲ್ ಏರಿಯಾ.

0: ಮಡಿಕೇರಿ. ಭೀಮಾ ಫರ್ನಿಚರ್ ನಲ್ಲಿ ಮಾನ್ಸೂನ್ ಮೆಗಾ ಸೇಲ್. ತ್ರೀ ಡೋರ್ ವಾರ್ಡ್ರೋಬ್, ಫ್ಯಾಮಿಲಿ ಕಾಟ್, ಡ್ರೆಸ್ಸಿಂಗ್ ಟೇಬಲ್, ಕಾಟ್ ಬಾಕ್ಸ್ ಇವೆಲ್ಲವೂ ಸೇರಿದ ಬೆಡ್ರೂಮ್ ಸೆಟ್ ಕೇವಲ 25,990 ರೂಪಾಯಿಗೆ. ಭೀಮಾ ಫರ್ನಿಚರ್, ಬಾಳುಗೋಡು ಜಂಕ್ಷನ್, ಬಿಟ್ಟಂಗಾಲ, ವಿರಾಜಪೇಟೆ.
1: ಸಿನ್ಸ್ 1983 ಭೀಮಾ ಫರ್ನಿಚರ್ ಹೋಲ್ಸೇಲ್ ಅಂಡ್ ರಿಟೇಲ್ ಹಬ್.
0: ARM ಕಿಯಾ ಮೋಟರ್ಸ್ ಇದೀಗ ಕೊಡಗಿನ ಕುಶಾಲನಗರ ಹಾಗೂ ಗೋಣಿಕೊಪ್ಪಲುವಿನಲ್ಲಿ ಹೊಸ ಕಿಯಾ ವಾಹನ ಖರೀದಿ ಮತ್ತು ಸರ್ವಿಸ್ ಲಭ್ಯವಿದೆ. ಪಿಕಪ್ ಹಾಗೂ ಡ್ರಾಪ್ ಸರ್ವಿಸ್ ಕೂಡ ಇದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ತರ್ಕಮಾಡ ಪುನೀತ್. ಕಾಲ್ 9606048734.
2: ಮರೆನಾಡು ಪ್ರೌಢಶಾಲೆ ಬಿರುನಾಣಿ. ಈ ವಿದ್ಯಾಸಂಸ್ಥೆಯ ವಾರ್ಷಿಕ ಮಹಾಸಭೆಯು ಆಡಳಿತ ಮಂಡಳಿಯ ಅಧ್ಯಕ್ಷರಾದ ಶ್ರೀ ಕಾಳಿಮಡ ರಶಿಕಾ ಕಾವೇರಪ್ಪ ಅವರ ಅಧ್ಯಕ್ಷತೆಯಲ್ಲಿ ಇದೇ 4ರಂದು ಮಂಗಳವಾರ ಪೂರ್ವಾಹ್ನ 11 ಗಂಟೆಗೆ ಶಾಲೆಯಲ್ಲಿ ನಡೆಯಲಿದ್ದು, ನಾಡಿನ ವಿದ್ಯಾಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿಕೊಡಬೇಕಾಗಿ ಶಾಲಾ ಆಡಳಿತ ಮಂಡಳಿಯು ಈ ಮೂಲಕ ಕೋರಿದೆ.
0: ನಾನಿದುವರೆಗೆ ಈ ಟೇಸ್ಟ್ ನಲ್ಲಿ ನಾಟ್ ಸ್ಟೈಲ್ ಫುಡ್ ತಿಂದೇ ಇಲ್ಲ. ವಾವ್, ಸೂಪರ್ ಸೂಪರ್ ಟೇಸ್ಟ್ ರೀ.
3: ಹೌದು, ಈ ರಾಗಿ ಮುದ್ದೆ, ಈ ನಾಟಿ ಕೋಳಿ ಸಾರಂತೂ ಸೂಪರ್.
4: ಹೋಟೆಲ್ ಗ್ರೀನ್ಸ್ ನಾಟಿ ಸ್ಟೈಲ್ ನ ನಾಟಿ ಕೋಳಿ, ನಾಟಿ ಮಟನ್ ಎಲ್ಲಾ ಐಟಮ್ಸ್, ಮಟನ್ ಸೂಪ್, ಬೋಟಿ, ಮಟನ್ ಚಾಪ್ಸ್, ಮಟನ್ ಅಂಡ್ ಚಿಕನ್ ಬಿರಿಯಾನಿ ಟೇಸ್ಟ್ ಅಂತೂ ಹೇಳೋಕೆ ಆಗಲ್ಲ. ಬಾಯಲ್ಲಿ ನೀರ್ ಬರುತ್ತೆ.
0: ಹೋಟೆಲ್ ಗ್ರೀನ್ಸ್ ನಾಟಿ ಸ್ಟೈಲ್, ಹೊಸ ತಾಲೂಕು ಕಚೇರಿ ಸಮೀಪ, ಕಾನ್ವೆಂಟ್ ಜಂಕ್ಷನ್, ಮಡಿಕೇರಿ. ರೀ, ನಾನಿನ್ ಯಾವ ಫಂಕ್ಷನ್ ಗೂ ಬರಲ್ಲ ರೀ. ಈ ಹಳೆ ಚಿನ್ನಾಭರಣ ಹಾಕಿ ಹಾಕಿ ಸಾಕಾಯ್ತು.
3: ಬೇಜಾರ್ ಮಾಡ್ಕೋಬಿಡ ಕಣೆ, ಇವಾಗ ವಿಲ್ಕೋದಲ್ಲಿ ಎಕ್ಸ್ಚೇಂಜ್ ಆಫರ್ ಇದೆ. ಈ ಹಳೆ ಚಿನ್ನಾಭರಣ ಎಕ್ಸ್ಚೇಂಜ್ ಮಾಡುವಾಗ ಯಾವುದೇ ಕಡಿತ ಇಲ್ಲದೆ 100% ವ್ಯಾಲ್ಯೂ ಕೊಡ್ತಾರೆ. ಪ್ರತಿ ಖರೀದಿಗೂ ಗಿಫ್ಟ್ ಕೂಡ ಇದೆ.
0: ಹಾಗಾದ್ರೆ ಇವತ್ತೇ ಹೋಗೋಣ.
5: ವಿಲ್ಕೋ ಗೋಲ್ಡ್, ಬೈಚನಹಳ್ಳಿ, ಕುಶಾಲನಗರ.
0: ರೀ, ಒಂದೊಳ್ಳೆ ವೆಜ್ ಊಟ, ಊಟ ಆದ್ಮೇಲೆ ಒಳ್ಳೆ ಸ್ವೀಟ್ಸ್ ಬೇಕು. ಎಲ್ಲಿ ಕೊಡಿಸ್ತೀರಾ ಹೇಳಿ?
3: ಅಷ್ಟೇನಾ, ಅದಕ್ಕೇನು? ಮಡಿಕೇರಿ ಹಿಲ್ ರೋಡ್ ನಲ್ಲಿ ಮಧುರಾ ಸ್ವೀಟ್ಸ್ ಅಂಡ್ ಟಿಫಿನ್ಸ್ ಗೆ ಆರ್ಡರ್ ಆಯ್ತು. ಅಲ್ಲಿ ಹೋಟೆಲ್ ಮತ್ತೆ ಬೇಕರಿ ಒಂದೇ ಜಾಗದಲ್ಲಿದೆ. ಸ್ವೀಟ್ಸ್, ಸೌತ್ ಇಂಡಿಯನ್ ಟಿಫಿನ್ಸ್, ಬೇಕರಿ ಐಟಮ್ಸ್, ಸ್ಟಾಟ್ಸ್ ಎಲ್ಲ ಸಿಗುತ್ತೆ.
0: ಹಾಗಾದ್ರೆ ನಾವು ಊಟ ಮಾಡಿ ಮಕ್ಕಳಿಗೂ ಸ್ವೀಟ್ಸ್ ತಗೊಂಡ್ ಬರೋಣ. ನೆಕ್ಸ್ಟ್ ಟೈಮ್ ಮಕ್ಕಳನ್ನ ಕರ್ಕೊಂಡು ಬ್ರೇಕ್ಫಾಸ್ಟ್ ಅಲ್ಲಿಂದಲೇ ಮಾಡೋಣ.
3: ಒಂದೇ ಸ್ಥಳದಲ್ಲಿ ಅನಂತ ರುಚಿಯನ್ನು ಸವಿಯಲು ಬನ್ನಿ ಮಧುರಾ ಸ್ವೀಟ್ಸ್ ಅಂಡ್ ಟಿಫಿನ್ಸ್, ಹಿಲ್ ರೋಡ್, ಮಡಿಕೇರಿ.
6: ವೃದ್ಧಾಪ್ಯವನ್ನು ಗೌರವದಿಂದ ಬದುಕಲು ಮೈಸೂರಿನಲ್ಲಿದೆ ತಾಮರ ರಿಟೈರ್ಮೆಂಟ್ ಹೋಮ್. 100 ಹಾಸಿಗೆ ಸಾಮರ್ಥ್ಯದ ಈ ಸಂಸ್ಥೆಯಲ್ಲಿ ವೈದ್ಯಕೀಯ ಸೇವೆ, ವೈಯಕ್ತಿಕ ಗಮನ, ಎಲ್ಲಾ ಮೂಲಭೂತ ವ್ಯವಸ್ಥೆಗಳೊಂದಿಗೆ ವಯೋಸಹಜ ಆರೋಗ್ಯ ಸಮಸ್ಯೆ ಸೇರಿದಂತೆ ಯಾವುದೇ ಆರೋಗ್ಯ ಸಮಸ್ಯೆ ಇರುವವರನ್ನು ನೋಡಿಕೊಳ್ಳಲಾಗುವುದು. ಮೈಸೂರಿಗೆ ಟ್ರೀಟ್ಮೆಂಟ್ಗಾಗಿ ಬರುವವರಿಗೆ ಉಳಿದುಕೊಳ್ಳುವ ವ್ಯವಸ್ಥೆ ಇದೆ. ಸಂಪರ್ಕಿಸಿ ತಾಮರ ರಿಟೈರ್ಮೆಂಟ್ ಹೋಮ್, ಹೆಬ್ಬಾಳ್, KIADB ಲೇಔಟ್, ಇಂಡಸ್ಟ್ರಿಯಲ್ ಏರಿಯಾ, ಮೈಸೂರು. ಕಾಲ್ 6364-51-8657.
7: ಮಾನ್ಸೂನ್ ಮೆಗಾ ಡಿಸ್ಕೌಂಟ್ ಸೇಲ್ ಇರಿಟಿಯ ಸುನಿತಾ ಫರ್ನಿಚರ್ ನಲ್ಲಿ ಎಲ್ಲಾ ಫರ್ನಿಚರ್ ಗಳ ಮೇಲೆ ಅಚ್ಚರಿ ಮೂಡಿಸುವ ಅತಿ ಕಡಿಮೆ ಬೆಲೆ. ಪ್ರೀಮಿಯಂ ಫರ್ನಿಚರ್ ಗಳ ಸ್ಪೆಷಲ್ ಕಲೆಕ್ಷನ್ಸ್, ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ, ಸುಲಭ ಕಂತಿನ ಇಎಂಐ ಫೆಸಿಲಿಟಿ. ಸುನಿತಾ ಫರ್ನಿಚರ್, ಉಲಿಯಿಲ್, ಇರಿಟಿ ಹಾಗೂ ತವಕ್ಕರ, ಕಣ್ಣೂರ್.
8: ಮೈಸೂರಿನ ತನಿಷ್ಕ್ ನಲ್ಲಿ ಫೆಸ್ಟಿವಲ್ ಆಫ್ ಡೈಮಂಡ್ಸ್. ಆ ಪ್ರಯುಕ್ತ ನೀವು ಖರೀದಿಸುವ ಡೈಮಂಡ್ ಆಭರಣಗಳ ವ್ಯಾಲ್ಯೂ ಮೇಲೆ ಫ್ಲಾಟ್ 20% ಆಫ್. ನಿಮ್ಮ ಹಳೆಯ ಚಿನ್ನಾಭರಣಗಳನ್ನು ಎಕ್ಸ್ಚೇಂಜ್ ಮಾಡಿ 0% ಕಡಿತದೊಂದಿಗೆ. ಈ ಆಫರ್ ಗಾಗಿ ಬನ್ನಿ ಮೈಸೂರಿನ ಸಬ್ಅರ್ಬನ್ ಬಸ್ ಸ್ಟ್ಯಾಂಡ್, ಬಿಎನ್ ರೋಡ್ ಹಾಗೂ ಕಾಳಿದಾಸ ರೋಡ್ ನಲ್ಲಿರುವ ತನಿಷ್ಕ್ ಶೋರೂಮ್ಗೆ. ಕಂಡೀಷನ್ಸ್ ಅಪ್ಲೈ. ಸಂಭ್ರಮಗಳನ್ನು ಆಚರಿಸಿ ತನಿಷ್ಕ್ ನ ಟ್ರೆಂಡಿ ಆರ್ನಮೆಂಟ್ಸ್ ನೊಂದಿಗೆ.
0: ಮನೆಯಂತೂ ಸೂಪರ್ ಆಗಿ ಕಟ್ಸಿದೀಯಾ, ಆದ್ರೆ ಇಲ್ಲಿರೋ ಫರ್ನಿಚರ್, ಟಿವಿ, ರೆಫ್ರಿಜರೇಟರ್, ವಾಷಿಂಗ್ ಮಿಷಿನ್ ಮಾತ್ರ ಹಳೇದು. ಎಕ್ಸ್ಚೇಂಜ್ ಮಾಡಿ ಹೊಸ ತಗೊಳ್ಬೋದಲ್ವಾ?
9: ಅದಕ್ಕೆ ಈ ಹಳೇದು ಯಾರು ತಗೋತಾರೆ?
0: ವಿರಾಜಪೇಟೆಯ ಪೂತಾಸ್ ಅಂಡ್ ಆಪರ್ಸ್ ನಲ್ಲಿ ಇವಾಗ ಎಲ್ಲಾ ಫರ್ನಿಚರ್ ಹಾಗೂ ಹೋಮ್ ಅಪ್ಲೈನ್ಸಸ್ ನ ಎಕ್ಸ್ಚೇಂಜ್ ಆಫರ್ ಇದೆ. ಅಲ್ಲೇ ಎಕ್ಸ್ಚೇಂಜ್ ಮಾಡಿ ಹೊಸದನ್ನ ತಗೊಳ್ಳಿ.
8: ಪೂತಾಸ್ ಅಂಡ್ ಆಪರ್ಸ್, ಫರ್ನಿಚರ್ ಅಂಡ್ ಹೋಮ್ ಅಪ್ಲೈನ್ಸಸ್, ವಿರಾಜಪೇಟೆ.
10: ಕೂರ್ಗ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, ಪೊನ್ನಂಪೇಟೆ, ಕೊಡಗುನಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂಡ್ ಡೇಟಾ ಸೈನ್ಸ್, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂಡ್ ಮಿಷನ್ ಲರ್ನಿಂಗ್, ಸಿವಿಲ್ ಇಂಜಿನಿಯರಿಂಗ್, ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್, ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್, ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಮತ್ತು ಕಂಪ್ಯೂಟರ್ ಸೈನ್ಸ್ ವಿತ್ ಸೈಬರ್ ಸೆಕ್ಯೂರಿಟಿಗಾಗಿ ಅಡ್ಮಿಷನ್ಸ್ ಪ್ರಾರಂಭವಾಗಿದೆ. ಮೆರಿಟೋರಿಯಸ್ ಸ್ಟೂಡೆಂಟ್ಸ್ ಮತ್ತು ಆರ್ಥಿಕವಾಗಿ ದುರ್ಬಲ ವರ್ಗಗಳಿಗೆ ಸ್ಕಾಲರ್ಶಿಪ್ ಕೂಡ ಲಭ್ಯ. ಉತ್ತಮ ಸ್ಪೋರ್ಟ್ಸ್ ಸೌಲಭ್ಯ ಕೂಡ ಲಭ್ಯ. ಕರೆ ಮಾಡಿ 9611-55457.
11: ಅಂತೂರ ಕೂಗ್ ವೆಡ್ಡಿಂಗ್ ಪ್ಲಾನರ್ಸ್, ಮಂಗಲತರ ಊಟೋಪಚಾರ, ಆಳುಕಾಳು, ಶಾಸ್ತ್ರ ಪದ್ಧತಿ, ಫರ್ನಿಚರ್ ಇನ್ನತೆ ಎಲ್ಲ ಏರ್ಪಾಡ್ ಮಾಡುವಂತಹ ಪ್ಯಾಕೇಜ್ ವೆಡ್ಡಿಂಗ್ ವ್ಯವಸ್ಥೆಯ ಏಕೈಕ ಸಂಸ್ಥೆ ಅಂತೂರ ಕೂಗ್ ವೆಡ್ಡಿಂಗ್ ಪ್ಲಾನರ್ಸ್, ಬೈಪಾಸ್ ರೋಡ್, ಗೋಣಿಕೊಪ್ಪ. ಕಾಂಟ್ಯಾಕ್ಟ್ ನೆಲ್ಲಿರ ಮಧು ತಿಮ್ಮಯ್ಯ 9591-803656, ಕಾಳಿಮಾಡ ಶರತ್ 8762050292.
12: ಈಗ ಕಯ್ಯಾರ ಕಿಂಜಣ್ಣರೈ ಅವರ ರಚನೆ ಪ್ರೇಮ ಜಲತರಂಗದಲ್ಲಿ, ಹಾಡಿದ್ದಾರೆ ಬೆಂಗಳೂರು ಲತಾ.

0: ಬೆಂಗಳೂರು ಲತಾ ಅವರು ಹಾಡಿದ ಕೈಯಾರ ಕಿಂಜಣ್ಣರೈ ಅವರ ಕವನವನ್ನ ಕೇಳಿದಿರಿ. ಆಕಾಶವಾಣಿಯ ಬಡಿಕೇರಿ ಕೇಂದ್ರವಿದು. ಸಮಯ 7:30.
1: ಜಲಪಾತಗಳು, ಪ್ರೇಕ್ಷಣೀಯ ಸ್ಥಳಗಳಲ್ಲಿ, ಅಪಾಯಕಾರಿಯಾದ ಜಾಗಗಳಲ್ಲಿ ನಿಂತು ಫೋಟೋ ವಿಡಿಯೋ ತೆಗೆಯುವ ದುಸ್ಸಾಹಸಗಳನ್ನು ಯಾವುದೇ ಕಾರಣಕ್ಕೂ ಮಾಡದಿರಿ. ಪ್ರವಾಹ ಅಥವಾ ವೇಗವಾಗಿ ಚಲಿಸುವ ನದಿಗಳನ್ನು, ಹೊಳೆಗಳನ್ನು ಎಂದಿಗೂ ದಾಟಬೇಡಿ. ನದಿ ಜಲಪಾತಗಳು ಮಳೆಗಾಲದಲ್ಲಿ ರಮ್ಯ ಮನೋಹರ, ಆದರೆ ಅಷ್ಟೇ ಅಪಾಯಕಾರಿ. ಪ್ರವಾಸ, ಟ್ರೆಕಿಂಗ್ ಸಂದರ್ಭದಲ್ಲಿ ಸುರಕ್ಷತೆ ನಿಮ್ಮ ಆದ್ಯತೆಯಾಗಿರಲಿ. ಮಳೆಗಾಲದ ಸುಂದರ ಕೊಡಗು ಸುರಕ್ಷತೆಯೊಂದಿಗೆ. ಪ್ರಕಟಣೆ, ಜಿಲ್ಲಾಡಳಿತ ಹಾಗೂ ಪ್ರವಾಸೋದ್ಯಮ ಇಲಾಖೆ, ಕೊಡಗು ಜಿಲ್ಲೆ.
2: ಅರ್ಜೆಂಟ್ ಆಗಿ ಫುಡ್ ಡೆಲಿವರಿ ಮಾಡಬೇಕು ಈ ಟ್ರಾಫಿಕ್ ಅಲ್ಲಿ. ಅಪಘಾತವಾಗಿ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಏನಪ್ಪ ಗತಿ?
3: ಅದಕ್ಕಾಗಿಯೇ ಕರ್ನಾಟಕ ಸರ್ಕಾರ ತಂದಿದೆ ಕರ್ನಾಟಕ ರಾಜ್ಯ ಗಿಗ್ ಕಾರ್ಮಿಕರ ವಿಮಾ ಯೋಜನೆ. ಅಪಘಾತ ವಿಮೆ, ಜೀವ ವಿಮೆ, ಆಸ್ಪತ್ರೆ ವೆಚ್ಚಕ್ಕೆ ನೆರವು, ಇವೆಲ್ಲವೂ ಉಚಿತ. 18-60 ವರ್ಷದ ಫುಡ್ ಡೆಲಿವರಿ ಹಾಗೂ ಇ ಕಾಮರ್ಸ್ ಸಂಸ್ಥೆಗಳಲ್ಲಿ ಡೆಲಿವರಿ ಕೆಲಸ ಮಾಡುತ್ತಿರುವ ಸೇವಾ ಸಿಂಧು ಪೋರ್ಟಲ್ ನಲ್ಲಿ ನೋಂದಾಯಿಸಿದ ಅರ್ಹ ಗಿಗ್ ಕಾರ್ಮಿಕರಿಗೆ ಮಾತ್ರ ಈ ಸೌಲಭ್ಯ. ಹೆಚ್ಚಿನ ಮಾಹಿತಿಗಾಗಿ 1-55-214 ಸಹಾಯವಾಣಿಗೆ ಕರೆ ಮಾಡಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
4: ಕೊಡಗು ಕುಶಾಲ ನಗರ ಸುತ್ತಮುತ್ತ ಇರೋ ಎಲ್ಲಾ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಈ ಒಂದು ನಂಬರ್ ನ ನೋಟ್ ಮಾಡ್ಕೊಳ್ಳಿ. ಯಾಕಂದ್ರೆ ರೆಸಾರ್ಟ್ ಮತ್ತೆ ಡೇ ಔಟ್ ಅಂತ ಬೆಂಗಳೂರು ಮೈಸೂರು ಹೋಗೋರ್ಗೆ ಕೊಡಗು ಕುಶಾಲ ನಗರದ ಸಿಪಾಯಿ ರೆಸಾರ್ಟ್ ನಲ್ಲಿ ಜಸ್ಟ್ 999 ಡೇ ಔಟ್ ಅಂದ್ರೆ ಬೆಳಿಗ್ಗೆ 9-5 ಮತ್ತೊಂದು 3-10 ತನಕ ಅಂತ ಎರಡು ಬೆಸ್ಟ್ ಪ್ಯಾಕೇಜ್ ಗಳನ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಇದರಲ್ಲಿ ನಿಮ್ಗೆ ಅನ್ಲಿಮಿಟೆಡ್ ಊಟ, ಅನ್ಲಿಮಿಟೆಡ್ ಡಾಟಾ ಅಂತ ಪ್ರತಿಯೊಂದು ಇರುತ್ತೆ. ಹೆಚ್ಚಿನ ಮಾಹಿತಿಗಾಗಿ ಈ ದೂರವಾಣಿ ಸಂಖ್ಯೆಗೆ ಸಂಪರ್ಕಿಸಿ 9591424242.

0: ಕೇರಳದಲ್ಲಿ ಹಿಂದೆಂದು ಕಂಡು ಕೇಳರಿಯದ ಮಾನ್ಸೂನ್ ಸೇಲ್ ಇದೇ ಜುಲೈ 13ರಿಂದ ಆಗಸ್ಟ್ 14ರವರೆಗೆ. ಚಿನ್ನಾಭರಣಗಳ ವಿಎ ಮೇಲೆ 100% ಆಫ್, ಆಯ್ದ ಚಿನ್ನದ ಆಭರಣಗಳ ಮೇಲೆ ಮೇಕಿಂಗ್ ಚಾರ್ಜ್ ನಲ್ಲಿ 50% ನಿಂದ 100% ಆಫ್. ಚಿನ್ನ ಬೆಳ್ಳಿ ವಜ್ರಾಭರಣಗಳ ಅತಿ ಅಮೋಘ ಕಲೆಕ್ಷನ್ಸ್, ಅತ್ಯಧಿಕ ಸೇವಿಂಗ್ಸ್. ಬನ್ನಿ ಈ ಮುಂಗಾರು ಮಳೆಯ ಸಂಭ್ರಮವನ್ನು ಇಮ್ಮಡಿಗೊಳಿಸಿ ಮುಳಿಯಾದೊಂದಿಗೆ. ಮುಳಿಯ ಗೋಲ್ಡ್ ಅಂಡ್ ಡೈಮಂಡ್ಸ್, ಮಡಿಕೇರಿ, ಗೋಣಿಕೊಪ್ಪಲ್, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು.
1: ಮಾನ್ಸೂನ್ ಮೆಗಾ ಡಿಸ್ಕೌಂಟ್ ಸೇಲ್ ಇರಿಟಿಯ ಸುನಿತಾ ಫರ್ನಿಚರ್ನಲ್ಲಿ ಎಲ್ಲಾ ಫರ್ನಿಚರ್ಗಳ ಮೇಲೆ ಅಚ್ಚರಿ ಉಳಿಸುವ ಅತಿ ಕಡಿಮೆ ಬೆಲೆ. ಪ್ರೀಮಿಯಂ ಫರ್ನಿಚರ್ಗಳ ಸ್ಪೆಷಲ್ ಕಲೆಕ್ಷನ್ಸ್, ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ, ಸುಲಭ ಕಂತಿನ ಇಎಂಐ ಫೆಸಿಲಿಟಿ. ಸುನಿತಾ ಫರ್ನಿಚರ್, ಉಲಿಯಿಲ್, ಇರಿಟಿ ಹಾಗೂ ತವಕ್ಕರ, ಕಣ್ಣೂರು. ಮುಳಿಯ ಸಿಲ್ವರ್ ಮ್ಯಾರಥಾನ್ 2026, 90 ದಿನಗಳ ಮೆಗಾ ಸಿಲ್ವರ್ ಉತ್ಸವ. ಜೂನ್ 15ರಿಂದ ಸೆಪ್ಟೆಂಬರ್ 14ರವರೆಗೆ 5,000 ರೂಪಾಯಿ ಮೇಲ್ಪಟ್ಟ ಖರೀದಿಗೆ ಅತ್ಯಾಕರ್ಷಕ ಬಹುಮಾನಗಳು, ಹಳೆಯ ಬೆಳ್ಳಿಯ ಆಭರಣಗಳನ್ನು ಎಕ್ಸ್ಚೇಂಜ್ ಮಾಡುವ ಅವಕಾಶ.

0: ಇರಿಟಿ ಹಾಗೂ ತವಕ್ಕರ ಕಣ್ಣು. ಮುಳಿಯ ಸಿಲ್ವರ್ ಮ್ಯಾರಥಾನ್ 2026 ತೊಂಬತ್ತು ದಿನಗಳ ಮೆಗಾ ಸಿಲ್ವರ್ ಉತ್ಸವ ಜೂನ್ 15 ಸೆಪ್ಟೆಂಬರ್ 14 5,000 ರೂಪಾಯಿ ಮೇಲ್ಪಟ್ಟ ಖರೀದಿಗೆ ಅತ್ಯಾಕರ್ಷಕ ಬಹುಮಾನಗಳು. ಹಳೆಯ ಬೆಳ್ಳಿಯ ಆಭರಣಗಳನ್ನು ಎಕ್ಸ್ಚೇಂಜ್ ಮಾಡುವ ಅವಕಾಶ. ಎಲ್ಲಾ ಸಂದರ್ಭದಲ್ಲೂ ಸೈ ಎನಿಸುವ ಕಲೆಕ್ಷನ್ಸ್. ಮುಳಿಯ ಗೋಲ್ಡ್ ಅಂಡ್ ಡೈಮಂಡ್ಸ್, ಮುಳಿಯ ಸಿಲ್ವೇರಿಯಾ, ಮಡಿಕೇರಿ, ಗೋಣಿಕೊಪ್ಪಲು, ಸೋಮವಾರಪೇಟೆ, ಪುತ್ತೂರು, ಬೆಳ್ತಂಗಡಿ, ನೆಲ್ಯಾಡಿ, ಬೆಂಗಳೂರು.
1: ನಮ್ಮ ಜೊತೆ ಇದ್ದಾರೆ ಮಣಿಪಾಲ್ ಹಾಸ್ಪಿಟಲ್ಸ್ ನ ಕನ್ಸಲ್ಟೆಂಟ್ ನೆಫ್ರಾಲಜಿಸ್ಟ್ ಆಗಿರುವಂತಹ ಡಾಕ್ಟರ್ ವಿಪಿನ್ ಕಾವೇರಪ್ಪ ಅವರು.
2: ಡಾಕ್ಟರ್, ಈ ಕಿಡ್ನಿ ಸಮಸ್ಯೆ ಅನ್ನೋದು ವಯಸ್ಸಾದವರಲ್ಲಿ ಮಾತ್ರ ಕಾಣಿಸ್ಕೊಳ್ತಾ?
3: ಅನ್ಫಾರ್ಚುನೇಟ್ಲಿ ಕಿಡ್ನಿ ಡಸಂಟ್ ಡಿಸ್ಕ್ರಿಮಿನೇಟ್ ಏಜ್. ಸೊ ಕಿಡ್ನಿ ತೊಂದರೆ ಕಮ್ಮಿ ವಯಸ್ಸವರಿಗೂ ಬರಬಹುದು, ಎಲ್ಡರ್ಲಿ ಪೀಪಲ್ಗೂ ಬರಬಹುದು. ವಿ ಹ್ಯಾವ್ ಸೀನ್ ಅ ಲಾಟ್ ಆಫ್ ಯಂಗ್ ಕಿಡ್ಸ್, ಲೆಸ್ ದೆನ್ 1 ಇಯರ್ ಇನ್ ಫ್ಯಾಕ್ಟ್, ಇನ್ಫೆಂಟ್ಸ್ ಅಂತ ಹೇಳ್ತೀವಿ, ಅವ್ರಿಗೆ ಕೂಡ ಕಿಡ್ನಿ ತೊಂದರೆ ಇರುತ್ತೆ. ಲೆಸ್ ದೆನ್ 5 ಇಯರ್ಸ್ ಅಂತೂ ತುಂಬಾ ಜನರಿಗೂ ಕಿಡ್ನಿ ತೊಂದರೆ ಇರುತ್ತೆ. ಎಲ್ಡರ್ಲಿ ಆಸ್ ಯೂಶುವಲ್ ಕಿಡ್ನಿ ತೊಂದರೆ ಬಂದೇ ಬರುತ್ತೆ. ಬಟ್ ಸ್ಪೆಕ್ಟ್ರಮ್ ಆಫ್ ಡಿಸೀಸ್ ಅಂದ್ರೆ ಯಂಗ್ಸ್ಟರ್ಸ್ ಅಲ್ಲಿ ಬರುವಂತಹ ಕಿಡ್ನಿ ತೊಂದರೆ ಬೇರೆ ತರ ಇರುತ್ತೆ, ಅಂಡ್ ಅಡಲ್ಟ್ಸ್ ಬರುವಂತಹ ಕಿಡ್ನಿ ತೊಂದರೆ ಜನರಲಿ ಬೇರೆ ತರ ಇರುತ್ತೆ.
4: This information is brought to you by Manipal Hospital. Lives on. For any health emergencies, call 0821-255-000. Save the number, save lives.
5: ಪ್ರೀತಿಯ ಶ್ರೋತೃಗಳೇ, ನಿಮ್ಮ ಮೆಚ್ಚಿನ ಮಡಿಕೇರಿ ಆಕಾಶವಾಣಿ ಕೇಂದ್ರದಿಂದ ವಿನೂತನ ಕಾರ್ಯಕ್ರಮಗಳು. ಚಿಣ್ಣರ ಲೋಕ ಕಾರ್ಯಕ್ರಮದಲ್ಲಿ ಪ್ರತಿ ಭಾನುವಾರ 10 ಕಲಾಂ ಕನಸು, ಮಕ್ಕಳ ಮನಸ್ಸಿಗದು ಚಂದದ ತಿರಿಸು. 10:00 to 15:15 ದೀಪಾಮೃತ, ಸಹೃದಯತೆಗೊಂದು ಸುಭಾಷಿತ. ಬೆಳಿಗ್ಗೆ 6:10 ಯುವ ವಾಣಿ ಕಾರ್ಯಕ್ರಮದಲ್ಲಿ ದೀಪಧಾರಿ, ಯಶಸ್ಸಿನ ಹಾದಿಗೊಂದು ದಿಟ್ಟ ಹೆಜ್ಜೆ. ಪ್ರತಿ ಭಾನುವಾರ ಸಂಜೆ 5:00 to 5:15 ಮಹಿಳಾ ಲೋಕ ಕಾರ್ಯಕ್ರಮದಲ್ಲಿ ಪತ್ರಾಧಾರಿತ ಕಾರ್ಯಕ್ರಮ ಬೆಳ್ಳಿ ಬಟ್ಟಲು, ತವರ ನೆನಪುಗಳ ಮೆಲುಕು. ಮಾತು ಮಲ್ಲಿಗೆ, ಒಂದಿಷ್ಟು ಮಾಹಿತಿ ಮನಸ್ಸಿಗೆ. ಪ್ರತಿ ಮಂಗಳವಾರ ಬೆಳಿಗ್ಗೆ 11:00 to 12:00 ಸಂದೇಶಗಳನ್ನಾಧರಿಸಿದ ನೇರ ಪ್ರಸಾರದ ಕಾರ್ಯಕ್ರಮ. ಮಾತಂದ್ರೆ ಮಾತು, ನೆನೆಯೋಣ ಅಮ್ಮನ ಕೈ ತುತ್ತು, ಮೆರೆಸೋಣ ಆಕಾಶವಾಣಿಯ ಗಮ್ಮತ್ತು. ಪ್ರತಿ ಗುರುವಾರ ಬೆಳಿಗ್ಗೆ 11:00 to 12:00 ನೇರ ಪ್ರಸಾರದ ಕಾರ್ಯಕ್ರಮದಲ್ಲಿ ಗೀತಮಾಧುರ್ಯ, ಮಿಶ್ರ ಹಾಡುಗಳ ಗಾನಲೋಕ. ಪ್ರತಿ ಶನಿವಾರ ಬೆಳಿಗ್ಗೆ 11:00 to 12:00 ನೇರ ಪ್ರಸಾರದ ಕಾರ್ಯಕ್ರಮದಲ್ಲಿ ನೈದಿಲೆ ಗಾದೆ ಘಮ, ಪತ್ರಾಧಾರಿತ ವಿಶೇಷ ಕಾರ್ಯಕ್ರಮ ಶನಿವಾರ ಬೆಳಿಗ್ಗೆ 9:05. ಮಹಿಳಾ ಲೋಕದಲ್ಲಿ ಭಾರವೇನಲ್ಲ ಈ ಬದುಕು, ಸಂದರ್ಶನವನ್ನಾಧರಿಸಿದ ವಿಶೇಷ ಕಾರ್ಯಕ್ರಮ. ಇವೆಲ್ಲ ಕಾರ್ಯಕ್ರಮಗಳು ನಿಮಗಾಗಿ. ಟ್ಯೂನ್ ಮಾಡಿ FM 103.1 ಮೆಗಾಹರ್ಟ್ಸ್ ಗಳಲ್ಲಿ ಆಕಾಶವಾಣಿ ಮಡಿಕೇರಿ ಕೇಂದ್ರ.
6: ನಮನ ನಮನ ಸಿರಿದೇವಿಗೆ.
7: ಆಕಾಶವಾಣಿ ಮಡಿಕೇರಿ, ನಮ್ಮ ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದಿಂದ.

ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಶ್ರೀಲಕ್ಷ್ಮಿ. ಮುಖ್ಯಾಂಶಗಳು: ರಾಷ್ಟ್ರಪತಿ ದ್ರೌಪದಿ ಮುರ್ಮು ಇಂದಿನಿಂದ 3 ದಿನ ಒಡಿಶಾಗೆ ಭೇಟಿ, ವಿವಿಧ ಕಾರ್ಯಕ್ರಮಗಳಲ್ಲಿ ಭಾಗಿ. ಲಕ್ನೌನಲ್ಲಿ ಇಂದಿನಿಂದ ಬ್ರಿಕ್ಸ್ ದೇಶಗಳ ರಾಷ್ಟೀಯ ಅಂಕಿಅಂಶ ಕಚೇರಿಗಳ ಮುಖ್ಯಸ್ಥರ ಸಭೆ. ಅಖಿಲ ಭಾರತ ಕೋಟಾದಡಿ ಎಂಬಿಬಿಎಸ್ ಪ್ರವೇಶಕ್ಕಾಗಿ ಮೊದಲ ಸುತ್ತಿನ ಕೌನ್ಸಿಲಿಂಗ್ ನಾಳೆಯಿಂದ ಪ್ರಾರಂಭ. ಹಾಗೂ ಗ್ಲಾಸ್ಗೋ ಕಾಮನ್ವೆಲ್ತ್ ಕ್ರೀಡಾಕೂಟಕ್ಕೆ ತೆರೆ. ಒಟ್ಟು 39 ಪದಕಗಳೊಂದಿಗೆ ಅಂಕಪಟ್ಟಿಯಲ್ಲಿ 4ನೇ ಸ್ಥಾನ ಪಡೆದ ಭಾರತ. ವಾರ್ತೆಗಳ ವಿವರ: ರಾಷ್ಟಪತಿ ದ್ರೌಪದಿ ಮುರ್ಮು ಅವರು ಇಂದಿನಿಂದ 3 ದಿನಗಳ ಕಾಲ ಒಡಿಶಾಗೆ ಭೇಟಿ ನೀಡಲಿದ್ದಾರೆ. ಭೇಟಿಯ ಸಮಯದಲ್ಲಿ ಅವರು ಗಂಜಾಂ ಜಿಲ್ಲೆಯ ಕಟಕ್, ಭುವನೇಶ್ವರ, ಬ್ರಹ್ಮಪುರ ಮತ್ತು ತಪ್ತಪಾಣಿಯಲ್ಲಿ ಶೈಕ್ಷಣಿಕ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ

0: ಭಾಗವಹಿಸಲಿದ್ದಾರೆ. ಇಂದು ರಾಷ್ಟಪತಿಗಳು ಕಟಕ್ನಲ್ಲಿರುವ ಜಗದ್ಗುರು ಕೃಪಾಲು ವಿಶ್ವವಿದ್ಯಾಲಯವನ್ನು ಉದ್ಘಾಟಿಸಲಿದ್ದಾರೆ. ನಾಳೆ ಅವರು ಇತರ ಅಧಿಕೃತ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವ ಮೊದಲು ತಪ್ತಪಾಣಿ ಬಳಿಯ ಮಾ ಕಂದುನಿ ದೇವಿ ದೇವಸ್ಥಾನದಲ್ಲಿ ಪ್ರಾರ್ಥನೆ ಸಲ್ಲಿಸಲು ದಕ್ಷಿಣ ಒಡಿಶಾಗೆ ಪ್ರಯಾಣಿಸಲಿದ್ದಾರೆ. ಬ್ರಿಕ್ಸ್ ದೇಶಗಳ ರಾಷ್ಟೀಯ ಅಂಕಿಅಂಶ ಕಚೇರಿಗಳ ಮುಖ್ಯಸ್ಥರ ಸಭೆ ಇಂದು ಮತ್ತು ನಾಳೆ ಲಕ್ನೌನಲ್ಲಿ ಭಾರತದ ಅಧ್ಯಕ್ಷತೆಯಲ್ಲಿ ನಡೆಯಲಿದೆ. ಭಾರತ, ಬ್ರೆಜಿಲ್, ರಷ್ಯಾ, ಚೀನಾ, ದಕ್ಷಿಣ ಆಫ್ರಿಕಾ, ಈಜಿಪ್ಟ್, ಇಥಿಯೋಪಿಯಾ, ಇಂಡೋನೇಷ್ಯಾ, ಇರಾನ್, ಸೌದಿ ಅರೇಬಿಯಾ ಮತ್ತು ಯುನೈಟೆಡ್ ಅರಬ್ ಎಮಿರೇಟ್ಸ್ ಬ್ರಿಕ್ಸ್ ದೇಶಗಳ ಗುಂಪಿಗೆ ಸೇರಿವೆ. ಭಾರತದ ಬ್ರಿಕ್ಸ್ ಅಧ್ಯಕ್ಷತೆಯು ಸ್ಥಿತಿಸ್ಥಾಪಕತ್ವ, ನಾವೀನ್ಯತೆ, ಸಹಕಾರ ಮತ್ತು ಸುಸ್ಥಿರತೆಗಾಗಿ ನಿರ್ಮಾಣ ಎಂಬ ಪ್ರಮುಖ ವಿಷಯದಿಂದ ಮಾರ್ಗದರ್ಶಿಸಲ್ಪಡುತ್ತದೆ. ಈ ಸಭೆಯು ಬ್ರಿಕ್ಸ್ ಅಂಕಿಅಂಶಗಳ ಉತ್ಪನ್ನಗಳು, ರಾಷ್ಟೀಯ ಅಂಕಿಅಂಶ ವ್ಯವಸ್ಥೆಗಳಲ್ಲಿ ನಾವೀನ್ಯತೆ ಮತ್ತು ಸುಧಾರಣೆ, ದತ್ತಾಂಶ ಪ್ರಸರಣ ಮತ್ತು ಪ್ರವೇಶ ಸಾಧ್ಯತೆ, ಸ್ಥೂಲ ಆರ್ಥಿಕ ಮತ್ತು ವಲಯ ಅಂಕಿಅಂಶಗಳನ್ನು ಒಳಪಡಿಸುವ ಗುರಿ ಹೊಂದಿದೆ. ಅಂಕಿಅಂಶಗಳ ಪ್ರಸರಣ, ಅಂಕಿಅಂಶಗಳ ವ್ಯವಸ್ಥೆಗಳಲ್ಲಿ ನಾವೀನ್ಯತೆ ಮತ್ತು ಉತ್ತಮ ಅಭ್ಯಾಸಗಳ ವಿನಿಮಯ ಕ್ಷೇತ್ರಗಳಲ್ಲಿ ಸಹಕಾರವನ್ನು ಮತ್ತಷ್ಟು ಬಲಪಡಿಸುವುದು ಇದರ ಉದ್ದೇಶವಾಗಿದೆ. ಬಿಹಾರ, ಗುಜರಾತ್ ಮತ್ತು ಮಧ್ಯಪ್ರದೇಶದ ಮೂರು ವಿಧಾನಸಭಾ ಕ್ಷೇತ್ರಗಳಿಗೆ ನಡೆದ ಉಪಚುನಾವಣೆಯ ಮತ ಎಣಿಕೆ ಕಾರ್ಯ ಇಂದು ನಡೆಯಲಿದೆ. ಇದಕ್ಕಾಗಿ ಸಕಲ ಸಿದ್ಧತೆ ಕೈಗೊಳ್ಳಲಾಗಿದೆ. ಬಿಹಾರದ ಬಂಕಿಪುರ ಕ್ಷೇತ್ರ, ಗುಜರಾತ್ನ ಮಂಜಲ್ಪುರ ಮತ್ತು ಮಧ್ಯಪ್ರದೇಶದ ದಾಟಿಯಾ ಕ್ಷೇತ್ರಗಳಿಗೆ ಕಳೆದ ತಿಂಗಳ 30ರಂದು ಮತದಾನ ನಡೆದಿತ್ತು. ಮತ ಎಣಿಕೆ ಕಾರ್ಯ ಇಂದು ಬೆಳಗ್ಗೆ 8 ಗಂಟೆಗೆ ಆರಂಭವಾಗಲಿದೆ. ಮೊದಲು ಅಂಚೆ ಮತಗಳ ಎಣಿಕೆ ನಡೆಯಲಿದೆ. ನಂತರ ಬೆಳಗ್ಗೆ 8:30ರಿಂದ ಎಲೆಕ್ಟ್ರಾನಿಕ್ ಮತಯಂತ್ರಗಳಲ್ಲಿ ದಾಖಲಾದ ಮತಗಳ ಎಣಿಕೆ ನಡೆಯಲಿದೆ. ಮೂರು ರಾಜ್ಯಗಳಲ್ಲಿ ಸುಗಮ ಎಣಿಕೆ ಖಚಿತಪಡಿಸಿಕೊಳ್ಳಲು ಚುನಾವಣಾ ಆಯೋಗ ಬಿಗಿ ಭದ್ರತಾ ವ್ಯವಸ್ಥೆ ಕೈಗೊಂಡಿದೆ. ಅಖಿಲ ಭಾರತ ಕೋಟಾದಡಿ ಎಂಬಿಬಿಎಸ್ ಮತ್ತು ಇತರ ವೈದ್ಯಕೀಯ ಕೋರ್ಸ್ಗಳ ಪ್ರವೇಶಕ್ಕಾಗಿ ಮೊದಲ ಸುತ್ತಿನ ಕೌನ್ಸೆಲಿಂಗ್ ನಾಳೆಯಿಂದ ಪ್ರಾರಂಭವಾಗಲಿದೆ. 2026-27 ಬ್ಯಾಚ್ನ ಶೈಕ್ಷಣಿಕ ಅವಧಿ ಸೆಪ್ಟೆಂಬರ್ 8ರಂದು ಪ್ರಾರಂಭವಾಗಲಿದೆ. ವೈದ್ಯಕೀಯ ಸಮಾಲೋಚನಾ ಸಮಿತಿ ಎಂಸಿಸಿ ಬಿಡುಗಡೆ ಮಾಡಿದ ವೇಳಾಪಟ್ಟಿಯ ಪ್ರಕಾರ ಡೀಮ್ಡ್ ಮತ್ತು ಕೇಂದ್ರೀಯ ವಿಶ್ವವಿದ್ಯಾಲಯಗಳಿಗೆ ಮೊದಲ ಸುತ್ತಿನ ಕೌನ್ಸೆಲಿಂಗ್ 4ರಿಂದ 17ರವರೆಗೆ ನಡೆಯಲಿದೆ. ಕಾಲೇಜಿಗೆ ದಾಖಲಾಗಲು ಕೊನೆಯ ದಿನಾಂಕ 22 ಆಗಿದೆ. ಎರಡನೇ ಸುತ್ತಿನ ಕೌನ್ಸೆಲಿಂಗ್ 24ರಿಂದ ಸೆಪ್ಟೆಂಬರ್ 2ರವರೆಗೆ ನಡೆಯಲಿದೆ. ನಂತರ ಮೂರನೇ ಸುತ್ತಿನ ಕೌನ್ಸೆಲಿಂಗ್ ಸೆಪ್ಟೆಂಬರ್ 10ರಿಂದ ಸೆಪ್ಟೆಂಬರ್ 18ರವರೆಗೆ ನಡೆಯಲಿದೆ. ಅಂತಿಮ ಮತ್ತು ಸೆಪ್ಟೆಂಬರ್ 28ರಿಂದ ಅಕ್ಟೋಬರ್ 3ರವರೆಗೆ ನಡೆಯಲಿದೆ. ಈ ಸುತ್ತಿನಲ್ಲಿ ಕಾಲೇಜಿಗೆ ದಾಖಲಾಗಲು ಕೊನೆಯ ದಿನಾಂಕ 10 ಅಕ್ಟೋಬರ್ ಆಗಿದೆ. ರಾಜ್ಯ ಕೋಟಾದ ಸೀಟುಗಳಿಗೆ ಮೊದಲ ಸುತ್ತಿನ ಕೌನ್ಸೆಲಿಂಗ್ 13ರಿಂದ 22ರವರೆಗೆ ನಡೆಯಲಿದೆ. ಅಭ್ಯರ್ಥಿಗಳು 28ರೊಳಗೆ ಕಾಲೇಜಿಗೆ ದಾಖಲಾಗಬೇಕಾಗುತ್ತದೆ. ಎರಡನೇ ಸುತ್ತು 31ರಿಂದ ಸೆಪ್ಟೆಂಬರ್ 8ರವರೆಗೆ ಮತ್ತು ಮೂರನೇ ಸುತ್ತು 16ರಿಂದ 26ರವರೆಗೆ ನಡೆಯಲಿದೆ. ರಾಜ್ಯ ಕೋಟಾದ ಸೀಟುಗಳಿಗೆ ಅಂತಿಮ ಸುತ್ತು 3ರಿಂದ 5ರವರೆಗೆ ನಡೆಯಲಿದೆ. ಭಾರತದ ಆರ್ಥಿಕತೆಯು ಕೈಗಾರಿಕಾ ಚಟುವಟಿಕೆಗಳಲ್ಲಿನ ಸುಧಾರಣೆ ಹಾಗೂ ರಫ್ತು ವಲಯದ ಚೇತರಿಕೆಯಿಂದಾಗಿ ಪ್ರಸಕ್ತ ಹಣಕಾಸು ವರ್ಷದ ಮೊದಲ ತ್ರೈಮಾಸಿಕದಲ್ಲಿ ಈ ಹಿಂದೆ ಅಂದಾಜಿಸಿದ್ದಕ್ಕಿಂತ ಹೆಚ್ಚು, ಅಂದರೆ ಸುಮಾರು ಶೇಕಡ 7ರಷ್ಟು ಬೆಳವಣಿಗೆ ಸಾಧಿಸುವ ನಿರೀಕ್ಷೆ ಇದೆ ಎಂದು ಎಸ್ಬಿಐ ಸಂಶೋಧನಾ ವರದಿ ತಿಳಿಸಿದೆ. ವರ್ಷದಿಂದ ವರ್ಷದ ಹೋಲಿಕೆಯಲ್ಲಿ ಜೂನ್ ತಿಂಗಳಲ್ಲಿ ದೇಶೀಯ ಪ್ರಯಾಣಿಕ ವಾಹನಗಳ ಮಾರಾಟ ಪ್ರಮಾಣ ಶೇಕಡ 24.1ರಷ್ಟು ಹೆಚ್ಚಾಗಿದ್ದು ವಿದ್ಯುತ್ ಬೇಡಿಕೆ ಶೇಕಡ 11.5ರಷ್ಟು ಹೆಚ್ಚಳ ಕಂಡಿದೆ. ರಫ್ತು ಪ್ರಮಾಣ ಶೇಕಡ 15.5ರಷ್ಟು ಏರಿಕೆಯಾಗಿದ್ದು ಕೈಗಾರಿಕಾ ಉತ್ಪಾದನಾ ಸೂಚ್ಯಂಕ ಶೇಕಡ 7.3ರಷ್ಟು ಪ್ರಗತಿ ದಾಖಲಿಸಿರುವುದು ಸದೃಢ ಆರ್ಥಿಕತೆಯ ಸಂಕೇತವಾಗಿದೆ ಎಂದು ಎಸ್ಬಿಐ ವರದಿ ತಿಳಿಸಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15

0: ಇದಕ್ಕೆ
1: ಕೇಟೋ ಮೋಟಾರ್ಸ್ನಿಂದ ಭಾರತದ ಮೊದಲ ವಾಣಿಜ್ಯ ಎಲೆಕ್ಟ್ರಿಕ್ ಬಸ್ ಬಿಡುಗಡೆ ಮಾಡಿರುವುದು ದೇಶದ ಸ್ವಚ್ಛ ಸಾರಿಗೆ ಪ್ರಯಾಣದಲ್ಲಿ ಮತ್ತೊಂದು ಮೈಲಿಗಲ್ಲು ಎಂದು ಕೇಂದ್ರ ಕಲ್ಲಿದ್ದಲು ಮತ್ತು ಗಣಿ ಸಚಿವ ಕಿಶನ್ ರೆಡ್ಡಿ ಶ್ಲಾಘಿಸಿದ್ದಾರೆ. ಉತ್ಪಾದನೆ, ಬ್ಯಾಟರಿಗಳು, ಚಾರ್ಜಿಂಗ್ ಮೂಲಸೌಕರ್ಯ ಮತ್ತು ಸಂಶೋಧನೆಯನ್ನು ಒಳಗೊಂಡಂತೆ ವಿದ್ಯುತ್ ಚಲನಶೀಲತೆಗೆ ಕೇಂದ್ರ ಸರ್ಕಾರದ ಸಂಪೂರ್ಣ ಬೆಂಬಲವಿದೆ ಎಂದು ಅವರು ಹೇಳಿದ್ದಾರೆ. ಪಾಕಿಸ್ತಾನದ ಖೈಬರ್ ಪಖ್ತುಂಖ್ವಾ ಪ್ರಾಂತ್ಯದಲ್ಲಿ ನಿನ್ನೆ ನಡೆದ ರ್ಯಾಲಿ ಸಂದರ್ಭದಲ್ಲಿ ಪೊಲೀಸ್ ಠಾಣೆಯ ಮೇಲೆ ನಡೆದ ಆತ್ಮಾಹುತಿ ದಾಳಿಯಲ್ಲಿ ಐವರು ಭದ್ರತಾ ಸಿಬ್ಬಂದಿ ಸೇರಿದಂತೆ ಕನಿಷ್ಠ 14 ಜನರು ಸಾವನ್ನಪ್ಪಿದ್ದು 12 ಹೆಚ್ಚು ಜನರು ಗಾಯಗೊಂಡಿದ್ದಾರೆ. ಸ್ವಾತ್ ಜಿಲ್ಲೆಯ ಕಬಲ್ ಪಟ್ಟಣದ ಪೊಲೀಸ್ ಠಾಣೆಯ ಬಳಿ ಶಾಂತಿ ರ್ಯಾಲಿ ನಡೆಯುತ್ತಿದ್ದಾಗ ಈ ಸ್ಫೋಟ ಸಂಭವಿಸಿದೆ. ಪ್ರಸ್ತುತ ದಾಳಿಯ ಹೊಣೆಯನ್ನು ಯಾವುದೇ ಗುಂಪು ಅಥವಾ ವ್ಯಕ್ತಿ ಹೊತ್ತುಕೊಂಡಿಲ್ಲ. ಘಟನೆ ಕುರಿತು ಪಾಕಿಸ್ತಾನ ಪೊಲೀಸರಿಂದ ತನಿಖೆ ಪ್ರಗತಿಯಲ್ಲಿದೆ. ಗಲ್ಫ್ ಮಿತ್ರ ರಾಷ್ಟಗಳಾದ ಕತಾರ್, ಸೌದಿ ಅರೇಬಿಯಾ ಮತ್ತು ಯುನೈಟೆಡ್ ಅರಬ್ ಎಮಿರೇಟ್ಸ್ನ ಒತ್ತಾಯದ ಮೇರೆಗೆ ಇರಾನ್ ವಿರುದ್ದ ಹೊಸ ದಾಳಿಗಳನ್ನು ನಡೆಸಲು ಅಮೆರಿಕದ ಪಡೆಗಳಿಗೆ ಆದೇಶ ನೀಡುವುದನ್ನು ಮುಂದೂಡಲು ನಿರ್ಧರಿಸಲಾಗಿದೆ ಎಂದು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ತಿಳಿಸಿದ್ದಾರೆ. ಎರಡನೇ ಮಹಾಯುದ್ದದ ನಂತರದ ಅತಿದೊಡ್ಡ ದಾಳಿಯನ್ನು ನಡೆಸಲು ಅಮೆರಿಕ ಪಡೆಗಳ ಯೋಜನೆ ಜಾರಿಯಲ್ಲಿದೆ. ಆದರೆ ಸೌದಿ ರಾಜಕುಮಾರ ಮೊಹಮ್ಮದ್ ಬಿನ್ ಸಲ್ಮಾನ್ ಸೇರಿದಂತೆ ಪ್ರಮುಖ ಗಲ್ಫ್ ನಾಯಕರಿಂದ ಮತ್ತು ಇರಾನಿನ ಅಧಿಕಾರಿಗಳ ಕೋರಿಕೆಯ ಮೇರೆಗೆ ಯೋಜನೆಯನ್ನು ರದ್ದುಗೊಳಿಸಲು ಮತ್ತು ರಾಜತಾಂತ್ರಿಕತೆಗೆ ಹೆಚ್ಚಿನ ಸಮಯವನ್ನು ನೀಡಲು ನಿರ್ಧರಿಸಲಾಗಿದೆ ಎಂದು ಅವರು ಹೇಳಿದ್ದಾರೆ. ಯುದ್ದ ಪ್ರಾರಂಭವಾಗುವ ಮೊದಲು ವಿಶ್ವದ ಇಂಧನದ 1/5 ಭಾಗ ಹರಿಯುತ್ತಿದ್ದ ನಿರ್ಣಾಯಕ ಜಲಮಾರ್ಗವಾದ ಹಾರ್ಮೋಸ್ ಜಲಸಂಧಿಯನ್ನು ತೆರೆಯುವುದನ್ನು ಈ ಒಪ್ಪಂದವು ಒಳಗೊಂಡಿರುತ್ತದೆ ಮತ್ತು ಇರಾನ್ನ ಪರಮಾಣು ಕಾರ್ಯಕ್ರಮದ ಬಗ್ಗೆ ಅಮೆರಿಕದ ಕಳವಳಗಳನ್ನು ಪರಿಹರಿಸುತ್ತದೆ ಎಂದು ಡೊನಾಲ್ಡ್ ಟ್ರಂಪ್ ಪುನರುಚ್ಚರಿಸಿದ್ದಾರೆ. ಇರಾನ್ನ ವಿದೇಶಾಂಗ ಸಚಿವಾಲಯದ ವಕ್ತಾರ ಇಸ್ಮಾಯಿಲ್ ಬಗೈ ಮಾತನಾಡಿ, ಹಾರ್ಮೋಸ್ನ ಇನ್ನೊಂದು ಬದಿಯಲ್ಲಿರುವ ಒಮಾನ್ ಜೊತೆ ಜಲಸಂಧಿಯ ಮೂಲಕ ಸಾಗಣೆಯ ಬಗ್ಗೆ ಇರಾನ್ ಚರ್ಚಿಸುತ್ತಿದೆ. ಆದರೆ ನಿರ್ಣಾಯಕ ಜಲಮಾರ್ಗ ಹಾರ್ಮೋಸ್ ಅನ್ನು ಮತ್ತೆ ತೆರೆಯುವ ಬಗ್ಗೆ ಪ್ರಸ್ತುತ ಯಾವುದೇ ಮಾತುಕತೆ ಇಲ್ಲ ಎಂದು ತಿಳಿಸಿದ್ದಾರೆ. 11 ದಿನಗಳ ತೀವ್ರ ಸ್ಪರ್ಧೆಯ ನಂತರ ಗ್ಲಾಸ್ಕೋ ಕಾಮನ್ವೆಲ್ತ್ ಕ್ರೀಡಾಕೂಟವು ಭವ್ಯ ಸಮಾರಂಭದಲ್ಲಿ ಭಾರತಕ್ಕೆ ಧ್ವಜ ಮತ್ತು ದಂಡ ಹಸ್ತಾಂತರಿಸುವುದರೊಂದಿಗೆ ತೆರೆಬಿದ್ದಿದೆ. 2030 ಕಾಮನ್ವೆಲ್ತ್ ಕ್ರೀಡಾಕೂಟವು ಅಹಮದಾಬಾದ್ನಲ್ಲಿ ನಡೆಯಲಿದೆ. ಸ್ಕಾಟ್ಲ್ಯಾಂಡ್ ಅಧಿಕಾರಿಗಳು ಕಾಮನ್ವೆಲ್ತ್ ಕ್ರೀಡಾಕೂಟದ ಧ್ವಜ ಮತ್ತು ದಂಡವನ್ನು ಭಾರತೀಯ ಪ್ರತಿನಿಧಿಗಳಾದ ಒಲಿಂಪಿಕ್ ಚಿನ್ನದ ಪದಕ ವಿಜೇತ ನೀರಜ್ ಚೋಪ್ರಾ, ಭಾರತೀಯ ಒಲಿಂಪಿಕ್ ಸಂಸ್ಥೆಯ ಅಧ್ಯಕ್ಷೆ ಪಿಟಿ ಉಷಾ ಮತ್ತು ಗುಜರಾತ್ ಉಪಮುಖ್ಯಮಂತ್ರಿ ಹರ್ಷ್ ಸಾಂಗ್ವಿ ಅವರಿಗೆ ಹಸ್ತಾಂತರಿಸಿದರು. 2026 ಗ್ಲಾಸ್ಗೋ ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ 13 ಚಿನ್ನ, 17 ಬೆಳ್ಳಿ ಮತ್ತು 9 ಕಂಚು ಸೇರಿದಂತೆ 39 ಪದಕಗಳನ್ನು ಪಡೆದ ಭಾರತ ಅಂಕಪಟ್ಟಿಯಲ್ಲಿ 4 ಸ್ಥಾನ ಪಡೆದಿದೆ. ಈಗ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಷ್ಟಪತಿ ದ್ರೌಪದಿ ಮುರ್ಮು ಇಂದಿನಿಂದ 3 ದಿನ ಒಡಿಶಾಗೆ ಭೇಟಿ, ವಿವಿಧ ಕಾರ್ಯಕ್ರಮಗಳಲ್ಲಿ ಭಾಗಿ. ಲಕ್ನೋನಲ್ಲಿ ಇಂದಿನಿಂದ ಬ್ರಿಕ್ಸ್ ದೇಶಗಳ ರಾಷ್ಟೀಯ ಅಂಕಿಅಂಶ ಕಚೇರಿಗಳ ಮುಖ್ಯಸ್ಥರ ಸಭೆ. ಅಖಿಲ ಭಾರತ ಕೋಟಾದಡಿ ಎಂಬಿಬಿಎಸ್ ಪ್ರವೇಶಕ್ಕಾಗಿ ಮೊದಲ ಸುತ್ತಿನ ಕೌನ್ಸಿಲಿಂಗ್ ನಾಳೆಯಿಂದ ಪ್ರಾರಂಭ. ಹಾಗೂ ಗ್ಲಾಸ್ಗೋ ಕಾಮನ್ವೆಲ್ತ್ ಕ್ರೀಡಾಕೂಟಕ್ಕೆ ತೆರೆ. ಒಟ್ಟು 39 ಪದಕಗಳೊಂದಿಗೆ ಅಂಕಪಟ್ಟಿಯಲ್ಲಿ 4 ಸ್ಥಾನ ಪಡೆದ ಭಾರತ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 12 ಗಂಟೆಗೆ.
2: ರೇಡಿಯೋ ಪ್ರಸಾರದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಈಗ ವೇಳೆ 7:46:05. ನಿಧನ ಸುದ್ದಿ. ಚೆನ್ನಂಗಿ ಅಬ್ಬೂರು ಗ್ರಾಮ ತೆಕ್ಕಡೆ ಮನೆ ದಿವಂಗತ ಸೋಮಯ್ಯ ಅವರ ಮಗ ರಾಧಾಕೃಷ್ಣ ಅಶೋಕ ಅವರು 66 ವರ್ಷದಲ್ಲಿ ಇಂದು ಬೆಳಿಗ್ಗೆ ನಿಧನರಾಗಿದ್ದಾರೆ. ರಾಧಾಕೃಷ್ಣ ಅಶೋಕ ಅವರ ಪಾರ್ಥಿವ ಶರೀರವನ್ನು ಸಂಜೆ 5 ಗೋಣಿಕೊಪ್ಪ ಹತ್ತೂರು ಮನೆಯಲ್ಲಿರಿಸಿ ನಾಳೆ ಬೆಳಿಗ್ಗೆ 11 ಅಬ್ಬೂರು ಗ್ರಾಮದಲ್ಲಿ ಅಂತ್ಯಕ್ರಿಯೆ ನಡೆಯಲಿದೆ. ಚೇರಳ ಶ್ರೀಮಂಗಲ ಗ್ರಾಮತ್ರ ಕೊಂಗೇಟಿರ ಪೌತಿ ತಮ್ಮಯ್ಯ ಐಂಡ ಪೊಣ್ಣು ಜರ್ರಿ ತಮ್ಮಯ್ಯ ಐಂಗ 75 ಬಾಯ್ತಲು ನಿನಾಂದು ಮರಣಪಟ್ಟಿತು. ಜರ್ರಿ ತಮ್ಮಯ್ಯ ಐಂಡ ತಾಮನೆ ಐಚಟ್ಟಿರ ಆಕಿರಿ ಕಾರ್ಯ ಇಂದು 1:00 ಚಟ್ಟಳಿಲುಳ್ಳ

0: ಹತ್ತಿರ ಒಕ್ಕ ತೂಟಂಗಳತ್ತು ನಡಪ. ಮೂಲತ್ತು ಮುಕ್ಕೊಡ್ಲು ಕಾರಳಾನ ಮಡಿಕೇರಿ ಮಹದೇವಪೇಟೆಲು ವಾಸ ಇಂಜ ಶಾಂತ ಎಂಡ ಪೌತಿ ತಿಮ್ಮಯ್ಯ ಐಂಡ ಪೊಣ್ಣು ಜೂಬಿ ತಿಮ್ಮಯ್ಯ ಎಂಗ ನಿನಾಂದು ಮರಣಪಟ್ಟಿತ್ತು. 76 ಬೈತ್ರ ಶಾಂತ ಎಂಡ ಜೂಬಿ ತಿಮ್ಮಯ್ಯ ಐಂಡ ತಾಮನೆ ದಾಸಂಡ ಆಕಿರಿ ಕಾರ್ಬಾರು ಇಂದು ಮಜ್ಜಣ ಮಡಿಕೇರಿ ಕೊಡವ ಸಮಾಜ ಕ್ಯಾಕೊಳತ್ತು ನಡಪ. ಭಾಗಮಂಡಲ ಸಣ್ಣ ಪುಲಿಕೋಟು ಗ್ರಾಮದ ಕುಂಡಿಯನ ಭೋಜಪ್ಪ ಅವರು 70ನೇ ವರ್ಷದಲ್ಲಿ ನಿನ್ನೆ ನಿಧನರಾಗಿದ್ದಾರೆ. ಕುಂಡಿಯನ ಭೋಜಪ್ಪ ಅವರ ಅಂತ್ಯಕ್ರಿಯೆ ಇಂದು ಮಧ್ಯಾಹ್ನ 2 ಗಂಟೆ ಬಳಿಕ ನಡೆಯಲಿದೆ. ನೂರ್ನಾಡು ಕಿಗ್ಗಾಲು ಗ್ರಾಮದ ಬಾಚಟ್ಟಿರ ಲೈನ್ ಮನೆಯಲ್ಲಿ ವಾಸವಿದ್ದ ದಿವಂಗತ ಬಾಬು ಅವರ ಪತ್ನಿ ರಾಧಾ ಅವರು 75ನೇ ವರ್ಷದಲ್ಲಿ ನಿನ್ನೆ ನಿಧನರಾಗಿದ್ದಾರೆ. ರಾಧಾ ಅವರ ಅಂತ್ಯಕ್ರಿಯೆ ಇಂದು ಪೂರ್ವಾಹ್ನ 11 ಗಂಟೆಗೆ ಮೂರ್ನಾಡು ರುದ್ರಭೂಮಿಯಲ್ಲಿ ನಡೆಯಲಿದೆ.
1: ಈಗ ನೀವು ನಿಮ್ಮ ಮೆಚ್ಚಿನ ಮಾರುತಿ ನೆಕ್ಸಾ ವಾಹನಗಳ ಬುಕಿಂಗ್ ಮತ್ತು ಸರ್ವಿಸ್ಗಾಗಿ ಬೇರೆಲ್ಲೂ ಹೋಗಬೇಕಾಗಿಲ್ಲ. ನಿಮ್ಮ ಮನೆ ಬಾಗಿಲಲ್ಲೇ ಈಗ ಎಲ್ಲವೂ ಲಭ್ಯವಿದೆ.
2: ಹೌದು, ಇದೀಗ ಮಾಂಡವಿ ಮೋಟಾರ್ಸ್ ನೆಕ್ಸಾ ಅವರ ಶೋರೂಮ್ ಹಾಗೂ ಸರ್ವಿಸ್ ಸೆಂಟರ್ ಕೊಡಗಿನ ಗೋಣಿಕೊಪ್ಪ ಸೋಮವಾರಪೇಟೆ ಹಾಗೂ ಕುಶಾಲನಗರದಲ್ಲಿ.
1: ಟೆಸ್ಟ್ ಡ್ರೈವ್ ಹಾಗೂ ಬುಕಿಂಗ್ ಆಗಿ ಸಂಪರ್ಕಿಸಿ ಕವನ್ 9606017186.
3: ಕೂರ್ಗ್ ಪ್ಲೈಗೆ ಸ್ವಾಗತ. ಫ್ಯಾಕ್ಟರಿಯಿಂದ ನೇರವಾಗಿ ಗ್ರಾಹಕರಿಗೆ ಉತ್ತಮ ಗುಣಮಟ್ಟದ ವಾಟರ್ ಪ್ರೂಫ್ ಅಂಡ್ ಕಮರ್ಷಿಯಲ್ ಪ್ಲೈವುಡ್ 25 ವರ್ಷ ಗ್ಯಾರಂಟಿಯೊಂದಿಗೆ ಎಲ್ಲಾ ವಿಧದ ಮರಗಳನ್ನು ಉತ್ತಮ ಬೆಲೆಗೆ ಖರೀದಿ ಮಾಡಲಾಗುವುದು. ಕೂರ್ಗ್ ಪ್ಲೈ, ವಿರಾಜಪೇಟೆ. ಕಾಲ್ 9444805739. ISO 9001:2015 ಪ್ರಮಾಣಿತ ಬಿಟ್ಟಂಗಾಲದ ಗ್ರೀನ್ಸ್ ಫರ್ನಿಚರ್ ನಲ್ಲಿ ಮೆಗಾ ಮಾನ್ಸೂನ್ ಆಫರ್. 25,000 ರೂಪಾಯಿಯ ಖರೀದಿಗೆ ಸ್ವಿಂಗ್ ಫ್ರೀ, 55,000 ರೂಪಾಯಿಯ ಖರೀದಿಗೆ ಟೂ ಡೋರ್ ವಾರ್ಡ್ರೋಬ್ ಫ್ರೀ, 85,000 ರೂಪಾಯಿ ಖರೀದಿಗೆ 20,000 ಮೌಲ್ಯದ ಸ್ಪ್ರಿಂಗ್ ಮ್ಯಾಟ್ರೆಸ್ ಫ್ರೀ. ನಾರ್ತ್ ಕೇರಳಾಸ್ ಲಾರ್ಜೆಸ್ಟ್ ಫರ್ನಿಚರ್ ಮ್ಯಾನುಫ್ಯಾಕ್ಚರರ್ ಗ್ರೀನ್ಸ್ ಫರ್ನಿಚರ್, ಬಾಳುಗೋಡು ಜಂಕ್ಷನ್, ಬಿಟ್ಟಂಗಾಲ.
4: ಕೊರಗರಹಳ್ಳಿಯ ಎಕೆ ಫರ್ನಿಚರ್ ನಲ್ಲಿ ನಿಮ್ಮ ಮನೆಗೆ ಬೇಕಾದ ಅಂತ ಚಂದದ ಫರ್ನಿಚರ್ ಗಳು ಹೋಲ್ಸೇಲ್ ಹಾಗೂ ರಿಟೇಲ್ ರೇಟ್ ನಲ್ಲಿ. ಸುಲಭ ಕಂತಿನ ಇಎಂಐ, ಲೈಫ್ ಟೈಮ್ ವಾರಂಟಿ, ಕೊಡಗಿನಾದ್ಯಂತ ಫ್ರೀ ಹೋಮ್ ಡೆಲಿವರಿ, ಟೀ ಕುಡ್ ನ ಡೋರ್ ಹಾಗೂ ವಿಂಡೋಗಳು ಲಭ್ಯವಿದೆ. ಎಲ್ಲಾ ರೀತಿಯ ಇಂಟೀರಿಯರ್ ವರ್ಕ್ ಮಾಡಿಕೊಳ್ಳಲಾಗುವುದು. ಎಕೆ ಫರ್ನಿಚರ್, ಬಿಎಂ ರೋಡ್, ಕೊರಗರಹಳ್ಳಿ. ಮೂರ್ನಾಡಿನಲ್ಲಿ ಶುಭಾರಂಭಗೊಂಡಿದೆ ಓಂ ಶ್ರೀ ಎಂಟರ್ಪ್ರೈಸಸ್. ಇಲ್ಲಿ ಅತ್ಯುತ್ತಮ ಗುಣಮಟ್ಟದ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಿಕಲ್, ಪ್ಲಂಬಿಂಗ್, ಸ್ಯಾನಿಟರಿ ವೇರ್ ಆಕರ್ಷಕ ರಿಯಾಯಿತಿ ದರದಲ್ಲಿ ನಿಮಗೆ ಲಭ್ಯವಿದೆ. ಮನೆಯೊಂದು ಬೆಳಗಿದರೆ ಮನವೆಲ್ಲ ಬೆಳಗುವುದು. ಓಂ ಶ್ರೀ ಎಂಟರ್ಪ್ರೈಸಸ್, ಶ್ರೀ ಅಮ್ಮ ಮೆಡಿಕಲ್ಸ್ ಹತ್ತಿರ, ಮುದ್ದು ಕಾಂಪ್ಲೆಕ್ಸ್, ಮೂರ್ನಾಡು.
3: ಭೀಮಾ ಫರ್ನಿಚರ್ ನಲ್ಲಿ ಮಾನ್ಸೂನ್ ಮೆಗಾ ಸೇಲ್. ಫರ್ನಿಚರ್ ಗಳನ್ನು ಖರೀದಿಸಿ ಅಪ್ ಟು 50% ಡಿಸ್ಕೌಂಟ್ ನಿಮ್ಮದಾಗಿಸಿ, 0% ಡೌನ್ ಪೇಮೆಂಟ್ ಹಾಗೂ 0% ಇಂಟ್ರೆಸ್ಟ್ ನಲ್ಲಿ ಸುಲಭ ಕಂತಿನ ಇಎಂಐ ಮೂಲಕ ಫರ್ನಿಚರ್ ಗಳನ್ನು ಖರೀದಿಸುವ ಸುವರ್ಣಾವಕಾಶ. ಭೀಮಾ ಫರ್ನಿಚರ್, ಬಾಳುಗೋಡು ಜಂಕ್ಷನ್, ಬಿಟ್ಟಂಗಾಲ, ವಿರಾಜಪೇಟೆ.
5: ಅಲ್ಲ ಮಂಗಲಾಲತೆ, ಇನ್ನು ಸುಮಾರು ಫಂಕ್ಷನ್ಸ್ ಉಂಟು, ಅದನ್ನ ನಿಮಗೆ 5 ಪೇರ್ ಪ್ಯಾಂಟ್ ಶರ್ಟ್ಸ್ ಒಮ್ಮೆಗೆ ಸ್ಟಿಚ್ ಮಾಡ್ಚಿಟ್ರನ.
6: ಅಯ್ಯೋ, ಸ್ಟಿಚಿಂಗ್ ಚಾರ್ಜಸ್ ಸುಮಾರು ಆಯ್ಪಲ.
5: ಇಲ್ಲ, ವಿರಾಜಪೇಟೆರ ರೇಮಂಡ್ಸ್ ಶಾಪಲ್ಲಿ ನಂಗ 8 ಪೇರ್ ಫ್ಯಾಬ್ರಿಕ್ ಕಟ್ಕೊಂಡು ಪ್ಯಾಂಟ್ ಶರ್ಟ್ ಸ್ಟಿಚ್ ಮಾಡ್ಚಿಡೋಕ 1 ಪೇರರ ಸ್ಟಿಚಿಂಗ್ ಚಾರ್ಜ್ ಕೊಡ್ತು ತಂಗಿ ಮದಿ, ಬಾಕಿ ಎಲ್ಲ ಫ್ರೀ. ಈ ಆಫರ್ ಚೆನ್ನ ಸಮಯ ಮಾತ್ರ ಉಳ್ಳು.
7: ದ ರೇಮಂಡ್ ಶಾಪ್, ನಿಯರ್ ಕೆನರಾ ಬ್ಯಾಂಕ್, ವಿರಾಜಪೇಟೆ.
8: ಭಾರತ್ ಎಲೆಕ್ಟ್ರಾನಿಕ್ಸ್ ನಲ್ಲಿ ಮಾನ್ಸೂನ್ ಮೆಗಾ ಡಿಸ್ಕೌಂಟ್ ಸೇಲ್.
9: ಎಲ್ಇಡಿ ರೆಫ್ರಿಜರೇಟರ್, ವಾಷಿಂಗ್ ಮಿಷಿನ್, ಕ್ಲೋತ್ ಡ್ರೈಯರ್, ವಾಟರ್ ಹೀಟರ್, ರೂಮ್ ಹೀಟರ್, ಯಾವುದೇ ಎಲೆಕ್ಟ್ರಾನಿಕ್ ವಸ್ತುಗಳ ಖರೀದಿಗೆ 0% ಇಂಟ್ರೆಸ್ಟ್ ನಲ್ಲಿ ಸಾಲ ಸೌಲಭ್ಯ.
10: ಅಪ್ ಟು 40% ಕ್ಯಾಶ್ ಬ್ಯಾಕ್ ಆಫರ್.
9: ಭಾರತ್ ಎಲೆಕ್ಟ್ರಾನಿಕ್ಸ್, ಹಿಲ್ ರೋಡ್, ಮಡಿಕೇರಿ.
3: ಪ್ರತಿ ಸಂಭ್ರಮದಲ್ಲೂ ಮಿನುಗುವ ನಕ್ಷತ್ರವಾಗಿ ಲಿಯೋರಾದ ಡೈಮಂಡ್ ಆಭರಣಗಳಿಂದ ಲಿಯೋರಾ ಡೈಮಂಡ್ಸ್, ಕುಶಾಲನಗರ, ಗೋಣಿಕೊಪ್ಪಲ್ ಮತ್ತು ಪಿರಿಯಾಪಟ್ಟಣ.
11: ಭಾರತ್ ಎಲೆಕ್ಟ್ರಾನಿಕ್ಸ್ನ ಮತ್ತೊಂದು ಕೊಡುಗೆ ಭಾರತ್ ಹೋಂಡಾ. ಇಲ್ಲಿ ಹೋಂಡಾ ಪವರ್ ಪ್ರಾಡಕ್ಟ್, ಜನರೇಟರ್, ವಾಟರ್ ಪಂಪ್, ಮಲ್ಟಿಪರ್ಪಸ್ ಎಂಜಿನ್, ಹೋಂಡಾ ಪ್ರಾಡಕ್ಟ್ಸ್ನ ಸೇಲ್ಸ್ ಅಂಡ್ ಸರ್ವಿಸ್ಗಾಗಿ ಬನ್ನಿ. ಕೊಡಗಿನ ಆಥರೈಸ್ ಡೀಲರ್ ಹಾಗೂ ಡಿಸ್ಟ್ರಿಬ್ಯೂಟರ್ ಭಾರತ್ ಹೋಂಡಾ, ಹಿಲ್ ರೋಡ್, ಮಡಿಕೇರಿ.
4: ಇದೀಗ ಅತಿ ಕಡಿಮೆ ಬೆಲೆಯಲ್ಲಿ ಉತ್ತಮ ಗುಣಮಟ್ಟದ ಪ್ರಸಿದ್ಧ ಬ್ರಾಂಡೆಡ್ ಕಂಪನಿಗಳ ಟೈಲ್ಸ್, ಗ್ರಾನೈಟ್, ಸ್ಯಾನಿಟರಿ, ಬಾತ್ರೂಮ್ ಫಿಟ್ಟಿಂಗ್ಸ್ ನಮ್ಮ ಬೈಲಗುಪ್ಪೆಯಲ್ಲಿರುವ ಸಿಜೆ ಬಿಲ್ಡ್ವೇರ್ ನಲ್ಲಿ.
3: 300 ಅಧಿಕ ಡಿಸೈನ್ಸ್ ನ ಟೈಲ್ಸ್ ನ ಅತಿ ದೊಡ್ಡ ಶೋರೂಮ್ ಸಿಜೆ ಬಿಲ್ಡ್ವೇರ್.
12: ಸಿಜೆ ಬಿಲ್ಡ್ವೇರ್ ಬೈಲಗುಪ್ಪೆ, ಕುಶಾಲ್ ನಗರ, ಆಲ್ಸೋವರ್, ಇರಿಟಿ, ಕಣ್ಣೂರ್, ಚಿರುಪುಯ, ಬೆಳ್ಳರಿಕುಂ, ನೀಲೇಶ್ವರಂ. ಸಿಜೆ ಬಿಲ್ಡ್ವೇರ್, ಟ್ರಸ್ಟ್ ದ ಲೆಗಸಿ.
13: ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು
3: ಅದ್ವೈತ್ ಹ್ಯುಂಡೈ, ಸ್ಟೇಟ್ ಆಫ್ ಆರ್ಟ್ ಫೆಸಿಲಿಟಿ ಇರುವ ಶೋರೂಮ್ ಹಾಗೂ ಸರ್ವಿಸ್ ಸೆಂಟರ್ ಮಡಿಕೇರಿ, ಗೋಣಿಕೊಪ್ಪ ಹಾಗೂ ಕುಶಾಲನಗರದಲ್ಲಿ. ಬೆಸ್ಟ್ ಆಫರ್ ಹಾಗೂ ಎಕ್ಸಲೆಂಟ್ ಸರ್ವಿಸ್ಗಾಗಿ ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈಗೆ ಭೇಟಿ ಕೊಡಿ. ಟೆಸ್ಟ್ ಡ್ರೈವ್ ಹಾಗೂ ಸರ್ವಿಸ್ ಬುಕಿಂಗ್ ಆಗಿ ಕಾಲ್ ಮಾಡಿ 9606076450.
14: ಸುದ್ದಿ ಸಮಾಚಾರ ಓದೆಂಡುಳ ತೆಲಪಂಡ ಕವನ್ ಕಾರ್ಯಪ್ಪ. ಸುದ್ದಿ ವಿವರ: ಕೊಡವಡ ಉಡುಪು ತೊಡುಪು ಪಿಂಯ ಆಟಪಾಟರ ಪ್ರದರ್ಶನ ತುನುಂಡು ಮಾತ್ರ ಕೊಡವಳ ಗುರುತು ಮಾಡೋಕೆ ಸಾಧ್ಯ ಇಲ್ಲ. ಕೊಡವಡ

0: ఆత్మగౌరవపి నైతికత నంగడ పెరివ నెలనిందించ ఈ భూమిలో మాత్రముళ్ళ ఇదిన కళందనతెంగే కొడవ ల్యాండ్ పిన్న కొడవ ഇപ്പലെന്ത് ഉപമുഖ്യമന്ത്രിയുടെ മാധ്യമ പിഞ്ഞ രാജകീയ സലഹകാരങ്ങളാണ് ദീപക് തിമയ്യ അഭിപ്രായപ്പെട്ടത്. കൊടവ നാഷണൽ കൌൺസിലർ അതിനെല് മടിക്കേരിയുടെ ക്യാപിറ്റൽ വില്ലേജിൽ നടന്ന് 31-ാം കാലത്തര കക്കട 18-ാം കാര്യക്രമത്തിൽ കനപ്പെട്ട ബിന്ദുവായിട്ട് കൂടിയാടുവഞ്ചി അവ തക്ക പറഞ്ഞത്. നങ്ങട പെരിയവോ സാമാജിക മൗല്യമുള്ള നത്ത നല്ലരിക്കലും ബാള് ബതിക്കിത് അക്ക ഗുരു കാരണുണ്ട ബഗ്ഗെ മാത്ര കൊത്തിഞ്ചത്ത് ആച്ചെങ്കി ഇക്ക കാല ബദലായി പോയി തിന്ന് എണ്ണിച്ച് സമ്പ്രദായക്ക് ഒത്ത പോലെ ಬಾನಕ್ಕೆ ಬುಡಿಬೇಪಣ ಮೂಲಕ ನಂಗಡ ಪೆರಿಯ ಎಂಗಡ ನೆನತಿ ವಂಚಿ ಗೌರವ ಒಪ್ಪುಚಿಡುವಣ ಮೂಲಕ ನಮ್ಮೇಕ ಮೊಳೆಯಿಟ್ಟದ್ದು ಬಾಳೆ ಬೆಂಗುಂಚಿ ಬೇಲಕ್ಕೆ ಮೆರವಣಿಗೆರ ಮೂಲಕ ಪೋಪಿಂಚಿ ಬೇಲಲ್ಲಿ ನಾಟಿ ಮಾಡಿಸಿ ಬೇಲು ಪಣಿ ಅನ್ನೋದು 10 ಅಂಶತ್ರ ಸಾಂವಿಧಾನಿಕ ನಿರ್ಣಯತ್ನ ಮಂಡನೆ ಮಾಡಿಸಿ ಭಾರತ ಸರ್ಕಾರ ಪಿನ ಕರ್ನಾಟಕ ಸರ್ಕಾರ ಎಲ್ಲ ಬೋಡಿಕೆಯನ್ನು ಪರಿಹಾರ ಮಾಡಿದ್ದರು ಅನ್ನೋದು ಹೊರತು ಮಾಡುವಂಚಿ ಕೌನ್ಸಿಲರ್ ಅಧ್ಯಕ್ಷನೊಂದಿ ನೆರವಣ ನಾಚಪ್ಪಂಡ ಮುಂದಳತನದ ಹಕ್ಕೊತ್ತಾಯ ಮಾಡಿಸಿ ಕಕ್ಕಡ 18-ಣ ಮಾರಿಪತ್ ಕಗ್ಗಟ್ಟು ನಾಡು ಕೊಡವ ಹಿತರಕ್ಷಣ ಬಳಗದ ರಾಜನೇಲು ಇಂದು 5:06 ಪೊನ್ನಂಪೇಟೆ ಕೊಡವ ಸಮಾಜತಂಜ ತೂಡುರ ಮೆರವಣಿಗೆಯನ್ನು ಗೊತ್ತುಪಡ್ತಿತ್ತು. ಸಮಾಜತಂಜ ಪೊರಡುವ ಮೆರವಣಿಗೆ ಬಸವೇಶ್ವರ ದೇವಸ್ಥಾನತ್ರ ಸುತ್ತಿಟ್ಟು ಪುನಃ ಕೊಡವ ಸಮಾಜತ್ ಆಖೇರಿ ಕಾರ್ಯಕ್ರಮ ನಡಪದುಂಡು. ಈ ಕಾರ್ಯಕ್ರಮದ ಸಾಧನೆ ಮಾಡುವ ವಿದ್ಯಾರ್ಥಿಗೆ ಸನ್ಮಾನ, ಸಾಂಸ್ಕೃತಿಕ ಕಾರ್ಯಕ್ರಮ ಪಿಂಜ ನಾಟಕ ಪ್ರದರ್ಶನ ಇಪ್ಪ ಕೊಡವ ಹಿತರಕ್ಷಣ ಬಳಗತ್ರ ಅಧ್ಯಕ್ಷ ಚಿರಿಯಪಂಡ ರಾಜಾನಂಜಪ್ಪ ಎಂಗಡ ಕೊರೋಕರ್ಕೆ ನಡಪ ಈ ಕಾರ್ಯಕ್ರಮದಲ್ಲಿ ಪೊನ್ನಂಪೇಟೆ ಅರಣ್ಯ ಕಾಲೇಜರ ನಿವೃತ್ತ ಡೀನ್ ಡಾಕ್ಟರ್ ಚೆಪ್ಪುಡಿರ ಕುಶಾಲಪ್ಪ ಕೊಡವ ಸಮಾಜದ ಅಧ್ಯಕ್ಷ ಕಾಳಿಮಾಡ ಮೋಟಯ್ಯ ಕೂಡಿಯಾಡುವ. ರಾಷ್ಟ್ರೀಯ ಲೋಕ ಅದಾಲತ್ ಕಾರ್ಯಕ್ರಮ ಬಪ್ಪತಿಂಗ 12-ನೇ ತಾರೀಕಿನಿಂದ ಚಿನಿಯಾಚೆ ರಾಜ್ಯ ಮಟ್ಟದಲ್ಲಿ ನಡಪ ಅಂದು ಎಲ್ಲ ಕೇಂದ್ರದಲ್ಲೂ ಸುಮಾರು ಎಲ್ಲ ವ್ಯಾಜ್ಯತನ ಅಪ್ಪರಿಪ್ಪರ ರಾಜ್ಯ ಪಂಚಾಯತ್ಲಿ ತೀರ್ಥವಕ್ಕೆ ಅವಕಾಶ ಉಂಟು. ನೇಪಾಳತ್ರ ಕಠ್ಮಂಡುವಲ್ಲೂ ನಡೆದ 3ನೇ ವಿಶ್ವ ಮಿಕ್ಸ್ ಬಾಕ್ಸಿಂಗ್ ಚಾಂಪಿಯನ್ಶಿಪ್ಲ ಕರ್ನಾಟಕ ತಂಡತ್ರ ಪರ ಕಳಚ ಕೊಡಗು ಜಿಲ್ಲೆಯ ವಿದ್ಯಾರ್ಥಿಯ ಪುನ್ನರ ಪದಕ ಪಡೆದಿತ್ತು. ಕರ್ನಾಟಕ ಕೊಡವ ಸಾಹಿತ್ಯ ಅಕಾಡೆಮಿ ಪಿಂಜ ಕನ್ನಡ ಪಿಂಜ ಸಂಸ್ಕೃತಿ ಇಲಾಖೆಯ ಕೂಡು ಕೊಟ್ಟಿತ್ತು. ನಾಳೆ ಪೊಲಕ 10:30 ವಿರಜ್ಪೇಟೆಯ ಅಖಿಲ ಕೊಡವ ಸಮಾಜತ್ರ ಸಭಾಬಾಡಿಲ್ ಪದ್ನಾರನೇ ಕೊಡವ ಪುಸ್ತಕ ಪತ್ತಾಯ ತೊರ್ಪ ಕಾರ್ಯಕ್ರಮ ನಡಪಂದು ಅಕಾಡೆಮಿಯ ಅಧ್ಯಕ್ಷಗಳನ್ನು ಅಜ್ಜಿನಕಂಡ ಮಹೇಶ್ ನಾಚಯ್ಯ ಅರಿಚಿಟ್ಟಿತ್ತು. ಅಂಗ ಊನವುಳ್ಳೆಂಗಡ ಪಿಂಜ ಪಿರಿಯ ನಾಗರಿಕಂಗಡ ಸಬಲೀಕರಣ ಇಲಾಖೆ ಮಡಿಕೇರಿ ಎಂಗಡ ಅದನಿಲ್ ವಿಶೇಷ ಚೇತನಗಡ ಸಮಸ್ಯೆಯನ್ನು ಕೇಟರಿಜಿತ್ ಪರಿಹಾರ ಮಾಡೋ ಸಭೆ ಇದೇ ತಿಂಗ 5-ನೇ ತಾರೀಕಿನಿಂದ ಪೊಲಕ 10:30 ಜಿಲ್ಲಾಧಿಕಾರಿ ಕಚೇರಿ ಸಭಾಬಾಡಿಯಲ್ಲಿ ಜಿಲ್ಲಾಧಿಕಾರಿ ಎಚ್ ಎಸ್ ಸೋಮಶೇಖರ್ ಎಂಗಡ ಕೊರೋಕರಿಕೆಯಲ್ಲಿ ನಡಪ. ಕೊಡಗು ಜಿಲ್ಲೆಯ ಗ್ರಾಮೀಣ ಭಾಗದ ಜನರ ಸೇವೆಗೆ ಒಪ್ಪನದ ವೈದ್ಯಂಗಕ್ಕೆ ಸರ್ಕಾರದಿಂದ ಸೂಕ್ತ ಸೌಲಭ್ಯತನ ಕೊಡಪ್ಪ ಅಂದು ಶಾಸಕಗಳನ್ನು ಡಾಕ್ಟರ್ ಮಂತರ್ಗೌಡ ಎಣ್ಣಿಚಿ. ಭಾರತೀಯ ವೈದ್ಯಕೀಯ ಸಂಘದ ಕೊಡಗು ಘಟಕದ ರಾಜ್ಯದಲ್ಲಿ ನಡೆದ ವೈದ್ಯಂಗಡ ದಿನಾಚರಣೆ ಕಾರ್ಯಕ್ರಮದಲ್ಲಿ ವೈದ್ಯಂಗಳ ಸನ್ಮಾನ ಮಾಡುವಂಚಿ ಅವು ತಕ್ಕ ಬಂದದ್ದು. ಜಿಲ್ಲೆಯ ಗ್ರಾಮೀಣ ಭಾಗದಲ್ಲಿ ವೈದ್ಯಂಗಡ ಸೇವೆ ಇನ್ನೆಚ್ಚು ಜನಕ್ಕೆ ಕಟ್ಟಿಡೋಣ ಅನ್ನೋ ಉದ್ದೇಶದಲ್ಲಿ ಜಿಲ್ಲೆಯ ಎಲ್ಲ ಸರ್ಕಾರಿ ಆಸ್ಪತ್ರೆಗೂ ಅವಶ್ಯ ಒಳ್ಳೆಯ ಸೌಲಭ್ಯತನ ಮಾಡಿಕೊಡ್ಪಿ ಎಂದು ಎಣ್ಣಿಚಿ. ಇಲ್ಲಿಕ್ಕೆ ಸುದ್ದಿ ಸಮಾಚಾರ ತಂದದ್ದು.
1: ಸುದ್ದಿ ಸಮಾಚಾರ ಕೇಳಿದಿರಿ. ಪ್ರಾಯೋಜಕರು
2: ಅದ್ವೈತ್ ಹ್ಯುಂಡೈ, ಭಾರತದ ಅತಿ ದೊಡ್ಡ ಡೀಲರ್ ನೆಟ್ವರ್ಕ್ ಹೊಂದಿರುವ ಏಕೈಕ ಹ್ಯುಂಡೈ ಕಾರ್ ಡೀಲರ್.
3: ಮುಳಿಯಾದಲ್ಲಿ ಹಿಂದೆಂದು ಕಂಡು ಕೇಳರಿಯದ ಮಾನ್ಸೂನ್ ಸೇಲ್ ಇದೇ ಜುಲೈ 13-ರಿಂದ ಆಗಸ್ಟ್ 14-ರವರೆಗೆ. ಚಿನ್ನಾಭರಣಗಳ ವಿಎ ಮೇಲೆ 100% ಆಫ್, ಆಯ್ದ ಚಿನ್ನದ ಆಭರಣಗಳ ಮೇಲೆ ಮೇಕಿಂಗ್ ಚಾರ್ಜ್ ನಲ್ಲಿ 50%-ನಿಂದ 100% ಆಫ್. ಚಿನ್ನ ಬೆಳ್ಳಿ ವಜ್ರಾಭರಣಗಳ ಅತಿ ಅಮೋಘ ಕಲೆಕ್ಷನ್ಸ್, ಅತ್ಯಧಿಕ ಸೇವಿಂಗ್ಸ್. ಬನ್ನಿ ಈ ಮುಂಗಾರು ಮಳೆಯ ಸಂಭ್ರಮವನ್ನು ಇಮ್ಮಡಿಗೊಳಿಸಿ ಮುಳಿಯಾದೊಂದಿಗೆ. ಮುಳಿಯ ಗೋಲ್ಡ್ ಅಂಡ್ ಡೈಮಂಡ್ಸ್, ಮಡಿಕೇರಿ, ಗೋಣಿಕೊಪ್ಪಲ್, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು.
4: ಇಮ್ಯಾನುವಲ್ ಸಿಲ್ಕ್ಸ್ ನಲ್ಲಿ ವೆಡ್ಡಿಂಗ್ ಕಾರ್ನಿವಲ್, ಮದುವೆ ಬಟ್ಟೆಗಳ ಖರೀದಿಗೆ ಉಚಿತ ಕೂಪನ್, ಆಯ್ಕೆಯಾದ ದಂಪತಿಗಳಿಗೆ ಮಲೇಷ್ಯಾಕ್ಕೆ ಹೋಗುವ ಅವಕಾಶ, ಆಕರ್ಷಕ ಡಿಸ್ಕೌಂಟ್ಗಳು, ಬಹುಮಾನಗಳು ಕೂಡ ಲಭ್ಯ. ಇಮ್ಯಾನುವಲ್ ಸಿಲ್ಕ್ಸ್ ಇರಿಟ್ಟಿ.
5: ಮುಳಿಯ ಸಿಲ್ವರ್ ಮ್ಯಾರಥಾನ್ 2026 9 ದಿನಗಳ ಮೆಗಾ ಸಿಲ್ವರ್ ಉತ್ಸವ ಜೂನ್ 15-ರಿಂದ ಸೆಪ್ಟೆಂಬರ್ 14-ರವರೆಗೆ. 5,000 ರೂಪಾಯಿ ಮೇಲ್ಪಟ್ಟ ಖರೀದಿಗೆ ಅತ್ಯಾಕರ್ಷಕ ಬಹುಮಾನಗಳು, ಹಳೆಯ ಬೆಳ್ಳಿಯ ಆಭರಣಗಳನ್ನು ಎಕ್ಸ್ಚೇಂಜ್ ಮಾಡುವ ಅವಕಾಶ, ಎಲ್ಲಾ ಸಂದರ್ಭದಲ್ಲೂ ಸೈ ಎನಿಸುವ ಕಲೆಕ್ಷನ್ಸ್. ಮುಳಿಯ ಗೋಲ್ಡ್ ಅಂಡ್ ಡೈಮಂಡ್ಸ್, ಮುಳಿಯ ಸಿಲ್ವೇರಿಯಾ, ಮಡಿಕೇರಿ, ಗೋಣಿಕೊಪ್ಪಲು, ಸೋಮವಾರಪೇಟೆ, ಪುತ್ತೂರು, ಬೆಳ್ತಂಗಡಿ, ನೆಲ್ಯಾಡಿ, ಬೆಂಗಳೂರು.
3: ಗೋಣಿಕೊಪ್ಪಲಿನಲ್ಲಿ ಶುಭಾರಂಭಗೊಂಡಿರುವ ಪಿ2 ಎಲೆಕ್ಟ್ರಾನಿಕ್ಸ್ ನಲ್ಲಿ ರೆಫ್ರಿಜರೇಟರ್ ಹಾಗೂ ಎಲ್ಇಡಿ ಟಿವಿ ಖರೀದಿಸುವಾಗ ಸ್ಟೆಬಿಲೈಸರ್ ಫ್ರೀ, ಟಾಪ್ ಲೋಡ್ ವಾಷಿಂಗ್ ಮಿಷಿನ್ ನೊಂದಿಗೆ ಕಾರ್ನರ್ ಸ್ಟ್ಯಾಂಡ್ ಫ್ರೀ. ಪಿ2 ಎಲೆಕ್ಟ್ರಾನಿಕ್ಸ್, ಗೋಣಿಕೊಪ್ಪ. ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು, ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರಬೇಕು, ಎಲ್ಲಿಂದ ಪರ್ಚೇಸ್ ಮಾಡೋಣ?
6: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250ಕ್ಕೂ ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ಲದೆ ಮಾರ್ಬಲ್ಸ್, ಗ್ರಾನೈಟ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ, ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
3: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ.
7: ಹೊಸ ಕಾರ್ ತಗೊಳ್ಳೋಣ ಅಂತ ಯೋಚಿಸ್ತಾ ಇದ್ದೀನಿ, ಯಾವ ಬ್ರ್ಯಾಂಡ್ ಸಜೆಸ್ಟ್ ಮಾಡ್ತೀಯಾ?
6: ನಾನು ಮಾಡೋದು ನನ್ನ ಫೇವರಿಟ್ ಹ್ಯುಂಡೈ ಕಾರ್ ಅನ್ನ, ನಿಮಗೂ ಅದನ್ನೇ ಸಜೆಸ್ಟ್ ಮಾಡ್ತೀನಿ.
3: ಹ್ಯುಂಡೈ ಎಕ್ಸ್ ಶೋರೂಮ್ 5.55 ಲಕ್ಷದಿಂದ 40 ಲಕ್ಷದವರೆಗಿನ ಕಾರುಗಳ ಅದ್ಭುತ ಶ್ರೇಣಿಯನ್ನೇ ಹೊಂದಿದೆ. ನೀವು ಯಾವುದೇ ಕಾರನ್ನು ಡಿಸೈಡ್ ಮಾಡೋಕೆ ಮುಂಚೆ ಮೊದಲು ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈ ಶೋರೂಮ್ ನಲ್ಲಿ ಹ್ಯುಂಡೈ

0: ಕಾರನ್ನು ಟೆಸ್ಟ್ ಡ್ರೈವ್ ಮಾಡಿ. ಅದ್ವೈತ್ ಹ್ಯುಂಡೈ ಮಡಿಕೇರಿ, ಗೋಣಿಕೊಪ್ಪಲ್ ಹಾಗೂ ಕುಶಾಲನಗರ.
1: ಮದುವೆ ಹಾಗೂ ಇನ್ನಿತರ ಸಮಾರಂಭಗಳ ಬಟ್ಟೆಗಳಿಗಾಗಿ ಬನ್ನಿ ಸೆಂಚುರಿ ಫ್ಯಾಷನ್ ಸಿಟಿ, ಇರಿಟ್ಟಿ, ತಲಶೇರಿ, ಕಣ್ಣೂರ್, ಪಯ್ಯನೂರ್, ಶ್ರೀಕಂಠಪುರಂ, ಸುಲ್ತಾನ್ ಬತ್ತೇರಿ, ಮಾನಂದವಾಡಿ, ತಳಿಪರಂಬ.
2: ಕೂರ್ಗ್ ಹೈಲೈಟ್ ಫರ್ನಿಚರ್ ನಲ್ಲಿ 3-ಡೋರ್ ವಾರ್ಡ್ರೋಬ್ 8,900 ರೂಪಾಯಿಗೆ, 2-ಡೋರ್ ವಾರ್ಡ್ರೋಬ್ 6,900 ರೂಪಾಯಿಗೆ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ.
3: ಸರ್ವರನ್ನು ಬೆರಗುಗೊಳಿಸುವ ಡಿಸೈನ್ಸ್ ನಲ್ಲಿ ಡೈಮಂಡ್ ಆಭರಣಗಳಿಗಾಗಿ ಲಿಯೋರಾ ಡೈಮಂಡ್ಸ್, ಕುಶಾಲ್ ನಗರ್, ಕೋಣಿಕೊಪ್ಪಲು, ಪಿರಿಯಾಪಟ್ಟಣ.
4: ಅರ್ಜೆಂಟ್ ಆಗಿ ಫುಡ್ ಡೆಲಿವರಿ ಮಾಡಬೇಕು, ಈ ಟ್ರಾಫಿಕ್ ಅಲ್ಲಿ ಅಪಘಾತವಾಗಿ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಏನಪ್ಪ ಗತಿ?
0: ಅದಕ್ಕಾಗಿಯೇ ಕರ್ನಾಟಕ ಸರ್ಕಾರ ತಂದಿದೆ ಕರ್ನಾಟಕ ರಾಜ್ಯ ಗಿಗ್ ಕಾರ್ಮಿಕರ ವಿಮಾ ಯೋಜನೆ. ಅಪಘಾತ ವಿಮೆ, ಜೀವ ವಿಮೆ, ಆಸ್ಪತ್ರೆ ವೆಚ್ಚಕ್ಕೆ ನೆರವು, ಇವೆಲ್ಲವೂ ಉಚಿತ. 18-60 ವರ್ಷದ ಫುಡ್ ಡೆಲಿವರಿ ಹಾಗೂ ಇ ಕಾಮರ್ಸ್ ಸಂಸ್ಥೆಗಳಲ್ಲಿ ಡೆಲಿವರಿ ಕೆಲಸ ಮಾಡುತ್ತಿರುವ ಸೇವಾ ಸಿಂಧು ಪೋರ್ಟಲ್ ನಲ್ಲಿ ನೋಂದಾಯಿಸಿದ ಅರ್ಹ ಗಿಗ್ ಕಾರ್ಮಿಕರಿಗೆ ಮಾತ್ರ ಈ ಸೌಲಭ್ಯ. ಹೆಚ್ಚಿನ ಮಾಹಿತಿಗಾಗಿ 1-55-214 ಸಹಾಯವಾಣಿಗೆ ಕರೆ ಮಾಡಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
5: ಮಾನ್ಸೂನ್ ಮೆಗಾ ಡಿಸ್ಕೌಂಟ್ ಸೇಲ್ ಇರಿಟಿಯ ಸುನಿತಾ ಫರ್ನಿಚರ್ ನಲ್ಲಿ ಎಲ್ಲಾ ಫರ್ನಿಚರ್ ಗಳ ಮೇಲೆ ಅಚ್ಚರಿ ಮೂಡಿಸುವ ಅತಿ ಕಡಿಮೆ ಬೆಲೆ. ಪ್ರೀಮಿಯಂ ಫರ್ನಿಚರ್ ಗಳ ಸ್ಪೆಷಲ್ ಕಲೆಕ್ಷನ್ಸ್, ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ, ಸುಲಭ ಕಂತಿನ ಇಎಂಐ ಫೆಸಿಲಿಟಿ. ಸುನಿತಾ ಫರ್ನಿಚರ್, ಉಲಿಯಿಲ್, ಇರಿಟ್ಟಿ ಹಾಗೂ ತವಕ್ಕರ, ಕಣ್ಣೂರ್.
6: ಕೊಡವ ಹಿತರಕ್ಷಣಾ ಬಳಗ ಕಗ್ಗಟ್ಟನಾಡ್ ಇಂಗಡಾದನಿಲ್ ಪದ್ದಂಜಿನ ಕಾತ್ರ ಕಕ್ಕಡ ಪದ್ದಟ್ಟು ದಮ್ಮೆರ ಮಾರಿಪತ್ಲ್ ಇಂದು 5:30 ಪೊಲ್ಲಂಪೇಟೆ ಕೊಡವ ಸಮಾಜ ತುಂಜ ತೂಡು ಮೆರವಣಿಗೆ ಮದ್ದು ಪಾಯಸ ಉಂಬೋ ಸಭೆ ಸನ್ಮಾನ ನಡ್ಪ ಎಲ್ಲರೂ ಈ ಕಾರ್ಬಾರ್ಲು ಕೂಡಿಯಾಡುಂದು ಕೊಡವ ಹಿತರಕ್ಷಣಾ ಬಳಗ ಕಗ್ಗಟ್ಟನಾಡ್ ಸಮಿತಿ ಕಾರ ಕಟ್ಟಣಿತ್.
7: ಶ್ರೀ ವಿಷ್ಣು ಎಂಟರ್ಪ್ರೈಸಸ್ ಬೈಪಾಸ್ ರೋಡ್ ಗುಣಿಗುಪ್ಪಲು, ನಮ್ಮಲ್ಲಿ ಸ್ಟೀಲ್ ವೀಡ್ ಕಟರ್, ಹಸ್ಕೋವನ್ನ, ಇಮಾಸ್, ವಿರಾಟ್ ಸ್ಟೀಲ್ ಚೈನ್ಸಾ, ಡಿಜಿಟಲ್ ತೂಕದ ಯಂತ್ರ, ಎಸ್ಪಿ ಬ್ಯಾಟರಿ ಸ್ಪ್ರೇಯರ್, ಹೋಂಡಾ ಮತ್ತು ಕಿಸಾನ್ ಕ್ರಾಫ್ಟ್ ಸ್ಪ್ರೇಯರ್ ಗಳು, ಕೀಟನಾಶಕಗಳು, ಸ್ಕಿಪ್ಪರ್ ಹಾಗೂ ಜೆಟ್ಸ್, 3 KV-100 KV ವರೆಗಿನ ಜನರೇಟರ್ ಗಳು, ಆಯಿಲ್, ಅಲ್ಯೂಮಿನಿಯಂ ಮತ್ತು HDPE ಪೈಪ್ ಗಳು ಹಾಗೂ ಇರಿಗೇಷನ್ ಮೋಟಾರ್ ಗಳು ದೊರೆಯುತ್ತವೆ. ವುಡ್ ಚಿಪ್ಪರ್, ಬ್ಲೋವರ್, ಕಾಫಿ ಹಲ್ಲರ್ ಮಷೀನ್, ಮಾಯಿಸ್ಚರ್ ಮೀಟರ್, ಪೆಪ್ಪರ್ ಡಿ ಕಾರ್ನರ್ ಗಳು ಲಭ್ಯವಿದೆ. ಕಾಫಿ ಬೋರ್ಡ್ ನ ಸಬ್ಸಿಡಿಯಲ್ಲಿ ಸಂಪರ್ಕಿಸಿ 0827429870 5, ಮೊಬೈಲ್ 9108752744 ಅಥವಾ 9448448744.
8: ನಮ್ಮ ಜೊತೆ ಇದ್ದಾರೆ ಮಣಿಪಾಲ್ ಹಾಸ್ಪಿಟಲ್ಸ್ ನ ಕನ್ಸಲ್ಟೆಂಟ್ ನೆಫ್ರಾಲಜಿಸ್ಟ್ ಆಗಿರುವಂತಹ ಡಾಕ್ಟರ್ ವಿಪಿನ್ ಕಾವೇರಪ್ಪ ಅವರು. ಡಾಕ್ಟರ್, ಈ ಕಿಡ್ನಿ ಸಮಸ್ಯೆಯ ಅರ್ಲಿ ಸೈನ್ಸ್ ಏನು?
9: ಯೂಶಲಿ ಮೋಸ್ಟ್ ಕಾಮನ್ ಆಗಿ ನಾವು ನೋಡುವಂತದ್ದು ಪೀಡಲ್ ಎಡಿಮ, ಕಾಲಲ್ಲಿ ಸ್ವೆಲ್ಲಿಂಗ್ ಬರುದು, ಊತ ಅಂತ ಹೇಳ್ತೇವೆ. ಸ್ವಲ್ಪ ಅಡ್ವಾನ್ಸ್ ಸ್ಟೇಜಸ್ ಅಲ್ಲಿ ಸ್ವೆಲ್ಲಿಂಗ್ ಎಲ್ಲಾ ಕಡೆ ಬರೋ ಚಾನ್ಸಸ್ ಇರುತ್ತೆ. ಇನ್ನು ಕೆಲವು ಜನರಿಗೆ ಮೂತ್ರ ಮಾಡಿದಾಗ ಕಲರ್ ಚೇಂಜಸ್ ಆಗುತ್ತೆ, ಕೆಲವು ಜನರಿಗೆ ನೊರೆ ಬರಬಹುದು, ಇನ್ನು ಕೆಲವು ಜನರಿಗೆ ಸ್ವಲ್ಪ ಡಾರ್ಕ್ ಕಲರ್ ಇವ್ರಿನ್ ರಕ್ತ ಕಲರ್ ಇವ್ರಿನ್ ಬರಬಹುದು. ಒನ್ ಮೋರ್ ಸ್ಪೆಕ್ಟ್ರಮ್ ನಾವ್ ಏನ್ ನೋಡ್ತೀವಿ ಅಂತ ಹೇಳಿದ್ರೆ ಬ್ಲಡ್ ಪ್ರೆಷರ್ ಜಾಸ್ತಿ ಆಗುತ್ತೆ, ಎಸ್ಪೆಷಲಿ ಯಂಗ್ಸ್ಟರ್ಸ್ ಗೆ. ಕಮ್ಮಿ ವಯಸ್ಸಿನವರಿಗೆ ಬಿಪಿ ಜಾಸ್ತಿ ಬಂದಾಗ ನಾವು ಯಾವಾಗಲೂ ಕಿಡ್ನಿನ ಚೆಕ್ ಮಾಡಿ ನೋಡಬೇಕು, ಬಿಕಾಸ್ ದಿ ಪ್ರಾಬ್ಲಮ್ ಮೈಟ್ ಲೈ ದೇರ್.
10: ದಿಸ್ ಇನ್ಫಾರ್ಮೇಷನ್ ಇಸ್ ಬ್ರಾಟ್ ಟು ಯು ಬೈ ಮಣಿಪಾಲ್ ಹಾಸ್ಪಿಟಲ್, ಲೈಫ್ ಆನ್. ಫಾರ್ ಎನಿ ಹೆಲ್ತ್ ಎಮರ್ಜೆನ್ಸೀಸ್ ಕಾಲ್ 0821-255-000. ಸೇವ್ ದ ನಂಬರ್, ಸೇವ್ ಲೈವ್ಸ್.
11: ಆಕಾಶವಾಣಿಯ ಮಡಿಕೇರಿ ಕೇಂದ್ರವಿದು. ಪ್ರಿಯ ಕೇಳುಗರೇ, ಗಮನಿಸಿ, ಇಂದು ಬೆಳಿಗ್ಗೆ 9:30 ಚಿತ್ರಚಿತ್ತಾರ, ಚಿತ್ರಗೀತೆಗಳ ಸಂಯೋಜಿತ ಕಾರ್ಯಕ್ರಮವಿದೆ. ಇಂದು ಬೆಳಿಗ್ಗೆ 11:00 ನಂದದೆಯ ಹಾಡು ದೇರ ಫೋನ್ ಇನ್ ಕಾರ್ಯಕ್ರಮವಿದೆ. ಸಂಪರ್ಕಿಸಲು ಸಂಖ್ಯೆ 2285558, ಮತ್ತೊಂದು ಸಂಖ್ಯೆ 2281129. ಆಕಾಶವಾಣಿ ಮಡಿಕೇರಿ ಸಮಯ 8:00 ಆಗಲಿದೆ. ಇನ್ನು ಮುಂದೆ ಅನುಕ್ರಮವಾಗಿ ಹಿಂದಿ ಮತ್ತು ಇಂಗ್ಲಿಷ್ನಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.

0: ಆಕಾಶವಾಣಿ ಪ್ರಾಯೋಜಿತ ಕಾರ್ಯಕ್ರಮ ಸರಣಿ ಆಯುಷ್ ವಾಣಿ. ಸರಣಿಯ ಮೊದಲ ಕಾರ್ಯಕ್ರಮದಲ್ಲಿ ಆಯುಷ್ ಇಲಾಖೆಯ ವೈದ್ಯಕೀಯ ಸೇವೆಗಳನ್ನು ಪರಿಚಯಿಸುತ್ತಾರೆ ಇಲಾಖೆಯ ಮುಖ್ಯ ಆಡಳಿತ ಅಧಿಕಾರಿಗಳಾದ ಕಮಲಾಬಾಯಿ ಅವರು. ಈ ಸರಣಿ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ. ಕೇಳಿ ಆಯುಷ್ ವಾಣಿ.
1: ನಮಸ್ಕಾರ. ಕರ್ನಾಟಕ ಸರ್ಕಾರದ ಆಯುಷ್ ಇಲಾಖೆಯು ಆಯುಷ್ ವೈದ್ಯಕೀಯ ಸೇವೆಗಳನ್ನು ಸಾರ್ವಜನಿಕರಿಗೆ ತಲುಪಿಸಲು ಶ್ರಮಿಸುತ್ತಿದೆ. ಆಯುಷ್ ಎನ್ನುವುದು ಒಂದು ಪ್ರತಿನಿಧಿಕ ಪದ. ಎ ಅಂದರೆ ಆಯುರ್ವೇದವನ್ನು, ವೈ ಅಂದರೆ ಯೋಗ ಮತ್ತು ಪ್ರಕೃತಿ ಚಿಕಿತ್ಸೆಯನ್ನು, ಯು ಅಂದರೆ ಯುನಾನಿಯನ್ನು, ಎಸ್ ಎಂದರೆ ಸಿದ್ಧ ಹಾಗೂ ಸೋವರೆಪ್ಪ ಮತ್ತು ಹೆಚ್ ಅಂದರೆ ಹೋಮಿಯೋಪತಿ ವೈದ್ಯ ಪದ್ಧತಿಯನ್ನು ಪ್ರತಿನಿಧಿಸುತ್ತದೆ. ಸುಮಾರು 5,000 ವರ್ಷಗಳಿಂದಲೂ ಭಾರತದಲ್ಲಿ ಇದು ಬಳಕೆಯಲ್ಲಿದೆ. ಕೇವಲ ಚಿಕಿತ್ಸೆ ಅಷ್ಟೇ ಅಲ್ಲದೆ ಆರೋಗ್ಯ ಕಾಪಾಡುವ ಆಹಾರ, ಪಥ್ಯ ಹಾಗೂ ಜೀವನ ಶೈಲಿಯನ್ನು ವಿವರಿಸುವುದು ಈ ಪದ್ಧತಿಯ ಹೆಗ್ಗಳಿಕೆ. ಶರೀರವನ್ನು ಡಿಟಾಕ್ಸ್ ಮಾಡುವ ಅಂದರೆ ಶುದ್ಧೀಕರಿಸುವ ಪಂಚಕರ್ಮ, ಶಸ್ತ್ರಚಿಕಿತ್ಸೆ ಇಲ್ಲದೆ ಕೆಲವು ಕಾಯಿಲೆಗಳಾದ ಪೈಲ್ಸ್, ಫಿಸ್ತುಲಗಳನ್ನು ಗುಣಪಡಿಸುವ ಕ್ಷಾರಸೂತ್ರ ಹಾಗೂ ವಿಶಿಷ್ಟ ಚಿಕಿತ್ಸಾ ಪದ್ಧತಿಗಳಾದ ಅಗ್ನಿಕರ್ಮ, ಮೊಣಕಾಲು ನೋವು ಹಾಗೂ ಬೆನ್ನು ನೋವಿಗೆ ಕ್ಷಾರಕರ್ಮ, ಪಾದದಲ್ಲಿ ಆಗುವ ಆಣೆ ಅಥವಾ ಇಂಗ್ಲಿಷಿನಲ್ಲಿ ಕಾರ್ನ್, ರಕ್ತ ಮೋಕ್ಷಣ, ವೆರಿಕೋಸ್ ವೇನ್, ಈ ಕೆಲವು ರೋಗಗಳಿಗೆ ಈ ವಿಶಿಷ್ಟ ಚಿಕಿತ್ಸಾ ಪದ್ಧತಿಗಳು ಆಯುರ್ವೇದದಲ್ಲಿವೆ. ಇಂದಿನ ಬದಲಾದ ಜೀವನ ಶೈಲಿಯಿಂದ ಉಂಟಾಗುತ್ತಿರುವ ಬೊಜ್ಜು, ಮಾನಸಿಕ ಒತ್ತಡ, ಮಧುಮೇಹ, ರಕ್ತದೊತ್ತಡ, ಗ್ಯಾಸ್ಟ್ರಿಕ್ನಂತಹ ಸಾಂಕ್ರಾಮಿಕವಲ್ಲದ ಕಾಯಿಲೆಗಳಿಗೆ ಆಯುರ್ವೇದ ಉತ್ತಮ ಚಿಕಿತ್ಸಾ ಪದ್ಧತಿ. ಸುರಕ್ಷಿತ ಹಾಗೂ ಪರಿಪೂರ್ಣ ವೈದ್ಯಕೀಯ ಪದ್ಧತಿ ಆದ ಕಾರಣ ಪ್ರಪಂಚದಾದ್ಯಂತ ಆಯುರ್ವೇದದ ಬಳಕೆ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿದೆ. ಯೋಗ ಮತ್ತು ಪ್ರಕೃತಿ ಚಿಕಿತ್ಸೆಯು ನಮ್ಮ ಸಂಪ್ರದಾಯಗಳಲ್ಲಿ, ಆಹಾರ ಪದ್ಧತಿಗಳಲ್ಲಿ ಬೆರೆತು ಹೋಗಿದೆ. ಔಷಧ ರಹಿತವಾಗಿ ಪಂಚ ಮಹಾಭೂತಗಳಿಂದ ಹಾಗೂ ಆಹಾರ ಪದ್ಧತಿಯಲ್ಲಿ ಬದಲಾವಣೆಗಳನ್ನು ಉಂಟು ಮಾಡಿ ಸರಳವಾದ ಯೋಗಾಸನಗಳ ಮುಖಾಂತರ ನಮ್ಮ ಶರೀರದ ಕಾಯಿಲೆಗಳನ್ನು ಗುಣಪಡಿಸುವ, ಮಾನಸಿಕ ಒತ್ತಡವನ್ನು ನಿವಾರಿಸಲು ಇರುವ ಏಕೈಕ ಸುರಕ್ಷಿತ ಮಾರ್ಗ ಧ್ಯಾನ ಮತ್ತು ಪ್ರಾಣಾಯಾಮ. ಈ ವೈದ್ಯ ಪದ್ಧತಿಯಲ್ಲಿ ಚಿಕಿತ್ಸೆಯೊಂದಿಗೆ ಧ್ಯಾನ ಮತ್ತು ಪ್ರಾಣಾಯಾಮಕ್ಕೆ ಹೆಚ್ಚು ಒತ್ತು ನೀಡಿ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚು ಮಾಡಿ ದೇಹವು ಎಲ್ಲಾ ತರದ ವ್ಯಾಧಿಗಳೊಂದಿಗೆ ಹೋರಾಡುವಂತಹ ಶಕ್ತಿ ನೀಡಿ ಅದರ ಮೂಲಕ ಆರೋಗ್ಯ ನೀಡುವಂತಹ ವೈದ್ಯ ಪದ್ಧತಿಯೇ ಯೋಗ ಮತ್ತು ಪ್ರಕೃತಿ ಚಿಕಿತ್ಸೆ. ಯುನಾನಿ ವೈದ್ಯ ಪದ್ಧತಿಯು ಮೊಘಲರ ಕಾಲದಲ್ಲಿ ಭಾರತವನ್ನು ಪ್ರವೇಶಿಸಿ ಇಂದು ನಮ್ಮದೇ ವೈದ್ಯ ಪದ್ಧತಿಯಂತೆ ಸಾರ್ವಜನಿಕರ ಬಳಕೆಯಲ್ಲಿ ಬೆರೆತಿದೆ. ಸಸ್ಯಜನ್ಯ ಹಾಗೂ ಪ್ರಾಣಿಜನ್ಯ ಪದಾರ್ಥಗಳಿಂದ ಚಿಕಿತ್ಸೆಯನ್ನು ನೀಡುವ ಈ ಯುನಾನಿ ಚಿಕಿತ್ಸಾ ಪದ್ಧತಿಯು ಇತ್ತೀಚೆಗೆ ಹೆಚ್ಚು ಜನಪ್ರಿಯವಾಗುತ್ತಿದೆ. ಸಸ್ಯಜನ್ಯ ಔಷಧಿಯೊಂದಿಗೆ ಶುದ್ಧಿಗೊಳಿಸಿದ ಲೋಹಗಳನ್ನು ಸಹ ಔಷಧಿಯನ್ನಾಗಿ ಬಳಸುವ ವೈದ್ಯ ಪದ್ಧತಿಯೇ ಸಿದ್ಧ ಮತ್ತು ಔಷಧಿಯೊಂದಿಗೆ ಮಾನಸಿಕ ಚಿಕಿತ್ಸೆಯನ್ನು ಬೆರೆಸಿ ಚಿಕಿತ್ಸೆ ನೀಡುವ ಪದ್ಧತಿಯೇ ಸೋವರಿಪ್ಪ. ಹಾಗೆಯೇ ಹೋಮಿಯೋಪತಿಯು ಜರ್ಮನ್ ಮೂಲದ್ದಾಗಿದ್ದು ಗಿಡ ಮೂಲಿಕೆಗಳ ಸಾರವನ್ನು ಬೇರ್ಪಡಿಸಿ ಶಕ್ತಿಯನ್ನು ವರ್ಧಿಸಿ ಚಿಕ್ಕ ಚಿಕ್ಕ ಗುಳಿಗೆಗಳ ರೂಪದಲ್ಲಿ ನೀಡುವ ವಿಶಿಷ್ಟವಾದ ಪದ್ಧತಿ ಹೋಮಿಯೋಪತಿ. ಹೀಗೆ ಆಯುಷ್ ಚಿಕಿತ್ಸಾ ಪದ್ಧತಿಗಳು ದೀರ್ಘಕಾಲೀನ ಹಾಗೂ ಸಾಂಕ್ರಾಮಿಕವಲ್ಲದ ರೋಗಗಳ ಚಿಕಿತ್ಸೆಯಲ್ಲಿ ಉತ್ತಮ ಫಲಿತಾಂಶವನ್ನು ನೀಡುತ್ತಿವೆ. ಆಯುಷ್ ಇಲಾಖೆ ವತಿಯಿಂದ ರಾಜ್ಯಾದ್ಯಂತ ಪ್ರಾಥಮಿಕ ಹಂತದ ಚಿಕಿತ್ಸೆ ನೀಡಲು 726 ಆಯುಷ್ ಚಿಕಿತ್ಸಾಲಯಗಳು, ಎರಡನೇ ಹಂತದ ಚಿಕಿತ್ಸೆ ನೀಡಲು 137 ತಾಲೂಕು ಮಟ್ಟದ ಆಯುಷ್ ಆಸ್ಪತ್ರೆಗಳು, ಉನ್ನತ ಚಿಕಿತ್ಸೆಗಾಗಿ 31 ಜಿಲ್ಲಾ ಮಟ್ಟದ ಆಯುಷ್ ಆಸ್ಪತ್ರೆಗಳು, ಸರ್ಕಾರದ 7 ಆಯುಷ್ ವೈದ್ಯಕೀಯ ಮಹಾವಿದ್ಯಾಲಯಗಳು ಮತ್ತು ಮೈಸೂರು ಹಾಗೂ ಬೆಂಗಳೂರು ನಗರಗಳಲ್ಲಿ ಹೈಟೆಕ್ ಪಂಚಕರ್ಮ ವಿಶೇಷ ಚಿಕಿತ್ಸಾ ಘಟಕಗಳು ಕಾರ್ಯನಿರ್ವಹಿಸುತ್ತಿವೆ. ನಿಮ್ಮ ಹತ್ತಿರದ ಆಯುಷ್ ಚಿಕಿತ್ಸಾಲಯ ಅಥವಾ ಆಸ್ಪತ್ರೆಗಳಿಗೆ ಭೇಟಿ ನೀಡಿ

0: ಆಯುಷ್ ಪದ್ಧತಿಗಳ ಪೂರ್ಣ ಪ್ರಯೋಜನವನ್ನು ಪಡೆದುಕೊಂಡು ಸುಸ್ಥಿರವಾದ ಆರೋಗ್ಯವನ್ನು ಪಡೆದುಕೊಳ್ಳಬೇಕೆಂದು ಈ ಮೂಲಕ ಕೇಳಿಕೊಳ್ಳುತ್ತೇನೆ.
1: ಆಯುಷ್ ವಾಣಿ ಸರಣಿಯ ಮೊದಲ ಕಾರ್ಯಕ್ರಮದಲ್ಲಿ ಆಯುಷ್ ಇಲಾಖೆಯ ವೈದ್ಯಕೀಯ ಸೇವೆಗಳನ್ನು ಪರಿಚಯಿಸಿದವರು ಇಲಾಖೆಯ ಮುಖ್ಯ ಆಡಳಿತ ಅಧಿಕಾರಿಗಳಾದ ಕಮಲಾಬಾಯಿ ಅವರು. ಈ ಸರಣಿ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ವಾಣಿಜ್ಯ ಪ್ರಸಾರ ಕೇಂದ್ರದ ಕೊಡುಗೆ.
2: ಆಕಾಶವಾಣಿ ಮಡಿಕೇರಿ, ಈಗ ವೇಳೆ 8:38. ಚಿತ್ರಗೀತೆಗಳು. ಮೊದಲಿಗೆ ಮುದುಡಿದ ತಾವರೆ ಅರಳಿತು ಚಿತ್ರಕ್ಕಾಗಿ ಹಾಡಿದ್ದಾರೆ SP ಬಾಲಸುಬ್ರಹ್ಮಣ್ಯಂ. ದೊಡ್ಡರಂಗೇಗೌಡರ ಗೀತೆಗೆ ಸಂಗೀತ ನೀಡಿದ್ದಾರೆ MR ರಂಗರಾವ್.

ಎಂ ರಂಗರಾವ್ ಅವರ ಸಂಗೀತದಲ್ಲಿ ಮತ್ತೊಂದು ಗೀತೆ ಕವಿರತ್ನ ಕಾಳಿದಾಸ ಚಿತ್ರದಿಂದ ಹಾಡಿದ್ದಾರೆ ಡಾಕ್ಟರ್ ರಾಜ್ಕುಮಾರ್ ಹಾಗೂ ವಾಣಿ ಜಯರಾಮ್, ಗೀತರಚನೆ ಚೈ ಉದಯಶಂಕರ್.

ಕಾರ್ಯಕ್ರಮದ ಕಡೆಯಲ್ಲಿ ಕೇಳೋಣ. ಇಳೆಯರಾಜ ಸಂಗೀತದಲ್ಲಿ ಜಿ ಉದಯಶಂಕರ್ ಅವರ ಗೀತೆ, ಚಿತ್ರ ಪ್ರಿಯಾ, ಗಾಯಕ ಕೆ ಜೆ ಯೇಸುದಾಸ್.

0: ಇದುವರೆಗೆ ಚಿತ್ರಗೀತೆಗಳನ್ನ ಕೇಳಿದಿರಿ. ಆಕಾಶವಾಣಿಯ ಮಡಿಕೇರಿ ಕೇಂದ್ರವಿದು. ಪ್ರಿಯ ಕೇಳುಗರೆ, ಗಮನಿಸಿ, ಈ ಮುಂದೆ 9:30 ಚಿತ್ರಚಿತ್ತಾರ ಚಿತ್ರಗೀತೆಗಳ ಸಂಯೋಜಿತ ಕಾರ್ಯಕ್ರಮ, 11:00 ನನ್ನ ದೇಯ ಹಾಡು ನೇರ ಫೋನ್ ಇನ್ ಕಾರ್ಯಕ್ರಮವಿದೆ. ಸಮಯ 8:50. ನಮ್ಮ ಮುಂದಿನ ಕಾರ್ಯಕ್ರಮ
1: ಇದೀಗ ಆರಂಭ.
2: ಆಕಾಶವಾಣಿ.

ಕನ್ನಡ ಸಿರಿ ಡಿವಿಜಿಯವರ ಮಂಕುತಿಮ್ಮನ ಕಗ್ಗದ ವಾಚನ ಗಾಯನ ಮತ್ತು ವ್ಯಾಖ್ಯಾನ ಕೇಳಿ ಕಗ್ಗದ ಸಿರಿ.

ಎಡರು ತೊಡರೆನಲೇಕೆ ಬಿಡಿಸು ಮತಿಗಾದನಿತ, ದುಡಿ ಕೈಯಿ ನಾದನಿತು ಪಡು ಬಂದ ಪಾಡ. ಎಡರು ತೊಡರೆನಲೇಕೆ ಬಿಡಿಸು ಮತಿಗಾದನಿತ, ದುಡಿ ಕೈಯಿ ನಾದನಿತು ಪಡು ಬಂದ ಪಾಡ. ಬಿಡು ಮಿಕ್ಕುದನು ವಿಧಿಗೆ ಬಿಡದಿರುಪ ಶಾಂತಿಯನು, ಬಿಡುಗಡೆಗೆ ದಾರಿಯದು ಮಂಕುತಿಮ್ಮ. ಬಿಡು ಮಿಕ್ಕುದನು ವಿಧಿಗೆ ಬಿಡದಿರುಪ ಶಾಂತಿಯನು, ಬಿಡುಗಡೆಗೆ ದಾರಿಯದು ಮಂಕುತಿಮ್ಮ.

ಬಿಡುಗಡೆಯ ಮಹತ್ವ ಈ ಪದ್ಯದ ಒಂದು ಆಶಯ. ನಾವು ಲೋಕದಲ್ಲಿ ಏನ್ ಮಾಡ್ತೀವಿ ಅಂದ್ರೆ ಸ್ವಚ್ಛಂದವಾಗಿರ್ಬೇಕು ನಿಜ, ಆದ್ರೆ ಕೆಲವರು ಏನೋ ತಾಪತ್ರ ಹೇಳ್ಕೊಳ್ತಾರೆ, ಇಲ್ಲದೆ ಇರೋದು, ಇದ್ದದ್ದು, ಬರಬಹುದಾದದ್ದು, ಆಗಾಮಿ, ಸಂಚಿತ, ಪ್ರಾರಬ್ಧ, ಎಲ್ಲ ತೊಂದರೆಗಳು ಇದ್ದೇ ಇದೆಯಪ್ಪ. ಅದನ್ನ ಯಾಕೆ ಹೇಳ್ತೀಯ? ಎಡರು ತೊಡರೇನ ಲೇಖೆ, ಅಡ್ಡಿ ಆತಂಕ ಅಂತ ಅರ್ಥ. ಎಡರು ತೊಡರು ಅಂದ್ರೆ ಯಾಕಪ್ಪ ಅದ್ರ ಬಗ್ಗೆ ಹೇಳ್ತಿ? ಬಿಡಿಸು ಮತಿಗ ನಿಮ್ ಮಾಡ್ಬೇಕಾದಿಷ್ಟೆ. ಪ್ರಪಂಚವೇ ಸಂಕಟದಲ್ಲಿ ಸಿಕ್ಕಿರ್ಲಿ, ನಿಮ್ಮ ಮನೆಯಲ್ಲಿ ನೂರಾರು ತಾಪತ್ರಯಗಳಿರಲಿ, ನೀವು ಮಾಡ್ಬೇಕಾದ ಆಕ್ಷೇಪಣೆ ಮಾಡಬಾರ್ದು. ಬಿಡಿಸು ಮತಿಗ ಆದ ನಿತ, ನಿಂಗೆ ಯಾವುದೋ ಒಂದು ತಗೋ. ಮನೆ ಹೊಲಸಾಗಿದೆ ಅಂದರೆ ಮೊದಲು ಪದಾರ್ಥನೆಲ್ಲ ಒಂದು ಕಡೆ ಇಡೋದನ್ನ ಪ್ರಯತ್ನ ಕಲ್ತ್ಕೋ. ಸಣ್ಣ ಸಣ್ಣ ಆರಂಭ ಮಾಡೋ. ದುಡಿ ಕೈಯೇನಾದ ನಿತು, ನಿನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ದುಡಿಮೆ ಮಾಡೋ. ಆಮೇಲೆ ಕಷ್ಟ ಬಂದರೆ ಪಡು ಬಂದ ಪಾಡು. ಆ ಪಡು ಪಾಡು ಇದೆಯಲ್ಲ, ಅದನ್ನ ನಿಜವಾಗಿ ವ್ಯಾಕರಣ ದೃಷ್ಟಿಯಲ್ಲೂ ಬಹಳ ಚೆನ್ನಾಗಿದೆ ಅದು. ಪಡು ಬಂದ ಪಾಡು, ಏನು ಪಾಡು ಬರುತ್ತೋ ಅದನ್ನ ಅನುಭವಿಸೋ. ಬಿಡು ಮಿಕ್ಕುದನು ವಿಧಿಗೆ, ಇದು ನಾನು ಏನನ್ನೂ ಮಾಡ್ತಾ ಇಲ್ಲ, ಎಲ್ಲ ಅವನೇ ಮಾಡ್ತಾ ಇದ್ದಾನೆ ಅನ್ನೋ ಒಂದು ಭಾಗ ಇದೆಯಲ್ಲ, ಡಿ ವಿ ಅವರಿಗೆ ಬಹಳ ಪ್ರಿಯವಾದದ್ದು. ನಾನು ಮಾಡೋದಿಲ್ಲ ಇದನ್ನು ಅನ್ನೋದಿದೆಯಲ್ಲ. ಬಿಡು ಮಿಕ್ಕುದನು ವಿಧಿಗೆ, ಬಿಡದಿರು ಉಪಶಾಂತಿ. ಏನೋ ಅಪರೂಪದ ಶಬ್ದ ಇದು ಉಪಶಾಂತಿ ಅಂತನ್ನೋದು, ಸಹನೆ ಅಂತ ಅರ್ಥ, ತಾಳ್ಮೆ ಅಂತ ಅರ್ಥ. ಮನಸ್ಥೈರ್ಯವನ್ನು ತಂದುಕೊಳ್ಳುವಂಥ ಗುಣ ನಿನ್ನಲ್ಲಿರಬೇಕು. ಬಿಡುಗಡೆಗೆ ದಾರಿಯದು, ನಿಜವಾದ ಬಿಡುಗಡೆ ಅಂತಂದರೆ, ನಿಜವಾದ ಮುಕ್ತಿ ಅಂತಂದರೆ, ನಿಜವಾಗಿ ಎಲ್ಲದರಿಂದ ಪಾರಾಗಬೇಕಾದ ಸಂದರ್ಭ ಅಂದರೆ ಇದೇನೆ.

0: ಇವುದೇ ತನ್ನ ಪಯಣದ ತೆರನ ಇಕ್ಕುವರ ದಾರದನು ಕರೆದು ತಿರುಪೆಯನು. ಹಕ್ಕಿ ಮುನ್ನರಿಯುವುದೇ ತನ್ನ ಪಯಣದ ತೆರನ ಇಕ್ಕುವರ ದಾರದನು ಕರೆದು ತಿರುಪೆಯನು. ರೆಕ್ಕೆ ಪೋದಂತಲೆದು ಸಿಕ್ಕಿದುದ ನುಣ್ಣುವುದು ತಕ್ಕುದ ವ್ರತ ನಿನಗೆ ಮಂಕುತಿಮ್ಮ. ರೆಕ್ಕೆ ಪೋದಂತಲೆದು ಸಿಕ್ಕಿದುದ ನುಣ್ಣುವುದು ತಕ್ಕುದ ವ್ರತ ನಿನಗೆ ಮಂಕುತಿಮ್ಮ.
1: ಹಕ್ಕಿ ಮುನ್ನರಿಯುವುದೇ ತನ್ನ

ಪೋಸ್ಟ್ಮ್ಯಾನ್ನ ಪ್ರತಿಭೆ ಸಾರ್ಥಕವಾಗಿ ಬಂದಿದೆ. ಇಲ್ಲಿ ಹಕ್ಕಿ ವಿಚಾರ ಒಂದೆರಡು ಮೂರು ಪದ್ಯಗಳಲ್ಲಿ ಹೇಳ್ತಾರೆ ಡಿ ವಿ ಜಿ ಅವರು. ಇವಾಗ ನಾವು ಕಾಣುವ ಪಕ್ಷಿಗಳಲ್ಲಿ ಪ್ರಾಣಿಗಳಲ್ಲಿ ಹಕ್ಕಿ ಇದೆಯಲ್ಲ, ಅದಕ್ಕೆ ನಮ್ಮ ಹಳ್ಳಿ ಕಡೆ ತೆನಿ ಮ್ಯಾಲಿನ ಹಕ್ಕಿ ಅಂತಾರೆ. ತೆನಿ ಮ್ಯಾಲಿನ ಹಕ್ಕಿ ಅಂದರೆ ಅದು ಏನು ಇಷ್ಟ ಇದ್ದರೆ ಅಲ್ಲಿ ಇರುತ್ತೆ, ಇಲ್ಲದಿದ್ದರೆ ಇಲ್ಲ. ಮನೆ ಮನೆ ಮುದ್ದೆ ಮಾರಿಗುಡಿಲಿ ನಿದ್ದೆ, ಇಷ್ಟ ಬಂದರೆ ಇದ್ದೆ, ಇಲ್ದಿದ್ರೆ ಎದ್ದೆ ಅಂತ ಒಂದು ಹಳ್ಳಿ ಗಾದೆ ಇದೆ. ಹಾಗೇನೆ ಹಕ್ಕಿನೂ ಇದೇ ರೀತಿ ರೀ. ಹಕ್ಕಿ ಮುನ್ನರಿಯುವ ತನ್ನ ಪಯಣದ ತರವ ನಾನು ಯಾವ ಕಡೆ ಹೋಗ್ತಾ ಇದ್ದೀನಿ, ಎಲ್ಲಿಗೆ ಹಾರ್ತಾ ಇದ್ದೀನಿ.

0: ಈ ಅನ್ನೋದು ಅದಕ್ಕೇನು ಮುಂಚೆ ಗೊತ್ತಾಗೋದಿಲ್ಲ. ಉಳಿದೋ ಎಲ್ಲ ಹೋಗ್ತವೆ ಎಲ್ಲ ಹೋಗ್ತವೆ ಯೋಚನೆ ಮಾಡ್ಕೊಳುತ್ತೆ. ಇಕ್ಕುವರ ಆರು ಅದನ್ನು ಕರೆದು ತಿರುಪೆ ಏನು, ಆ ತಿರುಪೆ ಅನ್ನೋ ಶಬ್ದ ಇಲ್ಲಿ ಹಿಂದಿನ ಕಾಲದಲ್ಲಿ ರೂಢವಾಗಿದ್ದ ಒಂದು ಶಬ್ದ, ಅದರಿಂದ ಇದಿಲ್ಲದೆ ತಿರುಪೆ ಅಂದರೆ ಭಿಕ್ಷೆ, ಮನೆ ಮುಂದೆ ಕರೆದು ಭಿಕ್ಷೆ ಹಾಕ್ತಾ ಇದ್ದ ಕಾಲ ಅದು. ನಿಜವಾಗಿ ದಾಸರುಗಳು ಬರ್ತಾ ಇದ್ರಲ್ಲ ಮನೆ ಮುಂದೆ, ಅವರಿಗೆ ನಾವು ಭಿಕ್ಷೆ ಆಗ್ತಾ ಇರಲಿಲ್ಲ, ನಾವೇ ಜೋಳಿಗೆ ತೆಗೆದ ಅಡ್ಡಿ ಅವರು ಭಿಕ್ಷೆ ಆಗ್ತಾ ಇದ್ರು ಅಂತ ಶಿವದತ್ತವರು ಹೇಳ್ತಾರೆ. ಭಿಕ್ಷಕ್ಕೆ ಬಂದವರ ಮುಂದೆ ಭಿಕ್ಷುಕನಾದೆ. ನೋಡಿ, ಯಾರೊಬ್ರು ಇದಾರೆ ಕಾದಿರ್ತಾರೆ ಹಿಂದೆ ಹಳ್ಳಿಗಳಲ್ಲಿ, ಹೊರಳಿಕಟ್ಟೆ ಹತ್ರ ಕೂತ್ಕೊಂಡು ಒಬ್ರು ಕಾಯ್ತಾ ಇದ್ದಂತೆ, ಊರಿಂದ ಯಾರು ಹೊರಗೆ ಬರೋರು ಆ ಕಡೆ ಇವ್ರು ಬಂದರೆ ಬನ್ನಿ ಮನೆಗೆ ಬನ್ನಿ ತಿಂಡಿ ತಿನ್ನಿ ಊಟ ಮಾಡಿ ವಿಶ್ರಾಂತಿ ತಗೊಳ್ಳಿ ಇಳಿರಿ. ಈ ಪಾಪ ಹಕ್ಕಿಗೆ ಯಾರಪ್ಪ ಕರೀತಾರೆ, ಯಾರು ಭಿಕ್ಷೆ ಹಾಕ್ತಾರೆ? ಆಮೇಲೆ ರೆಕ್ಕೆ ಪೋದಂತಲೆದು, ಅದು ಅಲಿಯೋದು ಹೇಗೆ, ರೆಕ್ಕೆ ಯಾವ ಕಡೆ ಕರ್ಕೊಂಡೋಗುತ್ತೆ ಅಲ್ಲಿ? ಆಮೇಲೆ ಆಹಾರ ಏನಪ್ಪ, ಸಿಕ್ಕಿದುಡ ಉಣ್ಣುವುದು ತಕ್ಕುದು ಅವ್ರತ ನಿನಗೆ, ಅವ್ರತ ಬಹಳ ದೊಡ್ಡ ಶಬ್ದ ಇಲ್ಲಿ. ಬದುಕಿನಲ್ಲಿ ಆಚರಿಸಲೇಬೇಕಾದ ಒಂದು ಕ್ರಿಯೆ, ಅದನ್ನು ವ್ರತದಂತೆ ನೀವು ಆಚರಿಸಬೇಕು. ಅದು ಹೇಗಿರಬೇಕು ಅಂದರೆ, ನಾನು ಏನೂ ಮಾಡ್ತಾ ಇಲ್ಲ, ನಾನೇನು ಮಾಡ್ತಾ ಇಲ್ಲ ಅಂತ ತಿಳ್ಕೊಂಡು ಹೋಗಬೇಕು, ಭಾಗವಹಿಸ್ಬೇಕು, ಲೋಕವನ್ನು ಪ್ರೀತಿಸಬೇಕು. ತಕ್ಕುದ ವ್ರತ ನಿನಗೆ ಅಂದರೆ, ಒಂದು ಹಕ್ಕಿ ತಾನು ಎಲ್ಲಿಗೆ ಹೋಗಬೇಕ ಅನ್ಸತ್ತೋ ಅಲ್ಲಿಗೆ ಹೋಗುತ್ತೆ, ಆದರೆ ಅದಕ್ಕೆ ಪೂರ್ವ ನಿಶ್ಚಿತ ಉದ್ದೇಶ ಇರೋದಿಲ್ಲ. ನಿಮಗೂ ಆಗಿರಬೇಕು ಅಂತ ಹೇಳ್ತೇನೆ.
1: ಕಗ್ಗದ ಸಿರಿ, ಡಿವಿಜಿ ಅವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿದಿರಿ. ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ಗಾಯನ ಎಂಆರ್ ಮಂಜುಳಾ, ವ್ಯಾಖ್ಯಾನ ಪ್ರೊಫೆಸರ್ ಅರಾಮಿತ್ರ, ಸಂಯೋಜನೆ ಎಂಜಿ ಶ್ರೀಹರ್ಷನ್, ಎವಿ ವಿನೋದ್ ಕುಮಾರ್ ಹಾಗೂ ಟಿವಿ ವಿದ್ಯಾಶಂಕರ್. ನಿರ್ಮಾಣ ಎಂ ಶಿವರಾಮ್. ಕಗ್ಗದ ಸಿರಿ.

0: ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಕದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಈಗ ವೇಳೆ ಸರಿಯಾಗಿ 9 ಗಂಟೆ.
1: ನಮ್ಮ ಜೊತೆ ಇದ್ದಾರೆ ಮಣಿಪಾಲ್ ಹಾಸ್ಪಿಟಲ್ಸ್ನ ಕನ್ಸಲ್ಟೆಂಟ್ ನೆಫ್ರಾಲಜಿಸ್ಟ್ ಆಗಿರುವಂತಹ ಡಾಕ್ಟರ್ ವಿಪಿನ್ ಕಾವೇರಪ್ಪ ಅವರು. ಡಾಕ್ಟರ್, ಈ ಆರ್ಗನ್ ಡೊನೇಷನ್ ಬಗ್ಗೆ ಜಾಗೃತಿ ಮೂಡಿಸೋದು ಎಷ್ಟು ಇಂಪಾರ್ಟೆಂಟ್ ಆಗಿದೆ?
2: ವೆರಿ ಇಂಪಾರ್ಟೆಂಟ್ ಐ ವುಡ್ ಸೇ, ಬಿಕಾಸ್ ದೇರ್ ಇಸ್ ಅ ಸಿಗ್ನಿಫಿಕೆಂಟ್ ಮಿಸ್ ಮ್ಯಾಚ್ ಬಿಟ್ವೀನ್ ದ ಡೋನರ್ ಪೂಲ್, ಯಾರು ಕಿಡ್ನಿ ಕೊಡ್ಲಿಕ್ಕೆ ಬಯಸ್ತಾರೆ ಅವ್ರದ್ದು ಪೂಲ್, ಅಂಡ್ ದ ರಿಸಿಪಿಯೆಂಟ್ ಪೂಲ್, ಯಾರಿಗೆ ಕಿಡ್ನಿ ಬೇಕು ಅವ್ರ ಪೂಲ್. ದ ಡಿಸ್ಕ್ರಿಪೆನ್ಸಿ ಸೋ ಮಚ್. ಕಿಡ್ನಿ ಬೇಕಾದವರು ಲಕ್ಷಗಟ್ಟಲೆ ಇದ್ದಾರೆ, ಬಟ್ ಕೊಡುವಂತವ್ರು ಬೇರೆ ಸಾವಿರದಲ್ಲಿದ್ದಾರೆ, ಮೇ ಬಿ 10,000 to 15,000. ಸೊ ಈ ಲಿಸ್ಟ್ ತು ಎವ್ರಿ ಇಯರ್ ಜಾಸ್ತಿಯಾಗ್ತಾನೆ ಹೋಗುತ್ತೆ. ಸೊ ಅವೇರ್ನೆಸ್ ಮೂಡಿಸೋದು ನಮ್ಮ ಕರ್ತವ್ಯ, ಸೊ ದಟ್ ವಿ ಹ್ಯಾವ್ ಮೋರ್ ಡೋನರ್ಸ್ ಕಮಿಂಗ್ ಇನ್ ಟು ದ ಪಿಕ್ಚರ್, ಅಂಡ್ ದ ಶಾರ್ಟೇಜ್ ಆಫ್ ಆರ್ಗನ್ ಏನಿದೆ ಎಷ್ಟು ಬೇಗ ಅದು ಸ್ಯಾಟಿಸ್ಫೈ ಆಗುತ್ತೆ ಅಷ್ಟು ಒಳ್ಳೇದು. ಸೊ ನೀವು ಡೊನೇಟ್ ಮಾಡಿದ್ರೆ ಬೇಸಿಕಲಿ ಯು ಆರ್ ಸೇವಿಂಗ್ ಅ ಲೈಫ್.
3: ದಿಸ್ ಇನ್ಫಾರ್ಮೇಶನ್ ಇಸ್ ಬ್ರಾಟ್ ಟು ಯು ಬೈ ಮಣಿಪಾಲ್ ಹಾಸ್ಪಿಟಲ್, ಲೈಫ್ ಆನ್. ಫಾರ್ ಎನಿ ಹೆಲ್ತ್ ಎಮರ್ಜೆನ್ಸೀಸ್ ಕಾಲ್ 0821-255-000. ಸೇವ್ ದ ನಂಬರ್, ಸೇವ್ ಲೈವ್ಸ್.
4: ಅರ್ಜೆಂಟ್ ಆಗಿ ಫುಡ್ ಡೆಲಿವರಿ ಮಾಡಬೇಕು ಈ ಟ್ರಾಫಿಕ್ ಅಲ್ಲಿ, ಅಪಘಾತವಾಗಿ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಏನಪ್ಪ ಗತಿ?
5: ಅದಕ್ಕಾಗಿಯೇ ಕರ್ನಾಟಕ ಸರ್ಕಾರ ತಂದಿದೆ ಕರ್ನಾಟಕ ರಾಜ್ಯ ಗಿಗ್ ಕಾರ್ಮಿಕರ ವಿಮಾ ಯೋಜನೆ. ಅಪಘಾತ ವಿಮೆ, ಜೀವ ವಿಮೆ, ಆಸ್ಪತ್ರೆ ವೆಚ್ಚಕ್ಕೆ ನೆರವು, ಇವೆಲ್ಲವೂ ಉಚಿತ. 18-60 ವರ್ಷದ ಫುಡ್ ಡೆಲಿವರಿ ಹಾಗೂ ಇ ಕಾಮರ್ಸ್ ಸಂಸ್ಥೆಗಳಲ್ಲಿ ಡೆಲಿವರಿ ಕೆಲಸ ಮಾಡುತ್ತಿರುವ ಸೇವಾ ಸಿಂಧು ಪೋರ್ಟಲ್ನಲ್ಲಿ ನೋಂದಾಯಿಸಿದ ಅರ್ಹ ಗಿಗ್ ಕಾರ್ಮಿಕರಿಗೆ ಮಾತ್ರ ಈ ಸೌಲಭ್ಯ. ಹೆಚ್ಚಿನ ಮಾಹಿತಿಗಾಗಿ 1-55-214 ಸಹಾಯವಾಣಿಗೆ ಕರೆ ಮಾಡಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
6: ಮೈಸೂರ್ ಸ್ಯಾಂಡಲ್
7: ನೋಡು, ಇದೇ ನಮ್ ಫೇವರೇಟ್ ಸೋಪ್. ಮೈಸೂರ್ ಸ್ಯಾಂಡಲ್ ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು. ಮೈಸೂರ್ ಸ್ಯಾಂಡಲ್ ಸೋಪ್.
8: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು, ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರ್ಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
9: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250 ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ಲದೆ ಮಾರ್ಬಲ್ಸ್, ಗ್ರಾನೈಟ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
8: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ.
10: ಬೆಳಿಗ್ಗೆ 4 ಗಂಟೆಗೆ ಪೇಪರ್ ಹಾಕೋ ಕೆಲಸ ಶುರು ಆಗುತ್ತೆ. ಮಳೆ ಇರಲಿ ಚಳಿ ಇರಲಿ, ರಸ್ತೆಯಲ್ಲಿ ಓಡಾಡೋದೇ ನಮ್ಮ ಜೀವನ ಆಗೋಯ್ತು.
11: ಬೇಸರ ಮಾಡ್ಕೋಬೇಡ, ಈಗ ನಮ್ಮ ತವರ ಸುರಕ್ಷತೆಗೆ ಕರ್ನಾಟಕ ಸರ್ಕಾರದ ವಿಶೇಷ ಯೋಜನೆ ಇದೆ. ದಿನಪತ್ರಿಕೆ ಮತ್ತು ಹಾಲು ವಿತರಣಾ ಕಾರ್ಮಿಕರ ಅಪಘಾತ ಪರಿಹಾರ ಮತ್ತು ವೈದ್ಯಕೀಯ ಸೌಲಭ್ಯ ಯೋಜನೆ.
5: 16-70 ವರ್ಷದ ಅರ್ಹ ಕಾರ್ಮಿಕರು ಇಂದೇ KSU WSSP.Karnataka.gov.in ನಲ್ಲಿ

0: ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
1: ಆಕಾಶವಾಣಿಯ ಮಡಿಕೇರಿ ಕೇಂದ್ರವಿದು. ಸಮಯ 9:02:28.
2: ಪ್ರೀತಿಯ ಶ್ರೋತೃಗಳೇ, ನಿಮ್ಮ ಮೆಚ್ಚಿನ ಮಡಿಕೇರಿ ಆಕಾಶವಾಣಿ ಕೇಂದ್ರದಿಂದ ವಿನೂತನ ಕಾರ್ಯಕ್ರಮಗಳು. ಚಿಣ್ಣರ ಲೋಕ ಕಾರ್ಯಕ್ರಮದಲ್ಲಿ ಪ್ರತಿ ಭಾನುವಾರ 10:00 ಕಲಾಂ ಕನಸು, ಮಕ್ಕಳ ಮನಸ್ಸಿಗದು ಚೆಂದದ ದಿರಿಸು. 10:00 to 10:15 ದೀಪಾಮೃತ, ಸಹೃದಯತೆಗೊಂದು ಸುಭಾಷಿತ. 6:10 ಯುವ ವಾಣಿ ಕಾರ್ಯಕ್ರಮದಲ್ಲಿ ದೀಪಧಾರಿ, ಯಶಸ್ಸಿನ ಹಾದಿಗೊಂದು ದಿಟ್ಟ ಹೆಜ್ಜೆ. ಪ್ರತಿ ಭಾನುವಾರ ಸಂಜೆ 5:00 to 5:15 ಮಹಿಳಾ ಲೋಕ ಕಾರ್ಯಕ್ರಮದಲ್ಲಿ ಪತ್ರಾಧಾರಿತ ಕಾರ್ಯಕ್ರಮ ಬೆಳ್ಳಿ ಬಟ್ಟಲು, ತವರ ನೆನಪುಗಳ ಮೆಲುಕು. ಮಾತು ಮಲ್ಲಿಗೆ, ಒಂದಿಷ್ಟು ಮಾಹಿತಿ ಮನಸ್ಸಿಗೆ. ಪ್ರತಿ ಮಂಗಳವಾರ 11:00 to 12:00 ಸಂದೇಶಗಳನ್ನಾಧರಿಸಿದ ನೇರ ಪ್ರಸಾರದ ಕಾರ್ಯಕ್ರಮ. ಮಾತಂದ್ರೆ ಮಾತು, ನೆನೆಯೋಣ ಅಮ್ಮನ ಕೈ ತುತ್ತು, ಮೆರೆಸೋಣ ಆಕಾಶವಾಣಿಯ ಗಮ್ಮತ್ತು. ಪ್ರತಿ ಗುರುವಾರ 11:00 to 12:00 ನೇರ ಪ್ರಸಾರದ ಕಾರ್ಯಕ್ರಮದಲ್ಲಿ ಗೀತಮಾಧುರ್ಯ, ಮಿಶ್ರ ಹಾಡುಗಳ ಗಾನಲೋಕ. ಪ್ರತಿ ಶನಿವಾರ 11:00 to 12:00 ನೇರ ಪ್ರಸಾರದ ಕಾರ್ಯಕ್ರಮದಲ್ಲಿ ನೈದಿಲೆ ಗಾದೆ ಘಮ, ಪತ್ರಾಧಾರಿತ ವಿಶೇಷ ಕಾರ್ಯಕ್ರಮ. ಶನಿವಾರ 9:05 ಮಹಿಳಾ ಲೋಕದಲ್ಲಿ ಭಾರವೇನಲ್ಲ ಈ ಬದುಕು, ಸಂದರ್ಶನವನ್ನಾಧರಿಸಿದ ವಿಶೇಷ ಕಾರ್ಯಕ್ರಮ. ಇವೆಲ್ಲ ಕಾರ್ಯಕ್ರಮಗಳು ನಿಮಗಾಗಿ. ಟ್ಯೂನ್ ಮಾಡಿ 103.1 MHz ಗಳಲ್ಲಿ ಆಕಾಶವಾಣಿ ಮಡಿಕೇರಿ.

ಆಕಾಶವಾಣಿಯ ಮಡಿಕೇರಿ ಕೇಂದ್ರವಿದು. ಪ್ರಿಯ ಕೇಳುಗರೆ, ಗಮನಿಸಿ, ಈ ಬೆಳಿಗ್ಗೆ 9:30ಕ್ಕೆ ಚಿತ್ರ ಚಿತ್ತಾರ ಚಿತ್ರಗೀತೆಗಳ ಸಂಯೋಜಿತ ಕಾರ್ಯಕ್ರಮ. ಈ ಬೆಳಿಗ್ಗೆ 11:00ಗೆ ನಂದದೇಯ ಹಾಡು ನೇರ ಫೋನ್ ಇನ್ ಕಾರ್ಯಕ್ರಮವಿದೆ. ಸಮಯ ಸರಿಯಾಗಿ 9:05. ಆಕಾಶವಾಣಿ ಮಡಿಕೇರಿ. ಈಗ ಕೆಲವು ಭಾವಗೀತೆಗಳನ್ನು ಕೇಳೋಣ. ಮೊದಲಿಗೆ, ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು. ಕುವೆಂಪು ಅವರ ರಚನೆ, ಶಿವಮೊಗ್ಗ ಸುಬ್ಬಣ್ಣ ಅವರ ಧ್ವನಿಯಲ್ಲಿದೆ.

ಕಾವ್ಯಂ ಶ್ರೀನಿವಾಸಮೂರ್ತಿಯವರ ರಚನೆ. ಹರಿಯುವ ಹೊಳೆಗಳ ಜುಳುಜುಳು ರವದಲ್ಲಿ ಕನ್ನಡವಿದೆ ಸಿರಿಗನ್ನಡವು. ಹಾಡಿದ್ದಾರೆ ಅಜಯ್ ವಾರಿಯರ್.

0: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
1: ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಭಾವಗೀತೆಗಳನ್ನು ಕೇಳ್ತಾ ಇದ್ದೀರಿ. ಕೇಳಿದ್ರೆ ಸಮಯ 9:14:24. ಇನ್ನು ಮುಂದೆ ಕೇಳೋಣ. ಕಾಲ ಚಲಿಸು ಮೇಲು ನಡೆಯಲಿ ಅಲಸನಂತೆ ನೀ ಸರಿ. ರತ್ನಮಾಲಾ ಪ್ರಕಾಶ್ ಅವರ ಧ್ವನಿಯಲ್ಲಿ ಕೆಎಸ್ ನಿಸಾರ್ ಅಹಮ್ಮದ್ ಅವರ

ನಾನೊಂದು ಜೀವನದಿ, ಹೆಣ್ಣು ನನ್ನ ಹೆಸರು. ಬಿ ಆರ್ ಲಕ್ಷ್ಮಣರಾವ್ ಅವರ ಕವಿತೆ. ಗಾಯಕಿ ಸುಪ್ರಿಯಾ ಆಚಾರ್ಯ.

ಕಾರ್ಯಕ್ರಮದ ಕೊನೆಯಲ್ಲಿ ಹೋಗುವೆನೋನ ನನ್ನ ಒಲುಮೆಯ ಗೂಡಿಗೆ, ಮಲೆಯ ನಾಡಿಗೆ, ಮಳೆಯ ಬೀಡಿಗೆ. ಕುವೆಂಪು ಅವರ ಕವನ ಹಾಡಿದ್ದಾರೆ ಎಲ್ ಎನ್ ಶಾಸ್ತ್ರಿ.

ಇದುವರೆಗೆ ಭಾವಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿಯ ಮಡಿಕೇರಿ ಕೇಂದ್ರವಿದು. ಸಮಯ 9:30 ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ. ಆಕಾಶವಾಣಿ ಮಡಿಕೇರಿ ಚಿತ್ರ ಚಿತ್ತಾರ ಚಿತ್ರಗೀತೆಗಳ ಸಂಯೋಜಿತ ಕಾರ್ಯಕ್ರಮ.

ಪ್ರಿಯ ಶ್ರೋತೃಗಳೇ, ಚಿತ್ರಚಿತಾರ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇವತ್ತಿನ ಚಿತ್ರಚಿತಾರದಲ್ಲಿ ಕನ್ನಡ ಸಿನಿಮಾರಂಗದ ಜನಪ್ರಿಯ ಚಿತ್ರ ಸಾಹಿತಿ ಹಾಗೂ ಸಂಗೀತ ನಿರ್ದೇಶಕರಾದ ಹಂಸಲೇಖ ಅವರ ರಚನೆಯ ಕೆಲವೊಂದು ವಿಶೇಷವಾದ ಗೀತೆಗಳನ್ನು ಕೇಳೋಣ. ಕನ್ನಡ ಸಿನಿಮಾ ಗೀತೆಗಳ ಸಾಹಿತ್ಯ ಹಾಗೆಯೇ ಸಂಗೀತದಲ್ಲಿ ಪ್ರಯೋಗಶೀಲತೆಯನ್ನು ಹುಟ್ಟುಹಾಕಿದ ಹಂಸಲೇಖ ಅವರು ಪ್ರೇಮಗೀತೆ, ಶೃಂಗಾರ ಗೀತೆ, ಕರುನಾಡಿನ ಅಸ್ಮಿತೆಯ ಬಗ್ಗೆ ಬರೆದ ಗೀತೆ, ಇಲ್ಲವೇ ವೇದಾಂತದ ಸಂದೇಶವನ್ನು ನೀಡಿದ ಗೀತೆಗಳೇ ಇರಲಿ, ಅದರಲ್ಲಿ ಏನಾದರೊಂದು ವಿಶೇಷತೆಯಿಂದ ಚಿತ್ರ ಪ್ರೇಮಿಗಳಿಗೆ, ಸಂಗೀತ ರಸಿಕರಿಗೆ ತಂದುಕೊಟ್ಟಿದ್ದಾರೆ. ರಣಧೀರ ಚಿತ್ರಕ್ಕಾಗಿ ಒಂದಾನೊಂದು ಕಾಲದಲ್ಲಿ ಆರಂಭ ಅನ್ನೋ ಹಾಡಿನಲ್ಲಿ ಸಿನಿಮಾಗಳ ಹೆಸರನ್ನೇ ಬಳಸಿದ ಈ ಗೀತೆಗೆ ಪ್ರೇರಣೆಯಾಗಿದ್ದು, ಅದಾಗ ತಾನೇ ಸೆಟ್ಟೇರಿದ್ದ ಆರಂಭ ಅನ್ನೋ ಸಿನಿಮಾ ಸುದ್ದಿಯನ್ನು ಹಂಸಲೇಖ್ ಅವರು ಪತ್ರಿಕೆಯಲ್ಲಿ ಓದಿದಾಗ. ಇದೇ ರೀತಿ 1993 ಮನೆ ದೇವರು ಚಿತ್ರಕ್ಕಾಗಿ ಹಾಡೊಂದಂದ ಕಂಪೋಸ್ ಮಾಡೋದಕ್ಕೆ ಅಂತ ಯೋಚನೆ ಮಾಡ್ತಾ ಕುಳಿತಿದ್ದಾಗ, ಅದಾಗಷ್ಟೇ ಸಿನಿಮಾರಂಗಕ್ಕೆ ಎಂಟ್ರಿಯನ್ನು ಕೊಟ್ಟಿದ್ದ ಗೀತೆ ರಚನೆಕಾರ ಕೆ ಕಲ್ಯಾಣ್ ಅವರು ಹಂಸಲೇಖ ಅವರ ಹತ್ರ ಬರ್ತಾರೆ. ಕೆ ಕಲ್ಯಾಣ್ ಅವರು ಬಂದ ಕೂಡಲೇ ಹಂಸಲೇಖ್ ಅವರು ಬಂದು ಬಿಡ್ತು, ನನಗೆ ಲಿರಿಕ್ಸ್ ಕಣೋ ಅಂತಾರೆ. ಏನು ಗುರುಗಳೇ ಅಂತ ಕಲ್ಯಾಣ್ ಅವರು ಕೇಳ್ತಾರೆ. ಕಲ್ಯಾಣ್ ಅವರ ಹೆಸರನ್ನೇ ಬಳಸಿಕೊಂಡ ಹಂಸಲೇಖ್ ಅವರು ಕಲ್ಯಾಣ ಪ್ರೇಮ ಕಲ್ಯಾಣ ಅಂತ ಹಾಡಿನ ಪಲ್ಲವಿಯನ್ನು ಬರೀತಾರೆ, ಹಾಗೆಯೇ ಚರಣವನ್ನು ಕೂಡ ಬರೆದು ಮುಗಿಸ್ತಾರೆ. ಆದರೆ ಆಮೇಲೆ ಯೋಚನೆ ಮಾಡ್ತಾರೆ, ಮೊದಲು ಮದುವೆ ಅಂತ ಬರೀಬಾರ್ದು, ಅಂದರೆ ಕಲ್ಯಾಣ ಅಂತ ಮೊದಲು ಬರೋದು ಬೇಡ, ಯಾಕೆಂದರೆ ನಾಯಕ

0: ಲಕ್ಕಿಯ ಮೊದಲ ನೋಟ, ಪ್ರೀತಿ, ಒಡನಾಟ ಎಲ್ಲ ಆದ್ಮೇಲೆ ತಾನೇ ಮದುವೆ. ಹಾಗಾಗಿ ಈ ಹಾಡಿನ ಪಲ್ಲವಿ ಬದಲಾಗುತ್ತೆ. ಆರಂಭ ಪ್ರೇಮದಾರಂಭ ಅಂತ ಟ್ಯೂನ್ ಹಾಕ್ತಾರೆ ಹಂಸಲೇಖ ಅವರು. ಹಾಗಂತ ಕಲ್ಯಾಣ ಅನ್ನೋ ಪದವನ್ನು ಬಿಡದೆ ಹಾಡಿನ ಕೊನೆಯಲ್ಲಿ ಕಲ್ಯಾಣ ಪ್ರೇಮ ಕಲ್ಯಾಣ ಅಂತ ಸಾಲನ್ನು ಸೇರಿಸ್ತಾರೆ. ಈ ಹಾಡಿನಲ್ಲಿ ಹಂಸಲೇಖ ಅವರು ತಂದಿರುವಂಥ ಮತ್ತೊಂದು ವಿಶೇಷತೆ ಅಂದರೆ, ಪ್ರೇಮ ಕಿ ನೀ ಮಾಟಕಿ ನಾ ವಂದನಂ ನಾನೇ ಅಂಕಿತಂ, ಹೀಗೆ ಹಾಡಿನ ಮೊದಲ ಹಾಗೂ ಎರಡನೇ ಚರಣದಲ್ಲಿ ತೆಲುಗು ಭಾಷೆಯ ಕೆಲವು ಸಾಲುಗಳನ್ನು ಸೇರಿಸಿದ್ದು. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಅವರ ಸ್ವರಗಳಲ್ಲಿ ಬಂದ ಈ ಒಂದು ಗೀತೆಯಿಂದ ಇವತ್ತಿನ ಚಿತ್ರಚಿತ್ತಾರ ಕಾರ್ಯಕ್ರಮ ಆರಂಭ. ಆರಂಭ ಪ್ರೇಮದಾರಂಭ ರವಿಚಂದ್ರನ್ ಹಾಗೂ ಸುಧಾರಾಣಿಯವರ ಅಭಿನಯದಲ್ಲಿ ಬಂದ ಗೀತೆ ಇದು.
1: ಗಂಗಾ

0: ತಾರ ಕಾರ್ಯಕ್ರಮ ಆರಂಭ. ಆರಂಭ ಪ್ರೇಮದಾರಂಭ. ರವಿಚಂದ್ರನ್ ಹಾಗೂ ಸುಧಾರಾಣಿಯವರ ಅಭಿನಯದಲ್ಲಿ ಬಂದ ಗೀತೆ ಇದು.
1: ಗಂಗಾ

ದಲ್ಲಿ ಇಂಗ್ಲಿಷ್ ಗೊತ್ತಿಲ್ಲದ ಆದರೆ ಅರೆಬರೆ ಇಂಗ್ಲಿಷ್ನಲ್ಲಿ ಮಾತನಾಡೋ ನಾಯಕ ಟೈಗರ್ ಪ್ರಭಾಕರ್ ಅವರಿಗೆ ಹಂಸಲೇಖ ಅವರು ಬರೆದ ಗೀತೆ. ಈ ತಾಯಿಯ ಹಾರ್ಟು, ಆ ಮೌಂಟ್ ಎವರೆಸ್ಟು, ಆ ಶಿಖರದ ವೇಟು, ಆಹ ತಿಳಿದವರೆಷ್ಟು ಅಂತ. ಹ್ಯಾಂಡ್ ಕೆಸರಾದರೆ ಮೌತ್ ಮೊಸರಾಗೋದು, ಹೀಗೆ ಇಂಗ್ಲಿಷ್ ಹಾಗೂ ಕನ್ನಡದ ಚೌಚೌ ಬಾತ್ ಗೀತೆಯನ್ನು ಬರೆದ ಹಂಸಲೇಖ ಅವರು 1993 ರವಿಚಂದ್ರನ್ ಮಧು ಅವರ ತಾರಾಗಣದಲ್ಲಿ ತೆರೆಕಂಡ ಅಣ್ಣಯ್ಯ ಸಿನಿಮಾದಲ್ಲೂ ಇಂತಹ ಒಂದು ಇಂಗ್ಲಿಷ್ ಕನ್ನಡ ಮಿಶ್ರಿತ ಗೀತೆಯೊಂದನ್ನು ಅಳವಡಿಕೆ ಮಾಡ್ತಾರೆ. ಈ ಒಂದು ರೊಮ್ಯಾಂಟಿಕ್ ಗೀತೆಯಿಂದ ಹಂಸಲೇಖ ಅವರು ರಚನೆ ಮಾಡೋದಕ್ಕೂ ಒಂದು ಕಾರಣ ಇದೆ. ಹಂಸಲೇಖ ಅವರ ಸಿನಿಮಾ ಹಾಡುಗಳಿಂದ ಅವರು ಬರಿತಾ ಇರುವ ಶೈಲಿಯ ಬಗ್ಗೆ ಅದೇ ಸಮಯದಲ್ಲಿ ಪತ್ರಿಕೆ ಒಂದರಲ್ಲಿ ಹಂಸಲೇಖ ಅವರು ಏನು ಸಾಹಿತ್ಯ ಬರೀತಾರೋ, ಅವರು ಬರೆದಿದ್ದೇ ಹಾಡು, ಕಮಾನ್ ಡಾರ್ಲಿಂಗು ಹೀಗೆಲ್ಲ ಬರೀತಾರೆ ಅಂತ ತಮಾಷೆಯಾಗಿ ಲೇಖನ ಬರೆದಿದ್ದು ಅದು ಹಂಸಲೇಖ ಅವರ ಕಿವಿಗೆ ಬಿತ್ತು. ಅದಕ್ಕೆ ಪ್ರತಿಕ್ರಿಯೆ ನೀಡಿದ ಹಂಸಲೇಖ ಅವರು, ಹೌದಾ, ನಾನು ಹಾಗೆ ಬರೆದೇ ಇಲ್ವಲ್ಲ, ಸರಿ ಹೇಗೂ ಪತ್ರಿಕೆಯಲ್ಲಿ ಹಾಗೆ ಬರೆದಿದ್ದಾರೆ, ಅಂದಮೇಲೆ ಹಾಗೆಯೇ ಒಂದು ಗೀತೆಯನ್ನು ಬರಿತೀನಿ ಅಂತ ಪೆನ್ನು ಕೈಗೆತ್ತಿಕೊಂಡು ಪೇಪರ್ನಲ್ಲಿ ಬರೆದ ಸಾಲುಗಳೇ ಕಮಾನು ಡಾರ್ಲಿಂಗು, ಸಿಡೌನು ಡಾರ್ಲಿಂಗು, ಇನ್ನೇನು ಕೆಲಸ, ನಂಗು ನಿಂಗು, ಸಿಂಗು ಸಾಂಗು ಸಿಂಗು. ಹೀಗೆ ಈ ಒಂದು ಗೀತೆ ರಾತ್ರಿಯಲ್ಲಿ, ರಸ್ತೆ ಮಧ್ಯೆ, ಮಳೆಯಲ್ಲಿ ಹಾಗೂ ಕಾರಿನೊಳಗೆ ಈ ಹಾಡಿನ ದೃಶ್ಯವೊಂದು ಚಿತ್ರೀಕರಣ ಮಾಡಲಾಗಿತ್ತು. ಹಂಸಲೇಖ ಅವರ ಹಾಡುಗಳಿಗೆ ಫಿದಾ ಆಗ್ತಾ ಇದ್ದ ಚಿತ್ರ ಸಾಹಿತಿ ಕೆ ಕಲ್ಯಾಣ ಅವರು ಕೂಡ ಇದೇ ರೀತಿಯ ಇಂಗ್ಲಿಷ್ ಕನ್ನಡ ಮಿಶ್ರಿತ ಗೀತೆಯೊಂದನ್ನು ಮುಂದೆ ಚಿತ್ರ ಎಂಬ ಚಿತ್ರದಲ್ಲಿ ಬರೆದು ಆ ಹಾಡು ಕೂಡ ಜನಪ್ರಿಯವಾಗಿದ್ದಕ್ಕೆ ಸ್ಫೂರ್ತಿಯ ಸೆಲೆಯಾಗಿದ್ದು ಹಂಸಲೇಖ ಅವರ ಇಂತಹ ಹಾಡುಗಳೇ. ಅಂಡಯ್ಯ ಚಿತ್ರದ ಕಮಾನು ಡಾರ್ಲಿಂಗು, ಸಿಂಗು ಸಾಂಗು ಸಿಂಗು ಹಾಡನ್ನು ಈಗ ಕೇಳೋಣ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರ ಅವರ ಯುಗಳ ಸ್ವರಗಳಲ್ಲಿ.

0: ವಿಡಿಯೋ ಲೈಕ್ ಮಾಡಲು ಹಣ ಸಿಗುತ್ತಾ? ಎಷ್ಟು ಸುಲಭ, ಸಿಕ್ಬಿದ್ರು.
1: ಅಪರಿಚಿತ ಲಿಂಕ್ ಗಳನ್ನು ಕ್ಲಿಕ್ ಮಾಡಬೇಡಿ. ಆರ್ಬಿಐ ಹೇಳುತ್ತೆ,
2: ಜಾಣರಾಗಿರಿ, ಜಾಗರೂಕರಾಗಿರಿ.
3: ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಚಿತ್ರಚಿತ್ತಾರ ಕಾರ್ಯಕ್ರಮವನ್ನ ಕೇಳ್ತಾ ಇದ್ದೀರಿ ಕೇಳುಗರೆ. ಸಮಯ 9:44:58. 1999 ಹೃದಯ ಹೃದಯ ಅನ್ನೋ ಸಿನಿಮಾದಲ್ಲಿ ಹಂಸಲೇಖ ಅವರು ರಚನೆ ಮಾಡಿದ ಗೀತೆ ಇವಳೇ ನನ್ನ ರಾಣಿ ನನ್ನ ಹೃದಯದ ವಾಣಿ. ಈ ಹಾಡಿನಲ್ಲಿ 41 ಬಾರಿ ರಾಣಿ ಪದವನ್ನು ಬಳಸಿದ ಹಂಸಲೇಖ ಅವರು ಈ ರಾಣಿಗಳ ಜೊತೆ 14 ವಾಣಿಗಳನ್ನು ಕೂಡ ಪೋಣಿಸಿಬಿಟ್ಟಿದ್ರು. ಅದರ ಜೊತೆಗೆ ರಾಗದ ರಾಣಿ ಗಂಗೂಬಾಯಿ, ಅಂದರೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತದ ಸುಪ್ರಸಿದ್ಧ ಗಾಯಕಿ ಗಂಗೂಬಾಯಿ ಹಾನಗಲ್ ಅವರನ್ನು ಕೂಡ ಈ ಒಂದು ಹಾಡಿನ ಮೂಲಕ ನೆನಪಿಗೆ ತಂದಿದ್ರು. ಇನ್ನು 2000 ಬಂದ ಯಾರೇ ನೀ ಅಭಿಮಾನಿ ಚಿತ್ರದ ಮೈಸೂರು ಸೀಮೆ ಹೆಣ್ಣು ನೋಡು ಹಾಡಿನಲ್ಲಿ ಮೈಸೂರಿನ ವಿಶೇಷತೆಗಳನ್ನು ಉಲ್ಲೇಖ ಮಾಡೋದಕ್ಕೆ ಬರೋಬ್ಬರಿ 45 ಬಾರಿ ಮೈಸೂರು ಪದವನ್ನು ಬಳಸ್ಕೊಂಡಿದ್ದು ಆ ಹಾಡಿನ ಒಂದು ವಿಶೇಷತೆಯಾಗಿದೆ. 1992 ಅಂಬರೀಷ್ ಸುಧಾರಾಣಿ ಹಾಗೂ ವನಿತಾ ವಾಸು ಅವರ ತಾರಾಗಣದಲ್ಲಿ ಮಣ್ಣಿನ ದೋಣಿ ಅನ್ನೋ ಸಿನಿಮಾ ತೆರೆಗೆ ಬಂತು. ಸಾಮಾನ್ಯವಾಗಿ ರವಿಚಂದ್ರನ್, ಹಂಸಲೇಖ, SPB ಈ ಮೂವರ ಸಂಗಮ ಅಂದರೆ ಅಲ್ಲಿ ಹಾಡುಗಳ ಸಂಭ್ರಮ ಪಕ್ಕ ಅನ್ನೋದು ಸಿನಿಮಾ ರಂಗದ ಲೆಕ್ಕಾಚಾರ. ಈ ಒಂದು ಕೆಮಿಸ್ಟ್ರಿಯನ್ನು ಮೀರಿ ಕೂಡ ಹಂಸಲೇಖ ಅವರು ಸೊಗಸಾದ ಹಾಡುಗಳನ್ನು ಕೊಟ್ಟಿದ್ದಾರೆ. ಇದಕ್ಕೆ ಸಾಕ್ಷಿ ಮಣ್ಣಿನ ದೋಣಿ ಚಿತ್ರದ ಈ ಸೂಪರ್ ಹಿಟ್ ಹಾಡುಗಳು. ಕೋಗಿಲೆಯೇ ಕ್ಷೇಮವೇ ಅಂತ ಗಾನಕೋಗಿಲೆ SJ ಅವರು ಈ ಒಂದು ಹಾಡನ್ನು ಹಾಡಿದ ಬಳಿಕ ಹಂಸಲೇಖಗಾರು ಚಾಲಾ ಬಾಗುಂದಿ, ಹಂಸಲೇಖ ಅವರೇ ತುಂಬ ಚೆನ್ನಾಗಿದೆ ಅಂತ ಹಾಡಿನ ಬಗ್ಗೆ ತೆಲುಗಿನಲ್ಲಿ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ರಂತೆ. ಮಣ್ಣಿನ ದೋಣಿಯಲ್ಲಿ ಹಂಸಲೇಖ ಅವರು ಮಳೆಯ ಹಾಡೊಂದನ್ನು ಕೂಡ ಬರೆದಿದ್ದಾರೆ. ಈ ಹಾಡಿನ ವಿಶೇಷತೆ ಅಂದರೆ ಪಲ್ಲವಿಯಲ್ಲಿ 20+20 ಒಟ್ಟು 40 ಬಾರಿ, ಅನುಪಲ್ಲವಿಯಲ್ಲಿ 10 ಬಾರಿ ಹಾಗೂ ಮೊದಲ ಮತ್ತು ಎರಡನೇ ಚರಣದಲ್ಲಿ ಒಟ್ಟು 15 ಬಾರಿ ಸೇರಿ ಒಟ್ಟಾರೆ ಹಾಡಿನಲ್ಲಿ 65 ಬಾರಿ ಮಳೆಯನ್ನು ಬರೆಸಿರೋದು. ಮಳೆ ಮಳೆ ಮಳೆ ಒಲವಿನ ಸುರಿಮಳೆ, ಮಳೆಯ ಹಾಡ ಮರೆಯ ಬಲ್ಲವೆ ಅಂತ ಹಾಡಿದವರು SP ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರಾ ಜೋಡಿ.

ಇದು ನನ್ನ ನಿನ್ನ ಪ್ರೇಮಗೀತೆ ಚಿನ್ನ, ಇದು ಎಷ್ಟು ಸಾರಿ ಹಾಡಿದರು ಚೆನ್ನ, ಇದು ನಿಲ್ಲಲಾರದೆಂದು ಕೊನೆಯಾಗಲಾರದೆಂದು. ಪ್ರೇಮಲೋಕ ಸಿನಿಮಾದಲ್ಲಿ ಕೊನೆಯಾಗಲಾರದ ಪ್ರೇಮಗೀತೆಯಾಗಿ ಈ ಹಾಡನ್ನು ಬರೆದ ಹಂಸಲೇಖ ಅವರು 1988 ಬಂದ ರಣಧೀರ ಸಿನಿಮಾದಲ್ಲೂ ಹೀಗೆ ಕೊನೆಯಿಲ್ಲದ ಹಾಡೊಂದನ್ನು ರಚನೆ ಮಾಡಿಕೊಂಡಿದ್ದರು. ನಾವಿಂದು ಹಾಡೋ ಹಾಡಿಗೆ ಕೊನೆಯಿಲ್ಲ. ಈ ಒಂದು ಹಾಡಿನ ವಿಶೇಷತೆ ಏನಂದರೆ, ಈ ಹಾಡಿನ ಪ್ರತಿಯೊಂದು ಸಾಲಿನ ಕೊನೆಯ ಪದದಿಂದ ಮುಂದಿನ ಸಾಲು ಆರಂಭವಾಗೋದು. ಹೀಗೆ ಪ್ರೇಮದ ಆರಂಭಕ್ಕೂ ಮುನ್ನುಡಿ ಬರೆಯೋ ಹಂಸಲೇಖ ಅವರು ಪ್ರೇಮಗೀತೆಯ ಕೊನೆಗೂ ಪ್ರೇಮಿಗಳ ಹಾಡಿಗೆ ಕೊನೆಯಿಲ್ಲ ಅಂತ ಬರೆಯೋದನ್ನು ಮರೆಯೋದಿಲ್ಲ. ರಣಧೀರ ಸಿನಿಮಾದಲ್ಲಿ ರವಿಚಂದ್ರನ್ ಅವರಿಗೆ ಖುಷ್ಬು ಅವರು ನಾಯಕಿಯಾಗಿ ಬಣ್ಣ ಹಚ್ಚಿದ್ರು. ಈ ಇಬ್ಬರ ಅಭಿನಯದಲ್ಲಿ ಈ ಗೀತೆ

ಮೂಡಿಬಂದಿದೆ. ನಾವಿಂದು ಹಾಡೋ ಹಾಡಿಗೆ ಕೊನೆಯಿಲ್ಲ. ಈ ಹಾಡಿನಲ್ಲಿ ಸಂಗೀತ ಆವರ್ತದಲ್ಲಿಯೇ ಯಾರೂ ಬಳಸದ ಬೆಸದ ತಾಳ, ಅಂದರೆ ಸಮಸಂಖ್ಯೆಯ ಬದಲಾಗಿ ಬೆಸ ಸಂಖ್ಯೆಯ ಅಕ್ಷರ ಅಥವಾ ಮಾತ್ರೆಗಳನ್ನು ಬಳಸಿದ್ದು ಹಂಸಲೇಖ ಅವರ ಪ್ರಯೋಗಶೀಲತೆಗೆ ಸಾಕ್ಷಿಯಾಗಿದೆ. ಇಂಥದ್ದನ್ನೆಲ್ಲ ಸೃಷ್ಟಿ ಮಾಡೋದಕ್ಕೆ ಹಂಸಲೇಖ ಅವರೇ ಸಾಟಿ ಅನ್ನೋದರಲ್ಲಿ ಎರಡು ಮಾತಿಲ್ಲ. ಪ್ರೇಮಲೋಕದ ಹಾಡುಗಳಿಗೆ ಕಿರೀಟ ಎಂಬಂತೆ ರಣಧೀರ ಸಿನಿಮಾದ ಹಾಡುಗಳು ಭರ್ಜರಿ ಯಶಸ್ಸನ್ನು ಪಡೆಯಿತು. ಹೀಗೆ ಹಾಡುಗಳಲ್ಲಿ ಹೊಸತನವನ್ನು ತಂದು ಸಂಗೀತ ಪ್ರಿಯರನ್ನು ಮೋಡಿ ಮಾಡುವಂಥ ಚಮತ್ಕಾರವನ್ನು ಹಂಸಲೇಖ ಅವರು ಸೃಷ್ಟಿ ಮಾಡಿದ್ದೇ ಅವರ ಚಿತ್ರ ಬದುಕಿನ ಯಶಸ್ಸಿನ ಗುಟ್ಟಾಗಿದೆ. ರಣಧೀರ ಚಿತ್ರದ ಈ ಒಂದು ಪ್ರೇಮದ ಹಾಡಿನಲ್ಲಿ ಹಂಸಲೇಖ ಅವರು ಒಂದು ಸಂದೇಶವನ್ನು ಕೂಡ ಕೊಟ್ಟಿದ್ದಾರೆ. ಜೀವನ ಪ್ರಯಾಣದಲ್ಲಿ ಆಸೆಯ ಲಗ್ಗೇಜು ಚಿಕ್ಕದಿರಬೇಕು ಅಂತ. ಈ ಒಂದು ಕೊನೆಯಿಲ್ಲದ ಹಾಡನ್ನು ಈಗ ಕೇಳೋಣ. ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ, ಎಸ್ ಜಾನಕಿ ಹಾಗೂ ಸಂಗಡಿಗರು.

0: ಬೆಳಿಗ್ಗೆ 4 ಗಂಟೆಗೆ ಪೇಪರ್ ಹಾಕೋ ಕೆಲಸ ಶುರು ಆಗುತ್ತೆ. ಮಳೆ ಇರಲಿ ಚಳಿ ಇರಲಿ, ರಸ್ತೆಯಲ್ಲಿ ಓಡಾಡೋದೇ ನಮ್ಮ ಜೀವನ ಆಗೋಯ್ತು.
1: ಬೇಸರ ಮಾಡ್ಕೋಬೇಡ, ಈಗ ನಮ್ಮ ತವರ ಸುರಕ್ಷತೆಗೆ ಕರ್ನಾಟಕ ಸರ್ಕಾರದ ವಿಶೇಷ ಯೋಜನೆ ಇದೆ. ದಿನಪತ್ರಿಕೆ ಮತ್ತು ಹಾಲು ವಿತರಣಾ ಕಾರ್ಮಿಕರ ಅಪಘಾತ ಪರಿಹಾರ ಮತ್ತು ವೈದ್ಯಕೀಯ ಸೌಲಭ್ಯ ಯೋಜನೆ.
2: 16 ರಿಂದ 70 ವರ್ಷದ ಅರ್ಹ ಕಾರ್ಮಿಕರು ಇಂದೇ KSU.WSSP.Karnataka.GOV.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
3: ನೋಡು, ಇದೇ ನಮ್ಮ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.

ಆಕಾಶವಾಣಿ ಮಡಿಕೇರಿ, ಸಮಯ 10:28. ಈಗಿನ ಪ್ರಸಾರದಲ್ಲಿ ನಾನು ನಿಮ್ಮೊಂದಿಗೆ ವಿನೀತಾ ಮಾದಪ್ಪ.

ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ. ಇಂದು ವಿದುಷಿ ಸುಮತಿ ಮುತ್ತಾಟ್ಕರ್ ಅವರ ಹಾಡುಗಾರಿಕೆ, ರಾಗ್ ಜೈ ಜೈವಂತಿ ಕನ್ನಡ.

ಇದುವರೆಗೆ ವಿದುಷಿ ಸುಮತಿ ಮುತ್ತಾಟ್ಕರ್ ಅವರ ಹಾಡುಗಾರಿಕೆ ಕೇಳಿದಿರಿ. ಇದು ಇಂದಿನ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ.

ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೇ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ.

ಆಕಾಶವಾಣಿ ಮಡಿಕೇರಿ. ಗಾನ ಬಜಾನ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಕೇಳಿ ನವ ನವೀನ ಚಿತ್ರಗೀತೆಗಳ ಕಾರ್ಯಕ್ರಮ ಗಾನ ಬಜಾನ. ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮದ ಮೊದಲಿಗೆ ಜಾವೇದ್ ಅಖ್ತರ್ ಅವರ ರಚನೆಯ ಮಿಲಿ ಚಿತ್ರದ ಗೀತೆಯನ್ನು ಹಾಡಿದ್ದಾರೆ ವಿಶಾಲ್ ಮಿಶ್ರಾ, ಸಂಗೀತ ನೀಡಿದ್ದಾರೆ ಎ ಆರ್ ರೆಹಮಾನ್.

ಇನ್ನು ಮುಂದೆ ಜುಬಿನ್ ನೌಟಿಯಾಲ್ ಹಾಗೂ ಪಲಕ್ ಮುಚ್ಚಲ್ ಅವರ ಧ್ವನಿಯಲ್ಲಿ ಮಿಡ್ಲ್ ಕ್ಲಾಸ್ ಲವ್ ಚಿತ್ರದ ಗೀತೆ, ಸಾಹಿತ್ಯ ಮತ್ತು ಸಂಗೀತ ಹಿಮೇಶ್ ರೇಷ್ಮಿಯಾ.

ಈಗ ಕೇಳಿ ಕುನಾಲ್ ವರ್ಮಾ ಅವರ ರಚನೆಯ ಲೈಗರ್ ಚಿತ್ರದ ಗೀತೆ. ಗೀತೆಯನ್ನು ಹಾಡಿದ್ದಾರೆ ಲಕ್ಷಯ್ ಕಪೂರ್, ಸಂಗೀತ ನೀಡಿದ್ದಾರೆ ತನಿಷ್ ಬಾಗ್ಚಿ.

ಕುಮಾರ್ ಅವರ ರಚನೆಯ ಡಾಕ್ಟರ್ ಜಿ ಚಿತ್ರದ ಈ ಗೀತೆಯನ್ನು ಹಾಡಿದ್ದಾರೆ ಪಲಕ್ ಮುಚ್ಚಲ್, ಸಂಗೀತ ನೀಡಿದ್ದಾರೆ ಸುಲ್ತಾನ್ ಸುಲೈಮನಿ.

ಈಗ ಕೇಳಿ ಅಪೂರ್ವ ದಾರ್ ಬಡಾಗಯಾನವರ ರಚನೆಯ ಚಾಮನ್ ಬಾಹರ್ ಚಿತ್ರದ ಗೀತೆ. ಗೀತೆಯನ್ನು ಹಾಡಿದ್ದಾರೆ ಸೋನು ನಿಗಮ್, ಸಂಗೀತ ನೀಡಿದ್ದಾರೆ ಅಶುಮಾನ್ ಮುಖರ್ಜಿ.

ಇದುವರೆಗೆ ಗಾನ ಬಜಾನ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು.

0: ಲಲಿತ ಕಲೆಗಳಲ್ಲಿ ಸಂಗೀತ ಎಲ್ಲರ ಹೃದಯಕ್ಕೂ ಆಹ್ಲಾದವನ್ನು ಉಂಟು ಮಾಡುವ ಕಲೆ. ಸಂಗೀತದ ಭಾಷೆ ಹೃದಯದ ಭಾಷೆ, ವಿಶ್ವಭಾಷೆ.
1: ಗಜವದನ ಬೇಡುವೆ, ಗಜವದನ ಬೇಡುವೆ.
2: ಸಂಗೀತದ ಕುರಿತು ಕವಿ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆಯವರು ಹೀಗೆಂದಿದ್ದಾರೆ: ಇದು ಅಲ್ಲೋ ಬರೆದೇ ಗಾನ, ಪಂಚಾಮೃತದ ಪಾನ.

ಸಂಗೀತಗಾರ ಹಾಗೂ ಸಂಗೀತ ಪ್ರಿಯ ನಾದೋಪಾಸಕ. ಸಂಗೀತದ ಕಲಿಕೆ ಒಂದು ತಪಸ್ಸು. ಕವಿ ಬೇಂದ್ರೆ ಹೇಳುವಂತೆ, ಜಗದ ಸಂತೆಯ ಚಿಂತೆ ಕಳಚಿ ಬೀಳಲು ಬೇಕು ಸಂಗೀತ.

ಮನುಷ್ಯನ ಅತ್ಯುನ್ನತ ಭಾವನೆಗಳಿಗೆ ವಾಹಕವಾಗುವುದು ಸಂಗೀತ. ಅದು ಬದುಕಿನ ಕಷ್ಟಗಳನ್ನು ಕ್ಷಣಕಾಲವಾದರೂ ಮರೆಸಿ ಸಮಾಧಾನ ನೀಡುವುದು. ಇದು ವಿದ್ವಾನ್ ಟಿ ಚೌಡಯ್ಯ ಅವರು ಹೇಳಿರುವ

0: ಪರಿಶುದ್ಧವಾದ ಸಂಗೀತವನ್ನು ಜನರಿಗೆ ಯಶಸ್ವಿಯಾಗಿ ತಲುಪಿಸುವುದು ಕಲಾವಿದನ ಮುಖ್ಯ ಕರ್ತವ್ಯ ಎಂದಿದ್ದಾರೆ ವೀಣೆ ದೊರೆಸ್ವಾಮಿ ಅಯ್ಯಂಗಾರ್.
1: ಸರಿಗಮ ಪದನ್ನಿ ವರಸತ ಸ್ವರ ವಿದ್ಯಾಲೋಲ.
2: ಸಂಗೀತ ಹೃದಯವನ್ನ ಮುಟ್ಟುವ, ಎದೆಯ ಭಾರವನ್ನ ಹಗುರಾಗಿಸುವ ಕಲೆ, ಮಾನವ ಸಂಸ್ಕೃತಿಯ ಅತ್ಯುನ್ನತ ಕಾಣಿಕೆ

0: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೇ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ.
1: ಪ್ರೀತಿಯ ಶ್ರೋತೃಗಳೇ, ನಿಮ್ಮ ಮೆಚ್ಚಿನ ಮಡಿಕೇರಿ ಆಕಾಶವಾಣಿ ಕೇಂದ್ರದಿಂದ ವಿನೂತನ ಕಾರ್ಯಕ್ರಮಗಳು ಚಿಣ್ಣರ ಲೋಕ. ಕಾರ್ಯಕ್ರಮದಲ್ಲಿ ಪ್ರತಿ ಭಾನುವಾರ 10:00 ಕಲಾಂ ಕನಸು, ಮಕ್ಕಳ ಮನಸ್ಸಿಗದು ಚೆಂದದ ತಿರಿಸು. 10:00 10:15 ದೀಪಾಮೃತ ಸಹೃದಯತೆಗೊಂದು ಶುಭಾಷಿತ, ಬೆಳಿಗ್ಗೆ 6:10 ಯುವ ವಾಣಿ ಕಾರ್ಯಕ್ರಮದಲ್ಲಿ ದೀಪಧಾರಿ ಯಶಸ್ಸಿನ ಹಾದಿಗೊಂದು ದಿಟ್ಟ ಹೆಜ್ಜೆ, ಪ್ರತಿ ಭಾನುವಾರ 5:00 to 5:15. ಮಹಿಳಾ ಲೋಕ ಕಾರ್ಯಕ್ರಮದಲ್ಲಿ ಪತ್ರಾಧಾರಿತ ಕಾರ್ಯಕ್ರಮ ಬೆಳ್ಳಿ ಬಟ್ಟಲು, ತವರ ನೆನಪುಗಳ ಮೆಲುಕು. ಮಾತು ಮಲ್ಲಿಗೆ, ಒಂದಿಷ್ಟು ಮಾಹಿತಿ ಮನಸ್ಸಿಗೆ. ಪ್ರತಿ ಮಂಗಳವಾರ ಬೆಳಗ್ಗೆ 11:00 to 12:00 ಸಂದೇಶಗಳನ್ನಾಧರಿಸಿದ ನೇರ ಪ್ರಸಾರದ ಕಾರ್ಯಕ್ರಮ. ಮಾತಂದ್ರೆ ಮಾತು, ನೆನೆಯೋಣ ಅಮ್ಮನ ಕೈ ತುತ್ತು, ಮೆರೆಸೋಣ ಆಕಾಶವಾಣಿಯ ಗಮ್ಮತ್ತು. ಪ್ರತಿ ಗುರುವಾರ ಬೆಳಗ್ಗೆ 11:00 to 12:00 ನೇರ ಪ್ರಸಾರದ ಕಾರ್ಯಕ್ರಮದಲ್ಲಿ ಗೀತಮಾಧುರ್ಯ ಮಿಶ್ರ ಹಾಡುಗಳ ಗಾನಲೋಕ, ಪ್ರತಿ ಶನಿವಾರ ಬೆಳಗ್ಗೆ 11:00 to 12:00 ನೇರ ಪ್ರಸಾರದ ಕಾರ್ಯಕ್ರಮದಲ್ಲಿ ನೈದಿಲೆ ಗಾದೆ ಘಮ ಪತ್ರಾಧಾರಿತ ವಿಶೇಷ ಕಾರ್ಯಕ್ರಮ ಶನಿವಾರ ಬೆಳಗ್ಗೆ 9:05 ಮಹಿಳಾ ಲೋಕದಲ್ಲಿ ಭಾರವೇನಲ್ಲ ಈ ಬದುಕು ಸಂದರ್ಶನವನ್ನಾಧರಿಸಿದ ವಿಶೇಷ ಕಾರ್ಯಕ್ರಮ. ಇವೆಲ್ಲ ಕಾರ್ಯಕ್ರಮಗಳು ನಿಮಗಾಗಿ. ಟ್ಯೂನ್ ಮಾಡಿ 103.1 MHz ಗಳಲ್ಲಿ ಆಕಾಶವಾಣಿ ಮಡಿಕೇರಿ.

0: ಆಕಾಶವಾಣಿ ಮಡಿಕೇರಿ.
1: ಹಲೋ ಆಕಾಶವಾಣಿ,
0: ನನ್ನೆದೆಯ ಹಾಡು.
1: ನನ್ನೆದೆಯ ಹಾಡು
0: ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳ ನೇರ ಫೋನ್ ಇನ್ ಕಾರ್ಯಕ್ರಮ ನನ್ನೆದೆಯ ಹಾಡು.
1: ನನ್ನೆದೆಯ ಹಾಡು.

ಕೇಳುಗರೆಲ್ಲರಿಗೂ ನನ್ನೆದೆಯ ಹಾಡು ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ನೀವು ಕರೆ ಮಾಡಲು ದೂರವಾಣಿ ಸಂಖ್ಯೆ 228-558 ಹಾಗೂ 228-129 STD ಕೋಡ್ 0-8-2-7-2 ನಿಮ್ಮ

ಕರೆಯ ನಿರೀಕ್ಷೆಯಲ್ಲಿ ಈಗ ಒಂದು ಗೀತೆಯನ್ನ ಕೇಳೋಣ. ಅಮೆರಿಕ ಅಮೆರಿಕ ಚಿತ್ರದ ಈ ಗೀತೆಯನ್ನು ಹಾಡಿದ್ದಾರೆ ರಾಜೇಶ್ ಕೃಷ್ಣನ್, ಸಾಹಿತ್ಯ ನಾಗತಿಹಳ್ಳಿ ಚಂದ್ರಶೇಖರ್ ಅವರು, ಸಂಗೀತವನ್ನು ನೀಡಿದ್ದಾರೆ ಮನೋಮೂರ್ತಿ.

ಕೇಳುಗರೆಲ್ಲರಿಗೂ ಮತ್ತೊಮ್ಮೆ ನನ್ನದೆಯ ಹಾಡು ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರ್ತಾ, ಈ ನನ್ನದೆಯ ಹಾಡು ಅನ್ನೋದು ಸಂಗೀತ, ಭಾವನೆ ಮತ್ತು ನೆನಪುಗಳನ್ನು ಬೆಸೆಯುವ ಮಧುರವಾದ ಒಂದು ಕಾರ್ಯಕ್ರಮ. ಕೇಳುಗರ ಮನಸ್ಸಿಗೆ ಹತ್ತಿರವಾದಂತಹ ಹಾಡುಗಳನ್ನು ಪ್ರಸಾರ ಮಾಡುವ

0: ಸಮಯ. ಈಗ ನನ್ನ ಜೊತೆ ಇದ್ದಾರೆ ಶಕುಂತಲಾ ಅವರು. ಅವ್ರು ಬೇರೆ ಇವತ್ತು ತಡವಾಗಿ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಬನ್ನಿ ಶ್ರೋತೃಗಳೇ, ಅವ್ರನ್ನ ಯಾಕೆ ನೀವು ತಡವಾಗಿ ಬಂದಿದ್ದೀರಾ ಅಂತ ಕೇಳೋಣ. ಶಕುಂತಲಾ ಅವರು ಇವತ್ತು ಬೇರೆ ತಡವಾಗಿ ಬಂದಿದ್ದೀರಾ, ಯಾಕೆ ಅಂತ ನಮ್ಮ ಶ್ರೋತೃಗಳಿಗೆ ಸ್ವಲ್ಪ ತಿಳಿಸ್ಕೊಡಿ.
1: ಈಗ ಮೊದಲಿಗೆ ನಮ್ಮೆಲ್ಲ ಪ್ರೀತಿಯ ಶ್ರೋತೃಗಳಿಗೆ ನಮಸ್ಕಾರವನ್ನ ಹೇಳ್ತಾ ನಂತರ ನಿರೂಪಕರಾದಂತಹ ತಮಗೂ ಕೂಡ ವಿಶೇಷ ಅಭಿನಂದನೆಗಳು. ಕಾರ್ಯಕ್ರಮವನ್ನು ಆರಂಭ ಮಾಡಿದ್ರಿ,
0: ಧನ್ಯವಾದಗಳು.
1: ನಮಸ್ಕಾರ. ಮತ್ತೆ ಯಾಕೆ ತಡವಾಗಿ ಬಂದಿದ್ದು ಅಂತ ಹೇಳೋದಕ್ಕಿಂತ ಈ ಕಾರ್ಯಕ್ರಮದಲ್ಲಿ ಒಂದು ಸೂಚನೆಯನ್ನ ಕೊಡಬೇಕು. ಏನಿರಬಹುದು ಅಂತ ನೀವು ಕೇಳಲೇ ಇಲ್ಲ.
0: ಏನಿರಬಹುದು, ಕೂಡ ಕುತೂಹಲ ಜಾಸ್ತಿ ಆಗ್ತಾ ಇದೆ.
1: ಹೌದಲ್ವಾ? ಈಗ ಸೋಮವಾರ, ಬುಧವಾರ, ಶುಕ್ರವಾರ ನನ್ನದೇ ಹಾಡು ನೇರ ಫೋನಿನ ಕಾರ್ಯಕ್ರಮ ಇದೆ. ಮತ್ತಾವಾಗಿದೆ ಹೇಳಿ?
0: ಸೋಮವಾರ, ಶುಕ್ರವಾರ ಹಾಗೂ ಬುಧವಾರ
1: ನನ್ನದೇ ಹಾಡು ಕಾರ್ಯಕ್ರಮ ಇದೆ. ಮತ್ತಾವಾಗ ನೇರ ಪ್ರಸಾರ ಇದೆ?
0: ಅಂತ್ಯಾಕ್ಷರಿ ಇದೆ.
1: ಆಮೇಲೆ
0: ಸಂಜೆ ಯಾವತ್ತು ಪ್ರಶ್ನೆಗಳನ್ನ ಕೇಳ್ತಾ ಇರ್ತೀವಿ ಚಿತ್ರ ಕಾವೇರಿ.
1: ಆಗ ನಿರೂಪಕರು ಒಂದು ಪ್ರಶ್ನೆಯನ್ನ ಕೇಳ್ತಾರೆ, ರಸಪ್ರಶ್ನೆ ಅಲ್ವಾ, ಅವರು ಉತ್ತರವನ್ನ ಹೇಳ್ತಾರೆ. ಅದರ ಬಗ್ಗೆ ಅಲ್ಲ. ಏನು ಅಂತಂದ್ರೆ, ನಾವು ಯಾವುದಾದರೂ ಸಂಗತಿಯನ್ನ ಕಾರ್ಯಕ್ರಮದ ಬಗ್ಗೆ ಕೇಳಿದಾಗ ವ್ಯಕ್ತಪಡಿಸುವಂತಹ ಭಾವನೆ ಪ್ರಸ್ತುತಪಡಿಸಿದ ವ್ಯಕ್ತಿಗಳ ಮನಸ್ಸಿಗೆ ನೋವಾಗಬಾರ್ದು.
0: ಖಂಡಿತವಾಗಿಯೂ
1: ಅಲ್ವಾ?
0: ಹೌದು.
1: ಈ ಕಾರ್ಯಕ್ರಮ ವಿಶೇಷವಾಗಿ ಮನರಂಜನೆ ಮಾಹಿತಿಗೆ ಇರುವಂತಹದ್ದು. ಚಿತ್ರಕಾವೇರಿ ಕಾರ್ಯಕ್ರಮ ಕೂಡ ಏನು ವ್ಯತ್ಯಾಸ ಇಲ್ಲ, ನಾವಿದ್ರಲ್ಲಿ ಮಾತನಾಡ್ತೀವಿ. ನಮ್ಮಿಷ್ಟದ ಹಾಡನ್ನ ಅಲ್ಲೂ ಕೇಳ್ತಾರೆ, ಇಲ್ಲೂ ಕೇಳ್ತೀವಿ. ಸ್ವಲ್ಪ ವಿಭಿನ್ನವಾಗಿದೆ ಅಷ್ಟೆ. ಇದು ಅದು ಸಂಜೆ ಪ್ರಸಾರ ಆಗುತ್ತೆ,
0: ಇದು ಬೆಳಿಗ್ಗೆ
1: ಪ್ರಸಾರ ಆಗುತ್ತೆ. ಸ್ವಲ್ಪ ಇನ್ನೊಂದು ಸ್ವಲ್ಪ ಹೊತ್ತು ಹೋದ್ರೆ ಮಧ್ಯಾಹ್ನ ಆಗುತ್ತೆ. ತಿಂಡಿ ತಿಂದು ಆರಾಮವಾಗಿ ಕಾಫಿ ಕುಡಿದು ಆರಾಮವಾಗಿರುವಂತಹ ಸಮಯದಲ್ಲಿ ಎಲ್ಲರ ಮೆಚ್ಚಿನ ಮಡಿಕೇರಿ ಆಕಾಶವಾಣಿ ನನ್ನದೇ ಹಾಡು ಅಂತ ಕಾರ್ಯಕ್ರಮವನ್ನು ಆರಂಭ ಮಾಡಿದೆ. ಈಗ ಕರೆ ಸಿಗುತ್ತೆ, ಸಿಕ್ಕಿದಾಗ ಅವಕಾಶ ಖಂಡಿತ ಇದೆ. ನಾವು ಬೇಗ ಅಂತೂ ಕರೆಯನ್ನ ಕಡಿತಗೊಳಿಸಲ್ಲ, ತಪ್ಪಾಗುತ್ತೆ. ಅವರಿಗೆ ಮಾತನಾಡುವಂತಹ ಸ್ವಾತಂತ್ರ್ಯ ಇದೆ, ಆದರೆ ಮಾತಿನ ಮೇಲೆ ಸ್ವಲ್ಪ ಗಮನ ಇದ್ದರೆ ಒಳಿತು ಅಂತ ಪ್ರತಿಯೊಬ್ಬರು ಕೇಳ್ತಾರೆ ಕಾರ್ಯಕ್ರಮ. ಈಗ ಯಾರೋ ಒಬ್ರು ಕರೆ ಮಾಡ್ತಾರೆ, ಶ್ರೋತೃ ಶ್ರೀ ಅಂತ ಹೇಳೋಣ, ಅವ್ರು ಕರೆ ಮಾಡ್ತಾರೆ. ನೀವು ಪ್ರೀತಿಯಿಂದ ಕೇಳ್ತೀರಿ, ಯಾಕಾಗಿ ಹೇಳಿ, ಆನಂದದಿಂದ ಅವಕಾಶ ಸಿಕ್ಕಿದಾಗ ಅವ್ರನ್ನ ಮಾತನಾಡಿಸ್ತೀರಿ, ಇವತ್ತೇನು ವಿಶೇಷ, ಏನು, ಯಾವೆಲ್ಲ ಕಾರ್ಯಕ್ರಮಗಳನ್ನ ಕೇಳಿದ್ರಿ ಅಂತ. ಆಗ ಕೇಳಿದಾಗ ನಮ್ಗೆ ಅವಕಾಶ ಸಿಕ್ತು ಅಂತ ನಾವು ಇಷ್ಟ ಬಂದ ಹಾಗೆ ಮಾತನಾಡಿದ್ರೆ ಇಲ್ಲೂ ಒಂದು ಕಡೆ ಯಾರಿಗೂ ಹರಟಾಗ್ಬೋದಲ್ವಾ? ಈಗ ನಾವು ಕೂಡ ಮಾತನಾಡುವಾಗ ಸ್ವಲ್ಪ ಗಮನ ಎಲ್ಲ ಇಲ್ಲಿರ್ಬೇಕು ವಿನೀತ ಅಲ್ವಾ? ಈಗ ನಾನು ಎಷ್ಟೆಲ್ಲ ಮಾತನಾಡ್ತೀನಿ, ಗಮನ ಎಲ್ಲ ಎಷ್ಟೆಲ್ಲ ಚಿಂತೆ, ದುಮ್ಮಾನ, ದುಃಖ, ಬೇಸರ ಎಲ್ಲ ಇದ್ರೂ ಕೂಡ ನಾವು ಇಲ್ಲಿ ಅವರೊಟ್ಟಿಗೆ ಮಾತನಾಡುವಾಗ ಸ್ವಲ್ಪ ಗಮನವನ್ನ ಒಂದು ಗಂಟೆಗಳ ಕಾಲ ನಾವು ಇಟ್ಕೋಬೇಕು. ಅವರಿಗೆ ಕನಿಷ್ಠ ಅಂದ್ರೆ 5 ನಿಮಿಷಗಳು ಇರುತ್ತೆ. ಆಗ ಮಾತನಾಡುವಾಗ ಖುಷಿಯಿಂದ ಮಾತನಾಡ್ಲಿ, ಆದ್ರೆ ಸ್ವಲ್ಪ ಗಮನ ಇಟ್ಟು ಯಾರಿಗೂ ನೋವಾಗದ ಹಾಗೆ ಮಾತನಾಡಿದ್ರೆ ಒಳಿತು ಅಂತ ಸೂಚನೆ ಒಂದು. ಆಯ್ತಾ? ನಾವು ಆರಂಭದಲ್ಲೇ ಹೇಳ್ತೀವಿ, ಈ ಒಂದು ಕಾರ್ಯಕ್ರಮ ಮನರಂಜನೆ ಮಾಹಿತಿಗೆ ಇರುವಂತಹದ್ದು. ಯಾವುದೇ ಕಾರಣಕ್ಕೂ ಯಾವುದೇ ವೈಯಕ್ತಿಕ ಸಂಗತಿಗಳು ಒಬ್ಬ ವ್ಯಕ್ತಿಯ ಬಗ್ಗೆ ಮಾತನಾಡುವ ಅವಕಾಶ ಇಲ್ಲ
0: ಅಂತ
1: ಅಲ್ವಾ? ವ್ಯಕ್ತಿಯ ಬಗ್ಗೆ ಮಾತನಾಡುವಂತಹ ಅವಕಾಶ ಇಲ್ಲ ಅಂತ. ಇದನ್ನ ಅನ್ಯಥಾ ಭಾವಿಸಬಾರ್ದು.
0: ಖಂಡಿತ
1: ಇದು ಸಹಜ ಅಲ್ವಾ? ನಾವು ಮನೆಗಳಲ್ಲೂ ಕೂಡ ಪತಿಯೊಟ್ಟಿಗೆ ಮಾತನಾಡ್ತೀವಿ, ಮಕ್ಕಳೊಟ್ಟಿಗೆ ಮಾತನಾಡ್ತೀವಿ. ಸ್ವಲ್ಪ ಏನ್ ಹೇಳ್ತಾರೆ ಅದಕ್ಕೆ ಪದ, ಸ್ವಲ್ಪ ಯಾವುದೋ ಪದ ಬಳಸ್ಬಿಟ್ರೆ ಆ ಮಗುಗೆ ಅಥವಾ ಪತ್ನಿಗೆ ಪತಿಗೆ ಏನೋ ಒಂದು ಹರಟಾಗ್ಬೋದು. ಅವಾಗ ನಾವೇನ್ ಮಾಡ್ತೀವಿ, ಅಯ್ಯೋ ಅವರ ವ್ಯಕ್ತಿತ್ವ ಹೀಗಿದೆ. ನಾವು ಸ್ವಚ್ಛಂದವಾಗಿ ಮಾತನಾಡುವಾಗ ಅವರಿಗೆ ಮನಸ್ಸಿಗೆ ನೋವಾಗಬಾರ್ದು ಅಂತ ಅಂದ್ಕೊಂಡು ನಾವು ಮಾತಾಡ್ತೀವಲ್ವಾ? ಹಾಗೆ ನಿನ್ನೆ ಒಬ್ರು ಹೇಳ್ತಾ ಇದ್ರು, ಇದು ಗುರುಗಳಿದ್ದ ಹಾಗೆ ಆಕಾಶವಾಣಿ ಸ್ನೇಹಿತ ಅಂತ ಹೇಳ್ತಾ ಇದ್ರು. ಇವೆಲ್ಲವನ್ನ ನಾವು ಕೇಳಿದಾಗ ತುಂಬಾ ನಾವು ಕೃತಜ್ಞತಾ ಪೂರ್ವಕವಾಗಿ ನಾವು ಕಾರ್ಯಕ್ರಮವನ್ನ ನಡೆಸ್ಕೊಡ್ಬೇಕಾಗತ್ತೆ, ಜೊತೆಗೆ ಅವರು ಕೂಡ ಮಾತನಾಡ್ಬೇಕಾಗತ್ತೆ. ಹಾಗೆ ಯಾರು ಕೂಡ ಅನ್ಯಥಾ ಭಾವಿಸಬಾರ್ದು, ಇದು ಆಕಾಶವಾಣಿಯ ನಿಯಮ ಕೂಡ ಅಲ್ವಾ? ಒಂದು ಸಂಯಮ, ಒಂದು ತಾಳ್ಮೆ, ಮತ್ತೆ ವ್ಯಕ್ತ ಭಾವನೆ ಇರುತ್ತಲ್ಲ, ವ್ಯಕ್ತ ಭಾವನೆಯನ್ನ ನಾವು ಹೇಳೋಕ್ಕಾಗಲ್ಲ, ಆದ್ರೆ ವ್ಯಕ್ತ ಭಾವನೆಯಲ್ಲಿ ಯಾರಿಗೂ ಕೂಡ ಮನಸ್ಸಿಗೆ ನೋವಾಗಬಾರ್ದು ಅನ್ನೋದು ಒಂದು. ಇದು ಸ್ವಲ್ಪ ದೀರ್ಘ ಆಯ್ತು ಅಂತ ಹೇಳ್ಬೋದು, ಇದು ಮತ್ತೆ ಪುನರಾವರ್ತನೆ ಆಗಬಾರ್ದು
0: ಅಂತ ಒಂದು ಸೂಚನೆಯನ್ನ ನಮ್ಮ ಶ್ರೋತೃಗಳಿಗೆ ಕೊಟ್ಟಿದ್ದೀರಾ.
1: ತಡವಾಗಿ ಬಂದ್ರಿ ಅಂತ ಹೇಳಿದ್ರೆ

0: ನಾನು ಸಾಮಾನ್ಯ ಒಂದು ವಾಸ್ತವ ಸಂಗತಿಯನ್ನೇ ತಕೊಂಡು ಬಂದಿರ್ತೀನಿ, ಅಂದ್ರೆ ತಪ್ಪಿಸ್ಕೊಳ್ಳೋ ಪ್ರಯತ್ನ ಅಲ್ಲ. ನಾನು ಬಂದಿರ್ತೀನಿ ಬೇಗ ಕಾರ್ಯಕ್ರಮವನ್ನ
1: ನಡೆಸ್ಕೊಡ್ಬೇಕು
0: ಅಂತ, ಇಲ್ಲ ಅಂದ್ರೆ ನೀವು ಒಬ್ರೇ ಆಗ್ಬಿಡ್ತೀರಾ, ಮತ್ತೆ ಮಾತನಾಡ್ಸವ್ರು ಯಾರು ನಿಮ್ಮನ್ನ?
1: ಹೌದು.
0: ಹಾಗಾಗಿ ನಾನು ಬರುವಾಗ ನನ್ನ ಸ್ಕೂಟರ್ ಬಿದ್ದೋಗ್ಬಿಟ್ಟಿತ್ತು.
1: ಓಹೋ,
0: ದ್ವಿಚಕ್ರ ವಾಹನ. ಅದು ನೋಡಿ, ಕೈಯೆಲ್ಲ ಮಣ್ಣಾಗಿದೆ
1: ಈ ಮಳೆಗಾಲದಲ್ಲಿ. ಬೇರೆ
0: ಯಾಕಾಗಿ ಅಂತ ನೀವು ಕೇಳ್ತಾನೆ ಇಲ್ಲಪ್ಪ.
1: ಹೇಳಿ ಯಾಕಾಗಿ. ನೀವು ಹೇಳ್ತಾ ಇದ್ದೀರಾ ಅಂತ ನಾನು ಕಾಯ್ತಾ ಇದ್ದೀನಿ.
0: ಯಾಕಾಗಿ ಅಂದ್ರೆ ಆ ಸ್ಕೂಟರ್ ಬಿದ್ದೋಗಿತ್ತು, ನಿಂತಿರೋ ಕಡೆ ಬಿದ್ದೋಗಿತ್ತು. ಅಂದ್ರೆ ಯಾಕೆ ಬಿದ್ದಿರ್ಬೋದು
1: ನಿಂತಿರೋ ಕಡೆ? ಸದ್ಯ ನೀವು ಬರುವಾಗ ಏನು ಆಗಲಿಲ್ಲ,
0: ಏನು ಆಗಿಲ್ಲ. ಯಾಕಾಗಿ ಹೇಳಿ.
1: ಯಾಕಾಗಿರ್ಬೋದು, ಗಾಳಿ ಮಳೆಗೆ ಅಂತ ನಾವು ಅನ್ಕೊಂತೀವಿ.
0: ನಾವು ಹಾಗೆ ಅನ್ಕೊಂಡಿದ್ದು, ನಾನು ಕೂಡ ಹಾಗೆ. ಅಷ್ಟು ಜೋರ ಗಾಳಿ ಬೀಸ್ತಾ, ದೊಡ್ಡ ಸ್ಕೂಟ್ರು, ಅಯ್ಯಪ್ಪ ಏನಿಷ್ಟು ಈಗ ಬಿದ್ದಿದೆಯಲ್ಲ ಅಂತ ಆಶ್ಚರ್ಯನೋ ಆಶ್ಚರ್ಯ.
1: ಆ
0: ಡಿಕ್ಕಿಯಲ್ಲಿ ಇದ್ದಂತ ವಸ್ತುಗಳೆಲ್ಲ ಚಲಪಿಲಿ ಆಗಿದೆ, ಮತ್ತೆ ಹೆಲ್ಮೆಟ್ ಕೂಡ ದೂರ ಬಿದ್ದಿದೆ. ನನಗೆ ಆಶ್ಚರ್ಯ ಇತ್ತು, ಗಾಳಿ ಬೀಸಿದ್ರೆ ಇಷ್ಟೊಂದು ಆಗುತ್ತಾ ಅಂತ. ನನಗೆ ಗೊತ್ತಾಗ್ಲೇ ಇಲ್ಲ.
1: ಆ
0: ಸ್ಕೂಟ್ರನ್ನ ಎತ್ತಿ ಸ್ವಲ್ಪ ಹೊರಿಸಿ ನೀಟಾಗಿ ಹೊರಗಡೆ ಬಂದು ನಿಮಗೆ ಸಂದೇಶ ಕೂಡ ಒಂದು ಕಳಿಸಿದ್ದೆ ನಾನು, ಕಾರ್ಯಕ್ರಮ ಆರಂಭ ಮಾಡಿರಿ ಅಂತ. ಆ ಸಂದರ್ಭದಲ್ಲಿ ನಮ್ಮ ಶ್ರೋತೃಗಳು ಕೂಡ ಬೇಜಾರು ಮಾಡ್ಕೊಳ್ಬಾರ್ದು,
1: ಅವ್ರು ಕೂಡ ಕಾಯ್ತಾ ಇರ್ತಾರೆ ಗಂಟೆ ಗಂಟೆ ಆಗ್ತದೆ ಅಂತ ನೋಡ್ತಾ
0: ಇರ್ತಾರೆ. ಈಗಲೂ ಕೂಡ ನಾವು ಮಾತನಾಡೋದು ಕೂಡ ದೀರ್ಘ ಆದ್ರೆ ಅವ್ರು ಹೇಳ್ತಾರೆ, ಮೇಡಮ್ ಮಾತೇ ಆಗೋಯ್ತಲ್ಲ ಅಂತ. ಆದ್ರೆ ಇದ್ರಲ್ಲಿ ಒಂದು ತಿಳುವಳಿಕೆ ಅನ್ನೋದು ಇರುತ್ತೆ. ವಾಸ್ತವ ಅಂತ ಅಂದ್ರೆ ಎಲ್ಲರಿಗೂ ಇರುತ್ತೆ ಒಂದು ಅನುಭವ ಅಂತ ಅಂದ್ರೆ. ಅದ ನಾನು ಕೆಳಗಡೆ ಸ್ಕೂಟರ್ನ ಸ್ವಲ್ಪ ಬೆಟ್ಟ ರೀತಿ ಇದೆ ಅದು, ಅಲ್ಲಿಂದ ತಗೊಂಡ್ ಬಂದು ಒಂದ್ ಎರಡ್ ನಿಮಿಷ ಅದೆಲ್ಲ ಒರೆಸುವಾಗ ಅಲ್ಲಿ ಒಂದು ಗೂಳಿ ನಿಂತಿತ್ತು. ಈಗ ಸ್ಕೂಟರ್ ಬಣ್ಣ ಯಾವ್ದು? ಕೆಂಪು. ನಮ್ಗೆ ಏನ್ ನೆನಪಾಗುತ್ತೆ
1: ಗೂಳಿ ಬಣ್ಣ ಯಾವ್ದು?
0: ಅಲ್ಲ ಅಲ್ಲಪ್ಪ, ಕೆಂಪು ಕಂಡ್ರೆ ಗೂಳಿ ತಿವಿಯುತ್ತೆ ಅಂತ ಒಂದ್ ಮಾತು. ಸಿನಿಮಾದಲ್ಲಿ ಕೂಡ ಅಣ್ಣವರ ಚಿತ್ರದಲ್ಲಿ ನಟ ಸಾರ್ವಭೌಮ ಡಾಕ್ಟರ್ ರಾಜ್ಕುಮಾರ್ ಅವರ ಚಿತ್ರ ಬಂಗಾರದ ಮನುಷ್ಯ, ಅದರಲ್ಲಿ ಕಲಾವಿದೆಯರು ಕಲಾವಿದೆ ಅವರು ಅವ್ರ ಕೆಂಪು ಸೀರೆಯನ್ನ ಉಟ್ಟಿರ್ತಾರೆ, ಅದು ಓಡಿಸ್ಕೊಂಡು ಬರುತ್ತೆ ಕೆಂಪು ಬಣ್ಣ ನೋಡಿ, ಅವರು ಬಾವಿಗೆ ಬೀಳ್ತಾರೆ, ಇವೆಲ್ಲ ನೆನಪಾಗೋಯ್ತು ನನಗೆ. ಅವ್ರು ಹೇಳ್ತಾರಲ್ಲ ಬಾಳ ಬಂಗಾರ ನೀನು ಅಂತ, ಅವ್ರನ್ನ ಎಷ್ಟು ಪ್ರೀತಿಯಿಂದ ಪ್ರೇಮದಿಂದ ಅಷ್ಟೆಲ್ಲ ಹಾಡಿ ಆ ಕೆಂಪು ಬಣ್ಣದ ಸೀರೆಯನ್ನ ಉಟ್ಟು ಅದು ಗೂಳಿ ಹೋಗಿ ಅಲ್ಲಿ ಓಡಿಸ್ಕೊಂಡು ಹೋಯ್ತಲ್ಲ, ಇವೆಲ್ಲ ಒಮ್ಮೆ ನನ್ಗೆ ನೆನಪಾಗ್ಬಿಡ್ತು.
1: ಅಂದ್ರೆ ಬಂತು ನಿಮ್ಮ ಆ ಚಿತ್ರಣಗಳೆಲ್ಲ.
0: ಹೌದು, ಅಂದ್ರೆ ನಾವು ಮರ್ತು ಬಿಡ್ತೀವಿ ಯಾವುದೇ ಒಂದು ಸಂಗತಿ ಆಗ್ಲಿ, ನಾವು ಮರ್ತು ಬಿಡ್ತೀವಿ. ನಿಜಾನ ಅದು ಕೆಂಪು ಸೀರೆ ಕೆಂಪು ಬಟ್ಟೆ ಹಾಕೊಂಡು ಹೋದ್ರೆ ಏನು ಗೂಳಿ ತಾನೆ ಏನು, ಅದೆಲ್ಲ ನಂಬತೀವ ನಾವು ಅಂತ ಅನ್ಕೊಂಡ್ಬಿಡ್ತೀವಿ. ಆದ್ರೆ ಇವತ್ ಆದಂತದ್ದು ಆ ಕೆಂಪು ಬಣ್ಣದ ಸ್ಕೂಟರ್ ಆಗಿದ್ರಿಂದ ಆ ಗೂಳಿ ತಿವಿದು ತಿವಿದು ಅದನ್ನ ಬೆಳೆಸಿ ಕೆಳಗಡೆ
1: ಸ್ವಲ್ಪ ಸತ್ಯ ಅಂತ ಆಯ್ತು.
0: ಹೌದು,
1: ನಿಮ್ಮ ಮನಸ್ಸಿಗೆ ಇವತ್ತು ಅದು ಸತ್ಯ ಅಂತ ಆಯ್ತು.
0: ಅಲ್ಲ ನಿಮ್ಗೆ ಅನ್ನಿಸ್ಲಿಲ್ವಾ? ನಿಮ್ಗೆ ಅನ್ನಿಸ್ಲಿಲ್ವಾ?
1: ನೀವು ಹೇಳಿದ್ಮೇಲೆ ಅನ್ಸ್ತು. ಇವತ್ತು
0: ಮಕ್ಕಳು ಫ್ರಾಕ್ ಹಾಕೊಂಡಾಗ ಇದು ಕೆಂಪದು ಬಣ್ಣದ್ದು, ಅಲ್ಲಿ ಎಲ್ಲಾದ್ರೂ ಗೂಳಿ ಇದ್ರೆ ಓಡಿಸ್ಕೊಂಡ್ ಬರುತ್ತೆ ಅಂದಾಗ ಕೆಲವರು ಹೇಳ್ತಾರೆ ನಂಬದೇ ಇದ್ದವರು, ಅಯ್ಯೋ ಅದೇನು ಇದೆಲ್ಲ ಹೇಳ್ತಾರ ನಿಜಾನಾ ಅಂತ. ಆದ್ರೆ ಇವತ್ತು ನನ್ನ ಅನುಭವಕ್ಕೆ ಬಂದಿದ್ದು ಆ ಗೂಳಿ ನೋಡಿ ತುಂಬಾ ಹೆದರಿಕೆ ಆಯ್ತು. ನಿಜವಾಗಿ ಏನೋ ಒಂದು ಘಟನೆ ಆಯ್ತು ಅಂದ್ರೆ ಅದರಲ್ಲಿ ಒಂದು ಮಾಹಿತಿ ಇರುತ್ತೆ, ನಮ್ಗೆ ಅನುಭವದ ಬುತ್ತಿಯಲ್ಲಿ ಸೇರ್ಕೊಳ್ಳುತ್ತೆ ಅಲ್ವಾ? ನಿಜ ಅಲ್ವಾ?
1: ನಿಜ.
0: ಹಾಗೆ ಇವತ್ತು
1: ಇವತ್ತು
0: ಮಾಹಿತಿ ಅನುಭವ ಆಯ್ತು, ಅದನ್ನ ನಮ್ಮ ಶ್ರೋತೃಗಳ ಜೊತೆ ಹಂಚಿಕೊಂಡೆ. ಮತ್ತೆ ಇವತ್ತಿನ ವಿಶೇಷ ಹೇಳಲಿಲ್ಲ ನೀವು ಆರಂಭದಲ್ಲಿ, ಕೊಡಗಿನ ವಿಶೇಷ.
1: ಕೊಡಗಿನಲ್ಲಿ ಇವತ್ತು ಕಕ್ಕಡ 18 ಅಂತ ಆಚರಿಸ್ತಾರೆ. ಮದ್ದು ಪಾಯಸ, ಅದರದ್ದು ಆಟಿ ಸೊಪ್ಪಿನ ಪಾಯಸ, ಅದರಲ್ಲಿ ಬಗೆ ಬಗೆಯ ಖಾದ್ಯಗಳನ್ನ ಮಾಡಿ ಇವತ್ತು ಸವಿ ಅಂತ ಎಲ್ರು ಸ್ನೇಹಿತರೆಲ್ಲರೂ ಸೇರಿ ಕುಟುಂಬದವರೆಲ್ಲರೂ ಸೇರಿ ಒಟ್ಟಿಗೆ ಭೋಜನವನ್ನು ಮಾಡುವ ಸಮಯ ಇವತ್ತು.
0: ಇವತ್ತಿನ ವಿಶೇಷವನ್ನ ಒಂದು ಗೀತೆಯ ನಂತರ ನಾವು ಮಾತನಾಡೋಣ. ನೀವು ಮಾಹಿತಿಯನ್ನ ಕೊಡ್ಬೇಕು ನಮ್ಮ ಶ್ರೋತೃಗಳಿಗೆ.
1: ಖಂಡಿತವಾಗಿಯೂ
0: ನಿಮ್ಮ ಬಾಲ್ಯದ ದಿನಗಳಿಂದನೂ ನೀವು ಕೇಳೋಣ. ಈಗ ಒಬ್ರು ಕರೆ ದೂರವಾಣಿ ಸಂಪರ್ಕದಲ್ಲಿ
1: ಅಂತ ಅನ್ಕೊಂತೀವಿ, ಮಾತನಾಡೋಣ. ಯಾರಿದ್ದಾರೆ ಅಂತ ನೋಡೋಣ. ನಮಸ್ತೆ. ಹಲೋ, ನಮಸ್ತೆ.
2: ನಮಸ್ತೆ ಮೇಡಮ್, ನಾನು ಪುತ್ತೂರಿನಿಂದ ಸರಸ್ವತಿ ತಿಮ್ಮಪ್ಪ.
1: ಸರಸ್ವತಿ ತಿಮ್ಮಪ್ಪ ಅವರು.
0: ಮೊದಲಿಗೆ ಯಾವ ಹಾಡು ಬೇಕು ಅಂತ ಕೇಳೋಣ.
2: ನನಗೆ ಅನುರಾಗ ಅರಳಿಕೆ ಚಿತ್ರದಿಂದ ಶ್ರೀಕಂಠ ವಿಷಕಂಠ ಅಂತ ಒಂದು ಹಾಡು ಬೇಕು ಮೇಡಮ್.
1: ಅನುರಾಗ
2: ಅರಳಿತು.
0: ಅನುರಾಗ ಅರಳಿತು.

0: ಹೇಗಿದ್ದೀರಾ ಸರಸ್ವತಿ ಅವರೇ?
1: ಚೆನ್ನಾಗಿದ್ದೇನೆ ಮೇಡಮ್, ನಿಮಗೆ ನಮಸ್ಕಾರ ಮೇಡಮ್.
0: ನಮಸ್ತೆ. ಮತ್ತೆ ಇವತ್ತೇನು ವಿಶೇಷ?
1: ನಾನು ಏನಿದೆ, ನಮ್ಮ ಮಾನಿಂಗೇಶ್ವರ ದೇವಸ್ಥಾನದ ಉತ್ಸವದ ಶುಭಾಶಯ ಮೇಡಮ್ ನಿಮಗೆಲ್ಲರಿಗೂ.
0: ತಮಗೂ ಕೂಡ ಶುಭಾಶಯ.
1: ಥ್ಯಾಂಕ್ ಯು.
0: ಈಗ ಇವತ್ತಿನ ವಿಶೇಷ ಏನು ಮನೆಯಲ್ಲಿ ತಿಂಡಿ?
1: ಮನೆಯಲ್ಲಿ ವಿಶೇಷ ಅಂದ್ರೆ ನಾವು ದೇವಸ್ಥಾನದಲ್ಲಿ ಆಚರಣೆ ಮಾಡ್ತೇವೆ ಮೇಡಮ್. ಬೆಳಿಗ್ಗೆ ಕೆಲಸಕ್ಕೆ ಹೋಗ್ತೇವಲ್ಲ, ಸ್ನಾನ ಮಾಡಿ ಎಲ್ಲ ಮುಂಚೆ ಆವಳು ಸ್ನಾನ ಮಾಡಿ ಹೋಗುದು ಮೇಡಮ್. ಹೋಗಿ ಅಲ್ಲಿ ದೇವರ ಒಮ್ಮೆ ಪೂಜೆಗೆ ಅಲ್ಲಿ ಕೈ ಮುಗಿದು ಮತ್ತೆ ಮಧ್ಯಾಹ್ನ ನಾವು ಹೋಗ್ತೇವೆ ಸೇವೆಗೆ. ಮಹಾಪೂಜೆ, ರುದ್ರಾಭಿಷೇಕ ಎಲ್ಲ ಉಂಟು ಮೇಡಮ್.
0: ತಿಂಡಿ ಏನಿವತ್ತು?
1: ನಾವು ಹೋಗುವಾಗ ನಿಮ್ಮ ನಮ್ಮ ಮಡಿಕೇರಿ ಆಕಾಶವಾಣಿಯವನು ಮೊಬೈಲ್ ನಲ್ಲಿ ಇಟ್ಟುಕೊಂಡು ಹೋಗ್ತೇವೆ ಮೇಡಮ್.
0: ತುಂಬಾ ಸಂತೋಷ, ನಿಮ್ಮ ಅಭಿಮಾನಕ್ಕೆ ಧನ್ಯವಾದಗಳು. ಮತ್ತೆ
1: ಒಳ್ಳೆ ಕಾರ್ಯಕ್ರಮ ಬರ್ತದೆ ಆಕಾಶವಾಣಿ ಕೇಳ್ತೇವೆ.
0: ಎಷ್ಟು ವರ್ಷಗಳಿಂದ ಕೇಳ್ತಾ ಇದ್ದೀರಾ ಕಾರ್ಯಕ್ರಮ? ಎಷ್ಟು ವರ್ಷಗಳಿಂದ ಕೇಳ್ತಾ ಇದ್ದೀರಾ ಕಾರ್ಯಕ್ರಮಗಳು?
1: ಒಂದು 32 ವರ್ಷ ಆಯ್ತು ಮೇಡಮ್. ಶಾರದ ಮೇಡಮ್ ಅವರಿಂದ ಮುಂಚೆಯೇ ನಾ ಕೇಳ್ಕೊಂಡಿದ್ದೇನೆ.
0: ನೆನಪಿಸ್ಕೊಳ್ಳಿ ಯಾವೆಲ್ಲ ಕಾರ್ಯಕ್ರಮಗಳು, ಯಾವೆಲ್ಲ ಕಾರ್ಯಕ್ರಮಗಳು ಅಂತ ನೆನಪಿಸ್ಕೊಳ್ಳಿ.
1: ಎಲ್ಲ ನೋಡಿ, ಬೆಳಿಗ್ಗೆ ಭಕ್ತಿಗೀತೆ ಕೇಳ್ತೇವೆ, ಆಮೇಲೆ ಕೃಷಿಯದ್ದು ಕೇಳ್ತೇವೆ.
0: ಅಲ್ಲ ನೀವು ಹೇಳಿದ್ರಲ್ಲ ಕಾರ್ಯಕ್ರಮಗಳು ಅಂತ,
1: ವಾರ್ತೆ ಎಲ್ಲ ಬರ್ತದೆ ಅಲ್ಲ ಮೇಡಮ್.
0: ಆಮೇಲೆ
1: ನಾವು ಸ್ವಲ್ಪ ಹೊತ್ತು ಹೊರಡ್ತೇವೆ, ಆಮೇಲೆ ಅಲ್ಲಿ ಹೋಗಿ ರೇಡಿಯೋ ಇರ್ತೇವೆ.
0: ಅಲ್ಲ ವಿಶೇಷ ಕಾರ್ಯಕ್ರಮಗಳನ್ನ ನೆನಪಿಸ್ಕೊಳ್ಳಿ ಸರಸ್ವತಿಯವರೇ. ಸರಸ್ವತಿಯವರೇ, ವಿಶೇಷ ಕಾರ್ಯಕ್ರಮಗಳನ್ನ ನೆನಪಿಸ್ಕೊಳ್ಳಿ. ಯಾವೆಲ್ಲ ಕಾರ್ಯಕ್ರಮಗಳು?
1: ಪ್ರಚಲಿತ ಒಳ್ಳೆ ಕಾರ್ಯಕ್ರಮ
0: ಇದು. ಇವತ್ತಿನ ಕಾರ್ಯಕ್ರಮ ಆಯ್ತು,
1: ಇವತ್ತಿನ ಆಯ್ತು,
0: ಹಿಂದಿನ ಕಾರ್ಯಕ್ರಮಗಳನ್ನ ಹೇಳಿ.
1: ಮಧ್ಯಾಹ್ನ ಪ್ರಚಲಿತ ಬರ್ತದಲ್ಲ ಮೇಡಮ್.
0: ಅಲ್ಲ ನಾನು ಹೇಳ್ತಾ ಇರೋದು ಅರ್ಥ ಆಗ್ತಾ ಇದೆಯಾ ಸರಸ್ವತಿ ಅವರೇ? ಇದು ನೀವು ಇವತ್ತಿನ ಕಾರ್ಯಕ್ರಮ ಅಲ್ಲ, ನೀವು 30 ವರ್ಷಗಳಿಂದ ಕೇಳ್ಕೊಂಡು ಬಂದಿದ್ದೀರಲ್ಲ, ನಿಮ್ಮ ಅಭಿಮಾನಕ್ಕೆ ಧನ್ಯವಾದಗಳು. ಆ ಕಾರ್ಯಕ್ರಮಗಳನ್ನ ನೀವು ಹೇಳಬಹುದಲ್ವಾ, ಯಾವೆಲ್ಲ ಕಾರ್ಯಕ್ರಮಗಳು ಅಂತ?
1: ಒಂದು ಅಂತ್ಯ ಸರಿ ಇತ್ತು ಮೇಡಮ್, ಇವರು ಬೆಲೆಪ್ಪ ಸರ್ ಮಾಡಿಕೊಂಡಿದ್ರು, ಅದು ಸಹ ತುಂಬಾ ಖುಷಿ. ಈಗ ಸಹ ನೀವು ಮಾಡಿಕೊಂಡಿದ್ದೀರಿ ಮೊನ್ನೆಯಿಂದ, ತುಂಬಾ ಖುಷಿ ಮೇಡಮ್. ಅದು ಒಂದು ಅಕ್ಷರದ ಕಡೆಯ ಅಕ್ಷರವನ್ನು ನಾವು ಹೇಳುವುದು ಸರಿ ಮೇಡಮ್, ಎಲ್ಲ ಆಕಾಶವಾಣಿಯಲ್ಲಿ ಹಾಗೆ ಇರುವುದು ಮೇಡಮ್. ನಾವು ಅದನ್ನು ಬೇರೆ ರೀತಿಯಲ್ಲಿ ಮೊನ್ನೆ ಒಬ್ರು ಹೇಳಿದ್ರು, ನಿನ್ನೆ ಹಾಗೆ ಹೇಳಬಾರ್ದಲ್ಲ ಮೇಡಮ್.
0: ಅಲ್ಲ ಏನ್ ಮಾಡೋದು, ಹಾಡು ಹೇಳೋದಿಕ್ಕೆ
1: ನೀವು ಹೇಳಿದ್ದು ನಿಜ ರೂಪ ಎಂತ ಹತ್ರ ಒಂದು ಚಿತ್ರಗೀತೆಯ ಕಡೆಯ ಅಕ್ಷರವನ್ನು ನಾವು ಅಂತ.
0: ಇಲ್ಲ ಅವುಗಳೆಲ್ಲ ದೊಡ್ಡ ತಪ್ಪಾಗಲ್ಲ, ಯಾಕೆ ಅಂತ ಹೇಳಿದ್ರೆ ಅಭ್ಯಾಸ ಮಾಡ್ಕೊಂಡಿರ್ಬೇಕು. ಹೌದು ಹೌದು. ಅಲ್ಲ ಅದು ತಪ್ಪು ಅಂತ ನೋಡಿ ಆಕಾಶ ನೋಡಿ ಸರಸ್ವತಿ ಅವರೇ, ಆಕಾಶವಾಣಿ ಯಾವತ್ತೂ ಕೂಡ ಶ್ರೋತೃಗಳಿಂದನೇ ಆಕಾಶವಾಣಿ ಇರೋದು. ಹಾಗಾಗಿ ಅವರನ್ನ ಗಾಯಕರ ಅವರೊಳಗಿನ ಗಾಯಕರನ್ನ ಗಾಯಕಿಯನ್ನ ಹೊರತೆಗೆಯುವಂತಹ ಒಂದು ಸಣ್ಣ ಪ್ರಯತ್ನ ಅಷ್ಟೆ. ಅದರಲ್ಲಿ ಅವರು ತಪ್ಪು ಮಾಡಿದ್ರು ಅಂತ ಯಾವತ್ತೂ ಆಕಾಶವಾಣಿ ಭಾವಿಸಲ್ಲ. ಇರಲಿ, ತುಂಬಾ ಸಂತೋಷ. ನಾನು ಹೇಳಿದ್ದು ಯಾವುದೇ ಶ್ರೋತೃವನ್ನ ಆಕಾಶವಾಣಿ ದೂರಲ್ಲ, ಯಾಕೆ ಹೇಳಿ ಅವರೊಳಗಿನ ಅವರೊಳಗಿನ ವ್ಯಕ್ತಿತ್ವವನ್ನ ಅಲ್ಲ ಕೆಲವೊಮ್ಮೆ ಕೇಳಿಸಲ್ಲ. ಏನ್ ಮಾಡ್ತೀರಾ ಅಲ್ವಾ? ನೀವು ಕೂಡ ಒಂದ್ ಒಳ್ಳೆ ಸಲಹೆಯನ್ನ ಕೊಟ್ಟಿದ್ದೀರಿ. ಈಗ ಸಾಕಷ್ಟು ಶ್ರೋತೃಗಳು ಕಾರ್ಯಕ್ರಮವನ್ನ ಕೇಳ್ತಾ ಇದ್ದಾರೆ, ಅವರು ಖಂಡಿತ ಈ ಬರುವ ಭಾನುವಾರ 9ನೇ ತಾರೀಕು ಭಾಗವಹಿಸ್ಲಿ ಅಲ್ವಾ? ಹಾ ಧನ್ಯವಾದ. ಈಗ ಒಂದು ನುಡಿಗಟ್ಟು ಹೇಳ್ತಾರೆ ವಿನೀತಾ.
2: ಸರಸ್ವತಿ ಅವರೇ, ಇವತ್ತಿನ ನುಡಿಗಟ್ಟು ನಿಮ್ಗೆ ಮರಳು ಮಾಡು.
1: ಮರಳು ಮಾಡಂದ್ರೆ ಒಬ್ರನ್ನು ಒಂದು ವಿಷಯದಲ್ಲಿ ಒಂದು ನಿಜ ರೂಪ ಅಲ್ಲ ಮೇಡಮ್, ಅದನ್ನು ಮರಳು ಮಾಡ್ತಾರೆ ಅವರು.
2: ಹೇಗೆ?
1: ನಾವೊಂದು ವಸ್ತುವನ್ನು ತೆಗೆದುಕೊಂಡು ಹೋಗುವಾಗ ಅದೆಲ್ಲ ಅದು ಬೇರೆ ವಸ್ತು ಅಂತ ಹೇಳಿ ಮರಳು ಮಾಡ್ತಾರೆ. ಅದು ಮರಳು ಮಾಡಬಾರ್ದು ಮೇಡಮ್, ನಿಜ ರೂಪವಾಗಿ ನಾವು ಸತ್ಯವನ್ನೇ ಹೇಳ್ಬೇಕು, ಸುಳ್ಳು ಹೇಳ್ಬಾರ್ದು ಅಂತ.
0: ಅಲ್ಲ ಅಲ್ಲ, ಇದು ಯಾವತ್ತೂ ಅಷ್ಟೆ, ನುಡಿಗಟ್ಟು ಒಂದು ಕಿವಿ ಮಾತಾಗಿರುತ್ತೆ, ಬುದ್ಧಿವಾದ ಹೇಳುವಂತಹದ್ದು.
1: ಮರಳು ಮಾಡುದಂದ್ರೆ ನಾವು ನೋಡಿ
0: ನಾವು ಎಚ್ಚರಿಕೆಯಿಂದ ಇರಬೇಕು.
1: ಮರಳು ಮಾಡ್ತೇವಲ್ಲ.
0: ಅಲ್ಲ ನಾವು ಎಚ್ಚರಿಕೆಯಿಂದ ಇರಬೇಕು.
1: ಮರಳು ಮಾಡ್ತೇವೆ. ಊಟದಲ್ಲಿ ಆಗ್ಲಿ ಒಂದು ಆಚರಣೆ ಮಾಡ್ತೇವಲ್ಲ ಮೇಡಮ್.
0: ಅಲ್ಲ ಅದಕ್ಕೆ ಒಂದು ವಾಕ್ಯ ಹೇಳಿ.
1: ವಾಕ್ಯ ಅಂದ್ರೆ ನಾವು ನಾವು ಒಬ್ರನ್ನು ಮರಳು ಮಾಡುದಂದ್ರೆ ನಾವು ಒಂದು ವಿಷಯ ಮಾತಾಡುವಾಗ ಒಂದು ವಿಷಯ ಮಾತಾಡುವಾಗ ಸತ್ಯವನ್ನೇ ಮಾತಾಡ್ಬೇಕು,
0: ಮರೆಮಾಚಬಾರದು. ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀರಿ ಸರಸ್ವತಿ ಅವರೇ, ನಿಮ್ಮ ಸಲಹೆಗೆ ಧನ್ಯವಾದ. ನಮಸ್ಕಾರ.
2: ನಮಸ್ಕಾರ.
0: ನಿಮ್ಮ ಹಾಡು ಪ್ರಸಾರ ಆಗುತ್ತೆ ವಿನೀತಾ.

0: ಕೂಡ ಒಂದು ವಾಕ್ಯ ಹೇಳ್ತಾರೆ.
1: ಎಲ್ಲ ಸಿಬ್ಬಂದಿಯವರಿಗೆ, ನಮ್ಮ ಮನೆಯವರಿಗೆ, ನಮ್ಮ ಕೆಲಸದವರಿಗೆ ಸರ್. ಮೇಡಮ್
0: ಖಂಡಿತವಾಗ್ಲೂ ನಿಮ್ಮ ಹಾರ್ಟ್ ಪ್ರಸರ್ ಆಗ್ತಾ ಇದೆ, ಹೀಗೆ ಕರೆ ಮಾಡ್ತಾ ಇರಿ. ನಮಸ್ತೆ ನಮಸ್ತೆ. ಈಗ ವಿನೀತಾ, ಈಗ ನೀವು ಕೂಡ ಒಂದು ವಾಕ್ಯ ಹೇಳಬೇಕು.
2: ಹಾ ಹಾ, ಮರಳು ಮಾಡು ಅನ್ನೋದಕ್ಕೆ, ಮರಳು ಮಾಡು ಅಂತಂದ್ರೆ ನಾವು ಮಾತಿನಲ್ಲಿ ಇನ್ನೊಬ್ಬರನ್ನ ಕಟ್
3: ಹಾಕೋದು. ಸರಸ್ವತಿ ಅವ್ರು ಹೇಳಿ, ಕಾಪಿ ಮಾಡ್ಬಿಟ್ರಿ.
2: ಮಾತಿನಲ್ಲಿ ಇನ್ನೊಬ್ಬರನ್ನ ನಾವು, ಈಗ ವ್ಯಾಪಾರಿಗಳೆಲ್ಲ ನೋಡಿ ಹೆಚ್ಚಾಗಿ ಅದು ಹಾಗಿದೆ ಹೀಗಿದೆ, ನಮ್ಗೆ ಇಷ್ಟ ಹೇಳ್ದಿದ್ರು ಅವರ ಮಾತಿಗೆ ಓ ನಿಜ ಅಂತ ನಂಬಿ ನಾವು ಅದನ್ನ ಖರೀದಿ ಮಾಡ್ತೀವಿ. ಮನೆಗೆ ಬಂದು ಸ್ವಲ್ಪ ದಿನ ಆದ್ಮೇಲೆ
3: ಕಿವಿ ಮಾತಾಗಿ ಹೇಳ್ಬೋದಲ್ಲ, ನೀವು ಸರಳವಾಗಿ ಒಂದು ವಾಕ್ಯ ಹೇಳ್ಬೋದಲ್ಲ.
2: ಹಾ ಹಾ, ಮರಳು ಮಾಡು ಅಂದ್ರೆ ಯಾರಿಗೂ ಈ ತರ ಮಾಡಬಾರ್ದು ಅಂತ.
3: ಈ ತರ ಅಂದ್ರೆ
2: ಮಾತಿನಲ್ಲಿ ಅವ್ರನ್ನ
3: ನೀವು ಮರಳು ಮಾಡ್ತಾ ಇದ್ದೀರಾ ಅಲ್ವಾ?
2: ನೀವೇ ಹೇಳಿ.
3: ಅಲ್ಲ, ಈಗ ನಾನು ಹೇಳೋದು ಅಲ್ಲ, ನನ್ನ ವಾಕ್ಯ ಆಗತ್ತೆ. ನೀವು ಹೇಳಲೇಬೇಕು, ತಪ್ಪಿಸ್ಕೊಳ್ಳೋಕೆ ಸಾಧ್ಯನೇ ಇಲ್ಲ. ಹಾಗಾಗಿನೇ ನಾವು ಬಂದಿರೋದು ನಿಮ್ಮ ಪ್ರಶ್ನೆ ಮಾಡಕ್ಕೆ. ಮಾರುಕಟ್ಟೆಯಲ್ಲಿ ಮಾರಾಟಗಾರ ಮರಳು ಮಾಡುವುದನ್ನು ನಾನು ಅರಿತೆ ಅಂತ ಹೇಳ್ತೀನಿ. ಅರಿತೆ ಅಂತ ಅಂದ್ರೆ ನಾನು ಬುದ್ಧಿ ಕಲಿತೆ ಅಂದ್ರೆ ಮುಂಚಿತವಾಗಿ ನಾನು ಅರ್ತ್ಕೊಂಡಿದ್ದೀನಿ ಅವರನ್ನ. ಈಗ ನೀವು ಹೇಳಿ.
2: ಮುಂಚಿತವಾಗಿ ನಾನು ಅರ್ತ್ಕೊಂಡಿದ್ದೀನಿ ಅಂತ
3: ಐಡಿಯಾ ಕೊಟ್ಟಿದ್ದಾರೆ, ನೀವೇ ಉಪಾಯ ಕೊಟ್ಟಿದ್ದು ಮಾರುಕಟ್ಟೆ ಅಂತ. ನಾನು ಇವಾಗ ಅದನ್ನ ಕದ್ಬಿಟ್ಟೆ, ಹೇಳಿ ನೀವು.
2: ಅಂದ್ರೆ ಅವರು ಏನೇನೋ ಹೇಳಿ ನಮ್ಗೆ ಅದನ್ನ ತಗೊಳ್ಳಿಕ್ಕೆ ಪ್ರೋತ್ಸಾಹವನ್ನು
3: ಕಡೆಗೂ ಹೇಳ್ತಾ ಇಲ್ಲ ನೀವು. ಮಕ್ಕಳು ಮರಳು ಮಾಡ್ತಾರೆ ಅಲ್ವಾ, ಅದನ್ನಾದ್ರೂ ಹೇಳಿ.
2: ಮಕ್ಕಳು ಮನೇಲಿ ಮರಳು ಮಾಡ್ತಾ ಇರ್ತಾರೆ, ನನ್ಗೆ ಅದ್ಬೇಕು ಇದ್ಬೇಕು ಅನ್ನೋದಕ್ಕೆ ಏನಾದ್ರೂ ಬಂದು ನಮ್ಮ ಮೇಲೆ ಹತ್ಕೊಂಡು ನನ್ಗೆ ಇವತ್ತು ಚಾಕ್ಲೇಟ್ ಕೊಡಿಸ್ತೀಯಾ ಅಂತ ಎಲ್ಲ ಹೇಳಿ ಅವರು ಪ್ರೀತಿಯಿಂದ ನಮ್ಮನ್ನ ತಬ್ಕೊಂಡು.
3: ಒಂದು ನಾಟಕ ಮಾಡ್ಬಿಡಿ. ನಾಟಕ ಅಂದ್ರೆ ಆಕ್ಟಿಂಗ್, ನಟನೆ. ಹೇಳಿ ಅದನ್ನ,
2: ನಟನೆ ಮಾಡು
3: ಅಲ್ಲ. ಈಗ ನೀವು ಹೇಳಿ ಯಾವ ತರ ಅಂತ.
2: ಮರಳು ಮಾಡೋದೇ ನಟನೆ ಮಾಡೋದು,
3: ನಿಮ್ಗೆಲ್ಲವೂ ಅರ್ಥ ಆಗ್ತಾ ಇದೆ. ಬಟ್ ಆದ್ರೆ ಹೇಳ್ತಾ ಇಲ್ಲ. ಹೇಗೆ ಗೊತ್ತಾ, ಅಮ್ಮ ಅಮ್ಮ ನನ್ ತುಂಬಾ ಹೊಟ್ಟೆ ಹಸಿವಾಗ್ತಾ ಇದೆ, ಮನೆ ಊಟ ಬೇಡಮ್ಮ ಪ್ಲೀಸ್, ಹೊರಗಡೆ ಹೋಗೋಣಮ್ಮ
2: ಅಂತ.
3: ಯಾಕೆ? ನನ್ ಪೆನ್ಸಿಲ್ ತಗೊಳ್ಬೇಕು ಅಮ್ಮ, ಹೊಟ್ಟೆ ಹಸಿವಾಗ್ತಾ ಇದೆ ಅಂತ ನಾನು ಊಟ ಮಾಡಕ್ ಹೋದ್ರೆ ಪೆನ್ಸಿಲ್ ತಗೊಳ್ಬೇಕಲ್ಲ, ಅಲ್ಲಿ ಏನೋ ಇರುತ್ತೆ, ಅಲ್ಲಿ ಹೊರಗಡೆ ಅಮ್ಮ ಕರ್ಕೊಂಡ್ ಹೋದ್ರೆ
2: ಏನೋ
3: ಕೊಡ್ತಾಳೆ ಅಂತ. ಹೊಟ್ಟೆ ಹಸಿವಾಗ್ತಾ ಇದೆಯಂತೆ, ಅಮ್ಮನಿಗೂ ಹೊಟ್ಟೆ ಉರಿಬೇಕು. ಅಯ್ಯೋ ನನ್ ಕಂದನಿಗೆ ಹೊಟ್ಟೆ ಹಸಿವಾಗ್ತಾ ಇದೆ ಅಂತ ಪೆನ್ಸಿಲ್ ತಗೋಬೇಕು ಅಂತ ಅಂದಾಗ ಅಲ್ಲೂ ಹೋಗ್ಬೇಕು, ಯಾಕಂದ್ರೆ ಮಳೆಗಾಲ ಅಂಗಡಿ ಮುಚ್ಚಿಬಿಡ್ತಾರೆ ಅಂತ. ಅಂದ್ರೆ ಅಮ್ಮನಿಗೆ ಒಂದು ಧರ್ಮ ಸಂಕಟ ತಂದು ಹಿಡೋದು. ಹಾಗೆ ಆಕ್ಟ್ ಮಾಡೋದನ್ನ ನಿನ್ನೆ ನಮ್ಮ ಆಕಾಶವಾಣಿಯಲ್ಲಿ ಕಾರ್ಯಕ್ರಮ ಪ್ರಸಾರ ಆಯ್ತು, ರಂಗ ಸಮಯ. ಅದರಲ್ಲಿ ಪ್ರತಿಯೊಬ್ಬರಲ್ಲೂ ರಂಗಕಲೆ ಇರುತ್ತಂತೆ, ಅನುಭವಿ ರಂಗಕರ್ಮಿ ಹೇಳಿದಂತಹ ಮಾತಿನಿಂದ ಸ್ವಲ್ಪ ನಾವು ಕೂಡ ಪ್ರಯತ್ನ ಪಡ್ತೀವಿ, ಶ್ರೋತೃಗಳು ಕೂಡ ಪ್ರಯತ್ನ ಪಡ್ಲಿ ಅಂತ ಹೇಳ್ತಾ ಈಗ ಸರಸ್ವತಿಯವರ ಮೆಚ್ಚಿನ ಹಾಡನ್ನ ಕೇಳಿ ಬರೋಣ.
2: ಪ್ರಸಾರ ಮಾಡ್ತಾ ಇದೀವಿ. ಹಲೋ ಆಕಾಶವಾಣಿ,
4: ನನ್ನದೇ ಹಾಡು.

0: ವಿನೀತಾ
1: ಹೇಳಿ.
0: ಈಗ ಹೊಸ ಹೊಸ ಶ್ರೋತೃಗಳು ಸೇರ್ಪಡೆ ಆಗ್ತಾ ಇದ್ದಾರೆ,
1: ಖಂಡಿತ
0: ಅವರಿಗಾಗಿ ಮತ್ತೊಮ್ಮೆ ದೂರವಾಣಿ ಸಂಖ್ಯೆ,
1: ದೂರವಾಣಿ ಸಂಖ್ಯೆ 228558, ಹಾಗೂ ಮತ್ತೊಂದು ದೂರವಾಣಿ ಸಂಖ್ಯೆ ಕೂಡ ಇದೆ 228129, ಹಾಗೆಯೇ STD ಕೋಡ್ 08272.
0: ಈಗ ದೂರವಾಣಿ ಸಂಪರ್ಕದಲ್ಲಿದ್ದಾರಾ?
1: ಖಂಡಿತವಾಗ್ಲೂ, ನಾವು ಯಾರಿದ್ದಾರೆ ಅಂತ ನೋಡೋಣ.
0: ಹಲೋ, ನಮಸ್ತೆ. ಕರೆಯಲ್ಲಿ ಸ್ಥಗಿತ ಆಗಿದೆ ಅಂತ ಅನ್ಕೊಳ್ಳೋಣ. ಈಗ ವಿನೀತಾ, ನೀವು ಹೇಳ್ತಾ ಇದ್ರಿ ಮದ್ದು ಪಾಯಸ ಅಂತ, ಅದಕ್ಕೊಂದು ವಿಶೇಷ ಹೆಸರು ಕೂಡ ಹೇಳಿದ್ರಿ, ಏನು
1: ಮದ್ದು ಪಾಯಸ? ಕಕ್ಕಡ ಹದ್ದು ಮಾಡುವ ಒಂದು ವಿಶೇಷವಾದ ಖಾದ್ಯ.
0: ಹೇಗೆ ಮಾಡೋದು?
1: ಮಟ್ಟಿಗೆ ಅದು ಕಾಡಲ್ ಸೊಪ್ಪು ಇರುತ್ತೆ, ಮದ್ದು ಸೊಪ್ಪು ಅಥವಾ ಆಟಿ ಸೊಪ್ಪು ಅಂತ ಇಲ್ಲಿ ಹಳ್ಳಿಗಳಲ್ಲೆಲ್ಲ ಅದಕ್ಕೆ ಹೆಸರನ್ನ ಇಟ್ಟಿದ್ದಾರೆ. ಅದು ನೋಡುವಾಗ ಹಸಿರು ಬಣ್ಣದಲ್ಲೇ ಇರುತ್ತೆ, ಬಟ್ ಅದನ್ನ ಮನೆಗೆ ತಂದು ಅದನ್ನ ಸ್ವಚ್ಛವಾಗಿ 2-3 ಸತಿ ತೊಳಿಬೇಕು. ಅಂದ್ರೆ ಈ ಮಳೆಗಾಲದಲ್ಲಿ ಸ್ವಲ್ಪ ಕ್ರಿಮಿ ಕೀಟಗಳು
0: ಏನಾದ್ರು
1: ಅಂತ ಸ್ವಲ್ಪ ಉಗುರು ಬೆಚ್ಚಗಿನ ನೀರಲ್ಲಿ ತೊಳೆದ್ರು ಒಳ್ಳೇದೆ. ಚೆನ್ನಾಗಿ ತೊಳೆದು ಅದನ್ನ ಚಿಕ್ಕ ಚಿಕ್ಕ ತುಂಡುಗಳಾಗಿ ಮಾಡಿ, ತುಂಬಾ ಸಣ್ಣದೇನ್ ಬೇಡ, ಅದನ್ನ ಆಮೇಲೆ ನೀರಿನಲ್ಲಿ ಹಾಕಿ ಕುದಿಸೋದು, ಶುದ್ಧವಾದ ನೀರಿನಲ್ಲಿ ಹಾಕಿ ಕುದಿಸೋದು. ಕುದಿಸಿದಾಗ ಅದರ ಬಣ್ಣ ಬದಲಾಗುತ್ತೆ, ಕಡು ನೀಲಿ ಬಣ್ಣಕ್ಕೆ ನೀರೆಲ್ಲ ಬರುತ್ತೆ.
0: ಎಷ್ಟು ಗಂಟೆಗಳ ಕಾಲ ಅದನ್ನ ಕುದಿಸ?
1: ಅರ್ಧ ಗಂಟೆ ಕುದಿಸಬೇಕಾಗತ್ತೆ.
0: ಅಥವಾ ಬಣ್ಣ ಅಂದ್ರೆ ನೀರು ಬಣ್ಣಕ್ಕೆ ತಿರುಗುವ ತನಕ ಕುದಿಸೋದ?
1: ಹಾಗೇನಿಲ್ಲ, ಒಂದು ಅರ್ಧ ಗಂಟೆ ಕುದಿಸಿದ್ರೆ ಅದರಲ್ಲಿರುವ ಸತ್ವಗಳೆಲ್ಲ ನೀರಿಗೆ ಬಿಟ್ಕೊಳ್ಳುತ್ತೆ ಅಂತ ಹೇಳ್ತಾರೆ. 18ರಂದೇ

0: ಮಾಡೋದು ಅಂತ ಅಂದ್ರೆ ಅದರಲ್ಲಿ 18 ಬಗೆಯ ಔಷಧಿ, ನಮ್ಗೆ ದೇಹಕ್ಕೆ ಬೇಕಾದ ಒಂದು ಉತ್ತಮವಾದ ಔಷಧಿಗಳೆಲ್ಲ ದಿನಕ್ಕೊಂದೊಂದು ಸೇರ್ತಾ ಹೋಗುತ್ತೆ. ಸೊ 18 ದಿನಕ್ಕೆ 18 ತರದ ಔಷಧಿಯ ಮೂಲಿಕೆಗಳು ಅದರಲ್ಲಿ ಸೇರುತ್ತೆ ಅಂತ ನಮ್ಮಲ್ಲಿ ಒಂದು ನಂಬಿಕೆ ಇದೆ.
1: ಆದ್ರೆ ನಮ್ಮ ಕೊಡಗಿನಲ್ಲಿ
0: ಅದನ್ನ
1: ಹಿಂದಿನಿಂದ ಬಂದಿರುವಂತಹ ಈ ನೆಲದ ಸಂಸ್ಕೃತಿಯ ಸಂಪ್ರದಾಯದ ಒಂದು ನೀತಿ ಅಂತ ಹೇಳ್ಬೋದಲ್ವಾ, ನಿಯಮ ಅಂತ. ಯಾರು ಕೂಡ ತಪ್ಪಿಸ್ಕೊಳ್ಬಾರ್ದು ಅಂತ ಕಿವಿ ಮಾತು ಕೂಡ ಹೇಳ್ತಾರೆ, ನಿಜನಾ?
0: ಖಂಡಿತವಾಗ್ಲು, ಯಾರು ಕೂಡ ಇದನ್ನ ತಪ್ಪಿಸ್ಕೊಳ್ಬಾರ್ದು. ಆ ದಿನ ಅದನ್ನ ಈಗ ನಾಳೆಯಿಂದ ಮಾಡಿದ್ರೆ ಒಂದೊಂದು ದಿನಕ್ಕೆ ಒಂದೊಂದು ಗಿಡ

0: ಬಂದಿರುವಂತಹ ಈ ನೆಲದ ಸಂಸ್ಕೃತಿಯ ಸಂಪ್ರದಾಯದ ಒಂದು ನೀತಿ ಅಂತ ಹೇಳ್ಬೋದಲ್ವಾ, ನಿಯಮ ಅಂತ. ಯಾರು ಕೂಡ ತಪ್ಪಿಸ್ಕೊಳ್ಬಾರ್ದು ಅಂತ ಕಿವಿ ಮಾತು ಕೂಡ ಹೇಳ್ತಾರೆ, ನಿಜಾನ?
1: ಖಂಡಿತವಾಗ್ಲು, ಯಾರು ಕೂಡ ಇದನ್ನ ತಪ್ಪಿಸ್ಕೊಳ್ಬಾರ್ದು. ಆ ದಿನ ಅದನ್ನ ಈಗ ನಾಳೆಯಿಂದ ಮಾಡಿದ್ರೆ ಒಂದೊಂದು ದಿನಕ್ಕೆ ಒಂದೊಂದು ಗಿಡಮೂಲಿಕೆ ಅದರಲ್ಲಿ ಸೇರ್ಕೊಂಡಿರುವ ಸತ್ವಗಳು ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ.
0: ಹಾಗಂದ್ರೆ ಇವತ್ತು ಮಾಡಿದ್ರೆ 18 ಮದ್ದು ನಮ್ಮ ಶರೀರವನ್ನ ಸೇರಿ ಆರೋಗ್ಯವನ್ನ ಸಮೃದ್ಧಿಗೊಳಿಸುತ್ತೆ.
1: ಖಂಡಿತವಾಗಿ.
0: ನಿಮ್ಮ ಬಾಲ್ಯದ ದಿನಗಳಲ್ಲಿ ಹೇಗೆ ಅಮ್ಮ ತಯಾರಿಸ್ತಾ ಇದ್ರು ನೆನಪಿದೆಯಾ?
1: ನಾವು ಕಾಯ್ತಾ ಇದ್ವಿ. ಅದು
0: ಯಾವ ಊರು ನೀವು ಮೂಲತಃ?
1: ಮೂಲತಃ ಕೊಡಗಿನವರು.
0: ಕೊಡಗಿನವರು,
1: ಇಲ್ಲೇ ಹುಟ್ಟಿದ್ದು, ಇಲ್ಲೇ ವಿದ್ಯಾಭ್ಯಾಸ, ಇಲ್ಲೇ ಬೆಳೆದಿದ್ದು, ಎಲ್ಲ ಕೂಡ ಕೊಡಗಿನಲ್ಲಿ.
0: ತುಂಬಾ ಸಂತೋಷ ಆಯ್ತು. ಮತ್ತೆ ನಿಮ್ಮ ಬಾಲ್ಯದ ದಿನಗಳಲ್ಲಿ ಅಮ್ಮ ತಯಾರಿಸ್ತಿದ್ದಂತ ಪಾಯಸದ ಬಗ್ಗೆ ನೆನ್ಪು ಮಾಡ್ಕೊಳ್ಳಿ.
1: ಅಮ್ಮ ತಯಾರಿಸ್ತಿದ್ದಾಗ ನಾವೇನ್ ನೋಡ್ತಾ ಇರ್ಲಿಲ್ಲ ಹೇಗ್ ತಯಾರಿಸ್ತಾರೆ. ಸೊಪ್ಪನ್ನ ಎಲ್ಲಿಂದ ತರ್ತಾ ಇದ್ರು, ಬಂದು ಅದೇನ್ ಮಾಡ್ತಾರೆ ಅಂತ ಹಂಗೆಲ್ಲ ನಮ್ಗೆ ಗೊತ್ತಿತ್ತು. ಏನೇನ್ ಮಾಡ್ತಾರೆ ಅಂತ ಗೊತ್ತಿತ್ತು, ಬಟ್ ನಾವ್ ಕರೆಕ್ಟ್ ಆಗಿ ಅದಕ್ಕೆ ಸಹಾಯ ಕೂಡ ಮಾಡ್ತಾ ಇರ್ಲಿಲ್ಲ ಅವಾಗ. ಇವಾಗ ನಾವೇ ಮಾಡುವಾಗ ನಾವೇ.
0: ನಿಮ್ಮ ಮಕ್ಕಳು ಸಹಾಯ ಮಾಡ್ತಾರ?
1: ಸಹಾಯ ಏನ್ ಮಾಡೋದಿಲ್ಲ, ಬಟ್ ಅವ್ರಿಗೆ ಇಷ್ಟ ಇದೆ. ಅದೊಂದು ಕಲರ್ ಚೇಂಜ್ ಆಗುತ್ತೆ ಅಲ್ವಾ, ಹಾಗಾಗಿ ಅವ್ರಿಗೆ ವಿಶೇಷವಾಗಿ ಅನ್ಸುತ್ತೆ ಎಲ್ರಿಗೂ ಕೂಡ.
0: ಅಂದ್ರೆ ನೋಡೋದೇ ಒಂದ್ ಚಂದ.
1: ನೋಡೋದೇ ಒಂದ್ ಚಂದ.
0: ಎಷ್ಟು ಸಿಹಿ ಅಂತ.
1: ಹಳೆ ಕಾಲದಲ್ಲಿ ಪಾಯಸ, ಅದರಲ್ಲಿ ಮತ್ತೆ ಪುಟ್ ಅಂತ ಹೇಳ್ತಾರೆ, ಮದ್ದು ಪುಟ್ ಅಂತ ಸ್ವಲ್ಪ ಅದನ್ನ ಮಾತ್ರ.
0: ಯಾವ್ದಾದ್ರು ಒಂದು ಹೇಳಿ ನಮ್ಮ ಶ್ರೋತೃಗಳಿಗೆ.
1: ಮತ್ತು ಪಾಯಸ ಅಂತ, ಪಾಯಸ ಮಾಮೂಲಿ ಆ ನೀರನ್ನ ತೆಗೆದು, ಈಗ ನೀನ್ ಹೇಳುವ ಕ್ರಮ ಆಯ್ತಲ್ಲ, ನೀರನ್ನ ತೆಗೆದು ಅದಕ್ಕೆ ಅಕ್ಕಿಯನ್ನ ಹಾಕಿ ಮಾಮೂಲಿ ನಾವು ಪಾಯಸ ಮಾಡ್ತೀವಿ, ಬೆಲ್ಲದ ಪಾಯಸ ಮಾಡ್ತೀವಿ. ಹಾಗೆ ಕಪ್ಪು ಬೆಲ್ಲವನ್ನ ಬಳಸ್ತಾರೆ, ಕೆಲವೊಬ್ರು ಬಿಳಿ ಬೆಲ್ಲವನ್ನ ಬಳಸ್ತಾರೆ.
0: ಈಗ ಇನ್ನು ಒಂದು ಪ್ರಶ್ನೆ ಏನಂದ್ರೆ, ಈಗ ಆ ನೀರನ್ನ ಅತಿಯಾಗಿ ಬೇಯಿಸಿದ್ರೆ ಅಲ್ಲಿರೋ ಸಾರ ಹೋಗಲ್ವಾ?
1: ಹೋಗ್ಬಹುದು ಅಂತ ಅನ್ಸುತ್ತೆ. ಅತಿಯಾಗಿ
0: ಬೇರೆ ಯಾವ ರೀತಿ ಮಾಡಬಹುದು ಸುಲಭವಾಗಿ?
1: ಸುಲಭವಾಗಿ ಕೆಲವರು ಹೇಳ್ತಾರೆ, ಅದನ್ನ ನೀರಿನಲ್ಲಿ ನೆನೆ ಇಟ್ಟರೆ ಕೂಡ ಬಿಡುತ್ತೆ, ಸ್ವಲ್ಪ ರಾತ್ರಿ ಇಟ್ಟರೆ ಬೆಳಿಗ್ಗೆ ಬಿಡುತ್ತೆ ಅಂತ ಹೇಳ್ತಾರೆ. ಬಟ್ ನಾನಿನ್ನು ಆ ಪ್ರಯತ್ನ ಮಾಡ್ಲಿಲ್ಲ. ಹಾಗಾಗಿ
0: ಕಡಿಮೆ ಅವಧಿಯಲ್ಲಿ ತಯಾರಿಸಬಹುದಾದಂತಹ ತಿನಿಸನ್ನ ಮಾಡಬಹುದು ಅಂತ ನಾವು ಅನ್ಕೊಳ್ಬಹುದಾ? ಈಗ ಅಕ್ಕಿ ಆದ್ರೆ ತುಂಬಾ ಹೊತ್ತು ಬೇಯಬೇಕು ಅಲ್ವಾ? ಈಗ ಅದು ರಸ ಏನಿದೆ, ಸೊಪ್ಪಿನ ರಸ, ಅದು ತುಂಬಾ ಬೆಂದ್ರೆ ಅದರ ಸತ್ವ ಹೋಗುತ್ತೆ. ಹಾಗಾಗಿ ನಾವು ಬೆರೆಸಬಹುದಾ ಮಧ್ಯ, ಅಥವಾ ಈ ಒಂದು ಬೇಗ ತಿನಿಸನ್ನ ತಯಾರಿಸುವಂತಹ ತಿನಿಸುಗಳನ್ನ ಮಾಡಬಹುದಾ?
1: ಹಾಗೆ ಆದ್ರೆ ಸತ್ವ ಹೋಗ್ಬಾರ್ದು ಅಂತಂದ್ರೆ ಅದನ್ನ ಟೀ ರೂಪದಲ್ಲಿ ಕೂಡ ಮಾಡಿ ಕುಡಿಬಹುದು ಅಂತ ಹೇಳ್ತಾರೆ.
0: ಕುದಿಸ್ಬಿಟ್ಟು ಅದನ್ನ
1: ಟೀ ತರ ಕುಡಿಬಹುದು ಅಂತ ಕೂಡ ಪ್ರಯೋಗಗಳು ಮಾಡ್ತಾ ಇದ್ದಾರೆ.
0: ನಾವು ಒಂದು 4-5 ಮಂದಿಯನ್ನ ಮಾತನಾಡಿಸ್ತೇನೆ, ನನಗೂ ಕೂಡ ಕೊಟ್ರು ಅದು ಸೊಪ್ಪನ್ನ ಮಾರುಕಟ್ಟೆಯಲ್ಲಿ ತೆಗೆದುಕೊಂಡಿತ್ತು. ಯಾಕೆಂದ್ರೆ ನಾವು ಹೊರಗಿನಿಂದ ಅಂದ್ರೆ ಸಾಕಷ್ಟು ಶ್ರೋತೃಗಳು ಹೊರಗಿನಿಂದ ಬಂದಿರ್ತಾರೆ, ಇಲ್ಲಿಯ ಪದ್ಧತಿಗಳು ಇಷ್ಟ ಆಗಿ ನಾವು ಕೂಡ ಅದನ್ನ ಸೇವಿಸ್ತೀವಿ. ಈಗ ಅದನ್ನ ನಾವು ತಗೊಂಡ್ ಬರುವಾಗ ಒಬ್ರು ಹೇಳ್ತಾ ಇದ್ರು ತರಕಾರಿ ಅಂಗಡಿಯಲ್ಲಿ, ಇದನ್ನ ಈ ದಪ್ಪ ಇರುತ್ತಲ್ಲ ಈ ಏನ್ ಹೇಳ್ತಾರೆ ಆ ಗಿಡದ ಆ ಸೊಪ್ಪಿನಲ್ಲಿ ಅದನ್ನ ದಂಟು ಅದನ್ನ ಕತ್ತರಿಸ್ಬಿಡಿ, ಬೇಡ ಅದು. ಉಳಿದ ಸೊಪ್ಪನ್ನ ಅರಿಶಿನದಲ್ಲಿ ತೊಳೆದು, ಅರಿಶಿನ ಪುಡಿಯಲ್ಲಿ ತೊಳೆದು 2-3 ಸಾರಿ ತೊಳೆದು ನೀವು ಹೇಳಿದಾಗೆ ಅದನ್ನ ಬೇಯಿಸಕ್ಕಿಟ್ಬಿಡಿ, ಮುಚ್ಚಿ ಬೇಯಿಸಿ. ಅದು ತುಂಬಾ ಕಡು ನೀಲಿ ಬಣ್ಣ ಬರುತ್ತೆ ಆಗ ಅದನ್ನ ಬಟ್ಟೆಯಲ್ಲಿ ಸೋಸಿ ಅದನ್ನ ರವೆ, ನಾವು ಕೇಸರಿ ಬಾತ್ ಮಾಡ್ತೀವಲ್ಲ ಆತರ ತುಪ್ಪದಲ್ಲಿ ರವೆಯನ್ನ ಹುರಿದು, ಅವ್ರು ಹೇಳ್ಕೊಟ್ಟಿದ್ದು ಪುರುಷ
1: ಬರ್ಫಿ ಅಂತ ಮಾಡ್ತಾರೆ,
0: ಅದನ್ನ ಅಲ್ಲಿ ಹಾಕಿ ಸ್ವಲ್ಪ ಹೊತ್ತೆ ಕುದಿಯುತ್ತೆ ಅದು, ಆಗ ಶಕ್ತಿ ಹೋಗಲ್ಲ. ಅದಕ್ಕೆ ತುಪ್ಪದಲ್ಲಿ ಇದು ದ್ರಾಕ್ಷಿ, ಗೋಡಂಬಿ, ಒಂದು ಲವಂಗ, ಯಾಲಕ್ಕಿ ಇಷ್ಟನ್ನು ಹಾಕಿ, ಕರಿಮೆಣಸು ಅವ್ರು ಅದ್ ಹೇಳಿಲ್ಲ, ಆಮೇಲೆ
1: ಪಾಯಸಕ್ಕೆ ಹಾಕಿ
0: ಈ ಬೆಲ್ಲ, ಯಾವ್ದೋ ಬೆಲ್ಲ ಹೇಳಿದ್ರು ಅವ್ರು, ಒಂದು ಕಪ್ಪು ಬೆಲ್ಲ ಸಿಗುತ್ತೆ
1: ಅಂತ ಹೇಳ್ತಾರೆ.
0: ಇನ್ನೂ ಒಂದು ಹೇಳ್ತಾರೆ, ಅದಕ್ಕೆ ಒಂದು ಔಷಧಿ ಇರುತ್ತೆ, ಕಾಫಿ ಮಾಡ್ತಾರಂತೆ, ಆ ಬೆಲ್ಲವನ್ನ ಬಳಸಿ ನೀವು ತಿನ್ಬಹುದು ಅಂತ ನನಗೆ ಹೇಳ್ಕೊಟ್ರಪ್ಪ. ಜನಪ್ರಿಯವಾಗಿದೆ ಅನ್ನೋದು ಅಲ್ಲಿ ಅರ್ಥ.
1: ಕೊಡಗಿನ ಮಟ್ಟಿಗೆ ಅಂತೂ ಇವತ್ತು ಎಲ್ಲರೂ ಕೂಡ ಅದನ್ನ ಎಲ್ಲರ ಮನೇಲಿ ಕೂಡ ಆಗ ವಿಶೇಷವಾದ ಖಾದ್ಯವನ್ನ ಮಾಡಿ ತಿನ್ನುವ
0: ಸಂಪ್ರದಾಯ
1: ಬಂದಿದೆ ಈಗ ಹಿಂದಿನ ಕಾಲದಿಂದ.
0: ಈಗ ನಾವು ಇಲ್ಲಿಗೆ ಬರ್ಲಿಲ್ಲ ಅಂದಿದ್ರೆ ನೀವ್ ಅದನ್ನ ವ್ಯಕ್ತಪಡಿಸ್ತಾ ಇರ್ಲಿಲ್ಲ.
1: ಖಂಡಿತವಾಗ್ಲೂ
0: ಕರೆ ತಗೊಳ್ಳೋದು, ಅವರ ನೆಚ್ಚಿನ ಹಾಡನ್ನ ಪ್ರಸಾರ ಮಾಡಿ ತಪ್ಪಿಸ್ಕೊಂಡ್ಬಿಡ್ತಿದ್ರು. ಇವಾಗ ನೋಡಿ ವಾಕ್ಯ ಕಟ್ತಾ ಇದ್ದೀರಾ, ಇದು ಒಂದು ಒಳ್ಳೆಯ ಒಂದು ತಿನಿಸನ್ನ ಹೇಳಿದ್ರಿ. ಈಗ ಕರೆ ಬಂದಿದೆಯಾ?
1: ಕರೆ ಬಂದಿದೆ. ಮುಂದಿನ ಕರೆ ಯಾರ್ದು ಅಂತ ನೋಡೋಣ.

0: ಇದುವರೆಗೆ
1: ನಮಸ್ತೆ, ಹಲೋ ಆಕಾಶವಾಣಿ,
0: ನನ್ನದೇ
1: ಹಾಡು, ನನ್ನದೇ ಹಾಡು.
0: ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳ ನೇರ ಫೋನ್ ಇನ್ ಕಾರ್ಯಕ್ರಮ ಕೇಳಿದೆ.
1: ನಮಸ್ತೆ.
2: ನಮಸ್ತೆ. ನಮಸ್ತೆ ಮೇಡಮ್.
1: ನಮಸ್ತೆ, ಯಾರು, ಎಲ್ಲಿಂದ?
2: ನಾನು ಕೊಡಗಿನಿಂದ ಮಾಡುವ ಸಂಗೀತ ಕಲಾವಿದರು ಮಾತಾಡ್ತಿರೋದು.
1: ನಮಸ್ತೆ ಸರ್.
2: ಶಕುಂತಲಾ ಮೇಡಮ್ ಗೆ ವಿಶೇಷ ನಮಸ್ಕಾರಗಳು.
1: ಧನ್ಯವಾದ. ನಿಮಗೂ ಕೂಡ. ನಮ್ಮ ನಿರೂಪಕರು ಕೂಡ ಇದ್ದಾರೆ, ವಿನೀತಾ ಮಾದಪ್ಪ.
2: ಓಕೆ, ಖಂಡಿತ ಖಂಡಿತ. ಎಲ್ಲರಿಗೂ ನಮಸ್ಕಾರಗಳು.
3: ನಮಸ್ಕಾರಗಳು.
2: ಇಲ್ಲಿ ಆಟಿ ಪಾಯಸ ತಿನ್ನೋದೇ, ಅದು ಬರೀ ಪಾಯಸ ಅಲ್ಲ, ಅದರ ಜೊತೆಯಲ್ಲಿ ಉಪವಿಷ. ಅಂದ್ರೆ ಸಂಸ್ಕೃತ ಭಾಷೆಯಲ್ಲಿ ಉಪವಿಷ ಅಂದ್ರೆ ತಪ್ಪು ತಿಳ್ಕೊಳ್ಬಾರ್ದೆ, ಯಾರು ಉಪವಿಷ ಅಂದ್ರೆ ಕೂತ್ಕೊಂಡು ಅಂತ ಅದರ ಅರ್ಥ. ಸುದಂತ ಪುರತಿಕ್ಷಯ ಧ್ಯೇಯ ನಿಷ್ಠ ದಾತೃದೈವ ಸತ್ಯ ರೂಪೇಣ ಜಾಯಿತೆ ಹರಿ ಅಂತ ಹೇಳುದು. ಹಾಗಾಗಿ
1: ಅದರ ಸಾರ ಹೇಳಿ.
2: ಅದರ ಸಾರಗಳು ಅಂದ್ರೆ ಉಪವಿಷ ಅಂದ್ರೆ ಕೂತ್ಕೊಂಡು ತಿನ್ನಬೇಕು ಅಂತ.
1: ಈಗ ಶ್ಲೋಕ ಹೇಳಿದ್ರಲ್ಲ,
2: ಅದರ ಅರ್ಥಗಳು ಏನಂದ್ರೆ, ನಿನ್ನಲ್ಲಿ ಇರತಕ್ಕಂತ ಮನಭಾವನೆಗಳನ್ನ ನಿನ್ನೊಳಗೆ ನೀನು ನೆಮ್ಮದಿಯಿಂದ ಇದ್ದು ತನ್ನೊಳಗೆ ಇರತಕ್ಕಂತ ಪರಿತ್ಯಾಗಗಳನ್ನು ಹೋಗಲಾಡಿಸಿ ತನ್ನವರು ನನ್ನ ಅಂತೆ, ತನ್ನವರಂತೆ, ಇವರು ಎಲ್ಲರೂ ನಮ್ಮವರು ಎಂಬತಕ್ಕಂತಹ ಕಲ್ಪನೆಯಲ್ಲಿ ಅಂದ್ರೆ ಅವರ ಒಡವೆ ತಂದು ದಾನ ಧರ್ಮ ಮಾಡಿ ಅವಗಲ್ಲದೆ ಪುಣ್ಯ ಯೋಗ ಹೌದು ಹೇಳಿ ಅನ್ನೋದೇ ಒಂದು ಕೃಷಿಗಾರಿಕೆ. ಮತ್ತೆ ಆಕಾಶವಾಣಿಯ ನಿಲಯದಲ್ಲಿ ಬರ್ತಕ್ಕಂತ ಎಲ್ಲ ಕಾರ್ಯಕ್ರಮಗಳು ತುಂಬಾ ತುಂಬಾ ಖುಷಿ ಆಗುತ್ತೆ.
1: ಎಷ್ಟು ವರ್ಷಗಳಿಂದ ಕೇಳ್ತಾ ಇದ್ರಿ ಸರ್?
2: ಸಾಧಾರಣವಾಗಿ ನಾನು ನನಗೆ ಗೊತ್ತಿರುವ ಹಾಗೆ 1985 ರೇಡಿಯೋ ಕೇಳಲಿಕ್ಕೆ ಪ್ರಾರಂಭ ಮಾಡಿದೆ.
1: ನೀವು ಕರೆ ಮಾಡ್ತಾ ಇರ್ಲಿಲ್ವಲ್ಲ ಇತ್ತೀಚೆಗಷ್ಟೇ ನೀವು
2: ಮಾತನಾಡ್ತಿದ್ದೆ.
1: ಸಿಗ್ತಾ ಇರ್ಲಿಲ್ಲ.
2: ಆಕಾಶವಾಣಿಗೆ ಸಾಕಷ್ಟು ಕಾರ್ಯಕ್ರಮಗಳನ್ನು ಕೊಟ್ಟಿದ್ದೇನೆ. ನಮ್ಮ ಮಡಿಕೇರಿ ಜಿಲ್ಲೆಯಲ್ಲಿ ಆಕಾಶವಾಣಿಗೆ ತುಂಬಾ ಕಾರ್ಯಕ್ರಮ ಕೊಟ್ಟಿದ್ದೇನೆ. ಆದರೆ ನಾನು 5 ವರ್ಷಗಳ ಹಿಂದೆ ಬೆಂಗಳೂರಿನಲ್ಲಿ ಸಮರ್ಥನ ಎಂಬತಕ್ಕಂಥ ಸಂಗೀತ ತಂಡ ಇದ್ದುದರಿಂದ ನನಗೆ 5 ವರ್ಷದಿಂದ ಕರೆ ಮಾಡ್ಲಿಕ್ಕೆ ಆಗ್ಲಿಲ್ಲ.
1: 5 ವರ್ಷಗಳು
2: ಬಂದಿದ್ದೇನೆ. ತದನಂತರ ಕರೆಗಳನ್ನು ಸ್ವೀಕರಿಸಕ್ಕೆ ಅವಕಾಶಗಳು ನಮಗೆ ಸಿಕ್ಕಿತ್ತು. ಈಗ ನೀವು
1: ಬೆಂಗಳೂರಲ್ಲಿ ಇದ್ದೆ ಅಂತ ಹೇಳಿದ್ರಿ ಅಲ್ವಾ? ಇಲ್ಲಿಯ ಸಂಸ್ಕೃತಿ, ಸಂಸ್ಕಾರ ಎಲ್ಲವೂ ಕೂಡ ಒಂದು ರೀತಿ ಗೌರವ ಪೂರ್ಣವಾದಂತಹದ್ದು. ನಾವು ಹೊರಗಡೆ ಈಗ ತಿಂಡಿ ತಿನಿಸುಗಳೆಲ್ಲ ಕೂಡ ವಿಶೇಷವಾದದ್ದು. ನೀವು ಅಲ್ಲಿ ಪಾಲಿಸ್ತಿದ್ರಾ?
2: ಆದ್ರೆ ಏನ್ ಮಾಡುದಂದ್ರೆ, ಈ ಆರ್ಮಿಗೆ ಹೋದ ನಂತರ ವಿರೋಧಿಗಳು ಬಂದಾಗ ಅವರಲ್ಲಿ ಹೊಡೆದಾಡುವುದೇ ನಮ್ಮ ಧ್ಯೇಯ. ನನಗೆ ಹೊಟ್ಟೆ ಹಸಿವು ಆದಾಗ ಅದು ಕೊಟ್ಟದ್ದೇ ಧ್ಯೇಯ. ಹಾಗಾಗಿದ್ದರಿಂದ ಅನಿವಾರ್ಯವಾಗಿ ನಾನು ತಿನ್ನುತ್ತಿದ್ದೆ ಹೊರತು ವಿನಃ ನನ್ನ ಕೊಡಗಿನಲ್ಲಿ ಬರತಕ್ಕಂತ ಆಹಾರ ಎಲ್ಲಿ ಸಿಗಲಾರದು, ಸಿಗುವುದು ಇಲ್ಲ.
1: ಹಾಗಾಗಿ ಹಲವರು ಹೇಳ್ತಾರೆ, ಅಂದ್ರೆ ಕೊಡಗಿನಿಂದ ಆಚೆ ಇರುವಂತಹ ಅವರು, ಅಯ್ಯೋ ನಮ್ಮ ನೆಲದಲ್ಲಿ ನಾವು ಈ ರೀತಿಯ ಖಾದ್ಯವನ್ನ ಸೇವಿಸ್ತಾ ಇದ್ವಿ, ನಾವು ಮಿಸ್ ಮಾಡ್ಕೊಂಡ್ಬಿಟ್ವಿ ಇಲ್ಲಿ ಅಂತ ಹೇಳೋದನ್ನ ನಾವು ಕೇಳಿದ್ದೀವಿ.
2: ಖಂಡಿತ
1: ಅಲ್ವಾ? ನಿಮ್ಗೆ ಅನಿಸಿದ್ಯಾ ಆತರ? ಅನಿಸಿತ್ತಾ?
2: ಅಲ್ಲ, ಅನಿಸಿತ್ತು ನನಗೆ ಅನಿಸಿತ್ತು. ಆದ್ರೆ ಅವರು ಕೊಟ್ಟದನ್ನು ತಿನ್ನುವುದೇ ಅನಿವಾರ್ಯವಾಗಿತ್ತು ಅಂತ ನಾನು ಮೊದಲೇ ಹೇಳಿದೆ
1: ಅಲ್ಲ. ಹಸಿವಿಗೆ ಸಿಕ್ಕ ಆಹಾರನೇ ಅಮೃತ ಅಂತ ಅಲ್ವಾ? ಹಾಗಾಗಿ ನೀವು ಸೇವಿಸಿದ್ದೀರಿ. ಆದಾಗ್ಯೂ ಕೂಡ ಮತ್ತೆ ನಿಮ್ಮ ಊರಿಗೆ ಬಂದು ನೀವು ಆಕಾಶವಾಣಿಯ ಜೊತೆ ಮಾತನಾಡ್ತಾ ಇರ್ತಕ್ಕಂಥದ್ದು ಹಲವರಿಗೆ ಸಂತೋಷ, ಆಕಾಶವಾಣಿಗೂ ಕೂಡ ಖುಷಿ.
2: ನನಗೂ ಕೂಡ ತುಂಬಾ ಖುಷಿ ಕೊಡ್ತಿದೆ.
1: ತುಂಬಾ ಸಂತೋಷ ಸರ್. ನಿಮ್ಮ
2: 9 ಜನರು ಕರೆ ಮಾಡಿದ್ರು. ಆ 9 ಜನರು ಕರೆ ಮಾಡಿ ತುಂಬಾ ತುಂಬಾ ಖುಷಿ ಪಟ್ಟುಕೊಂಡ್ರು. ಅವರಿಗೂ ಆಕಾಶವಾಣಿ ನಂಬರ್ ಅನ್ನು ಕೊಟ್ಟು ಬಿಟ್ಟಿದ್ದಾರೆ.
1: ಹೌದಾ?
2: ಹೌದು.
1: ತುಂಬಾ ಸಂತೋಷ. ಈಗ ಒಂದು ನಿಮ್ಮ ನೆಚ್ಚಿನ ಹಾಡು ಹೇಳಲಿಲ್ಲ.
2: ನನಗೆ ಜೀವನ ಚೈತ್ರ ಚಿತ್ರದಿಂದ ನಾದ ಮಾಯಾ ಈ ಲೋಕವೆಲ್ಲ ನಾದ ಮಾಯಾ ಕೊಳ್ಳಲಿಂದ ಗೋವಿಂದ ಆನಂದ ತಂದಿರಲು ನದಿಯ ನೀರು ಮುಗಿಲ ಸಾಲು ಮುರಳಿಯ ಸೊರೆದು ಬೆರೆತು ಚಲನೆ ಬರೆದು ನಿಂತಿರಲು ನಾದ ಮಾಯಾ. ಈ ಹಾಡು ಬೇಕು ಮೇಡಮ್.
1: ಯಾಕಾಗಿ ಇಷ್ಟ? ಎಲ್ಲರಿಗೂ ಇಷ್ಟ, ಆದ್ರೂ ಮಾಧವನ್ ಅವ್ರಿಗೆ ಯಾಕೆ ತುಂಬಾ ಇಷ್ಟ?
2: ಇದು ಯಾಕಂದ್ರೆ ಡಾಕ್ಟರ್ ರಾಜ್ಕುಮಾರ್ ಅವರು ರಾಷ್ಟ್ರೀಯ ಪ್ರಶಸ್ತಿಯನ್ನು ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿಯನ್ನು ಕೂಡ ತಕೊಂಡಿದ್ದಾರೆ. ಡಾಕ್ಟರ್ ರಾಜ್ಕುಮಾರ್ ಅವರು ನಮ್ಮ ಮುಂದೆ ಇವತ್ತು ಇಲ್ಲದಿದ್ರು ಕೂಡ ಕಲೆಯನ್ನು ಮತ್ತೆ ಈ ಹಾಡತಕ್ಕಂಥ

0: ಆಡುಗರ ತಲೆಯ ಒಳಗೆ ಅದನ್ನು ತುಂಬಿಸಿ ಬಿಟ್ಟು ತುರುಚಿ ಬಿಟ್ಟು ಹೋಗಿದ್ದಾರೆ.
1: ಹೌದು ಹೌದು.
0: ಹಾಗಾಗಿ ಡಾಕ್ಟರ್ ರಾಜ್ಕುಮಾರ್ ಅವರು ನಮ್ಮ ಮುಂದೆ ಇಲ್ಲವಾಗಿದ್ದರು ಕೂಡ
1: ಒಂದು ಸಮಾಜಕ್ಕೆ ಮಾದರಿಯಾಗಿದ್ದಾರೆ.
0: ಖಂಡಿತ ಹೌದು.
1: ಅವರ ಚಿತ್ರಗಳನ್ನ ವೀಕ್ಷಿಸಿ ಹಲವರು ಬದಲಾಗಿದ್ದಾರೆ ಅಲ್ವಾ? ತುಂಬಾ ಖುಷಿ ಆಯ್ತು. ಈಗ ಒಂದು ನುಡಿಗಟ್ಟು ನಿಮಗೆ. ಇವತ್ತಿನ ನುಡಿಗಟ್ಟು ಪುಸ್ತಕದ ಹುಳು.
0: ಮೇಡಮ್,
1: ಪುಸ್ತಕದ ಹುಳು.
0: ಪುಸ್ತಕದ ಹುಳು ಅಂದ್ರೆ ನನಗೆ ಹೇಗೆಂದ್ರೆ ನಾನು ನನಗೆ ಕಂಡ ಕಾಣಿಸೋದು, ನಾನು ಬ್ಲೈಂಡ್ ಆಗಿದ್ದೇನೆ. ಆದರೂ ಪುಸ್ತಕದ ಹುಳು ಅಂದ್ರೆ ಅದನ್ನೇ ನಾವು
1: ಮತ್ತೆ ಮತ್ತೆ ಓದೋದು,
0: ಪುಟಗಳನ್ನ ಮತ್ತೆ ಮತ್ತೆ ಓದಬೇಕು. ಆ ಮತ್ತೆ ಮತ್ತೆ ಓದಿದಾಗಲೇ ಆವಾಗ ಏನಾಗುತ್ತೆ ಅಂದ್ರೆ ನಮ್ಮ ನಾವು ಊಹಿಸಿಕೊಂಡರೆ ಹಸಿರಿನ ಉಡುಗೊರೆ ಹುಟ್ಟಿ ಹಸಿರಿನ ಉಡುಗೊರೆ ಹುಟ್ಟಿ ಹಣನ್ನ ಕೊಡಗಿನ ಬಾಲಲ್ಲಿ ನೀನೆ, ಮಡಿಕೇರಿಯ ಈ ಆಕಾಶವಾಣಿ ಬೆಳಗುತ್ತಿಹುದು ನೀನೆ. ಉದಯ ರಾಗ ಸಲಹೆ
1: ನುಡಿಗಟ್ಟಿಗೆ ಒಂದು
0: ರೈತರಿಗೆ ಸಲಹೆಗಳನ್ನು ಸುದ್ದಿ ಸಮಾಚಾರ ಚಿತ್ರಗೀತೆ. ಅದುವೇ ನಮ್ಮ ಜೀವನದಲ್ಲಿ ಬರುತ್ತಿರುವ ಮಾತು ಶಕುಂತಲೆ ಮೇಡಮ್ ಅವರ ಆಶೆ.
1: ಅಯ್ಯೋ, ತುಂಬಾ ಸಂತೋಷ ಆಯ್ತು. ಇದರಲ್ಲಿ ಎಲ್ಲರೂ ಕೂಡ ಕರ್ತವ್ಯ ನಿಭಾಯಿಸೋಕೆ ಅಂತಾನೆ ಇರ್ತಾರೆ. ಅದರಲ್ಲಿ ವಿಶೇಷವಾಗಿ ಏನು,
0: ನನ್ನ ಸಂಚರಣೆ ನಂಬರ್ ಇತ್ತಿದೆ ನೋಡಿ, 9591 9666 590.
1: ನಮ್ಮ ಶ್ರೋತೃಗಳು ಕೇಳಿಸ್ಕೊಂಡಿರ್ತಾರೆ, ನಿಮ್ಮ ನಿಮ್ಮಲ್ಲಿರುವಂತಹ ನಿಮ್ಮಲ್ಲಿ ಅಡಗಿರುವಂತಹ ಪ್ರತಿಭೆ ಕಲೆ ಎಲ್ಲರಿಗೂ ಸಿಗುವಂತಾಗ್ಲಿ ಅಂತ ಹೇಳ್ತಾ ಮತ್ತೊಮ್ಮೆ ಅಭಿನಂದನೆಗಳು. ಈಗ ನಿಮ್ಮ ನೆಚ್ಚಿನ ಹಾಡು ಪ್ರಸಾರ ಆಗುತ್ತೆ. ಧನ್ಯವಾದ ಸರ್. ನಮಸ್ಕಾರ.
0: ಧನ್ಯವಾದಗಳು.
1: ಧನ್ಯವಾದ ಸರ್.
0: ಧನ್ಯವಾದ.
2: ಇದುವರೆಗೆ
1: ಈಗ ವಿನೀತಾ
3: ಹೇಳಿ,
1: ಪುಸ್ತಕದ ಹುಳು ಅಂತ ನೀವು ಏನೋ ಕೊಟ್ರಿ, ಅವರು ಒಂದು ಕವನವನ್ನೇ ವಾಚಿಸ್ಬಿಟ್ರು. ಖುಷಿ. ಆಕಾಶವಾಣಿಯ ಕಾರ್ಯಕ್ರಮಗಳ ಕುರಿತಾಗಿ ಅವರು ಹೇಳಿದ್ರು, ತುಂಬಾ ಅಭಿಮಾನ.
3: ಹೌದು
1: ನೋಡಿ, 5 ವರ್ಷಗಳ ಕಾಲ ಹೊರಗಿದ್ದು ಮತ್ತೆ ನಾವು ಇಲ್ಲಿ ಹೊಂದ್ಕೊಂಡು ಬಂದು ನಮ್ಮೂರಿಗೆ ಬಂದಂತ ಸಂತಸದಲ್ಲಿ ನಮ್ಮನ್ನೇ ನಾವು ಮರ್ತು ಬಿಡ್ತೀವಿ ಅಲ್ವಾ? ಈಗ ಹೊರಗಿನಿಂದ ಬಂದಂತವರು ಕೂಡ ಕಾರ್ಯಕ್ರಮವನ್ನ ಕೇಳ್ತಾರೆ. ಇದರಲ್ಲಿ ಎಲ್ಲರೂ ಒಂದೇ, ನಾನು ನೀನು ಅವನು ಅವಳು ಅಂತ ಏನೂ ಇಲ್ಲ, ಎಲ್ಲರೂ ಒಂದೇ ಅಲ್ವಾ? ಈ ಒಂದು ಸೌಹಾರ್ದ ಭಾವನೆಯಲ್ಲಿ ಬದುಕುವಂತಹ ಜನರ ನಡುವೆ ಇರುವಂತಹದ್ದು ಒಂದು ಸವಿನೆನಪು ಅಲ್ವಾ? ನಾವು ಹೊರಗಡೆ ಹೋದಾಗ ನಮ್ಮ ಊರನ್ನ ಪ್ರತಿದಿನ ನೆನ್ಪಿಸ್ಕೊಳ್ತೀವಿ, ಅಯ್ಯೋ ನಾನು ಅಲ್ಲಿದ್ದೆ, ನಾನು ಇಲ್ಲಿದ್ದೆ, ಹೀಗಿದ್ದೆ, ಹಾಗೆ ಇರ್ಬೋದಿತ್ತು ಅಂತ. ಆದ್ರೆ ಯಾವುದೋ ಒಂದು ಅನಿವಾರ್ಯ ಕಾರಣಗಳಿರುತ್ತಲ್ವಾ, ಹಾಗಾಗಿ ಎಲ್ಲರಿಗೂ ಈ ಸಂದರ್ಭ ಒದಗ್ಬಿಡತ್ತೆ ಅನಿವಾರ್ಯವಾಗಿ. ಆಗ ಏನ್ ಮಾಡಕ್ಕಾಗಲ್ಲ, ಅದನ್ನ ಬಂದದ್ದನ್ನ ಸ್ವೀಕರಿಸಬೇಕು, ಇರುವುದರಲ್ಲಿ ನಾವು ಸಂತೋಷವನ್ನ ಪಡಬೇಕು ಅಂತ ನಮ್ಮ ವ್ಯಕ್ತಿ ವಿಶೇಷದಲ್ಲಿ ಹಲವರು ಹೇಳ್ತಾರೆ ಅಲ್ವಾ? ಹಾಗಾಗಿ ಒಂದು ಕವನವನ್ನ ವಾಚಿಸಿದ್ರು, ಅವರಿಗೆ ಸಂತೋಷ ಅವರದಾಗ್ಲಿ ಅಂತ ಹೇಳೋಣ. ಈಗ ಪುಸ್ತಕದ ಹುಳುವಿಗೆ ನೀವು ವಾಕ್ಯ ಹೇಳ್ಬೇಕು.
3: ಪುಸ್ತಕದ ಹುಳು ಅಂದ್ರೆ ಬೇರೆ ಏನೋ ನೋಡದೆ ಪುಸ್ತಕವನ್ನೇ ಓದ್ತಾ ಇರೋದು. ಅಂದ್ರೆ ಕೆಲವರು ಹೇಳ್ತಾರೆ ಅದಕ್ಕೆ ಬೇರೆ ಏನ್ ಗೊತ್ತಿಲ್ಲ, ಪುಸ್ತಕವನ್ನೇ ಓದ್ತಾ ಇರುತ್ತೆ, ಅದು ಪುಸ್ತಕದ ಹುಳು ಅಂತ. ಕೆಲವೊಂದು ಮಕ್ಳಿಗೂ ಕೂಡ ಸಣ್ಣ ಪುಟ್ಟ ಸಹಾಯ ಮಾಡು ಅಂದ್ರೆ ಇಲ್ಲ ನನ್ಗೆ ಓದ್ಲಿಕ್ಕಿದೆ, ನನ್ಗೆ ಓದ್ಲಿಕ್ಕಿದೆ ಅಂತ ಹೇಳ್ತೀರ. ಸರಿ, ನೀನು ಓದ್ಕೊಂಡೇ ಇರೋ ಅಂತ ಅದೊಂದು ಪುಸ್ತಕದ ಹುಳು ಅಂತ ನಮ್ಮ ಭಾಷೆಯಲ್ಲಿ. ಹಾಗೆ ಮನೆಯಲ್ಲಿ ಆಡುವಾಗ ಮಕ್ಕಳ ಜೊತೆ ಎಲ್ಲ ಹೇಳುವಾಗ ಹಾಗೆ ಹೇಳ್ತಾರೆ.
1: ಈಗ ನೀವು ನನಗೆ ಹೇಳಿ ಅಂತ ಹೇಳದೆ ಇದ್ರು ನಾನು ಹೇಳ್ಬೇಕು ಇವಾಗ, ಹೇಳಿ ಅಂತಂದ್ರೆ ಸಮಯ ವ್ಯಯ ಆಗ್ಬಿಡತ್ತೆ. ನಾನು ನನ್ನ ಹವ್ಯಾಸಗಳಲ್ಲಿ ಪುಸ್ತಕದ ಹುಳು ಎಂದು ಗುರುತಿಸುತ್ತಾರೆ, ನನ್ನ ಹವ್ಯಾಸವನ್ನು ಕಂಡು ಇವರು ಪುಸ್ತಕದ ಹುಳು ಎಂದು ಗುರುತಿಸುತ್ತಾರೆ ಸ್ನೇಹಿತರು ಅಂತ ಅಲ್ವಾ? ಸರಿ ಇದೆಯಾ?
3: ಸರಿ ಇದೆ. ಅಂದ್ರೆ ಯಾವಾಗ್ಲೂ ಓದ್ತಾ ಇರ್ತೀರಾ ಅಂತ ಪುಸ್ತಕದ ಹುಳು ಅಂತ.
1: ಹಾಗೆ ಪುಸ್ತಕವನ್ನ ಓದ್ಬೇಕು ಯಾವತ್ತು ಅಷ್ಟೇ. ನೀವೇನ್ ಹೇಳ್ತೀರಿ, ನಿಮ್ಮ ಮಕ್ಕಳು ಕೂಡ ಓದ್ತಾ ಇದ್ದಾರೆ,
3: ಪುಸ್ತಕವನ್ನ ಓದ್ಬೇಕು, ಅದ್ರ ಜೊತೆಗೆ ನಮ್ಮ ಸುತ್ತಮುತ್ತಲು ಏನ್ ನಡೀತಾ ಇದೆ ಅಂತ ಕೂಡ ನಾವು ಅರ್ಥಕೊಳ್ಬೇಕು ಅಂತ ಹೇಳ್ತೇನೆ.
1: ನಿಜವಾಗಿ ಒಂದು ಒಳ್ಳೆಯ ಸಂಗತಿ. ಅವರ ಹಾಡನ್ನ ಪ್ರಸಾರ ಮಾಡಿ ನಂತರ ಮಾತನಾಡೋಣ.
3: ಖಂಡಿತವಾಗ್ಲೂ ಅವರ ಹಾಡು ಪ್ರಸಾರ ಆಗ್ತಾ ಇದೆ.

0: ವಿನೀತಾ
1: ಹೇಳಿ,
0: ಇವತ್ತಂತೂ ಮದ್ದು ಪಾಯಸ ಮಾಡೋದು ಹೇಳಿದ್ರಿ.
1: ಇನ್ನು
0: ಸಮಯ ನೋಡಿದ್ರೆ
1: ಮುಗಿತಾ ಬಂತು,
0: ಮುಕ್ತಾಯ ಆಗ್ತಾ ಇದೆ ಕಾರ್ಯಕ್ರಮ. ಅಂದ್ರೆ ಮುಗಿಯಲ್ಲ ಯಾವ್ದು, ಯಾವಾಗಿರುತ್ತೆ ಹೇಳಿ?
1: ಇನ್ನು ನಾಡಿದ್ ಬುಧವಾರ.
0: ಬುಧವಾರ ಇರುತ್ತೆ. ನಾವು ಅವ್ರನ್ನ ಭೇಟಿ ಮಾಡೋದಕ್ಕೆ ಬುಧವಾರದ ತನಕ
1: ಕಾಯ್ಬೇಕು.
0: ಬುಧವಾರ, ಆ ನಂತರ ಶುಕ್ರವಾರ. ನೀವೆಲ್ಲರೂ ಕೂಡ ಒಂದೊಂದು ಮಾಹಿತಿಯನ್ನ ಕೊಡ್ತೀರಿ ಅಂತ ನಮ್ಮ ಶ್ರೋತೃಗಳು ಕಾಯ್ತಾ ಇರ್ತಾರೆ. ನಾವು ಕೂಡ ಮನೆಯಲ್ಲಿದ್ದಾಗ ವಿನೀತಾ ಅವರು ಏನಾದ್ರೂ ಮಾಹಿತಿ ಕೊಡ್ತಾರೆ ಅಂತ ಬರೀ ಕರೆ ಸ್ವೀಕರಿಸಿ ಚಿತ್ರಗೀತೆಗಳ ಹಾಕ್ಬಿಟ್ರೆ ನಮ್ಗೆ ಮಾಹಿತಿಯ ಮಹಾಪುರ ಸಿಗಲ್ಲ. ಹಲವರು ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ, ಮತ್ತೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸೋದಿಕ್ಕೆ ಪ್ರಯತ್ನ ಪಟ್ಟಿದ್ದಕ್ಕೆ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನ ಹೇಳೋಣ. ಮರಳಿ ಯತ್ನ ಮಾಡುವಂತ ಮತ್ತೆ ಅಂತ್ಯಾಕ್ಷರಿ ಕಾರ್ಯಕ್ರಮಕ್ಕೆ ಎರಡೆರಡು ಸಾಲುಗಳನ್ನ ಅವರು ಅಭ್ಯಾಸ ಮಾಡ್ಲಿ, ಎಲ್ಲರೂ ಕೂಡ ನಾವು ಸಂತೋಷದಿಂದ ನಾವು ಕೇಳ್ತೀವಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನ ಮುಕ್ತಾಯ ಮಾಡುವ
1: ಎಲ್ರಿಗೂ ಮತ್ತೊಮ್ಮೆ
0: ನಮಸ್ಕಾರ. ಹಾಗೆ ಒಂದು ವಾಕ್ಯ ಹೇಳ್ಬೇಕಲ್ವಾ ನಮ್ಮ ಶ್ರೋತೃಗಳಿಗೆ? ನಾವು ನಮ್ಮ ಒಳಿತಿಗಾಗಿ ಒಂದು ವೇದ ಮಂತ್ರವನ್ನ ಹೇಳಬೇಕು. ಓಂ ಅಸತೋಮಾ ಸದ್ಗಮಯ ತಮಸೋಮಾ ಜ್ಯೋತಿರ್ಗಮಯ ಮೃತ್ಯೋರ್ಮಾ ಅಮೃತಂಗಮಯ. ಅಂದ್ರೆ ನಮ್ಮನ್ನು ಅಸತ್ಯದಿಂದ ಸತ್ಯದೆಡೆಗೆ ಕರೆದೊಯ್ಯು, ಕತ್ತಲೆಯಿಂದ ಬೆಳಕಿನೆಡೆಗೆ ಕರೆದೊಯ್ಯು, ಮೃತ್ಯುವಿನಿಂದ ಅಮೃತದತ್ವಕ್ಕೆಡೆಗೆ ಅಮೃತ ತತ್ವದೆಡೆಗೆ ಕರೆದೊಯ್ಯು. ನಾವು ನಮ್ಮ ದೇಶದ ಹಿತ ಉನ್ನತಿಗಾಗಿ, ಮಿತ್ರರ ಬಂಧುಗಳ ಹಿತಕ್ಕಾಗಿ, ನಮ್ಮ ತಾಯಿ ತಂದೆಯರಿಗಾಗಿ ಮತ್ತು ಅಂತಿಮವಾಗಿ ಇಡೀ ಮಾನವತೆಯ ಒಳಿತಿಗಾಗಿ ಪ್ರಾರ್ಥನೆಯನ್ನ ಮಾಡಬೇಕು ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನ ಮುಕ್ತಾಯ ಮಾಡೋಣ. ನನ್ನೆದೆಯ ಹಾಡು ನೇರ ಫೋನಿನ ಕಾರ್ಯಕ್ರಮ.
1: ಎಲ್ರಿಗೂ
0: ಮತ್ತೆ ಇವತ್ತು ತಾಂತ್ರಿಕ ಸಹಕಾರ ಕಾರ್ಯಕ್ರಮದ
1: ಪಿ ಶಿವಾನಂದ್ ಅವರು, ಹಾಗೆ ಕೆಟಿ ನಾಗರಾಜ್ ಹಾಗೂ ಉದಯ್ ಕುಮಾರ್. ಕಾರ್ಯಕ್ರಮದ ನಿರ್ವಹಣೆ ಶಕುಂತಲಾ ಎಂ.
0: ಪ್ರಸ್ತುತಪಡಿಸಿದಂತಹ ಅವರು ವಿನೀತಾ ಮಾದಪ್ಪ. ನಮ್ಮೆಲ್ಲ ಪ್ರೀತಿಯ ಶ್ರೋತೃಗಳಿಗೆ
1: ಮತ್ತೊಮ್ಮೆ ಧನ್ಯವಾದಗಳನ್ನು ತಿಳಿಸ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೇವೆ.
2: ಇದುವರೆಗೆ
3: ಹಲೋ ಆಕಾಶವಾಣಿ,
2: ನನ್ನೆದೆಯ ಹಾಡು,
3: ನನ್ನೆದೆಯ ಹಾಡು
2: ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳ ನೇರ ಫೋನಿನ ಕಾರ್ಯಕ್ರಮ ಕೇಳಿದಿರಿ. ಕಾರ್ಯಕ್ರಮ ನಿರ್ವಹಣೆ ಎಂ ಶಕುಂತಲಾ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ರಾಜ್ಯದಲ್ಲಿ ಕುಡಿಯುವ ನೀರಿನ ಸಂಗ್ರಹ ಹಾಗೂ ಪೂರೈಕೆಗೆ ಪ್ರಥಮ ಆದ್ಯತೆ ನೀಡಲಾಗಿದೆ. ಕುಡಿಯುವ ನೀರಿನ ಭದ್ರತೆಗಾಗಿ ಜಲಾಶಯಗಳಲ್ಲಿ 40 TMC ನೀರನ್ನು ಕಾಯ್ದಿರಿಸಲಾಗುವುದು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಗೃಹ ಕಚೇರಿ ಕೃಷ್ಣಾದಲ್ಲಿ ಆಯೋಜಿತ ಕಾವೇರಿ ನದಿ ನೀರು ಹಂಚಿಕೆ ಹಾಗೂ ಪ್ರಸ್ತುತ ಪರಿಸ್ಥಿತಿಯ ಕುರಿತು ಆಯೋಜಿತ ಸರ್ವಪಕ್ಷ ಸಭೆಯಲ್ಲಿ ಅವರು ಮಾತನಾಡಿದರು. ರಾಜ್ಯದ ರೈತರು ಹಾಗೂ ಜನರ ಹಿತರಕ್ಷಣೆಗೆ ಸರ್ಕಾರ ಸದಾ ಬದ್ಧವಾಗಿದೆ ಎಂದರು. ತುಂಗಭದ್ರಾ ಜಲಾಶಯಕ್ಕೆ 50,000 ಕ್ಯೂಸೆಕ್ ನೀರು ಹರಿದು ಬರುತ್ತಿದೆ. ಪ್ರಸ್ತುತ ನೀರಿನ ಸಂಗ್ರಹ 45 TMC ತಲುಪಿದೆ. ಈ ಹಿನ್ನೆಲೆ ಎಡ ಹಾಗೂ ಬಲದಂಡೆ ಕಾಲುವೆಗಳಿಗೆ ನೀರು ಹರಿಸಬೇಕು. ಸರ್ಕಾರ ಶೀಘ್ರದಲ್ಲಿ ನೀರಾವರಿ ಸಲಹಾ ಸಮಿತಿ ಸಭೆ ನಡೆಸಬೇಕು ಎಂದು ತುಂಗಭದ್ರಾ ರೈತ ಸಂಘ ಆಗ್ರಹಿಸಿದೆ. ತುಂಗಭದ್ರಾ ಜಲಾಶಯದಿಂದ ಎಡದಂಡೆ ಕಾಲುವೆಗೆ ನೀರು ಹರಿಸುವ ಕುರಿತು ತುಂಗಭದ್ರಾ ಆಡಳಿತ ಮಂಡಳಿ ಜನಪ್ರತಿನಿಧಿಗಳೊಂದಿಗೆ ಚರ್ಚಿಸಿ ಜಲಾಶಯದ ಒಳಹರಿವಿನ ಆಧಾರದ ಮೇಲೆ ಸರ್ಕಾರ ನೀರು ಬಿಡುಗಡೆಗೆ ನಿರ್ಧಾರ ಕೈಗೊಳ್ಳಲಿದೆ ಎಂದು ವಿಧಾನ ಪರಿಷತ್ ಸದಸ್ಯ ಎನ್ಎಸ್ ಬೋಸರಾಜು ಹೇಳಿದರು. ಕೊಪ್ಪಳದಲ್ಲಿ ರೈತರ ಮನವಿ ಸ್ವೀಕರಿಸಿ ಅವರು ಮಾತನಾಡಿದರು. ಲಭ್ಯವಿರುವ ನೀರಿನ ಸಮರ್ಪಕ ಬಳಕೆಯಾಗಬೇಕು. ಜಲಾಶಯಕ್ಕೆ ನೀರಿನ ಒಳಹರಿವು ಹೆಚ್ಚಾದರೆ ರೈತರ ಬೇಡಿಕೆಯನ್ನು ಸರ್ಕಾರ ಗಂಭೀರವಾಗಿ ಪರಿಗಣಿಸಲಿದೆ ಎಂದರು. ಬೆಳಗಾವಿ ಜಿಲ್ಲೆ ಹುಕ್ಕೇರಿ ತಾಲೂಕಿನ ಹಿರಣ್ಯಕೇಶಿ ನದಿಯಿಂದ ಜಿಆರ್ಬಿಸಿ ಕಾಲುವೆಗೆ ನೀರೆತ್ತುವ ಯೋಜನೆಯ ಪಂಪ್ ಹೌಸ್ ಸ್ಥಳಕ್ಕೆ ಲೋಕೋಪಯೋಗಿ ಖಾತೆ ಸಚಿವ ಸತೀಶ್ ಜಾರಕಿಹೊಳಿ ಭೇಟಿ ನೀಡಿ ಪರಿಶೀಲಿಸಿದರು. ಹುಬ್ಬಳ್ಳಿ ತಾಲೂಕು ಕೆರೆಸೂರು ಸರ್ಕಾರಿ ಪ್ರೌಢಶಾಲೆಯ ಅರಳಿಕಟ್ಟೆ ತೆರೆದ ವಾಚನಾಲಯದಲ್ಲಿ ಶಾಲಾ ಶಿಕ್ಷಣ ಇಲಾಖೆ ಇಂಡಿಯಾ ಫೌಂಡೇಶನ್ ಫಾರ್ ಆರ್ಟ್ ಕಲಿ ಕಲಿಸು ಸಹಯೋಗದಲ್ಲಿ ಆಯೋಜಿತ ಮಕ್ಕಳ ಬರಹಗಳ ಸಂಕಲನ ಅರಳಿಕಟ್ಟೆ ಅರಿವಿನ ಮೂಟೆಯನ್ನು ವಿಧಾನ ಪರಿಷತ್ ಸಭಾಪತಿ ಬಸವರಾಜ ಹೊರಟ್ಟಿ ಬಿಡುಗಡೆಗೊಳಿಸಿದರು. ಪುಸ್ತಕ ಬಿಡುಗಡೆ ಹಿನ್ನೆಲೆ ಶಾಲೆಯ ಅರಳಿಕಟ್ಟೆ ವಾಚನಾಲಯದ ವಿಶೇಷತೆ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ ಶಿಕ್ಷಕ ಡಾಕ್ಟರ್ ಲಿಂಗರಾಜ ರಾಮಪುರ.
1: ಕಳೆದ 18 ತಿಂಗಳಿಂದ ಅರಳಿಕಟ್ಟೆಯ ಚಟುವಟಿಕೆಗಳು ನಿರಂತರವಾಗಿ ನಡ್ಕೊಂಡು ಬಂದಿದ್ದಾವೆ. ಅರಳಿಕಟ್ಟೆ ಅಂತ ಅನ್ನೋದು ಅದೊಂದು ತೆರೆದ ವಾಚನಾಲಯ. ಅಲ್ಲಿ ಮಕ್ಕಳಿಗೆ, ಯುವಕರಿಗೆ, ಹಿರಿಯರಿಗೆ ನಿರಂತರವಾಗಿ ಓದಲಿಕ್ಕೆ ಪುಸ್ತಕಗಳಿರ್ತವೆ. ಮತ್ತೆ ಶನಿವಾರ ಮತ್ತು ರವಿವಾರಗಳಂದು ರಾಜ್ಯದ ಬೇರೆ ಬೇರೆ ಸಂಪನ್ಮೂಲ ವ್ಯಕ್ತಿಗಳನ್ನ ಕರೆಸಿ ಚಟುವಟಿಕೆಗಳನ್ನ ಹಮ್ಮಿಕೊಳ್ಳಲಾಗುತ್ತೆ. ಕವಿತೆ ಕಟ್ಟೋಣ, ಅಭಿನಯ ಕಲಿಯೋಣ, ಹೆಜ್ಜೆ ಹಾಕೋಣ, ಮಕ್ಕಳ ಗ್ರಾಮ ಸಭೆ, ಆಕಾಶ ವೀಕ್ಷಣೆ, ಮರಗಳ ಅಧ್ಯಯನ, ಪರೀಕ್ಷೆಯೊಂದು ಹಬ್ಬ, ಪುಸ್ತಕ ಜೋಳಿಗೆ, ಈ ರೀತಿ ಕಲೆ, ಸಾಹಿತ್ಯ, ಸಂಸ್ಕೃತಿ, ಪರಿಸರ, ನಾಟಕ, ಹೀಗೆ 60ಕ್ಕೂ ಹೆಚ್ಚು ಚಟುವಟಿಕೆಗಳನ್ನ ಅಲ್ಲಿ ನಡೆಸಲಾಗಿದೆ.
0: ಬಾಗಲಕೋಟೆ ಜಿಲ್ಲೆಯಲ್ಲಿ ಮಳೆ ಕೊರತೆ ಸಮಸ್ಯೆ ಎದುರಿಸುತ್ತಿರುವ ಹುನಗುಂದ ತಾಲೂಕಿನ ರಕ್ಕಸಗಿ ಹಾಗೂ ಸೂಳೆಭಾವಿ ಗ್ರಾಮಗಳು, ಬಾಗಲಕೋಟೆ ತಾಲೂಕಿನ ಶಿರೂರ, ಗುಳೇದುಗುಡ್ಡ ತಾಲೂಕಿನ ಬೂದನಗಡ ಹಾಗೂ ಪಾದನಕಟ್ಟಿ ಗ್ರಾಮಗಳ ರೈತರ ಜಮೀನುಗಳನ್ನು ಜಿಲ್ಲಾಧಿಕಾರಿ ಸಂಗಪ್ಪ ವೀಕ್ಷಿಸಿದರು. ಹಾನಿಗೊಳಗಾದ ಹೆಸರು ಹಾಗೂ ತೊಗರಿ ಬೆಳೆ ತಾಕುಗಳನ್ನು ಪರಿಶೀಲಿಸಿ ರೈತರಿಂದ ಮಾಹಿತಿ ಪಡೆದರು. ಕಲಬುರಗಿ ನಗರದ ಎಸ್ಬಿ ಮಹಾವಿದ್ಯಾಲಯದಲ್ಲಿ ಮೈ ಭಾರತ್ ವತಿಯಿಂದ ಆಯೋಜಿತ ವಿಕಸಿತ ಭಾರತಕ್ಕಾಗಿ ನಶೆಮುಕ್ತ ಯುವಜನತೆ ಕಾರ್ಯಕ್ರಮದಲ್ಲಿ ಒಟ್ಟು 200 ಜನ ವಿದ್ಯಾರ್ಥಿಗಳು ಪಾಲ್ಗೊಂಡು ನಶೆ ಮುಕ್ತತೆಯ ಪ್ರತಿಜ್ಞೆ ಸ್ವೀಕರಿಸಿದರು. ವ್ಯಸನಗಳಿಂದ ಮುಕ್ತರಾಗಲು ಆಪ್ತ ಸಮಾಲೋಚನೆಗಾಗಿ ಟೆಲಿಮನಸ್

0: ಉಚಿತ ಸಹಾಯವಾಣಿ 144416 ಸಂಪರ್ಕಿಸುವಂತೆ ಡಿಮಾನ್ಸ್ ಕೋರಿದೆ. ಬೀದರ್ ಜಿಲ್ಲೆಯಲ್ಲಿ ತಂಬಾಕು ಉತ್ಪನ್ನಗಳ ನಿಷೇಧ ಕಾಯ್ದೆ ಕೋಟ್ಪಾ 2003 ಪರಿಣಾಮಕಾರಿಯಾಗಿ ಅನುಷ್ಠಾನಗೊಳಿಸಲು ಯೋಜಿಸಲಾಗಿದೆ ಎಂದು ಅಪರ ಜಿಲ್ಲಾಧಿಕಾರಿ ಶಿವಾನಂದ ಕರಾಳೆ ಸೂಚಿಸಿದ್ದಾರೆ. ಧಾರವಾಡ ರಾಣಿ ಚೆನ್ನಮ್ಮ ನಗರದ ಉದ್ಯಾನದಲ್ಲಿರುವ ಶ್ರೀ ಗಣೇಶ ಮಂದಿರದಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಬೆಂಗಳೂರು, ಕರ್ನಾಟಕ ಜಾನಪದ ಟ್ರಸ್ಟ್ ಸೇರಿದಂತೆ ಸ್ಥಳೀಯ ಸಂಸ್ಥೆಗಳ ಸಹಯೋಗದಲ್ಲಿ ಆಯೋಜಿತ 13 ದಿನಗಳ ಜನಪದ ಹಾಡುಗಳ ತರಬೇತಿ ಕಾರ್ಯಕ್ರಮ ಯಶಸ್ವಿಯಾಗಿ ಸಂಪನ್ನಗೊಂಡಿತು. ಹಿರಿಯ ಜನಪದ ವಿದ್ವಾಂಸ ಡಾಕ್ಟರ್ ರಾಮು ಮೂಲಗಿ ಅವರನ್ನು ಸನ್ಮಾನಿಸಿ ಗೌರವಿಸಲಾಯಿತು. ಕೊಪ್ಪಳ ಜಿಲ್ಲೆಯಲ್ಲಿ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ 2026 ಕಾರ್ಯ ಪ್ರಗತಿಯಲ್ಲಿದೆ. ಇದುವರೆಗೆ ಒಟ್ಟು 10,40,025 ಗಣತಿ ನಮೂನೆಗಳ ಡಿಜಿಟಲೀಕರಣ ಪೂರ್ಣಗೊಂಡಿದೆ ಎಂದು ಅಪರ ಜಿಲ್ಲಾ ಚುನಾವಣಾಧಿಕಾರಿ ಸಿದ್ರಾಮೇಶ್ವರ ತಿಳಿಸಿದ್ದಾರೆ. ಕಲಬುರಗಿ ಜಿಲ್ಲೆಯಲ್ಲಿ ಇದುವರೆಗೆ 18,28,719 ಮತದಾರರ ಗಣತಿ ನಮೂನೆಗಳನ್ನು ಡಿಜಿಟಲೀಕರಿಸಲಾಗಿದೆ ಎಂದು ಜಿಲ್ಲಾ ಚುನಾವಣಾಧಿಕಾರಿ ಇಕ್ರಂ ಶರೀಫ್ ತಿಳಿಸಿದ್ದಾರೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ ಮಧ್ಯಾಹ್ನ 1:10.
1: ಆಕಾಶವಾಣಿ ಕಾರ್ಯಕ್ರಮ ವನಿತಾ ವಿಹಾರ.

0: ಇಂದಿನ ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಮೊದಲಿಗೆ ಸ್ತನ್ಯಪಾನ ಸಪ್ತಾಹ ಆಚರಣೆಯ ಸಂದರ್ಭದಲ್ಲಿ ಡಾ ಪ್ರಿಯಾ ಶಂಕರ್ ಬಿಜಾಪುರ್ ಅವರೊಂದಿಗೆ ಸಂದರ್ಶನ, ನಂತರ ಸಾವಿತ್ರಿಬಾಯಿ ಪುಲೆ ಇವರ ಕುರಿತು ಮಾತನಾಡುತ್ತಾರೆ ಡಾ ತೇಜಸ್ವಿನಿ ಏಕುಂಡಿಮಠ್. ಮೊದಲಿಗೆ ಸ್ತನ್ಯಪಾನ ಮಹತ್ವ ಈ ಕುರಿತು ಡಾ ಪ್ರಿಯಾ ಶಂಕರ್ ಬಿಜಾಪುರ್ ಅವರೊಂದಿಗೆ ಸಂದರ್ಶನ ಕೇಳುತ್ತೀರಿ. ಸಂದರ್ಶಿಸುತ್ತಾರೆ ಮಂಜುಳಾ ಪುರಾಣಿಕ್.
1: ಕೇಳುಗರಿಗೆಲ್ಲ ನಮಸ್ಕಾರ. ಕೇಳುಗರೆ, ಆಗಸ್ಟ್ 1 ಆಗಸ್ಟ್ 7 ತನಕ ನಾವು ಸ್ತನ್ಯಪಾನ ಸಪ್ತಾಹವನ್ನ ಆಚರಿಸ್ತೀವಿ. ಅಂದ್ರೆ ಮಗುವಿಗೆ ತಾಯಿಯ ಹಾಲೇ ಶ್ರೇಷ್ಠ, ಮಗುವಿಗೆ ತಾಯಿ ನಿರಂತರವಾಗಿ ಎದೆ ಹಾಲನ್ನ ಕೊಡಬೇಕು, ಇದರಿಂದ ಮಗುವಿನ ಆರೋಗ್ಯ ಸುಧಾರಿಸುತ್ತದೆ ಅನ್ನೋದು ಮುಖ್ಯ ಉದ್ದೇಶದಿಂದ ಈ ಸ್ತನ್ಯಪಾನ ಸಪ್ತಾಹವನ್ನ ಆಚರಿಸ್ತಾ ಬಂದಿವಿ. ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಸ್ತನ್ಯಪಾನದ ಮಹತ್ವ ಏನು, ಎಷ್ಟು ದಿನಗಳ ಕಾಲ ತಾಯಿಯ ಎದೆ ಹಾಲನ್ನೇ ಮಗುವಿಗೆ ನೀಡಬೇಕು, ಮತ್ತೆ ಈ ತಾಯಿಯ ಎದೆ ಹಾಲಿನಲ್ಲಿ ಇರುವಂತಹ ಪೋಷಕಾಂಶಗಳು ಯಾವುದು, ಮಗುವಿಗೆ ಪೂರಕ ಆಹಾರ ಯಾವಾಗಿಂದ ಕೊಡಬೇಕು, ಈ ವಿಷಯದ ಬಗ್ಗೆ ಮಾಹಿತಿ ಮಾಡಿಕೊಡುವುದಕ್ಕೆ ಸ್ತ್ರೀರೋಗ ಹಾಗೂ ಪ್ರಸೂತಿ ತಜ್ಞೆಯಾದ ಡಾಕ್ಟರ್ ಪ್ರಿಯಾ ಶಂಕರ್ ಬಿಜಾಪುರ್ ಅವರು ನಮ್ಮ ಜೊತೆಗಿದ್ದಾರೆ. ನಮಸ್ಕಾರ ಡಾಕ್ಟರ್ ಪ್ರಿಯಾ.
2: ನಮಸ್ಕಾರ ಮೇಡಮ್.
1: ಡಾಕ್ಟರ್, 1 ನೇ ತಾರೀಕಿನಿಂದ 7 ತಾರೀಕು ನಾವು ಸ್ತನ್ಯಪಾನ ಸಪ್ತಾಹವನ್ನ ಆಚರಿಸ್ತೀವಿ, ಇದರ ಪ್ರಾಮುಖ್ಯತೆ ಏನಂತೆ?
2: ಪ್ರತಿಯೊಂದು ತಾಯಿ ಡೆಲಿವರಿ ಆಗತಿದ್ದಂಗೆ ಇನ್ನು ಮಾಸ ಹೊರಗೆ ಬೀಳದೇ ಇರುವ ಕೂಡ ನಾವು ಆ ಪಾಪವನ್ನು ತಾಯಿಯ ಹೊಟ್ಟೆ ಮೇಲೆ ಹಾಕ್ತೀವಿ. ಸೊ ಅರ್ಧ ತಾಸಿನಲ್ಲಿ ನಾರ್ಮಲ್ ಡೆಲಿವರಿ ಆದ ಮೇಲೆ ಹಾಲು ಕುಡಿಸೋದು, ಅಂಡ್ ಸಿಜೇರಿಯನ್ ಆದ 1 ತಾಸಿಗೆ ತಾಯಿ ಹಾಲುಡಿಸ್ಬೇಕು. ಹಾಲು ಬರುವುದಿಲ್ಲ ಅಂತ ಎಲ್ಲ ಹೆಣ್ಮಕ್ಳು ಕಂಪ್ಲೇಂಟ್ ಮಾಡೋದು, ಆದ್ರೆ ಪಾಪು ಎದೆ ಹಾಲು ಚೀಪ್ಲಿಕ್ಕೆ ಸ್ಟಾರ್ಟ್ ಮಾಡಿದ ತಕ್ಷಣ ತಾಯಿಯಲ್ಲಿ ಆಕ್ಸಿಟೋಸಿನ್ ಅನ್ನುವ ಹಾರ್ಮೋನ್ ತಯಾರಾಗ್ತದೆ, ಅದರಿಂದ ಒಳ್ಳೆ ಕ್ವಾಲಿಟಿ ಹಾಲು ಬರಲಿಕ್ಕೆ ಸಹಾಯ ಮಾಡಿಕೊಡ್ತದೆ. ಸೊ ಫಸ್ಟ್ ಪಾಪುವಿಗೆ ತಾಯಿಯ ಎದೆಗೆ ಹಾಲು ಚೀಪಿಸ್ಲಿಕ್ಕೆ ಹಾಕೋದೇ ಮುಖ್ಯ ಉದ್ದೇಶ, ಅದನ್ನ ಮಾಡಬೇಕು.
1: ಈಗ ಡಾಕ್ಟರ್, ಒಂದು ತಾವು ಹೇಳಿದ್ರಿ ಫಸ್ಟ್ಗೆ ಎದೆ ಹಾಲು ಬಂದ ತಕ್ಷಣನೇ ಪಾಪುಗೆ ಕೊಡಬೇಕು ಅಂತ, ಆದ್ರೆ ಎಷ್ಟೊಂದು ಜನರಲ್ಲಿ ಒಂದು ನಂಬಿಕೆ ಏನಿದೆ ಅಂದ್ರೆ ಹುಟ್ಟಿದ ತಕ್ಷಣನ ಬರುವಂತ ಈ ಹಾಲು ಗಟ್ಟಿ ಹಾಲು, ಅದಕ್ಕೆ ಕೊಲೆಸ್ಟ್ರಾಲ್ ಅಂತ ಹೇಳಿ ಹೇಳ್ತೀವಿ, ಇದು ಮಗುವಿಗೆ ಒಳ್ಳೇದಲ್ಲ, ಇದು ಮಗುವಿಗೆ ಪಚನ ಆಗುವುದಿಲ್ಲ ಅಂತೇಳಿ ಆ ಹಾಲನ್ನ ಹಿಂಡಿ ತೆಗೆದು ನಂತರ ಕೊಡುವುದಕ್ಕೆ ಶುರು ಮಾಡ್ತಾರೆ. ಇದು
2: ಅದು ಮಾಡಲೇಬಾರದು. ಫಸ್ಟ್ ಟೈಮ್ ಏನು ಹಾಲು ಬರ್ತದೆ ನೀರಿನ ತರ ಅಥವಾ ಸ್ವಲ್ಪ ಗಟ್ಟಿಯಾದ ಹಾಲು, ಕೊಲೆಸ್ಟ್ರಾಲ್ ಅಂತ ನಾವೇನ್ ಹೇಳ್ತೀವೋ, ಅದರಲ್ಲಿ ತಾಯಿಯ ಒಳಗೆ ಇರುವ ವಿಟಮಿನ್ಸ್ ಅಷ್ಟೇ ಅಲ್ಲದೆ ರೋಗ ನಿರೋಧಕ ಶಕ್ತಿ ಏನ್ ಅವಳು ಅಳವಡಿಸ್ಕೊಂಡ್ ಬಂದಿದ್ದಾಳೆ 20, 25 ವರ್ಷ 28 ವರ್ಷ, ಅದು ಸಹ ಪಾಪುಗೆ ಗಿಫ್ಟ್ ತರ ತಾಯಿಯಿಂದ ಮಗುವಿಗೆ

0: ರೋಗ ನಿರೋಧಕ ಶಕ್ತಿನೂ ಹೋಗ್ತದೆ. ಅದರಲ್ಲಿರುವಷ್ಟು ವಿಟಮಿನ್ಸ್, ಪ್ರೋಟೀನ್ಸ್, ಅಮೈನೋ ಆಸಿಡ್ಸ್ ನೆಕ್ಸ್ಟ್ ಕೆಲವು ದಿನಗಳಲ್ಲಿ ಅಷ್ಟು ಪ್ರಮಾಣದಲ್ಲಿ ಇರುವುದಿಲ್ಲ. ಸೊ ಮೊದಲು ಬಂದ ಹಾಲನ್ನು ಎಂದು ಎಸಿದೆ ಫಸ್ಟ್ ಪಾಪುಗೆ ಕೊಡ್ಬೇಕು.
1: ಮತ್ತೆ ಡಾಕ್ಟರ್, ಸಾಮಾನ್ಯವಾಗಿ ಮಗು ಹುಟ್ಟಿದ ತಕ್ಷಣನೇ ನಾವು ನೋಡ್ತಿರ್ತೀವಿ ಆಸ್ಪತ್ರೆಯಲ್ಲಿ ಈ ಮನೆಯ ಹಿರಿಯ ಮಹಿಳೆಯರು ಏನು ಜೇನುತುಪ್ಪ ನೆಕ್ಸುದು ಅಥವಾ ಸಕ್ಕರೆ ನೀರನ್ನು ನೆಕ್ಸುದು ಇದೆಲ್ಲ ಮಾಡ್ತಿರ್ತಾರೆ, ಇದು ಅಗತ್ಯ ಇದೆಯಾ?
0: ಅದು ಅನವಶ್ಯಕ ಆ್ಯಂಡ್ ಕೊಡಲೂಬಾರದು. ಅದರಿಂದ ಇನ್ನೂ ರೋಗಾಣುಗಳು, ಯಾವ ನೀರಲ್ಲಿ ಸಕ್ಕರೆ ನೀರು ಮಾಡಿದಾರೋ ಅದರಿಂದ ನೀವು ಮಗುವಿಗೆ ರೋಗಾಣುಗಳು ಕೊಡುವ ಸಾಧ್ಯತೆ ಇರುವುದರಿಂದ ತಾಯಿ ಹಾಲು ಬಿಟ್ಟು ಬೇರೆ ಏನು ಬೇಕಾಗುವುದಿಲ್ಲ. ಮಗು 6 ತಿಂಗಳು ಆಗುವವರೆಗೆ ಅದಕ್ಕೆ ಬೇಕಾಗುವ ನೀರಿನ ಅಂಶ, ವಿಟಮಿನ್ಸ್, ಗ್ಲುಕೋಸ್ ಎಲ್ಲನೂ ದೇವರು ಸರಿ ಮಾತ್ರೆಯಲ್ಲಿ ಹಾಕಿ ಕಳಿಸಿದಾನೆ. ನಾನು ತಾಯಿ ಹಾಲು ಕೊಡುವುದಿಲ್ಲ, ಆಕಳ ಹಾಲು ಕೊಡ್ತೀನಿ ಅಂದ್ರೆ ಆಕಳ ಹಾಲು ತಾಯಿ ಹಾಲಿನಷ್ಟು ಮ್ಯಾಚಿಂಗ್ ಇರುವುದಿಲ್ಲ. ಅದಕ್ಕೆ ತಾಯಿ ಹಾಲು 6 ತಿಂಗಳವರೆಗೂ ಅಷ್ಟೇ ಕೊಡ್ಬೇಕು ಹೊರತು ಬೇರೆ ಏನು ಆಡ್ ಮಾಡೋ ಅವಶ್ಯಕತೆ ಇಲ್ಲ. ಜೇನುತುಪ್ಪ ಆಗ್ಲಿ, ಸಕ್ಕರೆ ನೀರಾಗ್ಲಿ, ನೀರಾಗ್ಲಿ ಏನು ಕೊಡಬೇಕಾಗಿಲ್ಲ ಮಗುವಿಗೆ.
1: ಮಗು ಹುಟ್ಟಿದ ಎಷ್ಟು ತಿಂಗಳುಗಳ ಕಾಲ ಬರೀ ತಾಯಿ ಹಾಲು ಕೊಡಬೇಕು?
0: 6 ತಿಂಗಳವರೆಗೂ. 6 ತಿಂಗಳು, 5 ರಿಂದ 6 ತಿಂಗಳು ಆಗುವವರೆಗೂ ತಾಯಿಯ ಹಾಲಷ್ಟೇ ಕೊಡ್ಲಿ. ಮೇಲಿನದ್ದು ಏನೇ ನೀವು ಆಡ್ ಮಾಡ್ಬೇಕಂದ್ರೂ ಮಗು 6 ತಿಂಗಳು ಆದ್ಮೇಲೆ ಸ್ಟಾರ್ಟ್ ಮಾಡ್ತೀವಿ. ಲಿಕ್ವಿಡ್ ಡಯಟ್ ಅನ್ರಿ, ಹಣ್ಣನ್ರಿ, ಜ್ಯೂಸ್ ಅನ್ರಿ. ಆದ್ರೆ 1.5 ವರ್ಷದವರೆಗೂ ತಾಯಿ ಆರಾಮಾಗಿ ಹಾಲು ಕೊಡ್ಲಿಕ್ಕೆ ಒಳ್ಳೇದು. ಒಂದು ರೀತಿ ಅವಳಿಗೆ ವೇಟ್ ಲಾಸ್ ಆಗ್ತದೆ, ಅವಳಿಗೆ ಮುಂದೆ ರೋಗ ನಿರೋಧಕ ಅಲ್ಲದೆ ಪಾಪುವಿಗೆ ಅವಳಿಗೆ ಮುಂದೆ ಪ್ರೆಗ್ನೆನ್ಸಿ ಆಗದೇ ಇರೋ ಕಾಂಟ್ರಸೆಪ್ಟಿವ್ ಇಫೆಕ್ಟ್ ಆಗ್ತದೆ ಮೊದಲ 6 ರಿಂದ 8 ತಿಂಗಳಲ್ಲಿ. ಸೊ 1.5 ವರ್ಷದವರೆಗೂ ಹಾಲು ಕುಡಿಸಿದ್ರೆ ಒಳ್ಳೇದು.
1: ಈಗ ಡಾಕ್ಟರ್, ನೀವು ಮಾತಾಡ್ತಾ ಹೇಳಿದ್ರಿ ಎಷ್ಟೊಂದು ಮಹಿಳೆಯರಿಗೆ ಹಾಲು ಬರುವುದಿಲ್ಲ ಅಂತ ಹೇಳಿ, ಅಂದ್ರೆ ಅವಾಗ ಪರ್ಯಾಯವಾಗಿ ಅದು ಸಾಕಾಗ್ಲಿಲ್ಲ ಮಗುವಿಗೆ ಅಂದ್ರೆ ಅವಾಗ ಏನ್ ಮಾಡ್ಬೇಕು ಅಂತ ಹೇಳ್ತೀವಿ?
0: ಅಲ್ಲ, ಪಾಪುಗೆ ಸಾಕಾಗ್ಲಿಲ್ಲ ಅಂತ ಗೊತ್ತಾಗೋಗೆ ಪಾಪು ಪದೇ ಪದೇ ಅಳ್ತಾ ಇಲ್ಲ, 2 ತಾಸಿಗೊಮ್ಮೆ ಅದು ಎಷ್ಟು ಹಾಲು ಕುಡಿಯೋದು ಕುಡ್ದು ಆಮೇಲೆ ಬರ್ಪಿಂಗ್ ಮಾಡಿ ಮಲಗಿಸಿದ್ರೆ ಸುಮ್ಮನಿದ್ರೆ ಅದು ಪಾಪುಗೆ ಸಾಕಾಗ್ತಾ ಇದೆ ಅಂತ ಅರ್ಥ. ತಾಯಿಗೆ ಅನ್ಸ್ತಾ ಇರ್ಬೋದು ಹಾಲು ಕಡಿಮೆ ಇದ್ದಿದೆ ಅಂತ, ಆದ್ರೆ ಹಾಲು ಬರ್ತಾನೆ ಇಲ್ಲ, ಸದಾ ಕಾಲ ಪಾಪು ಅಳ್ತಾ ಇದೆ ಅಂತಂದ್ರೆ ಆವಾಗ ನಾವು ಮೇಲಿನ ಹಾಲು ಅಥವಾ ಫಾರ್ಮುಲಾ ಆಲ್ಟರ್ನೇಟ್ ಯೋಚನೆ ಮಾಡಬಹುದು.
1: ಇಲ್ಲದಿದ್ರೆ ತಾಯಿ ಅದ್ರ ಬಗ್ಗೆ ಜಾಸ್ತಿ ಯೋಚಿಸೋ ಅವಶ್ಯಕತೆ ಇಲ್ಲ ಹೇಳ್ತೀರಿ.
0: ಅಂಡ್ ಇನ್ನೊಂದು ಮಾತು, ಈಗ ಸಪೋಸ್ ಯಾವ್ದೋ ಕಾರಣಕ್ಕೆ ತಾಯಿಗೆ ಹಾಲು ಬರ್ತಾ ಇಲ್ಲ, ಯಾವ್ದೋ ಕಾರಣಕ್ಕೆ ಹಾಲು ಕುಡಿಸಬಾರ್ದು ಅಂತ ಇರ್ತದೆ. ಈಗ HIV ಇದ್ದ ಮಹಿಳೆ, ಈಗ ರೂಲ್ಸ್ ಚೇಂಜ್ ಆಗಿದೆ ಕುಡಿಸಬಹುದು ಅಂತ, ಅಥವಾ ತಾಯಿ ಎಷ್ಟೇ ಪ್ರಯತ್ನ ಪಟ್ರು ಏನೇ ಮೆಡಿಸಿನ್ ನಾವು ಕೊಟ್ರು ಊಟದಲ್ಲಾಗ್ಲಿ ಗುಳಿಗೆ ಆಗ್ಲಿ ಪೌಡರ್ ಆಗ್ಲಿ ಹಾಲು ಬರದೇ ಇದ್ರೆ, ಈಗ ನಮ್ಮ ಹತ್ರ ಬ್ರೆಸ್ಟ್ ಮಿಲ್ಕ್ ಸ್ಟೋರಿಂಗ್ ಬ್ಯಾಂಕ್ಸ್ ಗಳಿವೆ. 6 ತಿಂಗಳಕ್ಕಿಂತ ಸಣ್ಣ ಮಗು ಇದ್ದ ತಾಯಿ ತನ್ನ ಹತ್ರ ಎಕ್ಸೆಸ್ ಹಾಲಿದ್ರೆ ಅದನ್ನ ದಾನದ ರೂಪವಾಗಿ ಬ್ಯಾಂಕಿಗೆ ಕೊಡ್ತಾ ಇದ್ದಾಳೆ, ಆ ಹಾಲನ್ನು ನಾವು ಬಳಸಬಹುದು.
1: ಈಗ ಇನ್ನೊಂದು ಮುಖ್ಯವಾಗಿ ನಾವು ಇಲ್ಲಿ ಕೇಳಬೇಕಾಗಿದ್ದು ಅಂದ್ರೆ ಯಾವ ರೀತಿಯಲ್ಲಿ ತಾಯಿ ಮಗುವಿಗೆ ಫೀಡ್ ಮಾಡಬೇಕು, ಅದರ ಒಂದು ಫ್ರೀಕ್ವೆನ್ಸಿ ಸಮಯ ಹೇಗೆ?
0: ಪಾಪುವಿಗೆ 2 ತಾಸಿಗೊಮ್ಮೆ ಫೀಡ್ ಮಾಡಬೇಕು 3 ತಿಂಗಳಾಗುವ, ಆಮೇಲೆ 3 ತಾಸಿಗೆ ಒಂದ್ಸರ್ತಿ ಫೀಡ್ ಮಾಡ್ಲಿ. 6 ತಿಂಗಳ ಮಗು ಆದ್ಮೇಲೆ 3 ರಿಂದ 4 ತಾಸಿಗೊಮ್ಮೆ ಫೀಡ್ ಮಾಡಿ ಟಾಪ್ ಫೀಡ್ ಸ್ಟಾರ್ಟ್ ಮಾಡಿರ್ತಾರೆ. ಅದನ್ನ ಮಾಡಿದ್ರೆ ತಾಯಿಗೂ ರೆಸ್ಟ್ ಸಿಗ್ತದೆ, ಪಾಪುಗೂ ಬೇರೆ ತರ ಡಯಟ್ ಗೆ ರೂಢಿ ಆದಂಗೆ ಆಗ್ತದೆ. ಸೊ ಅದನ್ನು ಮಾಡೋದು ಅತಿ ಅವಶ್ಯಕ. ಆಮೇಲೆ ಯಾವಾಗ್ಲೂ ತಾಯಂದ್ರು ಸುಸ್ತಾಗಿರ್ತಾರೆ ನೈಟ್ ಅಲ್ಲಿ ಅಂತ ನಾವು ನೋಡ್ತೇವೆ, ಪಾಪುನ ಪಕ್ಕದಲ್ಲಿಟ್ಕೊಂಡು ಹಾಲು ಕುಡಿಸ್ತಾರೆ, ಆ ರೀತಿ ಮಾಡ್ಲೇಬಾರ್ದು. ಎಷ್ಟೇ ಕಷ್ಟ ಅನ್ಸಿದ್ರು ಎಷ್ಟೇ ಟಯರ್ಡ್ ಇದ್ರು ಎದ್ದು ಕೂತ್ಕೊಂಡು ಹಿಂದ್ಗಡೆ ಪಿಲ್ಲೋ ಇಟ್ಕೊಂಡು ಕಂಫರ್ಟಬಲ್ ಆಗಿ ಪಾಪುವಿಗೆ ಸಿ ಪೊಸಿಷನ್ ಅಂತೀವಿ, ಆ ಪೊಸಿಷನ್ ಅಲ್ಲಿ ಹಿಡ್ಕೊಂಡು ಪಾಪು ತಲೆ ಸ್ಟೆಬಿಲೈಸ್ ಮಾಡಿ ಎದೆ ಹತ್ರ ಕರ್ಕೊಂಡೋಗಿ ಇಡೀ ನಿಪ್ಪಲ್ಲು ಏರಿಯೋಲ ಇಡೀದು ಬಾಯಿ ಅಲ್ಲಿ ಪಾಪು ಹೋಗ್ಬೇಕು, ಕರೆಕ್ಟ್ ಲ್ಯಾಚಿಂಗ್ ಪ್ರೊಸೀಜರ್ ಅಂತ ಅದನ್ನು ಮಾಡಿಯೇ ಹಾಲು ಕುಡಿಸ್ಬೇಕು. ವಿನ ಎಂದು ಮಲಗಿ ಕುಡಿಸಿದೆ, ಯಾವ್ಯಾವೋ ಪೊಸಿಷನ್ ಅಲ್ಲಿ ಇದ್ದು ಕುಡಿಸ್ದೆ ಅಂತಲ್ಲ, ಅದು ತುಂಬಾ ತುಂಬಾ ಮುಖ್ಯ. ಅಂಡ್ 2 ತಾಸಿಗೊಮ್ಮೆ ಸಾಕು, ಪ್ರತಿ ಸರ್ತಿ ಪಾಪು ಅಳದಂತ ಹೇಳಿ ಬ್ರೆಸ್ಟ್ ಫೀಡ್ ಮಾಡ್ಬೇಕು 1 ತಾಸಿಗೊಮ್ಮೆ ಅಂತ ಇರುವುದಿಲ್ಲ, ಅದು ಬೇರೆ ಕಾರಣಕ್ಕೂ ಅಳ್ತಾ ಇರಬಹುದು. ಸೊ 2 ತಾಸಿಗೊಮ್ಮೆ 3 ತಿಂಗಳವರೆಗೂ ಇಸ್ ಓಕೆ.
1: ಅಂದ್ರೆ ಈ ಫೀಡಿಂಗ್ ಮಾಡುವಂತ ಪೊಸಿಷನ್ ಏನಿದೆ ಇದು ಬಹಳ ಮುಖ್ಯ ಅಂತ
0: ಹೇಳಿ,
1: ಅದರಿಂದ ತಾಯಿಗೂ ಅನುಕೂಲ ಮತ್ತೆ ಮಗುವಿಗೂ ಕೂಡ.
0: ಹೌದು ಹೌದು ಹೌದು.
1: ಮತ್ತೆ ಹಾಲು ಕುಡಿಸಿದ ಮೇಲೆ ಎಷ್ಟೊಂದು ಮಕ್ಕಳು ತಕ್ಷಣಕ್ಕೆ ಒಮಿಟ್ ಮಾಡ್ತವೆ,
0: ಪಾಪು ತುಂಬಾ ಹೊತ್ತು ಅತ್ತು ಲ್ಯಾಚಿಂಗ್ ಪೊಸಿಷನ್ ಸರಿ ಇರ್ಲಿಲ್ಲ ಅಥವಾ ಬಹಳಷ್ಟು ಹಾಲು ಕುಡಿಸಿದ ಮೇಲೆ ಕೂಡ ಅದು ಸ್ವಲ್ಪ ಸರ್ವಸಾಮಾನ್ಯವಾಗಿ ಸ್ವಲ್ಪ ಅಮೌಂಟ್ ಹೊರಗಡೆ ಬರೋದು ಕರೆಕ್ಟ್. ಬಟ್ ಅದನ್ನ ಹೆಗಲಿಗೆ ಹಾಕೊಂಡು ಪಾಪುಗೆ ಬರ್ಪಿಂಗ್ ಅಂತ ಹೇಳ್ತೀವಿ, ಬೆನ್ನು ತಟ್ಟಿ ಅದು ಡರ್ಕೆ ಬರ್ಸೋದು ಮಾಡಿ ಆಮೇಲೆ ಬೇಬಿಗೆ ಮಲಗಿಸ್ಬೇಕು. ಅದು ಸ್ವಲ್ಪ ಹೊರಗಡೆ ಕಕ್ಕಿಸ್ಕೊಳ್ತದೆ ಅಥವಾ

0: ಹೊರಗಡೆ ವಾಮಿಟ್ ಆದ್ರೆ ಇಮಿಡಿಯೇಟ್ಲಿ ಬ್ರೆಸ್ಟ್ ಫೀಡ್ ಮಾಡ್ಬೇಕಂತಿಲ್ಲ, ಅದು ಸಾಕಷ್ಟು ಹಾಲು ಕುಡ್ದು ಎಕ್ಸಸ್ ಇದ್ದು ಮಾತ್ರ ಅದು ವಾಮಿಟ್ ಮಾಡಿರ್ತದೆ. ನಾರ್ಮಲ್ ಬೇಬಿ ಹೇಳ್ತಾ ಇದ್ದೀನಿ, ಜ್ವರ ಬಂದಿತ್ತು, ಲೂಸ್ ಮೋಷನ್ ಆಗಿತ್ತು, ಆ ಬೇಬಿ ಬ್ರೆಸ್ಟ್ ಫೀಡಿಂಗ್ ತಗೊಳ್ಳಿಲ್ಲ ಅಥವಾ ವಾಮಿಟ್ ಮಾಡ್ತಾ ಇದ್ರೆ ಮಕ್ಕಳು ಡಾಕ್ಟರಿಗೆ ಕಾಣಿಸೋದು ಅಥವಾ ಚೆಕಪ್ ತಗೊಳ್ಳೋದು ಒಳ್ಳೇದು. ಬಟ್ ನಾರ್ಮಲ್ ಬೇಬಿ ಸ್ವಲ್ಪ ವಾಂತಿ ಮಾಡ್ಕೊಂತು ಅಂದ್ರೆ ಅದ್ರ ಬಗ್ಗೆ ಭಯಭೀತರಾಗೋದು ಅವಶ್ಯಕತೆ ಇಲ್ಲ.
1: ಈಗ ಡಾಕ್ಟರ್ ಅಂದ್ರೆ ಇಲ್ಲಿ ಮುಖ್ಯವಾಗಿ ಒಬ್ಬ ತಾಯಿ ಗಮನಿಸಬೇಕಾಗಿದ್ದು, ಹಾಲು ಕುಡಿಸಿದ್ರಷ್ಟೇ ಸಾಲದು ಅದನ್ನ ಹೆಗಲ ಮೇಲೆ ಹಾಕೊಂಡು ಅದಕ್ಕೆ ಒಂದು ಡರಿಕೆ ಬರುವವರೆಗೂ ಸ್ವಲ್ಪ ಬೆಣ್ಣೆನ ಕೈ ಆಡಿಸ್ಕೊಂಡಿರ್ಬೇಕು.
0: ಹೌದು ಹೌದು.
1: ಅವಾಗ ಒಂದು ಕುಡಿದಂತ ಹಾಲು ಗಂಟಲಿನಿಂದ ಕೆಳಗಡೆಗೆ ಇಳಿತದೆ, ವಾಮಿಟ್ ಮಾಡುವಂತ ಸಾಧ್ಯತೆ ಸ್ವಲ್ಪ ಕಡಿಮೆ.
0: ಹೌದು, ಅದಲ್ಲದೆ ವಾಮಿಟ್ ಮಾಡೋದು ಒಂದ್ ರೀತಿ ದೇವರ ಸೃಷ್ಟಿ ಅನ್ಕೊಳ್ಳಿ ಒಳ್ಳೇದೇ, ಅದ್ರ ಬದ್ಲಿ ಅದು ತನ್ನ ಉಸಿರಾಟದ ನಲ್ಲಿಗೆ ಹೋಗಿ ಟ್ರೇಕ್ನಿಂದ ಹೋದ್ರೆ ಅದಕ್ಕೆ ಉಸಿರಾಟದ ತೊಂದರೆ ಆಗಿ ಅದರಿಂದ ದುಷ್ಪರಿಣಾಮಗಳು ಇನ್ನು ಕೆಟ್ಟದಾಗಿರ್ತದೆ. ಅದಕ್ಕೆ ಪ್ರತಿ ಸಾರ್ತಿ ರಾತ್ರಿ ಇರ್ಲಿ ನಡರಾತ್ರಿ ಇರ್ಲಿ 3 ಗಂಟೆ ಇರ್ಲಿ ಪಾಪುಗೆ ಹಾಲು ಕುಡಿಸಿದ ತಕ್ಷಣ ಡರ್ಕೆ ಬರೆಸುವ ಪ್ರಕ್ರಿಯೆ ಬಹಳ ಬಹಳ ಮುಖ್ಯ, ಅದನ್ನ ಮಾಡ್ಲೇಬೇಕು ನಾವು.
1: ಈಗ ತಾಯಿ ಮಗುವಿಗೆ ಹಾಲು ಕುಡಿಸುವುದು ಅಂತಂದಾಗ, ಒಂದು ತಾಯಿಯ ಹಾಲು ಮಗುವನ್ನು ಸೇವಿಸಿದಾಗ ಅದರಲ್ಲಿರುವ ಪೋಷಕಾಂಶವನ್ನ ಮಗು ಪಡ್ಕೊಳ್ತದೆ. ಇಲ್ಲಿ ತಾಯಿ ಸೇವಿಸುವ ಆಹಾರ ಕೂಡ ಬಹಳ ಮುಖ್ಯ.
0: ತಾಯಿ ಸೇವಿಸುವ ಆಹಾರದಲ್ಲಿ ಆದಷ್ಟು ಸ್ಪೈಸಿ ಖಾರ ಕರ್ದದ್ದು ತಿನ್ನದೆ ಹೆಲ್ದಿ ಫುಡ್ ಅಂದ್ರೆ ಹಣ್ಣು ಹಂಪಲು ಮನೆಯಲ್ಲಿ ಮಾಡಿರೋ ಫ್ರೆಶ್ ಅಡಿಗೆ ಊಟ ಮಾಡೋದು ಬಹಳ ಮುಖ್ಯ. ಯಾಕಂದ್ರೆ ಪಾಪುಗದು ಅವಳು ಊಟ ಮಾಡಿದ ಸ್ಪೈಸಿ ಫುಡ್ ಪಾಪುಗೆ ಹೋಗ್ತದಂತಿಲ್ಲ, ಬಹಳ ಮೆಣಸಿನಕಾಯಿ ಹಾಕಿ ಅಡಿಗೆ ಮಾಡಿಸ್ಕೊಂಡು ಊಟ ಮಾಡಿದ್ರೆ ಪಾಪುಗೆ ಹೋಗುದಿಲ್ಲ. ಬಟ್ ಫ್ಲೇವರ್ ಅಂತ ಹೇಳ್ತೀವ, ರುಚಿ, ಆ ರುಚಿ ಚೇಂಜ್ ಆಗ್ತದೆ ಬೇಬಿಗೆ. ಅದಕ್ಕೋಸ್ಕರ ನಾವ್ ಹೇಳೋದು ಆದಷ್ಟು ಜಂಕ್ ಫುಡ್ ಬೇಡ, ಮನೆಯಲ್ಲಿ ಮಾಡಿರೋ ಫ್ರೆಶ್ ಅಡಿಗೆ ಊಟ ಮಾಡ್ರಿ ಸೇವಿಸ್ರಿ ಅಂತ. ಅದು ಒಂದು ಬಹಳ ಮುಖ್ಯ, ಫ್ಲೇವರ್ ಚೇಂಜ್ ಆಗಬಾರ್ದು ಬೇಬಿಗೆ.
1: ಈಗ 1.5 ವರ್ಷಗಳ ಕಾಲ ತಾಯಿ ಹಾಲು ಮಗುವಿಗೆ ಕೊಟ್ರೆ ಉತ್ತಮ ಅಂತ ತಾವು ಹೇಳಿದ್ರಿ, ಅಂದ್ರೆ ಇದರಿಂದ ಮಗುವಿಗೆ ಏನೇ ಲಾಭ ಆಗ್ತದೆ?
0: ಫಸ್ಟೇ ಹೇಳಿದೆ, ಪಾಪುಗೆ ಬೇಕಾಗಿದ್ದ ನ್ಯೂಟ್ರಿಷನ್ ತಾಯಿಯಿಂದ ಸಿಗೋದಲ್ಲದೆ ರೋಗ ನಿರೋಧಕ ಶಕ್ತಿ ಅಲ್ಲದೆ ಬೆಳವಣಿಗೆಗೆ ಬೇಕಾಗಿದ್ದ ಅತಿ ಅವಶ್ಯ ವಿಟಮಿನ್ಸ್, ಅವಾಗ ಗ್ರೋತ್ ಓರಿಯೆಂಟೆಡ್ ಏನಂತ ಹೇಳ್ತೀವಿ ಅದು ಅಲ್ಲದೆ ತಾಯಿಯ ರೋಗ ನಿರೋಧಕ ಶಕ್ತಿದು ಆಂಟಿ ಬಾಡೀಸ್ ಏನಿದೆ ಅದು ಗಿಫ್ಟ್ ತರ ಪಾಪುವಿಗೂ ಸಿಗ್ತದೆ. ಅದು ಬಹಳ ಬಹಳ ಮುಖ್ಯ. ಇದರ ಜೊತೆ ಮೋಸ್ಟ್ ಇಂಪಾರ್ಟೆಂಟ್ ಯಾವ್ದು ನಾವು ಅಲಕ್ಷ್ಯ ಮಾಡ್ತಾ ಇದೀವಿ ಈಗಿನ ಫಾಸ್ಟ್ ಡೇಸ್ ಅಲ್ಲಿ, ಅಂದ್ರೆ ತಾಯಿ ಮತ್ತು ಮಗುವಿನ ಬಾಂಡಿಂಗ್, ಆ ಪ್ರೀತಿ, ಆ ಅಟ್ಯಾಚ್ಮೆಂಟ್ ಏನ್ ಬರ್ತದೆ, ದಟ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ನಾ ಹೇಳಲಿಕ್ಕೆ ಬಯಸೋದು. ಅದು ಮಗುವಿಗೂ ಹೌದು ತಾಯಿಗೂ ಹೌದು,
1: ಬಾಂಧವ್ಯ ಬೆಳೀತದೆ.
0: ಆ ಬಾಂಧವ್ಯ ಬೆಳಿಲಿಕ್ಕೆ ಬೇಕು, ಇದು ಒಂದು ಮುಖ್ಯ ಸರಣಿ.
1: ಈಗ ಡಾಕ್ಟ್ರೆ, ನಮ್ಮ ಪ್ರಸ್ತುತ ಮಹಿಳೆಯರ ಸ್ಥಿತಿಗತಿಯನ್ನ ನಾವು ನೋಡಿದಾಗ ಹೆಚ್ಚಿನ ಸಂಖ್ಯೆಯಲ್ಲಿ ಉದ್ಯೋಗಸ್ಥ ಮಹಿಳೆಯರಿದ್ದಾರೆ. ಕೆಲವು ಹಗಲು ಪಾಳಿ, ಕೆಲವು ರಾತ್ರಿ ಪಾಳಿ, ಅಂದ್ರೆ ಒಂದು ಮನೆಯಿಂದ ಸುಮಾರು ಹೊತ್ತು ಅವರು ಹೊರಗಡೆಗೆ ಇರ್ತಾರೆ. ಇಂಥವ್ರಿಗೆ ಮಗುವಿಗೆ ನಿಯಮಿತವಾಗಿ ಹಾಲು ಉಣಿಸೋದು ಸ್ವಲ್ಪ ಕಷ್ಟ ಆಗ್ತದೆ. ಇಂಥವ್ರು ಏನ್ ಮಾಡಬಹುದು ಅಂತೀರಿ?
0: ಈಗ ಒಂದು ಒಳ್ಳೆಯ ಕೆಲಸ ಏನಾಗಿದೆ ಅಂದ್ರೆ ಬ್ರೆಸ್ಟ್ ಪಂಪ್ ಅಂತಿದೆ, ಅದ್ರ ಬಗ್ಗೆ ಹೇಗೆ ಮಿಲ್ಕ್ ಪಂಪ್ ಮಾಡಿ ಫ್ರಿಜ್ ಅಲ್ಲಿ ಇಡಬೇಕು, ಹೇಗೆ ಅದನ್ನ ತೆಗೆದು ವಾರ್ಮ್ ಮಾಡಿ ಪಾಪು ಕುಡಿಸ್ಬೇಕು, ಅದೆಲ್ಲಾನು ಕಲ್ಸ್ಕೊಡ್ತಾ ಇದ್ದಾರೆ. ಸೊ ಬ್ರೆಸ್ಟ್ ಪಂಪ್ ಮಾಡಿ ಹಾಲೇನಿದೆ ಅದನ್ನ ಸ್ಟೋರ್ ಮಾಡಬಹುದು, 3-4 ತಾಸು ಏನೂ ಆಗುದಿಲ್ಲ. ಅದನ್ನ ಯೂಸ್ ಮಾಡಿ ಬೇಬಿಗೆ ಫೀಡ್ ಮಾಡೋದು ಒಳ್ಳೇದು. ಹೊರಗಡೆದು ಅಥವಾ ಮೇಲಿಂದು ಅಥವಾ ಫಾರ್ಮುಲಾ ಫೀಡ್ ಕೊಡೋಕ್ಕಿಂತ ತಾಯಿಗೆ ಸಾಕಷ್ಟು ಹಾಲು ಬರ್ತಾ ಇದೆ, ಬ್ರೆಸ್ಟ್ ಪಂಪ್ ಯೂಸ್ ಮಾಡಿ ಪಂಪ್ ಮಾಡಿ ಬ್ರೆಸ್ಟ್ ಮಿಲ್ಕ್ ಅನ್ನ ಸ್ಟೋರ್ ಮಾಡಿ ಕುಡಿಸೋದು ಬಹಳ ಮುಖ್ಯ.
1: ಮತ್ತೆ ಈಗ ಸಾಕಷ್ಟು ಈ ಸರ್ಕಾರಿ ಕಚೇರಿಗಳಲ್ಲಾಗಬಹುದು, ಅರೆ ಸರ್ಕಾರಿ ಕಚೇರಿಗಳಲ್ಲಾಗಬಹುದು, ಈ ಬ್ರೆಸ್ಟ್ ಫೀಡಿಂಗ್ ಇರುವ ತಾಯಂದ್ರಿಗೆ ಒಂದ್ ಸ್ವಲ್ಪ ಮನೆಗೆ ಹೋಗಿ ಫೀಡ್ ಮಾಡಿ ಬರುವಂತ ಅವಕಾಶವನ್ನು ಕೂಡ ಈಗ ಇಲಾಖೆಗಳು ನೀಡಿವೆ. ಅದರ ಸದುಪಯೋಗವನ್ನು ಕೂಡ ಮಹಿಳೆ ಪಡ್ಕೋಬಹುದು.
0: ಹೌದು ಹೌದು, ಮಾಡ್ಲೇಬೇಕು ಅದನ್ನ.
1: ಮತ್ತೆ ಡಾಕ್ಟರ್, ಇನ್ನೊಂದು, ನಾವು ನಮ್ಮ ಗ್ರಾಮೀಣ ಪ್ರದೇಶದ ಮಹಿಳೆಯರನ್ನ ನೋಡಿದಾಗ ಅವರು ಯಾವುದೇ ಒಂದು ಸಂಕೋಚ ಮುಲಾಜು ಇಲ್ಲದೇನೆ ಮಗುವಿಗೆ ನಿಯಮವಾಗಿ ಹಾಲು ಕುಡಿಸುವುದಾಗ್ಲಿ ಮಕ್ಕಳಿಗೆ ಬೆಳೆಸುವುದಾಗ್ಲಿ ಮಾಡ್ತಿರ್ತಾರೆ. ನಮ್ಮ ನಗರ ಪ್ರದೇಶಕ್ಕೆ ಬಂದಾಗೆ ಒಂದು ಸೌಂದರ್ಯ ಪ್ರಜ್ಞೆ ಅನ್ನೋದು ಮಹಿಳೆಯನ್ನ ಕಾಡ್ತಾ ಇರ್ತದೆ. ಅಂದ್ರೆ ಬಹಳ ದಿನಗಳ ಕಾಲ ಮಗುವಿಗೆ ಫೀಡ್ ಮಾಡಿದ್ರೆ ಎಲ್ಲಿ ನನ್ನ ಫಿಗರ್ ಹಾಳಾಗ್ತದೆ ಅನ್ನೋ ಒಂದ್ ಸ್ವಲ್ಪ ಕಾನ್ಶಿಯಸ್ ಕೆಲವು ಮಹಿಳೆಯರಲ್ಲಿ ಇರ್ತದೆ.
0: ಅಲ್ಲ, ಅದು ತಪ್ಪು ಕಲ್ಪನೆ. ಅವರು ತಮ್ಮ ಫಿಗರ್ ಬಗ್ಗೆ ಯೋಚನೆ ಮಾಡ್ತಾ ಇದ್ರೆ ಹಾಲು ಕುಡಿಸ್ಲಿ, ಹಾಲು ಕುಡಿಸಿದ್ರೆ ಅವ್ರಿಗೆ ವೇಟ್ ಲಾಸ್ ಆಗ್ತದೆ, ಅವ್ರ ಫಿಗರು ಚೆನ್ನಾಗಿ ಮೇಂಟೈನ್ ಆಗ್ತದೆ. ಸೊ ಹಳ್ಳಿಯ ಜನ ಯಾಕೆ ಸ್ಲಿಮ್ ಅಂಡ್ ಟ್ರಿಮ್ ಇರ್ತಾರೆ ಅಂದ್ರೆ ಹಾಲು ಕುಡಿಸ್ತಾ ಇದ್ದಾರೆ. ಸೊ ಶಹರದವರು ಹಾಲು ಕುಡಿಸಿದ್ರೆ ಅವರಿಗೂ ಚೆನ್ನಾಗಿ ಫಿಗರ್ ಮೇಂಟೈನ್ ಆಗಿ ಹೆಲ್ತ್ ಚೆನ್ನಾಗಿರ್ತದೆ. ಮುಜುಗರ ಪಡಿಸಿದ್ದೇಳ.
1: ಈಗ ಡಾಕ್ಟರ್ ಪ್ರಿಯಾ ಅವರೇ, ಒಂದು ಕೊನೆಯ ಪ್ರಶ್ನೆ. ನಮ್ಮ ಭಾವಿ ತಾಯಿ.

0: ಈಗ ಗರ್ಭಿಣಿಯರಿದ್ದಿರಬಹುದು, ಮುಂದಿನ ಕೆಲವು ದಿನಗಳಲ್ಲಿ ತಾಯಂದಿರಾಗುವಂತ ಹಂತದಲ್ಲಿ ಇರ್ತಾರೆ, ಅಂತವ್ರಿಗೆ ಈ ಒಂದು ಎದೆ ಹಾಲಿನ ಮಹತ್ವ ತಾವೇನ್ ಹೇಳಕ್ ಇಷ್ಟಪಡ್ತೀರಿ?
1: ಒಂದು ಐದನೇ ಅಥವಾ ಆರನೇ ತಿಂಗಳಲ್ಲಿ ಅವರು ತಮ್ಮ ಹೊಟ್ಟೆಗೆ ಸ್ಟ್ರೆಚ್ ಮಾರ್ಕ್ ಬಗ್ಗೆ ಯೋಚನೆ ಮಾಡ್ತಾರೆ. ಅದೇ ಟೈಮ್ ಅಲ್ಲಿ ಸ್ತ್ರೀರೋಗ ತಜ್ಞರು ಅವರ ಬ್ರೆಸ್ಟ್ ಎಕ್ಸಾಮಿನೇಷನ್ ಮಾಡೋದಲ್ದೆ ಅವರ ನಿಪ್ಪಲ್ ಶೇಪ್ ಸರಿಗಿದೆಯಾ ಇಲ್ವಾ, ಇನ್ವರ್ಟೆಡ್ ಇದೆಯೋ ಹೆಂಗೋ, ಬ್ರೆಸ್ಟ್ ಮಸಾಜ್ ಹೇಗ್ ಮಾಡ್ಕೊಳ್ಳೋದು, ಪಾಪು ಹಾಲ್ಸೋಕೆ ಏನೆಲ್ಲ ತಯಾರಿ ಮಾಡ್ಬೇಕು, ಅದೆಲ್ಲಾನು ಕಲ್ಸಿಕೊಡ್ತದೆ. ಆಮೇಲೆ ಅವ್ರು ಕಲ್ಕೊಂಡು ಅದ್ರ ಬಗ್ಗೆ ಅರಿವು ಇದ್ರೆ ಹಾಲು ಕುಡ್ಸೋಕೆ ಎಂದು ಮುಜುಗರ ಮಾಡಲ್ಲ.
0: ಅಂದ್ರೆ ಎದೆ ಹಾಲೇ ಶ್ರೇಷ್ಠ ಅನ್ನೋ ಮಾತನ್ನ ಇದು ಜಗತ್ತು ಒಪ್ಪಿದೆ. ಯಾಕೆಂದ್ರೆ ತಾಯಿಯ ಹಾಲಿಗೆ ಪರ್ಯಾಯವಾದಂತ ಹಾಲು ಇವತ್ತಿನವರೆಗೂ ಎಲ್ಲೂ ಲಭ್ಯ ಇಲ್ಲ.
1: ಒಪ್ತೀನಿ.
0: ಹಂಗಾಗಿ ಯಾವುದೇ ರೀತಿಯ ಸಂಕೋಚ ಮುಜುಗರ ಪಟ್ಕೊಳ್ಳದೆ ನಮ್ಮ ಮಹಿಳೆಯರು ನಿಯಮಿತವಾಗಿ ಮಗುವಿಗೆ 2 ವರ್ಷಗಳ ಕಾಲ ಎದೆ ಹಾಲನ್ನೇ ಕೊಟ್ರೆ ಉತ್ತಮವಾದ ಆರೋಗ್ಯವಂತ ಭಾವಿ ಪ್ರಜೆಗಳನ್ನ ನಾವು ಸಮಾಜಕ್ಕೆ ನೀಡಬಹುದು ಅನ್ನೋ ಮಾತು ಎಲ್ಲ ಮಹಿಳೆಯರು ಒಪ್ತಾರೆ ಅಂತ ಆಶಿಸ್ತಾ ಸಂದರ್ಶನವನ್ನ ಮುಗಿಸೋಣ. ನಮಸ್ಕಾರ.
1: ನಮಸ್ಕಾರ.
2: ಸ್ತನ್ಯಪಾನ ಸಪ್ತಾಹ ಆಚರಣೆಯ ಸಂದರ್ಭದಲ್ಲಿ ಸ್ತನ್ಯಪಾನ ಮಹತ್ವ ಈ ಕುರಿತು ಡಾಕ್ಟರ್ ಪ್ರಿಯಾ ಶಂಕರ್ ಬಿಜಾಪುರ್ ಅವರೊಂದಿಗೆ ನಡೆಸಿದ ಸಂದರ್ಶನ ಇದುವರೆಗೂ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಮಂಜುಳಾ ಪುರಾಣಿಕ್. ಈಗ ಸಾವಿತ್ರಿಬಾಯಿ ಪುಲೆ ಅವರ ಕುರಿತು ಮಾತನಾಡುತ್ತಾರೆ ಡಾಕ್ಟರ್ ತೇಜಸ್ವಿನಿ ಯಕ್ಕುಂಡಿಮಠ್.
3: ಸಾವಿತ್ರಿಬಾಯಿ ಪುಲೆ ಸಾಹಿತಿ, ಸಮಾಜ ಸುಧಾರಕಿ, ಪ್ರಥಮ ಶಿಕ್ಷಕಿ. ಸಾವಿತ್ರಿಬಾಯಿ ಪುಲೆ ತಮ್ಮ ಜೀವನದುದ್ದಕ್ಕೂ ತಮ್ಮ ಕ್ರಾಂತಿಕಾರಿ ಪತಿ ಮಹಾತ್ಮ ಜ್ಯೋತಿಬಾ ಪುಲೆಯವರೊಂದಿಗೆ ಸರಿಸಮಾನವಾಗಿ ಹೋರಾಡಿದರು. ಆದರೆ ಜಾತಿಯ ದೆಸೆಯಿಂದ ಹಾಗೂ ಮಹಿಳೆಯ ಕಾರಣದಿಂದ ಅವರ ಸಾಧನೆಗಳು ಬೆಳಕಿಗೆ ಬಂದಿಲ್ಲ. ಜ್ಯೋತಿಬಾ ಪುಲೆಯವರ ಧರ್ಮಪತ್ನಿ ಎಂದು ಅವರು ಗುರುತಿಸಲ್ಪಟ್ಟಿದ್ದಾರೆ. ಆದರೆ ಅವರ ವೈಯಕ್ತಿಕ ಸಾಧನೆಯ ಬಗ್ಗೆ ಬಹಳಷ್ಟು ಪರಿಚಯವಿಲ್ಲ. ಅವರು ಆಧುನಿಕ ಭಾರತದ ಪ್ರಥಮ ಶಿಕ್ಷಕಿಯಾಗಿದ್ದಾರೆ. ಅವರು ಜನಸಾಮಾನ್ಯರ ಮತ್ತು ಸ್ತ್ರೀ ಶಿಕ್ಷಣದ ಪ್ರಮುಖ ಪ್ರತಿಪಾದಕಿಯಾಗಿದ್ದಾರೆ. ಮಹಿಳೆಯರ ವಿಮುಕ್ತಿಯ ಚಾಂಪಿಯನ್ ಆಗಿದ್ದಾರೆ. ಕವಿಯತ್ರಿಯಾಗಿದ್ದಾರೆ. ಜಾತಿವಾದ ಹಾಗೂ ಪುರುಷ ಪ್ರಾಧಾನ್ಯತೆ ಉಚ್ಛ್ರಾಯ ಸ್ಥಿತಿಯಲ್ಲದ ಸಮಾಜದಲ್ಲಿ ಬದುಕಿದ್ದ ಸಾವಿತ್ರಿಬಾಯಿಯವರು ದಿಟ್ಟ ನಾಯಕಿಯಾಗಿ ತಮ್ಮ ಸ್ವತಂತ್ರ ಅಸ್ತಿತ್ವವನ್ನು ಜಗತ್ತಿಗೆ ಪರಿಚಯಿಸಿದ್ದಾರೆ. ಸಮಾಜಕ್ಕೆ ಅಪಾರ ಕೊಡುಗೆಗಳನ್ನು ನೀಡಿದ್ದಾರೆ. ಅವರ ಜೀವನ ಹಾಗೂ ಹೋರಾಟಗಳು ಎಲ್ಲರಿಗೂ ಚಿರಪರಿಚಿತವಾಗಬೇಕು ಮತ್ತು ಸಕಲರ ಮೆಚ್ಚುಗೆಗೆ ಇವರು ಪಾತ್ರರಾಗಬೇಕು. ಇವರ ಕುರಿತು ಮರಾಠಿಗರಲ್ಲದವರಿಗೂ ಮಾಹಿತಿ ದೊರೆಯಬೇಕು ಎಂದು ಬ್ರಜರಾಜನ್ ಮಣಿಯವರು ಒಂದೆಡೆ ಬರೆದಿದ್ದಾರೆ. ಇಂತಹ ಸಾವಿತ್ರಿಬಾಯಿಯವರ ಕಿರುಪರ್ಯ ಹೀಗಿದೆ. ಸಾವಿತ್ರಿಬಾಯಿಯವರು ಅಂದಿನ ಮುಂಬೈ ಪ್ರಾಂತ್ಯದ ನೈಗಾಂವ್ ಎಂಬ ಹಳ್ಳಿಯಲ್ಲಿ 3 ಜನವರಿ 1831 ಜನಿಸಿದರು. ಅವರದು ಕೃಷಿಕರ ಕುಟುಂಬವಾಗಿತ್ತು. ಬಾಲ್ಯ ವಿವಾಹ ಜನಜನಿತವಾಗಿದ್ದ ಆ ಕಾಲದಲ್ಲಿ 9 ವರ್ಷದ ಬಾಲೆ ಸಾವಿತ್ರಿಯವರನ್ನು 12 ವರ್ಷದ ಬಾಲ ಜ್ಯೋತಿಬಾರವರೊಂದಿಗೆ 1840 ವಿವಾಹ ಮಾಡಿಕೊಡಲಾಯಿತು. ಮಹಾತ್ಮ ಜ್ಯೋತಿಬಾ ಪುಲೆಯವರು ಒಬ್ಬ ಮಹಾನ್ ಚಿಂತಕರು, ಸಹೃದಯರು ಹಾಗೂ ಸಮಾಜ ಸುಧಾರಕರಾಗಿದ್ದು ರೈತರಿಗೆ ಹಾಗೂ ಕೆಳವರ್ಗದ ಜನರಿಗೆ ಸಮಾನ ಹಕ್ಕುಗಳನ್ನು ಹಾಗೂ ಗೌರವವನ್ನು ದೊರಕಿಸಿಕೊಡಲು ಅಹರ್ನಿಶೆ ದುಡಿದಾಗಿದ್ದಾರೆ. 1873 ಸತ್ಯಶೋಧಕ ಸಮಾಜವನ್ನು ಸ್ಥಾಪಿಸಿ ಜಾತಿವಾದ, ಮೂಢನಂಬಿಕೆ ಇವೇ ಮೊದಲಾದ ಸಾಮಾಜಿಕ ಅನಿಷ್ಟಗಳಿಂದ ಹೋರಾಡಿದವರಾಗಿದ್ದಾರೆ. ಶಿಕ್ಷಣದ ಮಹತ್ವವನ್ನು ವಿಶೇಷವಾಗಿ ಮನಗಂಡಿದ್ದ ಜ್ಯೋತಿಬಾರವರು ಜಾತಿ, ಧರ್ಮ, ಲಿಂಗ ಇವೇ ಮೊದಲಾದ ಬೇರಿಲ್ಲದೆ ಎಲ್ಲರಿಗೂ ದೊರೆಯಬೇಕೆಂದು ಪ್ರತಿಪಾದಿಸುತ್ತಿದ್ದ ಜ್ಯೋತಿಬಾರವರು ಶಿಕ್ಷಣದ ವ್ಯಾಪಕ ಪ್ರಸಾರಕ್ಕೆ ಮಹಿಳಾ ಶಿಕ್ಷಕ ವೃಂದದ ಅವಶ್ಯಕತೆ ಇದೆ ಎಂದು ಸ್ಪಷ್ಟವಾಗಿ ಮನಗಂಡಿದ್ದರು. ಆದ್ದರಿಂದಲೇ ಅವರು ತಮ್ಮ ಪತ್ನಿ ಸಾವಿತ್ರಿಬಾಯಿಯವರನ್ನು ಶಿಕ್ಷಕಿಯನ್ನಾಗಿ ತರಬೇತಿ ಕೊಡಿಸಲು ನಿರ್ಧಾರ ಮಾಡುತ್ತಾರೆ. ಆ ಸಂದರ್ಭದಲ್ಲಿ ಸಾಂಪ್ರದಾಯಿಕ ಮನೋಭಾವದವರಾಗಿದ್ದ ಜ್ಯೋತಿಬಾರವರ ತಂದೆ ತಮ್ಮ ಸೊಸೆಯಾದ ಸಾವಿತ್ರಿಬಾಯಿಯವರಿಗೆ ಶಿಕ್ಷಕಿಯಾಗಿ ತರಬೇತಿ ನೀಡುವುದನ್ನು ನಿಲ್ಲಿಸದಿದ್ದರೆ ಮನೆಯಿಂದ ಹೊರಗೆ ಹಾಕುವ ಬೆದರಿಕೆಯನ್ನು ಒಡ್ಡುತ್ತಾರಂತೆ. ಆದರೆ ಇದಾವುದಕ್ಕೂ ಅಂಜದ ಅಳುಕದ ಈ ದಂಪತಿಗಳು ತಮ್ಮ ನಿಲುವಿಗೆ ಚಲರಾಗಿರುತ್ತಾರೆ. ಸಾವಿತ್ರಿಬಾಯಿಯವರು ಶಿಕ್ಷಕರ ತರಬೇತಿ ಶಾಲೆಯಲ್ಲಿ ಅಧ್ಯಯನ ಮಾಡಿ ಉನ್ನತ ದರ್ಜೆಯಲ್ಲಿ ಪಾಸಾಗುತ್ತಾರೆ. 1848 ಬಾಕಿಯರಿಗಾಗಿ ಪುಣೆಯಲ್ಲಿ ಶಾಲೆಯ

0: ತೆರೆಯುತ್ತಾರೆ. ಭಾರತದ ಪ್ರಥಮ ಮಹಿಳಾ ಶಿಕ್ಷಕಿ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗುತ್ತಾರೆ. ಸಂಪ್ರದಾಯಸ್ಥರ ಕಟು ಟೀಕೆಗೆ ಒಳಗಾದರೂ ತಮ್ಮ ಶಿಕ್ಷಕ ವೃತ್ತಿಯನ್ನು ಸಾವಿತ್ರಿಬಾಯಿಯವರು ಮುಂದುವರಿಸುತ್ತಾರೆ. ಶಿಕ್ಷಣ ಕ್ಷೇತ್ರಕ್ಕೆ ಈ ದಂಪತಿಗಳು ಸಲ್ಲಿಸಿದ ಸೇವೆಯನ್ನು ಗುರುತಿಸಿ ಅಂದಿನ ಸರ್ಕಾರ ಅವರೀರ್ವರನ್ನು ಗೌರವಿಸುತ್ತದೆಯಂತೆ. 1852ರಲ್ಲಿ ಸಾವಿತ್ರಿಬಾಯಿಯವರು ಮಹಿಳಾ ಸೇವಾ ಮಂಡಳವನ್ನು ಪ್ರಾರಂಭಿಸಿ ಮಹಿಳೆಯರಲ್ಲಿ ಮಾನವ ಹಕ್ಕುಗಳು, ಗೌರವಯುತ ಜೀವನ ನಡೆಸುವಿಕೆ ಹಾಗೂ ವಿವಿಧ ಸಾಮಾಜಿಕ ಸಮಸ್ಯೆಗಳ ಕುರಿತು ಅರಿವು ಮೂಡಿಸುವಂತಹ ಒಂದು ಪ್ರಯತ್ನವನ್ನು ಮಾಡುತ್ತಾರೆ. ಅಂದಿನ ಸಮಾಜದಲ್ಲಿ ವಿಧವೆಯರ ಕೇಶಮುಂಡನ ಮಾಡುವ ಅನಿಷ್ಟ ಸಂಪ್ರದಾಯ ರೂಢಿಯಲ್ಲಿತ್ತು. ಅದರ ವಿರುದ್ಧವೂ ಯಶಸ್ವಿ ಹೋರಾಟವನ್ನು ಸಾವಿತ್ರಿಬಾಯಿಯವರು ನಡೆಸುತ್ತಾರೆ. ಬಾಲ್ಯವಿವಾಹ ಪದ್ಧತಿ ಆಗ ಸಾಮಾನ್ಯವಾಗಿತ್ತು. ಎಳೆಯ ಹೆಣ್ಣು ಮಕ್ಕಳನ್ನು ವಯಸ್ಕ ಗಂಡು ಮಕ್ಕಳಿಗೆ ಮದುವೆ ಮಾಡಿಕೊಡುತ್ತಿದ್ದರಿಂದ, ಆ ಕಾಲದಲ್ಲಿ ವಿವಿಧ ಸಾಂಕ್ರಾಮಿಕ ರೋಗಗಳು ಕೂಡ ಹೆಚ್ಚಾಗಿದ್ದರಿಂದ ಗಂಡಂದಿರು ಅಕಾಲ ಮರಣಕ್ಕೆ ತುತ್ತಾಗುವ ಪ್ರಮಾಣ ಹೆಚ್ಚಾಗಿತ್ತು. ಆದ್ದರಿಂದ ಬಾಲವಿಧವೆಯರ ಸಂಖ್ಯೆಯೂ ಕೂಡ ಗಣನೀಯವಾಯಿತು. ಇಂತಹ ವಿಧವೆಯರಿಗೆ ಬೆಂಬಲವಾಗಿ ಸಾವಿತ್ರಿಬಾಯಿ ಹಾಗೂ ಜ್ಯೋತಿಬಾರವರು ನಿಲ್ಲುತ್ತಾರೆ. ಗರ್ಭಿಣಿ ವಿಧವೆಯರು ಆತ್ಮಹತ್ಯೆ ಮಾಡಿಕೊಳ್ಳುವಂತಹ ದುರದೃಷ್ಟರ ಘಟನೆಗಳನ್ನು ನೋಡಿ ಇವರಿಬ್ಬರು ತುಂಬಾ ನೊಂದಿದ್ದರು. ಗರ್ಭಿಣಿ ಸ್ತ್ರೀಯೊಬ್ಬರು ಅನಾನುಕೂಲ ಪರಿಸ್ಥಿತಿಯಲ್ಲಿ ಆತ್ಮಹತ್ಯೆಗೆ ಪ್ರಯತ್ನಿಸುವಾಗ ಅದನ್ನು ತಡೆದ ಈ ದಂಪತಿಗಳು ಆ ಮಗು ಹುಟ್ಟಿದ ನಂತರ ಅದನ್ನು ದತ್ತು ತೆಗೆದುಕೊಂಡು ಮಗುವನ್ನು ಸಾಕಿ ಸಲಹುವ ಜವಾಬ್ದಾರಿಯನ್ನು ತೆಗೆದುಕೊಳ್ಳುವುದಾಗಿ ಭಾಷೆ ನೀಡುತ್ತಾರೆ ಹಾಗೂ ತನ್ಮೂಲಕ ಎರಡು ಜೀವಗಳನ್ನು ಉಳಿಸುತ್ತಾರೆ. ಅಂತೆಯೇ ಸ್ವಂತ ಮಕ್ಕಳಿಲ್ಲದ ಸಾವಿತ್ರಿಬಾಯಿ ಹಾಗೂ ಜ್ಯೋತಿಬಾರವರು ಆ ಮಗುವನ್ನು ದತ್ತು ತೆಗೆದುಕೊಂಡು ಅದಕ್ಕೆ ಯಶವಂತರಾವ್ ಎಂದು ನಾಮಕರಣ ಮಾಡಿ ತಮ್ಮ ಸಮಗ್ರ ಪ್ರೀತಿಯನ್ನು, ಉತ್ತಮ ಸಂಸ್ಕಾರಗಳನ್ನು ದಾರಿಯೆರೆಯುತ್ತಾರೆ. ಆ ಮಗುವಿಗೆ ಒಳ್ಳೆಯ ಶಿಕ್ಷಣ ನೀಡಿ ವೈದ್ಯರನ್ನಾಗಿ ಮಾಡುತ್ತಾರೆ. ನುಡಿಗಿಂತ ನಡೆಮುಖ್ಯ, ಆಡುವುದಕ್ಕಿಂತ ಮಾಡುವುದು ಶ್ರೇಷ್ಠ ಎಂಬುದನ್ನು ತಮ್ಮ ಕೃತಿಯ ಮೂಲಕ ತೋರಿಸಿದ ಈ ದಂಪತಿಗಳು ಮಗುವನ್ನು ದತ್ತು ತೆಗೆದುಕೊಳ್ಳುವ ಮೂಲಕ ಒಂದು ಸತ್ ಸಂಪ್ರದಾಯಕ್ಕೆ ಮುನ್ನುಡಿ ಬರೆಯುತ್ತಾರೆ. ಅತ್ಯಾಚಾರಕ್ಕೊಳಗಾಗಿ ಗರ್ಭಧರಿಸಿದ ನತದೃಷ್ಟ ಹೆಣ್ಣು ಮಕ್ಕಳ ಆರೈಕೆ ಹಾಗೂ ಸುರಕ್ಷಿತ ಹೆರಿಗೆಗಾಗಿ ಬಾಲಹತ್ಯಾ ಪ್ರತಿಬಂಧಕ ಗೃಹವನ್ನು ತೆರೆಯುತ್ತಾರೆ. ಇಲ್ಲಿ ಜನಿಸಿದ ಮಕ್ಕಳನ್ನು ಸಾವಿತ್ರಿಬಾಯಿಯವರು ತಮ್ಮ ಸ್ವಂತ ಮಕ್ಕಳಂತೆಯೇ ನೋಡಿಕೊಳ್ಳುತ್ತಿದ್ದರಂತೆ. ಅಸ್ಪೃಶ್ಯತೆಯ ವಿರುದ್ಧವೂ ಸಮರ ಸಾರಿದ್ದ ಇವರು ವಿವಿಧ ಬಗೆಯಲ್ಲಿ ಸಮಾನತೆಯನ್ನು ಸಾಧಿಸಲು ಪ್ರಯತ್ನಿಸುತ್ತಾರೆ. ಗುಲಾಮಗಿರಿಯಂತ ಗ್ರಂಥಗಳನ್ನು ಬರೆದ ಜ್ಯೋತಿಬಾರವರು ಒಬ್ಬ ಶ್ರೇಷ್ಠ ಲೇಖಕರಾಗಿ ಜಗತ್ತಿಗೆ ಪರಿಚಯರಾದಂತೆ ಸಾವಿತ್ರಿಬಾಯಿಯವರು ಒಬ್ಬ ಶ್ರೇಷ್ಠ ಕವಯಿತ್ರಿಯಾಗಿದ್ದರು. ಅವರು ಬರೆದ ಮರಾಠಿ ಭಾಷಾ ಕಾವ್ಯಾಪುಲೆ ಎಂಬ ಕವನ ಸಂಕಲನ 1854ರಲ್ಲಿ ಪ್ರಕಟವಾಗಿ ಜನರ ಮೆಚ್ಚುಗೆ ಗಳಿಸಿತು. ಬ್ರಿಟಿಷ್ ಸರ್ಕಾರವು ಸಾವಿತ್ರಿಬಾಯಿಯವರ ಸಾಹಿತ್ಯವನ್ನು ಗುರುತಿಸಿತ್ತು. ಈ ತೆರನಾದ ಮನ್ನಣೆಗೆ ಪಾತ್ರರಾದ ಪ್ರಥಮ ಮಹಿಳಾ ಲೇಖಕಿ ಸಾವಿತ್ರಿಬಾಯಿಯವರಾಗಿದ್ದಾರೆ. 1876ರಿಂದ 1898ರ ಅವಧಿಯಲ್ಲಿ ಬರಗಾಲ ಸಂಭವಿಸಿದಾಗ ಸಾವಿತ್ರಿಯವರು ಪರಿಹಾರ ಕಾರ್ಯದಲ್ಲಿ ಸಕ್ರಿಯವಾಗಿ ತೊಡಗಿಕೊಂಡಿದ್ದರು. ಅನೇಕ ಸ್ಥಳಗಳಲ್ಲಿ ಉಚಿತ ಆಹಾರವನ್ನು ಹಂಚಿದ್ದರು. 1897ರಲ್ಲಿ ಪುಣೆಯಲ್ಲಿ ಪ್ಲೇಗ್ ಸಾಂಕ್ರಾಮಿಕ ರೋಗ ಹರಡಿದಾಗ ತಮ್ಮ ಮಗ ಡಾಕ್ಟರ್ ಯಶವಂತರಾವ್ ರವರು ಪುಣೆಯ ಬಳಿ ತೆರೆದ ದವಾಖಾನೆಯಲ್ಲಿ ಸಾವಿತ್ರಿಬಾಯಿಯವರು ಸ್ವಂತ ರೋಗಿಗಳ ಆರೈಕೆಗೆ ಮುಂದಾಗುತ್ತಾರೆ. ಆ ಸಂದರ್ಭದಲ್ಲಿ ರೋಗದ ಸೋಂಕು ತಗುಲಿ 10 ಮಾರ್ಚ್ 1897ರಂದು ನಿಧನರಾಗುತ್ತಾರೆ. ಇಂಥ ಕರುಣಾಮಯಿ ತಾಯಿಯ ಸವಿನೆನಪಿಗಾಗಿ ಪುಣೆ ವಿಶ್ವವಿದ್ಯಾಲಯಕ್ಕೆ ಸಾವಿತ್ರಿಬಾಯಿ ಫುಲೆ ಪುಣೆ ವಿಶ್ವವಿದ್ಯಾಲಯ ಎಂದು ಮರುನಾಮಕ ಮಾಡಲಾಗಿದೆ. ಮಹಿಳಾ ಸಮಾಜ ಸುಧಾರಕಿಯರಿಗೆ ಮಹಾರಾಷ್ಟ್ರ ಸರ್ಕಾರ ಸಾವಿತ್ರಿಬಾಯಿ ಫುಲೆಯವರ ಹೆಸರಿನಲ್ಲಿ ಪ್ರಶಸ್ತಿ ನೀಡಿ ಗೌರವಿಸುತ್ತಿದೆ. ಅವರ 101ನೆಯ ಪುಣ್ಯಸ್ಮಯಂದು ಅಂದರೆ 10 ಮಾರ್ಚ್ 1898ರಂದು ಇಂಡಿಯಾ ಪೋಸ್ಟ್ ಅವರ ಹೆಸರಿನಲ್ಲಿ ಅಂಚೆ ಚೀಟಿಯನ್ನು ಹೊರತಂದಿದೆ. ಅವರ ಕಾರ್ಯಗಳನ್ನು ಮೆಲುಕು ಹಾಕುತ್ತಾ ಆ ಮಹಾ ತಾಯಿ ತುಳಿದ ದಾರಿಯಲ್ಲಿ ಪುಟ್ಟ ಪುಟ್ಟ ಹೆಜ್ಜೆಗಳನ್ನು ಹಾಕಿದರು. ಸಮಾಜ ಸುಭೀಕ್ಷವಾಗಲು ಸಾಧ್ಯ.
1: ಸಾವಿತ್ರಿಬಾಯಿ ಫುಲೆ ಅವರ ಕುರಿತು ಇದುವರೆಗೂ ಮಾತನಾಡಿದವರು ಡಾಕ್ಟರ್ ತೇಜಸ್ವಿನಿ ಯಕ್ಕುಂಡಿ ಮಠ ಅವರು. ವನಿತಾ ವಿಹಾರ ಕಾರ್ಯಕ್ರಮ ಪ್ರಸಾರವಾಯಿತು. ಕಾರ್ಯಕ್ರಮ ಪ್ರಸ್ತುತಿ ಮಂಜುಳಾ ಪುರಾಣಿಕ್. ಪ್ರಸ್ತುತಿ ನೆರವು ಉಷಾ ಕುಲಕರ್ಣಿ. ಆಕಾಶವಾಣಿ ಧಾರವಾಡ ಕೇಂದ್ರದಲ್ಲಿ ಸಿದ್ಧಪಡಿಸಲಾದ ಈ ಕಾರ್ಯಕ್ರಮ

0: ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ.
1: ಸಂತೋಷದ ಸಂಭ್ರಮಗಳಿಗೆ ಪರಿಶುದ್ಧವಾದ ಚಿನ್ನಾಭರಣಗಳಿಗಾಗಿ ಭೇಟಿ ನೀಡಿ ಲಿಯೋರಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಗೋಣಿಕೊಪ್ಪಲ್, ಕುಶಾಲನಗರ ಮತ್ತು ಪಿರಿಯಾಪಟ್ಟಣ.
2: ಪ್ರೀತಿಯ ಶ್ರೋತೃಗಳೇ, ನಿಮ್ಮ ಮೆಚ್ಚಿನ ಮಡಿಕೇರಿ ಆಕಾಶವಾಣಿ ಕೇಂದ್ರದಿಂದ ವಿನೂತನ ಕಾರ್ಯಕ್ರಮಗಳು. ಚಿಣ್ಣರ ಲೋಕ ಕಾರ್ಯಕ್ರಮದಲ್ಲಿ ಪ್ರತಿ ಭಾನುವಾರ 10 ಗಂಟೆಗೆ ಕಲಾಂ ಕನಸು, ಮಕ್ಕಳ ಮನಸ್ಸಿಗದು ಚಂದದ ತಿರಿಸು. 10 ಗಂಟೆಯಿಂದ 10:15 ದೀಪಾಮೃತ, ಸಹೃದಯತೆಗೊಂದು ಶುಭಾಷಿತ. ಬೆಳಿಗ್ಗೆ 6:10 ಯುವವಾಣಿ ಕಾರ್ಯಕ್ರಮದಲ್ಲಿ ದೀಪಧಾರಿ, ಯಶಸ್ಸಿನ ಹಾದಿಗೊಂದು ದಿಟ್ಟ ಹೆಜ್ಜೆ. ಪ್ರತಿ ಭಾನುವಾರ ಸಂಜೆ 5:00 to 5:15 ಮಹಿಳಾ ಲೋಕ ಕಾರ್ಯಕ್ರಮದಲ್ಲಿ ಪತ್ರಾಧಾರಿತ ಕಾರ್ಯಕ್ರಮ ಬೆಳ್ಳಿ ಬಟ್ಟಲು, ತವರ ನೆನಪುಗಳ ಮೆಲುಕು. ಮಾತುಮಲ್ಲಿಗೆ, ಒಂದಿಷ್ಟು ಮಾಹಿತಿ ಮನಸ್ಸಿಗೆ. ಪ್ರತಿ ಮಂಗಳವಾರ ಬೆಳಿಗ್ಗೆ 11:00 to 12:00 ಸಂದೇಶಗಳನ್ನಾಧರಿಸಿದ ನೇರ ಪ್ರಸಾರದ ಕಾರ್ಯಕ್ರಮ. ಮಾತಂದ್ರೆ ಮಾತು, ನೆನೆಯೋಣ ಅಮ್ಮನ ಕೈತುತ್ತು, ಮೆರೆಸೋಣ ಆಕಾಶವಾಣಿಯ ಗಮ್ಮತ್ತು. ಪ್ರತಿ ಗುರುವಾರ ಬೆಳಿಗ್ಗೆ 11:00 to 12:00 ನೇರ ಪ್ರಸಾರದ ಕಾರ್ಯಕ್ರಮದಲ್ಲಿ ಗೀತಮಾಧುರ್ಯ, ಮಿಶ್ರ ಹಾಡುಗಳ ಗಾನಲೋಕ. ಪ್ರತಿ ಶನಿವಾರ ಬೆಳಿಗ್ಗೆ 11:00 to 12:00 ನೇರ ಪ್ರಸಾರದ ಕಾರ್ಯಕ್ರಮದಲ್ಲಿ ನೈದಿಲೆ ಗಾದೆ ಘಮ, ಪತ್ರಾಧಾರಿತ ವಿಶೇಷ ಕಾರ್ಯಕ್ರಮ ಶನಿವಾರ ಬೆಳಿಗ್ಗೆ 9:05. ಮಹಿಳಾ ಲೋಕದಲ್ಲಿ ಭಾರವೇನಲ್ಲ ಈ ಬದುಕು, ಸಂದರ್ಶನವನ್ನಾಧರಿಸಿದ ವಿಶೇಷ ಕಾರ್ಯಕ್ರಮ. ಇವೆಲ್ಲ ಕಾರ್ಯಕ್ರಮಗಳು ನಿಮಗಾಗಿ. ಟ್ಯೂನ್ ಮಾಡಿ 103.1 ಮೆಗಾಹರ್ಟ್ಸ್ ಗಳಲ್ಲಿ ಆಕಾಶವಾಣಿ ಮಡಿಕೇರಿ ಕೇಂದ್ರ.

ಕೇಳುಗರೆ, 2025-26ನೇ ಸಾಲಿಗಾಗಿ ಎಸ್ಎಸ್ಎಲ್ಸಿ ಮತ್ತು 2ನೇ PUC ಸಾರ್ವತ್ರಿಕ ಪರೀಕ್ಷೆಗಳಲ್ಲಿ ಗರಿಷ್ಠ ಅಂಕ ಪಡೆದ ಕರ್ನಾಟಕದ ಮೂಲ ನಿವಾಸಿ ಮಾಜಿ ಸೈನಿಕರ ಮಕ್ಕಳಿಗೆ ಜನರಲ್ ಕೆಎಸ್ ತಿಮ್ಮಯ್ಯ ನಗದು ಪ್ರಶಸ್ತಿಯನ್ನು ಮಂಜೂರು ಮಾಡಲು ಅರ್ಜಿ ಆಹ್ವಾನಿಸಲಾಗಿದೆ. ಅರ್ಜಿ ನಮೂನೆಯನ್ನು ಜಂಟಿ ನಿರ್ದೇಶಕರ ಕಾರ್ಯಾಲಯ, ಸೈನಿಕ ಕಲ್ಯಾಣ ಮತ್ತು ಪುನರ್ವಸತಿ ಇಲಾಖೆ ಮಡಿಕೇರಿ ಇಲ್ಲಿಂದ ಪಡೆದು ನವೆಂಬರ್ 15ರ ಒಳಗೆ ಸಲ್ಲಿಸಬೇಕಾಗಿದೆ ಎಂದು ಜಂಟಿ ನಿರ್ದೇಶಕರು, ಸೈನಿಕ ಕಲ್ಯಾಣ ಮತ್ತು ಪುನರ್ವಸತಿ ಇಲಾಖೆ ಮಡಿಕೇರಿ ಇವರ ಪ್ರಕಟಣೆ ತಿಳಿಸಿದೆ. ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ಮಡಿಕೇರಿ ಇವರ ವತಿಯಿಂದ ವಿಶೇಷ ಚೇತನರ ಕುಂದುಕೊರತೆ ಸಭೆಯನ್ನು ಈ ತಿಂಗಳ 5ರಂದು ಬೆಳಿಗ್ಗೆ 10:30 ಗಂಟೆಗೆ ಮಾನ್ಯ ಜಿಲ್ಲಾಧಿಕಾರಿಯವರು, ಕೊಡಗು ಜಿಲ್ಲೆಯವರ ಅಧ್ಯಕ್ಷತೆಯಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿಯ ಸಭಾಂಗಣದಲ್ಲಿ ಹಮ್ಮಿಕೊಂಡಿದ್ದು, ಸದರಿ ಕಾರ್ಯಕ್ರಮದಲ್ಲಿ ಜಿಲ್ಲೆಯ ವಿಶೇಷ ಚೇತನರು ಭಾಗವಹಿಸಿ ಕುಂದುಕೊರತೆ ಸಭೆಯ ಪ್ರಯೋಜನವನ್ನು ಪಡೆದುಕೊಳ್ಳಬಹುದಾಗಿ ಜಿಲ್ಲಾ ಅಂಗವಿಕಲರ ಕಲ್ಯಾಣಾಧಿಕಾರಿಗಳು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ.

ಮಹಿಳಾ ಲೋಕ ವಿಶ್ವ ಸ್ತನ್ಯಪಾನ ಸಪ್ತಾಹದ ಸಂದರ್ಭದಲ್ಲಿ ಎದೆಹಾಲಿನ ಮಹತ್ವದ ಬಗ್ಗೆ ವಿರಾಜಪೇಟೆ ಸಾರ್ವಜನಿಕ ಆಸ್ಪತ್ರೆಯ ಸ್ತ್ರೀರೋಗ ವಿಭಾಗದ ಹಿರಿಯ ತಜ್ಞರಾದ ಡಾಕ್ಟರ್ ರಾಜೇಶ್ವರಿ ಬಿಕೆ ಅವರೊಂದಿಗೆ ಸಂದರ್ಶನವಿದೆ. ಸಂಜೆ 6:51ಕ್ಕೆ ಕೃಷಿರಂಗ, ಮಳೆಗಾಲದಲ್ಲಿ ಜೇನು ಕುಟುಂಬಗಳ ನಿರ್ವಹಣೆ ಕುರಿತು ಡಾಕ್ಟರ್ ರಘುಪತಿ ಕೆಂಚರಡ್ಡಿ ಅವರೊಂದಿಗೆ ಸಂದರ್ಶನವಿದೆ. ಆಕಾಶವಾಣಿ ಮಡಿಕೇರಿ, ಸಮಯ 12:35. ಇದೀಗ ಬೆಂಗಳೂರು ಕೇಂದ್ರದಿಂದ ಆರೋಗ್ಯ ಕಾರ್ಯಕ್ರಮ.

0: ആകാശവാണി. ಕೇಳುಗರಿಗೆಲ್ಲ ನಮಸ್ಕಾರ. ನಮ್ಮ ಆರೋಗ್ಯ ಕಾರ್ಯಕ್ರಮಕ್ಕೆ ಸ್ವಾಗತ. ಕೇಳುಗರೆ, ಇಂದಿನ ಕಾರ್ಯಕ್ರಮದಲ್ಲಿ ಮಳೆಗಾಲದಲ್ಲಿ ಶ್ವಾಸಕೋಶದ ತೊಂದರೆಗಳು ಮತ್ತು ಪರಿಹಾರ, ಈ ಕುರಿತು ಮೈಸೂರಿನ ನಾರಾಯಣ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆಯ ಶ್ವಾಸಕೋಶ ತಜ್ಞರಾದ ಡಾಕ್ಟರ್ ಗೌತಮಿ ಕೆಆರ್ ಅವರೊಂದಿಗೆ ಸಂದರ್ಶನ ಕೇಳುವಿರಿ.
1: ಆಕಾಶವಾಣಿ ಕೇಳುಗರಿಗೆಲ್ಲ ನಮ್ಮ ಆರೋಗ್ಯ ಕಾರ್ಯಕ್ರಮಕ್ಕೆ ಸ್ವಾಗತ. ಕೇಳುಗರೆ, ಮುಂಗಾರು ಮಳೆಯ ಪ್ರಾರಂಭವಾಗ್ತಿದ್ದಾಗೆ ಏನೆಲ್ಲ ಸವಾಲುಗಳು ಸಮಸ್ಯೆಗಳು ನಮ್ಮ ಶ್ವಾಸಕೋಶದ ರೋಗಿಗಳಲ್ಲಿ ಕಂಡುಬರಬಹುದು, ಅದನ್ನ ಅವರು ಹೇಗೆ ನಿರ್ವಹಣೆ ಮಾಡಬೇಕು ಅನ್ನೋದು ನಮ್ಮ ಇಂದಿನ ಚರ್ಚೆಯ ವಿಷಯ. ನಮ್ಮೊಂದಿಗೆ ಇವತ್ತು ಇದ್ದಾರೆ ನಾರಾಯಣ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆಯ ಕನ್ಸಲ್ಟೆಂಟ್ ಪಲ್ಮನಾಲಜಿಸ್ಟ್ ಆದಂತಹ ಡಾಕ್ಟರ್ ಗೌತಮಿ ಅವರು. ಬನ್ನಿ, ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಕಾರ್ಯಕ್ರಮಕ್ಕೆ ಸ್ವಾಗತ ಡಾಕ್ಟರ್ ಗೌತಮಿ ಅವರೇ.
2: ನಮಸ್ತೆ ಸರ್.
1: ಡಾಕ್ಟರ್ ಗೌತಮಿ ಅವರೇ, ಹೇಳಿ, ಮಳೆಗಾಲವು ರೆಸ್ಪಿರೇಟರಿ ಹೆಲ್ತ್ ಅಂದ್ರೆ ಶ್ವಾಸಕೋಶದ ಆರೋಗ್ಯದ ಮೇಲೆ ಹೇಗೆ ತನ್ನ ಪರಿಣಾಮವನ್ನ ಬೀರಬಹುದು ಅಂತ.
2: ಸರ್, ಮಾನ್ಸೂನ್ ಅಂತ ಹೇಳ್ತಾ ಇದ್ದಂಗ್ಲೇನೆ ಯೂಶ್ವಲಿ ನಮ್ಮ ಶ್ವಾಸಕೋಶಕ್ಕೆ ಹೆಚ್ಚು ಗಮನ ಕೊಡ್ಬೇಕಾಗತ್ತೆ. ಯಾಕೆ ಅಂತ ಹೇಳೋದಾಯ್ತು ಅಂತಂದ್ರೆ, ಒಂದು, ನಮ್ಮ ಮನೆಗಳಲ್ಲಿ ತೇವಾಂಶ ಅನ್ನೋದು ಜಾಸ್ತಿ ಆಗ್ತಾ ಹೋಗುತ್ತೆ. ಆ ತೇವಾಂಶ ಜಾಸ್ತಿ ಆಗ್ತಾ ಹೋದಷ್ಟು ಮೋಲ್ಡ್ಸ್ ಅಂತ ಏನ್ ಹೇಳ್ತೀವಿ, ಇಲ್ಲ ಫಂಗಲ್ ಗ್ರೋತ್ ಅಂತ ಏನ್ ಹೇಳ್ತೀವಿ, ಅದು ಜಾಸ್ತಿ ಈ ಬೂಸ್ಲು ಕಟ್ಟೋದು ಅಂತ ಹೇಳ್ತಾ ಹೋಗ್ತೀವಿ, ಅದನ್ನ ಗೂಡ್ ಕಟ್ತಾ ಹೋಗುತ್ತೆ. ಅದ್ರಲ್ಲಿ ಕೆಲವೊಂದು ಮೈಕ್ರೋಸ್ಪೋರ್ಸ್ ಅಂತ ಹೇಳ್ತೀವಿ, ನಾವದು ನಮಗೆ ಕಣ್ಣಿಗೆ ಕಾಣದೇ ಇರುವಂತಹ ಡಸ್ಟ್ ಇರುತ್ತೆ. ಅದೇನಾಗುತ್ತೆ, ಈಗ ಶ್ವಾಸಕೋಶದ ಸಮಸ್ಯೆ ಇರುವಂತಹ ಪೇಷಂಟ್ಸ್, ಯೂಶ್ವಲಿ ಯಾರು ಹೇಳ್ತೀವಿ, ಈ ಆಸ್ತ್ಮಾ ಪೇಷಂಟ್ ಆಗಿರ್ಬೋದು, ಇಲ್ಲ COPD ಪೇಷಂಟ್ಸ್ ಆಗಿರ್ಬೋದು, ಇಲ್ಲ ತುಂಬಾ ದಿನಗಳಿಂದ ಸ್ಮೋಕಿಂಗ್ ಮಾಡ್ತಾ ಇರುವಂತಹ ಪೇಷಂಟ್ಸ್ ಆಗಿರ್ಬೋದು, ಅವ್ರಿಗೆ ಕಾಯಿಲೆನೇ ಇರಬೇಕು ಅಂತ ಏನೂ ಇಲ್ಲ, ಅದು ಗಾಳಿ ಮುಖಾಂತರ ಈ ಫಂಗಲ್ ಅನ್ನುವಂತ ಒಂದು ಮೈಕ್ರೋಸ್ಪೋರು ಅದನ್ನ ಇನ್ಹೇಲ್ ಮಾಡ್ತಾ ಹೋಗ್ತೀವಿ.
1: ಆ
2: ಉಸಿರಾಟದಲ್ಲಿ ನಾವು ಅದರ ಒಳಗಡೆ ಹೋಗ್ತಾ ಹೋಗುತ್ತೆ. ಗಾಳಿ ಮುಖಾಂತರ ಮನುಷ್ಯನ ಕಾಣೋದೇ ಇಲ್ಲ, ಅದು ಇನ್ಹೇಲ್ ಮಾಡ್ತಾ ಮಾಡ್ತಾ ಏನಾಗುತ್ತೆ, ಆಲ್ರೆಡಿ ಶ್ವಾಸಕೋಶ ಸಮಸ್ಯೆ ಇರುತ್ತೆ ಅವರಿಗೆ, ಅದು ಇನ್ನೂ ಕೂಡ ಉಲ್ಬಣ ಆಗ್ತಾ ಹೋಗುತ್ತೆ, ಅದು ಇನ್ನು ಡಿಟೋರಿಯೇಟ್ ಮಾಡುತ್ತೆ ಲಂಗ್ ಕಂಡೀಷನ್ ಅನ್ನ. ಆ ಕಂಡೀಷನ್ ಜಾಸ್ತಿ ವರ್ಸ್ ಆಗ್ತಾ ಹಾಕ್ತಾ ಏನಾಗುತ್ತೆ, ಪೇಷಂಟ್ಸ್ ಗೆ ಇರೋ ಸಿಂಪ್ಟಮ್ಸ್ ಆಲ್ರೆಡಿ ಅವರಿಗೆ ತುಂಬಾ ದಿನಗಳಿಂದ ಮೈಲ್ಡ್ ಕೆಮ್ಮುಗಳು ಬರ್ತಾ ಹೋಗುತ್ತೆ, ಕಫ ಬರ್ತಾ ಹೋಗುತ್ತೆ, ಅದೆಲ್ಲ ಯಥೇಚ್ಛವಾಗಿ ಜಾಸ್ತಿ ಆಗುತ್ತೆ. ಉಸಿರಾಡಕ್ ತೊಂದ್ರೆ ಅನ್ನೋದು ಇನ್ನು ಜಾಸ್ತಿ ಆಗುತ್ತೆ ಮುಂಚೆಗಿಂತ ಇರೋದಕ್ಕಿಂತ.
1: ಈಗ ಮಳೆಗಾಲದಲ್ಲಿ ಈ ತರ ಮೌಲ್ಡ್ಸ್ ಅಥವಾ ಈ ಫಂಗಸ್ ನ ಸಮಸ್ಯೆ ಉದ್ಭವ ಆಗುತ್ತೆ ಅಂತ ಹೇಳಿದ್ರಿ, ಅದಲ್ಲದೆ ವೈರಸ್ ಹಾಗೂ ಬ್ಯಾಕ್ಟೀರಿಯಾಗಳ ಇನ್ಫೆಕ್ಷನ್ ಕೂಡ ಜಾಸ್ತಿ ಆಗುತ್ತೆ, ಕಾರಣ ಏನಿರಬಹುದು?
2: ಖಂಡಿತವಾಗ್ಲೂ ಸರ್, ಈ ತೇವಾಂಶ ಅನ್ನೋದು ಒಂಥರ ಊಟ ಇದ್ದಂಗೆ, ಈ ವೈರಸ್ ಗೆ ಆಗಿರ್ಬೋದು ಇಲ್ಲ ಬ್ಯಾಕ್ಟೀರಿಯಲ್ ಗೆ ಆಗಿರ್ಬೋದು, ಅದು ಬೆಳಿಲಿಕ್ಕೆ ಅದಕ್ಕೊಂಥರ ಆಹಾರ
1: ನ್ಯೂಟ್ರಿಷನ್
2: ಇದ್ದಂಗೆ ಅವರಿಗೆ, ಅದೇನಾಗುತ್ತೆ ಮಲ್ಟಿಪ್ಲಿಕೇಶನ್ ಜಾಸ್ತಿ ಆಗುತ್ತೆ, ಆದ್ರೂ ಗ್ರೋತ್ ಜಾಸ್ತಿ ಆಗ್ತಾ ಹೋಗುತ್ತೆ. ಇನ್ಫೆಕ್ಷನ್ ನಾವು ಅದನ್ನ ಇನ್ಹೇಲ್ ಮಾಡೋದ್ರಿಂದ ಏನಾಗುತ್ತೆ, ಈಗ ಆಲ್ರೆಡಿ ವೀಕ್ ಇರೋ ಇಮ್ಯುನಿಟಿ ಸಿಸ್ಟಮ್ ಅಂತ ಏನ್ ಹೇಳ್ತೀವಿ, ರೋಗ ನಿರೋಧಕ ಶಕ್ತಿ ಅಂತ ಅನ್ನೋದು ಕಮ್ಮಿ ಇದ್ದಾಗ ನಾರ್ಮಲ್ ಒಂದು ವೈರಲ್ಲೂ ಕೂಡ ಗ್ರೋತ್ ಆಗ್ತಾ ಬರುತ್ತೆ. ಅವಾಗ ಏನಾಗುತ್ತೆ, ನಮಗೆ ವೈರಲ್ ಇನ್ಫೆಕ್ಷನ್ಸ್ ಅನ್ನೋದು, ಈಗ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಕೂಡ ಈಗಿನ ದಿನಗಳಲ್ಲಿ ಜಾಸ್ತಿ ಆಗಿ ಅದು ಕೂಡ ಇನ್ಫೆಕ್ಷನ್ ಕಾಸ್ ಮಾಡುತ್ತೆ. ಎಸ್ಪೆಷಲಿ ಈ ಮಾನ್ಸೂನ್ ಟೈಮಲ್ಲಿ, ಈ ಮಳೆಗಾಲದಲ್ಲಿ ತೇವಾಂಶಕ್ಕೆ ವೈರಸ್ ಅನ್ನೋದು ಗ್ರೋತ್ ಜಾಸ್ತಿ ಇರುತ್ತೆ,
1: ಎಲ್ಲಾ ಮೈಕ್ರೋ ಆರ್ಗಾನಿಸಮ್ಸ್ ಹೊಲಸಾಗಿ ಬೆಳೆಯೋಕೆ ಸ್ಟಾರ್ಟ್ ಆಗುತ್ತೆ. ಸಾಧಾರಣವಾಗಿ ಈ ಮಳೆಗಾಲದಲ್ಲಿ ಕಂಡು ಬರುವಂತ ಶ್ವಾಸಕೋಶದ ಕಾಯಿಲೆಗಳು ಯಾವೆಲ್ಲ ಅಂತ ಹೇಳ್ಬೋದು
2: ಸರ್? ಯೂಶ್ವಲಿ ನಾವು ಫಸ್ಟ್ ಯೋಚನೆ ಮಾಡೋದು ಆಲ್ರೆಡಿ ಆಸ್ತ್ಮಾ ಪೇಷಂಟ್ಸ್ ಗೆಲ್ಲ ಅದು ಇರುವಂತಹ ಕಾಯಿಲೆ ಇನ್ನು ಜಾಸ್ತಿ ಆಗುತ್ತೆ ಒಂದು. ಇನ್ನೊಂದು COPD, ಈಗ ಆಲ್ರೆಡಿ ತುಂಬಾ ವರ್ಷಗಳಿಂದ ಸ್ಮೋಕ್ ಮಾಡ್ತಾ ಇರ್ತಾರೆ, ಅವರ ಶ್ವಾಸಕೋಶ ಕೂಡ ವೀಕ್ ಇರುತ್ತೆ, ಅವರು ಕೂಡ ಈ ತರ ಮಾನ್ಸೂನ್ ಟೈಮಲ್ಲಿ ಜಾಸ್ತಿ ಆಗುತ್ತೆ. ಇನ್ನೊಂದು ಮೇನ್ ಆಗಿ ಯೋಚನೆ ಮಾಡೋದಾದ್ರೆ ನ್ಯೂಮೋನಿಯಾ, ಈಗೆಲ್ಲ ನಾವು ಚಿಕ್ಕ ವಯಸ್ಸಲ್ಲಿ ಚಿಕ್ಕ ಮಕ್ಕಳಿಗೆ ಅಯ್ಯೋ ನಿಮೋನಿಯಾ ಬಂದ್ರೆ ಏನ್ ಸಮಸ್ಯೆಗಳಾಗುತ್ತೆ ಅನ್ನೋದು ಗಾಬರಿ ಪಡೋದು, ಈಗ ಅಡಲ್ಟ್ ಅಲ್ಲೂ ಕೂಡ ದೊಡ್ಡ ವಯಸ್ಸಾದವ್ರಿಗೂ ಕೂಡ ನಮಗೆ ನಿಮೋನಿಯಾ ಆಗುವಂತ ಚಾನ್ಸಸ್ ಇರುತ್ತೆ. ನಿಮೋನಿಯಾ ವೈರಸ್ ಆಗಿರ್ಬೋದು, ಫಂಗಲ್ ಇನ್ಫೆಕ್ಷನ್ಸ್ ಗೆ ಆಗಿರ್ಬೋದು, ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ಸ್ ಗೆ ಆಗಿರ್ಬೋದು, ಯಾರಿಗಾದ್ರೂ ನಿಮೋನಿಯಾ ಬರುತ್ತೆ. ಇನ್ನೊಂದು ಕೆಲವೊಂದು ಹೇಳೋದಾಯ್ತು ಅಂತ ಅಂದ್ರೆ, ಯೂಶ್ವಲಿ TB ಆಲ್ರೆಡಿ TB ಇದ್ದವರಿಗೆ ಇಲ್ಲ TB ಮುಂಚೆ ಬಂದಿರೋರಿಗೆ ತುಂಬಾ ಕಫ ಕಟ್ಟೋದಿಗೆ ನಾರ್ಮಲ್ ಇನ್ಫೆಕ್ಷನ್ನೇ ಬರುವಂತ ಚಾನ್ಸಸ್ ಇರುತ್ತೆ. ಈ TB ಕೂಡ ಇನ್ನು ಜಾಸ್ತಿ ಆಗುತ್ತೆ, ಅದರ ಇನ್ಸಿಡೆನ್ಸ್ ಆಗುವಂತ ರೇಟ್ ಜಾಸ್ತಿ ಇರುತ್ತೆ.
1: ಯಾಕೆ ಮಕ್ಕಳು ಮತ್ತು ವೃದ್ಧರಲ್ಲೇ ಹೆಚ್ಚಾಗಿ ಇದರ ಎಫೆಕ್ಟ್ ಕಾಣಿಸೋದು ಯಾತಕ್ಕೋಸ್ಕರ ಅಂತ
2: ಸರ್? ಯೂಶ್ವಲಿ ಈ ಮಕ್ಕಳಿಗೆ ಇನ್ನೂ ಬೆಳವಣಿಗೆ ಆಗುವ ಸ್ಟೇಜ್ ಅಲ್ಲಿ ಇರ್ತಾರೆ, ಅವರು ಒಂದು ಲಂಗ್ ಇಮ್ಯುನಿಟಿ ಅನ್ನುವುದು ಬೆಳೆದಿರೋದಿಲ್ಲ, ಸೊ ಅದ್ ಲಂಗ್ ಏರ್ ವೇ ಸ್ಟಿಲ್ ಡೆವಲಪ್ ಆಗ್ತಾ ಇರತ್ತೆ. ಒಂದ್ ಯಾವ್ದೇ ಒಂದು ಇನ್ಫೆಕ್ಷನ್ ಅನ್ನ ಒಳಗ್ ತಗೊಂಡು ಅದನ್ನ ಆಕ್ಟ್ ಮಾಡುವಷ್ಟು ಶಕ್ತಿ ಮಕ್ಕಳಲ್ಲಿ ಇರಲ್ಲ.

0: ಸೇಮ್ ಅದೇ ರೀಸನ್ ನಾನು ಇವ್ರಿಗೆ ವಯಸ್ಸಾದವ್ರಿಗೂ ಹೇಳ್ತೀನಿ, ಅವ್ರದ್ದು ಯೂಸ್ ಆಗಿ ಆಗಿ ಫೆಟೀಗ್ ಆಗಿರತ್ತೆ. ಸೊ ಆ ಇಮ್ಯುನಿಟಿ ಪವರ್ ಅವ್ರು ಹೇಗೆ ಬೆಳೆಸ್ಕೊಂಡ್ ಬಂದಿರ್ತಾರ, ಡೆವಲಪ್ಮೆಂಟ್ ಹೇಗಾಗಿರತ್ತೆ, ವಯಸ್ಸಲ್ಲಿ ಹೇಗೆ ಇಟ್ಕೊಂಡಿರ್ತಾರೆ, ಈಗ ಜಿಮ್ ಮಾಡೋದಾಗಿರ್ಬಹುದು, ವ್ಯಾಯಾಮ, ಈಗ ಶ್ವಾಸಕೋಶಕ್ಕೆ ಯೋಗಾಸನ ಪ್ರಾಣಾಯಾಮ ಅಂತ ಮಾಡೋದಾಗಿರ್ಬಹುದು, ದೀರ್ಘವಾಗಿ ಉಸಿರನ್ನ ಇಟ್ಕೊಂಡು ಬಿಡುವಂತದ್ದಾಗಿರ್ಬಹುದು, ಅದೆಲ್ಲ ಕೆಪಾಸಿಟಿ ಕಮ್ಮಿ ಇದ್ದಾಗ ವಯಸ್ಸಾದವರಿಗೆ, ಇವಾಗ ಫಿಮೇಲ್ಸ್ ಆದ್ರೆ ಕೆಲವೊಂದು ಹಾರ್ಮೋನಲ್ ಚೇಂಜಸ್ ಇಂದ ಅವರಿಗೆ ವೈರಲ್ ಇನ್ಫೆಕ್ಷನ್ಸ್ ಆಗೋದು, ಇಲ್ಲ ಲೇಟ್ ಆನ್ಸೆಟ್ ಬ್ರಾಂಕಿಯಲ್ ಆಸ್ತಮಾ ಅಂತೀವಿ, ಏಜ್ ಆದ್ಮೇಲಿಂದ ಶುರುವಾಗೋ ಆಸ್ತಮಾ ತೊಂದರೆಗಳಿಂದ ಆಗುತ್ತೆ. ಇಲ್ಲ ಅಂತ ಹೇಳಿದ್ರೆ ಈಗ ಸ್ಮೋಕರ್ಸ್ ಅಲ್ಲಿ ಸಿಒಪಿಡಿಲಿ ಈಗ ಮೇಲ್ಗೆ ತಗೊಳ್ಳೋದಾಯ್ತು ಅಂತ ಅಂದ್ರೆ ಯೂಶಲಿ ಲಂಗ್ಸ್ ಎಲ್ಲ ಸ್ಮೋಕ್ ಮಾಡಿ ಮಾಡಿ ವೀಕ್ ಆಗಿರತ್ತೆ, ಜೊತೆಲಿ ಏಜು ಕೂಡ ಡೌನ್ ಇದ್ದಾಗ ಅವರಿಗೆ ಜಾಸ್ತಿಯಾಗಿ ಇನ್ಫೆಕ್ಷನ್ ಆಗೋದು, ಅವರಿಗೆ ಶ್ವಾಸಕೋಶ ಸಮಸ್ಯೆಗಳು ಜಾಸ್ತಿ ಆಗುತ್ತೆ.
1: ಮಳೆಗಾಲದಲ್ಲಿ ಕಂಡು ಬರುವಂತಹ ತೇವಾಂಶ ಅಂದ್ರೆ ಹ್ಯೂಮಿಡಿಟಿ ಅಂತ ಹೇಳ್ತೀವಲ್ಲ, ಇದು ಆಸ್ತಮಾ ರೋಗಿಗಳ ಶ್ವಾಸಕೋಶಗಳ ಮೇಲೆ ಹೇಗೆ ತನ್ನ ಪರಿಣಾಮ ಬೀರಿ ಇದು ವರ್ಸನ್ ಆಗಕ್ಕೆ ಹೇಗೆ ಕಾರಣ ಆಗುತ್ತೆ?
0: ಸರಿ, ಈ ತೇವಾಂಶ ಅನ್ನೋದು ಜೊತೆಲಿ ಕೋಲ್ಡ್ ಸಹ, ಗಾಳಿ ತುಂಬಾ
1: ತಣ್ಣಗಿದ್ದಾಗ
0: ಅದು ಕೂಡ ಒಳಗೆ ಹೋದಾಗ ರಿಫ್ಲೆಕ್ಸ್ ಬ್ರಾಂಕೋಸ್ಪಾಸಮ್ ಅಂತ ಹೇಳ್ತೀವಿ, ಸಡನ್ ಆಗಿ ವಾಯುನಾಳ
1: ಚಿಕ್ಕದಾಗುವಂತದ್ದು
0: ಕಿರಿದಾಗುವಂತದ್ದು ಇರುತ್ತೆ. ಅದ್ರಿಂದ ಏನಾಯ್ತು, ಆಲ್ರೆಡಿ ಚಿಕ್ಕದಿರುತ್ತೆ ಶ್ವಾಸಕೋಶ, ಈಗ ಆಸ್ತಮಾ ಇರೋ ಪೇಷಂಟ್ಸ್, ಸಿಒಪಿಡಿ ಪೇಷಂಟ್ಸ್, ಈ ನಾಳ ಇನ್ನೂ ಮುಚ್ಚೋಯ್ತು ಅಂತ ಹೇಳಿದ್ರೆ ಪೇಷಂಟ್ಸ್ ಗೆ ಇರುವಂತ ಉಸಿರಾಡೋ ತೊಂದ್ರೆ ಜಾಸ್ತಿ ಆಗುತ್ತೆ. ಅಲ್ಲಿ ಯಾವುದೇ ಈಗ ಮೇಲಿಂದ ಅಪ್ಪರ್ ರೆಸ್ಪಿರೇಟರಿ ಅಂತ ಏನ್ ಹೇಳ್ತೀವಿ, ಅಂದ್ರೆ ಕೆಳಗಡೆ ರೆಸ್ಪಿರೇಟರಿ ತನಕ ಅಪ್ಪರ್ ಅಲ್ಲಿ ಹೇಳೋದಾಯ್ತು ಅಂದ್ರೆ ಸೈನೋಸೈಟಿಸ್ ಜಾಸ್ತಿ ಆಗುವಂತದ್ದು, ತುಂಬಾ ರನ್ನಿನೋಸ್ ಇರುವಂತದ್ದೆಲ್ಲ ಕಂಪ್ಲೇಂಟ್ ಮಾಡ್ತಾರೆ. ಈಗ ಕೆಳಭಾಗದ ಶ್ವಾಸಕೋಶ ಇನ್ವಾಲ್ವ್ಮೆಂಟ್ ಆಯ್ತು ಅಂದ್ರೆ ಕಫ ಉತ್ಪತ್ತಿ ಜಾಸ್ತಿ ಆಗೋದು, ಕೂದಲ್ಲೇ ಉಸಿರಾಡೋದಕ್ಕೆ ಕಷ್ಟ ಅಂತ ಹೇಳೋದು, ಇಲ್ಲ ಅವರ ಡೇ ಟು ಡೇ ಆಕ್ಟಿವಿಟೀಸ್ ಕೂಡ ಮಾಡಿಸೋದಕ್ಕೆ ಕಷ್ಟ ಅಂತ ಅನ್ಸುತ್ತೆ ಪೇಷಂಟ್ಸ್ ಗೆ. ಇದೆಲ್ಲ ನಾವು ಈ ಒಂದು ಅಪ್ಪರ್ ಅಂಡ್ ಲೋವರ್ ಅಂತ ಏನ್ ಡಿವೈಡ್ ಮಾಡ್ಕೊಂಡು ಪೇಷಂಟ್ಸ್ ಮೇಲಿಂದ ಕೆಳಗ್ ತನಕ ಇನ್ವಾಲ್ವ್ಮೆಂಟ್ ಇದ್ದೇ ಇರುತ್ತೆ. ಅದರಲ್ಲಿ ಈ ಮೋಲ್ಡ್ಸ್ ಆಗಿರ್ಬಹುದು, ಈ ಫಂಗಲ್ ಆಗಿರ್ಬಹುದು, ಜೊತೆಲಿ ನಾವು ಹೇಳ್ತಾ ಇರುವಂತ ಈ ಸಣ್ಣದಾದ ಹ್ಯುಮಿಡಿಟಿ, ಆ ಹ್ಯುಮಿಡಿಟಿಯಲ್ಲಿ ಇರುವಂತ ಕೋಲ್ಡ್ನೆಸ್, ಇವೆಲ್ಲ ಇನ್ನು ಟ್ರಿಗರ್ ಮಾಡುತ್ತೆ ಆಲ್ರೆಡಿ ಬೇಸ್ ಲೈನ್ ಅನ್ನ.
1: ಅದಕ್ಕೆ ಎಲ್ಲ ಮನೆಯಲ್ಲಿ ನಾವು ನೋಡ್ತಿರ್ತೀವಿ, ದೊಡ್ಡವರು ಶೀತ ಆಗುತ್ತೆ, ಪ್ರೊಟೆಕ್ಟ್ ಮಾಡಕ್ಕೆ ಬರ್ತಾರೆ, ವಾರ್ಮ್ ಆಗಿಡ್ಬೇಕು ಅಂತ ಹೇಳ್ತಾರೆ,
0: ಎಲ್ಲ ನೋಡಿರ್ತೀರಾ, ಎಲ್ಲ ಮಫ್ಲರ್ ಹಾಕೊಂಡು ಗ್ಲೌಸ್ ಹಾಕೊಂಡು ಇದೆಲ್ಲ ಇರೋದೇ ಬಿಕಾಸ್ ಆಫ್ ಆ ಒಂದು ತೇವಾಂಶ ಹೋಯ್ತು ಅಂದ್ರೆ ಇನ್ನೂ ಜಾಸ್ತಿ ನಾಳ ಕಮ್ಮಿ ಆಗ್ಬಾರ್ದು.
1: ಫಂಗಸ್ಗಳು ಶ್ವಾಸಕೋಶದ ಒಳಗಡೆ ಏನು ಏರ್ಪೇರನ್ನು ಉಂಟು ಮಾಡುತ್ತವೆ?
0: ಸರ್, ಖಂಡಿತವಾಗ್ಲೂ ಈಗ ಒಂದು ನಾರ್ಮಲ್ ಗಾಳಿ ಹೋಗಿ ಬರೋದಕ್ಕೆ ಮಾತ್ರ ನಮ್ಮ ಏರ್ ವೇ ಸೆಟ್ ಆಗಿರತ್ತೆ. ಸೊ ಯೂಶುವಲಿ ಅದ್ ಬಿಟ್ಟು ಬೇರೆ ಏನೇ ಕೂಡ ಗಾಳಿ ಜೊತೆ ಒಂದು ನಾರ್ಮಲ್ ಡಸ್ಟ್ ಆಗಿರ್ಬಹುದು, ನಾರ್ಮಲ್ ಫಂಗಸ್ ಅಂತಾನೆ ಹೇಳೋದಿಕ್ ಬರೋಲ್ಲ, ಯಾವ್ದೇ ಕೀಟಾಣು ಆಗಿರ್ಬಹುದು ಒಳಗಡೆ,
1: ಒಂದು ಫಾರಿನ್
0: ಬಾಡಿ ಅಂತ ಅನ್ಸುತ್ತೆ, ಅದು ಒಳಗಡೆ ಹೋಯ್ತು ಅಂತ ಅಂದ್ರೆ ಬಾಡಿ ಜನರಲಿ ರಿಯಾಕ್ಟ್ ಮಾಡುತ್ತೆ, ನಮ್ಮದಲ್ಲದ ವಸ್ತು ಒಳಗಡೆ ಬರ್ತಾ ಇದೆ ಅಂತ ಹೇಳಿದ್ರೆ ಅದು ಪ್ರತಿರೋಧಕವನ್ನು ಕೊಡ್ತಾ ಹೋಗುತ್ತೆ. ಸೊ ಅದು ರಿಯಾಕ್ಟ್ ಮಾಡಿದಾಗ ನಮ್ಮ ದೇಹದಲ್ಲಿ ಕಫ ಉತ್ಪತ್ತಿ ಆಗುವಂತದ್ದು ಇದ್ದೇ ಇರತ್ತೆ. ಈಗ ಫಾರಿನ್ ಬಾಡಿ ಆದ್ರೂ ಕೆಮ್ಮು ಬರುತ್ತೆ, ಕಫ ಬರುತ್ತೆ, ಫಂಗಸ್ ಹೋದ್ರು ಕೂಡ ಆ ಟೈಮ್ ಪೀರಿಯಡ್ ಚೇಂಜಸ್ ಆಗುತ್ತೆ. ಈಗ ತುಂಬಾ ಜಾಸ್ತಿ ದೊಡ್ಡದಾಗಿ ಹೋಯ್ತು ಅಂತ ಅಂದ್ರೆ ಇಮಿಡಿಯೇಟ್ ಆಗಿ ರಿಯಾಕ್ಷನ್ಸ್ ಕೊಡುತ್ತೆ. ಈಗ ನಾರ್ಮಲ್ ಕಣ್ಣಿಗೆ ಕಾಣದಿರುವಂತಹ ಮೈಕ್ರೋ ಆರ್ಗಾನಿಸಮ್ ಹೋಯ್ತು ಅಂತ ಅಂದ್ರೆ ಅದ್ರ ಟೈಮ್ ಮೈಲ್ಡ್ ಆಗಿ ಸ್ಟಾರ್ಟ್ ಆಗ್ತಾ
1: ಹೋಗುತ್ತೆ, ಲಂಗ್ಸ್ ಕೆಮ್ಮಿನ ಮೂಲಕ ಅದನ್ನ ಹೊರದೂಡಕ್ಕೆ ಪ್ರಯತ್ನ ಪಡ್ತಾ ಹೋಗುತ್ತೆ.
0: ಡೆಫಿನೆಟ್ಲಿ ಅದು ಒಳ್ಳೆ
1: ಪ್ರೊಟೆಕ್ಟಿವ್
0: ರಿಫ್ಲೆಕ್ಸ್ ಅದು ಆಕ್ಚುಲಿ.
1: ಓಕೆ, ಇನ್ನು ಆಸ್ತಮಾ ಪೇಷಂಟ್ಸ್ ವಿಷಯಕ್ಕೆ ಬಂದಾಗ ಅವರು ಹೇಗೆ ಈ ಮಳೆಗಾಲದಲ್ಲಿ ಏನೆಲ್ಲ ಮುನ್ನೆಚ್ಚರಿಕೆಗಳನ್ನ ವಹಿಸಿಕೊಳ್ಬೇಕಾಗುತ್ತೆ?
0: ಡೆಫಿನೆಟ್ಲಿ ಅದನ್ನ ಹೇಳೋದಾಯ್ತು ಅಂದ್ರೆ ತುಂಬಾ ಮುಖ್ಯವಾಗಿ ನಾವು ಅಡ್ರೆಸ್ ಮಾಡುವಂತದ್ದು ಪೇಷಂಟ್ಸ್ ಗೆ ಮಾನ್ಸೂನ್ ಅಲ್ಲಿ ಈ ಆಸ್ತಮಾ ಪೇಷಂಟ್ಸ್, ಯಾಕಂತಂದ್ರೆ ಅವರು ಯಾವಾಗ್ಲೂ ಅವ್ರದ್ದು ನಾಳ ಕಂಪ್ಲೀಟ್ ಆಗಿ ಕಿರಿದಾಗಿರುತ್ತೆ, ಊದ್ಕೊಂಡಿರತ್ತೆ, ಕಫ ಉತ್ಪತ್ತಿ ಮಾಡ್ತಾನೆ ಇರ್ತಾರೆ. ಈ ಒಂದು ಟೈಮ್ ಬಂದಾಗ ಅದು ಇನ್ನೂ ಕೂಡ ವರ್ಸನ್ ಆಗ್ತಾ ಹೋಗುತ್ತೆ. ಅವ್ರು ಏನೆಲ್ಲ ಪ್ರಿಕಾಷನ್ ತಗೋಬೇಕು ಅಂತ ಹೇಳೋದಾಯ್ತು ಅಂದ್ರೆ ಮನೆ ತುಂಬಾ ಡ್ರೈ ಆಗಿಟ್ಕೋಬೇಕು, ಕ್ಲೀನ್ ಆಗಿಟ್ಕೋಬೇಕು, ಎಲ್ಲೂ ಒದ್ದೆ ಇರುವಂತಹ ಬಟ್ಟೆ ಇಟ್ಕೊಳ್ಳೋದು, ಒದ್ದೆ ಹತ್ರ ಓಡಾಡೋದು, ತುಂಬಾ ಹಿಮದ ಹತ್ರ ಓಡಾಡೋದು, ಮೂಗು ಬಾಯಿಯನ್ನ ಯಾವಾಗ ತುಂಬಾ ಎಕ್ಸ್ಪೋಜರ್ ಕೊಟ್ಟಿರ್ತಾರೆ, ಈಗ ಮಳೆ ಬರ್ತಾರೆ ಅಲ್ಲಿ ನಿಂತ್ಕೊಂಡಿರೋದು, ಇಲ್ಲ ನೆನೆಯೋದು, ಇವೆಲ್ಲ ಮಾಡ್ತು ಅಂದ್ರೆ ಇನ್ನು ಜಾಸ್ತಿ ಆಗತ್ತೆ. ಆದಷ್ಟು ಅದನ್ನೆಲ್ಲ ಮಳೆನೆ ನೆನಿಬಾರ್ದು, ಶೀತದಲ್ಲಿ ಓಡಾಡಬಾರ್ದು, ದೇಹನ ಎಷ್ಟು ಬೆಚ್ಚಿಗೆ ಇಟ್ಕೊಂಡಿರ್ತಾರೆ ಅಷ್ಟು ಉತ್ತಮವಾಗಿರುತ್ತೆ. ಮನೇಲಿ ಇರುವಂತ ಯಾವುದೇ ವಸ್ತುಗಳಿಗೆ ಒಂದು ಬೆಡ್ಶೀಟ್ ಇರ್ಬೋದು, ಒಂದು ಕರ್ಟನ್ ಇರ್ಬೋದು, ಅದನ್ನ ಫ್ರೀಕ್ವೆಂಟ್ ವಾಶ್ ಮಾಡ್ತಾ ಇರ್ಬೇಕು. ತೇವಾಂಶ ಇರಬಾರ್ದು, ಮನೇಲಿ ಗಾಳಿ ಬೆಳಕು ಉತ್ತಮವಾಗಿ ಯಥೇಚ್ಛವಾಗಿ ಬರಬೇಕಾಗತ್ತೆ, ವೆಂಟಿಲೇಷನ್ ಚೆನ್ನಾಗಿರ್ಬೇಕಾಗತ್ತೆ ಅವರಿಗೆ.
1: ಇನ್ನು ತೀವ್ರವಾದ ಆಸ್ತಮಾ ಉಂಟಾಗ್ತಾ ಇದೆ ಅಂತಾರೆ, ಅದರ ಸೂಚನೆಗಳು ಹೇಗೆ ಇರುತ್ತೆ, ಹೇಗೆ ಅವರು ಗುರುತಿಸಿಕೊಳ್ಬೇಕು ರೋಗಿಗಳು ಅಂತ?
0: ಸೊ ಹೇಗೆ ಅಂದ್ರೆ ಅವ್ರಿಗೆ ಆಲ್ರೆಡಿ ಒಂದು ಕೆಳಮಟ್ಟದಲ್ಲಿ ಕೆಮ್ಮು ಇರುತ್ತೆ, ಅದೇನಾಗುತ್ತೆ ಮುಂಚೆ ಇರೋದಕ್ಕೆ ಒಂದ್ ದಿನದಲ್ಲಿ ಒಂದ್ ಎರಡು ಸರಿ ಕೆಮ್ತಾ ಇರೋ ಪೇಷಂಟ್ 10 ಇನ್ಕ್ರೀಸ್ ಆಗ್ಬಹುದು. ಅವರಿಗೆ ನಾರ್ಮಲ್ ಆಗಿ ಒಂದು ಕಫ ಬರ್ತಾನೇ ಇರುತ್ತೆ, ಆ ಕಫ ಉತ್ಪತ್ತಿ ಕೂಡ ಜಾಸ್ತಿ ಆಗುವಂತ
1: ಅಮೌಂಟ್ ಕೂಡ
0: ಜಾಸ್ತಿ ಆಗುತ್ತೆ. ಅದ್ರಲ್ಲಿ ಬಣ್ಣಗಳು ಬದಲಾವಣೆ ಆಗುವಂತದ್ದು, ಈಗ ಒಂದು ಕಲರ್ ಯೆಲ್ಲೋ ಕಲರ್ ಬರ್ತಾ ಇದೆ ಅಂದಾಗ, ಅಲ್ಲ ಕಫದಲ್ಲಿ ರಕ್ತ ಬರ್ತಾ ಇದೆ ಅಂತ ಅಂದ್ರೆ ತುಂಬಾ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಇಮಿಡಿಯೇಟ್ ಆಗಿ ಹಾಸ್ಪಿಟಲ್ ಅನ್ನ ವಿಸಿಟ್ ಮಾಡ್ಬೇಕಾಗ್ ಬರುತ್ತೆ, ವೈದ್ಯರ ಸಲಹೆ ತಗೊಳ್ಬೇಕಾಗತ್ತೆ. ಅವರಲ್ಲಿ ಮಾತಾಡುವಂತದ್ದು, ಈಗ ಕೂತಲ್ಲೂ

0: ಮಾತಾಡ್ಲಿಕ್ಕೆ ಕಷ್ಟ ಆಗತ್ತೆ ಅವರಿಗೆ. ಯಾವಾಗ ಒಂದು ಕೆಲವೊಂದ್ಸರಿ ನಾಳ ಕಂಪ್ಲೀಟ್ ಆಗಿ ಮುಚ್ಚೋದಾಗ ಉಸಿರಾಡಕ್ ಕಷ್ಟ ಆಗತ್ತೆ ಅವರಿಗೆ. ಕೂತಲ್ಲಿ ಉಸಿರಾಡಕ್ ಕಷ್ಟ ಪಡ್ತಾರೆ, ಆಕ್ಸಿಜನ್ ಕಡಿಮೆ ಆಗುವಂತ ಚಾನ್ಸಸ್ ಇರುತ್ತೆ, ದೇಹದಲ್ಲಿ ಶಬ್ದ ಕೂಡ ಜಾಸ್ತಿ ಆಗತ್ತೆ. ಏನ್ ವೀಸಿಂಗ್ ಅಂತ ಏನ್ ಹೇಳ್ತೀವಿ ಹಾಗೆ ಹೇಳ್ತಾರೆ, ನಮಗೆ ಶಬ್ದ ಜಾಸ್ತಿ ಕೇಳಿಸ್ತಾ ಇದೆ ಅಂತ
1: ಹೇಳ್ತಾರೆ. ವ್ಯತ್ಯಾಸಗಳು
0: ಖಂಡಿತವಾಗ್ಲೂ ಗೊತ್ತಿರುತ್ತೆ, ಅದನ್ನ ಹೇಳಿರ್ತೀವಿ ಕೂಡ ನಾವು. ಯಾವ ಸಿಂಪ್ಟಮ್ಸ್ ಬಂತು ಅಂದ್ರೆ ಹಾಸ್ಪಿಟಲ್ಗೆ ಬಂದು ಅಪ್ರೋಚ್ ಮಾಡಬೇಕು.
1: ಇನ್ನು ಸಿಒಪಿಡಿ ಪೇಷಂಟ್ಸ್ ವಿಷಯಕ್ಕೆ ಬಂದಾಗ ಅವರಲ್ಲಿ ಹೆಚ್ಚು ಕಡಿಮೆ ಇದೆ ಸಮಸ್ಯೆ,
0: ಅವರಲ್ಲೂ ಕಿರಿದಾದ ನಾಳಗಳಿರುತ್ತೆ, ಜೊತೆಯಲ್ಲಿ ಅವರಿಗೆ ಕೂಡ ಶ್ವಾಸಕೋಶ ಕೆಳಮಟ್ಟದಲ್ಲಿರುವಂತಹ ಒಂದು ಆಲ್ವೆಲೈ ಅಂತ ಏನ್ ಹೇಳ್ತೀವಿ ಅದು ಕೂಡ ಇನ್ವಾಲ್ವ್ಮೆಂಟ್ ಇರುತ್ತೆ. ಆಸ್ಮಾಗೆ ಕಂಪೇರ್ ಮಾಡಿದ್ರೆ ಸಿಒಪಿಡಿ ಇನ್ನೂ ಕೂಡ ಜಾಸ್ತಿನೇ ಅದು ಶ್ವಾಸಕೋಶಕ್ಕೆ ಡ್ಯಾಮೇಜಸ್ ಜಾಸ್ತಿನೇ ಇರುತ್ತೆ. ಅವ್ರಿಗೂ ಕೂಡ ನಾವು ಸೇಮ್ ಅಡ್ವೈಸೇ ಕೊಡ್ತಾ ಹೋಗ್ತೀವಿ. ತುಂಬಾ ಬೆಚ್ಚಗಿರೋದಾಗಿರ್ಬೋದು, ಈ ಕೆಮ್ಮು ಕಫ ಬಂತು ಅನ್ಸಿ ಇಮಿಡಿಯೇಟ್ ಆಗಿ ಹಾಸ್ಪಿಟಲ್ಗೆ ಯಾವಾಗ ವಿಸಿಟ್ ಮಾಡ್ಕೋಬೇಕು, ರೆಸ್ಕ್ಯೂ ಮೆಡಿಸಿನ್ ಅಂತ ಹೇಳಿರ್ತೀವಿ. ಇಮಿಡಿಯೇಟ್ ಆಗಿ ಮನೆಗೆ ಬಂದು ಈಗ ಅವ್ರಿಗೆ ಮಿಡ್ ನೈಟ್ ಅಲ್ಲಿ ಅವ್ರಿಗೆ ಸಮಸ್ಯೆ ಜಾಸ್ತಿ ಆಯ್ತು, ಅಟ್ಯಾಕ್ ಆಯ್ತು ಅಂದ್ರೆ ಲಂಗ್ ಅಟ್ಯಾಕ್ ಅಂತ ಕರಿತೀವಿ, ಆ ಲಂಗ್ ಅಟ್ಯಾಕ್ ಬಂದಾಗ ಏನ್ ಮೆಡಿಸಿನ್ ಇಮಿಡಿಯೇಟ್ ಆಗಿ ತಗೋಬೇಕು ಅದನ್ನ ಸಲಹೆ ಕೊಟ್ಟಿರ್ತೀವಿ. ಅವ್ರು ತಗೊಳ್ತಾ ಇರುವಂತ ಯಾವುದೇ ಇನ್ಹೇಲರ್ಸ್ ಅನ್ನು ಬಿಡಬಾರ್ದು ಆ ಟೈಮ್ ಅಲ್ಲಿ, ರೆಗ್ಯುಲರ್ ಆಗಿ ಸ್ಟಿಕ್ ಆನ್ ಆಗಿರ್ಬೇಕು ಮೆಡಿಕೇಶನ್ಸ್ ಗೆ, ಅದನ್ನ ತಗೊಳ್ಳಿ ಅಂತ ಹೇಳ್ತೀವಿ. ಮತ್ತೆ ಎಚ್ಚೆತ್ತವಾಗಿ ಅವರು ಸ್ಮೋಕಿಂಗ್ ಮಾಡಿರ್ತಾರೆ, ಅದನ್ನೆಲ್ಲ ಮತ್ತೆ ಜಾಸ್ತಿ ಮಾಡ್ಕೊಳ್ದೆ ಇರೋ ಅಷ್ಟೇ ಕಡಿಮೆ ಮಾಡಿ ನಿಲ್ಲಿಸೋದಕ್ಕೆ ಹೇಳ್ತಾ ಹೋಗ್ತೀವಿ. ಇನ್ನೊಂದು ಪ್ಯಾಸಿವ್ ಸ್ಮೋಕಿಂಗ್ ಅಂತೀವಿ, ಇನ್ನೊಬ್ಬರ ಜೊತೆ ಕೂತ್ಕೊಂಡಿದ್ರು ಕೂಡ ಜಾಸ್ತಿ
1: ಸುತ್ತಲಿನವರು
0: ಕೂಡ ಅದನ್ನ ಅವಾಯ್ಡ್ ಮಾಡಿ ಕೂತ್ಕೋಬೇಕಾಗತ್ತೆ. ಜೊತೆಗೆ ಇನ್ನೊಂದು ಮನೇಲಿ ಈಗೆಲ್ಲ ಈಗ ಒಲೆ ಉರಿ ಹಾಕೋದು, ಮುಂಚೆ ಎಲ್ಲ ತುಂಬಾ ಮಾಡ್ತಾ ಇದ್ರು, ಬಯೋಗ್ಯಾಸ್ ಎಕ್ಸ್ಪೋಜರ್, ಬಯೋಫ್ಯೂಯಲ್ ಎಕ್ಸ್ಪೋಜರ್ ಅಂತ ಹೇಳಿ ಮನೇಲಿ ಬೇರೆ ಬೇರೆ ಸೌದೆ ಒಲೆ ಉರಿ ಹಾಕೋದು, ಯಾರು ಹೋಮ ಮಾಡ್ತಾ ಇರ್ತಾರೆ. ಈ ಪ್ರತಿಯೊಂದನ್ನು ಹೊಗೆ ಒಳ್ಳೇದೇ ಆಗಿರ್ಬೋದು, ಹೊಗೆ ಕೆಟ್ಟದೇ ಆಗಿರ್ಬೋದು, ಸೊ ಒಂದು ಪರ್ಫ್ಯೂಮ್ಸ್ ಯೂಸ್ ಮಾಡಿದ್ರೆ ಅವೆಲ್ಲ ಜಾಸ್ತಿ ಆಗುತ್ತೆ. ಈ ಕಂಪ್ಲೀಟ್ ಆಗಿ ಇದನ್ನ ಅವಾಯ್ಡ್ ಮಾಡ್ಕೊಂಡ್ರೆ ಪೇಷಂಟ್ ವಿತ್ ದ ಮೆಡಿಕೇಶನ್ ಚೆನ್ನಾಗಿ ಕೆಲಸ ಮಾಡ್ತಾರೆ, ಚೆನ್ನಾಗಿ ಕೆಲಸ ಆಗುತ್ತೆ ಅವ್ರ ಮೇಲೆ ಕೂಡ.
1: ಗಂಧದ ಕಡ್ಡಿಯ ಉಪಯೋಗ ಈ ರೋಗಿಗಳಿಗೆ ಹೇಗೆ ಅದು ಪರಿಣಾಮ ಬೀರಬಹುದು ಅಂತ ಬಹಳಷ್ಟು ಚರ್ಚೆ ಈ ವಿಷಯವಾಗಿ ನಡೆಯುತ್ತೆ. ಧಾರ್ಮಿಕ ಆಚರಣೆ ಆಗಿರೋದ್ರಿಂದ ಇದೊಂಥರ ಸೆನ್ಸಿಟಿವ್ ಮ್ಯಾಟರ್ ಆಗ್ಬಿಡುತ್ತೆ, ಯಾರಾದ್ರೂ ಅದ್ರ ವಿರುದ್ಧವಾಗಿ ಮಾತಾಡಿದ್ರೆ. ನಿಮ್ಮ ಅನಿಸಿಕೆ ನಿಮ್ಮ ಪ್ರಾಕ್ಟೀಸ್ ನಲ್ಲಿ ಹೇಗೆ?
0: ಅದು ಧಾರ್ಮಿಕವಾಗಿ ಖಂಡಿತವಾಗ್ಲೂ ಮಾಡ್ಲೇಬೇಕು, ಮಾಡ್ತಾರೆ ಕೂಡ, ಜನ ಫಾಲೋ ಮಾಡ್ತಾರೆ. ಬಟ್ ಯಾರು ಮಾಡಬಾರ್ದು ಅಂತ ಹೇಳೋದಾಯ್ತು ಅಂದ್ರೆ, ಡೆಫಿನೆಟ್ಲಿ ನಮ್ಮ ಆಸ್ಮಾ ಪೇಷಂಟ್ಸ್, ಸಿಒಪಿಡಿ ಪೇಷಂಟ್ಸ್ ಗೆ ನಾ ಹೇಳೋ ತರ ಯಾವುದೇ ಗಾಳಿ ಆಗಿಲ್ಲ, ಅವ್ರಿಗೆ ನಾರ್ಮಲ್ ತಣ್ಣಗಿರೋ ಗಾಳಿ ಹೋದ್ರೂ ಸಮಸ್ಯೆ ಆಗಿರುತ್ತೆ. ಈ ತರ ಹೊಗೆ, ಈಗ ಒಂದು ಗಂಧದ ಕಡ್ಡಿ ಸಾಂಬ್ರಾಣಿ ಹೊಗೆ ಅಂತ ಬರ್ತಾರೆ,
1: ಮೇನ್
0: ಕಂಪ್ಲೇಂಟ್ ಕೆಮಿಕಲ್ಸ್ ಇದ್ದೇ ಇರುತ್ತೆ ಅದರಲ್ಲಿ. ಸೊ ಒಂದು ನಾರ್ಮಲ್ ಆಕ್ಸಿಜನ್ ಅಲ್ಲಿ ಆಕ್ಸಿಜನ್ ಇರಲ್ಲ, ಈಗ ನಮ್ಮ ಅಟ್ಮಾಸ್ಫಿಯರ್ ಇರಲ್ಲಿ ನೈಟ್ರೋಜನ್ ಇರುತ್ತೆ, ಕಾರ್ಬನ್ ಡೈಆಕ್ಸೈಡ್ ಇರುತ್ತೆ, ಎಲ್ಲಾ ಜನ ಸೇರಿಸಿ ಇರುತ್ತೆ. ಸೊ ಅದು ಖಂಡಿತವಾಗಿ ಇದರಲ್ಲಿ ಬೇರೆ ಬೇರೆ ಗಾಳಿನೂ ಕೇಳಿ ಸೇರಿಸಿರೋದಾಗ ನಮ್ಮ ಶ್ವಾಸಕೋಶ ಅದನ್ನ ತಡ್ಕೊಳ್ಳೋ ಶಕ್ತಿ ಇದರಲ್ಲಿ ಇರೋದಿಲ್ಲ, ರಿಯಾಕ್ಟ್ ಮಾಡೇ ಮಾಡುತ್ತೆ. ಅದರಿಂದ ಈಗ ಪ್ಲೆಸೆಂಟ್ ಆಗಿರೋದು ಅನ್ಪ್ಲೆಸೆಂಟ್ ಆಗಿರೋದು ಎರಡನ್ನೂ ಆದಷ್ಟು ಅವಾಯ್ಡ್ ಮಾಡಿ ಅಂತ
1: ಹೇಳ್ತೀವಿ. ಅವರೇ ಗುರುತಿಸ್ಕೊಂಡಿರ್ತಾರೆ
0: ಅದನ್ನ, ನಾನು ತಗೊಂಡ ತಕ್ಷಣ ನಂಗೆ ಇಮಿಡಿಯೇಟ್ ಆಗಿ ಕೆಮ್ಮು ಬರುತ್ತೆ ಮಾಡ್ತಾ ಇದ್ದಾಗ, ನಾನು ಹೇಳೋ ಸಲಹೆ ಅಂತ ಅಂದ್ರೆ ಡೆಫಿನೆಟ್ಲಿ ಯೂಸ್ ಮಾಡಿ ಅದನ್ನ ಒಂದು 100 meters ದೂರದಲ್ಲಿ ಅಥವಾ ಒಂದು 50 meters ದೂರದಲ್ಲಿ ಅದನ್ನ ಹಿಟ್ಟು ಮಾಡೋದಕ್ಕೆ ಯೂಸ್ ಮಾಡೋದು ಸಜೆಸ್ಟ್ ಮಾಡ್ತೀನಿ.
1: ಓಕೆ, ಇನ್ನೊಂದು ವಿಷಯ ನಾನು ಅಬ್ಸರ್ವ್ ಮಾಡಿರೋದು ಏನು ಅಂತ ಹೇಳಿದ್ರೆ, ಈ ತರ ವ್ಯತ್ಯಾಸಗಳು ಉಂಟಾದಾಗ ಈ ಆಲ್ರೆಡಿ ನೋನ್ ಪೇಷಂಟ್ಸ್ ಅಲ್ಲಿ ಅವರು ಈ ಪಫ್ ಇರಬಹುದು, ಬ್ರಾಂಕೋಡೈಲೇಟರ್ಸ್ ಇರಬಹುದು, ಸ್ಟೆರಾಯ್ಡ್ ಪ್ರಿಪರೇಷನ್ಸ್ ಇರಬಹುದು, ಅದನ್ನ ತಾವೇನೆ ಆಲ್ಟರೇಟ್ ಮಾಡಕ್ಕೆ ಟ್ರೈ ಮಾಡ್ತಾರೆ. ಸೊ ಒಂದ್ ಸ್ವಲ್ಪ ಹೆಚ್ಚು, 2 puffs ಹೆಚ್ಚಕ್ ತಗೊಳ್ಳೋದು, ಅಥವಾ 2 times a day ಹಾಕಿದ್ದನ್ನ 3 times a day ಮಾಡಕ್ಕೆ ಪ್ರಯತ್ನ ಮಾಡೋದು, ಇದು ಎಷ್ಟು ಮಟ್ಟಿಗೆ ಸರಿ ನಿಮ್ಮ ದೃಷ್ಟಿಯಲ್ಲಿ?
0: ಸರ್, ಖಂಡಿತವಾಗ್ಲೂ ಸರಿ ಇಲ್ಲ ಅದನ್ನ. ಯಾಕೆ ಅಂತ ಹೇಳಿದ್ರೆ, ದೋ ಅದು ಇನ್ಹಲೇಷನ್ ಮುಖಾಂತರ ತಗೋತಾ ಇದ್ರು, ಗಾಳಿ ಮುಖಾಂತರ ತಗೋತಾ ಇದ್ರು, ಕೆಲವೊಂದು ಸೈಡ್ ಇಫೆಕ್ಟ್ಸ್ ನಾವು ನೋಡ್ತೀವಿ ಅದರಲ್ಲೂ ಕೂಡ. ಏನಾಗುತ್ತೆ, ಪೇಷಂಟ್ಸ್ ಅಧಿಕವಾಗಿ ತಗೊಳ್ಳೋದ್ರಿಂದ ಫಂಗಲ್ ಇನ್ಫೆಕ್ಷನ್ ಆಗುವಂತದ್ದು, ನಾವು ಹೇಳಿರುವಂತಹ ಡೋಸ್ ಗಿಂತ ಹೆಚ್ಚೆತ್ತವಾಗಿ ತಗೊಳ್ಳೋದು, ಅವ್ರಿಗೆ ಇಷ್ಟ ಬಂದಂಗೆ ತಗೊಂಡಾಗ ಬಾಯಲ್ಲಿ ಉಣ್ಣಾಗುವಂತದ್ದು ಫಂಗಲ್ ಇನ್ಫೆಕ್ಷನ್, ಓರಲ್ ಕ್ಯಾಂಡಿಡಿಯಾಸಿಸ್ ಅಂತ ಹೇಳ್ತೀವಿ ನಾವು, ಅದು ಜಾಸ್ತಿ ಆಗ್ತಾ ಹೋಗುತ್ತೆ. ಇನ್ನೊಂದು, ಜೊತೆಯಲ್ಲಿ ನಮ್ಮ ಹಾರ್ಟಿನ ಮೇಲೂ ಕೂಡ ಕೆಲವೊಂದು ಹಾರ್ಟ್ ಬೀಟ್ ಗಳನ್ನ ಜಾಸ್ತಿ ಮಾಡುತ್ತೆ. ಈಗ ಏನ್ ನಾವು ವ್ಯತ್ಯಾಸ ಖಂಡಿತವಾಗಿ ವ್ಯತ್ಯಾಸಗಳಾಗತ್ತೆ, ಜೊತೆಯಲ್ಲಿ ಕೈ ನಡ್ಕ ಬರುವಂತದ್ದು, ಸುಸ್ತಾಗುವಂತದ್ದು ಕೂಡ ಇರುತ್ತೆ. ನಮ್ಮ ಡಾಕ್ಟರ್ಗಳ ಸಲಹೆ ಮುಖಾಂತರ ಇಲ್ಲದೆ ಕೂಡ ಪೇಷಂಟ್ಸ್ ಎಕ್ಸ್ಟ್ರಾ ಇನ್ಹೇಲರ್ ತಗೊಳ್ಳೋದು, ಎಕ್ಸ್ಟ್ರಾ ಪಫ್ ಗಳನ್ನು ತಗೊಂಡ್ರೆ ಖಂಡಿತವಾಗ್ಲೂ ಅಡ್ವರ್ಸ್ ಇಫೆಕ್ಟ್ ಅನ್ನ ನಾವು ನೋಡೇ
1: ಮಾಡಬಾರದು. ಸ್ಟ್ರಾಂಗ್ ಮೆಸೇಜ್,
0: ಹಾರ್ಟ್ ಮೇಲೆ ಹಾರ್ಟಿನ ಮಿಡಿತ ಜಾಸ್ತಿ ಆಗುತ್ತೆ.
1: ಓಕೆ, ಈ ರೋಗಿಗಳು ಸೋಂಕಿನಿಂದ ತಮ್ಮನ್ನ ತಾವು ಎಸ್ಪೆಷಲಿ ಮಳೆಗಾಲದಲ್ಲಿ ಹೇಗೆ ರಕ್ಷಣೆ ಮಾಡಿಕೊಳ್ಬೇಕು ಅಂತ ಹೇಳ್ತೀರಾ?
0: ಸರ್, ಒಂದು ನಾನು ಅದೇ ಫಸ್ಟ್ ಹೇಳೋದಾಯ್ತು ಅಂದ್ರೆ ಪ್ರಿವೆನ್ಷನ್ ಬಗ್ಗೆ ಹೇಳೋದಾಯ್ತು. ಮನೆ ಎಲ್ಲ ಕ್ಲೀನ್ ಆಗಿ ಇಟ್ಕೊಳ್ಳೋದು, ಆಗಾಗ ಪ್ರತಿಯೊಂದನ್ನು ಬೆಡ್ ಸ್ಪ್ರೆಡ್, ಬೆಡ್ ಶೀಟ್ ಗಳನ್ನ, ಸ್ಕ್ರೀನ್ ಗಳನ್ನ ವಾಶ್ ಮಾಡುವಂತದ್ದು. ಇನ್ನೊಂದು, ಹೈಡ್ರೇಷನ್, ಚೆನ್ನಾಗಿ ನೀರ್ ಕುಡಿಬೇಕಾಗತ್ತೆ, ಹೈಡ್ರೇಷನ್ ಚೆನ್ನಾಗಿ ಇಟ್ಕೋಬೇಕಾಗತ್ತೆ, ನ್ಯೂಟ್ರಿಷನ್ ಬಗ್ಗೆ ಚೆನ್ನಾಗಿ ಗಮನ ಕೊಟ್ಕೋಬೇಕಾಗತ್ತೆ. ಇನ್ನೊಂದು, ಮೆಡಿಸಿನ್, ಫಾರ್ಮಕೊಲಾಜಿಕಲ್ ಪ್ರಿವೆನ್ಷನ್ ಬಂತು ಅಂತ ಅಂದ್ರೆ ಒಂದು ವ್ಯಾಕ್ಸಿನ್ ಇದೆ ನಮ್ಮಲ್ಲಿ. ಈಗ ಯಾವುದೇ ಒಂದು ಶ್ವಾಸಕೋಶದ ಸಮಸ್ಯೆ ಇದ್ದವರು ಮುಂಚಿತವಾಗ್ಲೇ ಬರಬಾರದು ಅಂತ ಹೇಳಿ ಪ್ರಿವೆಂಟಿವ್ ವ್ಯಾಕ್ಸಿನ್ಸ್ ಅಂತ ಹೇಳಿ ಹೇಳ್ತೀವಿ. ಒಂದು

0: ಫ್ಲೂ ವ್ಯಾಕ್ಸಿನ್ ಅವೈಲೇಬಿಲಿಟಿ ಇರುತ್ತೆ, ಇನ್ನೊಂದು ನ್ಯೂಮೋಕೋಕಲ್ ವ್ಯಾಕ್ಸಿನ್ ಅಂತ ಇರುತ್ತೆ. ಖಂಡಿತವಾಗ್ಲೂ ಅದನ್ನ ಹಾಕಿಸ್ಕೊಂಡ್ರೆ ಬರೋದೇ ಇಲ್ಲ ಅಂತ ಹೇಳಿಕ್ ಬರಲ್ಲ, ಪ್ರೊಟೆಕ್ಷನ್ ಇರುತ್ತೆ, ಬಂದ ಪ್ರಮಾಣ ಕೂಡ ಕಡಿಮೆ ಇರುತ್ತೆ ಬಂದ್ರೂ ಕೂಡ. ಸೊ ಅದನ್ನ ನೀವು ಖಂಡಿತವಾಗ್ಲೂ ಹಾಕಿಸ್ಕೊಂಡ್ರೆ ಉತ್ತಮವಾಗಿರುತ್ತೆ.
1: ಈ ಬಗ್ಗೆ ಆಲ್ರೆಡಿ ಡಯಾಗ್ನೋಸ್ ಆಗಿರುವಂತಹ ರೋಗಿಗಳು ಈ ಫ್ಲೂ ವ್ಯಾಕ್ಸಿನ್ ನ ಈ ಸೀಸನ್ ಶುರು ಆಗೋ ಟೈಮ್ ಅಲ್ಲಿ ಹಾಕಿಸ್ಕೊಳ್ಳೋದು ಒಳ್ಳೇದು ಅಂತ ನೀವು
0: ರೆಕಮೆಂಡ್ ಮಾಡ್ತೀನಿ ಸರ್.
1: ಓಕೆ, ಇನ್ನು ಯಾವ ರೆಡ್ ಫ್ಲಾಗ್ ಸೈನ್ಸ್ ಅಂತ ಹೇಳ್ತೀವಲ್ಲ, ಸೊ ಅಪಾಯದ ಮುನ್ಸೂಚನೆಗಳು ಕಂಡಾಗ ಯಾವಾಗ ಅವರು ವೈದ್ಯರ ಹತ್ರ ಬರಬೇಕಾದ್ರೆ ಏನೇನು ಅಬ್ಸರ್ವ್ ಮಾಡಿದಾಗ ನಿಮ್ಮಂದ್ರ ದೇ ಶುಡ್ ರಶ್ ಟು ಯು ಅನ್ನೋದು?
0: ಓಕೆ, ಯಾಕಂದ್ರೆ ಅವ್ರದ್ದು ಆಲ್ರೆಡಿ ಇರೋ ಕೆಮ್ಮು, ನಾನು ಮುಂಚೆನೆ ಹೇಳಿದ ಹಾಗೆ ಕೆಮ್ಮಿನ ಒಂದು ಕ್ವಾಂಟಿಟಿ ಆಗಿರ್ಬೋದು, ಕ್ವಾಲಿಟಿ ಆಗಿರ್ಬೋದು ಜಾಸ್ತಿ ಆಗೋದು, ಇಲ್ಲ ಕಫ ಉತ್ಪತ್ತಿ ಆಗೋದು, ಅದರಲ್ಲಿ ಕಲರ್ ಚೇಂಜಸ್ ಆದಾಗ, ಬಣ್ಣ ಚೇಂಜ್ ಆದಾಗ, ಬ್ಲೀಡಿಂಗ್ ಇದ್ದಾಗ, ಅದ್ರ ಜೊತೆ ಜ್ವರ
1: ಬಂದಾಗ,
0: ಎರಡು ದಿನ ಆದ್ರೂ ಜ್ವರಗಳು ಕಮ್ಮಿ ಆಗ್ತಾ ಇಲ್ಲ ಅಂತ ಹೇಳಿ ಇದ್ದಾಗ ಇಮಿಡಿಯೇಟ್ ಆಗಿ ಬರೋದು. ಅವರ ದೇಹದಲ್ಲಿ ಆಕ್ಸಿಜನ್ ಪ್ರಮಾಣ ಕೂಡ ಕಮ್ಮಿ ಆದಾಗ ಇಮಿಡಿಯೇಟ್ ಆಗಿ ಹಾಸ್ಪಿಟಲ್ ಬರ್ಲಿಕ್ಕೆ.
1: ಅದನ್ನು ಅವ್ರು ಮಾನಿಟರ್ ಮಾಡ್ಕೊಳ್ಳಕ್ ಹೇಳ್ತೀರಾ? ಬಹಳ ಸಾಧಾರಣವಾಗಿ
0: ಮನೇಲಿ ಪಲ್ಸ್ ಆಕ್ಸಿಮೀಟರ್ ಇಟ್ಕೊಂಡಿರ್ತಾರೆ, ಅದ್ರಲ್ಲಿ ಗೊತ್ತಾಗುತ್ತೆ 93-94 ಅಂತ ತಕ್ಷಣ. ಈಗ
1: ಯಾವ ಲಿಮಿಟ್ ವರೆಗೂ ನೀವು ಸೇಫ್ ಅಂತ ಹೇಳ್ತೀರಾ? ಆಲ್ರೆಡಿ ಡಯಾಗ್ನೋಸ್ಡ್ ಪೇಷಂಟ್
0: ವಿತ್ 94 ಇದ್ರು ಕೂಡ ನಾವು ಅದನ್ನ ಓಕೆ ಅಂತ ಅಕ್ಸೆಪ್ಟ್ ಮಾಡ್ತೀವಿ.
1: ಅದಕ್ಕಿಂತ ಕೆಳಗಡೆ ಹೋದ್ರೆ,
0: ಅದಕ್ಕಿಂತ ಕೆಳಗಾಯ್ತು ಅಂದ್ರೆ ಖಂಡಿತವಾಗ್ಲೂ ಸಪೋರ್ಟ್ ಬೇಕು, ಹಾಸ್ಪಿಟಲ್ ರಶ್ ಆಗ್ಬೇಕು,
1: ಗಮನ ಬೇಕು, ವೈದ್ಯರ ಗಮನ ಹೋಗ್ಬೇಕು. ಇನ್ನು ಕಾಮನ್ ಕೋಲ್ಡ್ ಅಂತ ಹೇಳ್ತೀವಿ, ನಿಮೋನಿಯಾ ಅಂತ ಹೇಳ್ತೀವಿ, ಇವೆರಡರ ನಡುವಿನ ವ್ಯತ್ಯಾಸ?
0: ಯೂಶಲಿ ಕಾಮನ್ ಕೋಲ್ಡ್ ನಮ್ಮ ಮೇಲ್ಭಾಗದ ಶ್ವಾಸಕೋಶನ ಒಳಗೊಂಡಿದ್ದಾಗ ಮಾತ್ರ ಹೇಳ್ತೀವಿ. ಪೇಷಂಟ್ಗೆ ಬರೀ ಗಂಟ್ಲು ನೋವು ಇರುತ್ತೆ, ಒಣ ಕೆಮ್ಮು ಇರುತ್ತೆ, ಇಲ್ಲ ಮೂಗು ಸೋರೋದಿರುತ್ತೆ, ತಲೆ ಭಾರ ಅಂತ ಇರುತ್ತೆ, ತಲೆನೋವು ಬರುತ್ತೆ. ಅದೇ ನಿಮೋನಿಯಾ ಆಯ್ತು ಅಂತಂದ್ರೆ ಪೇಷಂಟ್ಗೆ ಜ್ವರ ಬರೋದು, ಬಿಟ್ಟು ಬಿಟ್ಟು ಹೈಗ್ರೇಡ್ ಫೀವರ್ ಅಂತ ಹೇಳ್ತೀವಿ, ಕಫ ಉತ್ಪತ್ತಿ ಆಗುತ್ತೆ, ಕಫರ್ ಕಲರ್ ಚೇಂಜಸ್ ಇರುತ್ತೆ, ಎದೆ ಕೂಡ ಬಿಗಿ ಆಗುವಂತದ್ದು, ಎದೆ ನೋವು ಬರುವಂತದ್ದು, ಉಸಿರಾಡೋದಕ್ಕೂ ಕಷ್ಟ ಅಂತ ಅನ್ಸೋದು. ಇದು ವ್ಯತ್ಯಾಸಗಳು. ನಿಮೋನಿಯಾ ಯೂಶಲಿ ಶ್ವಾಸಕೋಶದ ಕೆಳಭಾಗ ಅಂತಂದ್ರೆ ಲೋವರ್ ರೆಸ್ಪಿರೇಟರಿ ನ ಇನ್ವಾಲ್ವ್ಮೆಂಟ್ ಇರುತ್ತೆ. ಕೋಲ್ಡ್ ಏನ್ ಕಾಮನ್ ಕೋಲ್ಡ್ ಹೇಳ್ತೀವಿ, ಅಪ್ಪರ್ ರೆಸ್ಪಿರೇಟರಿ ಟ್ರ್ಯಾಕ್ ಇನ್ವಾಲ್ವ್ಮೆಂಟ್ ಇರುತ್ತೆ ಅದರಲ್ಲಿ.
1: ಇವನ್ ಮಾನ್ಸೂನ್ ಟೈಮ್ ಅಲ್ಲಿ ನಿಮೋನಿಯಾ ಕಾಯಿಲೆಯ ಪ್ರಕರಣಗಳು ಕೂಡ ತುಂಬಾ ಹೆಚ್ಚುತ್ತಾ ಹೋಗುತ್ತೆ ಅಲ್ಲ. ಕೆಮ್ಮು ಈಗ ಒಬ್ಬರಿಗೆ ಬಂತು ಅಂತ ಇಟ್ಕೊಳ್ಳೋಣ, ಎಷ್ಟು ದಿನಗಳನ್ನ ದಾಟಿದ ನಂತರದಲ್ಲಿ ಖಂಡಿತವಾಗ್ಲೂ ಅದನ್ನ ಇನ್ವೆಸ್ಟಿಗೇಟ್ ಮಾಡಬೇಕು ಅಂತ ಹೇಳ್ತೀರಾ ನೀವು?
0: ಸರ್, ನಾವು ನಮ್ಮ ಭಾರತ ಯೂಶಲಿ ಟಿಬಿ ಇರೋದ್ರಿಂದ ಯೂಶಲಿ ನಾವು ಅದ್ರಿಗೆ ಗೈಡ್ ಲೈನ್ ಕೊಡ್ತೀವಿ. 2 ವಾರಕ್ಕಿಂತ ಜಾಸ್ತಿ ಇತ್ತು ಅಂತ ಹೇಳಿದ್ರೆ ಟಿಬಿಗೆ ಖಂಡಿತವಾಗ್ಲೂ ಪರೀಕ್ಷೆ ಮಾಡಿಸ್ಬೇಕು ಅಂತ ಇರತ್ತೆ. ಬಟ್ ಯಾವಾಗ ಕೆಮ್ಮು ಆಲ್ರೆಡಿ ಆಸ್ಮಾ ಇರುತ್ತೆ, ಅವ್ರಿಗೆ ಟಿಬಿ ಇದೆಯೋ ಇಲ್ಲೋ ಅಂತ ಹೇಳೋದ್ ಕಷ್ಟ ಆಗುತ್ತೆ, ಇಲ್ಲ ಸಿಒಪಿಡಿ ಇರುತ್ತೆ, ಇಲ್ಲ ಯಾವುದೋ ಒಂದು ಪೇಷಂಟ್, ಒಂದು ಕ್ಯಾನ್ಸರ್ ಪೀಡಿತ ಪೇಷಂಟ್ಗೆ 2 ದಿನ ಆದ್ರೂ ಕೆಮ್ಮ ಆಗ್ತಾ ಇಲ್ಲ, 3 ದಿನ ಆದ್ರೂ ಕೆಮ್ಮ ಆಗ್ತಾ ಇಲ್ಲ ಅಂದ್ರೆ ಇಟ್ ಈಸ್ ಆಲ್ಮೋಸ್ಟ್ 24 hours ಇಂದ 48 hours ಅಲ್ಲಿ ಅವ್ರಿಗೆ ಒಂದು ಶುಗರೇ ಇರುತ್ತೆ. ಸೊ ಇಂಥ ಪೇಷಂಟ್ಸ್ ಬೇಗನೆ ಹಾಸ್ಪಿಟಲ್ಗೆ ಆಲ್ಮೋಸ್ಟ್ 2-3 days ಅಲ್ಲಿ ಹಾಸ್ಪಿಟಲ್ಗೆ ಬಂದು ಡಾಕ್ಟರ್ನ ಸಲಹೆ ತಗೊಳ್ಳೋದು ಉತ್ತಮ ಅಂತ ಹೇಳ್ತೀನಿ. ಇಲ್ಲ ಜನರಲ್ ಪಾಪ್ಯುಲೇಷನ್ ಕಾಮನ್ ಕೋಲ್ಡ್ ಯಾರೇ ಏನೂ ಸಮಸ್ಯೆ ಇಲ್ಲ ಅವರಿಗೆ, ಹಾರ್ಟ್ ಅಂತ ಸಮಸ್ಯೆ ಇಲ್ಲ, ಶುಗರ್ ಇಲ್ಲ, ಒಂದು ಮಿಡಲ್ ಏಜ್ ಮ್ಯಾನ್, ಒಂದು 30-40 years ಏನೂ ಸಮಸ್ಯೆ ಇಲ್ಲ ಅಂತ ಹೇಳಿದ್ರೆ, ಜ್ವರ ಬಂದಿಲ್ಲ ಅವರಿಗೆ, ಬರೀ ಕೆಮ್ಮಿದೆ, ಕಫ ಇದೆ ಅಂತ ಹೇಳಿದ್ರೆ, ದೇ ಕ್ಯಾನ್ ವೇಟ್ ಫಾರ್ 1 week ತನಕ ವೇಟ್ ಮಾಡಬಹುದು. ಅದಾದ್ಮೇಲೂ ಕಮ್ಮಿ ಆಗ್ತಾ ಇಲ್ಲ ಅಂತ ಹೇಳಿದ್ರೆ, ದೇ ಕ್ಯಾನ್ ಅಪ್ರೋಚ್ ದ ಡಾಕ್ಟರ್.
1: ಓಕೆ, ಇನ್ನು ಕ್ಷಯ ರೋಗಿಗಳು, ಟ್ಯೂಬರ್ಕ್ಲೋಸಿಸ್ ಅಂತ ಹೇಳ್ತೀವಲ್ಲ, ಸೊ ಆಲ್ರೆಡಿ ಡಯಾಗ್ನೋಸ್ ಆಗಿ ಎಟಿಟಿ ಅಂದ್ರೆ ಆಂಟಿ ಟ್ಯೂಬರ್ಕ್ಲೋಸ್ ಟ್ರೀಟ್ಮೆಂಟ್ ನ ಸ್ಟಾರ್ಟ್ ಮಾಡಿದೀವಿ ಅನ್ಕೊಳ್ಳೋಣ, ಅಂತ ರೋಗಿಗಳಿಗೆ ಈ ಮುಂಗಾರು ಮಳೆಯ ಸಂದರ್ಭದಲ್ಲಿ ನಿಮ್ಮ ಸಲಹೆಗಳೇನು, ಅವರಿಗೆ ಏನು ಎಚ್ಚರಿಕೆಗಳು ವಹಿಸಬೇಕು ಅವರ ರೋಗದ ವಿಷಯದಲ್ಲಿ?
0: ಸರ್, ಅವ್ರಿ ಟಿಬಿ ಪೇಷಂಟ್ಸ್ ಗೆ ಅವರ ಮಾತ್ರೆಗಳನ್ನ ನಿಲ್ಲಿಸ್ಲಿಕ್ಕೆ ಹೋಗ್ಬಾರ್ದು. ಯಾವುದೇ ಕಾರಣಕ್ಕೂ ನಾವು ಹೇಳೋ ತನಕ ಕೂಡ ಟಿಬಿ ಮೆಡಿಸಿನ್ ನ ಡೈಲಿ ತಗೋಬೇಕಾಗತ್ತೆ. ಅದ್ರ ಮೇನ್ ಆಗಿ ಇನ್ನೊಂದು ನ್ಯೂಟ್ರಿಷನ್, ಅವರ ಒಂದು ನ್ಯೂಟ್ರಿಷನ್ ಬಗ್ಗೆ ತುಂಬಾ ಗಮನ ಕೊಡ್ಬೇಕಾಗತ್ತೆ. ಹೈಡ್ರೇಷನ್ ಬಗ್ಗೆ ಚೆನ್ನಾಗಿ ಗಮನ ಕೊಟ್ಕೋಬೇಕಾಗತ್ತೆ. ಈಗ ಒಬ್ಬರ ಜೊತೆ ಮಾತಾಡೋದು, ಕಾಫ್ ಹೈಜಿನ್ ಅಂತ ಹೇಳಿರ್ತೀವಿ, ಆ ಕಾಫ್ ಹೈಜಿನ್ ನ ಪೇಷಂಟ್ ಗೆ ಟೀಚ್ ಮಾಡ್ಬೇಕಾಗತ್ತೆ. ಇದ್ರ ಜೊತೆಗೆ ಆ ಟಿಬಿನೇ ಆಲ್ರೆಡಿ ಅವರಿಗೆ ಲಂಗ್ಸ್ ಅನ್ನ ಡ್ಯಾಮೇಜ್ ಮಾಡ್ತಾ ಹೋಗುತ್ತೆ. ಅದ್ರ ಜೊತೆಯಲ್ಲಿ ಸೂಪರ್ ಆಡೆಡ್ ಬೇರೆ ಇನ್ಫೆಕ್ಷನ್ ಬರಬಾರ್ದು ಅಂತ ಹೇಳಿದ್ರೆ, ಕಂಪ್ಲೀಟ್ ಆಗಿ ಅವರು ಕೆಲವೊಂದು ನ್ಯೂಟ್ರಿಷನ್ ಬಗ್ಗೆ ಗಮನ ಕೊಟ್ಕೊಳ್ಳುವಂತದ್ದು, ಊಟ ತಿಂಡಿಯಲ್ಲಿ ಗಮನ ಕೊಟ್ಕೊಳ್ಳುವಂತದ್ದು, ಮೆಡಿಕೇಶನ್ಸ್ ನ ರೆಗ್ಯುಲರ್ ತಗೊಳ್ಳೋದು, ಫಾಲೋಅಪ್ ಯಾವಾಗ ಡಾಕ್ಟರ್ ಕರೆದಿರ್ತಾರೆ ಅವ್ರ ವಿಸಿಟೇಷನ್ ಮಾಡುವಂತದ್ದು, ಸೋಷಿಯಲ್ ಗ್ಯಾದರಿಂಗ್ ಅನ್ನು ಸ್ವಲ್ಪ ಅವಾಯ್ಡ್ ಮಾಡ್ಕೋಬೇಕಾಗ್ತಾರೆ. ಈಗ ಒಂದು ಮದುವೆ ಸಮಾರಂಭಕ್ಕೆ ಹೋಗಿರ್ತಾರೆ, ಇನ್ ಅವ್ರಿಗೆ ಯಾವುದೋ ಒಂದು ಬೇರೆಯವ್ರಿಗೆ ಇನ್ಫೆಕ್ಷನ್ ಇರುತ್ತೆ, ಇವರು ಅದನ್ನ ಡೆವಲಪ್ ಆಗುವಂತದ್ದು, ಇವರು ಅವರಿಗೆ ಪ್ರತಿಯೊಂದನ್ನು ಅವ್ರಿಗೂ ಕೂಡ ಬರುವಂತದ್ದೆಲ್ಲ ಇರುತ್ತೆ. ಯಾಕಂದ್ರೆ ಬಿಕಾಸ್ ಆಲ್ರೆಡಿ ಲಂಗ್
1: ಕ್ರಾಸ್
0: ಇನ್ಫೆಕ್ಷನ್ಸ್ ಇರುತ್ತೆ, ಸೊ ಅದನ್ನ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಸೋಷಿಯಲ್ ಗ್ಯಾದರಿಂಗ್ ಗಳನ್ನ ಕಂಪ್ಲೀಟ್ ಆಗಿ ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳೋದು ಉತ್ತಮವಾಗಿರುತ್ತೆ.
1: ಇದು ಅವಾಯ್ಡ್ ಮಾಡೋದು ಅವರ ಟ್ರೀಟ್ಮೆಂಟ್ ಅವಧಿ ಮುಗಿಯುವವರೆಗೆ.
0: ಸರ್, ಯೂಶಲಿ ನಾವು ಇಂಟೆನ್ಸಿವ್ ಫೇಸ್, ಕಂಟಿನ್ಯೂಸ್ ಫೇಸ್ ಅಂತ ಹೇಳ್ತೀವಿ. 2 ತಿಂಗಳು ಸ್ವಲ್ಪ ಕೇರ್ಫುಲ್ ಆಗಿ ಈ ಒಂದು ಸೋಷಿಯಲ್ ಗ್ಯಾದರಿಂಗ್ ಅನ್ನ ಅವಾಯ್ಡ್ ಮಾಡ್ಕೊಂಡ್ರೆ ಕ್ಲಿನಿಕಲಿ ಇಂಪ್ರೂವ್ಮೆಂಟ್ ಇರುತ್ತೆ, ಇವರಿಂದ ಇನ್ನೊಬ್ಬರಿಗೆ ಇನ್ಫೆಕ್ಷನ್ ಆಗುವಂತ ರೇಟ್ ಕೂಡ ಕಡಿಮೆ ಇರುತ್ತೆ. ಎಸ್ಪೆಷಲಿ 2 months ಕರೆಕ್ಟ್ ಆಗಿ ಕೇರ್ಫುಲ್ ಆಗಿ ನೋಡ್ಕೊಳ್ತು ಅಂತ ಅಂದ್ರೆ, ಅದಾದ್ಮೇಲಿಂದ ಇರುವಂತಹ ಕಂಟಿನ್ಯೂಸ್ ಒಂದು 4 ತಿಂಗಳು ಅಂತ ಏನ್ ಹೇಳ್ತೀವಿ, ದೇ ಕ್ಯಾನ್ ಗೋ ಅರೌಂಡ್ ಎಲ್ಲ.

0: ಮಾತಾಡ್ಬೋದು, ಬೇರೆ ಫಂಕ್ಷನ್ ಗಳಿಗೂ ಅಟೆಂಡ್ ಮಾಡಬಹುದು. ಬಟ್ ಕೇರ್ಫುಲ್ ಆಗಿ ಮಾಸ್ಕ್ ಯೂಸ್ ಮಾಡೋದಾಗಿರ್ಬೋದು. ಎಲ್ಲೇ ಹೋದ್ರೂ ಕೂಡ ಪೊಲ್ಯೂಷನ್ ಇಂದ, ಎಸ್ಪೆಷಲಿ ಮೆಟ್ರೋಪಾಲಿಟನ್ ಸಿಟಿಯಲ್ಲಿ ಹೇಳೋದಾಯ್ತು ಅಂದ್ರೆ ಪೊಲ್ಯೂಷನ್ ಇಂದ ಅವಾಯ್ಡ್ ಮಾಡಿಕೊಂಡು ಮಾಸ್ಕ್ ಗಳನ್ನ ಧರಿಸೋದಾಗಿರ್ಬೋದು, ಇಲ್ಲ ಹೊರಗಡೆಯಿಂದ ಹೋಗಿ ಬಂದ ತಕ್ಷಣ ಹ್ಯಾಂಡ್ ಹೈಜಿನ್ ಅನ್ನ ಮೇಂಟೈನ್ ಮಾಡ್ಕೊಬೋದಾಗಿರ್ಬೋದು. ಇದ್ರ ಬಗ್ಗೆ ಕೇರ್ಫುಲ್ ಆಗಿ ನೋಡ್ಕೋಬೇಕು.
1: ಇನ್ನು ಈಗ ನಮ್ಮ ಮುಂಗಾರು ಮಳೆ ಅಷ್ಟೇ ಪ್ರಾರಂಭವಾಗಿಲ್ಲ, ನಮ್ಮ ಶಾಲೆಗಳು ಕೂಡ ಪ್ರಾರಂಭ ಆಗಿದೆ. ಸೊ ಇನ್ನು ಮಕ್ಕಳನ್ನ ಸ್ಕೂಲ್ಗಳಿಗೆ ಕಳಿಸಿದಾಗ ಅಲ್ಲಿ ಆಗುವಂತಹ ಕ್ರಾಸ್ ಇನ್ಫೆಕ್ಷನ್ಸ್, ಎಸ್ಪೆಷಲಿ ನಾವು ಕಾಮನ್ ಕೋಲ್ಡ್ ಅಂತ ಏನ್ ಹೇಳಿದ್ರಿ, ಇದನ್ನ ಮ್ಯಾನೇಜ್ ಮಾಡೋದ್ರಲ್ಲಿ, ನಿರ್ವಹಣೆ ಮಾಡೋದ್ರಲ್ಲಿ ಪೋಷಕರ ಪಾತ್ರ ಏನು, ಅವರಿಗೆ ನಿಮ್ಮ ಸಲಹೆ ಏನು?
0: ಖಂಡಿತವಾಗ್ಲೂ ಮಕ್ಕಳಿಗೆ ಅಟೆಂಡೆನ್ಸ್ ಹೋಗ್ಬಿಡುತ್ತೆ ಅಂತ ಕಳಿಸೋದನ್ನ ಚೂರು ಕಡಿಮೆ ಮಾಡ್ಕೋಬೇಕು. 2-3 ಡೇಸ್ ಮಕ್ಕಳನ್ನ ಮನೇಲೇ ಇಟ್ಕೊಳ್ಳಿ, ನಿಮ್ಮ ಮಗುಗೂ ಹೆಲ್ಪ್ ಆಗತ್ತೆ, ಪಕ್ಕದ ಮಗುಗೆ ಅವರ ಜೊತೆಲಿ ಕುತ್ಕೊಳ್ಳುವಂತ ಮಗುಗೂ ಕೂಡ ಪ್ರಿವೆನ್ಷನ್ ಆಗುತ್ತೆ, ಇವರಿಂದ ಅವರಿಗೆ ಹರಡೋದು ಕೂಡ ಕಡಿಮೆ ಆಗತ್ತೆ. ಕಂಪ್ಲೀಟ್ ಆಗಿ ರೆಸ್ಟ್ ಕೊಟ್ಟು ಹೈಡ್ರೇಷನ್ ಕೊಟ್ಟು ಚೆನ್ನಾಗಿ ಕೊಟ್ರೆ ಮಗುನು ಕ್ಯೂರ್ ಆಗತ್ತೆ, ಇನ್ನೊಬ್ಬರಿಗೆ ಹರಡೋದು ಕೂಡ ಕಮ್ಮಿ ತಪ್ಪತ್ತೆ. ಸೊ ಡೆಫಿನೆಟ್ ಆಗಿ ಸ್ಕೂಲ್ ಆಬ್ಸೆಂಟ್ ಆಗ್ಬಿಡುತ್ತೆ ಅಂತ ಮಕ್ಕಳನ್ನ ಸ್ಕೂಲಿಗೆ ಕಳಿಸ್ಲಿಕ್ಕೆ ಹೋಗ್ಬೇಡಿ. ಖಂಡಿತವಾಗ್ಲೂ ಮನೇಲಿ ಇಡ್ಸ್ಕೊಳ್ಳಿ, 3 ದಿನ ಲೀವ್ ಲೆಟರ್ ಪ್ರೊಟೆಕ್ಟ್ ಮಾಡ್ಕೋಬಹುದು, ಮಕ್ಕಳಿಗೆ ಏನ್ ಬೇಕೋ ಅವಶ್ಯಕತೆ ಕೊಡ್ಬಹುದು.
1: ಇನ್ನು ಮನೆಯೊಳಗಿನ ಗಾಳಿ ಅದನ್ನ ಹೇಗೆ ಶುದ್ಧವಾಗಿ ಇಟ್ಕೊಳ್ಬೇಕು ಅಂತಂದ್ರೆ ಏನಾದ್ರೂ ನಿಮ್ಮ ಸಲಹೆ ಅಥವಾ ಕ್ರಮಗಳು?
0: ಸೊ ಅದೇ, ಎಲ್ಲಾರ ಮನೆಯಲ್ಲೂ ಖಂಡಿತವಾಗ್ಲೂ ವಿಂಡೋಸ್ ಇರುತ್ತೆ,
1: ಕ್ರಾಸ್
0: ವೆಂಟಿಲೇಷನ್ ಬೇಕೇ ಬೇಕು,
1: ಗಾಳಿ ಬರ್ತಿರ್ಬೇಕು,
0: ಆ ತರ ಇರ್ಬೇಕು. ಜೊತೆಯಲ್ಲಿ ಮನೇಲಿರೋ ವಾತಾವರಣಗಳನ್ನ ಕ್ಲೀನ್ ಮಾಡಿ, ಯೂಶಲಿ ಎಲ್ಲ ಎಸಿಗಳನ್ನ ಯೂಸ್ ಮಾಡ್ತಾರೆ, ಏರ್ ಫಿಲ್ಟರ್ಸ್ ಗಳನ್ನ ಯೂಸ್ ಮಾಡ್ತಾರೆ, ಆ ಫಿಲ್ಟರ್ಸ್ ಗಳನ್ನ ಫ್ರೀಕ್ವೆಂಟ್ ಆಗಿ ಕ್ಲೀನ್ ಮಾಡಿಸೋದು, ಚೇಂಜ್ ಮಾಡ್ಕೊಳ್ಳೋದನ್ನ ನೋಡ್ಕೋಬೇಕಾಗುತ್ತೆ. ಏರ್ ಪ್ಯೂರಿಫೈಯರ್ ಕೂಡ ಸಿಗುತ್ತೆ ಈಗ ರೀಸೆಂಟ್ ಆಗಿ, ಈಗ ಡೆಲ್ಲಿಲೆಲ್ಲ ಅದನ್ನೇ ಯೂಸ್ ಮಾಡ್ತಾರೆ ಕೂಡ ಮನೆ ಮನೆಯಲ್ಲಿ. ಆ ಫಿಲ್ಟರ್ಸ್ ಗಳನ್ನ ಸಪೋಸ್ ತಗೊಳ್ಲಿಕ್ಕಾಗತ್ತೆ ಅಂದ್ರೆ ತಗೋಬೇಕಾಗತ್ತೆ, ಇಲ್ಲ ಅಂತಂದ್ರೆ ಆ ಫಿಲ್ಟರ್ಸ್ ಗಳ ಚೇಂಜ್ ಆಲ್ರೆಡಿ ಇರೋದನ್ನ ಈಗ ಸರ್ವಿಸ್ ಮಾಡಿಸೋದು ಅಂತ ಕೇಳ್ಪಡ್ತೀವಿ, ಅದನ್ನು ಕೂಡ ಯೂಸ್ ಮಾಡ್ಕೊಂಡ್ರೆ ಉತ್ತಮವಾಗಿರುತ್ತೆ ಮನೆಗೆ.
1: ಕೋವಿಡ್ ಬಂದ ನಂತರದಲ್ಲಿ ಈ ಮಾಸ್ಕ್ ಅನ್ನ ಧರಿಸುವ ಒಂದು ಅಭ್ಯಾಸ ಬಹಳ ಬಲವಾಗಿ ಶುರುವಾಯಿತು, ಅದು ಕಡಿಮೆ ಆಗ್ತಾ ಇದ್ದ ಹಾಗೇನೆ ಬಹುಶಃ ನಾವು ವಿ ಆಲ್ ಗಾಟ್ ವೀನ್ಡ್ ಆಫ್, ನಾ ಅದನ್ನು ಬಿಟ್ಬಿಟ್ವಿ ನಾವೆಲ್ಲ ಅನ್ಸುತ್ತೆ. ಸೊ ಮಾಸ್ಕ್ ಧರಿಸುವುದನ್ನ ಕಂಟಿನ್ಯೂ ಮಾಡೋದು ಅದನ್ನ ಎಷ್ಟು ಉತ್ತಮ ನಿಮ್ಮ ದೃಷ್ಟಿಯಲ್ಲಿ?
0: ಸರ್, ನಾಟ್ ಫಾರ್ ಆಲ್ ಕಾಮನ್ ಪೀಪಲ್, ಎಲ್ಲಾರ್ಗು ಮಾಸ್ಕ್ ಹಾಕೊಂಡು ಓಡಾಡಿ ಅನ್ನೋದು ಹೇಳೋದು ಕಷ್ಟ. ಬಟ್ ಆಲ್ರೆಡಿ ಸಮಸ್ಯೆ ಇದೆ ಅವರಿಗೆ, ಸೊ ಒಬ್ರಿಗೆ ಶುಗರ್ ಇದೆ ಪೇಷಂಟ್ಸ್, ಎಲ್ಲ ಆಲ್ರೆಡಿ ಅವ್ರಿಗೆ ಆಸ್ಮಾ ತೊಂದರೆ ಇದೆ, ಆಲ್ರೆಡಿ ಒಂದು COPD ತೊಂದರೆ ಇದೆ, ಪೇಷಂಟ್ ಪದೇ ಪದೇ ನಿಮೋನಿಯಾ ಡೆವಲಪ್ ಆಗ್ತಾ ಇದೆ ಅಂತ ಹೇಳೋ ಪೇಷಂಟ್ಸ್ ಗೆ ಇವರೆಲ್ಲ ಮಾನ್ಸೂನ್ ಟೈಮ್ ಅಲ್ಲಿ ಸೋಷಿಯಲ್ ಗ್ಯಾದರಿಂಗ್ ಟೈಮ್ ಅಲ್ಲಿ ಎಲ್ಲೇ ಓಡಾಡಿದ್ರೆ, ಒಬ್ರು ದೇವಸ್ಥಾನಕ್ಕೆ ಹೋಗಿ ಬರ್ತಾರೆ, ಅಲ್ಲಿ ಜನಗಳ ಜಂಗುಳಿ ಇರುತ್ತೆ, ಇವರ ಜೊತೆಯಲ್ಲಿ ಇದ್ದಾಗ ಮಾಸ್ಕ್ ಗಳನ್ನ ಧರಿಸುವುದು ಉತ್ತಮ. ಶುಗರ್ ಇರೋರಿಗೆ, ಕ್ಯಾನ್ಸರ್ ಪೀಡಿತ ಪೇಷಂಟ್ಸ್ ಗೆ, ಅವರೆಲ್ಲ ಮುಂಚೂಣಿಯಲ್ಲಿ ಇರ್ತಾರೆ ಈ ಇನ್ಫೆಕ್ಷನ್ ಡೆವಲಪ್ ಮಾಡೋರು, ಅದನ್ನ ಪ್ರಿವೆಂಟ್ ಮಾಡ್ಕೋಬೇಕು ಅಂದ್ರೆ ಒಂದು ಸ್ಟೆಪ್ ಹೇಳೋದಾಯ್ತು ಅಂದ್ರೆ ಇಟ್ ಈಸ್ ಚೀಪ್ ಅಂಡ್ ಬೆಸ್ಟ್ ಅಲ್ಲಿ ಪ್ರಿವೆನ್ಷನ್ ಅಂತ ಹೇಳಿದ್ರೆ ಒಂದು ಮಾಸ್ಕ್ ಅಂತ ಹೇಳ್ಬೋದು.
1: ಕೇಳಿದ್ರೆ ಇಷ್ಟು ಹೊತ್ತು ಮುಂಗಾರು ಮಳೆ, ಅದರಿಂದ ಉಂಟಾಗುವಂತ ರೆಸ್ಪಿರೇಟರಿ ಪ್ರಾಬ್ಲಮ್ಸ್, ಆಲ್ರೆಡಿ ಇರುವಂತಹ ರೋಗಿಗಳಲ್ಲಿ ಬರಬಹುದಾದಂತಹ ತೊಂದರೆಗಳು, ಅದನ್ನು ಹೇಗೆ ನಿರ್ವಹಣೆ ಮಾಡಬೇಕು ಅನ್ನೋದ್ರ ಬಗ್ಗೆ ಬಹಳ ವಿವರವಾಗಿ ನಮ್ಮೊಂದಿಗೆ ಬಹಳಷ್ಟು ಮಾಹಿತಿಯನ್ನ ಡಾಕ್ಟರ್ ಗೌತಮಿ ಅವರು ಹಂಚಿಕೊಂಡಿದ್ದಾರೆ. ಇವೆಲ್ಲ ಮಾಹಿತಿಗಳು ನಿಮಗೆ ಅತ್ಯಂತ ಉಪಯುಕ್ತವಾಗಿದೆ ಅಂತ ತಿಳ್ಕೊಳ್ತೀನಿ. ನಮ್ಮ ನಿಲಯಕ್ಕೆ ಬಂದು ನಮ್ಮ ಕಾರ್ಯಕ್ರಮದಲ್ಲಿ ಇಷ್ಟೆಲ್ಲ ವಿಷಯಗಳನ್ನು ಹಂಚಿಕೊಂಡಿದ್ದಕ್ಕೆ ನಮ್ಮ ನಿಲಯದ ಪರವಾಗಿ ಹಾಗೂ ನಮ್ಮೆಲ್ಲ ಕೇಳುಗರ ಪರವಾಗಿ ಡಾಕ್ಟರ್ ಗೌತಮಿ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಧನ್ಯವಾದಗಳು ಮೇಡಮ್. ಥ್ಯಾಂಕ್ ಯು.
0: ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.
2: ಇದುವರೆಗೆ ಮಳೆಗಾಲದಲ್ಲಿ ಶ್ವಾಸಕೋಶದ ತೊಂದರೆಗಳು ಮತ್ತು ಪರಿಹಾರ ಈ ಕುರಿತು ಮೈಸೂರಿನ ನಾರಾಯಣ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯ ಶ್ವಾಸಕೋಶ ತಜ್ಞರಾದ ಡಾಕ್ಟರ್ ಗೌತಮಿ KR ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಡಾಕ್ಟರ್ ಕುಲ್ದೀಪ್ ಎನ್, ಸಂಕಲನ ತೇಜಸ್ವಿನಿ ಗಿರೀಶ್. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.

0: ಭಾರತದ ಸ್ವಾತಂತ್ರ್ಯ ಪೂರ್ವ ಆಂದೋಲನದ ತಾರಕ ಮಂತ್ರ ವಂದೇ ಮಾತರಂ.
1: ಈ ರಾಷ್ಟ್ರೀಯ ಗೀತೆಗೆ ಇದೀಗ 150 ವರ್ಷ.
0: ಖ್ಯಾತ ಬಂಗಾಳಿ ಸಾಹಿತಿ, ಕಾದಂಬರಿಕಾರ, ಕವಿ ಬಂಕಿಮಚಂದ್ರ ಚಟರ್ಜಿ ಅವರು 1875 ನವೆಂಬರ್ 7 ಪ್ರಕಟಿಸಿದ ಈ ರಾಷ್ಟ್ರೀಯ ಗೀತೆಯನ್ನು ಜನಸಾಮಾನ್ಯರು ಒಪ್ಪಿದ್ದು 1905 ವಂಗಭಂಗ ಚಳುವಳಿಯಲ್ಲಿ
1: ಕಾಲೇಜು ವಿದ್ಯಾರ್ಥಿಯೊಬ್ಬ ಘೋಷಿಸಿದ ವಂದೇ ಮಾತರಂ ಮಂತ್ರದ ವೀಣೆಯ ಖನಿ ಭಾರತೀಯರೆಲ್ಲರ ಹೃದಯವನ್ನ ಮುಟ್ಟಿ

0: ಬಡಿದೆಬ್ಬಿಸಿತ್ತು.
1: ಅಷ್ಟೇ ಅಲ್ಲದೆ ಆಂಗ್ಲರ ಗರ್ವವನ್ನು ಮೆಟ್ಟಿ ಅವರ ಬುಡವನ್ನೇ ಕಂಪಿಸಿದ ಮಂತ್ರ ವಂದೇ ಮಾತರಂ,
0: ವಂದೇ ಮಾತರಂ,
1: ವಂದೇ ಮಾತರಂ,
0: ವಂದೇ ಮಾತರಂ.
2: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
3: ಆಕಾಶವಾಣಿ ಪ್ರಗತಿ ಪಥ, ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳ ಕುರಿತ ಕಾರ್ಯಕ್ರಮ.
4: ಪಿಎಂ ಫಸಲ್ ಭೀಮಾ ಯೋಜನೆ ಕುರಿತು ಮಾತನಾಡುತ್ತಾರೆ ನಿತೀಶ್ ಡಂಬಳ್.
5: ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆ. ಭಾರತವು ಕೃಷಿ ಪ್ರಧಾನ ದೇಶವಾಗಿದ್ದು ಇಲ್ಲಿನ ಬಹುಪಾಲು ಜನಸಂಖ್ಯೆಯು ಜೀವನೋಪಾಯಕ್ಕಾಗಿ ಕೃಷಿಯನ್ನೇ ಅವಲಂಬಿಸಿದೆ. ಆದರೆ ಭಾರತೀಯ ಕೃಷಿಯು ಹೆಚ್ಚಾಗಿ ಮಳೆ ಮತ್ತು ಪ್ರಕೃತಿಯ ಏರುಪೇರುಗಳ ಮೇಲೆ ಅವಲಂಬಿತವಾಗಿದೆ. ಅನಿರೀಕ್ಷಿತ ಮಳೆ, ಬರಗಾಲ, ಪ್ರವಾಹ ಮತ್ತು ಕೀಟಬಾಧೆಗಳಿಂದ ರೈತರು ಪದೇ ಪದೇ ಆರ್ಥಿಕ ಸಂಕಷ್ಟಕ್ಕೆ ಸಿಲುಕುತ್ತಿದ್ದರು. ಇಂತಹ ಸಂದರ್ಭಗಳಲ್ಲಿ ರೈತರಿಗೆ ಭದ್ರತೆ ನೀಡಲು ಮತ್ತು ಅವರ ಆದಾಯವನ್ನು ಸ್ಥಿರಗೊಳಿಸಲು ಭಾರತ ಸರ್ಕಾರವು ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆಯನ್ನು ಜಾರಿಗೆ ತಂದಿತು. ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆಯನ್ನು 2016 ಫೆಬ್ರವರಿ 13 ಪ್ರಧಾನಮಂತ್ರಿ ಅವರು ಅಧಿಕೃತವಾಗಿ ಘೋಷಿಸಿದರು. ಈ ಯೋಜನೆಯು ಮೊದಲು ಅಸ್ತಿತ್ವದಲ್ಲಿದ್ದ ರಾಷ್ಟ್ರೀಯ ಕೃಷಿ ವಿಮಾ ಯೋಜನೆ ಮತ್ತು ಮಾರ್ಪಡಿಸಿದ ರಾಷ್ಟ್ರೀಯ ಕೃಷಿ ವಿಮಾ ಯೋಜನೆಗಳನ್ನು ಬದಲಿಸಿ ಅವುಗಳಲ್ಲಿದ್ದ ನ್ಯೂನತೆಗಳನ್ನು ಸರಿಪಡಿಸಿ ಜಾರಿಗೆ ತರಲಾಯಿತು. ಒಂದು ರಾಷ್ಟ್ರ ಒಂದು ಯೋಜನೆ ಎಂಬ ಘೋಷವಾಕ್ಯದೊಂದಿಗೆ ಆರಂಭವಾದ ಈ ಯೋಜನೆಯ ಮುಖ್ಯ ಉದ್ದೇಶವೆಂದರೆ ರೈತರಿಗೆ ಅತಿ ಕಡಿಮೆ ಪ್ರೀಮಿಯಂ ದರದಲ್ಲಿ ಸಮಗ್ರ ವಿಮಾ ರಕ್ಷಣೆಯನ್ನು ಒದಗಿಸುವುದು. ಈ ಯೋಜನೆಯು ದೇಶದ ಎಲ್ಲಾ ರೈತರಿಗೂ ಮುಕ್ತವಾಗಿದೆ. ಮೊದಲು ಸಾಲ ಪಡೆದ ರೈತರಿಗೆ ಇದು ಕಡ್ಡಾಯವಾಗಿತ್ತು. ಆದರೆ 2020 ಇದನ್ನು ಎಲ್ಲಾ ರೈತರಿಗೂ ಐಚ್ಛಿಕಗೊಳಿಸಲಾಗಿದೆ. ಅಧಿಸೂಚಿತ ಪ್ರದೇಶಗಳಲ್ಲಿ ಅಧಿಸೂಚಿತ ಬೆಳೆಗಳನ್ನು ಬೆಳೆಯುವ ಗೇಣಿ ರೈತರು ಸೇರಿದಂತೆ ಎಲ್ಲಾ ರೈತರು ಈ ವಿಮೆಯನ್ನು ಪಡೆಯಬಹುದು. ಆಹಾರ ಬೆಳೆಗಳು, ಎಣ್ಣೆಕಾಳುಗಳು ಹಾಗೂ ವಾರ್ಷಿಕ ವಾಣಿಜ್ಯ ಅಥವಾ ತೋಟಗಾರಿಕಾ ಬೆಳೆಗಳು ಈ ಯೋಜನೆಯ ವ್ಯಾಪ್ತಿಯಲ್ಲಿ ಬರುತ್ತವೆ. ರೈತರು ಈ ಯೋಜನೆಗೆ ಆನ್ಲೈನ್ ಮತ್ತು ಆಫ್ಲೈನ್ ಎರಡೂ ವಿಧಾನಗಳಲ್ಲಿ ನೋಂದಾಯಿಸಿಕೊಳ್ಳಬಹುದು. ಆನ್ಲೈನ್ ಮೂಲಕವಾದರೆ ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆಯ ಅಧಿಕೃತ ಜಾಲತಾಣಕ್ಕೆ ಭೇಟಿ ನೀಡಿ ಅರ್ಜಿ ಸಲ್ಲಿಸಬೇಕು. ಅಥವಾ ಹತ್ತಿರದ ಬ್ಯಾಂಕ್ಗಳು, ಸಹಕಾರಿ ಸಂಘಗಳು, ಸಾಮಾನ್ಯ ಸೇವಾ ಕೇಂದ್ರಗಳು, ವಿಮಾ ಪ್ರತಿನಿಧಿಗಳ ಮೂಲಕ ನೋಂದಾಯಿಸಿಕೊಳ್ಳಬಹುದು. ಅರ್ಜಿ ಸಲ್ಲಿಸಲು ಆಧಾರ್ ಕಾರ್ಡ್, ಪಹಣಿ, ಬ್ಯಾಂಕ್ ಪಾಸ್ಬುಕ್ ಮತ್ತು ಬೆಳೆ ಬಿತ್ತನೆ ದೃಢೀಕರಣ ಪತ್ರದಂತಹ ದಾಖಲೆಗಳು ಅಗತ್ಯವಿರುತ್ತವೆ. ಇತ್ತೀಚಿನ ವರ್ಷಗಳಲ್ಲಿ ಈ ಯೋಜನೆಯು ತಂತ್ರಜ್ಞಾನದ ಬಳಕೆಯಲ್ಲಿ ಭಾರೀ ಪ್ರಗತಿ ಸಾಧಿಸಿದೆ. ಎಸ್ ಟೆಕ್ ಉಪಗ್ರಹ ಆಧಾರಿತ ಇಳುವರಿ ಅಂದಾಜು ಮತ್ತು ಮಿನ್ಸ್ ಹವಾಮಾನ ಮಾಹಿತಿ ಜಾಲ ಪೋರ್ಟಲ್ ಅಳವಡಿಸಿಕೊಳ್ಳುವ ಮೂಲಕ ಬೆಳೆ ಹಾನಿಯ ಅಂದಾಜನ್ನು ಅತ್ಯಂತ ನಿಖರವಾಗಿ ಮಾಡಲಾಗುತ್ತಿದೆ. ರೈತರ ಸಹಾಯಕ್ಕಾಗಿ ಕಿಸಾನ್ ಇ ಮಿತ್ರ ಎಂಬ ಎಐ ಚಾಟ್ಬಾಟ್ ಸೌಲಭ್ಯವಿದ್ದು ರೈತರು ಕನ್ನಡ ಸೇರಿದಂತೆ ವಿವಿಧ ಭಾಷೆಗಳಲ್ಲಿ ತಮ್ಮ ದೂರು ಮತ್ತು ಪ್ರಶ್ನೆಗಳಿಗೆ ಉತ್ತರ ಪಡೆಯಬಹುದು. ಅಲ್ಲದೆ ಏಡ್ ಮೊಬೈಲ್ ಆಪ್ ಮೂಲಕ ವಿಮಾ ಪ್ರತಿನಿಧಿಗಳು ನೇರವಾಗಿ ರೈತರ ಮನೆ ಬಾಗಿಲಿಗೆ ಬಂದು ನೋಂದಣಿ ಪ್ರಕ್ರಿಯೆಯನ್ನು ಸುಲಭಗೊಳಿಸುತ್ತಿದ್ದಾರೆ. ಈ ಯೋಜನೆಯ ಅತ್ಯಂತ ದೊಡ್ಡ ಆಕರ್ಷಣೆ ಎಂದರೆ ಕಡಿಮೆ ಪ್ರೀಮಿಯಂ ದರ. ರೈತರು ಎಲ್ಲಾ ಮುಂಗಾರು ಬೆಳೆಗಳಿಗೆ ಕೇವಲ 2%, ಹಿಂಗಾರು ಬೆಳೆಗಳಿಗೆ 1.5% ಮತ್ತು ವಾಣಿಜ್ಯ ತೋಟಗಾರಿಕಾ ಬೆಳೆಗಳಿಗೆ 5% ಪ್ರೀಮಿಯಂ ಪಾವತಿಸಬೇಕಾಗುತ್ತದೆ. ಉಳಿದ ಹೆಚ್ಚಿನ ಮೊತ್ತದ ಪ್ರೀಮಿಯಂ ಅನ್ನು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಸಮಾನವಾಗಿ ಭರಿಸುತ್ತವೆ. ಈ ಯೋಜನೆಯ ಪ್ರಯೋಜನಗಳು: ಪ್ರತಿಕೂಲ ಹವಾಮಾನದಿಂದಾಗಿ ಬಿತ್ತನೆ ಮಾಡಲು ಸಾಧ್ಯವಾಗದಿದ್ದರೆ ವಿಮಾ ರಕ್ಷಣೆ ಸಿಗುತ್ತದೆ. ಬೆಳೆ ಬೆಳೆಯುವ ಹಂತದಲ್ಲಿ ಬರ, ಪ್ರವಾಹ ಅಥವಾ ಕೀಟಬಾಧೆಯಿಂದ ಹಾನಿಯಾದರೆ ಪರಿಹಾರ ಸಿಗುತ್ತದೆ. ಬೆಳೆ ಕೊಯ್ಲು ಮಾಡಿದ ನಂತರ 14 ಅನಿರೀಕ್ಷಿತ ಮಳೆಯಿಂದ ಹಾನಿಯಾದರೂ ವಿಮೆ ಅನ್ವಯಿಸುತ್ತದೆ. ಆಲಿಕಲ್ಲು, ಮಳೆ, ಭೂಕುಸಿತದಂತಹ ಸ್ಥಳೀಯ ಸಮಸ್ಯೆಗಳಿಗೂ ವೈಯಕ್ತಿಕವಾಗಿ ವಿಮಾ ಪರಿಹಾರ ನೀಡಲಾಗುತ್ತದೆ. ಕಳೆದ 8 ಈ ಯೋಜನೆಯು ವಿಶ್ವದ 3ನೇ ಅತಿ ದೊಡ್ಡ ಬೆಳೆ ವಿಮಾ ಯೋಜನೆಯಾಗಿ ಹೊರಹೊಮ್ಮಿದೆ. ಸರ್ಕಾರದ ಅಂಕಿ ಅಂಶಗಳ ಪ್ರಕಾರ ಈವರೆಗೆ 1,00,000,000 ರೈತರು ಇದರ ಲಾಭ ಪಡೆದಿದ್ದಾರೆ. ಈ ಯೋಜನೆಯಡಿ ರೈತರು ಪಾವತಿಸಿದ ಪ್ರತಿ 100 ಪ್ರೀಮಿಯಂಗೆ ಬದಲಾಗಿ ಸರಾಸರಿ 500 ರೂಪಾಯಿಗಳಿಗೂ ಹೆಚ್ಚು ಮೊತ್ತವನ್ನು ಪರಿಹಾರವಾಗಿ

0: ಪಡೆದಿದ್ದಾರೆ. ತಂತ್ರಜ್ಞಾನದ ಬಳಕೆಯು ವಿಮಾ ಪ್ರಕ್ರಿಯೆಯನ್ನು ಇನ್ನಷ್ಟು ಪಾರದರ್ಶಕಗೊಳಿಸಿದೆ. ಅನೇಕ ಸಣ್ಣ ರೈತರು ಅನಿರೀಕ್ಷಿತ ಬೆಳೆ ಹಾನಿಯಾದಾಗ ಈ ಯೋಜನೆಯಿಂದ ಬಂದ ಹಣದಿಂದಲೇ ಸಾಲ ತೀರಿಸಿ ಮುಂದಿನ ಹಂಗಾಮಿಗೆ ಸಿದ್ಧರಾದ ಅನೇಕ ಯಶಸ್ಸಿನ ಕಥೆಗಳು ದೇಶಾದ್ಯಂತ ಇವೆ. ಕೃಷಿ ಸಚಿವಾಲಯದ ಇತ್ತೀಚಿನ ಅಂಕಿ ಅಂಶಗಳ ಪ್ರಕಾರ ಯೋಜನೆಯು ಪ್ರತಿ ವರ್ಷ 5.5 ಕೋಟಿಗೂ ಹೆಚ್ಚು ರೈತ ಅರ್ಜಿಗಳನ್ನು ಸ್ವೀಕರಿಸುತ್ತಿದ್ದು ವಿಶ್ವದ ಅತಿ ದೊಡ್ಡ ವಿಮಾ ಯೋಜನೆಗಳಲ್ಲಿ ಒಂದಾಗಿ ಗುರುತಿಸಿಕೊಂಡಿದೆ. ಇತ್ತೀಚಿನ ಬಜೆಟ್ನಲ್ಲಿ ಘೋಷಿಸಲಾದ ಭಾರತ್ ವಿಸ್ತಾರ್ನಂತಹ ಎಐ ಉಪಕರಣಗಳು ಮುಂಬರುವ ದಿನಗಳಲ್ಲಿ ವಿಮೆ ಮತ್ತು ಕೃಷಿ ಮಾರುಕಟ್ಟೆಯ ಮಾಹಿತಿಯನ್ನು ರೈತರಿಗೆ ಮತ್ತಷ್ಟು ಹತ್ತಿರವಾಗಿಸಲಿವೆ. ಕರ್ನಾಟಕವು ಈ ಯೋಜನೆಯ ಅನುಷ್ಠಾನದಲ್ಲಿ ಮುಂಚೂಣಿಯಲ್ಲಿರುವ ರಾಜ್ಯಗಳಲ್ಲಿ ಒಂದಾಗಿದೆ. ಕರ್ನಾಟಕ ಸರ್ಕಾರವು ಸಂರಕ್ಷಣೆ ಪೋರ್ಟಲ್ ಮೂಲಕ ಯೋಜನೆಯನ್ನು ಅತ್ಯಂತ ಪರಿಣಾಮಕಾರಿಯಾಗಿ ಜಾರಿಗೊಳಿಸಿದೆ. ರಾಜ್ಯದಲ್ಲಿ ಮುಂಗಾರು ಮತ್ತು ಹಿಂಗಾರು ಎರಡೂ ಹಂತಗಳಲ್ಲಿ ಲಕ್ಷಾಂತರ ರೈತರು ನೋಂದಾಯಿಸಿಕೊಳ್ಳುತ್ತಿದ್ದಾರೆ. ವಿಶೇಷವಾಗಿ ಬರಪೀಡಿತ ಜಿಲ್ಲೆಗಳಾದ ಕಲಬುರಗಿ, ವಿಜಯಪುರ, ಬಾಗಲಕೋಟೆ ಮತ್ತು ಬೆಳಗಾವಿ ಭಾಗದ ರೈತರಿಗೆ ಇದು ವರದಾನವಾಗಿದೆ. ಕರ್ನಾಟಕ ಸರ್ಕಾರವು ಕೇಂದ್ರದ ಪಾಲಿನ ಜೊತೆಗೆ ತನ್ನ ಪಾಲನ್ನು ಸಕಾಲದಲ್ಲಿ ಬಿಡುಗಡೆ ಮಾಡುವ ಮೂಲಕ ರೈತರಿಗೆ ವಿಮಾ ಹಣ ಬೇಗನೆ ತಲುಪುವಂತೆ ಕ್ರಮ ಕೈಗೊಂಡಿದೆ. ಮೊಬೈಲ್ ಆಪ್ಗಳ ಮೂಲಕ ಬೆಳೆ ಸಮೀಕ್ಷೆ ನಡೆಸಿ ಹಾನಿಯನ್ನು ಅಂದಾಜಿಸುವಲ್ಲಿ ಕರ್ನಾಟಕವು ಇತರೆ ರಾಜ್ಯಗಳಿಗೆ ಮಾದರಿಯಾಗಿದೆ. ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯು ಕೃಷಿ ವಲಯಕ್ಕೆ ಭದ್ರತೆಯ ಕವಚವಾಗಿದೆ. ಪ್ರಕೃತಿಯ ಅನಿಶ್ಚಿತತೆಯ ನಡುವೆಯೂ ರೈತರು ಧೈರ್ಯದಿಂದ ಕೃಷಿ ಚಟುವಟಿಕೆಯಲ್ಲಿ ತೊಡಗಲು ಇದು ಸಹಕಾರಿಯಾಗಿದೆ.
1: ಪಿಎಂ ಫಸಲ್ ಬಿಮಾ ಯೋಜನೆ ಕುರಿತು ಇದುವರೆಗೆ ಮಾತನಾಡಿದವರು ನಿತೀಶ್ ಡಂಬಳ್. ಪ್ರಗತಿ ಪಥ ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳ ಕುರಿತ ಕಾರ್ಯಕ್ರಮ ಇದುವರೆಗೆ ಪ್ರಸಾರವಾಯಿತು. ಇದು ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.
2: ಶ್ರೋತೃಗಳೇ ಗಮನಿಸಿ, ಇಂದು ರಾತ್ರಿ 9:30 ಜನಪದ ವೈವಿಧ್ಯ ಕಾರ್ಯಕ್ರಮ ಪ್ರಸಾರವಾಗ್ತಾ ಇದೆ. ಸಂಪ್ರದಾಯದ ಹಾಡುಗಳ ಯುವ ಜನಪದ ಕಲಾವಿದೆ ಸಂಗೀತ ಸಂಗಯ್ಯ ಹಿರೇಮಠ ಅವರೊಡನೆ ಮಾತುಕತೆ ಇದೆ. ಕಾರ್ಯಕ್ರಮವನ್ನ ಪ್ರಸ್ತುತಪಡಿಸ್ತಾ ಇದ್ದಾರೆ ತಿಮ್ಮಪ್ಪ ಹೆಚ್ಚಗೌಡ. ಜನಪದ ವೈವಿಧ್ಯ ಈ ಕಾರ್ಯಕ್ರಮದ ಒಂದು ತುಣುಕು ಇದೀಗ.
3: ಧಾರವಾಡದಲ್ಲಿ ಎಜುಕೇಶನ್ ಮಾಡ್ತಾ ಇರಬೇಕಾದ್ರೆ, ನಾನು ಡಿಗ್ರಿಯಲ್ಲಿ ಮತ್ತು ಡಬಲ್ ಡಿಗ್ರಿ ಓದ್ತಾ ಇರಬೇಕಾದ್ರೆ ಪಿ ಜಿ ಮಾಡುವಾಗ ಇದೇ ಆಕಾಶ ಎಐಆರ್ ಅಲ್ಲಿ ಹೋಗಿ ಹಾಡುಗಳನ್ನ ಹೇಳ್ತಾ ಇದ್ದೆ. ಮತ್ತೆ ಫಂಕ್ಷನ್ಗಳಲ್ಲಿ ಅಲ್ಲಿ ಕೂಡ ಹಾಡುಗಳನ್ನ ಹಾಡಿದ್ದೀನಿ. ಮತ್ತೆ ನಮ್ಮೂರಲ್ಲೆಲ್ಲ ಇವಾಗ ಏನು ಪೂಜೆ ಪುನಸ್ಕಾರಗಳು
4: ನಮ್ಮೂರಲ್ಲಿ ಕೂಡ
3: ಏನು ಏಜೆನ್ಸಿ ಫಂಕ್ಷನ್ಸ್ ಎಲ್ಲ ಇರುತ್ತಲ್ಲ, ಈ ಸಂದರ್ಭಗಳು ಸಮಾರಂಭಗಳಲ್ಲಿ ನಾನು ಎಲ್ಲಾ ತರಹದ ಹಾಡುಗಳನ್ನ ಹಾಡ್ತಾ ಇರ್ತೀನಿ. ಮೇಡಮ್
4: ತುಂಬಾ ಖುಷಿ,
3: ನನ್ಗೆ ತುಂಬಾ ಖುಷಿ ಮ್ಯಾಮ್. ಇಷ್ಟಪಟ್ಟು ಹಾಡ್ತೀನಿ ನಾನು. ನನ್ಗೆ ಈ ಫೋಕ್ ಆ ಒಂದು ಜನಪದ ನನಗೆ, ನಾನು ಅದನ್ನು ಎಕ್ಸ್ಪೀರಿಯನ್ಸ್ ಮಾಡ್ತಾ ಅನುಭವಿಸುತ್ತಾ ಖುಷಿ ಪಡ್ತಾ ಹಾಡ್ತೀನಿ.
4: ಅಂದ್ರೆ ಇವಾಗ ನೀವು ಇಷ್ಟೆಲ್ಲ ಖುಷಿ ಪಟ್ಟ ಹಾಡ್ನಿ ಅಂತ ಹೇಳಿದ್ರಿ, ಆಮೇಲೆ ಇಷ್ಟೆಲ್ಲ ಕಲ್ತ್ಕೊಂಡಿದ್ದೀರಾ, ಈಗಿನ ಪೀಳಿಗೆಗೆ ಅಂದ್ರೆ ಮುಂದೆ ಬರುವಂತ ಪೀಳಿಗೆಗೆ ನೀವು ಯಾವ ರೀತಿ ಹೇಳ್ಬೋದು ಈ ಜನಪದ ಬಗ್ಗೆ?
3: ಉಳಿಬೇಕು ಸಂಪ್ರದಾಯವನ್ನ, ನಮ್ಮ ಸಂಪ್ರದಾಯವನ್ನ ನಾವು ಕಾಪಾಡೋದು ಪ್ರತಿಯೊಬ್ಬರ ಕರ್ತವ್ಯವಾಗಿದೆ ಮ್ಯಾಮ್. ಇದನ್ನ ಅಳಿಸಿ ಹೋಗ್ಲಿಕ್ಕೆ ಬಿಡಬಾರ್ದು. ಇದು ನಮ್ಮ ಜನಜೀವನ ಮ್ಯಾಮ್. ಜನಪದ ಅಂತಂದ್ರೆ ನಮ್ಮ ಬಾಯಲ್ಲಿರುವಂತ ಮಾತುಗಳಿಂದ ಬರುವಂತದ್ದು ಹಾಡು, ಎಲ್ಲ ನಮ್ಮ ಅನುಭವಕ್ಕೆ ಬರುವಂತದ್ದು. ಅದು ಅದನ್ನ ನಾವು ಉಳಿಸ್ಕೊಂಡು ಹೋಗ್ಬೇಕು, ನಮ್ಮ ಮುಂದೆ ಬರೋ ಪೀಳಿಗೆ ಕೂಡ ಅದನ್ನೆಲ್ಲ ಮೈಗೂಡಿಸ್ಕೊಳ್ಬೇಕು ಅನ್ನೋದೇ ನನ್ನ ಆಸೆ.
4: ತುಂಬಾ ಖುಷಿ ಆಗುತ್ತೆ ನಿಮ್ ಮಾತುಗಳನ್ನ ಕೇಳಿ. ಇನ್ನೂ ಒಂದು ಹಾಡು ಯಾವ್ದಾದ್ರು ನಿಮಗೆ ತುಂಬಾ ಹತ್ರದ ಇರುವಂತ ಹಾಡು ಹಾಡಿ ನೋಡಿ.
3: ಹಾಡ್ತೀನಿ ಮ್ಯಾಮ್.

ಜನಪದ ವೈವಿಧ್ಯ ಇಂದು ರಾತ್ರಿ 9:30 ಸಂಪ್ರದಾಯದ ಹಾಡುಗಳ ಯುವ ಜನಪದ ಕಲಾವಿದೆ ಸಂಗೀತ ಸಂಗಯ್ಯ ಹಿರೇಮಠ್ ಅವರ ಮಾತುಕತೆ ನೀವು ಕೇಳಬಹುದು.

ಒಂದು ಗಂಟೆ 10 ನಿಮಿಷ ಆಗ್ತಾ ಇದೆ. ಇನ್ನೀಗ ಕನ್ನಡದಲ್ಲಿ ವಾರ್ತಾ ಪ್ರಸಾರ. ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಪ್ರತಿಭಾ ನಟರಾಜ್. ಮುಖ್ಯಾಂಶಗಳು. ಗ್ಲಾಸ್ಗೋ ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಪದಕ ವಿಜೇತ ಕ್ರೀಡಾಪಟುಗಳಿಗೆ ಸಂಸತ್ತಿನ ಉಭಯ ಸದನಗಳಲ್ಲಿ ಅಭಿನಂದನೆ. ಉಜ್ಬೇಕಿಸ್ತಾನ ವಿದೇಶಾಂಗ ಸಚಿವರೊಂದಿಗೆ ರಾಷ್ಟಪತಿ ದ್ರೌಪದಿ ಮುರ್ಮು ಮಾತುಕತೆ. ಕರ್ನಾಟಕ ರಾಜ್ಯ ಸಚಿವ ಸಂಪುಟ ವಿಸ್ತರಣೆ, ಲೋಕಭವನದಲ್ಲಿ ಇಂದು ನೂತನ ಸಂಪುಟ ಸದಸ್ಯರ ಪ್ರಮಾಣವಚನ. ಹಾಗೂ ಮಹಿಳಾ ಕುಸ್ತಿಪಟುಗಳಿಗೆ ಲೈಂಗಿಕ ಕಿರುಕುಳ ಪ್ರಕರಣ, ಭಾರತೀಯ ಕುಸ್ತಿ ಫೆಡರೇಷನ್ ಮಾಜಿ ಮುಖ್ಯಸ್ಥ ಬ್ರಿಜ್ ಭೂಷಣ್ ಖುಲಾಸೆ. ವಾರ್ತೆಗಳ ವಿವರ. ನೀಟ್ ವಿಷಯದ ಕುರಿತು ವಿದ್ಯಾರ್ಥಿಗಳ ಪ್ರತಿಭಟನೆಯ ಸಮಯದಲ್ಲಿ ಪೊಲೀಸರ ಬಲಪ್ರಯೋಗ ಸೇರಿದಂತೆ ಹಲವಾರು ವಿಷಯಗಳ ಕುರಿತು ವಿರೋಧ ಪಕ್ಷದ ಗದ್ದಲದ ನಡುವೆ ರಾಜ್ಯಸಭೆಯನ್ನು ಮಧ್ಯಾಹ್ನ 2 ಗಂಟೆಯವರೆಗೆ ಮುಂದೂಡಲಾಗಿದೆ. ಮೇಲ್ಮನೆಯಲ್ಲಿ ಬೆಳಿಗ್ಗೆ 11 ಗಂಟೆಗೆ ಸದನ ಸೇರಿದಾಗ ಗ್ಲಾಸ್ಗೋದಲ್ಲಿ ನಡೆದ ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಅತ್ಯುತ್ತಮ ಪ್ರದರ್ಶನ ನೀಡಿದ್ದಕ್ಕಾಗಿ ಸಭಾಪತಿ ಸಿಪಿ ರಾಧಾಕೃಷ್ಣನ್ ಅವರು ಭಾರತ ತಂಡವನ್ನು ಅಭಿನಂದಿಸಿದರು. 39 ಪದಕಗಳನ್ನು ಗೆದ್ದು ಕಾಮನ್ವೆಲ್ತ್ ಕ್ರೀಡಾಕೂಟದ ಪದಕ ಪಟ್ಟಿಯಲ್ಲಿ ಭಾರತ 4ನೇ ಸ್ಥಾನ ಗಳಿಸಿದೆ. ಕಾಮನ್ವೆಲ್ತ್ ಪ್ಯಾರಾ ಕ್ರೀಡಾಕೂಟದಲ್ಲಿ ಭಾರತೀಯ ಪ್ಯಾರಾ ಅಥ್ಲೀಟ್ಗಳು 3 ಚಿನ್ನ, 2 ಬೆಳ್ಳಿ ಮತ್ತು 2 ಕಂಚಿನ ಪದಕಗಳನ್ನು ಒಳಗೊಂಡಂತೆ 7 ಪದಕಗಳೊಂದಿಗೆ ತಮ್ಮ ಅತ್ಯುತ್ತಮ ಪ್ರದರ್ಶನವನ್ನು ದಾಖಲಿಸುವ ಮೂಲಕ ಇತಿಹಾಸ ಬರೆದಿದ್ದಾರೆ ಎಂದು ಸಿಪಿ ರಾಧಾಕೃಷ್ಣನ್ ಹೇಳಿದರು. ಈ ಗಮನಾರ್ಹ ಸಾಧನೆಯು ರಾಷ್ಟಕ್ಕೆ ಅಪಾರ ಹೆಮ್ಮೆ ಮತ್ತು ಗೌರವವನ್ನು ತಂದಿದೆ ಮತ್ತು ಭಾರತೀಯ ಕ್ರೀಡಾಪಟುಗಳ ಬೆಳೆಯುತ್ತಿರುವ ಶ್ರೇಷ್ಠತೆಗೆ ಸಾಕ್ಷಿಯಾಗಿದೆ ಎಂದರು. ನಂತರ ಶೂನ್ಯ ವೇಳೆಯಲ್ಲಿ ಅವರು ಕಲಾಪ ಆರಂಭಿಸಿದರು. ವಿರೋಧ ಪಕ್ಷದ ಸದಸ್ಯರು ಘೋಷಣೆಗಳನ್ನು ಕೂಗಲು ಪ್ರಾರಂಭಿಸಿದರು. ಗದ್ದಲದ ನಡುವೆ ಹಲವಾರು ಸದಸ್ಯರು ತುರ್ತು ಮಹತ್ವದ ವಿಷಯಗಳನ್ನು ಎತ್ತಿದರು. ಗದ್ದಲ ಮುಂದುವರಿದಂತೆ ಸಭಾಪತಿಗಳು ಮಧ್ಯಾಹ್ನ 2 ಗಂಟೆಯವರೆಗೆ ಸದನವನ್ನು ಮುಂದೂಡಿದರು. ನೀಟ್ ವಿಷಯದ ಕುರಿತು ವಿದ್ಯಾರ್ಥಿಗಳ ಪ್ರತಿಭಟನೆಯ ಸಮಯದಲ್ಲಿ ಪೊಲೀಸರಿಂದ ಬಲಪ್ರಯೋಗದ ಆರೋಪ ಸೇರಿದಂತೆ ಹಲವಾರು ವಿಷಯಗಳ ಕುರಿತು ಪ್ರತಿಪಕ್ಷಗಳ ಗದ್ದಲದ ನಂತರ ಲೋಕಸಭೆ ಕಲಾಪವನ್ನು ಮಧ್ಯಾಹ್ನ 2 ಗಂಟೆಗೆ ಮುಂದೂಡಲಾಯಿತು. ಲೋಕಸಭೆಯು ಬೆಳಿಗ್ಗೆ 11 ಗಂಟೆಗೆ ಕಲಾಪ ಆರಂಭವಾದಾಗ ಸ್ಪೀಕರ್ ಓಂ ಬಿರ್ಲಾ ಗ್ಲಾಸ್ಗೋದಲ್ಲಿ ನಡೆದ 23ನೇ ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಅತ್ಯುತ್ತಮ ಪ್ರದರ್ಶನ ನೀಡಿದ ಕ್ರೀಡಾಪಟುಗಳನ್ನು ಅಭಿನಂದಿಸಿದರು. ಈ ಗಮನಾರ್ಹ ಪ್ರದರ್ಶನವು ದೇಶಾದ್ಯಂತ ಲಕ್ಷಾಂತರ ಯುವಕರು ಮತ್ತು ಕ್ರೀಡಾಪಟುಗಳಿಗೆ ಸ್ಫೂರ್ತಿ ನೀಡುತ್ತದೆ. ಕಾಮನ್ವೆಲ್ತ್ ಕ್ರೀಡಾಕೂಟದ ಮುಂದಿನ ಆವೃತ್ತಿಯನ್ನು 2030ರಲ್ಲಿ ಗುಜರಾತ್ನ ಅಹಮದಾಬಾದ್ನಲ್ಲಿ ನಡೆಸಲಾಗುವುದು ಎಂದು ಸ್ಪೀಕರ್ ಹೇಳಿದರು. ಬಳಿಕ ಸ್ಪೀಕರ್ ಪ್ರಶ್ನೋತ್ತರ ಅವಧಿಯನ್ನು ಕೈಗೆತ್ತಿಕೊಳ್ಳಲು ಪ್ರಯತ್ನಿಸಿದರು. ಆದರೆ ವಿರೋಧ ಪಕ್ಷದ ಸದಸ್ಯರು ವಿದ್ಯಾರ್ಥಿಗಳ ಪ್ರತಿಭಟನೆಯ ಸಮಯದಲ್ಲಿ ಪೊಲೀಸರಿಂದ ಬಲಪ್ರಯೋಗದ ಆರೋಪದ ವಿಷಯವನ್ನು ಎತ್ತಿದರು. ಎಲ್ಲಾ ಸದಸ್ಯರು ತಮ್ಮ ತಮ್ಮ ಸ್ಥಾನಗಳಿಗೆ ಹಿಂತಿರುಗಿ ಕಲಾಪ ಮುಂದುವರಿಸಲು ಅವಕಾಶ ನೀಡುವಂತೆ ಸ್ಪೀಕರ್ ಒತ್ತಾಯಿಸಿದರು. ಕೆಲವು ವಿರೋಧ ಪಕ್ಷದ ಸದಸ್ಯರು ಉದ್ದೇಶಪೂರ್ವಕವಾಗಿ ಕಲಾಪವನ್ನು ಅಡ್ಡಿಪಡಿಸಿದ್ದಾರೆ ಎಂದು ಅವರು ಕಳವಳ ವ್ಯಕ್ತಪಡಿಸಿದ್ದರು. ಗದ್ದಲ ಮುಂದುವರಿದಂತೆ ಸ್ಪೀಕರ್ ಸದನವನ್ನು ಮಧ್ಯಾಹ್ನ 2 ಗಂಟೆಗೆ ಮುಂದೂಡಿದರು. ಗ್ಲಾಸ್ಗೋ ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಭಾರತೀಯ ತಂಡ ಅದ್ಭುತ ಪ್ರದರ್ಶನ ನೀಡಿರುವ ಹಿನ್ನೆಲೆಯಲ್ಲಿ ಪದಕ ವಿಜೇತರನ್ನು ರಾಷ್ಟಪತಿ ದ್ರೌಪದಿ ಮುರ್ಮು, ಪ್ರಧಾನಿ ನರೇಂದ್ರ ಮೋದಿ, ಕೇಂದ್ರ ಯುವ ವ್ಯವಹಾರಗಳು ಮತ್ತು ಕ್ರೀಡಾ ಸಚಿವ ಡಾ ಮನ್ಸುಖ್ ಮಾಂಡವಿಯ ಸೇರಿದಂತೆ ಅನೇಕ ಗಣ್ಯರು ಅಭಿನಂದಿಸಿದ್ದಾರೆ. ಭಾರತ ತಂಡ 13 ಚಿನ್ನದ ಪದಕ ಸೇರಿದಂತೆ 39 ಪದಕಗಳನ್ನು ಗೆದ್ದಿರುವುದಕ್ಕೆ ಅವರು ಹರ್ಷ ವ್ಯಕ್ತಪಡಿಸಿದ್ದಾರೆ. ಉಜ್ಬೇಕಿಸ್ತಾನ ವಿದೇಶಾಂಗ ಸಚಿವ ಸೈದೋ ಬಕ್ತಿಯಾರ್ ಒಡಿಲೋವಿಚ್ ರಾಷ್ಟಪತಿ ಭವನದಲ್ಲಿ ಇಂದು ರಾಷ್ಟಪತಿ ದ್ರೌಪದಿ ಮುರ್ಮು ಅವರನ್ನು ಭೇಟಿಯಾಗಿ ಮಾತುಕತೆ ನಡೆಸಿದರು. ಭಾರತ ಮತ್ತು ಉಜ್ಬೇಕಿಸ್ತಾನ್ ಎರಡು ಆಳವಾದ ಐತಿಹಾಸಿಕ, ಸಾಂಸ್ಕೃತಿಕ ಮತ್ತು ನಾಗರಿಕ ಸಂಬಂಧಗಳನ್ನು ಹೊಂದಿದ್ದು ಅವು ಪ್ರಾಚೀನ ವ್ಯಾಪಾರ ಮಾರ್ಗಗಳಲ್ಲಿ ಬೇರೂರಿವೆ. ಈ ಭೇಟಿಯು ದ್ವಿಪಕ್ಷೀಯ ಸಹಕಾರದ ಹೊಸ ಕ್ಷೇತ್ರಗಳನ್ನು ಗುರುತಿಸಲು ಮತ್ತು ವೈವಿಧ್ಯಮಯ ವಲಯಗಳಲ್ಲಿ ಪರಸ್ಪರ ಪ್ರಯೋಜನಕಾರಿ ಪಾಲುದಾರಿಕೆಯನ್ನು ಗಾಢವಾಗಿಸಲು ಅವಕಾಶ ಒದಗಿಸಿದೆ ಎಂದು ಸಾಮಾಜಿಕ ಜಾಲತಾಣದಲ್ಲಿ ರಾಷ್ಟಪತಿ ದ್ರೌಪದಿ ಮುರ್ಮು ತಿಳಿಸಿದ್ದಾರೆ. ಕರ್ನಾಟಕದಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನೇತೃತ್ವದ ಸರ್ಕಾರದಲ್ಲಿ ಸಂಪುಟ ವಿಸ್ತರಣೆಗೆ ಕಾಂಗ್ರೆಸ್ ಹೈಕಮಾಂಡ್ ಅಂತಿಮ ಮುದ್ರೆ ಒತ್ತಿದ್ದು ನೂತನ ಸಚಿವರ ಪಟ್ಟಿಯನ್ನು ಅಖೈರುಗೊಳಿಸಿದೆ. ಲೋಕಭವನದಲ್ಲಿ ಇಂದು ಸಂಜೆ 4:05 ನಡೆಯುವ ಸಮಾರಂಭದಲ್ಲಿ ನೂತನ ಸಚಿವರಾಗಿ 20 ಶಾಸಕರು ಪ್ರಮಾಣವಚನ ಸ್ವೀಕರಿಸಲಿದ್ದಾರೆ. ರಾಜ್ಯಪಾಲ ಥಾವರ್

0: ಚಂದ್ ಗೆಹ್ಲೋಟ್ ಅವರು ನೂತನ ಸಚಿವ ಸಂಪುಟ ಸದಸ್ಯರಿಗೆ ಪ್ರಮಾಣ ವಚನ ಬೋಧಿಸಲಿದ್ದಾರೆ. ಪಿಎಂ ನರೇಂದ್ರ ಸ್ವಾಮಿ, ಶಿವರಾಜ್ ತಂಗಡಗಿ, ರುದ್ರಪ್ಪ ಲಮಾಣಿ, ಕೆಎಸ್ ಬಸವಂತಪ್ಪ, ಬಿ ನಾಗೇಂದ್ರ, ಟಿ ರಘುಮೂರ್ತಿ, ಬಿಜೆಡ್ ಜಮೀರ್ ಅಹಮದ್ ಖಾನ್, ರಿಜ್ವಾನ್ ಅರ್ಷದ್, ಸಂತೋಷ್ ಲಾಡ್, ಮಧು ಬಂಗಾರಪ್ಪ, ಪುಟ್ಟರಂಗಶೆಟ್ಟಿ, ಮಂಕಾಳ ವೈದ್ಯ, ಡಾ ಅಜಯ್ ಸಿಂಗ್, ಎನ್ ಚೆಲುವರಾಯಸ್ವಾಮಿ, ಕೆಎಂ ಶಿವಲಿಂಗೇಗೌಡ, ಹೆಚ್ಸಿ ಬಾಲಕೃಷ್ಣ, ಗಾಯತ್ರಿ ಶಾಂತೇಗೌಡ, ಬಸವರಾಜ್ ರಾಯರೆಡ್ಡಿ, ವಿಜಯಾನಂದ ಕಾಶ್ಯಪ್ಪನವರ್, ಲಕ್ಷ್ಮಣ್ ಸವದಿ ಅವರು ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ. ಇದೇ ವೇಳೆ ವಿಧಾನಸಭಾಧ್ಯಕ್ಷರಾಗಿ ಜಿಎಸ್ ಪಾಟೀಲ್, ಡೆಪ್ಯುಟಿ ಸ್ಪೀಕರ್ ಆಗಿ ಎಎಸ್ ಪೊನ್ನಣ್ಣ, ವಿಧಾನ ಪರಿಷತ್ ಸಭಾಪತಿಯಾಗಿ ಸಲೀಂ ಅಹಮದ್, ಉಪಸಭಾಪತಿಯಾಗಿ ಉಮಾಶ್ರೀ ಅವರ ಹೆಸರನ್ನು ಕಾಂಗ್ರೆಸ್ ಹೈಕಮಾಂಡ್ ಅಂತಿಮಗೊಳಿಸಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಮಹಿಳಾ ಕುಸ್ತಿಪಟುಗಳು ದಾಖಲಿಸಿದ್ದ ಲೈಂಗಿಕ ಕಿರುಕುಳ ಪ್ರಕರಣದಲ್ಲಿ ದೆಹಲಿ ನ್ಯಾಯಾಲಯ ಇಂದು ಭಾರತೀಯ ಕುಸ್ತಿ ಫೆಡರೇಷನ್ ಮಾಜಿ ಮುಖ್ಯಸ್ಥ ಬ್ರಿಜ್ ಭೂಷಣ್ ಶರಣ್ ಸಿಂಗ್ ಮತ್ತು ಫೆಡರೇಷನ್ನ ಮಾಜಿ ಸಹಾಯಕ ಕಾರ್ಯದರ್ಶಿ ವಿನೋದ್ ತೋಮರ್ ಅವರನ್ನು ಖುಲಾಸೆಗೊಳಿಸಿದೆ. ಹೆಚ್ಚುವರಿ ಮುಖ್ಯ ನ್ಯಾಯಾಧೀಶ ಅಶ್ವಿನಿ ಪನ್ವಾರ್ ಅವರಿದ್ದ ನ್ಯಾಯಪೀಠ 6 ಮಹಿಳಾ ಕುಸ್ತಿಪಟುಗಳು ದಾಖಲಿಸಿದ್ದ ಪ್ರಕರಣದಲ್ಲಿ ಅಂತಿಮ ವಾದಗಳನ್ನು ಪೂರ್ಣಗೊಳಿಸಿದ ನಂತರ ಆದೇಶವನ್ನು ಇಂದಿಗೆ ಕಾಯ್ದಿರಿಸಿತ್ತು. ದೆಹಲಿ ಪೊಲೀಸರು 15 June ಬ್ರಿಜ್ ಭೂಷಣ್ ಸಿಂಗ್ ಅವರ ವಿರುದ್ದ ಆರೋಪ ಪಟ್ಟಿ ಸಲ್ಲಿಸಿದ್ದರು. ರಾಷ್ಟಪತಿ ದ್ರೌಪದಿ ಮುರ್ಮು ಅವರು ಇಂದಿನಿಂದ 3 ದಿನಗಳ ಕಾಲ ಒಡಿಶಾಗೆ ಭೇಟಿ ನೀಡಲಿದ್ದಾರೆ. ಭೇಟಿಯ ಸಮಯದಲ್ಲಿ ಅವರು ಗಂಜಾಂ ಜಿಲ್ಲೆಯ ಕಟಕ್, ಭುವನೇಶ್ವರ, ಬ್ರಹ್ಮಪುರ ಮತ್ತು ತಪ್ತಪಾಣಿಯಲ್ಲಿ ಶೈಕ್ಷಣಿಕ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಲಿದ್ದಾರೆ. ಇಂದು ರಾಷ್ಟಪತಿಯವರು ಕಟಕ್ನಲ್ಲಿರುವ ಜಗದ್ಗುರು ಕೃಪಾಲು ವಿಶ್ವವಿದ್ಯಾಲಯವನ್ನು ಉದ್ಘಾಟಿಸಲಿದ್ದಾರೆ. ನಾಳೆ ಅವರು ಭುವನೇಶ್ವರದಿಂದ ಬಹರಾಂಪುರಕ್ಕೆ ವಿಶೇಷ ರೈಲಿನಲ್ಲಿ ಪ್ರಯಾಣಿಸಿ ನಂತರ ರಸ್ತೆ ಮೂಲಕ ಗಂಜಾಂ ಜಿಲ್ಲೆಯ ತಪ್ತಪಾಣಿಗೆ ತೆರಳಲಿದ್ದಾರೆ. ಅಲ್ಲಿ ಅವರು ಮಾ ಕಂದುನಿ ದೇವಿ ದೇವಸ್ಥಾನ ಮತ್ತು ಶಿವ ದೇವಸ್ಥಾನದಲ್ಲಿ ಪ್ರಾರ್ಥನೆ ಸಲ್ಲಿಸಲಿದ್ದಾರೆ. ಅವರು ಗೋಲಬಂಧದಲ್ಲಿರುವ ಸೇನಾ ವಾಯು ರಕ್ಷಣಾ ಕಾಲೇಜಿನಲ್ಲಿ ರಾತ್ರಿ ತಂಗಲಿದ್ದಾರೆ. ಭುವನೇಶ್ವರ ಮತ್ತು ಕಟಕ್ನಲ್ಲಿ ಸುಮಾರು 40 ತುಕಡಿ ಪೊಲೀಸರನ್ನು ನಿಯೋಜಿಸಲಾಗಿದ್ದು ವ್ಯಾಪಕ ಭದ್ರತಾ ವ್ಯವಸ್ಥೆ ಕೈಗೊಳ್ಳಲಾಗಿದೆ. ರಾಷ್ಟಪತಿಗಳ ಭೇಟಿಯ ಸಮಯದಲ್ಲಿ ಸಂಪೂರ್ಣ ಭದ್ರತೆ ಖಚಿತಪಡಿಸಿಕೊಳ್ಳಲು ಬಹರಾಂಪುರ್ ರೈಲ್ವೆ ನಿಲ್ದಾಣ, ರಾಷ್ಟಪತಿಗಳ ಪ್ರಯಾಣ ಮಾರ್ಗ, ತಪ್ತಪಾಣಿ ದೇವಸ್ಥಾನ ಸಂಕೀರ್ಣ, ಸೇನಾ ವಾಯು ರಕ್ಷಣಾ ಕಾಲೇಜು ಮತ್ತು ಇತರ ಗೊತ್ತುಪಡಿಸಿದ ಸ್ಥಳಗಳಲ್ಲಿ ವಿಮಾನ ಹಾರಾಟ ನಿಷೇಧ ವಲಯಗಳನ್ನು ಘೋಷಿಸಲಾಗಿದೆ. ನವದೆಹಲಿಯ ಜಂತರ್ ಮಂತರ್ನಲ್ಲಿ ಪ್ರತಿಭಟನೆಗಳು ಪುನರಾರಂಭಗೊಂಡಿವೆ ಎಂದು ಸಾಮಾಜಿಕ ಮಾಧ್ಯಮದಲ್ಲಿ ಪ್ರಸಾರವಾಗುತ್ತಿರುವ ನಕಲಿ ವಿಡಿಯೋವನ್ನು ಸರ್ಕಾರ ನಿರಾಕರಿಸಿದೆ. ಕೇಂದ್ರ ವಾರ್ತಾ ಶಾಖೆಯ ಸತ್ಯಶೋಧನಾ ಘಟಕವು ಈ ವಿಡಿಯೋ ನಕಲಿ ಮತ್ತು ಹಳೆಯದು ಎಂದು ಸ್ಪಷ್ಟಪಡಿಸಿದೆ. ಸಾರ್ವಜನಿಕರನ್ನು ದಾರಿ ತಪ್ಪಿಸುವ ಪ್ರಯತ್ನದಲ್ಲಿ ಈ ವಿಡಿಯೋವನ್ನು ಹಂಚಿಕೊಳ್ಳಲಾಗುತ್ತಿದೆ. ಸಾರ್ವಜನಿಕರಲ್ಲಿ ತಪ್ಪು ಮಾಹಿತಿಯನ್ನು ಹರಡುವ ಉದ್ದೇಶ ಹೊಂದಿರುವ ಇಂತಹ ದಾರಿ ತಪ್ಪಿಸುವ ವಿಷಯದ ಬಗ್ಗೆ ಜನರು ಜಾಗರೂಕರಾಗಿರಬೇಕು ಎಂದು ಪಿಐಬಿ ಹೇಳಿದೆ. ಬ್ರಿಕ್ಸ್ ದೇಶಗಳ ರಾಷ್ಟೀಯ ಅಂಕಿಅಂಶ ಕಚೇರಿಗಳ ಮುಖ್ಯಸ್ಥರ ಸಭೆ ಲಕ್ನೋನಲ್ಲಿ ಇಂದು ಆರಂಭವಾಗಿದೆ. ಭಾರತದ ಅಧ್ಯಕ್ಷತೆಯಲ್ಲಿ ನಡೆಯುತ್ತಿರುವ ಈ ಸಭೆ ನಾಳೆ ಕೂಡ ನಡೆಯಲಿದೆ. ಭಾರತ, ಬ್ರೆಜಿಲ್, ರಷ್ಯಾ, ಚೀನಾ, ದಕ್ಷಿಣ ಆಫ್ರಿಕಾ, ಈಜಿಪ್ಟ್, ಇಥಿಯೋಪಿಯಾ, ಇಂಡೋನೇಷ್ಯಾ, ಇರಾನ್, ಸೌದಿ ಅರೇಬಿಯಾ ಮತ್ತು ಯುನೈಟೆಡ್ ಅರಬ್ ಎಮಿರೇಟ್ಸ್ ಬ್ರಿಕ್ ದೇಶಗಳ ಗುಂಪಿಗೆ ಸೇರಿವೆ. ಭಾರತದ ಬ್ರಿಕ್ಸ್ ಅಧ್ಯಕ್ಷತೆಯು ಸ್ಥಿತಿಸ್ಥಾಪಕತ್ವ, ನಾವೀನ್ಯತೆ, ಸಹಕಾರ ಮತ್ತು ಸುಸ್ಥಿರತೆಗಾಗಿ ನಿರ್ಮಾಣ ಎಂಬ ಪ್ರಮುಖ ವಿಷಯದಿಂದ ಮಾರ್ಗದರ್ಶಿಸಲ್ಪಡುತ್ತದೆ. ಈ ಸಭೆಯು ಬ್ರಿಕ್ಸ್ ಅಂಕಿಅಂಶಗಳ ಉತ್ಪನ್ನಗಳು, ರಾಷ್ಟೀಯ ಅಂಕಿಅಂಶ ವ್ಯವಸ್ಥೆಗಳಲ್ಲಿ ನಾವೀನ್ಯತೆ ಮತ್ತು ಸುಧಾರಣೆ, ದತ್ತಾಂಶ ಪ್ರಸರಣ ಮತ್ತು ಪ್ರವೇಶ ಸಾಧ್ಯತೆ, ಸ್ಥೂಲ ಆರ್ಥಿಕ ಮತ್ತು ವಲಯ ಅಂಕಿಅಂಶಗಳನ್ನು ಬಲಪಡಿಸುವ ಗುರಿ ಹೊಂದಿದೆ. ಅಂಕಿಅಂಶಗಳ ಪ್ರಸರಣ, ಅಂಕಿಅಂಶಗಳ ವ್ಯವಸ್ಥೆಗಳಲ್ಲಿ ನಾವೀನ್ಯತೆ ಮತ್ತು ಉತ್ತಮ ಅಭ್ಯಾಸಗಳ ವಿನಿಮಯ ಕ್ಷೇತ್ರಗಳಲ್ಲಿ ಸಹಕಾರವನ್ನು ಮತ್ತಷ್ಟು ಬಲಪಡಿಸುವುದು ಇದರ ಉದ್ದೇಶವಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಗ್ಲಾಸ್ಗೋ ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಪದಕ ವಿಜೇತ ಕ್ರೀಡಾಪಟುಗಳಿಗೆ ಸಂಸತ್ತಿನ ಉಭಯ ಸದನಗಳಲ್ಲಿ ಅಭಿನಂದನೆ. ಉಜ್ಬೇಕಿಸ್ತಾನ ವಿದೇಶಾಂಗ

0: ಇವರೊಂದಿಗೆ ರಾಷ್ಟಪತಿ ದ್ರೌಪದಿ ಮುರ್ಮು ಮಾತುಕತೆ. ಕರ್ನಾಟಕ ರಾಜ್ಯ ಸಚಿವ ಸಂಪುಟ ವಿಸ್ತರಣೆ, ಲೋಕಭವನದಲ್ಲಿ ಇಂದು ನೂತನ ಸಂಪುಟ ಸದಸ್ಯರ ಪ್ರಮಾಣ ವಚನ, ಹಾಗೂ ಮಹಿಳಾ ಕುಸ್ತಿಪಟುಗಳಿಗೆ ಲೈಂಗಿಕ ಕಿರುಕುಳ ಪ್ರಕರಣ, ಭಾರತೀಯ ಕುಸ್ತಿ ಫೆಡರೇಷನ್ ಮಾಜಿ ಮುಖ್ಯಸ್ಥ ಬ್ರಿಜ್ ಭೂಷಣ್ ಖುಲಾಸೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 2:30.
1: ಆಕಾಶವಾಣಿ ಮಡಿಕೇರಿ.
2: ಬೆಳಿಗ್ಗೆ 4 ಗಂಟೆಗೆ ಪೇಪರ್ ಹಾಕೋ ಕೆಲಸ ಶುರುವಾಗುತ್ತೆ. ಮಳೆ ಇರಲಿ ಚಳಿ ಇರಲಿ, ರಸ್ತೆಯಲ್ಲಿ ಓಡಾಡೋದೇ ನಮ್ಮ ಜೀವನ ಆಗೋಯ್ತು.
3: ಬೇಸರ ಮಾಡ್ಕೋಬೇಡ, ಈಗ ನಮ್ಮ ತವರ ಸುರಕ್ಷತೆಗೆ ಕರ್ನಾಟಕ ಸರ್ಕಾರದ ವಿಶೇಷ ಯೋಜನೆ ಇದೆ. ದಿನಪತ್ರಿಕೆ ಮತ್ತು ಹಾಲು ವಿತರಣಾ ಕಾರ್ಮಿಕರ ಅಪಘಾತ ಪರಿಹಾರ ಮತ್ತು ವೈದ್ಯಕೀಯ ಸೌಲಭ್ಯ ಯೋಜನೆ.
4: 16 ರಿಂದ 70 ವರ್ಷದ ಅರ್ಹ ಕಾರ್ಮಿಕರು ಇಂದೇ KSUWSSP.Karnataka.gov.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
5: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.

ಆಕಾಶವಾಣಿ ಮಡಿಕೇರಿ ದೇಶಭಕ್ತಿ ಗೀತೆಗಳು. ಕಯ್ಯಾರ ಕಿಞ್ಞಣ್ಣರೈಯವರ ಈ ಗೀತೆ ವೃಂದಗಾನದಲ್ಲಿ.

ತಂತ್ರಜ್ಞಾನ ತರಂಗ ಸಿಡ್ಯಾಟ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೇ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ.

ಕೇಳುಗರೆ, ಇದೊಂದು ನಿಧನ ಸುದ್ದಿ. ನಾಪೋಕ್ಲು ಬೀತು ಗ್ರಾಮತ್ರ ಪೌತಿ ಬೊಳ್ಳೆಪಂಡ ಮಂದಣ್ಣ ಅಂಗಡ ಪೊಣ್ಣು ಸರಸ್ವತಿ ಎಂಗ ಇಂದು ಮರಣಪಟ್ಟಿತ್ತು. ಬೊಳ್ಳೆಪಂಡ ರೋಷನ್ ಪಿಂಜ ರಂಜು ಎಂಗಡ ಅಮ್ಮ ಬೊಳ್ಳೆಪಂಡ ಸರಸ್ವತಿ ಎಂಗಡ ಆಕಿರಿ ಕಾರ್ಯ ನಾಳೆ ಪೊಲಕ 11:30 ಬೀತು ಗ್ರಾಮತ್ರ ಒಕ್ಕ ತುಂಟುಗಳ ನಡ್ಪ. ಆಕಾಶವಾಣಿ ಮಡಿಕೇರಿ. ಕಾರ್ಯಕ್ರಮ ಪ್ರಚಲಿತ. ಚಿತ್ರಗೀತೆಗಳ ಸಂಯೋಜಿತ ಕಾರ್ಯಕ್ರಮ.

ಕೇಳುಗರೆ, ಇದು ಮಳೆಗಾಲ. ಇತ್ತೀಚಿನ ದಿನಗಳಲ್ಲಂತೂ ಹೆಚ್ಚು ಮಳೆ ಆಗ್ತಾ ಇರೋದು ಎಲ್ರಿಗೂ ಖುಷಿಯ ವಿಚಾರ. ಆದರೆ ನೆಲಕ್ಕೆ ಬಿದ್ದ ನೀರನ್ನ ಕಾಯ್ದುಕೊಳ್ಳುವ ಬಗ್ಗೆ ನಾವು ಈಗಲೇ ಯೋಚಿಸಬೇಕು. ಇಲ್ಲದೆ ಹೋದರೆ ಬೇಸಿಗೆಯಲ್ಲಿ ನೀರಿಗಾಗುವ ಪರದಾಡುವ ಸ್ಥಿತಿ ನಮ್ಮದಾಗುತ್ತೆ. ಈ ಸಮಸ್ಯೆಗೆ ಮುಕ್ತಿ ಕೊಡಲಿಕ್ಕೆ ಕೇಂದ್ರ ಸರ್ಕಾರದ ರಾಷ್ಟ್ರೀಯ ಜಲ ಮಿಷನ್ ತಂದಿರುವ ಅತ್ಯಂತ ಮಹತ್ವದ ಅಭಿಯಾನ ಕ್ಯಾಚ್ ದ ರೈನ್. ಈ ಅಭಿಯಾನದ ಮುಖ್ಯ ಉದ್ದೇಶವೇ ಪ್ರತಿಯೊಂದು ಹನಿ ಮಳೆಯ ನೀರನ್ನು ನದಿ, ಕೆರೆ, ಇಂಗುಗುಂಡಿ ಅಥವಾ ಟ್ಯಾಂಕ್ಗಳ ಮೂಲಕ ಸಂಗ್ರಹಿಸಿ ಭೂಗರ್ಭಕ್ಕೆ ಸೇರಿಸಿ ಜಲಮಟ್ಟವನ್ನು ಹೆಚ್ಚಿಸೋದು. ನಾವೇನ್ ಮಾಡಬಹುದು ಅಂತ ನೋಡೋದಾದ್ರೆ, ಮನೆ, ಆಫೀಸ್, ಶಾಲೆ ಮೇಲ್ಛಾವಣಿಯ ಮೇಲೆ ಬೀಳುವ ನೀರನ್ನ ಪೈಪ್ಗಳ ಮೂಲಕ ಇಂಗುಗುಂಡಿಗಳಿಗೆ ಸೇರಿಸಬೇಕು. ಬೋರ್ವೆಲ್ಗಳ ನೀರು ಬತ್ತಿ ಹೋಗಿದ್ರೆ ಅದರ ಸುತ್ತಲೂ ಮಳೆ ನೀರು ಇಂಗುವಂತೆ ಮಾಡೋದು. ಊರಿನ ಜಲ ಮೂಲಗಳನ್ನ ಸ್ವಚ್ಛ ಮಾಡಿ ಹೂಳು ತೆಗೆದು ಮಳೆ ನೀರು ಸುಲಭವಾಗಿ ಬಂದು ಅದಕ್ಕೆ ಸೇರುವಂತೆ ಮಾಡಬೇಕು. ಮಳೆ ನೀರಿನಿಂದಲೇ ದಿನನಿತ್ಯದ ಕೆಲಸಗಳನ್ನು ಮುಗಿಸೋದ್ರಿಂದ ಸಂಸ್ಕರಿಸಿದ ನೀರು ಉಳಿತದೆ.

ಹಾಗಾಗಿ ಪ್ರತಿಯೊಬ್ಬರೂ ಕೂಡ ಮಳೆ ನೀರನ್ನ ಇಂಗಿಸಿ ನಾಲೆಗೆ ನೀರಿನ ಮಟ್ಟವನ್ನ ಹಿಂದೆ ಕಾಯ್ದುಕೊಳ್ಳಬೇಕು. ಈಗ ಕೇಳಿ ಕೆ ಕಲ್ಯಾಣ್ ಅವರ ರಚನೆಯ ನಮ್ಮೂರ ಮಂದಾರ ಹೂವೆ ಚಿತ್ರದ ಗೀತೆ. ಗೀತೆಯನ್ನು ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರ ಸಂಗೀತ ನೀಡಿದ್ದಾರೆ ಇಳೆಯರಾಜಾ.

ಕೇಳುಗರೆ, ವಿಶ್ವ ಸ್ತನ್ಯಪಾನ ಸಪ್ತಾಹ 2026ರ ಅಂಗವಾಗಿ ಭಾರತ ಸರ್ಕಾರದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವಾಲಯ ಹಾಗೂ ಕರ್ನಾಟಕ ಸರ್ಕಾರ ಈ ತಿಂಗಳ 1ರಿಂದ 7ರವರೆಗೆ ದೇಶದೆಲ್ಲೆಡೆ ಜಾಗೃತಿ ಅಭಿಯಾನವನ್ನು ಏರ್ಪಡಿಸಿದೆ. ಈ ವರ್ಷದ ಧ್ಯೇಯವಾಕ್ಯ ಜೀವನದ ಸುಸ್ಥಿರ ಆರಂಭಕ್ಕಾಗಿ ಸ್ತನ್ಯಪಾನ. ಯಶಸ್ವಿ ಕಾರ್ಯಕ್ರಮಗಳನ್ನು ಬಲಪಡಿಸೋಣ ಅನ್ನೋದು ಈ ವರ್ಷದ ಧ್ಯೇಯವಾಕ್ಯ. ಈ ವರ್ಷದ ಅಭಿಯಾನದ ಪ್ರಮುಖ ಅಂಶವೆಂದರೆ ಮೊದಲ 1 ಗಂಟೆ, ಅಂದರೆ ಮಗು ಹುಟ್ಟಿದ 1 ಗಂಟೆಯೊಳಗೆ ಎದೆ ಹಾಲು ಉಣಿಸುವುದು ಕಡ್ಡಾಯ. ಇದು ಮಗುವಿನ ಮೊದಲ ನೈಸರ್ಗಿಕ ಲಸಿಕೆಯಾಗಿದ್ದು ಯಾವುದೇ ಕಾರಣಕ್ಕೂ ವ್ಯರ್ಥ ಆಗಬಾರದು. ಹಾಗೂ 6 ತಿಂಗಳವರೆಗೆ ಮಗುವಿಗೆ ಎದೆ ಹಾಲನ್ನು ಬಿಟ್ಟು ಬೇರೆ ಯಾವುದೇ ರೀತಿಯ ಆಹಾರವನ್ನು ನೀಡಲೇಬಾರದು. 6 ತಿಂಗಳ ನಂತರ ಪೌಷ್ಟಿಕ ಪೂರಕ ಆಹಾರದೊಂದಿಗೆ ಎದೆ ಹಾಲನ್ನು ಮುಂದುವರಿಸಬೇಕು. ಸ್ತನ್ಯಪಾನ ಕೇವಲ ಮಗುವಿಗೆ ಮಾತ್ರ ಅಲ್ಲದೆ ತಾಯಿಯ ಆರೋಗ್ಯಕ್ಕೂ ಕೂಡ ಪ್ರಯೋಜನ ಅಂತ ತಿಳಿಸುವ ಆಂದೋಲನ ಇದಾಗಿದೆ. ಈಗ ಕೇಳಿ ದೊಡ್ಡರಂಗೇಗೌಡ ಅವರ ರಚನೆಯ ಅಂತರ ಚಿತ್ರದ ಗೀತೆ. ಗೀತೆಯನ್ನು ಹಾಡಿದ್ದಾರೆ ಬಿ ಆರ್ ಛಾಯಾ ಹಾಗೂ ಸಂಗಡಿಗರು. ಸಂಗೀತ ನೀಡಿದ್ದಾರೆ ಗುಣಸಿಂಗ್.

0: ಹಾಗೆಯೇ ಆಗಸ್ಟ್ 1ರಂದು ವಿಶ್ವ ಶ್ವಾಸಕೋಶದ ಕ್ಯಾನ್ಸರ್ ದಿನವನ್ನು ಆಚರಿಸಲಾಯಿತು. ಇದರ ಮುಖ್ಯ ಉದ್ದೇಶ ಏನಂದ್ರೆ ಶ್ವಾಸಕೋಶದ ಕ್ಯಾನ್ಸರ್ ಕುರಿತು ಜನರಿಗೆ ಜಾಗೃತಿ ಮೂಡಿಸೋದು, ಆರಂಭಿಕ ಹಂತದಲ್ಲಿ ರೋಗ ನಿರ್ಣಯ ಮಾಡೋದಕ್ಕೆ ಉತ್ತೇಜನ ನೀಡೋದು ಹಾಗೂ ಈ ಕುರಿತು ಜನರಿಗೆ ಶಿಕ್ಷಣ ನೀಡೋದು. ಈ ವರ್ಷದ ಧ್ಯೇಯವಾಕ್ಯ ಶ್ವಾಸಕೋಶದ ಕ್ಯಾನ್ಸರ್ ವಿರುದ್ಧ ಒಟ್ಟಾಗಿ ಅನ್ನೋದು. ಇದು ಆರಂಭದ ಹಂತದಲ್ಲಿ ಯಾವುದೇ ಲಕ್ಷಣವನ್ನ ತೋರಿಸದೇ ಇದ್ದು ನಂತರ ರೋಗ ಹೆಚ್ಚಾದಾಗ ದೀರ್ಘಕಾಲದ ಕೆಮ್ಮು, ಕೆಮ್ಮಿದಾಗ ರಕ್ತ ಬರೋದು, ಉಸಿರಾಟದ ತೊಂದರೆ, ಎದೆನೋವು, ಕಾರಣ ಇಲ್ಲದೆ ತೂಕ ಇಳಿಯೋದು ಇತ್ಯಾದಿ ತೊಂದರೆ ಈ ರೋಗದಿಂದ ಕಾಣಿಸಿಕೊಳ್ಳಬಹುದು. ಇದನ್ನ ತಡೆಯುವಲ್ಲಿ ಧೂಮಪಾನ ತ್ಯಜಿಸಬೇಕು, ವಾಯುಮಾಲಿನ್ಯ ತಡಿಬೇಕು, ನಿಯಮಿತ ತಪಾಸಣೆಯಿಂದ ಶ್ವಾಸಕೋಶದ ಕ್ಯಾನ್ಸರ್ ಅನ್ನು ತಡಿಬಹುದು. ಈಗ ಕೇಳಿ ಸಿಗರೇಟ್ ಚಿತ್ರದ ಈ ಗೀತೆ.
1: Cigarette smoking is injurious to health.

ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ಮಡಿಕೇರಿ ಇವರ ವತಿಯಿಂದ ವಿಶೇಷ ಚೇತನರ ಕುಂದುಕೊರತೆ ಸಭೆಯನ್ನ ಈ ತಿಂಗಳ 5ರಂದು 10:30 ಗಂಟೆಗೆ ಮಾನ್ಯ ಜಿಲ್ಲಾಧಿಕಾರಿಯವರ ಅಧ್ಯಕ್ಷತೆಯಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿಯ ಸಭಾಂಗಣದಲ್ಲಿ ಹಮ್ಮಿಕೊಳ್ಳಲಾಗಿದೆ. ಈ ಕಾರ್ಯಕ್ರಮದಲ್ಲಿ ಜಿಲ್ಲೆಯ ವಿಶೇಷ ಚೇತನರು ಭಾಗವಹಿಸಿ ಕುಂದುಕೊರತೆ ಸಭೆಯ ಪ್ರಯೋಜನವನ್ನು ಪಡೆದುಕೊಳ್ಳಬೇಕಾಗಿ ಪ್ರಕಟಣೆ ತಿಳಿಸಿದೆ. ಈಗ ಕೇಳಿ ಚಿತ್ರ ಅವರ ಧ್ವನಿಯಲ್ಲಿ ಕೊಡಗಿನ ಕಾವೇರಿ ಚಿತ್ರದ ಗೀತೆ. ಸಾಹಿತ್ಯ ಮತ್ತು ಸಂಗೀತ ಹಂಸಲೇಖ.

ಇದುವರೆಗೆ ಪ್ರಚಲಿತ ಚಿತ್ರಗೀತೆಗಳ ಸಂಯೋಜಿತ ಕಾರ್ಯಕ್ರಮ ಪ್ರಸಾರವಾಯಿತು. ಆಕಾಶವಾಣಿ ಮಡಿಕೇರಿ, ಸಮಯ 2 ಗಂಟೆ. ಇನ್ನು ಮುಂದೆ ಇಂಗ್ಲಿಷ್ ಹಾಗೂ ಹಿಂದಿಯಲ್ಲಿ ವಾರ್ತಾ ಸಂಚಿಕೆ ದೆಹಲಿ ಕೇಂದ್ರದಿಂದ.

0: ವಿಸ್ತರಣೆ. ಇಂದು ಸಂಜೆ ಲೋಕಭವನದಲ್ಲಿ 20 ಮಂದಿ ಪ್ರಮಾಣವಚನ ಸ್ವೀಕಾರ. ನೂತನ ಸಭಾಧ್ಯಕ್ಷರಾಗಿ ಜಿಎಸ್ ಪಾಟೀಲ್, ಸಭಾಪತಿಯಾಗಿ ಸಲೀಂ ಅಹಮದ್ ನೇಮಕ. ಉಮಾಶ್ರೀಗೆ ಉಪಸಭಾಪತಿ ಸ್ಥಾನ. ಲೋಕಭವನದಲ್ಲಿ ಸಚಿವರ ಪ್ರಮಾಣವಚನ ಹಿನ್ನೆಲೆ ಬೆಂಗಳೂರಿನ ಹಲವೆಡೆ ರಾತ್ರಿ 8 ಗಂಟೆವರೆಗೆ ಸಂಚಾರ ನಿರ್ಬಂಧ. ರಸ್ತೆ ಇರುವಲ್ಲಿ ಪಾದಚಾರಿ ಮಾರ್ಗಗಳು ಕಡ್ಡಾಯ, ಸುಪ್ರೀಂಕೋರ್ಟ್ ಮಹತ್ವದ ಆದೇಶ. ಹಾಗೂ ಕಾವೇರಿ ಜಲಾನಯನ ಪ್ರದೇಶ ಪಶ್ಚಿಮ ಘಟ್ಟಗಳಲ್ಲಿ ನಿರಂತರ ಮಳೆ, ಹಲವೆಡೆ ಭೂಕುಸಿತ, ಪ್ರಮುಖ ಜಲಾಶಯಗಳು ಬಹುತೇಕ ಭರ್ತಿ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನೇತೃತ್ವದ ಸಚಿವ ಸಂಪುಟ ವಿಸ್ತರಣೆಯಾಗಿದ್ದು ಇಂದು ಸಂಜೆ ನೂತನ ಸಚಿವರು ಪ್ರಮಾಣವಚನ ಸ್ವೀಕರಿಸಲಿದ್ದಾರೆ. ರಾಜಭವನದಲ್ಲಿ ನಡೆಯುವ ಸಮಾರಂಭದಲ್ಲಿ ರಾಜ್ಯಪಾಲ ಥಾವರ್ ಸಿಂಗ್ ಗೆಹ್ಲೋಟ್ ನೂತನ ಸಚಿವರಿಗೆ ಪ್ರಮಾಣವಚನ ಬೋಧಿಸಲಿದ್ದಾರೆ. ನೂತನ ಸಚಿವರಾಗಿ ಇಂದು ಪಿಎಂ ನರೇಂದ್ರ ಸ್ವಾಮಿ, ಶಿವರಾಜ್ ತಂಗಡಗಿ, ರುದ್ರಪ್ಪ ಲಮಾಣಿ, ಕೆಎಸ್ ಬಸವಂತಪ್ಪ, ಬಿ ನಾಗೇಂದ್ರ, ಟಿ ರಘುಮೂರ್ತಿ, ಬಿಜೆಡ್ ಜಮೀರ್ ಅಹಮದ್ ಖಾನ್, ರಿಜ್ವಾನ್ ಅರ್ಷದ್, ಸಂತೋಷ್ ಲಾಡ್, ಮಧು ಬಂಗಾರಪ್ಪ, ಪುಟ್ಟರಂಗಶೆಟ್ಟಿ, ಎಸ್ಎಸ್ ಮಲ್ಲಿಕಾರ್ಜುನ್, ಡಾ ಅಜಯ್ ಸಿಂಗ್, ಎನ್ ಚೆಲುವರಾಯಸ್ವಾಮಿ, ಕೆಎಂ ಶಿವಲಿಂಗೇಗೌಡ, ಹೆಚ್ಸಿ ಬಾಲಕೃಷ್ಣ, ಗಾಯತ್ರಿ ಶಾಂತೇಗೌಡ, ಬಸವರಾಜ್ ರಾಯರೆಡ್ಡಿ, ವಿಜಯಾನಂದ ಕಾಶ್ಯಪ್ಪನವರ್, ಲಕ್ಷ್ಮಣ್ ಸವದಿ ಪ್ರಮಾಣವಚನ ಸ್ವೀಕರಿಸಲಿದ್ದಾರೆ. ಪಟ್ಟಿಯಲ್ಲಿದ್ದ ಮಂಗಾಳ ವೈದ್ಯ ಅವರನ್ನು ಕೊನೆ ಕ್ಷಣದಲ್ಲಿ ಬದಲಾಯಿಸಿದ ಕಾಂಗ್ರೆಸ್ ಹೈಕಮಾಂಡ್ ದಾವಣಗೆರೆ ಜಿಲ್ಲೆಯ ಎಸ್ಎಸ್ ಮಲ್ಲಿಕಾರ್ಜುನ್ ಅವರಿಗೆ ಸಚಿವ ಸ್ಥಾನ ನೀಡಿದೆ. ಬಹುತೇಕ ಹೊಸ ಮುಖಗಳಿಗೆ ಅವಕಾಶ ನೀಡಲಾಗಿದೆ. ಜಿಬಿಎ ಚುನಾವಣೆ ಹಿನ್ನೆಲೆಯಲ್ಲಿ ಬೆಂಗಳೂರಿನಿಂದ ಜಮೀರ್ ಅಹಮದ್ ಹಾಗೂ ರಿಜ್ವಾನ್ ಅರ್ಷದ್ ಅವರಿಗೆ ಸಚಿವ ಸ್ಥಾನ ನೀಡಲಾಗಿದೆ. ಮಾಜಿ ಮುಖ್ಯಮಂತ್ರಿ ಧರ್ಮಸಿಂಗ್ ಪುತ್ರ ಡಾ ಅಜಯ್ ಸಿಂಗ್ಗೆ ಇದೇ ಮೊದಲ ಬಾರಿಗೆ ಸಚಿವ ಸ್ಥಾನ ದೊರೆತಿದೆ. ಚಿಕ್ಕಮಗಳೂರು ಜಿಲ್ಲೆಯ ಗಾಯತ್ರಿ ಶಾಂತೇಗೌಡ ಅವರಿಗೆ ಮಹಿಳಾ ಕೋಟಾದಲ್ಲಿ ಮಂತ್ರಿಗಿರಿ ಒಲಿದು ಬಂದಿದೆ. ಚಳ್ಳಕೆರೆ ಕ್ಷೇತ್ರದಿಂದ ಸತತವಾಗಿ 3 ಚುನಾವಣೆಗಳಲ್ಲಿ ಗೆಲುವು ದಾಖಲಿಸಿರುವ ಟಿ ರಘುಮೂರ್ತಿ ಇದೇ ಮೊದಲ ಬಾರಿಗೆ ಸಚಿವರಾಗಿ ಪ್ರಮಾಣವಚನ ಸ್ವೀಕರಿಸಲಿದ್ದಾರೆ. ವಿಧಾನಸಭೆಯ ಸಭಾಧ್ಯಕ್ಷರಾಗಿ ಗದಗ ಜಿಲ್ಲೆ ರೋಣ ಕ್ಷೇತ್ರದ ಶಾಸಕ ಜಿಎಸ್ ಪಾಟೀಲ್ ನೇಮಕಗೊಂಡಿದ್ದಾರೆ. ಡೆಪ್ಯುಟಿ ಸ್ಪೀಕರ್ ಆಗಿ ಕೊಡಗು ಜಿಲ್ಲೆ ವಿರಾಜಪೇಟೆ ಕ್ಷೇತ್ರದ ಶಾಸಕ ಎಎಸ್ ಪೊನ್ನಣ್ಣ ಆಯ್ಕೆಯಾಗಿದ್ದಾರೆ. ಉಳಿದಂತೆ ವಿಧಾನ ಪರಿಷತ್ ಸಭಾಪತಿಯಾಗಿ ಸಲೀಂ ಅಹಮದ್ ಮತ್ತು ಉಪಸಭಾಪತಿಯಾಗಿ ಉಮಾಶ್ರೀ ಅವರನ್ನು ನೇಮಿಸಿ ಎಐಸಿಸಿ ಅಧಿಸೂಚನೆ ಹೊರಡಿಸಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಅವಧಿಯಲ್ಲಿ ಸಭಾಧ್ಯಕ್ಷರಾಗಿದ್ದ ಯುಟಿ ಖಾದರ್ ಡಿಕೆ ಶಿವಕುಮಾರ್ ಸಚಿವ ಸಂಪುಟದಲ್ಲಿ ಆರೋಗ್ಯ ಸಚಿವರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಡೆಪ್ಯುಟಿ ಸ್ಪೀಕರ್ ಆಗಿದ್ದ ರುದ್ರಪ್ಪ ಲಮಾಣಿ ಇಂದು ಸಚಿವರಾಗಿ ಪ್ರಮಾಣವಚನ ಸ್ವೀಕರಿಸುತ್ತಿದ್ದು ಇಂದು ತಮ್ಮ ಹಾಲಿ ಸ್ಥಾನಕ್ಕೆ ರಾಜೀನಾಮೆ ಸಲ್ಲಿಸಿದ್ದಾರೆ. ಎಐಸಿಸಿ ನೂತನ ಸಭಾಪತಿ ಹೆಸರನ್ನು ಘೋಷಿಸಿರುವುದರಿಂದ ಸಭಾಪತಿಯಾಗಿ ಕಾರ್ಯನಿರ್ವಹಿಸುತ್ತಿರುವ ಬಸವರಾಜ ಹೊರಟ್ಟಿ ತಮ್ಮ ಹುದ್ದೆಗೆ ರಾಜೀನಾಮೆ ನೀಡುವುದು ಬಹುತೇಕ ಖಚಿತವಾಗಿದೆ. ಈ ನಡುವೆ ಚುನಾವಣೆ ವಿವಾದಕ್ಕೆ ಸಂಬಂಧಿಸಿದಂತೆ ಕಾಂಗ್ರೆಸ್ ನಾಯಕಿ ಗಾಯತ್ರಿ ಶಾಂತೇಗೌಡ ಅವರ ಪರವಾಗಿ ಹೈಕೋರ್ಟ್ ತೀರ್ಪು ನೀಡಿದ ಹಿನ್ನೆಲೆಯಲ್ಲಿ ವಿಧಾನ ಪರಿಷತ್ ಉಪಸಭಾಪತಿ ಸ್ಥಾನಕ್ಕೆ ಎಂಕೆ ಪ್ರಾಣೇಶ್ ಈಗಾಗಲೇ ರಾಜೀನಾಮೆ ನೀಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ಅವರ ಸ್ಥಾನಕ್ಕೆ ಮಾಜಿ ಸಚಿವೆ ಉಮಾಶ್ರೀ ಅವರನ್ನು ನೇಮಕ ಮಾಡಲಾಗಿದೆ. ಲೋಕಭವನದಲ್ಲಿ ನೂತನ ಸಚಿವರ ಪ್ರಮಾಣವಚನ ಹಿನ್ನೆಲೆಯಲ್ಲಿ ಬೆಂಗಳೂರಿನ ಪ್ರಮುಖ ರಸ್ತೆಗಳಲ್ಲಿ ಮಧ್ಯಾಹ್ನ 2 ರಿಂದ ರಾತ್ರಿ 8 ಗಂಟೆಯವರೆಗೆ ಸಂಚಾರ ನಿರ್ಬಂಧಿಸಲಾಗಿದೆ. ಭಾರೀ ವಾಹನಗಳ ಸಂಚಾರಕ್ಕೆ ರಾತ್ರಿ 10 ಗಂಟೆಯವರೆಗೆ ನಿರ್ಬಂಧ ಹೇರಲಾಗಿದೆ. ಬೆಂಗಳೂರು ಸಂಚಾರ ವಿಭಾಗದ ಜಂಟಿ ಪೊಲೀಸ್ ಆಯುಕ್ತ ಕಾರ್ತಿಕ್ ರೆಡ್ಡಿ ಹೊರಡಿಸಿರುವ ಆದೇಶದಲ್ಲಿ ಕಾರ್ಯಕ್ರಮಕ್ಕೆ ಅನುಮತಿ ಹೊಂದಿರುವ ವಾಹನಗಳನ್ನು ಹೊರತುಪಡಿಸಿ ಕಬ್ಬನ್ ರಸ್ತೆಯ ಬಿಆರ್ವಿ ಜಂಕ್ಷನ್ನಿಂದ ಸಿಟಿಒ ಜಂಕ್ಷನ್ ಹಾಗೂ ಲೋಕಭವನದವರೆಗೆ ಎಲ್ಲಾ ಮಾದರಿಯ ವಾಹನಗಳ ಸಂಚಾರ ನಿರ್ಬಂಧಿಸಲಾಗಿದೆ. ಡಾಕ್ಟರ್ ಬಿಆರ್ ಅಂಬೇಡ್ಕರ್ ರಸ್ತೆ, ಲೋಕಭವನ ರಸ್ತೆ, ಎಚ್ಎಎಲ್ ರಸ್ತೆ, ಕ್ವೀನ್ಸ್ ರಸ್ತೆ, ಪ್ಯಾಲೆಸ್ ರಸ್ತೆ, ಕಬ್ಬನ್ ಉದ್ಯಾನದ ಒಳಭಾಗದ ರಸ್ತೆಗಳು, ರೂಪತುಂಗ ರಸ್ತೆ, ಕಸ್ತೂರಿಬಾ ರಸ್ತೆ ಹಾಗೂ ಕಬ್ಬನ್ ರಸ್ತೆ ಸೇರಿದಂತೆ ಹಲವು ರಸ್ತೆಗಳಲ್ಲಿ ವಾಹನ ನಿಲುಗಡೆ ನಿರ್ಬಂಧ ಹೇರಲಾಗಿದೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15 ಕ್ಕೆ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಪ್ರತಿಭಾ ನಟರಾಜ್. ಮುಖ್ಯಾಂಶಗಳು. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸಚಿವ ಸಂಪುಟ

ದೇಶಾದ್ಯಂತ ರಸ್ತೆಗಳಿರುವ ಪ್ರತಿಯೊಂದು ಕಡೆಯೂ ಪಾದಚಾರಿಗಳಿಗೆ ಪ್ರತ್ಯೇಕ ಹಾಗೂ ಅತಿಕ್ರಮಣ ಮುಕ್ತ ಸ್ಥಳಗಳನ್ನು ಖಚಿತಪಡಿಸುವಂತೆ ಸುಪ್ರೀಂಕೋರ್ಟ್ ಕೇಂದ್ರ ಸರ್ಕಾರಕ್ಕೆ ನಿರ್ದೇಶನ ನೀಡಿದೆ. ನ್ಯಾಯಮೂರ್ತಿಗಳಾದ ಪಿಎಸ್ ನರಸಿಂಹ ಮತ್ತು ಅಲೋಕ್ ಆರಾಧೆ ಅವರಿದ್ದ ಪೀಠ ಈ ಆದೇಶ ನೀಡಿದ್ದು, ಪಾದಚಾರಿಗಳು ಯಾವುದೇ ಮೋಟಾರು ವಾಹನಗಳ ಬೆದರಿಕೆ ಇಲ್ಲದೆ ಮುಕ್ತವಾಗಿ ಸಂಚರಿಸುವ ವಾತಾವರಣ ನಿರ್ಮಿಸುವುದು ಸರ್ಕಾರದ ಜವಾಬ್ದಾರಿ ಎಂದು ತಿಳಿಸಿದೆ. ಕೇಂದ್ರ ಸರ್ಕಾರದ ಪರ ಹಾಜರಿದ್ದ ಹೆಚ್ಚುವರಿ ಸಾಲಿಸಿಟರ್ ಜನರಲ್ ಕೆಎಂ ನಟರಾಜ್ ಅವರಿಗೆ ಪಾದಚಾರಿ ಮಾರ್ಗ ರಚಿಸಲು ಭಾರಿ ಹೂಡಿಕೆ ಅಥವಾ ಕಾಂಕ್ರೀಟ್ ನಿರ್ಮಾಣಗಳೇ ಬೇಕಿಲ್ಲ ಎಂದು ನ್ಯಾಯಾಲಯ ಹೇಳಿದೆ. ಕನಿಷ್ಠ ಪಕ್ಷ ಹಗ್ಗಗಳು ಅಥವಾ ಬಣ್ಣದ ಲೈನ್ಗಳನ್ನು ಬಳಸಿ ರಸ್ತೆಯ ಪಕ್ಕದಲ್ಲಿ ಪಾದಚಾರಿ ಜಾಗವನ್ನು ಸ್ಪಷ್ಟವಾಗಿ ಪ್ರತ್ಯೇಕಿಸಿ ಎಂದು ಸಲಹೆ ನೀಡಿದೆ. ಸುಪ್ರೀಂಕೋರ್ಟ್ನ ಈ ಆದೇಶವು ಬೆಂಗಳೂರಿನಲ್ಲಿ ಪಾದಚಾರಿ ಮಾರ್ಗಗಳ ಅತಿಕ್ರಮಣ ತೆರವುಗೊಳಿಸುತ್ತಿರುವ ಜಿಬಿಎಗೆ ಕಾನೂನು ಶಕ್ತಿ ನೀಡಿದೆ. ಕಾವೇರಿ ಜಲಾನಯನ ಪ್ರದೇಶ ಮತ್ತು ಪಶ್ಚಿಮ ಘಟ್ಟಗಳಲ್ಲಿ ನಿರಂತರವಾಗಿ ಮಳೆಯಾಗುತ್ತಿದ್ದು, ಪ್ರಮುಖ ಜಲಾಶಯಗಳು

0: ಸಲಹೆ ನೀಡಿದೆ. ಸುಪ್ರೀಂಕೋರ್ಟ್ನ ಈ ಆದೇಶವು ಬೆಂಗಳೂರಿನಲ್ಲಿ ಪಾದಚಾರಿ ಮಾರ್ಗಗಳ ಅತಿಕ್ರಮಣ ತೆರವುಗೊಳಿಸುತ್ತಿರುವ ಜಿಬಿಎಗೆ ಕಾನೂನು ಶಕ್ತಿ ನೀಡಿದೆ. ಕಾವೇರಿ ಜಲಾನಯನ ಪ್ರದೇಶ ಮತ್ತು ಪಶ್ಚಿಮ ಘಟ್ಟಗಳಲ್ಲಿ ನಿರಂತರವಾಗಿ ಮಳೆಯಾಗುತ್ತಿದ್ದು ಪ್ರಮುಖ ಜಲಾಶಯಗಳು ತುಂಬಿವೆ. ನಿರಂತರ ಮಳೆಯಿಂದ ಹಲವೆಡೆ ಪ್ರವಾಹ ಉಂಟಾಗಿದ್ದು ಭೂಕುಸಿತ ಸಂಭವಿಸಿದೆ. ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಭಾರೀ ಮಳೆಯಾಗಿರುವುದರಿಂದ ಪ್ರಮುಖ ಜಲಾಶಯಗಳಿಗೆ ಒಳಹರಿವು ಗಮನಾರ್ಹವಾಗಿ ಹೆಚ್ಚಾಗಿದೆ. ಗರಿಷ್ಠ ಮಟ್ಟ 124.80 ಅಡಿ ಹೊಂದಿರುವ ಕೃಷ್ಣರಾಜಸಾಗರ ಅಣೆಕಟ್ಟು ಇಂದು 100.34 ಅಡಿ ನೀರಿನ ಮಟ್ಟವನ್ನು ದಾಖಲಿಸಿದೆ. 2284 ಅಡಿ ಹೊಂದಿರುವ ಕಬಿನಿ ಜಲಾಶಯವು 2282.13 ಅಡಿಗಳಿಗೆ ಏರಿದೆ. ಗರಿಷ್ಠ ಸಾಮರ್ಥ್ಯ 2910 ಅಡಿ ಹೊಂದಿರುವ ಹೇಮಾವತಿ ಅಣೆಕಟ್ಟಿನಲ್ಲಿ ನೀರು 2910 ಅಡಿಗಳನ್ನು ತಲುಪಿದೆ. ರಾಜ್ಯಾದ್ಯಂತದ ಇತರ ಪ್ರಮುಖ ಜಲಾಶಯಗಳಲ್ಲೂ ನೀರಿನ ಮಟ್ಟದಲ್ಲಿ ತೀವ್ರ ಏರಿಕೆ ಕಂಡುಬಂದಿದೆ. ಲಿಂಗನಮಕ್ಕಿ ಅಣೆಕಟ್ಟು ತನ್ನ ಗರಿಷ್ಠ ಮಟ್ಟ 1819 ಅಡಿಗಳಾಗಿದ್ದು 1781.85 ಅಡಿಗಳಿಗೆ ತಲುಪಿದೆ. ಆಲಮಟ್ಟಿ ಅಣೆಕಟ್ಟಿನಲ್ಲಿ ನೀರಿನ ಮಟ್ಟ 518.96 ಮೀಟರ್ ತಲುಪಿದೆ. ನಾರಾಯಣಪುರ ಅಣೆಕಟ್ಟು ತನ್ನ ಗರಿಷ್ಠ ಸಾಮರ್ಥ್ಯ 492.25 ಮೀಟರ್ಗಳಾಗಿದ್ದು 491.42 ಮೀಟರ್ಗಳನ್ನು ತಲುಪಿದೆ. ಭದ್ರಾ ಜಲಾಶಯದ ಪೂರ್ಣ ಮಟ್ಟ 186 ಅಡಿಗಳಾಗಿದ್ದು 160.3 ಅಡಿಗಳಷ್ಟು ನೀರಿನ ಮಟ್ಟ ದಾಖಲಿಸಿದೆ. ತುಂಗಾ ಅಣೆಕಟ್ಟು ತನ್ನ ಗರಿಷ್ಠ ಮಟ್ಟ 588.24 ಮೀಟರ್ಗಳಾಗಿದ್ದರೂ 587.36 ಮೀಟರ್ಗಳಷ್ಟಿದೆ. ಹಲವು ಜಿಲ್ಲೆಗಳಲ್ಲಿ ಭಾರೀ ಮಳೆಯಿಂದಾಗಿ ಸಾಮಾನ್ಯ ಜನಜೀವನ ಅಸ್ತವ್ಯಸ್ತಗೊಂಡಿದೆ. ಮುನ್ನೆಚ್ಚರಿಕೆ ಕ್ರಮವಾಗಿ ಶಿವಮೊಗ್ಗ, ಮಂಗಳೂರು ಮತ್ತು ಇತರ 4 ಜಿಲ್ಲೆಗಳಲ್ಲಿ ಶಾಲಾ ಕಾಲೇಜುಗಳಿಗೆ ರಾಜ್ಯ ಸರ್ಕಾರ ರಜೆ ಘೋಷಿಸಲಾಗಿದೆ. ಕೊಡಗು ಜಿಲ್ಲೆಯಲ್ಲಿ ನಿರಂತರ ಮಳೆಯಿಂದಾಗಿ ಸಾಮಾನ್ಯ ಜನಜೀವನ ಅಸ್ತವ್ಯಸ್ತವಾಗಿದ್ದು ನದಿಗಳು ಮತ್ತು ತೊರೆಗಳು ಉಕ್ಕಿ ಹರಿಯುತ್ತಿವೆ. ಶಿವಮೊಗ್ಗ ಜಿಲ್ಲೆಯ ತುಂಗಾ ನದಿಯಲ್ಲಿ ನೀರಿನ ಮಟ್ಟ ಏರಿಕೆಯಾಗುತ್ತಿರುವುದರಿಂದ ಮೇಗರವಳ್ಳಿಯಲ್ಲಿ ಪ್ರವಾಹ ಭೀತಿ ಎದುರಾಗಿದೆ. ಮುನ್ನೆಚ್ಚರಿಕೆ ಕ್ರಮವಾಗಿ ನದಿ ದಂಡೆಯಲ್ಲಿ ವಾಸಿಸುತ್ತಿದ್ದ ಸುಮಾರು 23 ಕುಟುಂಬಗಳನ್ನು ಅಂಬೇಡ್ಕರ್ ಭವನ ಪರಿಹಾರ ಕೇಂದ್ರಕ್ಕೆ ಸ್ಥಳಾಂತರಿಸಲಾಗಿದೆ. ಹಾಸನ ಜಿಲ್ಲೆಯ ಸಕಲೇಶಪುರದಲ್ಲಿ ಭಾರೀ ಮಳೆಯಿಂದಾಗಿ ಉಂಟಾದ ಭೂಕುಸಿತಗಳು ರೈಲ್ವೆ ಕಾರ್ಯಾಚರಣೆಗೆ ಅಡ್ಡಿಯುಂಟು ಮಾಡಿದೆ. ನಿರಂತರ ಮಳೆಯಿಂದಾಗಿ ರೈಲ್ವೆ ಹಳಿಗಳಿಂದ ಮಣ್ಣು ತೆರವುಗೊಳಿಸುವ ಪ್ರಯತ್ನಗಳಿಗೆ ಅಡ್ಡಿಯಾಗಿದೆ. ಕಬಿನಿ ಜಲಾಶಯದಿಂದ ನೀರು ಬಿಡುಗಡೆ ಮಾಡಿರುವುದರಿಂದ ಹಲವಾರು ತಗ್ಗು ಪ್ರದೇಶದ ಸೇತುವೆಗಳು ಮುಳುಗಿದ್ದು ಹತ್ತಿರದ ಪ್ರದೇಶಗಳಲ್ಲಿ ಸಂಪರ್ಕದ ಮೇಲೆ ಪರಿಣಾಮ ಬೀರಿದೆ. ಬೆಳಗಾವಿ ಜಿಲ್ಲೆಯಲ್ಲಿ ಮಾರ್ಕಂಡೇಯ ನದಿ ಅಪಾಯದ ಮಟ್ಟವನ್ನು ದಾಟಿದ್ದು ಕಡೋಲಿ ಮತ್ತು ಅಂಬೆವಾಡಿ ಗ್ರಾಮಗಳಲ್ಲಿ 100 ಎಕರೆ ಕೃಷಿ ಭೂಮಿಯನ್ನು ಮುಳುಗಿಸಿದೆ. ನದಿ ದಂಡೆಯಲ್ಲಿ ಸುಮಾರು 0.5 ಕಿಲೋಮೀಟರ್ನಿಂದ 1 ಕಿಲೋಮೀಟರ್ ವಿಸ್ತರಿಸಿರುವ ಕಬ್ಬು ಮತ್ತು ಭತ್ತದ ಗದ್ದೆಗಳು ನೀರಿನಲ್ಲಿ ಮುಳುಗಿವೆ. ಮಲಪ್ರಭಾ ನದಿಗೆ ಅಡ್ಡಲಾಗಿ ನಿರ್ಮಿಸಲಾದ ಖಾನಾಪುರ ಮತ್ತು ಮಾತುಂಗ್ರವನ್ನು ಸಂಪರ್ಕಿಸುವ ಸೇತುವೆಯೂ ಮುಳುಗಿದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಧಾರಾಕಾರ ಮಳೆಯಾಗುತ್ತಿದ್ದು ನೇತ್ರಾವತಿ, ಕುಮಾರಧಾರಾ ನದಿಗಳು ಉಕ್ಕಿ ಹರಿಯುತ್ತಿವೆ. ಚಿಕ್ಕಮಗಳೂರು ಜಿಲ್ಲೆಯಲ್ಲೂ ಭಾರೀ ಮಳೆಯಾಗಿದ್ದು ಕಾಫಿ, ಅಡಿಕೆ, ಬಾಳೆ ಮತ್ತು ಏಲಕ್ಕಿ ತೋಟಗಳು ಪ್ರವಾಹಕ್ಕೆ ಸಿಲುಕಿವೆ. ಆದರೆ ಉತ್ತರ ಕರ್ನಾಟಕದ ಹಲವಾರು ಭಾಗಗಳು ಇನ್ನೂ ಆತಂಕಕಾರಿ ಬರ ಪರಿಸ್ಥಿತಿಯನ್ನು ಎದುರಿಸುತ್ತಿವೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸಚಿವ ಸಂಪುಟ ವಿಸ್ತರಣೆ. ಇಂದು ಸಂಜೆ ಲೋಕಭವನದಲ್ಲಿ 20 ಮಂದಿ ಪ್ರಮಾಣವಚನ ಸ್ವೀಕಾರ. ನೂತನ ಸಭಾಧ್ಯಕ್ಷರಾಗಿ ಜಿಎಸ್ ಪಾಟೀಲ್, ಸಭಾಪತಿಯಾಗಿ ಸಲೀಂ ಅಹಮದ್ ನೇಮಕ. ಉಮಾಶ್ರೀಗೆ ಉಪಸಭಾಪತಿ ಸ್ಥಾನ. ಲೋಕಭವನದಲ್ಲಿ ಸಚಿವರ ಪ್ರಮಾಣವಚನ ಹಿನ್ನೆಲೆ ಬೆಂಗಳೂರಿನ ಹಲವೆಡೆ ರಾತ್ರಿ 8 ಗಂಟೆವರೆಗೆ ಸಂಚಾರ ನಿರ್ಬಂಧ. ರಸ್ತೆ ಇರುವಲ್ಲಿ ಪಾದಚಾರಿ ಮಾರ್ಗಗಳು ಕಡ್ಡಾಯ, ಸುಪ್ರೀಂಕೋರ್ಟ್ ಮಹತ್ವದ ಆದೇಶ. ಹಾಗೂ ಕಾವೇರಿ ಜಲಾನಯನ ಪ್ರದೇಶ, ಪಶ್ಚಿಮ ಘಟ್ಟಗಳಲ್ಲಿ ನಿರಂತರ ಮಳೆ, ಹಲವೆಡೆ ಭೂಕುಸಿತ, ಪ್ರಮುಖ ಜಲಾಶಯಗಳು ಬಹುತೇಕ ಭರ್ತಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40.
1: ಆಕಾಶವಾಣಿ ಇದೀಗ ಜಾಹೀರಾತು, ನಂತರ ಕಾರ್ಯಕ್ರಮ ಹಿಂದಿ ಪಾಠ.
2: ಮೈಸೂರ್ ಸ್ಯಾಂಡಲ್ ನೋಡು, ಇದೇ ನನ್ನ ಫೇವರೇಟ್ ಸೋಪ್. ಮೈಸೂರ್ ಸ್ಯಾಂಡಲ್ ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
3: ಬೆಳಿಗ್ಗೆ 4 ಗಂಟೆಗೆ ಪೇಪರ್ ಹಾಕೋ ಕೆಲಸ ಶುರು ಆಗುತ್ತೆ. ಮಳೆ ಇರಲಿ ಚಳಿ ಇರಲಿ, ರಸ್ತೆಯಲ್ಲಿ ಓಡಾಡೋದೇ ನಮ್ಮ ಜೀವನ ಆಗೋಯ್ತು.
4: ಬೇಸರ ಮಾಡ್ಕೋಬೇಡ, ಈಗ ನಮ್ಮ ತವರ ಸುರಕ್ಷತೆಗೆ ಕರ್ನಾಟಕ ಸರ್ಕಾರದ ವಿಶೇಷ ಯೋಜನೆ ಇದೆ. ದಿನಪತ್ರಿಕೆ ಮತ್ತು ಹಾಲು ವಿತರಣಾ ಕಾರ್ಮಿಕರ ಅಪಘಾತ ಪರಿಹಾರ ಮತ್ತು ವೈದ್ಯಕೀಯ ಸೌಲಭ್ಯ ಯೋಜನೆ.

0: ಹದಿನಾರರಿಂದ 70 ವರ್ಷದ ಅರ್ಹ ಕಾರ್ಮಿಕರು ಇಂದೇ KSU.WSSP.Karnataka.GOV.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
1: ರಾಷ್ಟ್ರ ಭಾಷಾ ಭಾರತಿ ವಿಶೇಷ ಹಿಂದಿ ಪಾಠ ಕಾರ್ಯಕ್ರಮ.

0: ಹಿಂದಿ ಪಾಠ ನಡೆಸಿಕೊಡುತ್ತಾರೆ ಇಂದು ಮಂಜುನಾಥ್.
1: ನಮಸ್ತೆ ಗುರುಜಿ.
2: ನಮಸ್ತೆ ಗುರುಜಿ.
3: ನಮಸ್ತೆ, ಆವೋ ಬ್ಯಾಠೋ. ಆಜ್ ಹಮ್ ಲೋಕೋಕ್ತಿಯೋ ಕೆ ಬಾರೆ ಮೇ ಕುಚ್ ಸೀಖೆಂಗೆ.
1: ಲೋಕೋಕ್ತಿಯ ಅಂದ್ರೇನು?
2: ಲೋಕೋಕ್ತಿಯೋ ಅಂದರೆ ಗಾದೆಗಳಲ್ವಾ ಗುರುಜಿ? ಇಸ್ಸೆ ಅಂಗ್ರೇಜಿ ಮೇ ಪ್ರೋವರ್ಬ್ಸ್ ಕಹತೆ ಹೈ.
3: ಹಾಂ ಠೀಕ್ ಹೈ. ಲೋಕೋಕ್ತಿ ಕಾ ಅರ್ಥ ಹೈ ಲೋಕ್ ಮೇ ಪ್ರಚಲಿತ ಉಕ್ತಿ. ಯಹ ಶಬ್ದ ಲೋಕ್ ಔರ್ ಉಕ್ತಿ ಶಬ್ದೋ ಸೆ ಮಿಲ್ಕರ್ ಬನಾ ಹೈ. ಕಿಸಿ ಭಿ ಭಾಷಾ ಕೆ ಜ್ಞಾನ ಕೆ ಲಿಯೆ ಉಸ್ ಭಾಷಾ ಕೆ ವ್ಯಾಕರಣ ಕೋ ಜಾನನಾ ಅವಶ್ಯಕ ಹೋತಾ ಹೈ. ಇಸ್ಸೆ ಭಾಷಾ ಕಾ ಉಚಿತ್ ಪ್ರಯೋಗ ಕರ್ನಾ ಆತಾ ಹೈ. ಪಹಲೆ ಬಚ್ಚೆ ಪರಿವಾರ ಸೆ ಭಾಷಾ ಸೀಖತೆ ಹೈ. ಹಮಾರಿ ಸಂಸ್ಕೃತಿ ಮೇ ಬಡೆ ಲೋಗ್ ಬಾತ್ಚೀತ್ ಕರ್ತೆ ಸಮಯ ಸಾಮಾನ್ಯ ರೂಪ ಮೇ ಇನ್ ಲೋಕೋಕ್ತಿಯೋ ಕಾ ಪ್ರಯೋಗ ಕರ್ತೆ ಹೈ. ಇಸ್ ತರಹ ಸೆ ಬಚ್ಚೆ ಪಹಲೆ ಘರ್ ಮೇ ಬಾದ್ ಮೇ ಪಾಠಶಾಲಾ ಔರ್ ಸಮಾಜ ಸೆ ಸೀಖತೆ ಹೈ. ಇನ್ಕಾ ಪ್ರಯೋಗ ಸ್ವತಂತ್ರ ರೂಪ ಮೇ ಹೋತಾ ಹೈ. ವಾಕ್ಯೋ ಮೇ ಪ್ರಯೋಗ ಕರ್ನೆ ಪರ್ ಇನ್ಕಾ ರೂಪ ನಹಿ ಬದಲ್ತಾ.
2: ರೂಪ ನಹಿ ಬದಲ್ತಾ, ಇಸ್ಕಾ ಅರ್ಥ ಕ್ಯಾ ಹೈ ಗುರುಜಿ?
1: ಹಾಂ, ಮುಜೆ ಯಾದ್ ಹೈ, ಜೈಸೆ ಹಮ್ ಕನ್ನಡ ಭಾಷಾ ಮೇ ಕಹತೆ ಹೈ ವೈಸಾ ಹಿ ಹೋತಾ ಹೈ. ಜೈಸೆ ಕೈ ಕೆ ಸರಾದರೆ ಬಾಯಿ ಮೊಸರು, ಹಾಸಿಗೆ ಇದ್ದಷ್ಟು ಕಾಲು ಚಾಚು, ಇತ್ತದರಿ ಅತ್ತ ಪುಲಿ, ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು, ವೇದ ಸುಳ್ಳಾದರೂ ಗಾದೆ ಸುಳ್ಳಲ್ಲ, ಮಾತು ಬೆಳ್ಳಿ ಮೌನ ಬಂಗಾರ, ಅಲ್ಪ ವಿದ್ಯಾ ಮಹಾಗರ್ವಿ, ಕುರುಪಿ ಬಹು ಚೇಷ್ಟಿತ.
2: ಹಾ ಹಾ ಗೊತ್ತಾಯ್ತು. ಚೋಟೆ ಮುಖ ಬಡಿ ಬಾತ್ ಅಂದ್ರೆ ಯೋಗ್ಯತಾತೆ ಅಧಿಕ ಬಾತೆ ಕರ್ನಾ, ಮುಂಹ ಮೇ ರಾಮ ನಾಮ ಬಗಲ್ ಮೇ ಚೂರಿ, ಉಪಷ್ಟೆ ಸಜ್ಜನ್ತ ಭೀತರ್ಷೆ ಕಪಟಿ, ಅಧಿ ಜಲ್ ಗಗರಿ ಚಲ್ಕರ್ ಜಾಯೆ, ಅಯೋಗ್ಯ ವ್ಯಕ್ತಿ ಮೇ ಅಧಿಕ ಅಹಂಕಾರ.
3: ಹಾ ಲೋಕೋಕ್ತಿಯ ನೀತಿ ಪೂರ್ವಕ ಶಿಕ್ಷಾಪ್ರದ ಏವಂ ವ್ಯಂಗ್ಯ ಪೂರ್ಣ ಹೋತಿ ಹೈ. ಇನ್ಕೆ ಪ್ರಯೋಗ ಸೆ ವಾಕ್ಯ ಅಧಿಕ ಪ್ರಭಾವಶಾಲಿ ಔರ್ ಭಾಷಾ ಚಮತ್ಕಾರಿಕ ಹೋ ಜಾತಿ ಹೈ.
1: ಗುರುಜಿ, ಅಬ್ ಮೇ ಕುಚ್ ಲೋಕೋಕ್ತಿಯಾ ಸುನಾತಾ ಹೂ ಜಿನ್ಹೇ ಮೇ ಪರೀಕ್ಷಾ ಕೆ ಲಿಯೆ ಅಭ್ಯಾಸ ಕಿಯಾ ಥಾ.
3: ಹಾ ಹಾ ಜರೂರ್ ಸುನಾವೋ ಯಶಸ್.
1: ಭೋಯಾ ಪೇಡ್ ಬಬೂಲ್ ಕಾ ಆಮ್ ಕಹಾ ಸೆ ಹೋಯ್?
3: ಬೇವು ಬಿತ್ತಿ ಮಾವು ಪಡೆದಂತೆ, ಅಥವಾ ಬೇವಿನ ಬೀಜ ಹಾಕಿ ಮಾವನ ಹಣ್ಣನ ಬಯಸಿದಾಗಾಯ್ತು.
1: ಹಾತಿ ಕೆ ದಾಂತ ದಿಖಾನೆ ಕೆ ಔರ್ ಖಾನೆ ಕೆ ಔರ್?
3: ಆನೆ ಹಲ್ಲು ತಿನ್ನಕ್ಕೆ ಬೇರೆ, ನೋಡುವ ದಂತನೆ ಬೇರೆ. ಘರ್ ಕಿ ಮುರ್ಗಿ ದಾಲ್ ಬರಾಬರ್.
2: ಇನ್ ಲೋಕೋಕ್ತಿಯೋ ಕಾ ಭಾವ ಕರ್ನೆ ಕಾ ಪ್ರಯತ್ನ ಮೇ ಕರೂಂಗಿ ಗುರುಜಿ.
3: ಹಾ ಕ್ಯೂ ನಹೀ ಕರೋ.
2: ಭೂಲೆ ಕಾರ್ಯ ಕಾ ಪರಿಣಾಮ ಬುರಾ ಹೋತಾ ಹೈ, ಮನ್ ಮೇ ಕುಚ್ ಔರ್ ಬಾಹ್ರಿ ಕುಚ್ ಔರ್. ಪಾಸ್ ಕಿ ವಸ್ತು ಕಾ ಮಹತ್ವ ನ ಸಮಜ್ನಾ.
1: ಕನ್ನಡದಲ್ಲಿ ಹೇಳ್ತೀವಲ್ಲ ಹಾಗೆ ಅಲ್ವಾ?
2: ಗೊತ್ತಾಯ್ತಾ.
3: ಅಬ್ ಹಮ್ ಅರ್ಥ ಯಾನಿ ಭಾವ ಸಮಜ್ಕರ್ ಕುಚ್ ಲೋಕೋಕ್ತಿಯೋ ಕಾ ಯಾದ ಕರ್ನೆ ಕಾ ಪ್ರಯತ್ನ ಕರೆಂಗೆ. ಜೈಸೆ ಆಪ್ಸಿ ಫೂಟ್ ಸೆ ಹಾನಿ ಹೋನಾ, ಘರ್ ಕಿ ಭೇದಿ ಲಂಕಾ ಢಾಯೆ, ಅಯೋಗ್ಯ ಶಾಸಕ ಕೆ ಕಾರಣ ಭ್ರಷ್ಟಾಚಾರ ಫೈಲ್ನಾ, ಅಂಧೇರ್ ನಗರಿ ಚೌಪಟ್ ರಾಜಾ, ಟಕೆ ಸೇರ್ ಭಾಜಿ ಟಕೆ ಸೇರ್ ಖಾಜಾ, ಮನ್ ಚಂಗಾ ತೋ ಕಟೌತಿ ಮೇ ಗಂಗಾ,

बना दिल बद जाने ये मौतम जाने ये मौत।

0: ಎಫ್ಎಂ 103.1 ಮೆಗಾಹೆರ್ಟ್ಸ್ ಕಂಪನಾಂಕದಲ್ಲಿ ಆಕಾಶವಾಣಿಯ ಮಡಿಕೇರಿ ಕೇಂದ್ರವಿದು. ಇದೀಗ ಈ ಪ್ರಸಾರ ಕಾರ್ಯದಲ್ಲಿ ನಾನು ನಿಮ್ಮೊಂದಿಗೆ ದಮಯಂತಿ ಪಾಸುರ. ಸಮಯ 4:18.
1: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು. ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
2: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250 ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ಲದೆ ಮಾರ್ಬಲ್ಸ್, ಗ್ರಾನೈಟ್ಸ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
1: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ. ಕೂರ್ಗ್ ಹೈಲೈಟ್ ಫರ್ನಿಚರ್ ನಲ್ಲಿ ಆನಿವರ್ಸರಿ ಆಫರ್. ವುಡನ್ ಕಾಟ್ ಮತ್ತು 6x5 ಮ್ಯಾಟ್ರೆಸ್ ಗೆ 18,500 ರೂಪಾಯಿ ಮಾತ್ರ. ಕೂರ್ಗ್ ಹೈಲೈಟ್ ಫರ್ನಿಚರ್, ರಾಜಪೇಟೆ. ಸಂತೋಷದ ಸಂಭ್ರಮಗಳಿಗೆ ಪರಿಶುದ್ಧವಾದ ಚಿನ್ನಾಭರಣಗಳಿಗಾಗಿ ಭೇಟಿ ನೀಡಿ ಲಿಯೋರಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಗೋಳಿಕೊಪ್ಪಲ್, ಕುಶಾಲನಗರ ಮತ್ತು ಪಿರಿಯಾಪಟ್ಟಣ.
3: ಅರ್ಜೆಂಟ್ ಆಗಿ ಫುಡ್ ಡೆಲಿವರಿ ಮಾಡಬೇಕು. ಈ ಟ್ರಾಫಿಕ್ ಅಲ್ಲಿ ಅಪಘಾತವಾಗಿ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಏನಪ್ಪ ಗತಿ?
1: ಅದಕ್ಕಾಗಿಯೇ ಕರ್ನಾಟಕ ಸರ್ಕಾರ ತಂದಿದೆ ಕರ್ನಾಟಕ ರಾಜ್ಯ ಗಿಗ್ ಕಾರ್ಮಿಕರ ವಿಮಾ ಯೋಜನೆ. ಅಪಘಾತ ವಿಮೆ, ಜೀವ ವಿಮೆ, ಆಸ್ಪತ್ರೆ ವೆಚ್ಚಕ್ಕೆ ನೆರವು, ಇವೆಲ್ಲವೂ ಉಚಿತ. 18-60 ವರ್ಷದ ಫುಡ್ ಡೆಲಿವರಿ ಹಾಗೂ ಇ ಕಾಮರ್ಸ್ ಸಂಸ್ಥೆಗಳಲ್ಲಿ ಡೆಲಿವರಿ ಕೆಲಸ ಮಾಡುತ್ತಿರುವ ಸೇವಾ ಸಿಂಧು ಪೋರ್ಟಲ್ ನಲ್ಲಿ ನೋಂದಾಯಿಸಿದ ಅರ್ಹ ಗಿಗ್ ಕಾರ್ಮಿಕರಿಗೆ ಮಾತ್ರ ಈ ಸೌಲಭ್ಯ. ಹೆಚ್ಚಿನ ಮಾಹಿತಿಗಾಗಿ 1552214 ಸಹಾಯವಾಣಿಗೆ ಕರೆ ಮಾಡಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.

0: ಹೌದು, ಇದೇ ನನ್ನ ಫೇವರೇಟ್ ಸೋಪ್. ಮೈಸೂರ್ ಸ್ಯಾಂಡಲ್ ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
1: ಬೆಳಿಗ್ಗೆ 4 ಗಂಟೆಗೆ ಪೇಪರ್ ಹಾಕೋ ಕೆಲಸ ಶುರು ಆಗುತ್ತೆ. ಮಳೆ ಇರಲಿ ಚಳಿ ಇರಲಿ, ರಸ್ತೆಯಲ್ಲಿ ಓಡಾಡೋದೇ ನಮ್ಮ ಜೀವನ ಆಗೋಯ್ತು.
2: ಬೇಸರ ಮಾಡ್ಕೋಬೇಡ, ಈಗ ನಮ್ಮ ತವರ ಸುರಕ್ಷತೆಗೆ ಕರ್ನಾಟಕ ಸರ್ಕಾರದ ವಿಶೇಷ ಯೋಜನೆ ಇದೆ. ದಿನಪತ್ರಿಕೆ ಮತ್ತು ಹಾಲು ವಿತರಣಾ ಕಾರ್ಮಿಕರ ಅಪಘಾತ ಪರಿಹಾರ ಮತ್ತು ವೈದ್ಯಕೀಯ ಸೌಲಭ್ಯ ಯೋಜನೆ.
0: 16 ರಿಂದ 70 ವರ್ಷದ ಅರ್ಹ ಕಾರ್ಮಿಕರು ಇಂದೇ KSU.WSSP.Karnataka.GOV.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
3: PM ಜಯ, ಅಬ್ ಗರೀಬೋ ಕೆ ಜಯ ಬನ್ ಗಯಿ ಹೈ.

0: ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನು ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455555ಕ್ಕೆ ಕರೆ ಮಾಡಿ.
1: ಪ್ರೀತಿಯ ಶ್ರೋತೃಗಳೇ, ನಿಮ್ಮ ಮೆಚ್ಚಿನ ಮಡಿಕೇರಿ ಆಕಾಶವಾಣಿ ಕೇಂದ್ರದಿಂದ ವಿನೂತನ ಕಾರ್ಯಕ್ರಮಗಳು. ಚಿಣ್ಣರ ಲೋಕ ಕಾರ್ಯಕ್ರಮದಲ್ಲಿ ಪ್ರತಿ ಭಾನುವಾರ 10 ಗಂಟೆಗೆ ಕಲಾಂ ಕನಸು, ಮಕ್ಕಳ ಮನಸ್ಸಿಗದು ಚೆಂದದ ತಿರಿಸು. 10 ಗಂಟೆಯಿಂದ 10:15ವರೆಗೆ ದೀಪಾಮೃತ, ಸಹೃದಯತೆಗೊಂದು ಶುಭಾಷಿತ. ಬೆಳಿಗ್ಗೆ 6:10ಕ್ಕೆ ಯುವವಾಣಿ ಕಾರ್ಯಕ್ರಮದಲ್ಲಿ ದೀಪಧಾರಿ, ಯಶಸ್ಸಿನ ಹಾದಿಗೊಂದು ದಿಟ್ಟ ಹೆಜ್ಜೆ. ಪ್ರತಿ ಭಾನುವಾರ ಸಂಜೆ 5:00ರಿಂದ 5:15ವರೆಗೆ ಮಹಿಳಾ ಲೋಕ ಕಾರ್ಯಕ್ರಮದಲ್ಲಿ ಪತ್ರಾಧಾರಿತ ಕಾರ್ಯಕ್ರಮ ಬೆಳ್ಳಿ ಬಟ್ಟಲು, ತವರ ನೆನಪುಗಳ ಮೆಲುಕು. ಮಾತು ಮಲ್ಲಿಗೆ, ಒಂದಿಷ್ಟು ಮಾಹಿತಿ ಮನಸ್ಸಿಗೆ. ಪ್ರತಿ ಮಂಗಳವಾರ ಬೆಳಿಗ್ಗೆ 11:00ರಿಂದ 12:00ವರೆಗೆ ಸಂದೇಶಗಳನ್ನಾಧರಿಸಿದ ನೇರ ಪ್ರಸಾರದ ಕಾರ್ಯಕ್ರಮ. ಮಾತಂದ್ರೆ ಮಾತು, ನೆನೆಯೋಣ ಅಮ್ಮನ ಕೈ ತುತ್ತು, ಮೆರೆಸೋಣ ಆಕಾಶವಾಣಿಯ ಗಮ್ಮತ್ತು. ಪ್ರತಿ ಗುರುವಾರ ಬೆಳಿಗ್ಗೆ 11:00ರಿಂದ 12:00ವರೆಗೆ ನೇರ ಪ್ರಸಾರದ ಕಾರ್ಯಕ್ರಮದಲ್ಲಿ ಗೀತಮಾಧುರ್ಯ, ಮಿಶ್ರ ಹಾಡುಗಳ ಗಾನಲೋಕ. ಪ್ರತಿ ಶನಿವಾರ ಬೆಳಿಗ್ಗೆ 11:00ರಿಂದ 12:00ವರೆಗೆ ನೇರ ಪ್ರಸಾರದ ಕಾರ್ಯಕ್ರಮದಲ್ಲಿ ನೈದಿಲೆ ಗಾದೆ ಘಮ ಪತ್ರಾಧಾರಿತ ವಿಶೇಷ ಕಾರ್ಯಕ್ರಮ ಶನಿವಾರ ಬೆಳಗ್ಗೆ 9:05ಕ್ಕೆ. ಮಹಿಳಾ ಲೋಕದಲ್ಲಿ ಭಾರವೇನಲ್ಲ ಈ ಬದುಕು ಸಂದರ್ಶನವನ್ನಾಧರಿಸಿದ ವಿಶೇಷ ಕಾರ್ಯಕ್ರಮ. ಇವೆಲ್ಲ ಕಾರ್ಯಕ್ರಮಗಳು ನಿಮಗಾಗಿ. ಟ್ಯೂನ್ ಮಾಡಿ FM 103.1 MHz ಗಳಲ್ಲಿ ಆಕಾಶವಾಣಿ ಮಡಿಕೇರಿ.

ಕೇಳುಗರಿ, ಈಗ ಭಕ್ತಿಗೀತೆಗಳ ಕಾರ್ಯಕ್ರಮ. ಮೊದಲಿಗೆ ಶ್ರೀಚಂದ್ರ ರಚನೆಯ ಬದ್ರಿಪ್ರಸಾದ್ ಹಾಡಿರುವ ಗೀತೆಯನ್ನು ಕೇಳೋಣ.

0: ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಭಕ್ತಿಗೀತೆಗಳನ್ನ ಕೇಳುತ್ತಿರುವಿರಿ.
1: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
0: ಇನ್ನು ಭಕ್ತಿಗೀತೆಗಳ ಕಾರ್ಯಕ್ರಮದಲ್ಲಿ ಮುಂದಿನ ಗೀತೆಯನ್ನು ಹಾಡಿದ್ದಾರೆ ಎಸ್ ಜಾನಕಿ.

ಗಾನಲಹರಿ. ಯುವ ಸ್ನೇಹಿತರೆ, ನೀವು ಕೂಡ ಹಾಡ್ತೀರಾ? ಭಕ್ತಿಗೀತೆ, ಭಾವಗೀತೆ, ಜನಪದ ಗೀತೆ, ರಂಗಗೀತೆ, ನಿಮ್ಮಲ್ಲಿರುವಂತಹ ಪ್ರತಿಭೆಯನ್ನ ಹೊರತರುವತ್ತ ನಿಮ್ಮ ಮೆಚ್ಚಿನ ಮಡಿಕೇರಿ ಆಕಾಶವಾಣಿ ಒಂದು ಹೆಜ್ಜೆಯನ್ನ ಇಟ್ಟಿದೆ. ಅದೇ ಕಾರ್ಯಕ್ರಮ ಗಾನಲಹರಿ.

0: ನಿಮಗೆ ತಿಳಿದಿರುವಂತಹ ಹಾಡುಗಳನ್ನ ಹಾಡಿ ಇತರ ಯುವ ಸ್ನೇಹಿತರ ಮನಸ್ಸನ್ನ ಗೆಲ್ಲಬಹುದು. ಅದಕ್ಕಾಗಿ ನೀವು ಮಾಡಬೇಕಿರುವುದು ಇಷ್ಟು. ಸೋಮವಾರದಿಂದ ಶುಕ್ರವಾರದವರೆಗೆ ರಜಾ ದಿನಗಳನ್ನ ಹೊರತುಪಡಿಸಿ ನಿಲಯದ ಮುಖ್ಯಸ್ಥರನ್ನ ಸಂಪರ್ಕಿಸಿ ಕಾರ್ಯಕ್ರಮವನ್ನ ಪ್ರಸ್ತುತಪಡಿಸಲು ದಿನಾಂಕವನ್ನ ಪಡೆಯಬೇಕಾಗುತ್ತದೆ. ಯುವ ಸ್ನೇಹಿತರೆ, ಇದು ನಿಮಗಾಗಿ ಗಾನಲಹರಿ. ಹಾಡುವ ಪ್ರತಿಭೆಗಳಿಗೆ ಒಂದು ಅವಕಾಶ. ಗಾನಲಹರಿ ಯುವ ವಾಣಿ, ಇದು ನಿಮ್ಮ ವಾಣಿ.
1: ಸಮಯ 4:34:03.
2: ಆಕಾಶವಾಣಿ ಮಡಿಕೇರಿ.
3: ನೆನಪು ನಿನಾದ,
2: ನೆನಪು ನಿನಾದ.
3: ನೆನಪು ನಿನಾದ
2: ಕಾರ್ಯಕ್ರಮ. ನೆನಪು ನಿನಾದ,
0: ನೆನಪು ನಿನಾದ
2: ಕಾರ್ಯಕ್ರಮ. ನೆನಪು ನಿನಾದ
1: ಕನ್ನಡದ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮ. ನೆನಪು ನಿನಾದ,
2: ನೆನಪು ನಿನಾದ.
1: ನೆನಪು ನಿನಾದ ಕಾರ್ಯಕ್ರಮದ ಆರಂಭದಲ್ಲಿ ಎಸ್ಪಿ ಬಾಲಸುಬ್ರಹ್ಮಣ್ಯಂ, ಎಸ್ ಜಾನಕಿ ಹಾಡಿರುವ ಪ್ರೀತಿ ಮಾಡು ತಮಾಷೆ ನೋಡು ಚಿತ್ರದ ಗೀತೆಯನ್ನ ಕೇಳೋಣ. ಗೀತೆಯ ರಚನೆಕಾರರು ಜಿ ಉದಯಶಂಕರ್, ಸಂಗೀತ ನೀಡಿದ್ದಾರೆ ರಾಜನ್ ನಾಗೇಂದ್ರ.

ಇನ್ನು ಎಸ್ ಜಾನಕಿ, ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಸಂಗಡಿಗರು ಹಾಡಿರುವ ಪ್ರೀತಿ ವಾತ್ಸಲ್ಯ ಚಿತ್ರದ ಗೀತೆ, ರಾಜನ್ ನಾಗೇಂದ್ರ ಅವರ ಸಂಗೀತ, ದೊಡ್ಡರಂಗೇಗೌಡ ಅವರ ಸಾಹಿತ್ಯ.

ಇನ್ನು ಎಸ್ಪಿ ಬಾಲಸುಬ್ರಹ್ಮಣ್ಯಂ, ಎಸ್ ಜಾನಕಿಗಳ ಸ್ವರದಲ್ಲಿ ಪ್ರೇಮ ಪಲ್ಲವಿ ಚಿತ್ರದ ಗೀತೆ, ರಾಜನ್ ನಾಗೇಂದ್ರ ಅವರ ಸಂಗೀತ, ಜಿ ಉದಯಶಂಕರ್ ಅವರ ಸಾಹಿತ್ಯ.

ಇನ್ನು ಡಾಕ್ಟರ್ ರಾಜ್ಕುಮಾರ್ ಹಾಗೂ ಎಸ್ ಜಾನಕಿ ಹಾಡಿರುವ ಸಮಯದ ಗೊಂಬೆ ಚಿತ್ರದ ಗೀತೆಯನ್ನು ಕೇಳೋಣ. ಗೀತೆಯ ರಚನೆಕಾರರು ಜಿ ಉದಯಶಂಕರ್, ಸಂಗೀತ ನೀಡಿದ್ದಾರೆ ಎಂ ರಂಗರಾವ್.

0: ಇದುವರೆಗೆ
1: ನೆನಪುನಿನಾದ ನೆನಪುನಿನಾದ ಕನ್ನಡದ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮ
0: ಆಲಿಸಿದಿರಿ. ನೆನಪುನಿನಾದ
1: ನೆನಪುನಿನಾದ
0: ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ.

0: ಕೂರ್ಗ್ ಹೈಲೈಟ್ ಫರ್ನಿಚರ್ ನಲ್ಲಿ ಕಾರ್ನರ್ ಸೋಫಾ ಸೆಟ್ ಕೇವಲ 16,990 ರೂಪಾಯಿಗೆ. ಕೂರ್ಗ್ ಹೈಲೈಟ್ ಫರ್ನಿಚರ್, ಗೋಣಿಕೊಪ್ಪಲ್ ರೋಡ್, ವಿರಾಜಪೇಟೆ.
1: ಸಂತೋಷದ ಸಂಭ್ರಮಗಳಿಗೆ ಪರಿಶುದ್ಧವಾದ ಚಿನ್ನಾಭರಣಗಳಿಗಾಗಿ ಭೇಟಿ ನೀಡಿ ಲಿಯೋರಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಗೋಣಿಕೊಪ್ಪಲ್, ಕುಶಾಲನಗರ ಮತ್ತು ಪಿರಿಯಾಪಟ್ಟಣ.
2: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು, ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರ್ಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
3: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250ಕ್ಕೂ ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ದೆ ಮಾರ್ಬಲ್ಸ್, ಗ್ರಾನೈಟ್ಸ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
2: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ.
4: ಅರ್ಜೆಂಟ್ ಆಗಿ ಫುಡ್ ಡೆಲಿವರಿ ಮಾಡಬೇಕು, ಈ ಟ್ರಾಫಿಕ್ ಅಲ್ಲಿ ಅಪಘಾತವಾಗಿ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಏನಪ್ಪ ಗತಿ?
2: ಅದಕ್ಕಾಗಿಯೇ ಕರ್ನಾಟಕ ಸರ್ಕಾರ ತಂದಿದೆ ಕರ್ನಾಟಕ ರಾಜ್ಯ ಗಿಗ್ ಕಾರ್ಮಿಕರ ವಿಮಾ ಯೋಜನೆ. ಅಪಘಾತ ವಿಮೆ, ಜೀವ ವಿಮೆ, ಆಸ್ಪತ್ರೆ ವೆಚ್ಚಕ್ಕೆ ನೆರವು, ಇವೆಲ್ಲವೂ ಉಚಿತ. 18-60 ವರ್ಷದ ಫುಡ್ ಡೆಲಿವರಿ ಹಾಗೂ ಇ ಕಾಮರ್ಸ್ ಸಂಸ್ಥೆಗಳಲ್ಲಿ ಡೆಲಿವರಿ ಕೆಲಸ ಮಾಡುತ್ತಿರುವ ಸೇವಾ ಸಿಂಧು ಪೋರ್ಟಲ್ ನಲ್ಲಿ ನೋಂದಾಯಿಸಿದ ಅರ್ಹ ಗಿಗ್ ಕಾರ್ಮಿಕರಿಗೆ ಮಾತ್ರ ಈ ಸೌಲಭ್ಯ. ಹೆಚ್ಚಿನ ಮಾಹಿತಿಗಾಗಿ 1552214 ಸಹಾಯವಾಣಿಗೆ ಕರೆ ಮಾಡಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
5: ನೋಡು, ಇದೇ ನಮ್ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
4: ಬೆಳಿಗ್ಗೆ 4 ಗಂಟೆಗೆ ಪೇಪರ್ ಹಾಕೋ ಕೆಲಸ ಶುರು ಆಗುತ್ತೆ. ಮಳೆ ಇರಲಿ ಚಳಿ ಇರಲಿ, ರಸ್ತೆಯಲ್ಲಿ ಓಡಾಡೋದೇ ನಮ್ಮ ಜೀವನ ಆಗೋಯ್ತು.
6: ಬೇಸರ ಮಾಡ್ಕೋಬೇಡ, ಈಗ ನಮ್ಮ ತವರ ಸುರಕ್ಷತೆಗೆ ಕರ್ನಾಟಕ ಸರ್ಕಾರದ ವಿಶೇಷ ಯೋಜನೆ ಇದೆ. ದಿನಪತ್ರಿಕೆ ಮತ್ತು ಹಾಲು ವಿತರಣಾ ಕಾರ್ಮಿಕರ ಅಪಘಾತ ಪರಿಹಾರ ಮತ್ತು ವೈದ್ಯಕೀಯ ಸೌಲಭ್ಯ ಯೋಜನೆ.
2: 16-70 ವರ್ಷದ ಅರ್ಹ ಕಾರ್ಮಿಕರು ಇಂದೇ KSU WSSP.Karnataka.gov.in

0: ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
1: ನಮ್ಮ ಜೊತೆ ಇದ್ದಾರೆ ಮಣಿಪಾಲ್ ಹಾಸ್ಪಿಟಲ್ಸ್ ನ ಕನ್ಸಲ್ಟೆಂಟ್ ನೆಫ್ರಾಲಜಿಸ್ಟ್ ಆಗಿರುವಂತಹ ಡಾಕ್ಟರ್ ವಿಪಿನ್ ಕಾವೇರಪ್ಪ ಅವರು. ಡಾಕ್ಟರ್, ಈ ಕಿಡ್ನಿ ಸಮಸ್ಯೆ ಅನ್ನೋದು ವಯಸ್ಸಾದವರಲ್ಲಿ ಮಾತ್ರ ಕಾಣಿಸ್ಕೊಳ್ತಾ?
2: ಅನ್ಫಾರ್ಚುನೇಟ್ಲಿ ಕಿಡ್ನಿ ಡಸಂಟ್ ಡಿಸ್ಕ್ರಿಮಿನೇಟ್ ಏಜ್. ಸೊ ಕಿಡ್ನಿ ತೊಂದರೆ ಕಮ್ಮಿ ವಯಸ್ಸವರಿಗೂ ಬರಬಹುದು, ಎಲ್ಡರ್ಲಿ ಪೀಪಲ್ಗೂ ಬರಬಹುದು. ವಿ ಹ್ಯಾವ್ ಸೀನ್ ಅ ಲಾಟ್ ಆಫ್ ಯಂಗ್ ಕಿಡ್ಸ್, ಲೆಸ್ ದೆನ್ ಒನ್ ಇಯರ್ ಇನ್ಫ್ಯಾಕ್ಟ್ ಇನ್ಫೆಂಟ್ಸ್ ಅಂತ ಹೇಳ್ತೀವಿ, ಅವ್ರಿಗೆ ಕೂಡ ಕಿಡ್ನಿ ತೊಂದರೆ ಇರುತ್ತೆ. ಲೆಸ್ ದೆನ್ 5 ಇಯರ್ಸ್ ಅಂತೂ ತುಂಬಾ ಜನರಿಗೂ ಕಿಡ್ನಿ ತೊಂದರೆ ಇರುತ್ತೆ. ಎಲ್ಡರ್ಲಿ ಆಸ್ ಯೂಶುವಲ್ ಕಿಡ್ನಿ ತೊಂದರೆ ಬಂದೇ ಬರುತ್ತೆ. ಬಟ್ ಸ್ಪೆಕ್ಟ್ರಮ್ ಆಫ್ ಡಿಸೀಸ್ ಅಂದ್ರೆ ಯಂಗ್ಸ್ಟರ್ಸ್ ಅಲ್ಲಿ ಬರುವಂತಹ ಕಿಡ್ನಿ ತೊಂದರೆ ಬೇರೆ ತರ ಇರುತ್ತೆ, ಅಂಡ್ ಅಡಲ್ಟ್ಸ್ ಬರುವಂತಹ ಕಿಡ್ನಿ ತೊಂದರೆ ಜನರಲಿ ಬೇರೆ ತರ ಇರುತ್ತೆ.
3: This information is brought to you by Manipal Hospital. Lives on. For any health emergencies, call 0821-255-000. Save the number, save lives.
4: Mysore Sandal.
5: Nodu, ide nam favorite soap. Mysore Sandal, confidence koduva ekaika sabunu. Mysore Sandal soap.
6: ಸಮಯ 5:03:28. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ.
7: ಆಕಾಶವಾಣಿ ಮಡಿಕೇರಿ

0: ಶ್ರೋತೃಗಳೇ ನಮಸ್ಕಾರ. ಇವತ್ತಿನ ಮಹಿಳಾ ಲೋಕ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಇಂದಿನ ಈ ಕಾರ್ಯಕ್ರಮದಲ್ಲಿ ಕೇಳಿ ಸ್ತನ್ಯಪಾನ ಸಪ್ತಾಹದ ಸಂದರ್ಭದಲ್ಲಿ ಎದೆಹಾಲಿನ ಮಹತ್ವ. ಈ ಬಗ್ಗೆ ವಿರಾಜಪೇಟೆ ಸಾರ್ವಜನಿಕ ಆಸ್ಪತ್ರೆಯ ಸ್ತ್ರೀರೋಗ ವಿಭಾಗದ ಹಿರಿಯ ತಜ್ಞರಾದ ಡಾಕ್ಟರ್ ರಾಜೇಶ್ವರಿ ಬಿಕೆ ಅವರೊಂದಿಗೆ ಸಂದರ್ಶನ.
1: ಶ್ರೋತೃಗಳೇ ನಮಸ್ಕಾರ. ಇವತ್ತಿನ ಮಹಿಳಾ ಲೋಕ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ತಾಯಿಯ ಹಾಲು ಅಂದರೆ ಅಮೃತಕ್ಕೆ ಸಮಾನ ಅಂತ ಹೇಳ್ತೇವೆ. ಹಾಗಾದರೆ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಸ್ತನ್ಯಪಾನ ಸಪ್ತಾಹದ ಆಚರಣೆ, ಉದ್ದೇಶ, ಎದೆಹಾಲಿನ ಮಹತ್ವ ಈ ಎಲ್ಲದರ ಕುರಿತಾಗಿ ಮಾಹಿತಿಯನ್ನು ಮಾಡಿಕೊಳ್ಳೋಣ. ಈ ಕುರಿತು ಮಾಹಿತಿ ಮಾಡಿಕೊಡ್ತಾ ಇದ್ದಾರೆ ವಿರಾಜಪೇಟೆ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಸ್ತ್ರೀರೋಗ ವಿಭಾಗದ ಹಿರಿಯ ತಜ್ಞರಾಗಿರುವಂತಹ ಡಾಕ್ಟರ್ ರಾಜೇಶ್ವರಿ ಬಿಕೆ ಅವರು. ಬನ್ನಿ ಈಗ ಅವರನ್ನ ಮಾತಾಡಿಸ್ತಾ ಈ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ಅವರಿಂದ ತಿಳಿದುಕೊಳ್ಳೋಣ. ಡಾಕ್ಟರೇ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ.
2: ನಮಸ್ಕಾರ, ಎಲ್ಲ ಬಂಧುಗಳಿಗೆ ನನ್ನ ನಮಸ್ಕಾರಗಳು.
1: ಈಗ ಡಾಕ್ಟರೇ ಮೊದಲಿಗೆ ವಿಶ್ವ ಸ್ತನ್ಯಪಾನ ಸಪ್ತಾಹವನ್ನ ಯಾವಾಗ ಆಚರಿಸಲಾಗ್ತದೆ?
2: ಪ್ರತಿ ವರ್ಷ ವಿಶ್ವ ಸ್ತನ್ಯಪಾನ ಸಪ್ತಾಹವನ್ನ ಆಗಸ್ಟ್ 1 ಆಗಸ್ಟ್ 7 ಆಚರಿಸ್ತೇವೆ.
1: ಹಾಗಾದ್ರೆ ಎದೆಹಾಲಿನಿಂದ ಇರುವಂತಹ ಪ್ರಯೋಜನಗಳು ಏನು, ಇದರ ಮಹತ್ವ ಏನು, ಎದೆಹಾಲಿನಿಂದ ಅಂತ ಹೇಳೋದನ್ನ ತಿಳಿಸ್ಕೊಡ್ತೀರಾ?
2: ಈ ಎದೆಹಾಲಿನ ಪ್ರಯೋಜನಗಳು ಮಗುವಿಗೆ ಏನು ಪ್ರಯೋಜನಗಳಾಗ್ತದೆ ಮತ್ತೆ ತಾಯಿಗೆ ಏನಾಗ್ತದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಮಗುವಿಗೆ ಸಂಪೂರ್ಣ ಪೌಷ್ಟಿಕಾಂಶಗಳು ಸಿಗ್ತದೆ. ಈಗ ನಾವು ಏನು ಅಂದ್ರೆ, ಈಗ ನಾವು ಹೊರಗಡೆ ಎಲ್ಲರೂ ಊಟ ಮಾಡ್ತೀವಿ ಅಂತ ಅಂದ್ರೆ ನಾವು ಊಟಕ್ಕೆ ದುಡ್ಡು ಕೊಡ್ಬೇಕು, ಮತ್ತೆ ಈಗ ಮನೆಯಲ್ಲೇ ಅಡುಗೆ ಮಾಡ್ತೀವಿ ಅಂತ ಅಂದ್ರೂ ಅಕ್ಕಿ ಬೇಳೆ ಮತ್ತೆ ಅದನ್ನ ತಯಾರಿಸ್ಲಿಕ್ಕೆ ಫ್ಯೂಯಲ್ ಬೇಕು. ಈಗ ಅದೇ ತರ ಆ ವಿಷಯಕ್ಕೆ ಬಂದ್ರೆ ತಾಯಿಯಿಂದ ಮಗುಗೆ ಸೀದಾ ಹಾಲು ಬರ್ತಾ ಇದೆ, ಅದಕ್ಕೆ ನಾವೇನು ಖರ್ಚು ಮಾಡುವಂತ ಅವಶ್ಯಕತೆ ಇಲ್ಲ.
1: ಫ್ರೀ ಆಫ್ ಕಾಸ್ಟ್
2: ಬರೀ ಕಾಸ್ಟ್ ಕಮ್ಮಿ ಅಂತ ಅಂದ್ರೂ ಬೇರೆ ಅದರಿಂದ ಪ್ರಯೋಜನಗಳು ಜಾಸ್ತಿ ಆಗ್ತಾ ಇದೆ. ಮೇನ್ ಆಗಿ ಏನ್ ಹೇಳ್ಬೇಕು ಅಂದ್ರೆ ಮಗುವಿಗೆ ಫಸ್ಟ್ 6 ತಾಯಿ ಎದೆ ಹಾಲು ಮಾತ್ರ ಸಾಕಾಗ್ತದೆ. ಸಂಪೂರ್ಣವಾಗಿ ತಾಯಿ ಎದೆ ಹಾಲನ್ನ ಮಾತ್ರ ಕುಡಿಸ್ಬೇಕು. ನಾವು ಅದಕ್ಕೆ ಎಕ್ಸ್ಕ್ಲೂಸಿವ್ ಬ್ರೆಸ್ಟ್ ಫೀಡಿಂಗ್ ಅಂತ ಹೇಳ್ತೀವಿ. ಏನು ಎಕ್ಸ್ಟ್ರಾ ನೀರಾಗ್ಲಿ, ಕೆಲವರು ಹೇಳ್ತಾರಲ್ಲ ಜೇನ್ ಕೊಡ್ಬೋದಾ, ಆ ತರದೆಲ್ಲ ಕೊಡೋ ಅಂತ ಅವಶ್ಯಕತೆ ಇಲ್ಲ. ಫಸ್ಟ್ 6 ತಾಯಿ ಹಾಲೇ ಮಗುಗೆ ಸಂಪೂರ್ಣ ಎಲ್ಲಾ ಪೌಷ್ಟಿಕಾಂಶಗಳನ್ನ ಒದಗಿಸ್ತದೆ. ಆಮೇಲೆ 6 ಆದ ನಂತರ ಮಗುವಿಗೆ ತಾಯಿ ಹಾಲು ಜೊತೆಗೆ ಬೇರೆ ಟಾಪ್ ಫೀಡ್ಸ್ ಅಂತ ಹೇಳ್ತೀವಿ, ಅದನ್ನ ಕೊಡ್ಬೇಕು. ಮಗುವಿಗೆ ಫಸ್ಟ್ 6 ಎಲ್ಲಾ ಸಂಪೂರ್ಣ ಪೌಷ್ಟಿಕಾಂಶ, 2 ಅರ್ಧ ಪೌಷ್ಟಿಕಾಂಶಗಳು ಸಿಗ್ತದೆ, ಬೇರೆ ಪೌಷ್ಟಿಕಾಂಶಗಳನ್ನ ನಾವು ಎಕ್ಸ್ಟ್ರಾ ಅವ್ರಿಗೆ ಪೂರೈಸಬೇಕಾಗ್ತದೆ. ಮತ್ತೆ ಮಗುದು ಏನ್ ಬೆಳವಣಿಗೆ ಆಗ್ತದೆ ಅದರ ಅನುಗುಣವಾಗಿ ತಾಯಿ ಮಗುವಿಗೆ ಹಾಲನ್ನ ಉತ್ಪತ್ತಿ ಮಾಡ್ತಾ ಇರ್ತಾಳೆ. ಇದು ಪೌಷ್ಟಿಕಾಂಶದ ಬಗ್ಗೆ ಆಯ್ತು. ನೆಕ್ಸ್ಟ್ ಏನಂದ್ರೆ ಮೇನ್ ಆಗಿ ಮಗುವಿಗೆ ರೋಗ ನಿರೋಧಕ ಶಕ್ತಿನ ಹೆಚ್ಚಿಸ್ತದೆ. ಎದೆ ಹಾಲನ್ನ ಫಸ್ಟ್ ಶುರು ಆದ ಹಾಲನ್ನ ಅದಕ್ಕೆ ನಾವು ಹಸುವಿನಲ್ಲೆಲ್ಲ ಗಿಣ್ಣಾಲು ಅಂತ ಹೇಳ್ತೀವಲ್ಲ, ಅದಕ್ಕೆ ನಮ್ಮ ಮೆಡಿಕಲ್ ಭಾಷೆನಲ್ಲಿ ಕೊಲೆಸ್ಟ್ರಮ್ ಅಂತ ಹೇಳ್ತೀವಿ. ಸೊ ಆ ಫಸ್ಟ್ 3-4 ಏನು ಹಾಲು ಬರ್ತದೆ ಅದರಲ್ಲಿ ತುಂಬಾ ರೋಗ ನಿರೋಧಕ ಶಕ್ತಿ ಇರುವಂತಹ ಅಂಶಗಳು

0: ಬಾಧಕವಾಗಿರ್ತದೆ. ಸೊ ಯಾವುದೇ ಮಗುನು ಆ ಹಾಲನ್ನ ಕುಡಿಯೋದ್ರಿಂದ ವಂಚಿತ ಆಗಬಾರ್ದು. ಅದರಲ್ಲಿ ಕೆಲವು ನಾವು ಆಂಟಿಬಾಡೀಸ್ ಅಂತ ಹೇಳ್ತೀವಿ, IgA ಅಂತ ಹೇಳ್ತೀವಿ, ಮತ್ತೆ ಬಿಳಿ ರಕ್ತ ಕಣಗಳು, ಮತ್ತೆ ಇನ್ನು ಕೆಲವು ರೋಗ ನಿರೋಧಕ ಶಕ್ತಿಗಳು ಅದರಲ್ಲಿ ಸಮೃದ್ಧವಾಗಿರ್ತದೆ. ಸೊ ಅದರಿಂದ ಸೋಂಕು ಅಂದ್ರೆ ಇನ್ಫೆಕ್ಷನ್ ಆಗೋ ಚಾನ್ಸಸ್ ಇಂದ ನಾವು ರಕ್ಷಣೆಯನ್ನ ನೀಡಬಹುದು ಮಗುವಿಗೆ. ಇನ್ನೊಂದು ನಮ್ಮಲ್ಲಿ ಒಂದು ಮೂಢನಂಬಿಕೆ ಇದೆ, ಕೆಲವರು ಏನ್ ಮಾಡ್ತಾರೆ, ಓ ಮಗುಗೆ ಹಾಲು ಕುಡಿಸಿದ್ರೆ ತೊಂದರೆ ಆಗ್ಬಿಡ್ಬೋದು ಅಂತ ಅದನ್ನ ಕೊಡದೇ ಇರ್ಬೋದು, ಅದನ್ನ ಕೊಡದೇ ಇರಬಾರ್ದು. ಮತ್ತೆ ಇದರಲ್ಲಿ ಇನ್ನೊಂದು ವಿಷಯ ಹೇಳಕ್ ಇಷ್ಟಪಡ್ತೀನಿ, ಎಸ್ಪೆಷಲಿ ನಮ್ಮ ಕೊಡಗಿನಲ್ಲಿ ಎದೆ ಹಾಲು ಉಣಿಸೋ ಇದರಲ್ಲಿ ಕೆಲವರು ಹಾವು ಬರ್ತದೆ ಅದನ್ನೆಲ್ಲ ಒಂದು ಮೂಢನಂಬಿಕೆಗಳಿದೆ. ಕೆಲವು ಕಡೆ ಅದನ್ನ ಹಾವು ತೆಗೆಯೋರು ಅಂತ ಇದ್ದಾರೆ, ಅಂದ್ರೆ ಬ್ರೆಸ್ಟ್ ದಪ್ಪ ಆಗುವಾಗ ಹಾಲು ಬಂದಿದೆ ಆ ಮಗು ಈ ಹಾಲನ್ನ ಕುಡಿದ್ರೆ ವಿಷ ಆಗ್ಬಿಡ್ತದೆ, ಹಾಲು ಕುಡಿಸಬಾರ್ದು ಅನ್ನೋದು. ಅದು ನಾನ್ ಬೇರೆ ಕಡೆ ಕೆಲಸ ಮಾಡಿದೀನಿ, ಅಲ್ಲೆಲ್ಲೂ ಈ ತರದ್ದು ನನಗೆ ಅನುಭವಗಳಾಗಿರ್ಲಿಲ್ಲ, ಬಟ್ ಕೊಡಗಿನಲ್ಲಿ ಇದು ಸ್ವಲ್ಪ ರ್ಯಾಂಪಂಟ್ ಆಗಿದೆ, ಅದ್ರ ಬಗ್ಗೆ ಜನಗಳು ಸ್ವಲ್ಪ ಎಚ್ಚರಿಕೆನ ಮಾಡ್ಕೋಬೇಕು. ಇನ್ನೊಂದು, ಕೆಲವು ಮಕ್ಕಳು ಸಡನ್ ಆಗಿ ಸತ್ತೋಗ್ತಾರೆ, ಏನು ಅಂತ ಕಾರಣ ಗೊತ್ತಿರೋದಿಲ್ಲ. ಬಟ್ ಈ ಎಕ್ಸ್ಕ್ಲೂಸಿವ್ ಆಗಿ ಎದೆ ಹಾಲನ್ನು ಕುಡಿದಿರೋ ಮಕ್ಕಳಲ್ಲಿ ಈ ತರ ಸಡನ್ ಆಗಿ ಮಗು ಸಾಯುವಂತ ಅಪಾಯ ತುಂಬಾ ಕಡಿಮೆ ಆಗಿದೆ ಅಂತ ಕೆಲವು ಸ್ಟಾಟಿಸ್ಟಿಕ್ಸ್ ಪ್ರಕಾರ ನಾವು ಇದ್ ಮಾಡ್ಕೊಳ್ತೀವಿ. ಮತ್ತೆ ಇನ್ನೊಂದು ಏನಂದ್ರೆ, ಮಕ್ಕಳಿಗೆ ಅಲರ್ಜಿ ಆಗೋದು ಗೊತ್ತಿರ್ಬೋದು, ಈಗಿನ ಲೈಫ್ ಸ್ಟೈಲ್ ಚೇಂಜಸ್, ಮತ್ತೆ ನಾವು ಏನು ಊಟ ಮಾಡ್ತಾ ಇದೀವಿ ಅದರೆಲ್ಲ ಸ್ವಲ್ಪ ಅಡಲ್ಟ್ರೇಷನ್ ಜಾಸ್ತಿ ಆಗಿರೋದ್ರಿಂದ ಅಲರ್ಜಿ ಬರುವಂತ ಚಾನ್ಸಸ್ಗಳು ಜಾಸ್ತಿ. ಆದ್ರೆ ಒಂದು 100 ಮಕ್ಕಳಲ್ಲಿ ಕರೆಕ್ಟ್ ಆಗಿ ಹಾಲು ಕುಡಿದಿರೋ ಮಕ್ಕಳಿಗೆ 39% ಅದು ಅಲರ್ಜಿ ಆಗುವಂತ ಚಾನ್ಸಸ್ಗಳನ್ನ ಕಡಿಮೆ ಮಾಡ್ತದೆ ಅಂತ ಸ್ಟಡೀಸ್ ಅಲ್ಲಿ ಹೇಳ್ತಾ ಇದೆ. ಮತ್ತೆ ಎದೆ ಹಾಲು ಕುಡಿದ ಮಕ್ಕಳಿಗೆ ಮೆದುಳು ಬೆಳವಣಿಗೆ ಮತ್ತೆ ನರಮಂಡಲದ ಬೆಳವಣಿಗೆ ಚೆನ್ನಾಗಿ ಆಗ್ತದೆ. ಮತ್ತೆ ವಿಶೇಷವಾಗಿ ಏನು ಅಂದ್ರೆ, ಈಗ ಕೆಲವು ಮಕ್ಕಳು ಈಗ ನಾರ್ಮಲ್ ಆಗಿ 9 ತನಕ ತಾಯಿ ಹೊಟ್ಟೆಯೊಳಗೆ ಇದ್ದು ಮಗು ಡೆಲಿವರಿ ಆಗ್ಬೇಕು, ಕೆಲವು ಮಕ್ಕಳು ಬೇಗ ಅಂದ್ರೆ ಅವಧಿಗಿಂತ ಮುಂಚೆ ಮಕ್ಕಳು ಹುಟ್ಟುತ್ತಾರಲ್ಲ ಅವ್ರಿಗೆ ಪ್ರೀಟರ್ಮ್ ಮಕ್ಕಳು ಅಂತ ಹೇಳ್ತೀವಿ. ಆ ಮಕ್ಕಳಿಗೆ ನರಮಂಡಲದ ಬೆಳವಣಿಗೆ ಅಂದ್ರೆ ಬ್ರೈನ್ ಬೆಳವಣಿಗೆ ಆಗ್ಲಿಕ್ಕೆ ಎದೆ ಹಾಲು ತುಂಬಾ ಅನುಕೂಲ ಆಗ್ತದೆ, ಸಹಕಾರ ಮಾಡ್ತದೆ ಮೆದುಳಿನ ಬೆಳವಣಿಗೆಗೆ ತುಂಬಾ ಅನುಕೂಲ ಆಗ್ತದೆ. ಮತ್ತೆ ನೆಕ್ಸ್ಟ್ ಏನು ಅಂದ್ರೆ, ಈಗಿನ ಹೊಸ ಇದರಲ್ಲಿ ಸಣ್ಣ ಮಕ್ಕಳಲ್ಲೇನೆ ಮಕ್ಕಳು ದಪ್ಪ ಆಗೋದು ಮತ್ತೆ ಡಯಾಬಿಟಿಸ್ ಬರೋದು, ಈ ಅಪಾಯ ಜಾಸ್ತಿ ಇದೆ. ಯಾಕೆಂದ್ರೆ ನಮ್ದು ಲೈಫ್ ಸ್ಟೈಲ್ ಚೇಂಜಸ್, ಸ್ಟ್ರೆಸ್ ಎಲ್ಲ ಫ್ಯಾಕ್ಟರ್ಗಳಿರೋದ್ರಿಂದ. ಬಟ್ ಸಂಪೂರ್ಣವಾಗಿ ಎದೆ ಹಾಲು ಕುಡಿದಿರೋ ಮಕ್ಕಳಲ್ಲಿ ಈ ಒಬಿಸಿಟಿ ಮತ್ತೆ ಡಯಾಬಿಟಿಸ್ ಬರೋ ಚಾನ್ಸಸ್ ಕಡಿಮೆ ಇದೆ ಅಂತ ಹೇಳ್ತೀವಿ. ನಾವು ಎಕ್ಸ್ಕ್ಲೂಸಿವ್ ಬ್ರೆಸ್ಟ್ ಫೀಡಿಂಗ್ ನ ಅಡ್ವೈಸ್ ಮಾಡೋದ್ರಿಂದ ಮಕ್ಕಳ ನವಜಾತ ಶಿಶುವಿನ ಮರಣ ಪ್ರಮಾಣನ ನಾವು ಕಡಿಮೆ ಮಾಡಬಹುದು. ಮತ್ತೆ ಫಸ್ಟ್ 6 ನಾನು ಹೇಳಿದೆ ಬೆಳವಣಿಗೆಗೆ ಮತ್ತೆ ಎಲ್ಲ ಹಾಲೇ ಸಾಕಾಗ್ತದೆ ಅಂತ. ಮತ್ತೆ ಅದರಲ್ಲಿ ನೆಕ್ಸ್ಟ್ 6 ಕಬ್ಬಿಣಾಂಶ ಹೆಚ್ಚಿನ ಹಾಲಲ್ಲಿ ಇರೋದಿಲ್ಲ, ಅದಕ್ಕೆ ನಾವು ಸಪ್ಲಿಮೆಂಟ್ ಮಾಡಬೇಕು 6 ಆದ್ಮೇಲೆ. ಫಸ್ಟ್ 6 ಅದ್ರದ್ದು ಅವಶ್ಯಕತೆ ಇರೋದಿಲ್ಲ. ಇದಿಷ್ಟು ಮಗುವಿಗೆ ಆಗುವಂತ ಪ್ರಯೋಜನಗಳು
1: ಮಗುವಿಂದ ಆಯ್ತು. ಹಾಗಾದ್ರೆ ಈಗ ತಾಯಿಗೆ ಎದೆ ಹಾಲು ಉಣಿಸೋದ್ರಿಂದ ಏನು ಪ್ರಯೋಜನಗಳಿದೆ?
0: ತಾಯಿಗೆ ಎದೆ ಹಾಲು ಉಣಿಸೋದ್ರಿಂದ ಏನಂದ್ರೆ, ಫಸ್ಟ್ ಏನೇ ಶುರು ಡೆಲಿವರಿ ಆದಂಗ್ಲೇನೆ ಶುರು ಆಗ್ತದೆ ಅದು. ಈಗ ದೇವ್ರು ಹೆಂಗೆ ಸೃಷ್ಟಿ ಮಾಡಿದ್ದಾರೆ ಅಂತ ಅಂದ್ರೆ, ಈಗ ಆ ಒಕ್ಕಳು ಬಳ್ಳಿ ಅಂತ ಹೇಳ್ತೀವಲ್ಲ, ನಾರ್ಮಲ್ ಆಗಿ ನಮ್ಗೆ ಮನುಷ್ಯರಿಗೆ ಇದೊಂದು 45 ಇರ್ತದೆ. ಅಂದ್ರೆ ನಮ್ದು ಡೆಲಿವರಿ ಆಗೋ ಜಾಗದಿಂದ ಎದೆಗೆ ಎಷ್ಟು ಉದ್ದ ಬೇಕು ಅಷ್ಟನ್ನ ಸೃಷ್ಟಿ ಮಾಡಿದೆ ಅದನ್ನ. ಸೊ ಡೆಲಿವರಿ ಆದ ತಕ್ಷಣ ತಾಯಿ ಮಗುನ ಎದೆಗೆ ಹಾಕೊಂಡ್ರೆ ಎದೆ ಕಚ್ಚಿ ಕುಡಿಯುವಾಗ ಮಗು ಆಕ್ಸಿಟೋಸಿನ್ ಅಂತ ಹಾರ್ಮೋನ್ಸ್ ರಿಲೀಸ್ ಆಗ್ತದೆ. ಆ ಆಕ್ಸಿಟೋಸಿನ್ ಹಾರ್ಮೋನ್ ಏನ್ ಮಾಡ್ತದೆ ಅಂದ್ರೆ ಗರ್ಭಕೋಶನ ಗಟ್ಟಿ ಮಾಡ್ತದೆ. ಈಗ ನಾರ್ಮಲ್ ಆಗಿ ಡೆಲಿವರಿ ಆಗ್ಲಿಕ್ಕೆ ಆಕ್ಸಿಟೋಸಿನ್ ಅನ್ನೋ ಹಾರ್ಮೋನ್ ಇಂಪಾರ್ಟೆಂಟ್. ಸೊ ಇದು ಬೇಬಿ ಹೋಗಿ ಎದೆ ಕಚ್ಚಿದ ತಕ್ಷಣ ಅಲ್ಲಿ ಆಕ್ಸಿಟೋಸಿನ್ ಇನ್ನೂ ಜಾಸ್ತಿ ರಿಲೀಸ್ ಆಗ್ತದೆ. ಈಗ ಒಂದೇನಂದ್ರೆ, ನಮ್ಮಲ್ಲಿ ಡೆಲಿವರಿ ಆದ ನಂತರ ರಕ್ತಸ್ರಾವಾಗಿ ಸುಮಾರು ಜನ ಮಹಿಳೆಯರು ಪ್ರಾಣ ಕಳ್ಕೊಳ್ತಾ ಇದ್ದಾರೆ. ಸೊ ಆ ತಾಯಿ ಮರಣ ಆಗೋದನ್ನ ನಾವು ಈ ಬೇಗ ಅರ್ಲಿ ಬ್ರೆಸ್ಟ್ ಫೀಡಿಂಗ್ ಇನಿಷಿಯೇಟ್ ಮಾಡಿದ್ರೆ ಅದು ಅದರಿಂದನೂ ಹೆಲ್ಪ್ ಮಾಡುವಂತ ಪರಿಸ್ಥಿತಿ ಇರ್ತದೆ. ಸೊ ಈಗ ನಾರ್ಮಲ್ ಡೆಲಿವರಿ ಆದಾಗ ತಾಯಿ ಸ್ವಲ್ಪ ಸುಧಾರಿಸ್ಕೊಳ್ಳೋಷ್ಟೊತ್ತಿಗೆ ಎಷ್ಟು ಬೇಗ ಅಂದ್ರೆ ಯೂಶಲಿ 1 ಒಳಗೆ ನಾವು ಇನಿಷಿಯೇಟ್ ಮಾಡಕ್ಕೆ ಅಡ್ವೈಸ್ ಮಾಡ್ತೀವಿ. ಸಿಸೇರಿಯನ್ ಆದಾಗ ಏನಾಗ್ತೀವಿ ಅಂದ್ರೆ, ನಾವು ಬೇಬಿ ಎಕ್ಸ್ಟ್ರಾಕ್ಟ್ ಮಾಡಿದ ತಕ್ಷಣನೇ ಅಲ್ಲಿ ಇನ್ನೊಬ್ರು ಅಸಿಸ್ಟೆಂಟ್ ಇರ್ತಾರಲ್ಲ, ಅವರು ಬೇಬಿಗಿನ ಎದೆಗೆ ಕಚ್ಚಿಸಿ ಹಾಲು ಕುಡ್ಸಕ್ ಶುರು ಮಾಡ್ತಾರೆ. ಸೊ ಆಗ ನಮ್ಗೆ ಡೆಲಿವರಿ ಮಾಡೋ ಟೈಮಲ್ಲಿ ಬ್ಲೀಡಿಂಗ್ ಆಗೋದು ಅದನ್ನೆಲ್ಲ ಸಮಸ್ಯೆಗಳನ್ನ ಸ್ವಲ್ಪ ಸುಧಾರಿಸಬಹುದು ನಾವು. ಇದು ಒಂದು. ನೆಕ್ಸ್ಟ್ ಏನಂದ್ರೆ, ಈಗ ಕರೆಕ್ಟ್ ಆಗಿ ತಾಯಿ ಎದೆ ಹಾಲು ಉಣಿಸಿದ್ರೆ ಅವ್ರಿಗೆ ಕೆಲವು ಕ್ಯಾನ್ಸರ್ಗಳು ಬರೋ ಅಪಾಯನ ಕಡಿಮೆ ಮಾಡಬಹುದು. ಮೇನ್ ಆಗಿ ಈಗ ಹೆಂಗೆ ಅಂದ್ರೆ, ಕ್ಯಾನ್ಸರ್ ಅಂದ್ರೆ ಅದೊಂಥರ ಫೋಬಿಯಾ ಆಗ್ಬಿಡ್ತದೆ, ಅದು ಮನುಷ್ಯನಿಗೆ ದೇಹಕ್ಕೆ ಬರೋ ಕಾಯಿಲೆಗಿಂತ ಹೆಚ್ಚಾಗಿ ಅವ್ರಿಗೆ ಮಾನಸಿಕವಾಗಿ ಕುಗ್ಗಿ ಹೋಗ್ತಾರೆ ಕ್ಯಾನ್ಸರ್ ಅನ್ನೋ ತರ ಇದ್ದಾಗ. ಸೊ ಅದಕ್ಕೆ ಎದೆ ಹಾಲು ಉಣಿಸುವವರಿಗೆ ಅಂಡಾಶಯದ ಕ್ಯಾನ್ಸರ್ ಮತ್ತೆ ಬ್ರೆಸ್ಟ್ ಕ್ಯಾನ್ಸರ್ ಬರೋ ಚಾನ್ಸಸ್ ಕಡಿಮೆ ಇರ್ತದೆ. ಸೊ ನಾವು ಬ್ರೆಸ್ಟ್ ಫೀಡಿಂಗ್ ಮಾಡಿ ಅಂತ ಹೇಳುವಾಗ ಇದೊಂದು ಏನ್ ಬೆನಿಫಿಟ್ ಇದೆ ಅಂತ ಹೇಳುವಾಗ ಅವರು ಇನ್ನೂ ಜಾಸ್ತಿ ಎಕ್ಸೆಪ್ಟ್ ಮಾಡ್ತಾರೆ. ಸೊ ಅದೊಂದು, ಈಗಿನ ಸ್ಟ್ರೆಸ್ಫುಲ್ ಲೈಫ್ ಅಲ್ಲಿ ರಕ್ತದೊತ್ತಡ ಬರ್ಬೋದು, ಹೈಪರ್ ಟೆನ್ಷನ್ ಬರ್ಬೋದು, ಹೃದಯಕ್ಕೆ ಸಂಬಂಧ ಕಾಯಿಲೆಗಳು ಬರ್ಬೋದು.

0: ತಡೆಗಟ್ಟಲಿಕ್ಕೂ ಇದು ಸ್ವಲ್ಪ ಅನುಕೂಲ ಮಾಡ್ತದೆ. ನೆಕ್ಸ್ಟ್ ಡಯಾಬಿಟಿಸ್, ಕರೆಕ್ಟ್ ಆಗಿ ಹಾಲು ಕುಡಿಸಿದ್ರೆ ಮಹಿಳೆಗೂ ಮತ್ತೆ ಆ ಹಾಲು ಉಣಿಸಿದ ಮಗುಗೂನು ಡಯಾಬಿಟಿಸ್ ಬರೋ ಚಾನ್ಸಸ್ ನ ಕಡಿಮೆ ಮಾಡಬಹುದು. ಅದಕ್ಕಿಂತ ಹೆಚ್ಚಾಗಿ ಏನು ಅಂತ ಅಂದ್ರೆ, ಒಂದು ತಾಯಿಗೆ ಇದು ಒಂಥರ ಹೆಂಗಸರಿಗೆ ದೇವ್ರು ಕೊಟ್ಟಿರೋ ಭಾಗ್ಯ ಅಂತ ಹೇಳ್ಬೋದು. ಆ ಒಂದು ಹಾಲು ಕುಡಿಸುವಾಗ ಇರೋ ಆ ಒಂದು ಆ ಬಾಂಧವ್ಯತೆ ಮತ್ತೆ ಆ ಸ್ಯಾಕ್ರಿಫಿಕೇಶನ್ ಅಂದ್ರೆ ಅವಳಿಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗ್ತದೆ. ತಾಯಿಗೆ ಆ ಸಂತೋಷನ ಬೇರೆ ಯಾವ್ದ್ರಲ್ಲೂ ಅವಳು ಪಡ್ಕೊಳಕ್ ಆಗೋದಿಲ್ಲ ತಾಯಿ ಹಾಲು ಕುಡಿಸುವಾಗ. ಮತ್ತೆ ಆ ಮಗುಗೂ ಅಷ್ಟೇ, ತಾಯಿ ಮತ್ತೆ ಮಗುವಿನ ಬಾಂಧವ್ಯ ಚೆನ್ನಾಗ್ತದೆ. ಮತ್ತೆ ಇನ್ನೊಂದು ಏನ್ ಹೇಳ್ತಾರೆ ಅಂತಂದ್ರೆ, ಈಗ ಬಾಂಧವ್ಯ ಅಂತ ಹೇಳಿದಾಗ ನಾ ಹೇಳ್ತೀನಿ, ಕೆಲವು ಮಕ್ಕಳು ಯಾವುದೋ ಬೇರೆ ಕಾರಣಕ್ಕೆ ಅವರು ಎದೆ ಹಾಲಿನಿಂದ ವಂಚಿತರಾಗ್ಬೋದು. ಈ ಆಂಟಿ ಸೋಷಿಯಲ್ ಆಕ್ಟಿವಿಟೀಸ್ ಅಂತ ಹೇಳ್ತೀವಲ್ಲ, ಕಂಪ್ಲೀಟ್ ಆಗಿ ಎದೆ ಹಾಲು ಕುಡಿದಿರೋ ಮಕ್ಕಳಲ್ಲಿ ಆ ತರದ ಆಕ್ಟಿವಿಟೀಸ್ ಕಡಿಮೆ. ಯಾರು ಆ ವಂಚಿತರಾಗಿರ್ತಾರೆ ಅವ್ರಿಗೆ ಆ ಆಂಟಿ ಸೋಷಿಯಲ್ ಆಕ್ಟಿವಿಟೀಸ್ ಅಲ್ಲಿ ತೊಡಗಿಸ್ಕೊಳ್ಳೋದು ಚಾನ್ಸಸ್ ಜಾಸ್ತಿ ಇದೆ ಅಂತ ಕೆಲವು ಸ್ಟಡೀಸ್ ಗಳು ಹೇಳ್ತದೆ. ಸೊ ಅದು ಒಂದು ಇಂಪಾರ್ಟೆಂಟ್. ಮತ್ತೆ ತಾಯಿ ಹಾಲು ಉಳಿಸೋದ್ರಿಂದ ಕೆಲವರು ಮಹಿಳೆಯರು ಏನಂದ್ರೆ ಡೆಲಿವರಿ ಆದ ತಕ್ಷಣ ಕೆಲವು ಸಮಸ್ಯೆಗಳನ್ನ ಪೋಸ್ಟ್ ಪಾರ್ಟಲ್ ಸೈಕೋಸಿಸ್ ಅಂತ ಹೇಳ್ತೀವಿ, ಖಿನ್ನತೆಗೆ ಒಳಗಾಗ್ತಾರೆ, ಆ ಚಾನ್ಸಸ್ ಇದರಿಂದ ಕಡಿಮೆ ಮಾಡಬಹುದು. ಮತ್ತೆ ಇನ್ನೊಂದೇನು ಅಂತ ಅಂದ್ರೆ, ಈಗ ಡೆಲಿವರಿ ಆದ್ಮೇಲೆ ಒಂದು ಮಗುಗೆ ಇನ್ನೊಂದು ಮಗುಗೆ ನಾವು ಅಂತರನ ಕಾಯ್ಕೊಳ್ಬೇಕು ಅಂತ ಹೇಳ್ತೀವಿ. ಅದಕ್ಕೆ ಹಲವಾರು ವಿಧಾನಗಳಿರ್ತದೆ. ಅದರಲ್ಲಿ ಮೇನ್ ಆಗಿ ನಾವು ಬ್ರೆಸ್ಟ್ ಫೀಡಿಂಗ್ ಮಾಡಕ್ಕೆ ಹೇಳ್ತೀವಿ, ಕರೆಕ್ಟ್ ಆಗಿ ರೆಗ್ಯುಲರ್ ಆಗಿ ಹಾಲು ಕುಡಿಸಿದ್ರೆ ಅವ್ರಿಗೆ ಪೀರಿಯಸ್ ಬರದೇ ಇರ್ಬೋದು, ಅವಾಗ ಎಗ್ಗು ಉತ್ಪತ್ತಿ ಆಗದೆ ಅದಕ್ಕೊಂದು ಕಾಂಟ್ರಸೆಪ್ಟಿವ್ ತರನು ಆಗ್ತದೆ. ಸೊ ಅವರು ಆ ಇನ್ನೊಂದು ಮಗು ಪ್ರೆಗ್ನೆನ್ಸಿನ ಮುಂದೂಡಕ್ಕೆನು ವ್ಯವಸ್ಥೆ ಆಗ್ತದೆ. ಆದ್ರೆ 100% ಗ್ಯಾರಂಟಿ ಅಂತ ಹೇಳಕ್ ಆಗಲ್ಲ ಈ ಮೆಥಡ್ ಅಲ್ಲಿ. ಒಂದು 60% ಕರೆಕ್ಟ್ ಆಗಿ ಅಂದ್ರೆ ಹಾಲು ಕುಡಿಸಿರಿ,
1: ಅಂತರವನ್ನ ಕಾಪಾಡ್ಕೊಳ್ಬಹುದು ಎರಡು ಮಗುವಿನ ನಡುವೆ ಈ ಮೂಲಕ ಅಂತ ನೀವು ಹೇಳಿದ್ರಿ. ಹಾಗೆ ತಾಯಿಗೆ ಏನೆಲ್ಲ ಪ್ರಯೋಜನಗಳಿವೆ ಎದೆ ಹಾಲು ಉಣಿಸೋದ್ರಿಂದ ಅಂತ ಹೇಳೋದನ್ನ ಕೂಡ ತಿಳಿಸಿದಿರಾ. ಈಗ ತಾಯಿಯಂದಿರು ಯಾವ ರೀತಿಯಲ್ಲಿ ಎದೆ ಹಾಲನ್ನ ಉಣಿಸ್ಬೇಕು ಮಕ್ಕಳಿಗೆ ಅಂತ ಹೇಳ್ಬಹುದಾ? ಅಂದ್ರೆ ಕೆಲವರಿಗೆ ತಾಯಿಯಂದರಿಗೆ ಯಾವ ರೀತಿ ಕೂತು ಉಣಿಸ್ಬೇಕಾ ಅಥವಾ ಮಲಗಿ ಉಣಿಸ್ಬೇಕಾ, ಉಣಿಸಿ ಆದ್ಮೇಲೆ ಏನ್ ಮಾಡ್ಬೇಕು, ಇದ್ರ ಬಗ್ಗೆ ಸ್ವಲ್ಪ ಗೊಂದಲ ಇರುತ್ತೆ ಕೆಲವರಿಗೆ, ಎಲ್ಲರಿಗೆ ಅಂತಲ್ಲ, ಈ ಬಗ್ಗೆ ಸ್ವಲ್ಪ ಮಾಹಿತಿ ಮಾಡ್ಕೊಡ್ಬೋದಾ?
0: ಹೌದು ಹೌದು, ಇದು ಒಳ್ಳೆ ಪ್ರಶ್ನೆ. ಈಗ ಕೆಲವರಿಗೆ ಏನಾಗ್ತದೆ ಅಂದ್ರೆ, ಯಾವ ತರ ಹಾಲು ಕುಡಿಸ್ಬೇಕು, ಹಾಲು ಕರೆಕ್ಟ್ ಆಗಿ ಬರ್ತಾ ಇದೆಯಾ ಅನ್ನೋದ್ರ ಬಗ್ಗೆ ಅವ್ರಿಗೆ ಅಷ್ಟು ಮಾಹಿತಿ ಇರಲ್ಲ. ಎದೆ ಹಾಲು ಉಣಿಸೋದು ಅದು ಒಂದು ಟೆಕ್ನಿಕ್ ಗಳಿರ್ತದೆ, ಮಗುನ ಯಾವ ತರ ಎತ್ಕೊಳ್ಬೇಕು, ಮತ್ತೆ ಮಗು ಎದೆ ಕಚ್ಚಿದಾಗ ಯಾವ ಭಾಗನ ಫುಲ್ ಅದು ಇದ್ ಮಾಡ್ಕೊಂಡಿರ್ಬೇಕು, ಅದಕ್ಕೆ ಗುಡ್ ಅಟ್ಯಾಚ್ಮೆಂಟ್ ಅಂತ ಹೇಳ್ತೀವಿ, ಪೂರ್ ಅಟ್ಯಾಚ್ಮೆಂಟ್ ಅಂತ ಹೇಳ್ತೀವಿ. ಫಸ್ಟ್ ಒಂದು ತಾಯಿ ಹಾಲು ಕುಡಿಸುವಾಗ ಹಾಲಲ್ಲಿ ಎರಡು ಭಾಗಗಳಾಗ್ತದೆ. ಸೊ ಮಗುಗೆ ಫಸ್ಟ್ ಆಶೀರ್ವಾದಾಗ ಫಸ್ಟ್ ಬಾಯಿ ಅರಕೆ ಆಗಿರ್ತದೆ, ಅದಕ್ಕೆ ಫೋರ್ ಮಿಲ್ಕ್ ಅಂತ ಹೇಳ್ತೀವಿ. ಅದು ಫಸ್ಟ್ ಎದೆ ಕಚ್ಚಿದ ತಕ್ಷಣ ಸಿಗುವಂತ ಹಾಲು. ಅದರಲ್ಲಿ ಏನಾಗ್ತದೆ, ನೀರಿನ ಅಂಶ ಜಾಸ್ತಿ ಇರ್ತದೆ, ಪ್ರೋಟೀನ್ಗಳು, ಮಿನರಲ್ಸ್, ಮತ್ತೆ ವಿಟಮಿನ್ಸ್ಗಳು, ಮತ್ತೆ ಸಕ್ಕರೆ ಅಂಶಗಳು ಇರ್ತದೆ. ಸೊ ಅದು ಮಗುದು ಬಾಯಾರಿಕೆನ ಕಮ್ಮಿ ಮಾಡ್ತದೆ. ನೆಕ್ಸ್ಟ್ ಸೆಕೆಂಡ್ ಹಾಫ್ ಅಲ್ಲಿ ಏನಾಗ್ತದೆ, ಅದಕ್ಕೆ ಹೈಂಡ್ ಮಿಲ್ಕ್ ಅಂತ ಹೇಳ್ತೀವಿ, ಕೊಬ್ಬಿನ ಅಂಶ ಜಾಸ್ತಿ ಇರ್ತದೆ ಅದರಲ್ಲಿ. ಕೊಬ್ಬಿನ ಅಂಶ ಜಾಸ್ತಿ ಇದ್ದಾಗ ಈಗ ನಾವು ಬರೀ ಸಕ್ಕರೆ ಅಂಶ ತಕೊಂಡ್ರೆ ನಮಗೆ ಬೇಗ ಹೊಟ್ಟೆ ತುಂಬುತ್ತೆ, ಬೇಗ ನಮಗೆ ಹಸಿವಾಗ್ತದೆ. ಮಗುಗೆ ಫಸ್ಟ್ ಹಾಲು ನೀರು ಹಾಲು ಕುಡಿಸ್ಬಿಟ್ರೆ ಅದಕ್ಕೆ ಬೇಗ ಹೊಟ್ಟೆ ಹಸಿವಾಗ್ತದೆ, ಮತ್ತೆ ಅದು ದಪ್ಪ ಆಗಲ್ಲ ಪಾಪು. ಸೊ ಅದಕ್ಕೆ ಫಸ್ಟ್ ಮತ್ತೆ ಸೆಕೆಂಡ್ ಹಾಫ್ ಎರಡು ಮಿಲ್ಕ್ ಕರೆಕ್ಟ್ ಆಗಿ ಕುಡಿಸ್ಬೇಕು. ನಾವು ಅದಕ್ಕೆ ಎಕ್ಸ್ಪ್ಲೇನ್ ಮಾಡ್ತೀವಿ ಅವರಿಗೆ, ಒಂದ್ ಸರಿ ಹಾಲು ಕುಡಿಸುವಾಗ ಒಂದ್ ಎದೆ ಫುಲ್ ಹಾಲು ಕುಡಿಸ್ಬೇಕು ಅಮ್ಮ, ಫಸ್ಟ್ ಹಾಲು ನೀರ್ ಹಾಲು ತರ ಬರ್ತದೆ, ಸೆಕೆಂಡ್ ಹಾಲು ಗಟ್ಟಿ ಹಾಲು ಬರ್ತದೆ, ಸೆಕೆಂಡ್ ಹಾಲು ಬರೋದು ಮಗು ದಪ್ಪ ಆಗ್ಲಿಕ್ಕೆ ಹೆಲ್ಪ್ ಆಗ್ತದೆ, ಫಸ್ಟ್ ಹಾಲು ಅದ್ರದ್ದು ಬಾಯಾರಿಕೆನ ಮತ್ತೆ ವಿಟಮಿನ್ಸ್ ಗಳನ್ನೆಲ್ಲ ಸಪ್ಲೈ ಮಾಡ್ತದೆ ಅಂತ ಹೇಳ್ತೀವಿ. ಸೊ ಅದಕ್ಕೆ ಫಸ್ಟ್ ಹಾಲು ಕುಡಿಸುವಾಗ ಒಂದ್ ಕಡೆ ಫುಲ್ ಹಾಲು ಕುಡಿಸಿ ಇನ್ನೊಂದು ಎದೆಗೆ ಶಿಫ್ಟ್ ಆಗ್ಬೇಕು. ಕೆಲವರು ಏನ್ ಮಾಡ್ತಾರೆ ಅಂದ್ರೆ, ಮಗು ಅಳ್ತು ಒಂದ್ ಕಡೆ ಹಾಲು ಕುಡಿಸ್ತಾರೆ, ಆಯ್ತು ಸುಮ್ನೆ ಆಗ್ಬಿಡ್ತು, ಅಥವಾ ಇನ್ನೊಂದ್ ಸರಿ ಆಗುವಾಗ ಇನ್ನೊಂದು ಎರಡನೇ ಬ್ರೆಸ್ಟ್ ಗೆ ಶಿಫ್ಟ್ ಮಾಡ್ಕೊಳ್ತಾರೆ, ಆಗ ಎರಡು ಸರಿ ಅದಕ್ಕೆ ನೀರ್ ಹಾಲೇ ಸಿಗ್ತದೆ. ಅವ್ರು ಹೇಳ್ತಾರೆ ಕರೆಕ್ಟ್ ಆಗಿ ಹಾಲು ಕುಡಿಸ್ತಾ ಇದ್ದೀನಿ ಮೇಡಮ್, ಆದ್ರೆ ಅದು ಮಗು ದಪ್ಪನೆ ಆಗ್ತಾ ಇಲ್ಲ ಅಂತ. ಸೊ ಅಲ್ಲಿ ಪ್ರಾಬ್ಲಮ್ ಇರೋದು, ಒಂದ್ ಸರಿ ಕುಡಿಸುವಾಗ ಫಸ್ಟ್ ಅಂಡ್ ಸೆಕೆಂಡ್ ಹಾಫ್ ಎರಡು ಮಿಲ್ಕ್ ಅವರು ಕರೆಕ್ಟ್ ಆಗಿ ಕುಡಿಸ್ಬೇಕು.
1: ಒಂದು ಕಡೆ ಕುಡಿಸಿ ಅದು ಪೂರ್ತಿ ಕುಡಿದಾಗ್ತಾರೆ, ಇನ್ನೊಂದು ಎದೆಗೆ ಹಾಕೊಳ್ಬೇಕು.
0: ಹೌದು ಹೌದು ಹೌದು. ಮತ್ತೆ ಟೆಕ್ನಿಕ್ಸ್ ಬಂದಾಗ ಪೊಸಿಷನ್ ಆಫ್ ದ ಮದರ್ ಇಂಪಾರ್ಟೆಂಟ್ ಆಗ್ತದೆ. ಅವ್ರು ಯಾವ ತರ, ನಾವು ಹೆಚ್ಚಿನ ಅಂಶ ಹೇಳ್ತೀವಿ, ಯಾವಾಗ್ಲೂ ಕುತ್ಕೊಂಡು ಕುಡಿಸ್ಬೇಕು, ಮತ್ತೆ ತಾಯಿಗೆ ಕಂಫರ್ಟಬಲ್ ಪೊಸಿಷನ್ ಅಲ್ಲಿ ಕುಡಿಸ್ಬೇಕು. ಅಂಡ್ ಹೆಚ್ಚಿನ ಸರಿ ನಾವು ಮಲ್ಕೊಂಡು ಕುಡಿಸ್ಬೇಡಿ ಅಂತ ಹೇಳ್ತೀವಿ. ಮಗುಗೆ ಮಲಗಿಸಿ ಹಾಲು ಕುಡಿಸಿದ್ರೆ ಅದು ಒಂದೊಂದ್ಸರಿ ಆಸ್ಪಿರೇಷನ್ ಆಗೋ ಚಾನ್ಸಸ್ ಇರ್ತದೆ. ಈಗ ನಾವು ಸಡನ್ ಆಗಿ ನೀರು ಕುಡಿಯೋದು ಅಂದ್ರೆ ಗಳಗಳ ಕುಡಿದ್ ಬಿಡ್ತೀವಲ್ಲ, ಆಗ ಮಗುಗೆ ಏನಾಗ್ತದೆ, ಹಾಲು ಶ್ವಾಸಕೋಶಕ್ಕೆ ಹೋಗ್ಬಿಡುವಂತ ಚಾನ್ಸಸ್ ಇರ್ತದೆ. ಶ್ವಾಸಕೋಶಕ್ಕೆ ಹೋದ್ರೆ ಅದು ಆಸ್ಪಿರೇಷನ್ ಆಗ್ಬಿಟ್ಟು ಸಡನ್ ಆಗಿ ಡೆತ್ ಆಗೋ ಚಾನ್ಸಸ್ ಇರ್ತದೆ. ನಾವು ಎಷ್ಟೊಂದು ಪ್ರಕರಣಗಳನ್ನ ಇದರಲ್ಲಿ ನೋಡಿದ್ದೇವೆ. ಸೊ ಅದಕ್ಕೆ ಯೂಶಲಿ ಮಲ್ಕೊಂಡು ಹಾಲು ಕುಡಿಸ್ಬೇಡಿ ಅಂತ ಹೇಳ್ತೀವಿ. ಅದು ಕೂತ್ಕೊಂಡು ಅವ್ರಿಗೆ ಕಂಫರ್ಟಬಲ್, ಹಿಂದ್ಗಡೆ ಒಂದು ಬೆನ್ನಿಗೆ ಒಂದು ಪಿಲ್ಲೋ ಏನಾರು ಇಟ್ಕೊಂಡು ತಾಯಿಗೆ ಕಂಫರ್ಟಬಲ್ ಆಗ್ಬೇಕು, ಇಲ್ಲಾಂದ್ರೆ ಅವಳಿಗೆ ಬೆನ್ನು ನೋವು ಬರೋದು ಅಂಡ್ ಸುಸ್ತಾಗೋದು ಈ ತರ ಎಲ್ಲ ಆಗ್ತದೆ. ಮತ್ತೆ ಬೇಬಿದು ಬಾಡಿನ ಒಂದ್ ಕಡೆ ಕೈಯಲ್ಲಿ ಇಟ್ಕೊಂಡು ಅದನ್ನ ಸಪೋರ್ಟ್ ಮಾಡ್ಕೊಂಡು ಇಟ್ಕೋಬೇಕು. ಮತ್ತೆ ಮಗುದು ಲ್ಯಾಚಿಂಗ್ ಅಂತ ಹೇಳ್ತೀವಿ, ಹಿಂಗೆ ಅದು ಮಗು ಬಾಯಿನ ಎದೆಗೆ ಹಾಕಿ

0: ಹೋಗ್ಬೇಕು ಅಂತ. ಎದೆನಲ್ಲಿ ನಿಪ್ಪಲ್ ಅಂತ ಹೇಳ್ತೀವಿ ಮತ್ತೆ ಏರಿಯೋಲ್ ಅಂತ ಹೇಳ್ತೀವಿ. ಮಗು ಫಸ್ಟ್ ಬಾಯಿನ ಫುಲ್ ಅಗಲ ಮಾಡ್ಕೊಂಡು ಆ ನಿಪ್ಪಲ್ನ ಮತ್ತೆ ಏರಿಯೋಲ್ನ ಫುಲ್ ಕಚ್ಚಿಕೋಬೇಕು,
1: ಕಪ್ಪು ಭಾಗನ
0: ಫುಲ್ ಮುಚ್ಕೋಬೇಕು. ಅವಾಗ ಮೇಲ್ಗಡೆದು ಭಾಗ ಮಾತ್ರ ಕಾಣ್ತದೆ ಕಪ್ಪುದು, ಕೆಳಗಡೆ ಭಾಗ ಕಾಣೋದಿಲ್ಲ. ಮತ್ತೆ ಮಗುದು ಗದ್ದ ಅಲ್ಲಿಗೆ ಕೆಳಗಡೆಗೆ ಟಚ್ ಆಗ್ತಾ ಇರ್ಬೇಕು, ತಾಯಿದು ಎದೆಗೆ ಟಚ್ ಆಗ್ಬೇಕು. ಅವಾಗ ಮಗುದು ಕೆಳಗಡೆದು ತುಟಿ ಹೊರಗಡೆ ಬಂದಂಗ ಆಗ್ತದೆ. ಮೇಲ್ಗಡೆ ತುಟಿ ಕಚ್ಕೊಂಡಿರ್ತದೆ, ಕೆಳಗಡೆ ಭಾಗ ಸ್ವಲ್ಪ ಹೊರಗಡೆ ಬಂದಂಗಿರ್ತದೆ. ಅದನ್ನ ಗುಡ್ ಲ್ಯಾಚಿಂಗ್ ಅಂತ ಹೇಳ್ತೀವಿ. ಆ ತರ ಇದ್ರೆ ಕರೆಕ್ಟ್ ಆಗಿ ಮಿಲ್ಕ್ ಸೆಕ್ರೀಷನ್ ಆಗ್ತದೆ, ಮಗು ಚೆನ್ನಾಗಿ ಹಾಲ್ನ ಕುಡಿತದೆ. ಅದು ಈ ತರದ ಅಂಶಗಳು ಕರೆಕ್ಟ್ ಆಗಿಲ್ಲ ಅಂತ ಅದನ್ನ ಪೂರ್ ಲ್ಯಾಚಿಂಗ್ ಅಂತ ಹೇಳ್ತೀವಿ. ಅದಕ್ಕೆ ಮಗುಗೆ ಹಾಲ್ ಕುಡಿಲಿಕ್ಕೆ ಸಮಸ್ಯೆ ಆಗ್ಬಹುದು.
1: ಉಸಿರು ಕಟ್ಟುವಂತ ಸಮಸ್ಯೆ ಆಗ್ಬಹುದು. ಈಗ ತಾಯಿ ಯಾವ ರೀತಿ ಎದೆ ಹಾಲು ಕುಡಿಸ್ಬೇಕು ಅಂತ ಹೇಳೋದ್ರ ಬಗ್ಗೆ ಹೇಳಿದ್ರಿ. ಈಗ ಎರಡು ಮಕ್ಳು ಇರ್ತದೆ ಅಥವಾ ಮೂರು ಮಕ್ಳು ಇರ್ಬೋದು, ಅವಳಿಗಳು ಅಂತ ನಾವು ಏನ್ ಕರಿತೇವೆ, ಅಂತ ಸಂದರ್ಭದಲ್ಲಿ ಹೇಗೆ ಎದೆ ಹಾಲನ್ನ ಕುಡಿಸ್ಬೇಕು?
0: ಈಗ ಒಂದು ಒಳ್ಳೆ ಪ್ರಶ್ನೆ ಇದು, ಯಾಕಂದ್ರೆ ನಾರ್ಮಲ್ ಆಗಿ ಎಲ್ಲರೂ ಒಂದು ಮಗು ಜೊತೆಗೆ ಅಭ್ಯಾಸ ಆಗಿರ್ತದೆ. ಎರಡು ಮಕ್ಳಿರುವಾಗ ತಾಯಿಗೂ ಸ್ವಲ್ಪ ಅದು ಕಷ್ಟ ಆಗ್ಬೋದು, ಯಾಕಂದ್ರೆ ಒಂದು ಮಗುನ ಹೆಂಗೆ ಸಂಭಾವಿಸೋದು ಅದೇ ತರ ಎರಡು ಮಕ್ಕಳನ್ನ ಒಟ್ಟಿಗೆ ಸಂಭಾವಿಸೋದು ಸ್ವಲ್ಪ ಕಷ್ಟ ಇರ್ತದೆ. ಆದ್ರೂ ಅವಳಿಗೆ ಅದರಲ್ಲಿ ಒಂದು ಖುಷಿನೂ ಇರ್ಬೋದು. ಯೂಶಲಿ ಏನ್ ಹೇಳ್ತೀವಿ ಅಂದ್ರೆ, ಎರಡು ಮಕ್ಕಳನ್ನ ಒಂದೇ ಸರಿಗೆ ಎರಡು ಎದೆಗೆ ಹಾಕೊಂಡು ಕುಡಿಸಿದ್ರೆ ಅವಳಿಗೆ ಒಂದು ಮಗುಗೆ ಕುಡಿಸಿ ಸ್ವಲ್ಪ ಹೊತ್ತಾದ್ಮೇಲೆ ಇನ್ನೊಂದು ಮಗು ಕೊಡ್ಬೇಕು ಅನ್ನುವಾಗ ಅವಳಿಗೆ ಸ್ಟ್ರೈನ್ ಜಾಸ್ತಿ ಆಗ್ತದೆ. ಅಂಡ್ ಹಾಲು ಕುಡಿಸ್ತಾರೆ ತಾಯಿಗಳು ಅಂತಂದ್ರೆ ಅವ್ರಿಗೆ ಏನು ಕಷ್ಟ ಇಲ್ಲ ಅಂತ ಇಲ್ಲ, ಅದಕ್ಕೂ ಸ್ವಲ್ಪ ಕಷ್ಟ ಆಗ್ತದೆ. ಅವ್ರಿಗೆ ಸುಮಾರು ಹೊತ್ತು ಕೂತ್ಕೋಬೇಕು, ಬೆನ್ನು ನೋವು ಬರ್ತದೆ, ಮತ್ತೆ ಬೇರೆ ಏನು ಕೆಲಸಗಳು ಮಾಡ್ಕೊಳಕ್ ಆಗಲ್ಲ. ಅವ್ರಿಗೆ ಮನೆಯವ್ರದ್ದು ಕುಟುಂಬದವ್ರದ್ದು ಸಹಕಾರ ಚೆನ್ನಾಗಿತ್ತು ಅಂದ್ರೆ ಯಾರೋರು ಒಬ್ರು ಅಸಿಸ್ಟ್ ಮಾಡೋರು ಇರ್ಬೋದು. ಕೆಲವರು ಹೆಂಗೆ ಅಂದ್ರೆ ಈಗಿನ್ನೆಲ್ಲ ನ್ಯೂಕ್ಲಿಯರ್ ಫ್ಯಾಮಿಲೀಸ್ ಅಲ್ಲಿ ಗಂಡ ಹೆಂಡತಿ ಮಗು ಬಿಟ್ರೆ ಬೇರೆ ಯಾರು ಇರೋದಿಲ್ಲ, ಅಜ್ಜಿಗಳೆಲ್ಲ ಬಂದಿರ್ ಇರಕ್ಕಾಗಲ್ಲ. ಅವರೆಲ್ಲೋ ಸಿಟಿಲಿ ಇರ್ತಾರೆ, ಅಜ್ಜಿಗಳಿಗೆ ಸಿಟಿ ವಾತಾವರಣ ಹಿಡಿಸದೇ ಇರ್ಬೋದು. ಆ ತರ ಇದಕ್ಕೆ ಟ್ವಿನ್ಸ್ ಇದ್ದಾಗ ಏನಂದ್ರೆ ಎರಡು ಕಡೆ ಎದೆಗೆ ಒಂದೇ ಸರಿ, ಅದಕ್ಕೆ ಫುಟ್ಬಾಲ್ ನ ಇಟ್ಕೊಳ್ಳೋ ಪೊಸಿಷನ್ ಅಲ್ಲಿ ಅಂತ ಹೇಳ್ತೀವಿ. ಆ ತರ ಎರಡು ಮಕ್ಕಳನ್ನ ಒಂದೇ ಸರಿ ಹಾಲು ಕುಡಿಸಿದ್ರೆ ಅವಳಿಗೆ ಆ ಟೈಮ್ ಮಿಕ್ತದೆ. ಸೊ ಅವಳು ಆ ಟೈಮ್ ಅಲ್ಲಿ ಎರಡು ಒಟ್ಟಿಗೆ ಹಾಲು ಕುಡಿಸ್ಬಿಟ್ರೆ ಬೇರೆ ಟೈಮ್ ಅಲ್ಲಿ ಅವಳು ಬೇರೆ ಅವಳದ ಕೆಲಸಗಳನ್ನ ಅಥವಾ ಮಗುದೇ ಬೇರೆ ಕೆಲಸಗಳನ್ನ ಮಾಡ್ಕೊಳ್ಳಿಕ್ಕೆ ಅನುಕೂಲ ಆಗ್ತದೆ.
1: ಹೌದು, ಮತ್ತೆ ಫೋರ್ ಮಿಲ್ಕ್ ಮತ್ತೆ ಹೈನ್ ಮಿಲ್ಕ್
0: ಎರಡು ಒಟ್ಟಿಗೆನೆ ಸಿಗ್ತದೆ, ಒಟ್ಟಿಗೆ ಸಿಗ್ತದೆ. ಹೌದು,
1: ಇಲ್ಲದಿದ್ರೆ ಅನ್ಯಾಯ ಆಗುತ್ತಲ್ವಾ?
0: ಹೌದು ಹೌದು.
1: ಇನ್ನೀಗ ಕೆಲವು ತಾಯಂದಿರು ಕರ್ತವ್ಯದ ಮೇಲೆ ಹೋಗ್ಬೇಕಾಗುತ್ತೆ, ಉದ್ಯೋಗದಲ್ಲಿರುವಂತ ತಾಯಂದಿರು, ಅವರಿಗೆ ನೀವು ಯಾವ ರೀತಿ ಹಾಲುಣಿಸೋದಕ್ಕೆ ಪ್ರೇರೇಪಣೆಯನ್ನ ಕೊಡ್ತೀರಾ? ಅವಕಾಶಗಳು ಹೇಗೆಲ್ಲ ಇದೆ
0: ಅವರಿಗೆ? ಯೂಶಲಿ
1: ಬೆಂಗಳೂರಿಗೆ ಕಡ್ಡಾಯವಾಗಿ ಹಾಲು ಉಣಿಸಬೇಕಾಗುತ್ತೆ.
0: ಈಗ ಒಂದು ಏನಂದ್ರೆ, ಯೂಶಲಿ ವರ್ಕಿಂಗ್ ವುಮೆನ್ಸ್ ಗೆ ಒಂದು ಸರ್ಕಾರದ ಮುಖಾಂತರ ಕೆಲವು ಅನುಕೂಲಗಳಿದೆ. ಏನಂದ್ರೆ ಯೂಶಲಿ ಆರು ತಿಂಗಳ ಅವ್ರಿಗೆ ಮೆಟರ್ನಿಟಿ ಲೀವ್ ಇರ್ತದೆ. ಸೊ ಆ ರಜೆದಲ್ಲಿ ಅವಳು ಎಷ್ಟು ಅನುಕೂಲ ಆಗ್ತದೆ ಅಷ್ಟನ್ನ ಉಪಯೋಗಿಸ್ಕೊಂಡು ಮನೇಲೇ ಇರ್ತಾರೆ ಅವರು, ಎಕ್ಸ್ಕ್ಲೂಸಿವ್ ಆಗಿ ಬ್ರೆಸ್ಟ್ ಫೀಡ್ ಮಾಡ್ಬೋದು. ಕೆಲವರು ಏನಾಗ್ತಂದ್ರೆ ಅವ್ರದ್ದು ಮೆಟರ್ನಿಟಿ ಲೀವ್ ನ ಸ್ವಲ್ಪ ಮುಂಚೆನೆ ತಗೊಂಡಿರ್ತಾರೆ ಕೆಲವು ಕಾರಣಾಂತರಗಳಿಂದ. ಆ ತರ ಇದ್ದಾಗ ಒಂದು ಎರಡು ತಿಂಗಳು ಮೂರು ತಿಂಗಳು ಮುಂಚೆ ತಗೊಂಡಿತ್ತು ಅಂತಂದ್ರೆ ಅವ್ರ ಮಗುಗೆ ಎರಡು ತಿಂಗಳು ಮೂರು ತಿಂಗಳಾಗುವಾಗ್ಲಿ ಅವರು ಮತ್ತೆ ಕೆಲಸಕ್ಕೆ ಹೋಗುವಂತ ಸಂದರ್ಭ ಬರ್ಬೋದು. ಆ ತರ ಇದ್ದಾಗ ಯೂಶಲಿ ಏನಾದ್ರೂ ಮನೆ ಹತ್ರ ಇತ್ತು ಅಂತಂದ್ರೆ ಆಫೀಸ್ಗಳಲ್ಲಿ ಅವ್ರಿಗೆ ಬ್ರೆಸ್ಟ್ ಫೀಡಿಂಗ್ ಗೆ ಸ್ವಲ್ಪ ಟೈಮ್ ಕೊಡ್ತಾರೆ, ಹೋಗಿ ಹಾಲು ಉಣಿಸಿ ಬರಬಹುದು. ಬಟ್ ದೂರ ಎಲ್ಲ ಇತ್ತು ಅನ್ನುವಾಗ ಅವ್ರು ಏನ್ ಮಾಡ್ಬೋದು ಅಂದ್ರೆ ಆ ಹಾಲನ್ನ ಸ್ವಲ್ಪ ಎಕ್ಸ್ಪ್ರೆಸ್ ಮಾಡಿ ಒಂದು ಕಂಟೈನರ್ ಅಲ್ಲಿ ಇಟ್ಟು ಬರಬಹುದು. ಮನೇಲಿ ಯಾರಿರ್ತಾರೆ ಅವರು ಅದನ್ನ ಕುಡಿಸಬಹುದು. ಎಕ್ಸ್ಪ್ರೆಸ್ ಮಾಡಿದ ಮಿಲ್ಕ್ ನ ಒಂದು 5 to 6 hours ಅವರು ಅದನ್ನ ಪ್ರಿಸರ್ವ್ ಮಾಡಬಹುದು. ಕ್ಲೀನ್ ಕಂಟೈನರ್ ಗೆ ಹಾಕ್ಬಿಟ್ಟು ಅದರಲ್ಲಿ ಪಲ್ಲಾಡ ಅಂತ ಹೇಳ್ತೀವಿ ಅಥವಾ ಒಳ್ಳೆ ಅಂತೆಲ್ಲ ಹೇಳ್ತಾರಲ್ಲ, ಅದರಲ್ಲಿ ಕುಡಿಸಬಹುದು. ಯೂಶಲಿ ಬಾಟ್ಲ್ ನ ನಾವು ಅಡ್ವೈಸ್ ಮಾಡೋದಿಲ್ಲ. ಏಕೆಂದ್ರೆ ಇದರಲ್ಲಿ ಒಂದು ಇಂಪಾರ್ಟೆಂಟ್ ಇದ್ರ ವಿಷಯ ಬಂದಾಗ ಹೇಳ್ತಾ ಇದ್ದೀನಿ, ತಾಯಿ ಹಾಲು ಅಮೃತ ಅಂತ ಹೇಳ್ತಾರೆ, ಬಾಟ್ಲ್ ಹಾಲು ವಿಷ ಅಂತ ಹೇಳ್ತಾರೆ. ಸೊ ಬಾಟ್ಲ್ ಹಾಲಲ್ಲಿ ಈಗ ವಿಷ ಅಂತ ಅಂದ್ರೆ ಹಾಲು ವಿಷ ಅಲ್ಲ, ನಾವು ಕೊಡುವಾಗ ವಿಷವಾಗಿ ಪರಿಣಾಮ ಆಗ್ಬೋದು, ಅಂದ್ರೆ ಕ್ರಿಮಿಗಳು ಕೀಟಗಳು ಎಲ್ಲ ಆಗಿ ಮಗುಗೆ ಇನ್ಫೆಕ್ಷನ್ ಆಗಿ ಅದರಿಂದ ಮರಣ ಹೊಂದೋ ಸಾಧ್ಯತೆಗಳು ಇರ್ತದೆ. ಸೊ ಅದಕ್ಕೆ ಬಾಟ್ಲಿ ಹಾಲನ್ನ ನಾವು ಯೂಶಲಿ ಅಡ್ವೈಸ್ ಮಾಡೋದಿಲ್ಲ. ಯಾವುದು ಮಕ್ಕಳ ಡಾಕ್ಟರ್ ಆಗ್ಲಿ ಹೆರಿಗೆ ತಜ್ಞರಾಗ್ಲಿ ಅದನ್ನ ಅಡ್ವೈಸ್ ಮಾಡೋದಿಲ್ಲ. ಇನ್ನೊಂದೇನಂದ್ರೆ ನೀವು ಹೇಳಿದ್ರಿ ವರ್ಕಿಂಗ್ ವುಮೆನ್ಸ್ ಗೆ ಅಂತ, ಇನ್ನೊಂದೇನಂದ್ರೆ ಈಗ ಕೆಲವು ಕಾರಣಗಳಿಂದಾಗಿ ಅವಳಿಗೆ ತಾಯಿ ಹಾಲು ಬರದೇ ಇರುವಂತ ಚಾನ್ಸಸ್ ಇರುವಾಗ, ಈಗ ನಾವೇನು ಬ್ಲಡ್ ಇಲ್ಲ ಅಂತಂದ್ರೆ ಬ್ಲಡ್ ಬ್ಯಾಂಕ್ ಅಂತ ಹೇಳ್ತೀವಿ, ಅದೇ ತರ ಬ್ರೆಸ್ಟ್ ಮಿಲ್ಕ್ ಬ್ಯಾಂಕ್ ಗಳಂತಾನು ಇದೆ. ಸೊ ಈಗ ಕೆಲವರಿಗೆ ಎಕ್ಸ್ಟ್ರಾ ತುಂಬಾ ಹಾಲಿತ್ತು ಅಂದ್ರೆ ಅದನ್ನ ಶೇಖರಿಸಿ ಅದನ್ನ ರೆಫ್ರಿಜರೇಟರ್ 24 hours ತನಕ ಅದನ್ನ ಯೂಸ್ ಮಾಡಬಹುದು. ಬ್ರೆಸ್ಟ್ ಮಿಲ್ಕ್ ಬ್ಯಾಂಕ್ ಗಳಂತ ಇದೆ. ಸೊ ಅದನ್ನ ಅಂದ್ರೆ ಇಲ್ಲಿ ಸಣ್ಣ ಊರುಗಳಲ್ಲಿ ಸ್ವಲ್ಪ ಕಷ್ಟ ಆಗ್ಬೋದು, ದೊಡ್ಡ ದೊಡ್ಡ ಊರುಗಳಲ್ಲಿ ಅದರದ್ದು ವ್ಯವಸ್ಥೆಗಳು ಇದೆ.
1: ಇನ್ನೊಂದು ಮಾತಿದೆ, ಈಗ ತಾಯಂದಿರಿಗೆ ಹಾಲು ಬರಲ್ಲ ಅಂತ ಹೇಳ್ತಾರೆ, ಹಾಗೆ ಅವರು ನೀರು ಕುಡಿಯೋದು ಅಥವಾ ದ್ರವಾಹಾರಗಳನ್ನ ಸೇವಿಸೋದು ಕಡಿಮೆ ಇರ್ತದೆ, ಅದು ಜಾಸ್ತಿ ಸೇವಿಸಿದಾಗ ಕೂಡ ಹಾಲು ಜಾಸ್ತಿ ಉತ್ಪತ್ತಿ ಆಗುತ್ತೆ ಅಂತ ಹೇಳ್ತಾರೆ.
0: ಇದೊಂದು ಒಳ್ಳೆ ಪ್ರಶ್ನೆ. ಕೆಲವರಿಗೆ ಬ್ರೆಸ್ಟ್ ಫೀಡಿಂಗ್ ಅಲ್ಲಿ ಕೆಲವು ಪ್ರಾಬ್ಲಮ್ ಗಳಾಗ್ಬೋದು, ಯಾಕೆಂದ್ರೆ ನೀವು ಹೇಳಿದ್ರೆ ಹಾಲು ಉತ್ಪತ್ತಿ ಆಗೋದು ಅಂತ. ಮತ್ತೆ ಇನ್ನೊಂದು, ಬ್ರೆಸ್ಟ್ ಮಿಲ್ಕ್ ಸೆಕ್ರೀಷನ್ ಗೆ ಒಂದು ಸೈಕಾಲಜಿ ಇಸ್ ಇಂಪಾರ್ಟೆಂಟ್. ಅಂದ್ರೆ

0: ಇದು ಮನಸ್ಥಿತಿ ಏನಿದೆ ಅದು ಈಗ ನಮಗೆ ಒಳ್ಳೇದಾಗ್ತದೆ ಅಂದ್ರೆ ಒಳ್ಳೇದಾಗ್ತದೆ, ಮನಸ್ಸಲ್ಲಿ ಪಾಸಿಟಿವ್ ಆಗಿ ತಿಂಕ್ ಮಾಡ್ತಾ ಇದ್ರೆ ವಿಲ್ ಗೆಟ್ ಪಾಸಿಟಿವ್ ರಿಸಲ್ಟ್ಸ್. ಅದೇ ತರ ಹಾಲ್ ಬರಲ್ಲ ಅಂತ ಅವರು ಮನಸ್ಸಲ್ಲಿ ಅನ್ಕೋಬಾರ್ದು. ನಾವು ಅದನ್ನೇ ಹೇಳ್ತೀವಿ ರೌಂಡ್ಸ್ ಅಲ್ಲಿ, ಮೇಡಮ್ ಬರ್ತಾ ಇಲ್ಲ ಅಂತ ಹೇಳ್ತಾರೆ, ನಾವು ಎಕ್ಸ್ಪ್ರೆಸ್ ಮಾಡಿ ತೋರ್ಸೋಕ್ ಬರ್ತೇವೆ ನೋಡಪ್ಪ ಇಷ್ಟೊಂದು ಬರ್ತಾ ಇದೆಯಲ್ಲ ಅಂತ. ಸೊ ಅದಕ್ಕೆ ಹೇಳ್ತೀವಿ ಹಂಗೆ ಹೇಳ್ಬೇಡಿ, ಹಂಗೆ ಬರದೇ ಇರಂಗೆ ಆಗ್ಬಿಡ್ತದೆ. ಸೊ ಪಾಸಿಟಿವ್ ಥಿಂಕಿಂಗ್ ಫಸ್ಟ್ ಒಂದು. ಮತ್ತೆ ಬೇರೆ ಏನು ಅಂತಂದ್ರೆ ಅವರು ನಾರ್ಮಲ್ ಆಗಿ ಏನು ಆಹಾರಗಳನ್ನ ತಗೋಬೇಕು ಅದನ್ನ ತಗೊಳ್ಬೇಕು. ನಮ್ಮಲ್ಲಿ ಏನು ಮೂಢನಂಬಿಕೆ ಇದೆ ಅಂದ್ರೆ ಡೆಲಿವರಿ ಆದ ತಕ್ಷಣ ಬಾಣಂತಿಯಲ್ಲ, ಅವ್ರಿಗೆ ಅನ್ನ ಕೊಂಚೂರು ಈರುಳ್ಳಿ ಹಾಕಿ ಕೊಡೋದು, ಪೆಪ್ಪರ್ ಸಾರು ಅಷ್ಟೇ, ಬೇರೆ ಏನು ನ್ಯೂಟ್ರಿಷನ್ ಕೊಡಲ್ಲ.
1: ಸೊ
0: ನೀರು ಕೊಡಬೇಕು, ನೀರು ಎಷ್ಟು ಕುಡಿತಾರೆ ಅಷ್ಟು ಒಳ್ಳೇದು. ಇವ್ರದ್ದು ಏನು ಅಂದ್ರೆ ಅಭಿಪ್ರಾಯ, ನೀರು ಕುಡಿದ್ರೆ ದಪ್ಪ ಆಗ್ಬಿಡ್ತಾರೆ, ಮೈಯಲ್ಲಿ ನೀರು ತುಂಬಿಕೊಂಡ್ಬಿಡ್ತದೆ, ಅದು ಯೂಶ್ವಲಿ ತಪ್ಪು. ಅದು ನೀರು ಚೆನ್ನಾಗಿ ಕುಡಿಬೇಕು, ನೀರು ಕುಡಿದಿದ್ದು ಮೂತ್ರದಲ್ಲಿ ಹೋಗಿರ್ತದೆ, ಅದು ಫ್ಯಾಟ್ ಏನು ಡೆಪಾಸಿಟ್ ಆಗೋದಿಲ್ಲ. ಮತ್ತೆ ಕೆಲವು ಪ್ರಾಬ್ಲಮ್ಗಳಿರ್ಬೋದು, ಈಗ ಬ್ರೆಸ್ಟ್ ಅಲ್ಲೇನೆ ಬ್ರೆಸ್ಟ್ದು ಇದು ಏನು ಅಂದ್ರೆ, ನಾವು ಮೈನ್ ಆಗಿ ನಾವು ಒಂದು ಗರ್ಭಿಣಿನ ಏನು ನಾವು ಪರೀಕ್ಷೆ ಮಾಡ್ತಾ ಇರ್ತೀವಿ, ಆಂಟಿನೇಟಲ್ ಕೇರ್ ಅಂತ ಹೇಳ್ತೀವಿ, ಆ ಟೈಮಲ್ಲಿ ಈ ಬ್ರೆಸ್ಟ್ ಪ್ರಿಪೇರ್ ಆಗ್ತಾ ಇರ್ತದೆ. ಒಂದ್ಸರಿ ಪ್ರೆಗ್ನೆಂಟ್ ಆಯ್ತು ಅಂದ್ರೆ ಅಲ್ಲಿ ಮಗುದು ಬೆಳವಣಿಗೆಗೂ ಬಾಡಿ ಪ್ರಿಪೇರ್ ಆಗ್ತಾ ಇರ್ತದೆ, ಮತ್ತೆ ಮಗುಗೆ ನೆಕ್ಸ್ಟ್ ಹಾಲು ಉಣಿಸ್ಲಿಕ್ಕೆ ಬ್ರೆಸ್ಟ್ ಅಲ್ಲಿ ಕೆಲವು ಚೇಂಜಸ್ ಗಳಾಗ್ತದೆ. ಸೊ ಆವಾಗ ನಾವು ಅದನ್ನ ಬ್ರೆಸ್ಟ್ ನ ಎಕ್ಸಾಮಿನೇಷನ್ ಮಾಡ್ಬೇಕು. ಕೆಲವರಿಗೆ ಎದೆ ತೊಟ್ಟು ಅಂತ ಹೇಳ್ತೀವಿ, ಅದು ಒಳಗಡೆ ಹೋಗ್ಬಿಟ್ಟಿರ್ತದೆ, ಇನ್ವರ್ಟೆಡ್ ನಿಪ್ಪಲ್ ಅಂತ ಹೇಳ್ತೀವಿ, ಆವಾಗ ಮಗುಗೆ ಅದನ್ನ ಚೆಕ್ ಮಾಡ್ಲಿಕ್ಕೆ ಆಗೋದಿಲ್ಲ. ಆ ತರ ಇತ್ತು ಅನ್ನೋ, ನಾವು ಇನಿಷಿಯಲ್ ಆಗಿ ಅವಳು ಗರ್ಭಿಣಿ ಟೈಮ್ ಅಲ್ಲೇನೇನೆ ಅದನ್ನ ಮೇಲ್ಗಡೆ ಎತ್ತಿ ಅದನ್ನ ಅವಳಿಗೆ ಎಜುಕೇಟ್ ಮಾಡಿದ್ರೆ ಡೆಲಿವರಿ ಆದ ತಕ್ಷಣ ಈ ಬ್ರೆಸ್ಟ್ ಫೀಡಿಂಗ್ ದು ಪ್ರಾಬ್ಲಮ್ ಗಳನ್ನ ನಾವು ತಡೆಗಟ್ಬಹುದು. ಮತ್ತೆ ಒಂದೊಂದ್ಸರಿ ಎದೆ ತೊಟ್ಟಲ್ಲಿ ಗಾಯಗಳಾಗೋದು, ಅದೇನಾಗ್ತದೆ ಅಂದ್ರೆ ಮಗು ಕರೆಕ್ಟ್ ಆಗಿ ಗುಡ್ ಲ್ಯಾಚಿಂಗ್ ಅಲ್ಲಿ ಮಾಡಿದ್ರೆ ಆ ಪ್ರಾಬ್ಲಮ್ ಆಗೋ ಚಾನ್ಸಸ್ ಕಡಿಮೆ. ಅಂದ್ರೆ ಕರೆಕ್ಟ್ ಟೆಕ್ನಿಕ್ ಅಲ್ಲಿ ಅವರು ಫೀಡ್ ಮಾಡಬೇಕು, ಪೊಸಿಷನಿಂಗ್ ಕರೆಕ್ಟ್ ಆಗಿ ಆಯ್ತು ಅಂತ ಅಂದ್ರೆ ಈ ಚಾನ್ಸಸ್ ಕಡಿಮೆ ಇರ್ತದೆ. ಮತ್ತೆ ಒಂದೊಂದ್ಸರಿ ಏನಾದ್ರು ಇನ್ಫೆಕ್ಷನ್ ಇರೋದು ಆತರ, ಮತ್ತೆ ಆಗಾಗ ಬ್ರೆಸ್ಟ್ ಅನ್ನ ತೊಳಿಬಾರ್ದು ಅಂತ ಹೇಳ್ತಾರೆ. ತೊಳೆದ್ರೆ ಅದು ಡ್ರೈನೆಸ್ ಆಗ್ತಲ್ಲ, ಡ್ರೈನೆಸ್ ಆಗುವಾಗ ಅದು ಸೋರ್ನೆಸ್ ಅಂದ್ರೆ ಕಜ್ಜಿ ತರ ಆಗೋ ಚಾನ್ಸಸ್ ಇರ್ತದೆ. ಸೊ ಅದಕ್ಕೆ ಮತ್ತೆ ಇನ್ನೊಂದು ಏನ್ ಹೇಳ್ತೀವಿ ಅಂದ್ರೆ, ನಾವು ಸೆಕೆಂಡ್ ಹಾಫ್ ಅಲ್ಲಿ ಐನ್ ಮಿಲ್ಕ್ ಅಲ್ಲಿ ಫ್ಯಾಟ್ ಇರ್ತಲ್ಲ ಅದನ್ನೇ ಸೌರಿ, ಈಗ ಅಜ್ಜಿಗಳು ಹೇಳ್ತಾ ಇರೋ ಎದೆ ಹಾಲನೇ ಸೌರಿ ಸರಿಯಾಗಿ ಬಿಡ್ತದೆ ಅಂತ ನಾವಾಗ ಏನು ಅನ್ಕೊಳ್ತಾ ಇದ್ವಿ, ಅವ್ರಿಗೆ ಇದೆಲ್ಲ ಮೊದಲೇ ಗೊತ್ತಿದೆ. ನಮ್ಮ ಪೂರ್ವಜರಿಗೆ ನಾವೇನೀಗ ಸೈಂಟಿಫಿಕ್ ಆಗಿ ಮಾತಾಡ್ತೀವಿ ಅದನ್ನ ಅವ್ರು ಮೊದಲೇ ತಿಳ್ಕೊಂಡಿದ್ದಾರೆ. ಸೊ ಐನ್ ಮಿಲ್ಕ್ ನ ಸ್ವಲ್ಪ ಸವರಿದ್ರೆ ಆ ಡ್ರೈನೆಸ್ ಎಲ್ಲ ಕಡಿಮೆ ಆಗ್ತದೆ. ಯೂಶಲಿ ಯಾವುದೇ ಆಯಿಂಟ್ಮೆಂಟ್ ಕ್ರೀಮ್ ನ ಅಪ್ಲೈ ಮಾಡಬಾರ್ದು ಅಂತ ಹೇಳ್ತೀವಿ, ಅಂಡ್ ತುಂಬಾ ಏನಾದ್ರು ಇನ್ಫೆಕ್ಷನ್ ಇತ್ತು ಅಂದ್ರೆ ಕೆಲವನ್ನ ಹೇಳ್ತೀವಿ, ಯೂಶಲಿ ರೆಕಮೆಂಡ್ ಮಾಡೋದಿಲ್ಲ.
1: ಆಮೇಲೆ ಎದೆ ಹಾಲು ಈಗ ಜಾಸ್ತಿ ಮಗು ಕುಡಿದಷ್ಟು ಅದು ಜಾಸ್ತಿ ಆಗುತ್ತೆ ಅಂತ ಹೇಳ್ತಾರೆ.
0: ಹೌದು, ಈಗ ಏನು ಅಂದ್ರೆ ಈಗ ಒಂದು ಏನಾದ್ರು ಕೆಲಸ ಮಾಡಕ್ಕೆ ನಮ್ಗೆ ನೀವು ಏನಾದ್ರು ಒಂದು ನಮ್ಗೆ ಸ್ಟಿಮ್ಯುಲೈ ಅಂದ್ರೆ ಅದಕ್ಕೆ ಸ್ಟಿಮ್ಯುಲೈ ಮಾಡ್ತಾ ಇದ್ದಷ್ಟು ಜಾಸ್ತಿ ಉತ್ಸಾಹ ಬರ್ತದೆ. ಒಂದು ಕೆಲಸ ಮಾಡಕ್ಕೆ ಯಾರು ಉರಿದುಂಬಿಸ್ಬೇಕು ಅಂತ ಹೇಳ್ತೀವಲ್ಲ ಅದೇ ತರ, ಈಗ ಹಾಲು ಅದು ಕುಡಿತಾ ಇತ್ತಂದ್ರೆ ಅದು ಇನ್ನು ನಾನು ಉತ್ಪತ್ತಿ ಮಾಡ್ತೀನಿ ಮಾಡ್ತೀನಿ ಅಂತ ಮಾಡ್ತಾ ಇರ್ತದೆ. ಸೊ ಎದೆ ಹಾಲು ಕುಡಿಸಿದಷ್ಟು ಹಾಲು ಬರೋ ಚಾನ್ಸಸ್ ಚೆನ್ನಾಗಿರ್ತದೆ. ಬಟ್ ಒಂದೊಂದ್ಸರಿ ಜಾಸ್ತಿ ಹಾಲು ಬಂತು ಅಂತ ಅನ್ಬಿಟ್ಟು ಅವ್ರಿಗೆ ಏನಾಗ್ತದೆ, ಯೂಶಲಿ ಫಸ್ಟ್ ಡೇ ಅಷ್ಟು ಉತ್ಪತ್ತಿ ಆಗಿರೋದಿಲ್ಲ, ಎರಡನೇ ಮೂರನೇ ದಿನಕ್ಕೆ ಜಾಸ್ತಿ ಉತ್ಪತ್ತಿ ಆಗ್ತದೆ. ನಾರ್ಮಲ್ ಆಗಿ ಎರಡನೇ ಮೂರನೇ ದಿವಸಕ್ಕೆ ತಾಯಂದಿರು ಜ್ವರ ಬರ್ತಾ ಇದೆ, ನಂಗೆ ಮೈಯೆಲ್ಲ ನೋವಾಗ್ತಾ ಇದೆ ಅಂತ ಹೇಳ್ತಾರೆ. ನಾವು ಫಸ್ಟ್ ಏನ್ ಮಾಡ್ತೀವಿ ಅಂತಂದ್ರೆ ಬ್ರೆಸ್ಟ್ ನ ನೋಡ್ತೀವಿ, ಅದು ಎದೆಯಲ್ಲಿ ಹಾಲು ತುಂಬಾ ಕಟ್ಕೊಂಡ್ಬಿಟ್ಟಿದ್ರೆ ಅವ್ರಿಗೆ ಜ್ವರ ಬರೋದು, ಮೈ ನೋವು ಬರೋದು ಅದೆಲ್ಲ ಆಗ್ತದೆ. ಸೊ ಅದಕ್ಕೆ ಅದು ಆತರ ಇದ್ದಾಗ ಎಕ್ಸ್ಪ್ರೆಸ್ ಮಾಡ್ಲಿಕ್ಕೆ ಹೇಳ್ತೀವಿ, ತುಂಬಾ ಹಾಲು ಉತ್ಪತ್ತಿ ಆಯ್ತು ಅಂದ್ರೆ ಅದನ್ನ ಎಕ್ಸ್ಪ್ರೆಸ್ ಮಾಡ್ಲಿಕ್ಕೆ. ಎಕ್ಸ್ಪ್ರೆಸ್ ಮಾಡದೆ ಅದು ಹಂಗೆ ಉಳ್ಕೊಂಡ್ಬಿಟ್ರೆ ಅಲ್ಲಿ ಒಳಗನೆ ಕೀವ್ ಆಗ್ಬಿಟ್ಟು ಆಬ್ಸಿಸ್ ಆಗೋ ಚಾನ್ಸಸ್ ಇರ್ತದೆ. ಸೊ ಅಲ್ಲಿ ಕೀವ್ ಆಗ್ಬಿಟ್ರೆ ಮತ್ತೆ ಅದನ್ನ ಓಪನ್ ಮಾಡ್ಬೇಕು, ಅದು ಮತ್ತೆ ಹಾಸ್ಪಿಟಲ್ ಸ್ಟೇ, ಅದೆಲ್ಲ ಸ್ವಲ್ಪ ಅವ್ರಿಗೆ ಕಂಬರ್ಸಮ್ ಆಗ್ತದೆ ತಾಯಂದಿರಿಗೆ. ಅವರು ಆ ತಾಯಿತನದನ್ನ ಒಳ್ಳೆ ಇದನ್ನ ಅನುಭವಿಸಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ ಅವರಿಗೆ, ಆತರ ಇದು ಪ್ರಾಬ್ಲಮ್ಗಳಾಗ್ಬಿಟ್ರೆ. ಸೊ ಆದಷ್ಟು ಅವಾಯ್ಡ್ ಮಾಡ್ಕೊಳ್ಳಿಕ್ಕೆ ಅವರು ಎಕ್ಸ್ಪ್ರೆಸ್ ಮಾಡ್ಬೇಕು, ಮತ್ತೆ ಚೆನ್ನಾಗಿ ಹಾಲು ಕುಡಿಸಿದ್ರೆ ಮಗು ಕುಡ್ಕೊಂಡ್ಬಿಟ್ರೆ ಅದು ಗಟ್ಟಿ ಆಗೋದಿಲ್ಲ ಎದೆ.
1: ಹೌದು. ಇನ್ನೊಂದು ಪ್ರಶ್ನೆ, ಈಗ ಎದೆ ಹಾಲು ಕುಡಿಸ್ತಾರಲ್ವಾ ತಾಯಂದಿರು, ಈಗ ಎದೆ ಹಾಲು ಕುಡಿಸುವಷ್ಟೇ ಮಹತ್ವವನ್ನ ಮಕ್ಕಳಿಗೆ ತೇಗು ಬರಿಸೋದ್ರಲ್ಲಿ ಕೂಡ ಇದೆ.
0: ಹೌದು ಹೌದು, ಇದು ತುಂಬಾ ಇಂಪಾರ್ಟೆಂಟ್. ಯಾಕೆಂದ್ರೆ ನಾವು ಆಗ್ಲೇ ಹೇಳಿದೆ ರಾತ್ರಿ ಮಲ್ಕೊಂಡ್ರು ಹಾಲು ಕುಡಿಸಬಾರ್ದು ಅಂತೆಲ್ಲ. ಪ್ರತಿ ಸರಿ ಮಗುವಿಗೆ ಹಾಲು ಉಣಿಸಿದಾಗ ತಾಯಿ ಹೆಗಲ ಮೇಲೆ ಹಾಕೊಂಡು ಅದಕ್ಕೆ ತೇಗಿಸ್ಬೇಕು, ಬರ್ಪಿಂಗ್ ಅಂತ ಹೇಳ್ತೀವಿ. ಏನಂದ್ರೆ ಈಗ ಮಕ್ಕಳಿಗೆ ಗೊತ್ತಾಗಲ್ಲ ಅವರಿಗೆ, ಎದೆ ಕಚ್ಕೊಂಡು ಬೇಗ ಬೇಗ ಕುಡಿತಾರಲ್ಲ, ಆವಾಗ ಏನಾಗ್ತದೆ ಅಂದ್ರೆ ಗಾಳಿನೂ ಸ್ವಲ್ಪ ಒಳಗಡೆ ಹೋಗ್ತದೆ ಹೊಟ್ಟೆ ಒಳಗೆ, ಆವಾಗ ಅದಕ್ಕೆ ತೇಗಿಸಿದ್ರೆ ಆ ಎಕ್ಸ್ಟ್ರಾ ಗಾಳಿ ಏನಿದೆ ಅದನ್ನ ನಾವು ಹೊರ ಹಾಕ್ಬೇಕು, ಇಲ್ಲ ಅಂದ್ರೆ ಅದಕ್ಕೆ ವಾಮಿಟಿಂಗ್ ತರ ಆಗ್ಬಿಟ್ಟು ಅದು ಆಸ್ಪಿರೇಷನ್ ಆಗೋ ಚಾನ್ಸಸ್ ಇರ್ತವೆ. ಸೊ ತೇಗಿಸೋದು ಬಹಳ ಇಂಪಾರ್ಟೆಂಟ್,
1: ಹಾಲು ಉಣಿಸುವಷ್ಟೇ ಮುಖ್ಯವಾಗಿರುತ್ತೆ.
0: ಹೌದು, ಮತ್ತೆ ಪ್ರತಿ ಸರಿ ಹಾಲು ಕುಡಿಸಿದಾಗ ತೇಗಿಸೋದು ತುಂಬಾ ಇಂಪಾರ್ಟೆಂಟ್. ನನ್ಗೆ ನನ್ನ ಡಾಕ್ಟ್ರೆ ಒಂದ್ಸರಿ ಹೇಳಿದ್ರು, ಈವನ್ ಮಧ್ಯರಾತ್ರಿ ಹಾಲು ಕುಡಿಸಿದ್ರು ಸ್ವಲ್ಪ ಒಂದ್ 5 ನಿಮಿಷ ಓಡಾಡಿ ಮಗುಗೆ ತೇಗಿಸ್ಬೇಕು ಅಂತ. ಇಲ್ಲಾಂದ್ರೆ ಅದು ಮಕ್ಕಳದು ಗ್ಯಾಸ್ಟ್ರೋ ಇಸೋಫೇಜಿಯಲ್ ರಿಫ್ಲೆಕ್ಸ್ ಅಂತ ಹೇಳ್ತೀವಿ, ಅದು ಇನ್ನೂ ಸರಿಯಾಗಿ ಇದಾಗಿರೋದಿಲ್ಲ. ಸೊ ಅದಕ್ಕೆ ತೇಗಿಸಿದಷ್ಟು ತುಂಬಾ ಅನುಕೂಲ ಆಗ್ತದೆ.
1: ಇನ್ನೊಂದು ಮುಖ್ಯವಾದ ಪ್ರಶ್ನೆ ಅಂದ್ರೆ, ಕೆಲವರು ತಾಯಂದಿರಿಗೆ ಕ್ಯಾನ್ಸರ್ ನಂತ ಕಾಯಿಲೆ ಇರ್ಬೋದು ಅಥವಾ ಕಾಮಾಲೆ ಅಂತ ಕಾಯಿಲೆ ಇರ್ಬೋದು, ಅಂತ ಸಂದರ್ಭದಲ್ಲಿ ಅವರು ಮಗುವಿಗೆ ಹಾಲನ್ನು ಉಣಿಸ್ತಾರೆ.

0: ಹೌದಾ, ಎದೆ ಹಾಲನ್ನ
1: ಅಂದ್ರೆ ಕ್ಯಾನ್ಸರ್ ಅಂದ್ರೆ ಬ್ರೆಸ್ಟ್ ಕ್ಯಾನ್ಸರ್ ಇತ್ತು ಅಂದ್ರೆ ಯೂಶ್ವಲಿ ಆ ಟೈಮಲ್ಲಿ ಅವರು ನಿಜವಾಗ್ಲೂ ಪ್ರೆಗ್ನೆನ್ಸಿ ಆಗ್ಲಿಕ್ಕೇನೆ ಹೌದಾ ಇಲ್ವಾ ಅನ್ನೋದು ಪ್ರಶ್ನೆ ಬರ್ತದೆ. ಈಗ ಕ್ಯಾನ್ಸರ್ ಅಂದ್ರೆ ಆಲ್ರೆಡಿ ಅದು ದೊಡ್ಡ ಸಮಸ್ಯೆ ಅಂತಿರುವಾಗ ಆ ತಾಯಿ ಪ್ರೆಗ್ನೆಂಟ್ ಆಗಿ ಆ ಮಗು ಅಂದ್ರೆ ಅವಳದ್ದು ಲೈಫ್ ಎಕ್ಸ್ಪೆಕ್ಟೆನ್ಸಿ ಎಷ್ಟಿರ್ತದೆ ಗೊತ್ತಿರೋದಿಲ್ಲ,
2: ಗೊತ್ತಿರೋದಿಲ್ಲ ಅವರಿಗೆ ಕ್ಯಾನ್ಸರ್ ಇದೆ ಅಂತ ಗೊತ್ತಿರೋದಿಲ್ಲ. ಗರ್ಭಿಣಿ ಆಗಿರ್ತಾರೆ, ಹೆರಿಗೆನೂ ಆಗುತ್ತೆ ಅಂತ ಸಂದರ್ಭ.
1: ಯೂಶ್ವಲಿ ಯಾವ್ದು ಬ್ರೆಸ್ಟ್ ಅಲ್ಲಿ ಕ್ಯಾನ್ಸರ್ ಇರುತ್ತೆ ಆ ಬ್ರೆಸ್ಟ್ ಇಂದ ನಾವು ಹಾಲು ಕುಡಿಸ್ಲಿಕ್ಕೆ ಹೇಳೋದಿಲ್ಲ. ಇನ್ನೊಂದು ನಾರ್ಮಲ್ ಬ್ರೆಸ್ಟ್ ಇದ್ರೆ ಅದನ್ನ ಕುಡಿಸಬಹುದು ಅಂತ ಹೇಳ್ತೀವಿ.
2: ಬೇರೆ ಯಾವ್ದಾದ್ರು ಕ್ಯಾನ್ಸರ್ ಇದ್ರೆ,
1: ಬೇರೆ ಕ್ಯಾನ್ಸರ್ ಇದ್ರೆ ಅದಕ್ಕೂ ಹಾಲು ಕುಡಿಸೋದಕ್ಕೂ ಏನು ಸಂಬಂಧ ಇಲ್ಲ, ಸಂಬಂಧ ಇಲ್ಲ, ಕುಡಿಸಬಹುದು.
2: ಆಮೇಲೆ ಕಾಮಾಲೆ ಕಾಯಿಲೆ ಇದ್ದವರು,
1: ಕಾಮಾಲೆ ಕಾಯಿಲೆ ಅಂದ್ರೆ ಈಗ ಅದರಲ್ಲಿ ಎರಡು ತರದ್ ಬರ್ತದೆ, ಒಂದು ಹೆಪಟೈಟಿಸ್ ಬಿ ಅಂತ ಹೇಳ್ತೀವಿ ಮತ್ತೆ ಹೆಪಟೈಟಿಸ್ ಎ ಅಂತೇಳಿ. ಕಾಮಾಲೆ ಕಾಯಿಲೆಗೂ ಹಾಲು ಕುಡಿಸೋದಕ್ಕೂ ಏನು ಸಂಬಂಧ ಇಲ್ಲ, ಕುಡಿಸಬಹುದು. ಇನ್ನೊಂದು ಇದೇ ವಿಷಯಕ್ಕೆ ಬಂದಾಗ ಇನ್ನೊಂದು ಎರಡು ವಿಷಯ ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈಗ ಟಿ ಬಿ ಕಾಯಿಲೆ ನಿಮಗೆ ಗೊತ್ತಿರಬಹುದು, ಅದು ಯೂಶ್ವಲಿ ಮೊದಲೆಲ್ಲ ತುಂಬಾ ಜಾಸ್ತಿ ಇತ್ತು. ನಾವು ಮೆಡಿಸಿನ್ ಓದುವಾಗ ಹೇಳ್ತಾ ಇದ್ರು, ನಿಮ್ಗೆ ಟಿ ಬಿ ಚೆನ್ನಾಗಿ ಓದ್ತೀವಿ ಅಂದ್ರೆ ಯು ವಿಲ್ ನೋ ದ ಹೋಲ್ ಮೆಡಿಸನ್ ಅಂತ. ಅದೇ ತರ ಅಂದ್ರೆ ಯಾವ ಸಿಸ್ಟಮ್ನ ಬೇಕಾದ್ರೂ ಅದೇ ಎಫೆಕ್ಟ್ ಮಾಡಬಹುದು. ಟಿ ಬಿ ಕಾಯಿಲೆ ಇದ್ದಾಗ ಅದರಲ್ಲಿ ಕಫದಲ್ಲಿ ಬರುವಂತದ್ದು ಲಂಗ್ಸ್ ದ ಹೇಳ್ತೀವಿ ನಾವು, ಶ್ವಾಸಕೋಶದ ಟ್ಯೂಬರ್ಕ್ಯುಲೋಸಿಸ್ ಅಂತ, ಅದರಲ್ಲಿ ಓಪನ್ ಕೇಸಸ್ ಅಂತ ಹೇಳ್ತೀವಿ. ಅವಳು ದಿನ ಅದನ್ನ ಟಿ ಬಿ ಬ್ಯಾಸಿಲೈನ ಅವಳು ಸ್ಪೂಟಮ್ ಅಲ್ಲಿ ಕೆಮ್ಮಿದಾಗೆಲ್ಲ ಬರ್ತಾ ಇರ್ತದೆ. ಆ ತರ ಇದ್ದಾಗ ಆ ತಾಯಂದಿರಿಗೆ ಯೂಶ್ವಲಿ ಪಾಸಿಟಿವ್ ಕೇಸಸ್ ಗೆ ಮೊದಲೆಲ್ಲ ಹೇಳ್ತಾ ಇದ್ರು ತಾಯಿ ಹಾಲನ್ನ ಉಣಿಸಬಾರ್ದು ಅಂತ. ಬಟ್ ಏನಾಯ್ತು ಅಂದ್ರೆ ಈಗ ತಾಯಿ ಹಾಲು ಉಣಿಸದೆ ಇದ್ದಾಗ ಎಷ್ಟೊಂದು ಮಕ್ಕಳು ಬೇರೆ ಇನ್ಫೆಕ್ಷನ್ ಗಳಿಂದ ಡೆತ್ ಆಗ್ತಾ ಇತ್ತು. ಅದಕ್ಕೆ ಗವರ್ನಮೆಂಟ್ ಆಫ್ ಇಂಡಿಯಾ ಏನ್ ಹೇಳಿದ್ರು, ಸೊ ಈಗ ತಾಯಿ ಹಾಲು ಉಣಿಸದೆ ಮಕ್ಕಳನ್ನ ಇನ್ಫೆಕ್ಷನ್ ಇಂದ ಸಾಯಿಸೋದಕ್ಕಿಂತ ಅವರೊಂದು ಪ್ರಿಕಾಷನ್ ತಗೊಂಡು ಫೀಡ್ ಮಾಡಿ ಅದನ್ನ ಮಗುನ ಉಳಿಸ್ಕೊಳ್ಳೋದು ಒಳ್ಳೇದು ಅಂತ. ಇದ್ರ ವಿಷಯಕ್ಕೆ ಪರವಾಗಿ ಆರ್ಟಿಫಿಷಿಯಲ್ ಫೀಡ್ ಅಲ್ಲಿ ಏನೇನ್ ಪ್ರಾಬ್ಲಮ್ ಗಳಾಗ್ತದೆ ಅಂತ ಅಂದ್ರೆ, ನಾವು ಈಗ ಒಂದು ಬಾಟ್ಲ್ ಅಲ್ಲಿ ಹಾಲು ಕೊಡಿಸ್ಬೇಕು ಅಂತ ಹೇಳಿದ್ರೆ ಹಾಲ್ನ ತರಬೇಕು, ಹಸುವಿನ ಹಾಲು ತರಬೇಕು ಅಥವಾ ಫಾರ್ಮಲ್ ಫೀಡ್ಸ್ ಗಳನ್ನ ತರಬೇಕು, ಅದಕ್ಕೆ ದುಡ್ಡು ಖರ್ಚು ಮಾಡಬೇಕು, ಅಂಡ್ ಎರಡು ಅಥವಾ ಮೂರು ಸೆಟ್ ಬಾಟ್ಲ್ ನ ಇಟ್ಕೋಬೇಕು. ಅದನ್ನ ಪ್ರತಿ ಸರಿ ಕೊಡುವಾಗ ಚೆನ್ನಾಗಿ ಬಾಯ್ಲ್ ಮಾಡಿ, ಈಗ ನಾವು ಈಗ ಎಷ್ಟೊಂದ್ ಸರಿ ನಾವು ಅಡಿಗೆ ಮಾಡಿ ಬಡಿಸುವಾಗ ನಮ್ ಕೈ ಎಷ್ಟು ಸ್ವಚ್ಛತೆ ಇರ್ತದೆ ಗೊತ್ತಿಲ್ಲಲ್ಲ, ಹಂಗೆ ಹಾಲು ಉಣಿಸುವಾಗ ಬಾಟ್ಲ್ ಅಲ್ಲಿ ಏನಾದ್ರೂ ಸರಿಯಾಗಿ ನಾವು ಬಾಯ್ಲ್ ಮಾಡದೆ ಇದು ಏಸೆಪ್ಟಿಕ್ ಪ್ರಿಕಾಷನ್ಸ್ ನ ತಗೊಳ್ಳದೇ ಇದ್ರೆ ಮಗು ಅತಿಸಾರ ಬೇದಿ ಆಗ್ಬೋದು, ರೋಟಾ ವೈರಸ್ ಇನ್ಫೆಕ್ಷನ್ ಅಂತೆಲ್ಲ ಆಗ್ತದೆ. ಅವಾಗಿ ಎಷ್ಟೊಂದು ಮಕ್ಕಳು ಅದರಿಂದ ಸಾಯ್ತಾ ಇದ್ರು. ಅದಕ್ಕೆ ಟಿ ಬಿ ಕೇಸಸ್ ಅಲ್ಲೂ ಇದನ್ನ ಅಡ್ವೈಸ್ ಮಾಡಿದ್ರು. ಇನ್ನೊಂದು ಏನಂದ್ರೆ ಎಚ್ ಐ ವಿ ಕೇಸಸ್ಗಳು ಗೊತ್ತಿರ್ಬೋದು, ಈಗ ರ್ಯಾಂಪಂಟ್ ಆಗಿದೆ ಅದು, ಅಂದ್ರೆ ಲೈಫ್ ಸ್ಟೈಲ್ ಚೇಂಜಸ್, ಸಮ್ ಅದರ್ ರೀಸನ್ಸ್. ಅದಕ್ಕೆ ಏನ್ ಹೇಳ್ತೀವಿ, ನಾವು ಒಂದು ಗರ್ಭಿಣಿ ಹೆಂಗಸು ಎಚ್ ಐ ವಿ ಅಲ್ಲಿ ಬಂದಾಗ ಅವ್ರಿಗೆ ಗರ್ಭಿಣಿ ಇರೋ ಟೈಮಲ್ಲೇನೆ ಅವ್ರಿಗೆ ಆಪ್ಷನ್ ಕೇಳ್ತೀವಿ. ಅವರು ಒಂದ ಎರಡನ್ನ ಸೆಲೆಕ್ಟ್ ಮಾಡ್ಕೋಬಹುದು, ಅವರು ಫುಲ್ ಬ್ರೆಸ್ಟ್ ಫೀಡಿಂಗ್ ನೇ ಮಾಡ್ತೀವಿ ಅಂತ ಸೆಲೆಕ್ಟ್ ಮಾಡ್ಕೊಳ್ಬಹುದು, ಎಕ್ಸ್ಕ್ಲೂಸಿವ್ ಬ್ರೆಸ್ಟ್ ಫೀಡಿಂಗ್ ಅಥವಾ ಫಾರ್ಮುಲಾ ಫೀಡ್. ಅವ್ರು ಹೆಂಗೆ ಈಗ ನಾವು ಇಲ್ಲಿ ಆರು ತಿಂಗಳು ಕುಡಿಸ್ಬಿಟ್ಟು ನೆಕ್ಸ್ಟ್ ಎರಡನ್ನು ಮಿಕ್ಸ್ ಮಾಡಕ್ ಹೇಳ್ತೀವಲ್ಲ ಬೇರೆ ನಾರ್ಮಲ್ ಅವರಿಗೆ, ಇದರಲ್ಲಿ ಆತರ ಆಪ್ಷನ್ ಇಲ್ಲ. ಐದರ್ ಶಿ ಶುಡ್ ಗೋ ಫಾರ್ ಎಕ್ಸ್ಕ್ಲೂಸಿವ್ ಬ್ರೆಸ್ಟ್ ಫೀಡಿಂಗ್ ಆರ್ ಆರ್ಟಿಫಿಷಿಯಲ್ ಫೀಡ್ಸ್. ಎಕ್ಸ್ಕ್ಲೂಸಿವ್ ಬ್ರೆಸ್ಟ್ ಫೀಡಿಂಗ್ ಕೊಟ್ಬಿಟ್ಟು ಅದ್ರ ಜೊತೆಗೆ ಒಂದು ಹಾಲು ನೀರು ಕೊಡೋದು ಏನು ಕೊಡಂಗಿಲ್ಲ, ಬರೀ ಪ್ಯೂರ್ಲಿ ಸಿಕ್ಸ್ ಮಂತ್ಸ್ ಅವ್ರು ಎಕ್ಸ್ಕ್ಲೂಸಿವ್ ಬ್ರೆಸ್ಟ್ ಫೀಡಿಂಗ್ ಮಾಡಬೇಕು. ಇಲ್ಲಾಂದ್ರೆ ಅವರು ಬೇರೆ ಆರ್ಟಿಫಿಷಿಯಲ್ ಫೀಡ್ಸ್ ತಗೊಳ್ತೀವಿ ಅಂತಂದ್ರೆ ಅದು ಎಲ್ಲರಿಗೂ ಇದಾಗಲ್ಲ, ಅದಕ್ಕೊಂದು ಎಫಾಸ್ ಕ್ರೈಟೀರಿಯಾ ಅಂತ ಇದೆ. ಅಂದ್ರೆ ಅದನ್ನ ಆರ್ಟಿಫಿಷಿಯಲ್ ಫೀಡ್ಸ್ನ ಕೊಡಕ್ಕೆ ಅವಳಿಗೆ ಅಫೋರ್ಡಬಿಲಿಟಿ ಇದೆಯಾ, ಸೇಫ್ಟಿ ಇದೆಯಾ, ಅಂದ್ರೆ ಅದನ್ನ ಸ್ಟಾರ್ಟ್ ಮಾಡಿದ್ಮೇಲೆ ಸಸ್ಟೈನ್ ಮಾಡ್ಲಿಕ್ಕೆ ಆಗ್ತದ, ಸೇಫ್ಟಿ ಎಷ್ಟಿದೆ ಅದನ್ನೆಲ್ಲ ನೋಡಿಕೊಂಡು ಅವರು ಒಪ್ಕೊಳ್ತಾರೆ ಅಂತಂದ್ರೆ ಶಿ ಹಸ್ ಆಪ್ಟೆಡ್ ಫಾರ್ ಎಕ್ಸ್ಕ್ಲೂಸಿವ್ ಬ್ರೆಸ್ಟ್ ಫೀಡಿಂಗ್ ಅಂತ ಬರ್ಕೊಳ್ತೀವಿ, ಇಲ್ಲಾಂದ್ರೆ ಶಿ ಇಸ್ ಆಪ್ಟೆಡ್ ಫಾರ್ ಫಾರ್ಮುಲಾ ಫೀಡ್ಸ್ ಅಂತ ಬರ್ಕೊಳ್ತೀವಿ. ಅದರಲ್ಲಿ ಅವರು ಒಂದೇನೇ ಮಾಡಬೇಕು, ಎರಡನ್ನು ಮಿಕ್ಸ್ ಮಾಡೋಂಗಿಲ್ಲ. ಎರಡು ಮಿಕ್ಸ್ ಮಾಡಿದ್ರೆ ಆ ಹುಟ್ಟಿದ ಮಗುಗೆ ಮತ್ತೆ ಎಚ್ ಐ ವಿ ಇನ್ಫೆಕ್ಷನ್ ಬರೋ ಚಾನ್ಸಸ್ ಜಾಸ್ತಿ ಇರ್ತವೆ.
2: ಅಂದ್ರೆ ತಾಯಿಯ ಎದೆ ಹಾಲು ಏನಿದೆ ಅದು ಎಲ್ಲದಕ್ಕಿಂತ ಮುಖ್ಯ ಅಂತ.
1: ಹೌದು ಹೌದು
2: ಒಂದು ಥೀಮ್.
1: ಹೌದು ಹೌದು ಹೌದು.
2: ಈಗ ಸ್ತನ್ಯಪಾನ ಸಪ್ತಾಹದ ಸಂದರ್ಭದಲ್ಲಿ ಆಗಿರ್ಬೋದು ಅಥವಾ ನಿಮ್ಮ ಆಸ್ಪತ್ರೆಗೆ ಹೆರಿಗೆಗೆ ಬಂದಂತ ಸಂದರ್ಭ ಅಥವಾ ಯಾವುದೇ ಒಂದು ಚಿಕಿತ್ಸೆಗೆ ಬಂದಂತ ಸಂದರ್ಭ ಇರ್ಬೋದು, ಯಾವ ರೀತಿ ತಾಯಂದಿರಿಗೆ ಸ್ತನ್ಯಪಾನದ ಬಗ್ಗೆ ಮಾಹಿತಿಯನ್ನ ನೀಡುತ್ತೆ
1: ಅಂದ್ರೆ ಅದೇ ಗರ್ಭಿಣಿ ಇರುವಾಗನೇ ಹೇಳ್ತೀವಿ, ಅವ್ರು ಹಿಂಗೆ ಬ್ರೆಸ್ಟ್ ಅಲ್ಲಿ ಏನಾದ್ರು ಚೇಂಜಸ್ ಇದ್ರೆ ಅದನ್ನ ನೋಡ್ಕೊಳ್ಬೇಕು, ಕ್ಲೀನ್ ಆಗಿ ಇಟ್ಕೊಳ್ಬೇಕು, ಅದನ್ನೆಲ್ಲ ಹೇಳ್ತೀವಿ. ಮತ್ತೆ ಅದರದ್ದು ಇಂಪಾರ್ಟೆನ್ಸ್ ಏನು ಅಂತ ಹೇಳಿರ್ತೀವಿ. ಮತ್ತೆ ಡೆಲಿವರಿ ಆದ ನಂತರ ಎಷ್ಟು ಬೇಗ ನೀವು ಹಾಲು ಕುಡಿಸ್ತೀರಾ ಅಷ್ಟು ಒಳ್ಳೇದು ಅಂತ ಹೇಳ್ತೀವಿ. ಅಂಡ್ ಎಷ್ಟು ಬೇಗ ಇನಿಷಿಯೇಟ್ ಮಾಡ್ತೀವಿ, ತಾಯಿಗೂ ಒಳ್ಳೇದು ಮಗುವಿಗೂ ಒಳ್ಳೇದು. ಮತ್ತೆ ಯಾವ ತರ ಪ್ರಾಪರ್ ಆಗಿ ಅದನ್ನ ಮಗುನ ಹಾಲು ಕುಡಿಸುವಾಗ ಯಾವ ಬಂಗಿಲಿ ಕುಡಿಸ್ಬೇಕು, ಅದು ಮಗು ಚೆನ್ನಾಗಿ ಅಟ್ಯಾಚ್ಮೆಂಟ್ ಮಾಡ್ಕೊಂಡಿದ್ಯಾ ಅನ್ನೋದನ್ನ ಸುಲಭವಾಗಿ ಅವರಿಗೆ ತಿಳಿಸ್ಕೊಡ್ಬೇಕು. ಮತ್ತೆ ಅದರಿಂದ ತಿಳ್ಕೊಳ್ಳೋದ್ರಿಂದ ಅದು ಎಷ್ಟು ಪರಿಣಾಮಕಾರಿ ಆಗ್ತದೆ ಅನ್ನೋ ಉದ್ದೇಶವನ್ನು ಅವರಿಗೆ ಹೇಳಿಕೊಡ್ತೇವೆ. ಮತ್ತೆ ಏನಾದ್ರು ಪ್ರಾಬ್ಲಮ್ಗಳಿದ್ರೆ, ಇನ್ವರ್ಟೆಡ್ ನಿಪ್ಪಲ್ ಇದ್ರೆ ಅಥವಾ ಬ್ರೆಸ್ಟ್ ಅಲ್ಲಿ ಏನಾದ್ರು ಆಪ್ಸಿಸ್ ಆಗಿರೋದು ಆ ತರ ಎಲ್ಲ ಇತ್ತು ಅಂದ್ರೆ ಬೇಗ ವೈದ್ಯರಲ್ಲಿಗೆ ತೋರಿಸ್ಕೋಬೇಕು ಅಂತ ಹೇಳ್ತೀವಿ. ಅಥವಾ ಒಂದೊಂದ್ಸರಿ ಕಡಿಮೆ ಹಾಲು ಬಂತು ಅಂದ್ರೆ ಅದಕ್ಕೆ ನಾವು ಅವ್ರಿಗೆ ರಿಅಶ್ಯೂರ್ ಮಾಡಿರ್ತೀವಿ, ಈಗ ನಿಜವಾಗ್ಲೂ ಕಡಿಮೆ ಇದೆ ಅಂದ್ರೆ ಅದನ್ನ ಎನ್ಹಾನ್ಸ್ ಮಾಡ್ಲಿಕ್ಕೆ ಅವ್ರಿಗೆ ಫುಡ್. ಯೂಶ್ವಲಿ ನಾವು ಏನ್ ಹೇಳ್ತೀವಿ, ಅವರು ಗರ್ಭಿಣಿನಲ್ಲಿ ಯಾವ ವಸ್ತುಗಳನ್ನ ಖುಷಿಯಾಗಿ ತಿಂದಿರ್ತಾರೆ ಅದನ್ನ

0: ತಗೊಂಡ್ರೆ ಹೇಳ್ತಾರ ಬಸರಿ ಬೈಕಿ ಅಂತ ಆತರ, ಅದನ್ನ ಜಾಸ್ತಿ ತಗೊಂಡ್ರೆ ಅವ್ರಿಗೆ ಹಲ್ಪ್ ಚೆನ್ನಾಗಿ ಉತ್ಪತ್ತಿ ಆಗ್ತದೆ, ಅಂದ್ರೆ ಸೈಕಲಾಜಿಕಲಿ ಶೀಸ್ ವೆಲ್ ವರ್ಸ್ಡ್ ವಿತ್ ದೋಸ್ ಎಲಿಮೆಂಟ್ಸ್ ಅಂತ ಆಗ್ತದೆ.
1: ಪೌಷ್ಟಿಕ ಆಹಾರ ತಗೋಬೇಕು,
0: ಹಾಲು ಹಾಲು ಕೊಡ್ಬೇಕು. ಕೆಲವರು ಹಾಲು ಕೊಟ್ರೆ ಇದಾಗ್ತದೆ, ನಾವು ಹೇಳ್ತೀವಿ ಬೆಳಿಗ್ಗೆ ಒಂದ್ ಲೀಟರ್ ಸಾಯಂಕಾಲ ಒಂದ್ ಲೀಟರ್ ಹಾಲು ಕುಡಿ ನಿಮ್ಗೆ ಅನುಕೂಲ ಇದ್ರೆ ಅಂತ. ಮತ್ತೆ ಎಲ್ಲ ಅವರು ನಾರ್ಮಲ್ ಆಗಿ ವೆಜಿಟೇರಿಯನ್ಸ್ ಆದ್ರೆ ಏನ್ ವೆಜಿಟೇರಿಯನ್ ಫುಡ್ ತಗೊಳ್ತಾರೆ, ನಾನ್ ವೆಜಿಟೇರಿಯನ್ಸ್ ಆದ್ರೆ ಏನ್ ತಗೊಳ್ತಾರೆ, ರೆಗ್ಯುಲರ್ ಆಗಿ ಏನ್ ತಗೊಳ್ತಾರೆ ಅದನ್ನೇ ತಗೊಳ್ಬೇಕು ಅಂತ ಹೇಳ್ತೀವಿ.
1: ಒಳ್ಳೆಯ ಮಾತುಗಳನ್ನ ಹೇಳಿದ್ರಿ ನಮ್ಮ ತಾಯಂದಿರಿಗೆ ಈ ಸ್ತನ್ಯಪಾನ ಸಪ್ತಾಹದ ಸಂದರ್ಭದಲ್ಲಿ. ನಮ್ಮ ಎಲ್ಲ ತಾಯಂದಿರು ಇದನ್ನ ಕೇಳಿಸ್ಕೊಂಡು ಅವರು ತಮ್ಮ ಮಕ್ಕಳಿಗೆ ಒಂದು ಒಳ್ಳೆ ಭವಿಷ್ಯವನ್ನ ಕೊಡ್ತಾರೆ ಅಂತ ಅನ್ಕೊಳ್ತಾ ನಮ್ಮ ಇವತ್ತಿನ ಸಂವಾದವನ್ನ ಇಲ್ಲಿಗೆ ಮುಗಿಸೋಣ. ಬಹಳಷ್ಟು ಮಾಹಿತಿಯನ್ನ ಈ ಸಂದರ್ಭದಲ್ಲಿ ತಾವು ಹಂಚಿಕೊಂಡಿದ್ದೀರಾ, ಅದಕ್ಕಾಗಿ ನಮ್ಮ ಆಕಾಶವಾಣಿ ಪರವಾಗಿ ತಮಗೆ ಧನ್ಯವಾದಗಳು. ನಮಸ್ಕಾರ.
0: ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರ.
2: ಇದುವರೆಗೆ ಸ್ತನ್ಯಪಾನ ಸಪ್ತಾಹದ ಸಂದರ್ಭದಲ್ಲಿ ಎದೆಹಾಲಿನ ಮಹತ್ವ ಈ ಬಗ್ಗೆ ವಿರಾಜಪೇಟೆ ಸಾರ್ವಜನಿಕ ಆಸ್ಪತ್ರೆಯ ಸ್ತ್ರೀರೋಗ ವಿಭಾಗದ ಹಿರಿಯ ತಜ್ಞರಾದ ಡಾಕ್ಟರ್ ರಾಜೇಶ್ವರಿ ಬಿಕೆ ಅವರೊಂದಿಗೆ ನಡೆಸಿದ ಸಂದರ್ಶನವನ್ನು ಕೇಳಿದಿರಿ. ಸಂದರ್ಶಕರು ವಿದ್ಯಾರಾವ್ ಕೆಎಲ್. ಇದಾಗಿತ್ತು ಇವತ್ತಿನ ಮಹಿಳಾ ಲೋಕ. ನಿರ್ವಹಣೆ ಪಿಎಂ ಜಗದೀಶ್. ಕೇಳುಗರೆ, ಮುಂದಿನ ಮಹಿಳಾ ಲೋಕದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.

ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು. ಆಕಾಶವಾಣಿ ಮಡಿಕೇರಿ ಚಿತ್ರಕಾವೇರಿ, ನಿಮ್ಮ ಮೆಚ್ಚಿನ ಚಿತ್ರಗೀತೆಗಳ ನೇರ ಫೋನ್ ಇನ್.

0: ರಸ ಪ್ರಶ್ನೆಗಳಿಗೆ ಆಧರಿಸಿದ ಚಿತ್ರಕಾವೇರಿ ನೇರ ಫೋನಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಶ್ರೋತೃಗಳೇ, ನಮ್ಮ ಕೇಳುಗರು ಕರೆ ಮಾಡಬೇಕಾದ ದೂರವಾಣಿ ಸಂಖ್ಯೆ 08272228558, 08272228558. ಈಗ ಕಾರ್ಯಕ್ರಮದ ಮೊದಲ ಕರೆ ಯಾರಿದ್ದಾರೆ ಅಂತ ನೋಡುವ. ಹಲೋ,
1: ನಮಸ್ತೆ ಮೇಡಮ್.
0: ಹಲೋ,
1: ನಮಸ್ತೆ ಮೇಡಮ್. ನಮಸ್ತೆ ಮೇಡಮ್.
0: ಹಲೋ,
1: ನಮಸ್ತೆ ಮೇಡಮ್.
0: ಹಲೋ,
1: ನಮಸ್ತೆ ಮೇಡಮ್.
0: ಹಲೋ,
1: ನಮಸ್ತೆ ಮೇಡಮ್. ಹಲೋ,
0: ಹಲೋ,
1: ನಮಸ್ತೆ ಮೇಡಮ್. ಹಲೋ, ಹಲೋ,
0: ಹಲೋ,
1: ನಮಸ್ತೆ ಮೇಡಮ್.
0: ಸ್ವಲ್ಪ ಜೋರಾಗಿ ಮಾತಾಡಿ.
1: ನಮಸ್ತೆ ಮೇಡಮ್.
0: ನಮಸ್ತೆ, ಯಾರು ಮಾತಾಡ್ತಿರೋದು?
1: ನಾನು ಪುಷ್ಪರಾಜ್ ಮಾತಾಡುದು ಮೇಡಮ್,
0: ಕಗ್ಗೊಂಡು ಪೈಸಾರಿಯಿಂದ. ಹೇಗಿದ್ದೀರಾ ಪುಷ್ಪರಾಜ್ ಅವರೇ?
1: ಚೆನ್ನಾಗಿದ್ದೀನಿ ಮೇಡಮ್.
0: ನಿಮ್ಮ ಧ್ವನಿ ಸ್ಟಾರ್ಟಿಂಗ್ ಅಲ್ಲಿ ಕೇಳ್ತಾನೆ ಇರಲಿಲ್ಲ.
1: ಹೌದು ಮೇಡಮ್.
0: ಹೇಗಿದೆ ನಿಮ್ಮ ಊರ್ ಕಡೆ ಮಳೆ?
1: ಮಳೆ ನಿನ್ನೆ ಇವತ್ತು ಸ್ವಲ್ಪ ಕಡಿಮೆ ಇದೆ ಮೇಡಮ್. ಮೊನ್ನೆ
0: ಇವತ್ತು ಸ್ವಲ್ಪ ಕಡಿಮೆ ಇದೆ.
1: ಹೌದು ಮೇಡಮ್.
0: ಸ್ವಲ್ಪ ಜೋರಾಗಿ ಮಾತಾಡ್ತೀರಾ?
1: ಜೋರಾಗಿ ಮಾತಾಡ್ತಿದ್ದೀನಿ ಮೇಡಮ್.
0: ಮಳೆ ಇರೋದ್ರಿಂದ ಸ್ವಲ್ಪ ಧ್ವನಿ ಅಷ್ಟು ಸ್ಲೋ ಆಗಿ ಕೇಳ್ತಾ ಇದೆ, ಎಲ್ಲ ದೂರದಿಂದ ಮಾತಾಡ್ತಾ ಇರುವಾಗ ಕೇಳಿಸುತ್ತೆ.
1: ಹೌದು ಮೇಡಮ್.
0: ಯಾವ್ದು ಗೀತೆ ಬೇಕಿತ್ತು ಇವತ್ತು ಪುಷ್ಪರಾಜ್ ಅವರಿಗೆ?
1: ಮೇಡಮ್, ಯಾರೇನಿ ಅಭಿಮಾನಿ ಚಿತ್ರದಲ್ಲಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಲತಾ ಹಂಸಲೇಖ ಅವರು ಆಡಿರುವ ಶೃಂಗಾರದ ಕಾವ್ಯವೋ ಆಗಿದೆ ಮೇಡಮ್.
0: ಎಸ್ ಪಿ ಬಿ ಮತ್ತು ಚಿತ್ರ ಹಾಡಿರುವ ಗೀತೆ ಅಲ್ವಾ?
1: ಚಿತ್ರ ಮೇಡಮ್. ಓಕೆ ಮೇಡಮ್.
0: ಚಿತ್ರ ಹಾಡಿರುವ ಗೀತೆ.

0: ಓಕೆ ಮೇಡಮ್.
1: ಈಗ ರಸಪ್ರಶ್ನೆಯನ್ನ ಕೇಳಲ ನಿಮಗೆ.
0: ಓಕೆ ಮೇಡಮ್.
1: ತುಂಬ ಚಿತ್ರಗೀತೆಗಳನ್ನ ಕೇಳ್ತಾ ಇರ್ತೀರಲ್ವ ನೀವು,
0: ಹೌದು ಮೇಡಮ್.
1: ಅದಕ್ಕೆ ಸಂಬಂಧಪಟ್ಟಾಗಿ ಒಂದು ಪ್ರಶ್ನೆ.
0: ಓಕೆ ಮೇಡಮ್.
1: ಅಪಾರ ಕೀರ್ತಿ ಗಳಿಸಿ ಮೆರೆಯುವ ಭವ್ಯನಾಡಿದು, ಕರ್ನಾಟಕವಿದುವೇ ನೃತ್ಯ ಶಿಲ್ಪಕಲೆಯ ಬೀಡಿದು ಅಂತ ಒಂದು ಹಾಡಿದೆ, ಕೇಳಿದಿರಾ?
0: ಕೇಳಿದ್ದೀನಿ ಮೇಡಮ್.
1: ಈ ಜನಪ್ರಿಯ ಸುಮಧುರ ಗೀತೆ ಯಾವ ಚಿತ್ರದ್ದು ಅಂತ ನಿಮ್ಮ ಪ್ರಶ್ನೆ.
0: ಮೇಡಮ್, ವಿಜಯನಗರದ ವೀರಪುತ್ರ ಚಿತ್ರದ ಮೇಡಮ್.
1: ಸರಿಯಾದ ಉತ್ತರನ ನೀಡಿದಿರಾ ಪುಷ್ಪರಾಜ್ ಅವರೇ. ತುಂಬಾ ಚಿತ್ರಗೀತೆಗಳನ್ನ ಕೇಳ್ತಾ ಇರ್ತೀರಾ, ಹಾಗಾಗಿ ಗೊತ್ತಿತ್ತಲ್ವಾ?
0: ಹೌದು ಮೇಡಮ್.
1: ಸರಿಯಾದ ಉತ್ತರವನ್ನ ನೀಡಿದಿರಾ ಪುಷ್ಪರಾಜ್ ಅವರೇ. ನಿಮ್ಮ ಮೆಚ್ಚಿನ ಗೀತೆ ಬರ್ತಾ ಇದೆ ಕೇಳಿ, ಕರೆ ಮಾಡಿದಕ್ಕೆ ಧನ್ಯವಾದಗಳು ಸರ್.
0: ನಮಸ್ತೆ ಮೇಡಮ್.
1: ನಮಸ್ತೆ.

0: ನಗರದ ವೀರಪುತ್ರ ಚಿತ್ರದ ಮೇಡಮ್.
1: ಸರಿಯಾದ ಉತ್ತರನ ನೀಡಿದಿರಾ ಪುಷ್ಪರಾಜ್ ಅವರೇ. ತುಂಬಾ ಚಿತ್ರಗೀತೆಗಳನ್ನ ಕೇಳ್ತಾ ಇರ್ತೀರಾ, ಹಾಗಾಗಿ ಗೊತ್ತಿತ್ತಲ್ವಾ.
0: ಹೌದು ಮೇಡಮ್.
1: ಸರಿಯಾದ ಉತ್ತರವನ್ನು ನೀಡಿದಿರಾ ಪುಷ್ಪರಾಜ್ ಅವರೇ. ನಿಮ್ಮ ಮೆಚ್ಚಿನ ಗೀತೆ ಬರ್ತಾ ಇದೆ ಕೇಳಿ, ಕರೆ ಮಾಡಿದಕ್ಕೆ ಧನ್ಯವಾದಗಳು ಸರ್.
0: ನಮಸ್ತೆ ಮೇಡಮ್.
1: ನಮಸ್ತೆ.

0: ಮುಂದಿನ ಕರೆ ಯಾರಿದ್ದಾರೆ ಅಂತ ನೋಡುವ. ಹಲೋ ಹಲೋ
1: ಹಲೋ ಮೇಡಮ್, ನಮಸ್ತೆ.
0: ನಮಸ್ತೆ, ಯಾರು ಮಾತಾಡ್ತಿರೋದು?
1: ಇದು ಮರಗೋಡಿನಿಂದ ಬೇಬಿ ಐಕೊಳ್ಳದಿಂದ.
0: ಮರಗೋಡಿಂದ ಬೇಬಿ ಐಕೊಳ್ಳಿಂದ? ಯಾವ ಎರಡು ಊರು ಹೇಳ್ತಿದ್ದೀರ? ಯಾವ ಊರು ನಿಮ್ದು?
1: ಎರಡು ಎರಡು ಊರು.
0: ಈಗ ಮರಗೋಡು ಐಕೊಳ್ಳ ಮಧ್ಯದಲ್ಲಿದ್ದೀರಾ ಬೇಬಿಯವರು?
1: ಹೌದು.
0: ಈಗ ಯಾವುದು ನಿಮ್ದು ವಿಲೆ ಗ್ರಾಮ ಯಾವುದು? ಐಕೊಳ್ಳನ್ನ ಮರಗೋಡ?
1: ಮರಗೋಡು.
0: ಮರಗೋಡು
1: ಹೌದು.
0: ಬಲಕ್ಕೆ ಮರಗೋಡು, ಎಡಕ್ಕೆ ಐಕೊಳ್ಳನ?
1: ಐಕೊಳ್ಳ. ಹೌದು.
0: ಯಾವ ಗೀತೆಗೋಸ್ಕರ ಫೋನ್ ಮಾಡಿದಿರಿ ಇವತ್ತು?
1: ನನಗೆ ಮುತ್ತಿನಾರದಿಂದ ಮಡಿಕೇರಿ ಸಿಪಾಯಿ ಬೇಕಿತ್ತು ಮೇಡಮ್.
0: ಮಡಿಕೇರಿ ಸಿಪಾಯಿ? ಮುತ್ತಿನಾರ ಚಿತ್ರ ನೋಡಿದಿರಾ?
1: ನೋಡಿದ್ದೀನಿ ಮೇಡಮ್.
0: ನೋಡಿದ್ದೀರಾ?
1: ನೋಡಿದ್ದೀನಿ.
0: ಇವತ್ತು ಆಷಾಢ 18. ಏನು ಕಕ್ಕಡ 18 ಅಲ್ವಾ?
1: ಹೌದು ಮೇಡಮ್.
0: ಏನು ಮಾಡಿದ್ದೀರಾ ಸ್ಪೆಷಲ್?
1: ಪಾಯಸ ಮಾಡಿದ್ದೀನಿ ಮೇಡಮ್.
0: ಮದ್ದು ಪಾಯಸ ಮಾಡಿದ್ದೀರಾ?
1: ಮದ್ದು ಪಾಯಸ ಮಾಡಿ ಮಕ್ಕಳಿಗೆ ಕೊಟ್ಟಿದ್ದೀನಿ.
0: ನೀವು ತಿನ್ನಲಿಲ್ವಾ ಇನ್ನು?
1: ಇನ್ನು ತಿನ್ಬೇಕು ಮೇಡಮ್.
0: ಹ್ಞೂ.
1: ಮತ್ತೆ ಕನಿಲೆ ಸಾರು ರೊಟ್ಟಿ.
0: ಓ, ಕನಿಲೆ ಸಾರು ರೊಟ್ಟಿ. ಏಡಿ ಸಾರು ಮಾಡಿಲ್ವಾ?
1: ಪಾಯಸಕ್ಕೆ
0: ಏಡಿ ಸಾರು ಮಾಡ್ಲಿಲ್ವಾ ಅಂತ?
1: ಏಡಿ ಸಾರು ಮೊನ್ನೆ ಮಾಡಿದ್ವಿ ಸರ್. ಮೇಡಮ್ ಮೇಡಮ್
0: ಮಾಡಿದ್ರಿ.
1: ಹೌದು.
0: ಈಗ ಆಷಾಢ ಆಟಿ ಮಾಸದಲ್ಲಿ ಏನೇನು ಮಾಡ್ಬೇಕು ಅದೆಲ್ಲ ಮಾಡಾಯ್ತು.
1: ಮಾಡಿದೀವಿ ಮೇಡಮ್.
0: ಹ್ಞೂ. ಇವತ್ತು ನಿಮಗೆ ಯಾವ ಗೀತೆ ಅಂದ್ರಿ? ಮುತ್ತಿನ ಹಾರ ಚಿತ್ರದ ಪ್ರಸಾರ ಮಾಡುವ? ಆಯ್ತು, ಪ್ರಸಾರ ಮಾಡುವ. ಈಗ ಮಡಿಕೇರಿಯಲ್ಲಿರುವ ಓಂಕಾರೇಶ್ವರ ಟೆಂಪಲ್ ನೋಡಿದಿರ ನೀವು?
1: ನೋಡಿದೀವಿ ಮೇಡಮ್.
0: ಬರ್ತಾ ಇರ್ತೀರಾ?
1: ನಮ್ಮ ಮದುವೆ ಅಲ್ಲೇ ಆಗಿದೆ ಮೇಡಮ್.
0: ಓಹೋ, ನಿಮ್ಮ ಮದುವೆ ಕೂಡ ಅಲ್ಲೇ ಆಗಿರೋದು.
1: ಹೌದು.
0: ಆಯ್ತು ಬೇಬಿ ಅವರೇ, ಈಗ ಮಡಿಕೇರಿಯಲ್ಲಿರುವ ಓಂಕಾರೇಶ್ವರ ದೇವಾಲಯವನ್ನು ಕಟ್ಟಿಸಿದ ರಾಜ ಯಾರು ಅಂತ ನಿಮ್ಮ ಪ್ರಶ್ನೆ. ಗೊತ್ತಾಗ್ತಾ ಇಲ್ಲ, ಮರ್ತು ಬಿಟ್ಟ? ಹ್ಮ್, ಮರ್ತೋಯ್ತು, ಗೊತ್ತಿತ್ತು. ಯಾರು ಸಹಾಯ ತಗೊಳ್ತೀರಾ ಅಥವಾ ನಾನು ಹೇಳ್ಬಿಡ್ಲ ಉತ್ತರ? ಲಿಂಗರಾಜೇಂದ್ರ ಅವರು. ಓಂಕಾರೇಶ್ವರ ದೇವಾಲಯವನ್ನು ಕಟ್ಟಿಸಿದ ರಾಜ ಲಿಂಗರಾಜೇಂದ್ರ.
1: ಆಯ್ತು ಮೇಡಮ್.
0: ಕರೆ ಮಾಡಿದಕ್ಕೆ ಧನ್ಯವಾದಗಳು ಬೇಬಿ ಅವರೇ. ನಿಮ್ಮ ಮೆಚ್ಚಿನ ಗೀತೆ ಬರ್ತಾ ಇದೆ ಕೇಳಿ.
1: ಆಯ್ತು ಮೇಡಮ್. ಯಾರು ಎಲ್ಲರಿಗೋಸ್ಕರ?
0: ಆಯ್ತು, ನಿಮ್ಮ ಮೆಚ್ಚಿನ ಸ್ನೇಹಿತರಿಗೋಸ್ಕರ, ಎಲ್ಲರಿಗೋಸ್ಕರ ಬರ್ತಾ ಇದೆ ಕೇಳಿ.
1: ಆಯ್ತು ಮೇಡಮ್.
0: ನಮಸ್ತೆ.

0: ಮುಂದಿನ ಕರೆ. ಹಲೋ ಹಲೋ,
1: ನಮಸ್ತೆ ಮೇಡಮ್.
0: ನಮಸ್ತೆ, ಯಾರು
1: ನಾನು ದಿನೇಶ್
0: ಮಾತಾಡ್ತಿರೋದು?
1: ಹಾಲೇರಿ ಸೋಮಾಪೇಟೆ ಮಾತಾಡ್ತಾ ಇದ್ದೀನಿ.
0: ಸೋಮಾಪೇಟೆಯಿಂದ ದಿನೇಶ್ ಹಾಲೇರಿ ಅವರು. ತುಂಬಾ ಟೈಮ್ ಆಯ್ತು
1: ಹೌದು
0: ನಿಮ್ಮ
1: ಮೇಡಮ್.
0: ಜೊತೆ ಮಾತಾಡದೆ.
1: ಹೌದು ಮೇಡಮ್,
0: ಇವತ್ತು ಮಳೆ ಜಾಸ್ತಿನಾ ಕಡಿಮೆನಾ ಸೋಮಾಪೇಟೆಯಲ್ಲಿ?
1: ಮೇಡಮ್ ಇವತ್ತು ಮಳೆನೇ ಇಲ್ಲ, ಲೆಕ್ಕ ನೋಡಿದ್ರೆ ನೆನ್ನೆ ಹೋಗಿದ್ರೆ ಇವತ್ತು ಮಳೆನೇ ಇಲ್ಲ.
0: ಎಷ್ಟಾಯ್ತು ಈ ಸಲ ಮಳೆ ನಿಮ್ಮಲ್ಲಿ?
1: ಮಳೆ ನಮ್ಮಲ್ಲಿ ಹೆಚ್ಚು ಕಡಿಮೆ ಒಂದು 20 ಇಂಚ್ ಆಗ್ಬೇಕು ಮೇಡಮ್. ತುಂಬಾ
0: 20?
1: 50% ಕಡಿಮೆ ಆಗ್ಬಿಟ್ಟಿದೆ,
0: ಕಡಿಮೆ ಕಳೆದ ವರ್ಷಕ್ಕೆ ಹೋಲಿಸಿದ್ರೆ.
1: ಕಳ್ಕೊ ಹೋಲಿಸಿದ್ರೆ ಕಡಿಮೆ
0: ಹ್ಮ್ ಹ್ಮ್ ಹ್ಮ್ ಹ್ಮ್
1: ಇವತ್ತು
0: ಇವತ್ತು
1: ನೋಡಿದ್ರೆ ಜಾಸ್ತಿ ಮಳೆ ಆಗಬೇಕು. ವಾಸ್ತವ ಹತ್ರ ಮಾಡಿದೆ, ಮಳೆ ಜಾಸ್ತಿ ಅನ್ಸಾರೆ.
0: ಹಾಂ, ಹೌದು ಹೌದು.
1: ಹ್ಞೂ,
0: ಆರ್ಟಿ
1: ಮಳೆನೇ
0: ಹದಿನೆಂಟು
1: ಸೂಚನೆ
0: ಇವತ್ತು.
1: ಇಲ್ಲ. ಹಾಂ,
0: ಆರ್ಟಿ ಹದಿನೆಂಟು ಇವತ್ತು. ಏನು ಸ್ಪೆಷಲ್ ನಿಮ್ಮನೇಲಿ?
1: 18 ಮೇಡಮ್. ಹೌದು,
0: ಸ್ಪೆಷಲ್ ಎಲ್ಲ
1: ಇವತ್ತು
0: ತಿಂದಾಯ್ತಾ?
1: ಮಾಡಿ ಸಂಜೆ ಪಾಯಸ ಮಾಡ್ತಾರೆ ಮಿಸ್ಸಸ್.
0: ಹಾಂ, ಇನ್ನೂ ತಿನ್ನಬೇಕು.
1: ಹಾಂ, ತಿನ್ಬೇಕು, ಒಂದು 7 ಗಂಟೆ ತಿನ್ಬೇಕು.
0: ಯಾವಾಗ ಗೀತೆ ಬೇಕಿತ್ತು ಇವತ್ತು ದಿನೇಶ್ ಅವರಿಗೆ?
1: ಮೇಡಮ್ ನನಗೆ ಭಕ್ತ ಕನಕದಾಸ ಚಿತ್ರದಲ್ಲಿ
0: ಹ್ಞೂ
1: ಪಿ ಬಿ ಶ್ರೀನಿವಾಸ್ ಮತ್ತೆ ಪಿ ಶಿಶಿರ ಹಾಡಿದ್ದು ಶೃಂಗಾರಶೀಲ ಸಂಗೀತ ಅಲ್ಲೋ ಅಲ್ಲ
0: ಹಳೆ
1: ಹಾನಿ
0: ಗೀತೆ,
1: ಪ್ರಸಾದ ಮಾಡಿ ಮೇಡಮ್.
0: ಹಳೆ ಗೀತೆ ಅಲ್ವಾ?
1: ಹಳೆ ಗೀತೆ. ಹೌದು,
0: ಈಗ ಪ್ರಶ್ನೆಯನ್ನು ಕೇಳಲ ನಿಮಗೆ.
1: ಕೇಳಿ ಮೇಡಮ್.
0: ಕೊಡಗಿನ ಗಾಂಧಿ ಎಂದು ಯಾರನ್ನ ಕರೀತಾರೆ ಅಂತ?
1: ಬಂದೆ ಬಿಳಿಯಪ್ಪನವರ.
0: ಹೌದು, ಉತ್ತರ ಸರಿಯಾಗಿದೆ ದಿನೇಶ್ ಅವರೇ.
1: ಥ್ಯಾಂಕ್ ಯು ಮೇಡಮ್,
0: ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ನಿಮ್ಮ ಮೆಚ್ಚಿನ ಗೀತೆಯನ್ನು ಪ್ರಸಾರ
1: ಧನ್ಯವಾದಗಳು.
0: ಮಾಡ್ತೇವೆ. ಥ್ಯಾಂಕ್ ಯು ಸರ್.
1: ಶುಭಾಶಯಗಳು.
0: ಥ್ಯಾಂಕ್ ಯು ಸರ್.

0: ಇನ್ನು ಕಾರ್ಯಕ್ರಮದ ಕೊನೆಯ ಕರೆ ಯಾರಿದ್ದಾರೆ ಅಂತ ನೋಡುವ. ಹಲೋ, ನಮಸ್ತೆ, ಯಾರು ಮಾತಾಡ್ತಿರೋದು?
1: ನಾನು ಮರಗೋಡಿನಿಂದ ರಾಧಾ ಡಾಲ್ ಮೇಡಮ್.
0: ರಾಧಾ ಡಾಲು,
1: ಹೌದು ಮೇಡಮ್.
0: ಹೇಗಿದ್ದೀರಾ?
1: ಚೆನ್ನಾಗಿದ್ದೀನಿ ಮೇಡಮ್, ನೀವು ಹೇಗಿದ್ದೀರಾ?
0: ಎಲ್ಲರೂ ಕೂಡ ಚೆನ್ನಾಗಿದ್ದೇವೆ. ಆಷಾಢದ್ದು ಆಟಿ ಪಾಯಸ ಎಲ್ಲ ಆಯ್ತಾ?
1: ಆಯ್ತು ಮೇಡಮ್, ಮಾಡ್ತಾ ಇದ್ದೀನಿ.
0: ಇನ್ನೂ ಆಗಿಲ್ಲ.
1: ಆಗಿಲ್ಲ. ಆಟಿ ಹಬ್ಬದ ಶುಭಾಶಯಗಳು ಮೇಡಮ್.
0: ಥ್ಯಾಂಕ್ ಯು. ನಿಮಗೂ ಕೂಡ ಆಟಿ ಹಬ್ಬದ ಶುಭಾಶಯಗಳು.
1: ಮೇಡಮ್,
0: ಏನ್ ಮಾಡಿದ್ರಿ ಇವತ್ತು? ಅನ್ನ ಮಾಡಿದ್ರ, ಪಾಯಸ ಮಾಡಿದ್ರ?
1: ಪಾಯಸ ಮಾಡ್ತಾ ಇದ್ದೀನಿ ಮೇಡಮ್.
0: ಪಾಯಸ ಮಾಡೋದು? ನೀವು ಬೇರೆ ಬೇರೆ ಏನೆಲ್ಲ ಮಾಡ್ತೀರಾ ರಸದಿಂದ?
1: ಕಣ್ಣಿನ ಸಾರು
0: ಅಲ್ಲಲ್ಲ, ಏಡಿ ಸರ್ ಎಲ್ಲ ಸಿಕ್ತು ಮಾಡಿದ್ದೀರಾ?
1: ಮಾಡಿದೀವಿ ಮೇಡಮ್, ಇವತ್ತಿಗೆ ಸಿಕ್ತಿಲ್ಲ. ಇವತ್ತಿಗೆ ಪಾಯಸ.
0: ಆಟಿ ತಿಂಗಳಲ್ಲಿ ಏನೇನು ಮಾಡ್ಬೇಕು ಎಲ್ಲ ಮಾಡಿದ್ದೀರಾ?
1: ಮಾಡಿದೀವಿ
0: ಮೇಡಮ್. ಹ್ಮ್. ಇವತ್ತು ಯಾವ ಗೀತೆ ಬೇಕು ನಿಮ್ಗೆ
1: ಮೇಡಮ್? ನೀ ಬರದೆ ಕಾದಂಬರಿ ಚಿತ್ರದಲ್ಲಿ ಮೇಡಮ್, ಎಸ್ ಜಾನಕಿ, ಎಸ್ ಬರವಣಾಡಿತ್ತು.
0: ಹ್ಮ್.

0: ಮೇಡಮ್, ಈಗಿದ್ದೆ ಕರ್ನಾಟಕದ ಜನತೆಗೆ ನಿಮ್ಮ ಆಕಾಶವಾಣಿ ನೀಡಿದ್ದೆ ಹೇಳ್ತೀನಿ ಮೇಡಮ್.
1: ಖಂಡಿತ ಪ್ರಸಾರ ಮಾಡ್ತೀವಿ. ಈಗ ಸಮಯದ ಅಭಾವ ಇರೋದ್ರಿಂದ ರಸಪ್ರಶ್ನೆ ಏನಿರುತ್ತೆ ಕೇಳಲಿಕ್ಕೆ ಆಗಲ್ಲ. ನನ್ನ ನೆಚ್ಚಿನ ಗೀತೆಯನ್ನು ಪ್ರಸಾರ ಮಾಡ್ತೀನಿ ರಾಧಾ ಅವರೇ. ಕರೆ ಮತ್ತೆ ಧನ್ಯವಾದಗಳಮ್ಮ.

ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಕೇಳುಗರೆ, ಇನ್ನು ನಿಲಯದಿಂದ ಇನ್ನು ಮುಂದೆ ಹಾಗೂ ನಾಳೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ವಿವರ ಇನ್ನು ಮುಂದೆ 6:30 ಬೆಂಗಳೂರು ಕೇಂದ್ರದಿಂದ ಜಿಲ್ಲಾ ವಾರ್ತಾ ಪತ್ರ, 6:51 ಕೃಷಿ ರಂಗದಲ್ಲಿ ಮಳೆಗಾಲದಲ್ಲಿ ಜೇನು ಕುಟುಂಬಗಳ ನಿರ್ವಹಣೆ ಕುರಿತು ಡಾಕ್ಟರ್ ರಘುಪತಿ ಕೆಂಚಾರೆಡ್ಡಿಯವರೊಂದಿಗೆ ಸಂದರ್ಶನ, 7:20 ಸುದ್ದಿ ಜೊಂಪೆ, ಪ್ರಾಯೋಜಕರು ಉದ್ಯಮಿ ಹಾಗೂ ಸಮಾಜ ಸೇವಕ ಎಡಿಕೇರಿ ಪ್ರಸನ್ನ, 7:29 ಸುದ್ದಿ ಸಮಾಚಾರ, ಪ್ರಾಯೋಜಕರು ಸ್ಯಾನ್ಸಿಟಿ ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್, 7:45 ಭಾವಗೀತೆಗಳು, 8:00 ಬೆಂಗಳೂರು ಕೇಂದ್ರದಿಂದ ಸಿರಿಗಂಧ ಚಿತ್ರಗೀತೆಗಳ ಸಂವಾದಾತ್ಮಕ ಕಾರ್ಯಕ್ರಮ, 9:15 ಭಾವಗೀತೆಗಳು, 9:30 ಜನಪದ ವೈವಿಧ್ಯ ಸಂಪ್ರದಾಯದ ಹಾಡುಗಳ ಯುವ ಜನಪದ ಕಲಾವಿದೆ ಶ್ರೀಮತಿ ಸಂಗೀತ ಸಂಗಯ್ಯ ಹಿರೇಮಠ್ ಅವರೊಂದಿಗೆ ಮಾತುಕತೆ, ಪ್ರಸ್ತುತಿ ತಿಮ್ಮಪ್ಪ ಎಚ್ ಗೌಡ, 10:00 ಗೀತ ಚಂದ್ರಕಿ ಮೆಲೋಡಿ ಟೈಮ್ ಕನ್ನಡ ಹಾಗೂ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. ಇವು ನಿಲಯದಿಂದ ಇನ್ನು ಮುಂದೆ ಪ್ರಸಾರವಾಗುವ ಕಾರ್ಯಕ್ರಮಗಳು. ಇನ್ನು ನಿಲಯದ ನಾಳಿನ ಕಾರ್ಯಕ್ರಮಗಳಲ್ಲಿ ನಾಳೆ ಬೆಳಿಗ್ಗೆ 6:00 ಕಾರ್ಯಕ್ರಮಗಳ ವಿವರ, 6:10 ಉದಯರಾಗ ಭಕ್ತಿಗೀತೆಗಳ ಕಾರ್ಯಕ್ರಮ, 6:30 ಬೆಂಗಳೂರು ಕೇಂದ್ರದಿಂದ ಚಿಂತನ, ಪ್ರಸ್ತುತಿ ಡಾಕ್ಟರ್ ಪದ್ಮಿನಿ ನಾಗರಾಜು, 6:35 ರೈತರಿಗೆ ಸಲಹೆ, 6:40 ಸ್ವರಮಾಧುರ್ಯ, 6:45 ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ, ನ್ಯಾಯವಾಣಿ ಸಹಯೋಗ ನ್ಯಾಯ ಸಂಸ್ಥೆ ನಿರ್ಮಾಣ ಜಾಂಪಣ್ಣ ಆಶಿಹಾಳ್, ಸಮಗ್ರ ನಿರ್ವಹಣೆ ಡಾಕ್ಟರ್ ಎ ಶಂಕರ ನಾರಾಯಣ, 7:47 ಸುದ್ದಿ ಸಮಾಚಾರ, ಪ್ರಾಯೋಜಕರು ಅದ್ವೈತ್ ಹುಂಡೈ, 8:35 ನಮ್ಮ ನಿಲಯದಿಂದ ಕನ್ನಡ ಚಿತ್ರಗೀತೆಗಳು, 8:50 ಬೆಂಗಳೂರು ಕೇಂದ್ರದಿಂದ ಕಗ್ಗದ ಸಿರಿ ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್ ನಿರ್ಮಾಣ ಎಂ ಶಿವರಾಮ್, 9:05 ಭಾವಗೀತೆಗಳು, 9:30 ಚಿತ್ರಚಿತ್ತಾರ ಚಿತ್ರಗೀತೆಗಳ ಸಂಯೋಜಿತ ಕಾರ್ಯಕ್ರಮ, 10:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಮುಸಿರಿ ಸುಬ್ರಹ್ಮಣ್ಯ ಅಯ್ಯರ್ ಅವರ ಹಾಡುಗಾರಿಕೆ, 10:30 ಗಾನ ಬಜಾನ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ, 11:00 ಗಾನ ಡಂಗೂರ ಹೊಸ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ, 12:05 ಬೆಂಗಳೂರು ಕೇಂದ್ರದಿಂದ ವನಿತಾ ವಿಹಾರದಲ್ಲಿ ವಿಶ್ವ ಸ್ತನ್ಯಪಾನ ಸಪ್ತಾಹದ ಅಂಗವಾಗಿ ತಾಯಿ ಎದೆಹಾಲಿನ ಮಹತ್ವ ಕುರಿತು ಪ್ರಸೂತಿ ಹಾಗೂ ಸ್ತ್ರೀ ರೋಗ ತಜ್ಞೆ ಲ್ಯಾಪ್ರೋಸ್ಕೋಪಿಕ್ ಸರ್ಜನ್ ಆಗಿರುವ ಡಾಕ್ಟರ್ ಸೌಮ್ಯ ಪಾಟೀಲ್ ಅವರೊಂದಿಗೆ ಸಂದರ್ಶನ, ಪ್ರಸ್ತುತಿ ಕೀರ್ತನವೇ ಇದು ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ. 12:35 ಆರೋಗ್ಯ ಕಾರ್ಯಕ್ರಮದಲ್ಲಿ ಸ್ತ್ರೀರೋಗ ಹಾಗೂ ಪ್ರಸೂತಿ ತಜ್ಞ ಡಾ ಕವಿತಾ ಐತಾಳ್ ಅವರೊಂದಿಗೆ ಸಂದರ್ಶನ, ಸಂದರ್ಶಕರು ಮಂಜುಳಾ ಪುರಾಣಿಕ್. ನಂತರ ಚಿಕ್ಕ ಮಕ್ಕಳಲ್ಲಿ ಮಲಬದ್ಧತೆ ಕುರಿತಂತೆ ಡಾ ಅಕ್ಷಯ್ ಕಲಾವಂತ ಅವರಿಂದ ಮಾಹಿತಿ, ಕಾರ್ಯಕ್ರಮ ಪ್ರಸ್ತುತಿ ಮಂಜುಳಾ ಪುರಾಣಿಕ್. 1:00 ಪ್ರಗತಿ ಪಥ, 1:20 ನಮ್ಮ ನಿಲಯದಿಂದ ದೇಶಭಕ್ತಿ ಗೀತೆಗಳು, 1:30 ಪ್ರಚಲಿತ, 2:40 ಹಿಂದಿ ಪಾಠ, 3:00 ವಿವಿಧ ಭಾರತಿ ಕಾರ್ಯಕ್ರಮಗಳು ಮುಂಬೈ ಕೇಂದ್ರದ ಸಹ ಪ್ರಸಾರದಲ್ಲಿ,

ಇನ್ನು ನಾಳೆ ಸಂಜೆ ಪ್ರಸಾರದಲ್ಲಿ, ನಾಳೆ ಸಂಜೆ 5 ಗಂಟೆಗೆ ಆರೋಗ್ಯ ಅರಿವು ಕಾರ್ಯಕ್ರಮದಲ್ಲಿ ವಿಶ್ವ ಸ್ತನ್ಯಪಾನ ಸಪ್ತಾಹದ ಸಂದರ್ಭದಲ್ಲಿ ಎದೆ ಹಾಲಿನ ಮಹತ್ವದ ಬಗ್ಗೆ ವಿರಾಜಪೇಟೆ ಸಾರ್ವಜನಿಕ ಆಸ್ಪತ್ರೆಯ ಸ್ತ್ರೀರೋಗ ವಿಭಾಗದ ಹಿರಿಯ ತಜ್ಞರಾದ ಡಾ ರಾಜೇಶ್ವರಿ ಬಿಕೆ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ವಿದ್ಯಾರಾವ್ ಕೆಎಲ್, ನಿರ್ವಹಣೆ ಪಿಎಂ ಜಗದೀಶ್. 5:30ಗೆ ರಸಪ್ರಶ್ನೆಗಳ ಆಧರಿಸಿದ ಚಿತ್ರ ಕಾವೇರಿ ನೇರ ಫೋನ್ ಇನ್ ಕಾರ್ಯಕ್ರಮ. 6 ಗಂಟೆಗೆ ಕಾರ್ಯಕ್ರಮಗಳ ವಿವರ. 6:30ಕ್ಕೆ ಬೆಂಗಳೂರು ಕೇಂದ್ರದಿಂದ ಅವಲೋಕನ. 6:50ಕ್ಕೆ ರೈತ ಧ್ವನಿ ಕಿಸಾನ್ವಾಣಿಯಲ್ಲಿ ಕಾಫಿ ಕೃಷಿಯ ಅನುಭವಗಳನ್ನು ಕುರಿತು ಕೊಡಗು ಜಿಲ್ಲೆ ಮಡಿಕೇರಿ ತಾಲೂಕು ಮೂರ್ನಾಡು ಮುತ್ತಾರ್ಮುಡಿ ಗ್ರಾಮದ ಕೆಎಂ ಮಂದಣ್ಣ ಅವರೊಂದಿಗೆ ಸಂದರ್ಶನ. ಬಳಿಕ ಮಾರುಕಟ್ಟೆ ಧಾರಣೆ. 7:20ಕ್ಕೆ ಸುದ್ದಿ ಜಂಪೆ ಪ್ರಾಯೋಜಕರು ಉದ್ಯಮಿ ಹಾಗೂ ಸಮಾಜ ಸೇವಕ ಎಡಿಕೇರಿ ಪ್ರಸನ್ನ. 7:29ಕ್ಕೆ ಸುದ್ದಿ ಸಮಾಚಾರ ಪ್ರಾಯೋಜಕರು ಸ್ಯಾನ್ಸ್ ಸಿಟಿ ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್. 7:45ಕ್ಕೆ ಅರೆಭಾಷೆಯಾಯಿಸಿರಿ ನಾಟಕ ಹೊನ್ನಮ್ಮನಕೆರೆ ಮಡಿಕೇರಿ ನಗರಗೌಡ ಮಹಿಳಾ ವೇದಿಕೆ ಸದಸ್ಯರಿಂದ ಕಾರ್ಯಕ್ರಮ. ಇದರ ಎರಡನೇ ಭಾಗ ಪ್ರಸಾರವಾಗುವುದು. ನಾಳೆ ರಾತ್ರಿ 8:00ಗೆ ಸಿರಿಗಂಧ ಬೆಂಗಳೂರು ಕೇಂದ್ರದಿಂದ ಚಿತ್ರಗೀತೆಗಳ ಸಂವಾದಾತ್ಮಕ ಕಾರ್ಯಕ್ರಮ. 9:15ಕ್ಕೆ ಭಾವಗೀತೆಗಳು. 9:30ಕ್ಕೆ ಮನಿ ಟಾಕ್. 10:00ಗೆ ಸಂಸತ್ತಿನ ಉಭಯ ಸದನಗಳ ಕಾರ್ಯಕಲಾಪದ ಪ್ರಶ್ನೋತ್ತರ ಅವಧಿಯ ಧ್ವನಿಮುದ್ರಣ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ. ಈ ನಿಲಯದಿಂದ ಇನ್ನು ಮುಂದೆ ಹಾಗೂ ನಾಳೆ ಪ್ರಸಾರವಾಗುವ ಕಾರ್ಯಕ್ರಮಗಳು. ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 6:05 ಆಗಲಿದೆ. ಇನ್ನು ಇಂಗ್ಲಿಷ್ನಲ್ಲಿ ವಾರ್ತೆ ದೆಹಲಿ ಕೇಂದ್ರದಿಂದ.

0: Party candidate Prashant Kishore is leading to BJP's Neeraj Kumar Sinha by over 16,800 votes after 31 rounds of counting. The by-election was necessitated after BJP leader Nitin Naveen vacated the assembly seat following his election to the Rajya Sabha. Voting for the by-polls to the three constituencies was held on the 30th of last month. The Supreme Court today clarified that the Delhi government and various state governments are free to close or withdraw FIRs registered against protesters involved in the recent student protests at Delhi's Jantar Mantar and elsewhere in the country. A three-judge bench led by Chief Justice Suryakant explained that its 28th of July order permitting the prosecution of protesters with criminal antecedents was intended to apply only to those accused of grave and heinous offences. The top court was hearing pleas alleging excessive police action against students who participated in protests at Jantar Mantar on the 20th of July. Indian Railways recorded growth of 9% in freight loading in July this year as compared to the corresponding month last year. It loaded 141.3 million tons of freight during July 2026 compared to 129.7 million tons in July last year. The performance reflects sustained demand across core sectors of the economy and continued efforts to improve freight logistics and operational efficiency. Defence Minister Rajnath Singh has stressed the need for greater integration between the military and civilian wings of the Ministry of Defence to strengthen the country's defence ecosystem. Addressing the 85th Armed Forces Headquarters Civilian Services Day celebrations in New Delhi today, Mr. Singh emphasised that this will effectively address evolving security and technological challenges. Benchmark domestic equity indices ended in positive zone for the fourth straight session today. The Sensex rose 544 points or 0.7%, closed at 78,639. Nifty surged 391 points to settle at 24,774. And that is the end of this news bulletin.
1: ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 6:10:25.
2: ನಮ್ಮ ಜೊತೆ ಇದ್ದಾರೆ ಮಣಿಪಾಲ್ ಹಾಸ್ಪಿಟಲ್ಸ್ ನ ಕನ್ಸಲ್ಟೆಂಟ್ ನೆಫ್ರಾಲಜಿಸ್ಟ್ ಆಗಿರುವಂತಹ ಡಾಕ್ಟರ್ ವಿಪಿನ್ ಕಾವೇರಪ್ಪ ಅವರು. ಡಾಕ್ಟರ್, ಈ ಕಿಡ್ನಿ ಸಮಸ್ಯೆ ಅರ್ಲಿ ಸೈನ್ಸ್ ಏನು?
3: ಯೂಶಲಿ ಮೋಸ್ಟ್ ಕಾಮನ್ ಆಗಿ ನಾವು ನೋಡುವಂತದ್ದು ಪೀಡಲ್ ಎಡಿಮ, ಕಾಲಲ್ಲಿ ಸ್ವೆಲ್ಲಿಂಗ್ ಬರುದು, ಊತ ಅಂತ ಹೇಳ್ತೇವೆ. ಸ್ವಲ್ಪ ಅಡ್ವಾನ್ಸ್ ಸ್ಟೇಜಸ್ ಅಲ್ಲಿ ಸ್ವೆಲ್ಲಿಂಗ್ ಎಲ್ಲಾ ಕಡೆ ಬರೋ ಚಾನ್ಸಸ್ ಇರುತ್ತೆ. ಇನ್ನು ಕೆಲವು ಜನರಿಗೆ ಮೂತ್ರ ಮಾಡಿದಾಗ ಕಲರ್ ಚೇಂಜಸ್ ಆಗುತ್ತೆ, ಕೆಲವು ಜನರಿಗೆ ನೊರೆ ಬರಬಹುದು, ಇನ್ನು ಕೆಲವು ಜನರಿಗೆ ಸ್ವಲ್ಪ ಡಾರ್ಕ್ ಕಲರ್ ಯೂರಿನ್, ರಕ್ತ ತರ ಯೂರಿನ್ ಬರಬಹುದು. ಒನ್ ಮೋರ್ ಸ್ಪೆಕ್ಟ್ರಮ್ ನಾವು ಏನ್ ನೋಡ್ತೀವಿ ಅಂತ ಹೇಳಿದ್ರೆ ಬ್ಲಡ್ ಪ್ರೆಷರ್ ಜಾಸ್ತಿ ಆಗುತ್ತೆ, ಎಸ್ಪೆಷಲಿ ಯಂಗ್ಸ್ಟರ್ಸ್ ಗೆ. ಕಮ್ಮಿ ವಯಸ್ಸಿನವರಿಗೆ ಬಿ ಪಿ ಜಾಸ್ತಿ ಬಂದಾಗ ನಾವು ಯಾವಾಗಲೂ ಕಿಡ್ನಿನ ಚೆಕ್ ಮಾಡಿ ನೋಡಬೇಕು, ಬಿಕಾಸ್ ದ ಪ್ರಾಬ್ಲಮ್ ಮೈಟ್ಲ ಇದೆ.
4: ದಿಸ್ ಇನ್ಫಾರ್ಮೇಶನ್ ಇಸ್ ಬ್ರಾಟ್ ಟು ಯು ಬೈ ಮಣಿಪಾಲ್ ಹಾಸ್ಪಿಟಲ್, ಲೈಫ್ ಆನ್. ಫಾರ್ ಎನಿ ಹೆಲ್ತ್ ಎಮರ್ಜೆನ್ಸೀಸ್ ಕಾಲ್ 0821-255-000. ಸೇವ್ ದ ನಂಬರ್, ಸೇವ್ ಲೈವ್ಸ್.
5: ಅರ್ಜೆಂಟ್ ಆಗಿ ಫುಡ್ ಡೆಲಿವರಿ ಮಾಡಬೇಕು ಈ ಟ್ರಾಫಿಕ್ ಅಲ್ಲಿ, ಅಪಘಾತವಾಗಿ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಏನಪ್ಪ ಗತಿ?
6: ಅದಕ್ಕಾಗಿಯೇ ಕರ್ನಾಟಕ ಸರ್ಕಾರ ತಂದಿದೆ ಕರ್ನಾಟಕ ರಾಜ್ಯ ಗಿಗ್ ಕಾರ್ಮಿಕರ ವಿಮಾ ಯೋಜನೆ. ಅಪಘಾತ ವಿಮೆ, ಜೀವ ವಿಮೆ, ಆಸ್ಪತ್ರೆ ವೆಚ್ಚಕ್ಕೆ ನೆರವು, ಇವೆಲ್ಲವೂ ಉಚಿತ. 18-60 ವರ್ಷದ ಫುಡ್ ಡೆಲಿವರಿ ಹಾಗೂ ಇ ಕಾಮರ್ಸ್ ಸಂಸ್ಥೆಗಳಲ್ಲಿ ಡೆಲಿವರಿ ಕೆಲಸ ಮಾಡುತ್ತಿರುವ ಸೇವಾ ಸಿಂಧು ಪೋರ್ಟಲ್ ನಲ್ಲಿ ನೋಂದಾಯಿಸಿದ ಅರ್ಹ ಗಿಗ್ ಕಾರ್ಮಿಕರಿಗೆ ಮಾತ್ರ ಈ ಸೌಲಭ್ಯ. ಹೆಚ್ಚಿನ ಮಾಹಿತಿಗಾಗಿ 1-55-214 ಸಹಾಯವಾಣಿಗೆ ಕರೆ ಮಾಡಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
7: ನೋಡು, ಇದೇ ನಮ್ಮ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
5: ಬೆಳಿಗ್ಗೆ 4 ಗಂಟೆಗೆ ಪೇಪರ್ ಹಾಕೋ ಕೆಲಸ ಶುರು ಆಗುತ್ತೆ. ಮಳೆ ಇರಲಿ ಚಳಿ ಇರಲಿ, ರಸ್ತೆಯಲ್ಲಿ ಓಡಾಡೋದೇ ನಮ್ಮ ಜೀವನ ಆಗೋಯ್ತು.
8: ಬೇಸರ ಮಾಡ್ಕೋಬೇಡ, ಈಗ ನಮ್ಮ ತವರ ಸುರಕ್ಷತೆಗೆ ಕರ್ನಾಟಕ ಸರ್ಕಾರದ ವಿಶೇಷ ಯೋಜನೆ ಇದೆ. ದಿನಪತ್ರಿಕೆ ಮತ್ತು ಹಾಲು ವಿತರಣಾ ಕಾರ್ಮಿಕರ ಅಪಘಾತ ಪರಿಹಾರ ಮತ್ತು ವೈದ್ಯಕೀಯ ಸೌಲಭ್ಯ ಯೋಜನೆ.
6: 16-70 ವರ್ಷದ ಅರ್ಹ ಕಾರ್ಮಿಕರು ಇಂದೇ KSU.WSSP.Karnataka.GOV.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
9: ನಿಮ್ಮ ಬೆಡ್ರೂಮ್ ಅನ್ನು ಅಲಂಕರಿಸಲು ವಿವಿಧ ವಿನ್ಯಾಸಗಳ ಬೆಡ್ರೂಮ್ ಸೆಟ್ಸ್, ಮನಮೋಹಕ ಕೆತ್ತನೆಯ ಮರದ ಪೀಠೋಪಕರಣಗಳು, ಸೋಫಾ ಸೆಟ್ ಗಳಿಗಾಗಿ ಹೈಟೆಕ್ ಫರ್ನಿಚರ್, ಮೂರ್ನಾಡು ಮತ್ತು ಗೋಣಿಕೊಪ್ಪಲು.
10: ಸುಮಧುರ ಕ್ಷಣಗಳನ್ನು ಅವಿಸ್ಮರಣೀಯಗೊಳಿಸಲು 100% BIS 916 ಹಾಲ್ಮಾರ್ಕ್ ಪರಿಶುದ್ಧತೆಯ ಚಿನ್ನಾಭರಣಗಳಿಗಾಗಿ
11: ಸ್ಕೈ ಗೋಲ್ಡನ್ ಡೈಮಂಡ್ಸ್, ಮಡಿಕೇರಿ ಮತ್ತು ವಿರಾಜಪೇಟೆ.
12: ಕೂರ್ಗ್ ಹೈಲೈಟ್ ಫರ್ನಿಚರ್ ನಲ್ಲಿ 3 ಡೋರ್ ವಾರ್ಡ್ರೋಬ್, 8,900.

0: ರೂಪಾಯಿಗೆ, ಟೂ ಡೋರ್ ವಾರ್ಡ್ರೋಬ್ 6,900 ರೂಪಾಯಿಗೆ, ಕೂರ್ಗ್ ಹೈಲೈಟ್ ಫರ್ನಿಚರ್ ವಿರಾಜಪೇಟೆ. ಇಮ್ಯಾನುವಲ್ ಸಿಲ್ಕ್ಸ್ ನಲ್ಲಿ ವೆಡ್ಡಿಂಗ್ ಕಾರ್ನಿವಲ್, ಮದುವೆ ಬಟ್ಟೆಗಳ ಖರೀದಿಗೆ ಉಚಿತ ಕೂಪನ್, ಆಯ್ಕೆಯಾದ ದಂಪತಿಗಳಿಗೆ ಮಲೇಷ್ಯಕ್ಕೆ ಹೋಗುವ ಅವಕಾಶ, ಆಕರ್ಷಕ ಡಿಸ್ಕೌಂಟ್ಗಳು, ಬಹುಮಾನಗಳು ಕೂಡ ಲಭ್ಯ. ಇಮ್ಯಾನುವಲ್ ಸಿಲ್ಕ್ಸ್ ಇರಿಟ್ಟಿ.
1: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು, ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
2: ಅದಕ್ಕೆ ತಾನೆ ಇರಿಟ್ಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250ಕ್ಕೂ ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ಲದೆ ಮಾರ್ಬಲ್ಸ್, ಗ್ರಾನೈಟ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟಕುವ ಬೆಲೆಯಲ್ಲೇ ಸಿಗುತ್ತೆ.
1: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟ್ಟಿ.
0: ಹೊಸ ಕಾರ್ ತಗೊಳ್ಳೋಣ ಅಂತ ಯೋಚಿಸ್ತಾ ಇದ್ದೀನಿ, ಯಾವ ಬ್ರ್ಯಾಂಡ್ ಸಜೆಸ್ಟ್ ಮಾಡ್ತೀಯಾ?
2: ನಾನ್ ಡ್ರೈವ್ ಮಾಡೋದು ನನ್ನ ಫೇವರಿಟ್ ಹ್ಯುಂಡೈ ಕಾರನ್ನ, ನಿನಗೂ ಅದನ್ನೇ ಸಜೆಸ್ಟ್ ಮಾಡ್ತೀನಿ.
1: ಹ್ಯುಂಡೈ ಎಕ್ಸ್ ಶೋರೂಮ್ 5.55 ಲಕ್ಷದಿಂದ 46 ಲಕ್ಷದವರೆಗಿನ ಕಾರುಗಳ ಅದ್ಭುತ ಶ್ರೇಣಿಯನ್ನೇ ಹೊಂದಿದೆ. ನೀವು ಯಾವುದೇ ಕಾರನ್ನು ಡಿಸೈಡ್ ಮಾಡೋಕೆ ಮುಂಚೆ ಮೊದಲು ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈ ಶೋರೂಮ್ ನಲ್ಲಿ ಹ್ಯುಂಡೈ ಕಾರನ್ನು ಟೆಸ್ಟ್ ಡ್ರೈವ್ ಮಾಡಿ. ಅದ್ವೈತ್ ಹ್ಯುಂಡೈ, ಮಡಿಕೇರಿ, ಗೋಣಿಕೊಪ್ಪಲ್ ಹಾಗೂ ಕುಶಾಲನಗರ.
0: ಸಂಬಂಧಗಳ ಮೌಲ್ಯ ವೃದ್ಧಿಯಾಗುವುದು ಮದುವೆಯ ಮೂಲಕ. ವಿವಾಹ ಸಮಾರಂಭಗಳಿಗೆ ಮೆರುಗು ನೀಡುತ್ತಿದೆ ಸೆಂಚುರಿಯ ವಸ್ತ್ರ ವೈವಿಧ್ಯತೆಗಳು. ಸೆಂಚುರಿ ಫ್ಯಾಷನ್ ಸಿಟಿ, ಪಯಂಚೇರಿ ಮೋಕ್, ಇರಿಟ್ಟಿ.
3: ಮುಳಿಯ ಸಿಲ್ವರ್ ಮ್ಯಾರಥಾನ್ 2026, 9 ದಿನಗಳ ಮೆಗಾ ಸಿಲ್ವರ್ ಉತ್ಸವ. June 15 to September 14 5,000 ರೂಪಾಯಿ ಮೇಲ್ಪಟ್ಟ ಖರೀದಿಗೆ ಅತ್ಯಾಕರ್ಷಕ ಬಹುಮಾನಗಳು, ಹಳೆಯ ಬೆಳ್ಳಿಯ ಆಭರಣಗಳನ್ನು ಎಕ್ಸ್ಚೇಂಜ್ ಮಾಡುವ ಅವಕಾಶ, ಎಲ್ಲಾ ಸಂದರ್ಭದಲ್ಲೂ ಸೈ ಎನಿಸುವ ಕಲೆಕ್ಷನ್ಸ್. ಮುಳಿಯ ಗೋಲ್ಡ್ ಅಂಡ್ ಡೈಮಂಡ್ಸ್, ಮುಳಿಯ ಸಿಲ್ವೇರಿಯಾ, ಮಡಿಕೇರಿ, ಗೋಣಿಗೊಪ್ಪಲು, ಸೋಮವಾರಪೇಟೆ, ಪುತ್ತೂರು, ಬೆಳ್ತಂಗಡಿ, ನೆಲ್ಯಾಡಿ, ಬೆಂಗಳೂರು.
4: ಆಂಥೂರ ಕೂಗ್ ವೆಡ್ಡಿಂಗ್ ಪ್ಲಾನರ್ಸ್, ಮಂಗಲತರ ಊಟೋಪಚಾರ, ಆಳುಕಾಳು, ಶಾಸ್ತ್ರ ಪದ್ಧತಿ, ಫರ್ನಿಚರ್, ಇನ್ನತ್ತೆ ಎಲ್ಲ ಏರ್ಪಾಡ್ ಮಾಡುವಂತಹ ಪ್ಯಾಕೇಜ್ ವೆಡ್ಡಿಂಗ್ ವ್ಯವಸ್ಥೆಯ ಏಕೈಕ ಸಂಸ್ಥೆ ಆಂಥೂರ ಕೂಗ್ ವೆಡ್ಡಿಂಗ್ ಪ್ಲಾನರ್ಸ್, ಬೈಪಾಸ್ ರೋಡ್, ಗೋಣಿಕೊಪ್ಪ. ಕಾಂಟ್ಯಾಕ್ಟ್ ನೆಲ್ಲಿರ ಮಧು ತಿಮ್ಮಯ್ಯ 9591803656, ಕಾಳಿಮಾಡ ಶರತ್ 8762050292.
0: ಭೀಮಾ ಫರ್ನಿಚರ್ ನಲ್ಲಿ ಮಾನ್ಸೂನ್ ಮೇಘಾ ಎಕ್ಸ್ಚೇಂಜ್ ಆಫರ್. ನಿಮ್ಮ ಹಳೆಯ ಫರ್ನಿಚರ್ ಗಳನ್ನು ಎಕ್ಸ್ಚೇಂಜ್ ಮಾಡಿ 10 ವರ್ಷ ವಾರಂಟಿ ಇರುವ ಹೊಸ ಫರ್ನಿಚರ್ ಗಳನ್ನು ನಿಮ್ಮದಾಗಿಸಿ. 0% ಡೌನ್ ಪೇಮೆಂಟ್, 0% ಇಂಟ್ರೆಸ್ಟ್ ನಲ್ಲಿ ಲೋನ್ ಸೌಲಭ್ಯ. ಭೀಮಾ ಫರ್ನಿಚರ್, ಬಾಳುಗೋಡು ಜಂಕ್ಷನ್, ಬಿಟ್ಟಂಗಾಲ, ವಿರಾಜಪೇಟೆ.
5: ಸರ್ವರನ್ನು ಬೆರಗುಗೊಳಿಸುವ ಡಿಸೈನ್ಸ್ ನಲ್ಲಿ ಡೈಮಂಡ್ ಆಭರಣಗಳಿಗಾಗಿ ಲಿಯೋರಾ ಡೈಮಂಡ್ಸ್, ಕುಶಾಲನಗರ್, ಕೋಣಿಕೊಪ್ಪಲು, ಪಿರಿಯಾಪಟ್ಟಣ.
3: ಮಾನ್ಸೂನ್ ಮೆಗಾ ಡಿಸ್ಕೌಂಟ್ ಸೇಲ್ ಇರಿಟ್ಟಿಯ ಸುನಿತಾ ಫರ್ನಿಚರ್ ನಲ್ಲಿ ಎಲ್ಲಾ ಫರ್ನಿಚರ್ ಗಳ ಮೇಲೆ ಅಚ್ಚರಿ ಮೂಡಿಸುವ ಅತಿ ಕಡಿಮೆ ಬೆಲೆ. ಪ್ರೀಮಿಯಂ ಫರ್ನಿಚರ್ ಗಳ ಸ್ಪೆಷಲ್ ಕಲೆಕ್ಷನ್ಸ್, ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ, ಸುಲಭ ಕಂತಿನ ಇಎಂಐ ಫೆಸಿಲಿಟಿ. ಸುನಿತಾ ಫರ್ನಿಚರ್, ಉಳಿಯಿಲ್, ಇರಿಟ್ಟಿ ಹಾಗೂ ತವಕ್ಕರ, ಕಣ್ಣೂರ್.
6: ರೀ, ನಾನಿನ್ ಯಾವ ಫಂಕ್ಷನ್ ಗೂ ಬರಲ್ಲ ರೀ, ಈ ಹಳೆ ಚಿನ್ನಾಭರಣ ಹಾಕಿ ಹಾಕಿ ಸಾಕಾಯ್ತು.
7: ಬೇಜಾರ್ ಮಾಡ್ಕೋಬಿಡ ಕಣೆ, ಇವಾಗ ವಿಲ್ಕೋದಲ್ಲಿ ಎಕ್ಸ್ಚೇಂಜ್ ಆಫರ್ ಇದೆ. ಈ ಹಳೆ ಚಿನ್ನಾಭರಣ ಎಕ್ಸ್ಚೇಂಜ್ ಮಾಡುವಾಗ ಯಾವುದೇ ಕಡಿತ ಇಲ್ಲದೆ 100% ವ್ಯಾಲ್ಯೂ ಕೊಡ್ತಾರೆ. ಪ್ರತಿ ಖರೀದಿಗೂ ಗಿಫ್ಟ್ ಕೂಡ ಇದೆ.
6: ಹಾಗಾದ್ರೆ ಇವತ್ತೇ ಹೋಗೋಣ.
0: ವಿಲ್ಕೋ ಗೋಲ್ಡ್, ಬೈಚನಹಳ್ಳಿ, ಕುಶಾಲನಗರ.
1: ಮುಳಿಯಾದಲ್ಲಿ ಹಿಂದೆಂದು ಕಂಡು ಕೇಳರಿಯದ ಮಾನ್ಸೂನ್ ಸೇಲ್ ಇದೆ. July 13 to August 14 ಚಿನ್ನಾಭರಣಗಳ ವಿಎ ಮೇಲೆ 100% ಆಫ್, ಆಯ್ದ ಚಿನ್ನದ ಆಭರಣಗಳ ಮೇಲೆ ಮೇಕಿಂಗ್ ಚಾರ್ಜ್ ನಲ್ಲಿ 50% ನಿಂದ 100% ಆಫ್. ಚಿನ್ನ, ಬೆಳ್ಳಿ, ವಜ್ರಾಭರಣಗಳ ಅತಿ ಅಮೋಘ ಕಲೆಕ್ಷನ್ಸ್, ಅತ್ಯಧಿಕ ಸೇವಿಂಗ್ಸ್. ಬನ್ನಿ, ಈ ಮುಂಗಾರು ಮಳೆಯ ಸಂಭ್ರಮವನ್ನು ಇಮ್ಮಡಿಗೊಳಿಸಿ ಮುಳಿಯಾದೊಂದಿಗೆ. ಮುಳಿಯ ಗೋಲ್ಡ್ ಅಂಡ್ ಡೈಮಂಡ್ಸ್, ಮಡಿಕೇರಿ, ಗೋಣಿಕೊಪ್ಪಲ್, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು.
8: ಅರ್ಜೆಂಟ್ ಆಗಿ ಫುಡ್ ಡೆಲಿವರಿ ಮಾಡಬೇಕು, ಈ ಟ್ರಾಫಿಕ್ ಅಲ್ಲಿ ಅಪಘಾತವಾಗಿ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಏನಪ್ಪ ಗತಿ?
9: ಅದಕ್ಕಾಗಿಯೇ ಕರ್ನಾಟಕ ಸರ್ಕಾರ ತಂದಿದೆ ಕರ್ನಾಟಕ ರಾಜ್ಯ ಗಿಗ್ ಕಾರ್ಮಿಕರ ವಿಮಾ ಯೋಜನೆ. ಅಪಘಾತ ವಿಮೆ, ಜೀವ ವಿಮೆ, ಆಸ್ಪತ್ರೆ ವೆಚ್ಚಕ್ಕೆ ನೆರವು, ಇವೆಲ್ಲವೂ ಉಚಿತ. 18 to 60 ವರ್ಷದ ಫುಡ್ ಡೆಲಿವರಿ ಹಾಗೂ ಇ ಕಾಮರ್ಸ್ ಸಂಸ್ಥೆಗಳಲ್ಲಿ ಡೆಲಿವರಿ ಕೆಲಸ ಮಾಡುತ್ತಿರುವ ಸೇವಾ ಸಿಂಧು ಪೋರ್ಟಲ್ ನಲ್ಲಿ ನೋಂದಾಯಿಸಿದ ಅರ್ಹ ಗಿಗ್ ಕಾರ್ಮಿಕರಿಗೆ ಮಾತ್ರ ಈ ಸೌಲಭ್ಯ. ಹೆಚ್ಚಿನ ಮಾಹಿತಿಗಾಗಿ 1-55-214 ಸಹಾಯವಾಣಿಗೆ ಕರೆ ಮಾಡಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
8: ಬೆಳಿಗ್ಗೆ 4 ಗಂಟೆಗೆ ಪೇಪರ್ ಹಾಕೋ ಕೆಲಸ ಶುರು ಆಗುತ್ತೆ. ಮಳೆ ಇರಲಿ ಚಳಿ ಇರಲಿ, ರಸ್ತೆಯಲ್ಲಿ ಓಡಾಡೋದೇ ನಮ್ಮ ಜೀವನ ಆಗೋಯ್ತು.
10: ಬೇಸರ ಮಾಡ್ಕೋಬೇಡ, ಈಗ ನಮ್ಮ ತವರ ಸುರಕ್ಷತೆಗೆ ಕರ್ನಾಟಕ ಸರ್ಕಾರದ ವಿಶೇಷ ಯೋಜನೆ ಇದೆ. ದಿನಪತ್ರಿಕೆ ಮತ್ತು ಹಾಲು ವಿತರಣಾ ಕಾರ್ಮಿಕರ ಅಪಘಾತ ಪರಿಹಾರ ಮತ್ತು ವೈದ್ಯಕೀಯ ಸೌಲಭ್ಯ ಯೋಜನೆ.
9: 16 to 70 ವರ್ಷದ ಅರ್ಹ ಕಾರ್ಮಿಕರು ಇಂದೇ KSUWSSP.karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
1: ನಿಮ್ಮ ಬೆಡ್ರೂಮ್ ಅನ್ನು ಅಲಂಕರಿಸಲು ವಿವಿಧ ವಿನ್ಯಾಸಗಳ ಬೆಡ್ರೂಮ್ ಸೆಟ್ಸ್, ಮನಮೋಹಕ ಕೆತ್ತನೆಯ ಮರದ ಪೀಠೋಪಕರಣಗಳು, ಸೋಫಾ ಸೆಟ್ ಗಳಿಗಾಗಿ ಹೈಟೆಕ್ ಫರ್ನಿಚರ್, ಮೂರ್ನಾಡು ಮತ್ತು ಗೋಣಿಕೊಪ್ಪಲು.
0: ಸುಮಧುರ ಕ್ಷಣಗಳನ್ನು ಅವಿಸ್ಮರಣೀಯಗೊಳಿಸಿ

0: 100% BIS 916 ಹಾಲ್ಮಾರ್ಕ್ ಪರಿಶುದ್ಧತೆಯ ಚಿನ್ನಾಭರಣಗಳಿಗಾಗಿ
1: ಸ್ಕೈ ಗೋಲ್ಡನ್ ಡೈಮಂಡ್ಸ್ ಮಡಿಕೇರಿ ಮತ್ತು ವಿರಾಜಪೇಟೆ.
0: ಕೂರ್ಗ್ ಹೈಲೈಟ್ ಫರ್ನಿಚರ್ ನ 7ನೇ ವಾರ್ಷಿಕೋತ್ಸವದ ಬಂಪರ್ ಕೊಡುಗೆ 3+1+1 ವುಡನ್ ಸೋಫಾ ಸೆಟ್ ಕೇವಲ 13,900 ರೂಪಾಯಿಗೆ. ಕೂರ್ಗ್ ಹೈಲೈಟ್ ಫರ್ನಿಚರ್ ವಿರಾಜಪೇಟೆ. ಮಡಿಕೇರಿಯ ಡಿ ಟ್ವಿನ್ ಟೆಕ್ ನಲ್ಲಿ ಕಂಪ್ಯೂಟರ್, ಲ್ಯಾಪ್ಟಾಪ್, ಸಿಸಿಟಿವಿ, ಯುಪಿಎಸ್, ಬ್ಯಾಟರಿ ಇದೀಗ ಸುಲಭ ಕಂತಿನ ಇಎಂಐ ಮೂಲಕ 0% ಇಂಟ್ರೆಸ್ಟ್ ನಲ್ಲಿ ಲಭ್ಯ. ಟ್ಯಾಬ್ ಪ್ರಿಂಟರ್ಸ್ ಗಳು ಡಿಸ್ಕೌಂಟ್ ರೇಟ್ ನಲ್ಲಿ. ಡಿ ಟ್ವಿನ್ ಟೆಕ್ ಪತ್ರಿಕಾ ಭವನದ ಹತ್ತಿರ ಮಡಿಕೇರಿ. ಕಾಲ್ ಬೈರೆಟಿ ರಾಮದ 9844-8199.
2: ಇಮ್ಯಾನುವಲ್ ಸಿಲ್ಕ್ಸ್ ನಲ್ಲಿ ವೆಡ್ಡಿಂಗ್ ಕಾರ್ನಿವಲ್, ಮದುವೆ ಬಟ್ಟೆಗಳ ಖರೀದಿಗೆ ಉಚಿತ ಕೂಪನ್, ಆಯ್ಕೆಯಾದ ದಂಪತಿಗಳಿಗೆ ಮಲೇಷ್ಯಾಕ್ಕೆ ಹೋಗುವ ಅವಕಾಶ, ಆಕರ್ಷಕ ಡಿಸ್ಕೌಂಟ್ ಗಳು, ಬಹುಮಾನಗಳು ಕೂಡ ಲಭ್ಯ. ಇಮ್ಯಾನುವಲ್ ಸಿಲ್ಕ್ಸ್ ಇರಿಟ್ಟಿ.
0: ಹೊಸ ಕಾರ್ ತಗೊಳ್ಳೋಣ ಅಂತ ಯೋಚಿಸ್ತಾ ಇದ್ದೀನಿ, ಯಾವ ಬ್ರ್ಯಾಂಡ್ ಸಜೆಸ್ಟ್ ಮಾಡ್ತೀಯಾ?
1: ನಾನ್ ಡ್ರೈವ್ ಮಾಡೋದು ನನ್ನ ಫೇವರಿಟ್ ಹ್ಯುಂಡೈ ಕಾರನ್ನ, ನಿನಗೂ ಅದನ್ನೇ ಸಜೆಸ್ಟ್ ಮಾಡ್ತೀನಿ.
3: ಹ್ಯುಂಡೈ ಎಕ್ಸ್ ಶೋರೂಮ್ 5.55 ಲಕ್ಷದಿಂದ 46 ಲಕ್ಷದವರೆಗಿನ ಕಾರುಗಳ ಅದ್ಭುತ ಶ್ರೇಣಿಯನ್ನೇ ಹೊಂದಿದೆ. ನೀವು ಯಾವುದೇ ಕಾರನ್ನು ಡಿಸೈಡ್ ಮಾಡೋಕೆ ಮುಂಚೆ ಮೊದಲು ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈ ಶೋರೂಮ್ ನಲ್ಲಿ ಹ್ಯುಂಡೈ ಕಾರನ್ನು ಟೆಸ್ಟ್ ಡ್ರೈವ್ ಮಾಡಿ. ಅದ್ವೈತ್ ಹ್ಯುಂಡೈ ಮಡಿಕೇರಿ, ಗೋಣಿಕೊಪ್ಪಲ್ ಹಾಗೂ ಕುಶಾಲ್ ನಗರ.
4: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು, ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರ್ಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
1: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250ಕ್ಕೂ ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ಲದೆ ಮಾರ್ಬಲ್ಸ್, ಗ್ರಾನೈಟ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
3: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ.
5: ನಿಮ್ಮ ಹಳೆಯ ಚಿನ್ನಾಭರಣಗಳನ್ನು ಎಕ್ಸ್ಚೇಂಜ್ ಮಾಡಿ ಇವತ್ತಿನ ಮಾರುಕಟ್ಟೆ ಬೆಲೆಯಲ್ಲಿ. ಯಾವುದೇ ಖರೀದಿಗೆ 0% ವೇಸ್ಟೇಜ್. ಇದು ಸ್ವಿಸ್ ಗೋಲ್ಡ್ ನ ಪ್ರಾಮಿಸ್, ಸ್ವಿಸ್ ಗೋಲ್ಡನ್ ಡೈಮಂಡ್ಸ್, ವಿರಾಜಪೇಟೆ.
0: ಮದುವೆ ಹಾಗೂ ಇನ್ನಿತರ ಸಮಾರಂಭಗಳ ಬಟ್ಟೆಗಳಿಗಾಗಿ ಬನ್ನಿ ಸೆಂಚುರಿ ಫ್ಯಾಷನ್ ಸಿಟಿ, ಇರಿಟ್ಟಿ, ತಲಶೇರಿ, ಕಣ್ಣೂರ್, ಪಯ್ಯನೂರ್, ಶ್ರೀಕಂಠಪುರಂ, ಸುಲ್ತಾನ್ ಬತ್ತೇರಿ, ಮಾನಂದವಾಡಿ, ತಳಿಪರಂಬ.
6: ಸಂತೋಷದ ಸಂಭ್ರಮಗಳಿಗೆ ಪರಿಶುದ್ಧವಾದ ಚಿನ್ನಾಭರಣಗಳಿಗಾಗಿ ಭೇಟಿ ನೀಡಿ ಲಿಯೋರಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಗೋಣಿಕೊಪ್ಪಲ್, ಕುಶಾಲನಗರ ಮತ್ತು ಪಿರಿಯಾಪಟ್ಟಣ.
1: ಮರೆನಾಡು ಪ್ರೌಢಶಾಲೆ ಬಿರುನಾಣಿ ಈ ವಿದ್ಯಾಸಂಸ್ಥೆಯ ವಾರ್ಷಿಕ ಮಹಾಸಭೆಯು ಆಡಳಿತ ಮಂಡಳಿಯ ಅಧ್ಯಕ್ಷರಾದ ಶ್ರೀ ಕಾಳಿಮಡ ರಶಿಕಾ ಕಾವೇರಪ್ಪ ಅವರ ಅಧ್ಯಕ್ಷತೆಯಲ್ಲಿ ಇದೇ 4ರಂದು ಮಂಗಳವಾರ ಪೂರ್ವಾಹ್ನ 11 ಗಂಟೆಗೆ ಶಾಲೆಯಲ್ಲಿ ನಡೆಯಲಿದ್ದು, ನಾಡಿನ ವಿದ್ಯಾಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿಕೊಡಬೇಕಾಗಿ ಶಾಲಾ ಆಡಳಿತ ಮಂಡಳಿಯು ಈ ಮೂಲಕ ಕೋರಿದೆ.
3: ಮಡಿಕೇರಿಯ ಪ್ರಶಾಂತ್ ಫರ್ನಿಚರ್ ನಲ್ಲಿ ಸ್ಟಾಕ್ ಕ್ಲಿಯರೆನ್ಸ್, ಮೆಗಾ ಡಿಸ್ಕೌಂಟ್ ಸೇಲ್. ಕರ್ಟನ್ಸ್, ಬೆಡ್ ಸ್ಪ್ರೆಡ್, ಮ್ಯಾಟ್ರೆಸ್, ಡೋರ್ ಮ್ಯಾಟ್, ಬಾತ್ರೂಮ್ ಮ್ಯಾಟ್ಸ್ ಇವೆಲ್ಲವೂ ಅಪ್ ಟು 50% ಡಿಸ್ಕೌಂಟ್ ನಲ್ಲಿ. ಅತ್ಯುತ್ತಮ ಕ್ವಾಲಿಟಿಯ ಎಲ್ಲಾ ರೀತಿಯ ಮರದ ಫರ್ನಿಚರ್ ಗಳನ್ನು ನಿಮಗೆ ಬೇಕಾದ ಡಿಸೈನ್ಸ್ ನಲ್ಲಿ, ನಿಮಗೆ ಬೇಕಾದ ಅಳತೆಯಲ್ಲಿ ರೆಡಿ ಮಾಡಿಕೊಡಲಾಗುವುದು. ರೋಸ್ ವುಡ್, ಟೀಕ್ ವುಡ್, ಅಕೇಶಿಯಾ ಮುಂತಾದ ಮರದ ಫರ್ನಿಚರ್ ಗಳಿಗಾಗಿ ಬನ್ನಿ ಪ್ರಶಾಂತ್ ಫರ್ನಿಚರ್, ಇಂಡಸ್ಟ್ರಿಯಲ್ ಏರಿಯಾ, ಮಡಿಕೇರಿ. ಎಆರ್ಎಂ ಕಿಯಾ ಮೋಟರ್ಸ್ ಇದೀಗ ಕೊಡಗಿನ ಕುಶಾಲನಗರ ಹಾಗೂ ಗೋಣಿಕೊಪ್ಪಲುವಿನಲ್ಲಿ ಹೊಸ ಕಿಯಾ ವಾಹನ ಖರೀದಿ ಮತ್ತು ಸರ್ವಿಸ್ ಲಭ್ಯವಿದೆ. ಪಿಕಪ್ ಹಾಗೂ ಡ್ರಾಪ್ ಸರ್ವಿಸ್ ಕೂಡ ಇದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ತರ್ತಮಾಡ ಪುನೀತ್. ಕಾಲ್ 9606048734.
0: ಭೀಮಾ ಫರ್ನಿಚರ್ ನಲ್ಲಿ ಮಾನ್ಸೂನ್ ಮೆಗಾ ಎಕ್ಸ್ಚೇಂಜ್ ಆಫರ್. ನಿಮ್ಮ ಹಳೆಯ ಫರ್ನಿಚರ್ ಗಳನ್ನು ಎಕ್ಸ್ಚೇಂಜ್ ಮಾಡಿ 10 ವರ್ಷ ವಾರಂಟಿ ಇರುವ ಹೊಸ ಫರ್ನಿಚರ್ ಗಳನ್ನು ನಿಮ್ಮದಾಗಿಸಿ. 0% ಡೌನ್ ಪೇಮೆಂಟ್, 0% ಇಂಟ್ರೆಸ್ಟ್ ನಲ್ಲಿ ಲೋನ್ ಸೌಲಭ್ಯ. ಭೀಮಾ ಫರ್ನಿಚರ್, ಬಾಳುಗೋಡು ಜಂಕ್ಷನ್, ಬಿಟ್ಟಂಗಾಲ, ವಿರಾಜಪೇಟೆ.
7: ರೀ, ನಾನಿನ್ ಯಾವ ಫಂಕ್ಷನ್ ಗೂ ಬರಲ್ಲ ರೀ. ಈ ಹಳೆ ಚಿನ್ನಾಭರಣ ಹಾಕಿ ಹಾಕಿ ಸಾಕಾಯ್ತು.
8: ಬೇಜಾರ್ ಮಾಡ್ಕೋಬಿಡ ಕಣೆ, ಇವಾಗ ವಿಲ್ಕೋದಲ್ಲಿ ಎಕ್ಸ್ಚೇಂಜ್ ಆಫರ್ ಇದೆ. ಈ ಹಳೆ ಚಿನ್ನಾಭರಣ ಎಕ್ಸ್ಚೇಂಜ್ ಮಾಡುವಾಗ ಯಾವುದೇ ಕಡಿತ ಇಲ್ಲದೆ 100% ವ್ಯಾಲ್ಯೂ ಕೊಡ್ತಾರೆ. ಪ್ರತಿ ಖರೀದಿಗೂ ಗಿಫ್ಟ್ ಕೂಡ ಇದೆ.
7: ಹಾಗಾದ್ರೆ ಇವತ್ತೇ ಹೋಗೋಣ.
0: ವಿಲ್ಕೋ ಗೋಲ್ಡ್, ಬೈಚನಹಳ್ಳಿ, ಕುಶಾಲನಗರ.
7: ರೀ, ಒಂದೊಳ್ಳೆ ವೆಜ್ ಊಟ, ಊಟ ಆದ್ಮೇಲೆ ಒಳ್ಳೆ ಸ್ವೀಟ್ಸ್ ಬೇಕು. ಎಲ್ಲಿ ಕೊಡಿಸ್ತೀರಾ ಹೇಳಿ?
8: ಅಷ್ಟೇನಾ, ಅದಕ್ಕೇನು? ಮಡಿಕೇರಿ ಹಿಲ್ ರೋಡ್ ನಲ್ಲಿ ಮಧುರಾ ಸ್ವೀಟ್ಸ್ ಅಂಡ್ ಟಿಫಿನ್ಸ್ ಗೆ ಹೋದ್ರಾಯ್ತು. ಅಲ್ಲಿ ಹೋಟೆಲ್ ಮತ್ತೆ ಬೇಕರಿ ಒಂದೇ ಜಾಗದಲ್ಲಿದೆ. ಸ್ವೀಟ್ಸ್, ಸೌತ್ ಇಂಡಿಯನ್ ಟಿಫಿನ್ಸ್, ಬೇಕರಿ ಐಟಮ್ಸ್, ಸ್ಟಾಟ್ಸ್ ಎಲ್ಲ ಸಿಗುತ್ತೆ.
7: ಹಾಗಾದ್ರೆ ನಾವು ಊಟ ಮಾಡಿ ಮಕ್ಕಳಿಗೂ ಸ್ವೀಟ್ಸ್ ತಗೊಂಡ್ ಬರೋಣ. ನೆಕ್ಸ್ಟ್ ಟೈಮ್ ಮಕ್ಕಳನ್ನ ಕರ್ಕೊಂಡು ಬ್ರೇಕ್ ಫಾಸ್ಟ್ ಅಲ್ಲಿಂದಾನೇ ಮಾಡೋಣ.
8: ಒಂದೇ ಸ್ಥಳದಲ್ಲಿ ಅನಂತ ರುಚಿಯನ್ನು ಸವಿಯಲು ಬನ್ನಿ ಮಧುರಾ ಸ್ವೀಟ್ಸ್ ಅಂಡ್ ಟಿಫಿನ್ಸ್, ಹಿಲ್ ರೋಡ್, ಮಡಿಕೇರಿ.
1: ಮಾನ್ಸೂನ್ ಮೆಗಾ ಡಿಸ್ಕೌಂಟ್ ಸೇಲ್ ಇರಿಟಿಯ ಸುನಿತಾ ಫರ್ನಿಚರ್ ನಲ್ಲಿ ಎಲ್ಲಾ ಫರ್ನಿಚರ್ ಗಳ ಮೇಲೆ ಅಚ್ಚರಿ ಮೂಡಿಸುವ ಅತಿ ಕಡಿಮೆ ಬೆಲೆ. ಪ್ರೀಮಿಯಂ ಫರ್ನಿಚರ್ ಗಳ ಸ್ಪೆಷಲ್ ಕಲೆಕ್ಷನ್ಸ್, ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ, ಸುಲಭ ಕಂತಿನ ಇಎಂಐ ಫೆಸಿಲಿಟಿ. ಸುನಿತಾ ಫರ್ನಿಚರ್, ಉಳಿಯಿಲ್, ಇರಿಟಿ ಹಾಗೂ ತವಕ್ಕರ, ಕಣ್ಣೂರ್.
9: ವೃದ್ಧಾಪ್ಯವನ್ನು ಗೌರವದಿಂದ ಬದುಕಲು ಮೈಸೂರಿನಲ್ಲಿದೆ ತಾಮರ ರಿಟೈರ್ಮೆಂಟ್ ಹೋಮ್. 100 ಹಾಸಿಗೆ ಸಾಮರ್ಥ್ಯದ ಈ ಸಂಸ್ಥೆಯಲ್ಲಿ ವೈದ್ಯಕೀಯ ಸೇವೆ, ವೈಯಕ್ತಿಕ ಗಮನ, ಎಲ್ಲಾ ಮೂಲಭೂತ ವ್ಯವಸ್ಥೆಗಳೊಂದಿಗೆ ವಯೋಸಹಜ ಆರೋಗ್ಯ ಸಮಸ್ಯೆ ಸೇರಿದಂತೆ ಯಾವುದೇ ಆರೋಗ್ಯ ಸಮಸ್ಯೆ ಇರುವವರನ್ನು ನೋಡಿಕೊಳ್ಳಲಾಗುವುದು. ಮೈಸೂರಿಗೆ ಟ್ರೀಟ್ಮೆಂಟ್ಗಾಗಿ ಬರುವವರಿಗೆ ಉಳಿದುಕೊಳ್ಳುವ ವ್ಯವಸ್ಥೆ ಇದೆ. ಸಂಪರ್ಕಿಸಿ ತಾಮರ ರಿಟೈರ್ಮೆಂಟ್ ಹೋಮ್, ಹೆಬ್ಬಾಳ್, KIADB ಲೇಔಟ್, ಇಂಡಸ್ಟ್ರಿಯಲ್ ಏರಿಯಾ, ಮೈಸೂರು. ಕಾಲ್ 6364-51-8657.
0: ಕೂರ್ಗ್ ಹೈಲೈಟ್ ಫರ್ನಿಚರ್ ನಲ್ಲಿ ಆನಿವರ್ಸರಿ

0: ಆಫರ್ ವುಡನ್ ಕಾಟ್ ಮತ್ತು 6x5 ಮ್ಯಾಟ್ರೆಸ್ ಗೆ 18,500 ರೂಪಾಯಿ ಮಾತ್ರ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ. ಮೈಸೂರಿನ ತನಿಷ್ಕ್ ನಲ್ಲಿ ಫೆಸ್ಟಿವಲ್ ಆಫ್ ಡೈಮಂಡ್ಸ್. ಆ ಪ್ರಯುಕ್ತ ನೀವು ಖರೀದಿಸುವ ಡೈಮಂಡ್ ಆಭರಣಗಳ ವ್ಯಾಲ್ಯೂ ಮೇಲೆ ಫ್ಲಾಟ್ 20% ಆಫ್. ನಿಮ್ಮ ಹಳೆಯ ಚಿನ್ನಾಭರಣಗಳನ್ನು ಎಕ್ಸ್ಚೇಂಜ್ ಮಾಡಿ 0% ಕಡಿತದೊಂದಿಗೆ. ಈ ಆಫರ್ ಗಾಗಿ ಬನ್ನಿ ಮೈಸೂರಿನ ಸಬ್ ಅರ್ಬನ್ ಬಸ್ ಸ್ಟ್ಯಾಂಡ್ BN ರೋಡ್ ಹಾಗೂ ಕಾಳಿದಾಸ ರೋಡ್ ನಲ್ಲಿರುವ ತನಿಷ್ಕ್ ಶೋರೂಮ್ ಗೆ. ಕಂಡೀಷನ್ಸ್ ಅಪ್ಲೈ. ಸಂಭ್ರಮಗಳನ್ನು ಆಚರಿಸಿ ತನಿಷ್ಕ್ ನ ಟ್ರೆಂಡಿ ಆರ್ನಮೆಂಟ್ಸ್ ನೊಂದಿಗೆ.
1: ಮನೆಯಂತೂ ಸೂಪರ್ ಆಗಿ ಕಟ್ಸಿದ್ಯಾ, ಆದ್ರೆ ಇಲ್ಲಿರೋ ಫರ್ನಿಚರ್, ಟಿವಿ, ರೆಫ್ರಿಜರೇಟರ್, ವಾಷಿಂಗ್ ಮಿಷಿನ್ ಮಾತ್ರ ಹಳೇದು. ಎಕ್ಸ್ಚೇಂಜ್ ಮಾಡಿ ಹೊಸ ತಗೊಳ್ಬೋದಲ್ವಾ?
0: ಅದಕ್ಕೆ ಈ ಹಳೇದು ಯಾರು ತಗೋತಾರೆ?
1: ವಿರಾಜಪೇಟೆಯ ಪೂತಾಸ್ ಅಂಡ್ ಆಪರ್ಸ್ ನಲ್ಲಿ ಇವಾಗ ಎಲ್ಲ ಫರ್ನಿಚರ್ ಹಾಗೂ ಹೋಮ್ ಅಪ್ಲೈನ್ಸಸ್ ನ ಎಕ್ಸ್ಚೇಂಜ್ ಆಫರ್ ಇದೆ. ಅಲ್ಲೇ ಎಕ್ಸ್ಚೇಂಜ್ ಮಾಡಿ ಹೊಸದನ್ನ ತಗೊಳ್ಳಿ.
0: ಪೂತಾಸ್ ಅಂಡ್ ಆಪರ್ಸ್, ಫರ್ನಿಚರ್ ಅಂಡ್ ಹೋಮ್ ಅಪ್ಲೈನ್ಸಸ್, ವಿರಾಜಪೇಟೆ.
1: ಮುಳಿಯಾದಲ್ಲಿ ಹಿಂದೆಂದು ಕಂಡು ಕೇಳರಿಯದ ಮಾನ್ಸೂನ್ ಸೇಲ್ ಇದೆ. ಜುಲೈ 13 ಆಗಸ್ಟ್ 14 ಚಿನ್ನಾಭರಣಗಳ VA ಮೇಲೆ 100% ಆಫ್. ಆಯ್ದ ಚಿನ್ನದ ಆಭರಣಗಳ ಮೇಲೆ ಮೇಕಿಂಗ್ ಚಾರ್ಜ್ ನಲ್ಲಿ 50% ನಿಂದ 100% ಆಫ್. ಚಿನ್ನ, ಬೆಳ್ಳಿ, ವಜ್ರಾಭರಣಗಳ ಅತಿ ಅಮೋಘ ಕಲೆಕ್ಷನ್ಸ್, ಅತ್ಯಧಿಕ ಸೇವಿಂಗ್ಸ್. ಬನ್ನಿ ಈ ಮುಂಗಾರು ಮಳೆಯ ಸಂಭ್ರಮವನ್ನು ಇಮ್ಮಡಿಗೊಳಿಸಿ ಮುಳಿಯಾದೊಂದಿಗೆ. ಮುಳಿಯ ಗೋಲ್ಡ್ ಅಂಡ್ ಡೈಮಂಡ್ಸ್, ಮಡಿಕೇರಿ, ಗೋಣಿಕೊಪ್ಪಲ್, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು.
2: ಮೂರ್ನಾಡಿನಲ್ಲಿ ಶುಭಾರಂಭಗೊಂಡಿದೆ ಓಂ ಶ್ರೀ ಎಂಟರ್ಪ್ರೈಸಸ್. ಇಲ್ಲಿ ಅತ್ಯುತ್ತಮ ಗುಣಮಟ್ಟದ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಿಕಲ್, ಪ್ಲಂಬಿಂಗ್, ಸ್ಯಾನಿಟರಿ ವೇರ್ ಆಕರ್ಷಕ ರಿಯಾಯಿತಿ ದರದಲ್ಲಿ ನಿಮಗೆ ಲಭ್ಯವಿದೆ. ಮನೆಯೊಂದು ಬೆಳಗಿದರೆ ಮನವೆಲ್ಲ ಬೆಳಗುವುದು. ಓಂ ಶ್ರೀ ಎಂಟರ್ಪ್ರೈಸಸ್, ಶ್ರೀ ಅಮ್ಮ ಮೆಡಿಕಲ್ಸ್ ಹತ್ತಿರ, ಮುದ್ದು ಕಾಂಪ್ಲೆಕ್ಸ್, ಮೂರ್ನಾಡು. ಭಾರತಿ ರೇಡಿಯೋ ಹೌಸ್ ನಲ್ಲಿ ಫೆಸ್ಟಿವಲ್ ಆಫರ್. ಟಿವಿ, ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಕುಕ್ಕರ್, ಮಿಕ್ಸಿಗಳ ಎಕ್ಸ್ಚೇಂಜ್ ಆಫರ್. 0% ಇಂಟ್ರೆಸ್ಟ್, 0 ಡೌನ್ ಪೇಮೆಂಟ್. ಪ್ರತಿ ಖರೀದಿಗೂ ಖಚಿತ ಬಹುಮಾನ.
1: ಭಾರತಿ ರೇಡಿಯೋ ಹೌಸ್, ನಿಯರ್ ಚೌಕ್, ಗಣಪತಿ ಸ್ಟ್ರೀಟ್, ಮಡಿಕೇರಿ ಮತ್ತು ಗೋಣಿಕೊಪ್ಪಲು. ನಾನಿದುವರೆಗೆ ಈ ಟೇಸ್ಟ್ ನಲ್ಲಿ ನಾಟಿ ಸ್ಟೈಲ್ ಫುಡ್ ತಿಂದೇ ಇಲ್ಲ. ವಾವ್, ಸೂಪರ್ ಸೂಪರ್ ಟೇಸ್ಟ್ ರೀ.
3: ಹೌದು, ಈ ರಾಗಿ ಮುದ್ದೆ, ಈ ನಾಟಿ ಕೋಳಿ ಸಾರಂತೂ ಸೂಪರ್.
4: ಹೋಟೆಲ್ ಗ್ರೀನ್ಸ್ ನಾಟಿ ಸ್ಟೈಲ್ ನ ನಾಟಿ ಕೋಳಿ, ನಾಟಿ ಮಟನ್ ಎಲ್ಲಾ ಐಟಮ್ಸ್, ಮಟನ್ ಸೂಪ್, ಬೋಟಿ, ಮಟನ್ ಚಾಪ್ಸ್, ಮಟನ್ ಅಂಡ್ ಚಿಕನ್ ಬಿರಿಯಾನಿ ಟೇಸ್ಟ್ ಅಂತೂ ಹೇಳೋಕೆ ಆಗಲ್ಲ. ಬಾಯಲ್ಲಿ ನೀರ್ ಬರುತ್ತೆ.
1: ಹೋಟೆಲ್ ಗ್ರೀನ್ಸ್ ನಾಟಿ ಸ್ಟೈಲ್, ಹೊಸ ತಾಲೂಕು ಕಚೇರಿ ಸಮೀಪ, ಕಾನ್ವೆಂಟ್ ಜಂಕ್ಷನ್, ಮಡಿಕೇರಿ.
5: ಕೇಳುಗರೆ, ಇನ್ನು ಬಿ ಕೆ ಸುಮಿತ್ರಾ ಹಾಡಿರುವ ಒಂದು ಜಾನಪದ ಗೀತೆಯನ್ನ ಕೇಳೋಣ.

ಆಕಾಶವಾಣಿ ಬಾಗಲಕೋಟೆ ಹಾಗೂ ವಿಜಯನಗರ ಜಿಲ್ಲೆಗಳ ವಾರ್ತಾಪತ್ರಗಳು. ಓದುತ್ತಿರುವವರು ಹರ್ಷವರ್ಧನ್ ಶೀಲವಂತ್. ಮೊದಲಿಗೆ ಬಾಗಲಕೋಟೆ ಜಿಲ್ಲೆ ವಾರ್ತಾಪತ್ರ. ವಿಕಸಿತ ಭಾರತ ಉದ್ಯೋಗ ಖಾತ್ರಿ ಹಾಗೂ ಜೀವನೋಪಾಯ ಮಿಷನ್ ಗ್ರಾಮೀಣ ವಿಬಿ ಜಿರಾಮ್ಜಿ ಯೋಜನೆಯಡಿ ಕೂಲಿ ಕಾರ್ಮಿಕರಿಗೆ 125 ದಿನಗಳ ಉದ್ಯೋಗ ಒದಗಿಸಿ ಗುಳೆ ಹೋಗದಂತೆ ನೋಡಿಕೊಳ್ಳಲು ಜಿಲ್ಲಾಡಳಿತದ ಅಧಿಕಾರಿಗಳಿಗೆ ಜಿಲ್ಲಾ ಉಸ್ತುವಾರಿ ಕಾರ್ಯದರ್ಶಿ ಮೊಹಮ್ಮದ್ ಮೊಹಸಿನ್ ಸೂಚಿಸಿದ್ದಾರೆ. ಜಿಲ್ಲಾ ಪಂಚಾಯಿತಿ ಸಭಾಭವನದಲ್ಲಿ ತ್ರೈಮಾಸಿಕ ಕರ್ನಾಟಕ ಅಭಿವೃದ್ಧಿ ಯೋಜನೆಗಳ ಪ್ರಗತಿ ಪರಿಶೀಲನಾ ಸಭೆಯ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು. ಕೇಂದ್ರ ಪುರಸ್ಕೃತ ಅಮೃತ ಭಾರತ ಯೋಜನೆ ಅಡಿ ಬಾದಾಮಿ ರೈಲು ನಿಲ್ದಾಣವನ್ನು 15.1 ಕೋಟಿ ರೂಪಾಯಿ ವೆಚ್ಚದಲ್ಲಿ ಮೇಲ್ದರ್ಜೆಗೇರಿಸಲಾಗಿದೆ. ಐತಿಹಾಸಿಕ ತಾಣ ಬಾದಾಮಿಗೆ ಭೇಟಿ ನೀಡುವ ಪ್ರವಾಸಿಗರಿಗೆ ಅನುಕೂಲ ಹಾಗೂ ಪ್ರವಾಸೋದ್ಯಮಕ್ಕೂ ಪ್ರೋತ್ಸಾಹ ಸಿಗಲಿದೆ ಎಂದು ರೈಲ್ವೆ ಖಾತೆ ರಾಜ್ಯ ಸಚಿವ ವಿ ಸೋಮಣ್ಣ ಹೇಳಿದ್ದಾರೆ. ರೈಲು ನಿಲ್ದಾಣಗಳ ಆಧುನೀಕರಣ, ನೈರ್ಮಲ್ಯ ಹಾಗೂ ಮೂಲಸೌಕರ್ಯಗಳ ಅಭಿವೃದ್ಧಿಗೆ ಕೇಂದ್ರ ಸರ್ಕಾರ ಒತ್ತು ನೀಡಿದೆ ಎಂದರು. ಬಾಗಲಕೋಟೆ ನಗರದ ವಿದ್ಯಾಗಿರಿಯಲ್ಲಿ ಭಾರತೀಯ ವಿಶಿಷ್ಟ ಗುರುತು ಪ್ರಾಧಿಕಾರದ ನೂತನ ಆಧಾರ್ ಸೇವಾ ಕೇಂದ್ರಕ್ಕೆ ಜಿಲ್ಲಾಧಿಕಾರಿ ಸಂಗಪ್ಪ ಚಾಲನೆ ನೀಡಿದರು. ನೂತನ ಆಧಾರ್ ಕೇಂದ್ರದ ಮೂಲಕ ಹೊಸ ನೋಂದಣಿ, ಬಯೋಮೆಟ್ರಿಕ್ ನವೀಕರಣ, ಮೊಬೈಲ್ ಸಂಖ್ಯೆ, ವಿಳಾಸ ಹಾಗೂ ಇತರೆ ತಿದ್ದುಪಡಿಗಳು ಸೇರಿದಂತೆ ಹಲವು ಸೇವೆಗಳು ಒಂದೇ ಸೂರಿನಡಿ ಲಭ್ಯವಾಗಲಿವೆ ಎಂದರು. ಜಿಲ್ಲೆಯಲ್ಲಿ ಅನುಷ್ಠಾನಗೊಳ್ಳುತ್ತಿರುವ ಮಹಿಳಾ ಕೇಂದ್ರಿತ ನಾರಿ ಕಿಲ್ಪ್ ಕರ್ನಾಟಕ ಇನ್ಕ್ಲೂಸಿವ್ ಲೈವ್ಲಿಹುಡ್ ಪ್ರೋಗ್ರಾಂ ಯೋಜನೆಯ ಮೊದಲ ಜಂಟಿ ಪ್ರಗತಿ ಪರಿಶೀಲನೆ ಅಂಗವಾಗಿ ಮಾಜಿ ಅಪರ ಕಾರ್ಯದರ್ಶಿ ಚರಣ್ ಸಿಂಗ್ ನೇತೃತ್ವದ ತಂಡ ಜಿಲ್ಲೆಯ ಬಾದಾಮಿ ತಾಲೂಕಿನ ಅನವಾಳ, ಕುಳಗೇರಿ ಕ್ರಾಸ್ ಹಾಗೂ ಆಲೂರು ಎಸ್ಕೆ ಸೇರಿದಂತೆ ವಿವಿಧ ಗ್ರಾಮ ಪಂಚಾಯಿತಿಗಳಿಗೆ ಭೇಟಿ ನೀಡಿ ಪರಿಶೀಲಿಸಿತು. ಬಾದಾಮಿ ತಾಲೂಕಿನಲ್ಲಿ ಬಾಣಂತಿಯರು ಹಾಗೂ ಗರ್ಭಿಣಿಯರ ಮರಣ ಪ್ರಮಾಣ ಶೂನ್ಯಕ್ಕಿಳಿಸಲು ಸಂಬಂಧಿತ ಎಲ್ಲ ಇಲಾಖೆಗಳ ಅಧಿಕಾರಿಗಳು ಪರಸ್ಪರ ಸಹಕಾರ ಹಾಗೂ ಸಮನ್ವಯದಿಂದ ಕರ್ತವ್ಯ ನಿರ್ವಹಿಸುವಂತೆ ಜಿಲ್ಲಾಧಿಕಾರಿ ಸಂಗಪ್ಪ ಸೂಚಿಸಿದ್ದಾರೆ. ಆರೋಗ್ಯ ಇಲಾಖೆಯ ಜಿಲ್ಲಾ ಮಟ್ಟದ ಕಣ್ಗಾವಲು ಸಮಿತಿ ಸಭೆಯಲ್ಲಿ ಮಾತನಾಡಿದ ಅವರು, ಬಾಲ್ಯ ವಿವಾಹ ತಡೆಗೆ ಜನಜಾಗೃತಿ ಮೂಡಿಸುವಂತೆ

0: ನಿರ್ದೇಶಿಸಿದರು. ಈಗ ವಿಜಯನಗರ ಜಿಲ್ಲೆ ವಾರ್ತಾಪತ್ರ. ಹೊಸಪೇಟೆ ತಾಲೂಕು ವಿಶ್ವ ಪರಂಪರೆ ತಾಣ ಹಂಪಿಯ ಮೂಲಸೌಕರ್ಯ ಸುಧಾರಣೆಗೆ ಖಾಸಗಿ ಹಾಗೂ ಸಾರ್ವಜನಿಕ ಸಹಭಾಗಿತ್ವದಲ್ಲಿ ಯೋಜಿಸಲಾಗಿದೆ ಎಂದು ಪ್ರವಾಸೋದ್ಯಮ ಖಾತೆ ಸಚಿವ ಕೆಜೆ ಜಾರ್ಜ್ ತಿಳಿಸಿದ್ದಾರೆ. ಹಂಪಿ ಬಳಿಯ ಮಲಪನಗುಡಿಯಲ್ಲಿ ಮಾತನಾಡಿದ ಅವರು, ಗ್ಲೋಬಲ್ ಡೆಸ್ಟಿನೇಷನ್ ಡೆವಲಪ್ಮೆಂಟ್ ಯೋಜನೆ ಅಡಿ ರಾಜ್ಯಾದ್ಯಂತ ಒಟ್ಟು 50 ತಾಣಗಳನ್ನು ಅಭಿವೃದ್ಧಿಪಡಿಸುವ ಗುರಿ ಹೊಂದಲಾಗಿದೆ ಎಂದರು. ಕೇಂದ್ರ ಸರ್ಕಾರ ಈ ಯೋಜನೆಗೆ ಸುಮಾರು 1,500 ಕೋಟಿ ರೂಪಾಯಿವರೆಗೆ ಹಂಪಿ ಅಭಿವೃದ್ಧಿಗೆ ಸಹಾಯಧನ ನೀಡಲಿದೆ ಎಂದರು. ಜಿಲ್ಲೆಯ 5 ತಾಲೂಕುಗಳಲ್ಲಿ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಪ್ರಕ್ರಿಯೆ ಈ ತಿಂಗಳ 8ನೇ ತಾರೀಖಿನವರೆಗೆ ನಡೆಯಲಿದೆ. ಜುಲೈ ಅಂತ್ಯದ ವೇಳೆಗೆ ಒಟ್ಟು 11,42,732 ಮತದಾರರ ಅರ್ಜಿಗಳನ್ನು ಬೂತ್ ಮಟ್ಟದ ಅಧಿಕಾರಿಗಳು ವಿತರಿಸಿದ್ದಾರೆ. ಒಟ್ಟು 981,207 ಮತದಾರ ಅರ್ಜಿ ನಮೂನೆಗಳನ್ನು ಗಣಕೀಕರಿಸಲಾಗಿದೆ. ಈವರೆಗೆ 85.87% ಡಿಜಿಟಲೀಕರಣವಾಗಿದೆ ಎಂದು ಜಿಲ್ಲಾ ಚುನಾವಣಾಧಿಕಾರಿ ಕವಿತಾ ಮನ್ನಿಕೇರಿ ತಿಳಿಸಿದ್ದಾರೆ. ಗರ್ಭ ಕಂಠದ ಕ್ಯಾನ್ಸರ್ ತಡೆಯಲು 14-15 ವರ್ಷದೊಳಗಿನ ಬಾಲಕಿಯರಿಗೆ ಉಚಿತವಾಗಿ ಎಚ್ಪಿವಿ ಲಸಿಕೆ ನೀಡಲಾಗುತ್ತಿದ್ದು, ಕೇಂದ್ರ ಪುರಸ್ಕೃತ ರಾಜ್ಯ ಆರೋಗ್ಯ ಇಲಾಖೆ ಸಹಯೋಗದ ಈ ಅಭಿಯಾನದಲ್ಲಿ ವಿಜಯನಗರ ಜಿಲ್ಲೆ ರಾಜ್ಯಕ್ಕೆ ಪ್ರಥಮ ಸ್ಥಾನ ಗಳಿಸಿದೆ. ಜಿಲ್ಲೆಯಲ್ಲಿ 15,124 ಹೆಣ್ಣುಮಕ್ಕಳಿಗೆ ಎಚ್ಪಿವಿ ಲಸಿಕೆ ನೀಡಿಕೆ ಗುರಿ ಹೊಂದಲಾಗಿದ್ದು, ಇದುವರೆಗೆ 10,793 ಬಾಲಕಿಯರಿಗೆ ಲಸಿಕೆ ನೀಡಲಾಗಿದೆ. ಇದುವರೆಗೆ ಬಾಗಲಕೋಟೆ ಹಾಗೂ ವಿಜಯನಗರ ಜಿಲ್ಲೆಗಳ ವಾರ್ತಾಪತ್ರಗಳನ್ನು ಕೇಳಿದಿರಿ. ಬರೆದವರು ಕ್ರಮವಾಗಿ ಪರಶುರಾಮ್ ಪೇಟ್ಕರ್ ಹಾಗೂ ಪೂರ್ಣಿಮಾ ದಫ್ತರ್ದಾರ್. ಸುದ್ದಿ ಸಂಯೋಜನೆ ಧಾರವಾಡ ಹಾಗೂ ಬೆಂಗಳೂರು ಆಕಾಶವಾಣಿಯ ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದ ಸುಹಾಸ್ ಆರ್. ಪ್ರಸ್ತುತಿ ಧಾರವಾಡ ಆಕಾಶವಾಣಿಯ ಪ್ರಾದೇಶಿಕ ಸುದ್ದಿ ವಿಭಾಗ.
1: ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ.
2: ಮಾನ್ಸೂನ್ ಮೆಗಾ ಡಿಸ್ಕೌಂಟ್ ಸೇಲ್ ಇರಿಟಿಯ ಸುನಿತಾ ಫರ್ನಿಚರ್ನಲ್ಲಿ ಎಲ್ಲಾ ಫರ್ನಿಚರ್ಗಳ ಮೇಲೆ ಅಚ್ಚರಿ ಮೂಡಿಸುವ ಅತಿ ಕಡಿಮೆ ಬೆಲೆ. ಪ್ರೀಮಿಯಂ ಫರ್ನಿಚರ್ಗಳ ಸ್ಪೆಷಲ್ ಕಲೆಕ್ಷನ್ಸ್, ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ, ಸುಲಭ ಕಂತಿನ ಇಎಂಐ ಫೆಸಿಲಿಟಿ. ಸುನಿತಾ ಫರ್ನಿಚರ್, ಉಲಿಯಿಲ್ ಇರಿಟಿ ಹಾಗೂ ತವಕ್ಕರ ಕಣ್ಣೂರು.
3: Admissions are open at Kurk Institute of Technology, Ponnampete, Kodagu for Artificial Intelligence and Data Science, Artificial Intelligence and Machine Learning, Civil Engineering, Computer Science and Electronics and Communication, Mechanical Engineering, Computer Science with Cyber Security. Scholarship will be provided for economically weaker sections and meritorious students. Best sports amenities. For more details call 9611-55457.
4: ನಮ್ಮ ಜೊತೆ ಇದ್ದಾರೆ ಮಣಿಪಾಲ್ ಹಾಸ್ಪಿಟಲ್ಸ್ ನ ಕನ್ಸಲ್ಟೆಂಟ್ ನೆಫ್ರಾಲಜಿಸ್ಟ್ ಆಗಿರುವಂತಹ ಡಾಕ್ಟರ್ ವಿಪಿನ್ ಕಾವೇರಪ್ಪ ಅವರು. ಡಾಕ್ಟರ್, ಈ ಆರ್ಗನ್ ಡೊನೇಷನ್ ಬಗ್ಗೆ ಜಾಗೃತಿ ಮೂಡಿಸೋದು ಎಷ್ಟು ಇಂಪಾರ್ಟೆಂಟ್ ಆಗಿದೆ?
5: ವೆರಿ ಇಂಪಾರ್ಟೆಂಟ್ ಐ ವುಡ್ ಸೇ, ಬಿಕಾಸ್ ದೇರ್ ಇಸ್ ಅ ಸಿಗ್ನಿಫಿಕೆಂಟ್ ಮಿಸ್ ಮ್ಯಾಚ್ ಬಿಟ್ವೀನ್ ದ ಡೋನರ್ ಪೂಲ್, ಯಾರು ಕಿಡ್ನಿ ಕೊಡ್ಲಿಕ್ಕೆ ಬಯಸ್ತಾರೆ ಅವ್ರದ್ದು ಪೂಲ್, ಅಂಡ್ ದ ರಿಸಿಪಿಯಂಟ್ ಪೂಲ್, ಯಾರಿಗೆ ಕಿಡ್ನಿ ಬೇಕು ಅವ್ರ ಪೂಲ್. ದ ಡಿಸ್ಕ್ರಿಪೆನ್ಸಿ ಇಸ್ ಸೋ ಮಚ್. ಕಿಡ್ನಿ ಬೇಕಾದವರು ಲಕ್ಷಗಟ್ಟಲೆ ಇದ್ದಾರೆ, ಬಟ್ ಕೊಡುವಂತವ್ರು ಬೇರೆ 1,000 ಮೇ ಬಿ 10,000 to 15,000. ಸೊ ಈ ಲಿಸ್ಟ್ ಎವ್ರಿ ಇಯರ್ ಜಾಸ್ತಿ ಆಗ್ತಾನೆ ಹೋಗುತ್ತೆ. ಸೊ ಅವೇರ್ನೆಸ್ ಮೂಡಿಸೋದು ನಮ್ಮ ಕರ್ತವ್ಯ, ಸೊ ದಟ್ ವಿ ಹ್ಯಾವ್ ಮೋರ್ ಡೋನರ್ಸ್ ಕಮಿಂಗ್ ಇನ್ ಟು ದ ಪಿಕ್ಚರ್. ಅಂಡ್ ದ ಶಾರ್ಟೇಜ್ ಆಫ್ ಆರ್ಗನ್ ಏನಿದೆ, ಎಷ್ಟು ಬೇಗ ಅದು ಸ್ಯಾಟಿಸ್ಫೈ ಆಗುತ್ತೆ ಅಷ್ಟು ಒಳ್ಳೇದು. ಸೊ ನೀವು ಡೊನೇಟ್ ಮಾಡಿದ್ರೆ ಬೇಸಿಕಲಿ ಯು ಆರ್ ಸೇವಿಂಗ್ ಅ ಲೈಫ್.
6: ದಿಸ್ ಇನ್ಫಾರ್ಮೇಶನ್ ಇಸ್ ಬ್ರಾಟ್ ಟು ಯು ಬೈ ಮಣಿಪಾಲ್ ಹಾಸ್ಪಿಟಲ್. ಲೈವ್ಸ್ ಆನ್. ಫಾರ್ ಎನಿ ಹೆಲ್ತ್ ಎಮರ್ಜೆನ್ಸೀಸ್ ಕಾಲ್ 0821-255-000. ಸೇವ್ ದ ನಂಬರ್, ಸೇವ್ ಲೈವ್ಸ್.
1: ಸಮಯ 6:37 ನಮ್ಮ ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದಿಂದ.
7: ಆಕಾಶವಾಣಿ ಬೆಂಗಳೂರು, ಇನ್ನು ಮುಂದೆ ಪ್ರಕಟಣೆಗಳು, ನಂತರ 6:40 ಸರಿಯಾಗಿ ಪ್ರದೇಶ ಸಮಾಚಾರ ಕೇಳುವಿರಿ.
8: ಅಪ್ನೆ ಪರಿವಾರ ಕೋ ದೀಜಿಯೇ ಸುರಕ್ಷಿತ ಜೀವನ. ರೂರಲ್ ಪೋಸ್ಟ್ ಲೈಫ್ ಇನ್ಶೋರೆನ್ಸ್ RPLI ಕಿ ಲೈಫ್ ಇನ್ಶೋರೆನ್ಸ್ ಪಾಲಿಸೀಸ್ ಕೆ ಸಾಥ್ ಅಪ್ನೆ ನಜದೀಕಿ ಡಾಕ್ ಘರ್ ಸೇ ಆಜ್ ಹೀ ಸಂಪರ್ಕ್ ಕರೇ ಯಾ indiapost.gov.in ಪರ್ ಲಾಗ್ ಆನ್ ಕರೇ.
9: ನನ್ನ ತಮ್ಮ ಇದ್ದಾನಲ್ಲ, ತುಂಬಾ ತುಂಟ. ಕಾಲೇಜಿನಲ್ಲಿ ತನ್ನ ಮಾರ್ಕ್ ಶೀಟ್ ಅನ್ನು ಫೋಟೋಶಾಪ್ ಮಾಡಿ ಅಪ್ಪನಿಗೆ ತೋರಿಸ್ತಿದ್ದ. ನಿನ್ನೆ ವಿದ್ಯುತ್ ಬಿಲ್ 0 ಬಂದಿದ್ದನ್ನು ನೋಡಿದೆ. ನಾನು ಅನ್ಕೊಂಡೆ ಇವನೇ ಫೋಟೋಶಾಪ್ ಮಾಡಿರ್ಬೇಕು ಅಂತ. ಇಲ್ದಿದ್ರೆ ವಿದ್ಯುತ್ ಬಿಲ್ 0 ಆಗೋಕೆ ಹೇಗೆ ಸಾಧ್ಯ ಕೇಳಿದ್ರೆ ಹೇಳ್ತಾನೆ ಅಣ್ಣ ಎಲ್ಲ.

0: ಮೇಲ್ನವನ ದಯೆ. ಸೋಲಾರ್ ಪ್ಯಾನಲ್ ಇದೆ ಅಲ್ಲ, ನಾನು ಹೇಳಿದೆ ಓಹೋ ನೀನ್ ಹೇಳಿದ್ದು ಸರಿಯಾಗಿದೆ ಕಣೋ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಎಂದೇ ನೋಂದಾಯಿಸಿಕೊಳ್ಳಿ ಪಿಎಂ ಸೂರ್ಯಘರ್ .gov.in ನಲ್ಲಿ.
1: ಮೂರು ಕಾಲೇಜ್ನಲ್ಲಿ
2: ಚಿಂತಿಸ್ಬೇಡಿ,
1: ಫೀಸ್ ನೋಡು.
3: ಏನ್ ಸಮಾಚಾರ,
4: ಏನಾಯ್ತು?
2: ಫೀಸ್ ನ ಟೆನ್ಷನ್,
3: ರಾಹುಲ್ ನ ಬ್ಯಾಂಕ್ ಅಕೌಂಟ್ ಇದೆಯಲ್ಲ, ಸೊ ರಸ್ತೆ ಕ್ಲಿಯರ್. ಬ್ಯಾಂಕ್ ನಿಂದ ಅಗತ್ಯ ಇರುವವರಿಗೆ ಸ್ಟೂಡೆಂಟ್ ಎಜುಕೇಶನ್ ಲೋನ್ ಈಸಿಲಿ ಸಿಗುತ್ತೆ, ಅದರಲ್ಲೂ 400,000 ರೂಪಾಯಿ ವರೆಗೆ ನೋ ಕೊಲೆಟ್ರಲ್. ಅದೆಲ್ಲಿ ಸ್ವೀಟ್ಸ್? ಆರ್ಬಿಐ ಹೇಳುತ್ತೆ,
5: ಪ್ರಾರಂಭಿಸಿ ಸರಿಯಾಗಿ, ಫೈನಾನ್ಷಿಯಲಿ ಸ್ಮಾರ್ಟ್ ಆಗಿ.

0: फसल बीमा योजना से करीब 2,00,000 करोड़ रुपए क्लेम के रूप में किसानों को मिले।
1: मुंगारु हंगामिना बेले विमेगागी ईग नोंदणी माडिकोळ्ळिरी।
2: बैंक सामान्य सेवा केंद्र ग्राम वन केंद्र हेच्चिन माहितिगागी www.samrakshane.karnataka.gov.in वेबसाइट के भेटी नीडी।
3: ಬೆಳೆಗೆ ವಿಮೆ ಮಾಡಿರಿ ತಕ್ಷಣ ರಕ್ಷಣೆ ಗಳಿಸಿ।
4: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಗುರುವಾರ ಬೆಳಗ್ಗೆ 8:30 ಪ್ರಸಾರವಾಗಲಿದೆ। ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು। ತಪ್ಪದೇ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ।

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿದ್ಯಾ ಭಟ್. ಮುಖ್ಯಾಂಶಗಳು. ಲೋಕಭವನದಲ್ಲಿ ನೂತನ ಸಚಿವರಿಂದ ಪ್ರಮಾಣವಚನ ಸ್ವೀಕಾರ, ರಾಜ್ಯಪಾಲರಿಂದ ಪ್ರತಿಜ್ಞಾವಿಧಿ ಬೋಧನೆ. ಸಚಿವ ಸ್ಥಾನ ಸಿಗದ ಅಸಮಾಧಾನಿತರು ತಾಳ್ಮೆಯಿಂದ ಇರುವಂತೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮನವಿ. ಪ್ರಕೃತಿ ವಿಕೋಪದಿಂದ ಪೊಲೀಸ್ ಕಾನ್ಸ್ಟೇಬಲ್ ಪರೀಕ್ಷೆ ತಪ್ಪಿಸಿಕೊಂಡ ಅಭ್ಯರ್ಥಿಗಳಿಗೆ ಮತ್ತೆ ಅವಕಾಶ ನೀಡುವ ಬಗ್ಗೆ ಪರಿಶೀಲನೆ, ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ. ಸಿಡಬ್ಲ್ಯೂಆರ್ಸಿ ಸಿಡಬ್ಲ್ಯೂಎಂಎ ನಿರ್ದೇಶನ ಪಾಲಿಸದ ಆರೋಪ, ರಾಜ್ಯದ ವಿರುದ್ದ ಸುಪ್ರೀಂಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸಿದ ತಮಿಳುನಾಡು. ಹಾಗೂ ಕರಾವಳಿ, ದಕ್ಷಿಣ ಒಳನಾಡು ಜಿಲ್ಲೆಗಳ ಹಲವೆಡೆ ಇಂದು ಭಾರೀ ಮಳೆ ಸಾಧ್ಯತೆ, ಹವಾಮಾನ ಇಲಾಖೆ ಮುನ್ಸೂಚನೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನೇತೃತ್ವದ ಸಚಿವ ಸಂಪುಟ ವಿಸ್ತರಣೆಯಾಗಿದ್ದು 19 ಮಂದಿ ನೂತನ ಸಚಿವರು ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ. ಲೋಕಭವನದಲ್ಲಿ ನಡೆದ ಸಮಾರಂಭದಲ್ಲಿ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಪ್ರತಿಜ್ಞಾವಿಧಿ ಬೋಧಿಸಿದ್ದಾರೆ. ಡಾ ಅಜಯ್ ಸಿಂಗ್, ಎಚ್ಸಿ ಗೋಪಾಲಕೃಷ್ಣ, ಕೆಎಸ್ ಬಸವಂತಪ್ಪ, ಬಸವರಾಜ ರಾಯರೆಡ್ಡಿ, ಎನ್ ಚಲುವರಾಯಸ್ವಾಮಿ, ಲಕ್ಷ್ಮಣ್ ಸವದಿ, ಮಧು ಬಂಗಾರಪ್ಪ, ಎಸ್ಎಸ್ ಮಲ್ಲಿಕಾರ್ಜುನ್, ನಾಗೇಂದ್ರ, ಎಂಪಿ ನರೇಂದ್ರ ಸ್ವಾಮಿ, ಪುಟ್ಟರಂಗಶೆಟ್ಟಿ, ಟಿ ರಘುಮೂರ್ತಿ, ರಿಜ್ವಾನ್ ಅರ್ಷದ್, ರುದ್ರಪ್ಪ ಲಮಾಣಿ, ಸಂತೋಷ್ ಲಾಡ್, ಶಿವಲಿಂಗೇಗೌಡ, ಶಿವರಾಜ್ ತಂಗಡಗಿ, ವಿಜಯಾನಂದ ಕಾಶಪ್ಪನವರ್, ಜಮೀರ್ ಅಹಮದ್ ಖಾನ್ ಪ್ರಮಾಣ ವಚನ ಸ್ವೀಕರಿಸಿದರು. ಪ್ರಮಾಣ ವಚನ ಸಮಾರಂಭಕ್ಕೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್, ಸಂಪುಟದ ಸಹೋದ್ಯೋಗಿಗಳು ಹಾಗೂ ನೂತನ ಸಚಿವರ ಕುಟುಂಬಸ್ಥರು ಸಾಕ್ಷಿಯಾದರು. ವಿಧಾನಸಭೆಯ ಸಭಾಧ್ಯಕ್ಷರಾಗಿ ಗದಗ ಜಿಲ್ಲೆ ರೋಣ ಕ್ಷೇತ್ರದ ಶಾಸಕ ಜಿಎಸ್ ಪಾಟೀಲ್ ನೇಮಕಗೊಂಡಿದ್ದಾರೆ. ಡೆಪ್ಯೂಟಿ ಸ್ಪೀಕರ್ ಆಗಿ ಕೊಡಗು ಜಿಲ್ಲೆ ವಿರಾಜಪೇಟೆ ಕ್ಷೇತ್ರದ ಶಾಸಕ ಎಎಸ್ ಪೊನ್ನಣ್ಣ ಆಯ್ಕೆಯಾಗಿದ್ದಾರೆ. ಉಳಿದಂತೆ ವಿಧಾನ ಪರಿಷತ್ ಸಭಾಪತಿಯಾಗಿ ಸಲೀಂ ಅಹಮದ್ ಮತ್ತು ಉಪಸಭಾಪತಿಯಾಗಿ ಉಮಾಶ್ರೀ ಅವರನ್ನು ನೇಮಿಸಿ ಎಐಸಿಸಿ ಅಧಿಸೂಚನೆ ಹೊರಡಿಸಿದೆ. ಹೈಕಮಾಂಡ್ ಕಳುಹಿಸಿದ 20 ನೂತನ ಸಚಿವರ ಪಟ್ಟಿಯಲ್ಲಿ ಕೊನೆ ಕ್ಷಣದಲ್ಲಿ ಪರಿಷತ್ ಸದಸ್ಯೆ ಗಾಯತ್ರಿ ಶಾಂತೇಗೌಡ ಅವರ ಪ್ರಮಾಣ ವಚನವನ್ನು ತಡೆಹಿಡಿಯಲಾಗಿದೆ. ಸಚಿವ ಸಂಪುಟ ವಿಸ್ತರಣೆಯಾಗುತ್ತಿದ್ದಂತೆಯೇ ಕೆಲ ಶಾಸಕರು ಹಾಗೂ ವಿಧಾನ ಪರಿಷತ್ ಸದಸ್ಯರು ಹೈಕಮಾಂಡ್ ಹಾಗೂ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ವಿರುದ್ದ ಅಸಮಾಧಾನಗೊಂಡಿದ್ದಾರೆ. ಈ ಕುರಿತಂತೆ ಇಂದು ಲೋಕಭವನದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಶಾಸಕರು ತಾಳ್ಮೆಯಿಂದ ಇರುವಂತೆ ಮನವಿ ಮಾಡಿದ್ದಾರೆ. ಮುಂಬರುವ ದಿನಗಳಲ್ಲಿ ಅಸಮಾಧಾನಿತರಿಗೆ ಸೂಕ್ತ ಸ್ಥಾನಮಾನ ಹಾಗೂ ಅವಕಾಶ ನೀಡಲಾಗುವುದು ಎಂದು ತಿಳಿಸಿದ್ದಾರೆ. ಬಹಳಷ್ಟು ಶಾಸಕರು ಅರ್ಹರಿದ್ದಾರೆ, ಇನ್ನು ಕೆಲವರು ಆಕಾಂಕ್ಷಿಗಳಾಗಿದ್ದಾರೆ. 2004 ಹಾಗೂ ಸಿದ್ದರಾಮಯ್ಯ ಅವರ ಸರ್ಕಾರದಲ್ಲಿ ಆರಂಭದ ಸಮಯದಲ್ಲಿ ತಮ್ಮನ್ನು ಸಚಿವ ಸ್ಥಾನಕ್ಕೆ ಪರಿಗಣಿಸಿರಲಿಲ್ಲ, ಅಂದು ತಾಳ್ಮೆಯಿಂದ ಇದ್ದ ಹಿನ್ನೆಲೆಯಲ್ಲಿ ಇಂದು ಮುಖ್ಯಮಂತ್ರಿಯಾಗಿದ್ದೇನೆ ಎಂದು ಸಮರ್ಥಿಸಿಕೊಂಡಿದ್ದಾರೆ. ಪೊಲೀಸ್ ಕಾನ್ಸ್ಟೇಬಲ್ಗಳಿಗೆ ನಡೆದ ಪರೀಕ್ಷೆಯಲ್ಲಿ ಪ್ರಕೃತಿ ವಿಕೋಪದಿಂದ ತಪ್ಪಿಸಿಕೊಂಡ ಅಭ್ಯರ್ಥಿಗಳಿಗೆ ಮತ್ತೆ ಅವಕಾಶ ನೀಡುವ ಬಗ್ಗೆ ಪರಿಶೀಲನೆ ನಡೆಸುವುದಾಗಿ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಪ್ರಶ್ನೆ ಪತ್ರಿಕೆ ಮತ್ತು ಒಎಂಆರ್ ಶೀಟ್ ನಂಬರ್ ಒಂದೇ ಇರಬೇಕು ಎಂಬ ನಿಯಮವಿಲ್ಲ, ಕೆಲವು ಅಭ್ಯರ್ಥಿಗಳಿಂದ ಗೊಂದಲ ಉಂಟಾಗಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ.

0: ಇದೇ ವೇಳೆ ತಮ್ಮ ರಾಜೀನಾಮೆಗೆ ಆಗ್ರಹಿಸುತ್ತಿರುವ ಬಿಜೆಪಿ ನಾಯಕರು ಪಿಎಸ್ಐ ಹಗರಣವಾದಾಗ ರಾಜೀನಾಮೆ ನೀಡಿದ್ದರೆ ಎಂದು ಅವರು ಪ್ರಶ್ನಿಸಿದ್ದಾರೆ. ಸಿವಿಲ್ ಕಾನ್ಸ್ಟೇಬಲ್ ಹುದ್ದೆ ನೇಮಕಾತಿಯಲ್ಲಿ ಯಾವ ಲೋಪವಾಗಿದೆ ಎಂದು ತೋರಿಸಲಿ ಎಂದು ಸವಾಲು ಹಾಕಿದ್ದಾರೆ. ಕಾವೇರಿ ನದಿ ನೀರಿಗೆ ಸಂಬಂಧಿಸಿದಂತೆ ತಮ್ಮ ಪಾಲಿನ 26.954 ಟಿಎಂಸಿ ನೀರನ್ನು ಬಿಡುಗಡೆ ಮಾಡುವಂತೆ ಕರ್ನಾಟಕಕ್ಕೆ ನಿರ್ದೇಶನ ನೀಡುವಂತೆ ಕೋರಿ ತಮಿಳುನಾಡು ಸುಪ್ರೀಂಕೋರ್ಟ್ಗೆ ಅರ್ಜಿ ಸಲ್ಲಿಸಿದೆ. ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರ ಹಾಗೂ ಕಾವೇರಿ ನೀರು ನಿಯಂತ್ರಣ ಸಮಿತಿ ಹೊರಡಿಸಿರುವ ನಿರ್ದೇಶನಗಳನ್ನು ಪಾಲಿಸಲು ಕರ್ನಾಟಕ ವಿಫಲವಾಗಿದೆ ಎಂದು ತಮಿಳುನಾಡು ಆರೋಪಿಸಿದೆ. ಕರ್ನಾಟಕದ ಜಲಾಶಯಗಳಲ್ಲಿ ಸಾಕಷ್ಟು ನೀರಿದ್ದು ತಮಿಳುನಾಡಿಗೆ ನೀರು ಬಿಡುಗಡೆ ಮಾಡಲು ಯಾವುದೇ ತೊಂದರೆ ಇಲ್ಲ ಎಂದು ನ್ಯಾಯಾಲಯಕ್ಕೆ ಮನವರಿಕೆ ಮಾಡಿದೆ. ಬಿಳಿಗುಂಗ್ಲುವಿನಲ್ಲಿ ತಮಿಳುನಾಡಿಗೆ ಹರಿದು ಬಂದ ನೀರಿನ ಪ್ರಮಾಣವು ನ್ಯಾಯಯುತ ಪಾಲಿಗಿಂತ ಬಹಳ ಕಡಿಮೆಯಾಗಿದೆ ಎಂದು ತಿಳಿಸಿದೆ. ಕೆಆರ್ಎಸ್ ಮತ್ತು ಕಬಿನಿ ಜಲಾಶಯಗಳ ಜಲಾನಯನ ಪ್ರದೇಶಗಳಲ್ಲಿ ಭಾರೀ ಮಳೆಯಾಗಿದ್ದು ಒಳಹರಿವು ಗಮನಾರ್ಹವಾಗಿ ಸುಧಾರಿಸಿದೆ ಎಂದು ತಿಳಿಸಿದೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಬೆಂಗಳೂರು ಪೇಟೆ ಪ್ರದೇಶದಲ್ಲಿ ನಿರ್ಮಿಸಲಾಗಿರುವ ವೈಟ್ ಟಾಪಿಂಗ್ ರಸ್ತೆಯಲ್ಲಿ ಮೊದಲ ಬಾರಿಗೆ ಫೈರ್ ಹೈಡ್ರೆಂಟ್ ಅಗ್ನಿಶಾಮಕ ಜಲ ಸಂಚಯನ ವ್ಯವಸ್ಥೆಯನ್ನು ಅಳವಡಿಸಲಾಗಿದೆ. ಇದರಿಂದ ಅಗ್ನಿ ಅವಘಡ ಸಂಭವಿಸಿದ ಸಂದರ್ಭದಲ್ಲಿ ತ್ವರಿತವಾಗಿ ಬೆಂಕಿ ನಂದಿಸುವ ಕಾರ್ಯ ಕೈಗೊಳ್ಳಲು ಸಾಧ್ಯವಾಗಲಿದೆ ಎಂದು ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಸಚಿವ ಕೃಷ್ಣ ಭೈರೇಗೌಡ ತಿಳಿಸಿದ್ದಾರೆ. ಕೇಂದ್ರ ನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ವೈಟ್ ಟಾಪಿಂಗ್ ರಸ್ತೆ ಉದ್ಘಾಟಿಸಿ ಮಾತನಾಡಿದ ಅವರು, ಭವಿಷ್ಯದಲ್ಲಿ ಪದೇ ಪದೇ ರಸ್ತೆ ಅಗೆಯುವ ಪರಿಸ್ಥಿತಿ ತಪ್ಪಿಸುವ ಉದ್ದೇಶದಿಂದ ಬಿಡಬ್ಲ್ಯೂಎಸ್ಎಸ್ಬಿಯ ನೀರು ಸರಬರಾಜು ಹಾಗೂ ಒಳಚರಂಡಿ ಮಾರ್ಗಗಳ ವ್ಯವಸ್ಥೆ, ಸಮಗ್ರ ಪಾದಚಾರಿ ಮಾರ್ಗ ನಿರ್ಮಾಣ ಮತ್ತು ಯುಟಿಲಿಟಿ ಡಕ್ಟ್ ಜಾಲವನ್ನು ಏಕಕಾಲದಲ್ಲಿ ಅಳವಡಿಸಿ ರಸ್ತೆ ಅಭಿವೃದ್ಧಿಪಡಿಸಲಾಗಿದೆ ಎಂದು ಹೇಳಿದ್ದಾರೆ. ಶಾಸಕ ದಿನೇಶ್ ಗುಂಡೂರಾವ್ ಅವರು ಮಾತನಾಡಿ, ಗಾಂಧಿನಗರ ಹಾಗೂ ಮೆಜೆಸ್ಟಿಕ್ ಪ್ರದೇಶವು ನಗರದ ಅತ್ಯಂತ ಹಳೆಯ ಭಾಗವಾಗಿದ್ದು ಈ ಭಾಗದ ರಸ್ತೆಯನ್ನು ಹಂತ ಹಂತವಾಗಿ ಅಭಿವೃದ್ಧಿಪಡಿಸಲಾಗುತ್ತಿದೆ ಎಂದು ತಿಳಿಸಿದ್ದಾರೆ. ಇದೇ 15ರಂದು ಫೀಲ್ಡ್ ಮಾರ್ಷಲ್ ಮಾಣಿಕ್ ಷಾ ಪೆರೇಡ್ ಮೈದಾನದಲ್ಲಿ ನಡೆಯಲಿರುವ ರಾಜ್ಯಮಟ್ಟದ ಸ್ವಾತಂತ್ರ್ಯ ದಿನಾಚರಣೆ ಕಾರ್ಯಕ್ರಮಕ್ಕೆ ಇ ಪಾಸ್ ವ್ಯವಸ್ಥೆ ಕಲ್ಪಿಸಲಾಗಿದೆ. ಸದರಿ ಕಾರ್ಯಕ್ರಮ ವೀಕ್ಷಿಸಲು ಆಸಕ್ತಿ ಹೊಂದಿರುವ ಸಾರ್ವಜನಿಕರು ಸೇವಾ ಸಿಂಧು ವೆಬ್ಸೈಟ್ ಮೂಲಕ ಇ ಪಾಸ್ ಅನ್ನು ಇದೇ 5ರಿಂದ 13ರೊಳಗೆ ಪಡೆಯಬಹುದಾಗಿದೆ ಎಂದು ಬೆಂಗಳೂರು ನಗರ ಜಿಲ್ಲಾಧಿಕಾರಿಗಳ ಕಚೇರಿ ಪ್ರಕಟಣೆ ತಿಳಿಸಿದೆ. ಕಾರ್ಯಕ್ರಮದ ಸಮಯದಲ್ಲಿ ಇ ಪಾಸ್ನ ಮುದ್ರಿತ ಪ್ರತಿ ಇಲ್ಲವೇ ಡಿಜಿಟಲ್ ಪ್ರತಿ ಕಡ್ಡಾಯವಾಗಿ ಹೊಂದಿರಬೇಕು ಎಂದು ಹೇಳಿದೆ. ಹಾಸನ ಜಿಲ್ಲೆಯ ಮಲೆನಾಡು ಭಾಗದಲ್ಲಿ ಸುರಿಯುತ್ತಿರುವ ಧಾರಾಕಾರ ಮಳೆಯಿಂದ ಸಕಲೇಶಪುರ ತಾಲೂಕಿನ ಎಡಕುಮಾರಿ ಶಿರವಾಗಿಲು ಬಳಿ ರೈಲ್ವೆ ಹಳಿ ಮೇಲೆ ಗುಡ್ಡ ಕುಸಿದಿದ್ದು ರೈಲು ಸಂಚಾರ ಸ್ಥಗಿತಗೊಂಡಿದೆ. ಮಳೆ ನಡುವೆಯೂ ಈಗಾಗಲೇ ರೈಲ್ವೆ ಹಳಿ ಮೇಲೆ ಬಿದ್ದಿದ್ದ ಮಣ್ಣು ತೆರವು ಕಾರ್ಯಾಚರಣೆ ಭರದಿಂದ ಸಾಗಿದ್ದು ಮಣ್ಣು ಕುಸಿದ ಪರಿಣಾಮ ಯಶವಂತಪುರ ಕಾರವಾರ ಎಕ್ಸ್ಪ್ರೆಸ್, ಮಂಗಳೂರು ಯಶವಂತಪುರ ಗೊಮ್ಮಟೇಶ್ವರ ಎಕ್ಸ್ಪ್ರೆಸ್, ಕಾರವಾರ ಕೆಎಸ್ಆರ್ ಬೆಂಗಳೂರು ಪಂಚಗಂಗಾ ಎಕ್ಸ್ಪ್ರೆಸ್ ರೈಲುಗಳ ಸಂಚಾರ ಸ್ಥಗಿತಗೊಂಡಿದೆ. ಅಲ್ಲದೆ ಕೆಲವು ರೈಲುಗಳ ಮಾರ್ಗ ಬದಲಾವಣೆ ಮಾಡಿರುವ ರೈಲ್ವೆ ಇಲಾಖೆ ಬೆಂಗಳೂರು ಮುರುಡೇಶ್ವರ ಎಕ್ಸ್ಪ್ರೆಸ್, ವಿಜಯಪುರ ಮಂಗಳೂರು ಸೆಂಟ್ರಲ್ ಎಕ್ಸ್ಪ್ರೆಸ್, ವಿಜಯಪುರ ಮಂಗಳೂರು ಸೆಂಟ್ರಲ್ ಎಕ್ಸ್ಪ್ರೆಸ್ ರೈಲುಗಳನ್ನು ಬದಲಿ ರೈಲ್ವೆ ಮಾರ್ಗದಲ್ಲಿ ಸಂಚಾರ ಮಾಡಲು ಸೂಚಿಸಿದೆ. ಕಳೆದ ಹಲವು ದಿನಗಳಿಂದ ತುಂಗಭದ್ರಾ ಜಲಾಶಯದ ಜಲಾನಯನ ಪ್ರದೇಶ ಹಾಗೂ ಮಲೆನಾಡಿನಲ್ಲಿ ಸತತವಾಗಿ ಬೀಳುತ್ತಿರುವ ಮಳೆಯಿಂದ ಜಲಾಶಯಕ್ಕೆ 50,000ಕ್ಕೂ ಹೆಚ್ಚು ಕ್ಯೂಸೆಕ್ ನೀರು ಹರಿದು ಬರುತ್ತಿದೆ. ಸದ್ಯ ಜಲಾಶಯದಲ್ಲಿ 45 ಟಿಎಂಸಿ ನೀರು ಸಂಗ್ರಹವಾಗಿರುವುದರಿಂದ ಮುಂಗಾರು ಹಂಗಾಮಿನ ಬೆಳೆಗೆ ಎಡ ಹಾಗೂ ಬಲದಂಡೆ ಕಾಲುವೆಗಳಿಗೆ ನೀರು ಹರಿಸಲು ಕೂಡಲೇ ತುಂಗಭದ್ರಾ ನೀರಾವರಿ ಸಲಹಾ ಸಮಿತಿ ಸಭೆ ಕರೆಯಬೇಕೆಂದು ತುಂಗಭದ್ರಾ ರೈತ ಸಂಘ ಸರ್ಕಾರವನ್ನು ಆಗ್ರಹಿಸಿದೆ. ಕೇಂದ್ರ ಸರ್ಕಾರ ಜವಳಿ ಉದ್ಯಮಕ್ಕೆ ಉತ್ತೇಜನ ನೀಡುತ್ತಿದ್ದು 2030ರ ವೇಳೆಗೆ ರಫ್ತು ಪ್ರಮಾಣವನ್ನು 3 ಪಟ್ಟು ಹೆಚ್ಚಳ ಮಾಡುವ ಗುರಿ ಹೊಂದಿದೆ ಎಂದು ಕೈಮಗ್ಗ ಮತ್ತು ಜವಳಿ ಇಲಾಖೆಯ ಆಯುಕ್ತ ಎಬಿ ಬಸವರಾಜು ತಿಳಿಸಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರದಲ್ಲಿ ಕೈಮಗ್ಗ ಮತ್ತು ಜವಳಿ ಇಲಾಖೆ ವತಿಯಿಂದ ನಡೆದ ಜಾಗತಿಕ

0: ಮಾರುಕಟ್ಟೆಗೆ ಜವಳಿ ಕಾರ್ಯಾಗಾರದಲ್ಲಿ ಮಾತನಾಡಿದ ಅವರು, 22 ದೇಶಗಳೊಂದಿಗೆ ರಫ್ತು ಒಪ್ಪಂದಗಳಾಗಿದ್ದು, ರಫ್ತು ಉತ್ತೇಜನಕ್ಕೆ ಪೂರಕವಾದ ಅಗತ್ಯ ಮೂಲಸೌಕರ್ಯ ನೀಡಲು ಕ್ರಮ ವಹಿಸಲಾಗುತ್ತಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ರಾಜ್ಯದಲ್ಲಿ ನೈಋತ್ಯ ಮುಂಗಾರು ಸಾಮಾನ್ಯವಾಗಿತ್ತು. ಕರಾವಳಿ ಕರ್ನಾಟಕದ ಬಹುತೇಕ ಸ್ಥಳಗಳಲ್ಲಿ, ದಕ್ಷಿಣ ಒಳನಾಡಿನ ಅನೇಕ ಸ್ಥಳಗಳಲ್ಲಿ ಹಾಗೂ ಉತ್ತರ ಒಳನಾಡಿನ ಕೆಲವು ಸ್ಥಳಗಳಲ್ಲಿ ಮಳೆಯಾಗಿದೆ. ಕರಾವಳಿ ಜಿಲ್ಲೆಗಳಾದ ದಕ್ಷಿಣ ಕನ್ನಡ, ಉಡುಪಿ ಮತ್ತು ಉತ್ತರ ಕನ್ನಡ ಜಿಲ್ಲೆಯಾದ್ಯಂತ ಒಂದು ಅಥವಾ ಎರಡು ಸ್ಥಳಗಳಲ್ಲಿ ನಿರಂತರ ಗಾಳಿಯೊಂದಿಗೆ ಭಾರೀ ಮಳೆಯಾಗುವ ಸಾಧ್ಯತೆ ಇದೆ. ಶಿವಮೊಗ್ಗ, ಚಿಕ್ಕಮಗಳೂರು, ಕೊಡಗು ಜಿಲ್ಲೆಗಳ ಕೆಲವೆಡೆ ಧಾರಾಕಾರ ಮಳೆಯಾಗಲಿದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಉತ್ತರ ಒಳನಾಡು ಜಿಲ್ಲೆಗಳಾದ ಬಾಗಲಕೋಟೆ, ಧಾರವಾಡ, ರಾಯಚೂರು ಸೇರಿದಂತೆ ಕೆಲವೆಡೆ ಹಗುರದಿಂದ ಸಾಧಾರಣ ಮಳೆಯಾಗುವ ಸಾಧ್ಯತೆ ಇದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಲೋಕಭವನದಲ್ಲಿ ನೂತನ ಸಚಿವರಿಂದ ಪ್ರಮಾಣ ವಚನ ಸ್ವೀಕಾರ, ರಾಜ್ಯಪಾಲರಿಂದ ಪ್ರತಿಜ್ಞಾವಿಧಿ ಬೋಧನೆ. ಸಚಿವ ಸ್ಥಾನ ಸಿಗದ ಅಸಮಾಧಾನಿತರು ತಾಳ್ಮೆಯಿಂದ ಇರುವಂತೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮನವಿ. ಪ್ರಕೃತಿ ವಿಕೋಪದಿಂದ ಪೊಲೀಸ್ ಕಾನ್ಸ್ಟೇಬಲ್ ಪರೀಕ್ಷೆ ತಪ್ಪಿಸಿಕೊಂಡ ಅಭ್ಯರ್ಥಿಗಳಿಗೆ ಮತ್ತೆ ಅವಕಾಶ ನೀಡುವ ಬಗ್ಗೆ ಪರಿಶೀಲನೆ, ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ. ಸಿಡಬ್ಲ್ಯೂಆರ್ಸಿ, ಸಿಡಬ್ಲ್ಯೂಎಂಎ ನಿರ್ದೇಶನ ಪಾಲಿಸದ ಆರೋಪ, ರಾಜ್ಯದ ವಿರುದ್ಧ ಸುಪ್ರೀಂಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸಿದ ತಮಿಳುನಾಡು. ಹಾಗೂ ಕರಾವಳಿ, ದಕ್ಷಿಣ ಒಳನಾಡು ಜಿಲ್ಲೆಗಳ ಹಲವೆಡೆ ಇಂದು ಭಾರೀ ಮಳೆ ಸಾಧ್ಯತೆ, ಹವಾಮಾನ ಇಲಾಖೆ ಮುನ್ಸೂಚನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ರಾತ್ರಿ 7:35.
1: ಆಕಾಶವಾಣಿ
2: ಮೊಬೈಲ್ ಚಾರ್ಜ್ ಮಾಡೋಕಿತ್ತು,
3: ಬುದ್ಧಿ ಚಾರ್ಜ್ ಮಾಡೋ.
2: ಹೀಗೆ ಪಬ್ಲಿಕ್ ಪೋರ್ಟ್ ನಿಂದ ಚಾರ್ಜ್ ಮಾಡಿದ್ರೆ ಪರ್ಸನಲ್ ಡೇಟಾ ಆಗುತ್ತೆ ಪಬ್ಲಿಕ್.
3: ನೋಡಿದ್ಯಾ
2: ಅಪ್ಪ, ಒಂದ್ ನಿಮಿಷ, ನಾನ್ ಪೇ ಮಾಡ್ತೀನಿ. ನೋ ಸಿಗ್ನಲ್. ಈಗೇನ್ ಮಾಡ್ತೀಯಾ? ಫ್ರೀ ವೈಫೈ ಇದೆ ಅಲ್ಲ.
3: ಪೆದ್ದು ಸುಧಾರಿಸ್ಕೋ.
2: ಪೇಮೆಂಟ್ಸ್ ಗಾಗಿ ನೋ ಓಪನ್ ವೈಫೈ ಅಂದ್ರೆ ಫ್ರಾಡ್ ಗೆ ಮಾಡಿ. ಬೈ ಬೈ. ಆರ್ಬಿಐ ಹೇಳುತ್ತೆ,
3: ಪ್ರಾರಂಭಿಸಿ ಸರಿಯಾಗಿ, ಫೈನಾನ್ಷಿಯಲಿ ಸ್ಮಾರ್ಟ್ ಆಗಿ.
4: ಎಫ್ಎಂ 103.1 ಮೆಗಾಹೆರ್ಟ್ಸ್ ಕಂಪನಾಂಕದಲ್ಲಿ ಆಕಾಶವಾಣಿಯ ಮಡಿಕೇರಿ ಕೇಂದ್ರವಿದು. ಕಾರ್ಯಕ್ರಮ ಕೃಷಿರಂಗ.

0: ರೈತ ಬಾಂಧವರಿಗೆಲ್ಲ ನಮಸ್ಕಾರ. ನಮ್ಮ ಇಂದಿನ ಕೃಷಿ ರಂಗದಲ್ಲಿ ಮಳೆಗಾಲದಲ್ಲಿ ಜೇನು ಕುಟುಂಬಗಳ ನಿರ್ವಹಣೆ ಕುರಿತು ಡಾಕ್ಟರ್ ರಘುಪತಿ ಕೆಂಚಾರೆಡ್ಡಿ ಅವರೊಂದಿಗೆ ಸಂದರ್ಶನ.
1: ರೈತ ಬಾಂಧವರೇ, ಇಂದಿನ ಕಾರ್ಯಕ್ರಮದಲ್ಲಿ ಕೇಳಿ ಮಳೆಗಾಲದಲ್ಲಿ ಜೇನು ಕುಟುಂಬಗಳ ನಿರ್ವಹಣೆ. ಈ ಕುರಿತು ಪೊನ್ನಂಪೇಟೆಯ ಅರಣ್ಯ ಮಹಾವಿದ್ಯಾಲಯದ ಕೃಷಿ ಕೀಟಶಾಸ್ತ್ರದ ಸಹ ಪ್ರಾಧ್ಯಾಪಕರಾದ ಡಾಕ್ಟರ್ ಆರ್ ಎನ್ ಕೆಂಚಾರೆಡ್ಡಿ ಅವರೊಂದಿಗೆ ಸಂದರ್ಶನ.
2: ಆತ್ಮೀಯ ಕೇಳಗರೆ, ನಮ್ಮಲ್ಲಿ ಸಾಕಷ್ಟು ಜನ ಜೇನು ಕೃಷಿಯಲ್ಲಿ ತೊಡಗಿದ್ದಾರೆ. ವಿಶೇಷವಾಗಿ ಕೆಲವರು ತಮ್ಮ ತೋಟಗಾರಿಕಾ ಬೆಳೆಗಳಿಗೆ ಪರಾಗಸ್ಪರ್ಶದ ಉದ್ದೇಶದಿಂದ ಈ ಜೇನು ಕೃಷಿಯನ್ನು ಮಾಡ್ತಾ ಇದ್ದಾರೆ. ಅದರಲ್ಲೂ ಈ ಕಾಫಿ ಆಗ್ಬೋದು, ಕರಿಮೆಣಸು ಆಗ್ಬೋದು, ಹಾಗೆಯೇ ಎಲ್ಲದಕ್ಕೂ ಮುಖ್ಯವಾಗಿ ಏಲಕ್ಕಿ ಆಗ್ಬೋದು. ಇವುಗಳಲ್ಲಿ ಪರಾಗಸ್ಪರ್ಶ ಬಹಳ ಮುಖ್ಯವಾದಂಥದ್ದು. ಇನ್ನೂ ಕೆಲವರು ಹವ್ಯಾಸವಾಗಿ ಕೂಡ ಜೇನು ಕೃಷಿಯನ್ನು ಕೈಗೊಳ್ತಾರೆ. ಮತ್ತೆ ಕೆಲವರು ಜೇನುತುಪ್ಪ ಮತ್ತು ವಿವಿಧ ಉತ್ಪನ್ನಗಳಿಗೋಸ್ಕರನೇ ದೊಡ್ಡ ಪ್ರಮಾಣದಲ್ಲೂ ಕೂಡ ಜೇನು ಕೃಷಿಯನ್ನು ಮಾಡ್ತಾರೆ. ಈ ಜೇನು ಕುಟುಂಬಗಳನ್ನು ಕಾಲಕ್ಕೆ ಅನುಗುಣವಾಗಿ ನಿರ್ವಹಣೆ ಮಾಡಬೇಕಾಗತ್ತೆ. ಅದರಲ್ಲೂ ವಿಶೇಷವಾಗಿ ಈ ಮಳೆಗಾಲದಲ್ಲಿ ಜೇನು ಕುಟುಂಬಗಳನ್ನು ನಿರ್ವಹಣೆ ಮಾಡೋದು ಒಂದು ಸವಾಲಿನ ಕೆಲಸ. ಇವತ್ತು ನಾವು ಈ ಮಳೆಗಾಲದಲ್ಲಿ ಜೇನು ಕುಟುಂಬಗಳ ನಿರ್ವಹಣೆಯಲ್ಲಿ ಕಂಡುಬರುವಂಥ ಸಮಸ್ಯೆಗಳು, ಅವುಗಳ ನಿವಾರಣೆ ಹೇಗೆ, ಈ ಎಲ್ಲ ವಿಚಾರಗಳ ಬಗ್ಗೆ ಮಾಹಿತಿಯನ್ನು ಪಡ್ಕೊಳ್ಳೋಣ. ಈ ಕುರಿತು ನಮಗೆ ಮಾಹಿತಿಯನ್ನು ಮಾಡಿಕೊಡ್ತಾ ಇದ್ದಾರೆ ಪೊನ್ನಂಪೇಟೆಯ ಅರಣ್ಯ ಮಹಾವಿದ್ಯಾಲಯದಲ್ಲಿ ಕೃಷಿ ಕೀಟಶಾಸ್ತ್ರ ಸಹಪ್ರಾಧ್ಯಾಪಕರಾದಂಥ ಡಾಕ್ಟರ್ ರಘುಪತಿ ಕೆಂಚರೆಡ್ಡಿ ಅವರು. ನಮಸ್ಕಾರ ಡಾಕ್ಟರ್ ರಘುಪತಿ ಕೆಂಚರೆಡ್ಡಿ ಅವರೇ.
3: ನಮಸ್ಕಾರ ಸರ್.
2: ತಮಗೆ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಈ ಮಳೆಗಾಲದಲ್ಲಿ ಜೇನು ಕುಟುಂಬಗಳಿಗೆ ಮುಖ್ಯವಾದ ಒಂದು ಸಮಸ್ಯೆ ಅಂದ್ರೆ ನೈಸರ್ಗಿಕ ಶತ್ರುಗಳ ಕಾಟ, ಅದರಲ್ಲಿ ಈ ಕೀಟಗಳ ಬಾಧೆ, ಇದ್ರ ಬಗ್ಗೆ ಸ್ವಲ್ಪ ಹೇಳ್ತೀರಾ?
3: ಕೀಟಗಳ ಬಾಧೆ ಹೇಳುವಾಗ ಸಾಮಾನ್ಯವಾಗಿ ಇರುವೆಗಳ ಬಗ್ಗೆ, ಮೇಣದ ಪತಂಗ ಮತ್ತು ಕಡಜದ ಬಗ್ಗೆ ಹೇಳ್ತೇವೆ. ಮೊದಲನೇದಾಗಿ ಇರುವೆಗಳು ದಾಳಿ ಮಾಡತಕ್ಕಂತ ಸಾಧ್ಯತೆ ಯಾಕೆ ಹೆಚ್ಚು?

0: ಇರ್ತದೆ ಮಳೆಗಾಲದಲ್ಲಿ ಅಂತಂದ್ರೆ ಆಹಾರದ ಅಭಾವ ಇರ್ತದೆ, ಜೇನುನೊಣಗಳಿಗೆ ಆಹಾರ ಒದಗಿಸಬೇಕು ಅಂತ ನಾವು ಕೃತಕವಾಗಿ ಸಕ್ಕರೆ ಪಾಕ ಇವನ್ನೆಲ್ಲ ಕೊಡ್ತಾ ಇರ್ತೇವೆ. ಅದು ಒಂದು ಸಿಹಿ ಪದಾರ್ಥ ಆಗಿರೋದ್ರಿಂದ ಆಮೇಲೆ ಆ ಟೈಮಲ್ಲಿ ಸ್ವಲ್ಪ ವೀಕ್ ಆಗಿರ್ತವೆ ಜೇನು ಕುಟುಂಬಗಳು ಅಂತ ಸಂದರ್ಭ ಅಂದ್ರೆ ಅಲ್ಲಿ ಸಿಹಿ ಪದಾರ್ಥ ಇದೆ, ಹಾಗೆ ಕಾವಲು ಕಾಯೋದು ಕಡಿಮೆ ಆಗಿದೆ ಅಂದಾಗ ಇರುವೆಗಳು ಕೂಡ ಅಲ್ಲಿರೋ ಸಕ್ಕರೆ ಪಾಕಕ್ಕೋಸ್ಕರ ಅದರ ವಾಸನೆ ಹಿಡ್ಕೊಂಡು ಒಳಗಡೆ ನುಗ್ಗಿ ಬರ್ತಕ್ಕಂತ ಸಾಧ್ಯತೆ ಇದೆ. ಈಗ ಅದೇ ಬೇರೆ ಋತುಮಾನಗಳಲ್ಲಾದ್ರೆ ಜೇನು ಕುಟುಂಬ ಬಹಳ ಸಶಕ್ತವಾಗಿರ್ತದೆ, ಇರುವೆಗಳು ಏನಾದರೂ ಬರ್ಲಿಕ್ಕೆ ಹೊರಟು ಅಂತಂದ್ರೆ ತಡೆಯೋ ಶಕ್ತಿ ಇರ್ತದೆ, ಹೆಚ್ಚಿನ ಸಂಖ್ಯೆಯಲ್ಲಿ ಹುಳುಗಳಿರ್ತವೆ, ಸಾಕಷ್ಟು ಸಂಖ್ಯೆಯಲ್ಲಿ ಕಾವಲುಗಾರ ನೊಣಗಳಿರ್ತವೆ, ಅದನ್ನ ಕಾಪಾಡ್ಕೊಳ್ತವೆ, ಒಳಗೆ ಬಿಟ್ಕೊಳ್ಳೋದಿಲ್ಲ. ಆದ್ರೆ ಇಲ್ಲಿ ಜೇನು ಕುಟುಂಬ ಸ್ವಲ್ಪ ಬಲಹೀನವಾದಾಗ ಮತ್ತೆ ಈ ಸಕ್ಕರೆ ಪಾಕ ಅಂತವನ್ನ ಬಹಳ ಆಕರ್ಷಣೆ ಮಾಡೋದ್ರಿಂದ ಇರುವೆಗಳ ಬಾಧೆ ಹೆಚ್ಚಾಗ್ತಕ್ಕಂತ ಮಳೆಗಾಲದಲ್ಲಿ ಕಾಣ್ತೇವೆ. ಇರುವೆಗಳ ಬಾಧೆಗೆ ಏನ್ ಮಾಡೋದು, ಯಾವಾಗ್ಲೂ ಪೆಟ್ಟಿಗೆಯನ್ನ ನೆಲದ ಮೇಲೆ ಇಡೋದ್ ಬೇಡ, ಸ್ಟ್ಯಾಂಡ್ಗಳ ಮೇಲೆ ಇಡಬೇಕು. ಅವುಗಳಲ್ಲಿ ಬಟ್ಟಲ್ ತರ ಸ್ಟ್ರಕ್ಚರ್ಸ್ ಬರ್ತವೆ, ಅದರಲ್ಲಿ ನೀರು ಹಾಕೋದಾಗ್ಲಿ, ಆದ್ರೆ ಸ್ಟ್ಯಾಂಡ್ ಮೂಲಕ ಹತ್ತಿಕೊಂಡು ಇರುವೆಗಳು ಗೂಡಿನ ಒಳಗಡೆ ಹೋಗದೆ ಇರೋ ತರ ಆ ಬಟ್ಲುಗಳ ತರನೇ ಮಾಡಿರ್ತಾರೆ ಆ ಸ್ಟ್ಯಾಂಡ್ ಅಲ್ಲಿ. ಆ ಬಟ್ಲಿನಲ್ಲಿ ನೀರನ್ನ ಹಾಕಿ ಇಡಬಹುದು, ಇದು ಒಂಥರ ಯಾಂಟ್ ಬ್ಯಾರಿಯರ್ ಅಂತ ಹೇಳ್ತೇವೆ. ಆದ್ರೆ ಇದಕ್ಕೆ ಅಲ್ಲಿ ದಾಟಕೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ, ಅಥವಾ ಆಯಿಲ್ ಈ ಯಂತ್ರಗಳಿಂದ ಅಥವಾ ವಾಹನಗಳಿಂದ ತೆಗೆದಂತ
1: ಎಣ್ಣೆ
0: ವೇಸ್ಟ್ ಆಯಿಲ್ ಅಂತ ಹೇಳ್ತೇವೆ, ವ್ಯರ್ಥವಾಗಿ ಹೋಗ್ತಿರೋದು ಅಂತ ಆಯಿಲ್ ಅನ್ನು ಕೂಡ ಆಂಟ್ ವೆಲ್ ಗಳಲ್ಲಿ ಹಾಕಿಟ್ರೆ ಇರುವೆಗಳ ಬಾಧೆಯನ್ನ ಕಡಿಮೆ ಮಾಡ್ಕೊಳ್ಬಹುದು. ಇದಲ್ಲದೆ ನಾವೆಲ್ಲಿ ಜೇನು ಪೆಟ್ಟಿಗೆಗಳನ್ನು ಇರಿಸ್ಕೊಂಡಿದೀವಿ ಮಧುವನದಲ್ಲಿ, ಅಲ್ಲಿ ಹತ್ತಿರದಲ್ಲಿ ಇರುವೆ ಗೂಡುಗಳಿದ್ರೆ ಇರುವೆ ಗೂಡುಗಳಿಗೆ ಏನಾದ್ರೂ ಔಷಧಿಯನ್ನ ಸಿಂಪರಣೆ ಮಾಡೋದ್ರ ಮುಖಾಂತರ, ಕೀಟನಾಶಕಗಳನ್ನ ಹಾಕೋದ್ರ ಮುಖಾಂತರ, ಈಗ ಬೇಕಾದ್ರೆ ಕ್ಲೋರೋಪೈರಿಫಾಸ್ ಕೆಮಿಕಲ್ ಅನ್ನೇ 5 ml 1 L ನೀರಿನ ತರ ಬೆರೆಸ್ಕೊಂಡು ಇರುವೆ ಗೂಡುಗಳಿಗೆ ಹಾಕಿ ಅವನ್ನ ಮುಚ್ಚಿಬಿಡೋದು ಹತ್ತಿರದಲ್ಲಿ ಏನಾದ್ರೂ ಇದ್ರೆ. ಇಲ್ಲ ಮೆಲಾಥಿಯನ್ ಪೌಡರ್ ಸಿಗ್ತದೆ, ಇದರ
1: ಪುಡಿ
0: ಧೂಳು, ಅದನ್ನು ಕೂಡ ಸ್ವಲ್ಪ ಹಾಕಿ ಮುಚ್ಚಬಹುದು. ಯಾಕಂದ್ರೆ ಈ ರಾಸಾಯನಿಕ ಕೀಟನಾಶಕಗಳನ್ನು ಉಪಯೋಗಿಸ್ಬೇಕಂದ್ರೆ ಬಹಳ ಎಚ್ಚರಿಕೆಯಿಂದ ಉಪಯೋಗಿಸ್ಬೇಕು, ಇವೇನಾದ್ರೂ ಜೇನುಣಗಳಿಗೆ ತಾಗಿತು ಅಂತ ಅಂದ್ರೆ ಜೇನುಣಗಳು ಕೂಡ ಸತ್ತು ಹೋಗ್ತಕ್ಕಂತ ಸಾಧ್ಯತೆ ಇರ್ತದೆ. ಅದರ ಬದಲು ಪೆಟ್ಟಿಗೆಗಳನ್ನ ಸ್ತಂಭದ ಮೇಲೆ ಇರಿಸಿ ಅಲ್ಲಿ ಯಾವುದೇ ಕಡೆಯಿಂದನೂ ಕೂಡ ಇರುವೆಗಳು ಜೇನು ಪೆಟ್ಟಿಗೆ ಒಳಗೆ ಪ್ರವೇಶ ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗಬಾರದು, ಆ ರೀತಿ ವ್ಯವಸ್ಥೆಯನ್ನ ಮಾಡ್ಕೊಳ್ಳೋದು. ಎಲ್ಲೋ ಒಂದು ಜಾಗದಲ್ಲಿ ಇಟ್ಟಿರ್ತೀವಿ, ಸಾಕಷ್ಟು ಹುಲ್ಲು ಬೆಳೀತಾ ಇರ್ತದೆ ಅಥವಾ ಅಕ್ಕಪಕ್ಕದಲ್ಲಿ ಏನಾದ್ರೂ ಗಿಡ ಗಂಟಿ ಅಂತವಿದ್ರೆ ಅವುಗಳ ರೆಂಬೆಗಳು ಬಂದು ಆ ಪೆಟ್ಟಿಗೆಗೆ ಟಚ್ ಆಗ್ತಾ ಇರ್ತವೆ, ಅದ್ರ ಮೂಲಕನ ಇರುವೆಗಳು ಬರುವಂತ ಸಾಧ್ಯತೆ ಇದೆ. ಅದಕ್ಕೆ ಆ ಪೆಟ್ಟಿಗೆಯ ಸುತ್ತಮುತ್ತಲಿನ ಜಾಗವನ್ನ ಸ್ವಲ್ಪ ಸ್ವಚ್ಛವಾಗಿ ಕೂಡ ಇಟ್ಕೊಂಡಿರ್ಬೇಕು, ಏನು ಹುಲ್ಲು ಬೆಳೆತಿರಬಾರ್ದು, ಅದ್ರ ಮೂಲಕ ಇರುವೆಗಳು ಗೂಡಿನ ಒಳಗಡೆ ಹೋಗಬಾರ್ದು. ಈ ತರದ ಸ್ವಚ್ಛತೆಯನ್ನ ಕಾಯ್ಕೊಳ್ಳೋದ್ರ ಮುಖಾಂತರ ಕೂಡ ಈ ಇರುವೆಗಳ ನಿಯಂತ್ರಣವನ್ನ ಮಾಡ್ಕೊಳ್ಬಹುದು. ಆಮೇಲೆ ಇನ್ನು ಕೆಲವರು ಸ್ಟ್ಯಾಂಡ್ಗಳು ಇರ್ತವೆ, ಅದರಲ್ಲಿ ನೀರು ಅಥವಾ ವೇಸ್ಟ್ ಆಯಿಲ್ ಅನ್ನು ಹಾಕ್ಲಿಕ್ಕೆ ಬಟ್ಟೆ ತರ ಇಲ್ಲ, ಕಂಬದ ತರ ಇದೆ ಸ್ಟ್ಯಾಂಡ್ ಅಂತ ಅಂದ್ರೆ ಆ ಸ್ಟ್ಯಾಂಡ್ಗೆ ವೇಸ್ಟ್ ಆಯಿಲ್ ಅಲ್ಲಿ ಅದ್ದಿ ತೆಗೆದಂತ ಬಟ್ಟೆಯನ್ನ ಆ ಕಂಬಕ್ಕೆ ಸುತ್ತಬಹುದು, ಅಥವಾ ಆ ಕಂಬಕ್ಕೆನೆ ಒಂದಷ್ಟು ಗ್ರೀಸ್ ಅನ್ನು ಮೆತ್ತಿದ್ರೆ ಅದು ಇರುವೆಗಳನ್ನ ತಡೀತದೆ. ಅದು ಸ್ವಲ್ಪ ಒಣಗಿದ ಹಾಗೆಲ್ಲ ಮತ್ತೆ ಮತ್ತೆ ಹೊಸ್ತಾಗಿ ಬಟ್ಟೆಯನ್ನು ಮತ್ತೆ ಎಣ್ಣೆಯಲ್ಲಿ ಅದ್ದಿ
1: ಕಟ್ಟಬೇಕಾಗ್ತದೆ.
0: ಇವು ಇರುವೆಗಳ ನಿಯಂತ್ರಣಕ್ಕೆ ಕೈಗೊಳ್ಳಬಹುದಾದ ಕೆಲವು ಕ್ರಮಗಳು. ಕೊಡಗಿನಲ್ಲಿ ಬಹಳಷ್ಟು ಕಡೆ ಈ ಕೆಂಜಿರುವೆ ಈ ಮರಗಳ ಮೇಲೆ ಎಲೆಗಳನ್ನ ಸೇರಿಸಿ ತನ್ನ ಗೂಡನ್ನ ಕಟ್ಟಿಕೊಂಡಿರ್ತದೆ.
1: ಹೌದು, ಕೆಂಜಿಗ ಅಂತಾರೆ,
0: ಕೆಂಜಿಗ ಅಂತಾರೆ, ಈಕೋಫಿಲಾಸ್ ಮಾರ್ಟಿನ್ ಅಂತ ಅದರ ವೈಜ್ಞಾನಿಕ ಹೆಸರು. ಒಂದೇ ಮರದ ಮೇಲೆ ಅದರವೇ ಸಾಕಷ್ಟು ಬ್ರಾಂಚ್ ಗಳು ಇದ್ದಂಗಿರ್ತವೆ, ಅದರ ಮಧ್ಯಭಾಗದಲ್ಲಿ ರಾಣಿ ಇರೋ ಭಾಗ ಇರ್ತದೆ, ಅಲ್ಲಿ ರಾಣಿಯನ್ನ ಇರಿಸ್ಕೊಂಡು ರಾಣಿ ಮೊಟ್ಟೆ ಇಟ್ಟರೆ ಬೇರೆ ಅಕ್ಕಪಕ್ಕದ ಇದರಲ್ಲಿ ಮರಿಗಳನ್ನು ಬೆಳೆಸೋದು ಇದೆಲ್ಲ ಮಾಡ್ತಾ ಇರ್ತದೆ. ಆದ್ರೆ ಒಂದೇ ಗೂಡಿಂದ ಸಾಕಷ್ಟು ಶಾಖೆಗಳನ್ನು ಮಾಡ್ಕೊಂಡಿರ್ತದೆ. ಯಾಕಂದ್ರೆ ಇದು ಏನ್ ಮಾಡ್ತದೆ, ಕೆಂಜಿಗ ತನ್ನ ಗೂಡಿನಿಂದ ಮೇಲಿಂದ ಬರುವಾಗ ಜಂಪ್ ಮಾಡ್ಕೊಂಡು ಆ ಪೆಟ್ಟಿಗೆ ಮೇಲೆ ಬರ್ತದೆ, ಬಂದು ಗೂಡೊಳಗಡೆ ನುಗ್ಗಿ ಈ ಜೇನು ಹುಳುಗಳನ್ನ ಕಚ್ಚಿಕೊಂಡು ಅಲ್ಲಿಂದ ಮತ್ತೆ ಜಂಪ್ ಮಾಡ್ಕೊಂಡು ಕೆಳಗೆ ಜಿಗಿದು ಹುಳುಗಳನ್ನ ತಗೊಂಡು ಮತ್ತೆ ಮರದ ಮೇಲಕ್ಕೆ ಹೊರಟೋಗ್ತದೆ. ಆದ್ರೆ ಏನು, ಅಲ್ಲಿ ಆಯಿಲ್ ಹಾಕಿದ್ದೇವೆ, ನೀರ್ ಹಾಕಿದ್ದೇವೆ, ಗ್ರೀಸ್ ಮಿತ್ತಿದ್ದೇವೆ ಅಂತ ಅಂದ್ರೂ ಯಾವುದೇ ಪ್ರಯೋಜನ ಬರಲ್ಲ. ಯಾವಾಗ ನಾವೇನಾದ್ರೂ ಪೆಟ್ಟಿಗೆಗಳನ್ನ ಆ ಕೆಂಜಿರುವೆ ಇರ್ತಕ್ಕಂತ ಮರಗಳ ಕೆಳಗೆ ಇಟ್ಟಿದ್ರೆ ಅದಕ್ಕೆ ಸಾಧ್ಯವಾದಷ್ಟು ಆ ಕೆಂಜಿರುವೆ ಇರ್ತಕ್ಕಂತ ಮರಗಳ ಕೆಳಗೆ ಈ ಪೆಟ್ಟಿಗೆಗಳನ್ನ ಇಡೋದ್ ಬೇಡ, ಬೇರೆ ಜಾಗದಲ್ಲಿ ಈ ಪೆಟ್ಟಿಗೆಗಳನ್ನ ಇಟ್ಟುಕೊಳ್ಬೇಕಾಗ್ತದೆ.
1: ಇನ್ನೊಂದು ಜೇನು ಕುಟುಂಬಗಳ ಶತ್ರು ಅಂದ್ರೆ ಮೇಣದ ಪತಂಗ.
0: ಮೇಣದ ಪತಂಗ.

0: ಹಾವಳಿ ಮತ್ತು ನಿರ್ವಹಣೆ ಬಗ್ಗೆ ಸ್ವಲ್ಪ ಹೇಳ್ತೀರಾ?
1: ಮೇಣದ ಪತಂಗದ ಹಾವಳಿ, ಪರಭಕ್ಷಕ ಕೀಟಗಳು ಇಂಥವೆಲ್ಲ ಹೆಚ್ಚು ತೊಂದರೆ ಕೊಡ್ಲಿಕ್ಕೆ ಕಾರಣ ಅಂತ ಅಂದ್ರೆ ಮಳೆಗಾಲದಲ್ಲಿ ಜೇನು ಕುಟುಂಬದಲ್ಲಿ ಹುಳುಗಳ ಸಂಖ್ಯೆ ಕಡಿಮೆ ಆಗತಕ್ಕಂತ,
0: ಅಂದ್ರೆ ದುರ್ಬಲವಾದ ಜೇನು ಕುಟುಂಬಗಳು.
1: ಹಾ, ಅಲ್ಲಿ ಈ ಮೇಣದ ಚಿಟ್ಟೆ ಅಂತಂದ್ರೆ ವರ್ಷ ಪೂರ್ತಿ ಕೂಡ ಕಾಣ್ತಿರ್ತವೆ, ಆದ್ರೆ ಮಳೆಗಾಲದಲ್ಲಿ ಹೆಚ್ಚು ಬರ್ತಕ್ಕಂತದ್ದು. ಇದರ ನಿಯಂತ್ರಣಕ್ಕೂ ಕೂಡ ಕೆಲವು ಕ್ರಮಗಳನ್ನ ಅನುಸರಿಸಬೇಕಾಗ್ತದೆ. ಮೊದಲನೇದಾಗಿ ಇದು ಎಲ್ಲಿ ತನ್ನ ಮೊಟ್ಟೆಗಳನ್ನ ಇಡ್ತದೆ ಅದ್ರ ಬಗ್ಗೆ ತಿಳ್ಕೊಂಡಿರ್ಬೇಕು. ಈ ಮೇಣದ ಪತಂಗ ಏನಿದೆ ಅದು ರಾತ್ರಿ ಸಮಯದಲ್ಲಿ ಬರ್ತದೆ, ಬಹಳ ಸಣ್ಣ ಸೈಜಿಂದು. ರಾಣಿ ತಡೆ ಗೇಟ್ ಅನ್ನ ಹಾಕಿದ್ದೇವೆ ಅನ್ಕೊಳ್ತೇವೆ, ಆ ರಾಣಿ ತಡೆ ಗೇಟ್ ಇದ್ರೂ ಕೂಡ ಅದು ಒಳಗಡೆ ಹೋಗ್ತದೆ, ಯಾಕಂದ್ರೆ ಸಣ್ಣ ಗಾತ್ರದ್ದು. ಒಳಗಡೆ ಹೋಗಿ ಅದು ಎಲ್ಲಿ ಮೊಟ್ಟೆಗಳನ್ನು ಇಡ್ತದೆ, ಆ ಅಡಿ ಹಲಗೆಯಲ್ಲಿ ಈ ಮೇಣದ ಚೂರುಪಾರು ಅಲ್ಲಿ ಬಿದ್ದಿರ್ತವೆ.
0: ಹೌದು,
1: ಡೆಬ್ರಿಸ್ ಅಂತೀವಿ, ಆ ಮೇಣದ ಚೂರುಪಾರು ಏನು ಬಿದ್ದಿರ್ತವೆ
0: ಕಸ,
1: ಅದರ ಮೇಲೆ ಅಥವಾ ಆ ಪೆಟ್ಟಿಗೆಯಲ್ಲಿರ್ತಕ್ಕಂತ ಸಂದುಗೊಂದುಗಳಲ್ಲಿ ತನ್ನ ಮೊಟ್ಟೆಗಳನ್ನ ಈ ಪತಂಗ ಇಡ್ತದೆ. ಅದಲ್ದೇನೆ ಈಗ ಒಂದು 8 ಚೌಕಟ್ಟಿದ್ದು ಹಾಗೆ ಕಡಿಮೆ ಆಗ್ತಾ ಕಡಿಮೆ ಆಗ್ತಾ 6 ಚೌಕಟ್ಟಾಯ್ತು, 5 ಚೌಕಟ್ಟಾಯ್ತು, 4 ಚೌಕಟ್ಟಾಯ್ತು, ಇನ್ನು 4 ಚೌಕಟ್ ಖಾಲಿನೇ ಇದಾವೆ ಅಂತ ಆದಾಗ ಆ ಖಾಲಿ ಚೌಕಟ್ಟು ಯಾವ ಜೇನು ನೊಣಗಳಿಂದ ಆವೃತವಾಗದೇ ಇರ್ತವೆ, ಅದ್ರ ಮೇಲೆ ಜೇನು ಕೂತ್ಕೊಂಡಿಲ್ಲ ಅಂತ ಎರಿಗಳಿದ್ರೆ ಮೇಣದ ಚಿಟ್ಟೆ ಏನ್ ಮಾಡ್ತದೆ, ನೇರವಾಗಿ ಹೋಗಿ ಆ ಎರಿಗಳ ಮೇಲೇನೆ ಮೊಟ್ಟೆ ಇಟ್ಟುಬಿಡ್ತದೆ. ಅಲ್ಲಿ ಎಲ್ಲಾ ಎರಿಗಳ ಮೇಲೂ ಜೇನುನೊಣ ಇದಾವೆ ಅಂತಂದ್ರೆ ಅಡಿ ಹಲಗೆಯಲ್ಲಿ ಇರ್ತಕ್ಕಂತ ಮೇಣದ ಚೂರುಪಾರ ಏನಿರ್ತದೆ ಅದ್ರ ಮೇಲೆ ಇರ್ತದೆ, ಅಥವಾ ಪೆಟ್ಟಿಗೆಯಲ್ಲಿರ್ತಕ್ಕಂತ ಸಂದುಗೊಂದುಗಳಲ್ಲಿ ತನ್ನ ಮೊಟ್ಟೆಯನ್ನಿಡ್ತದೆ. ಹಾಗೇನಾದ್ರೂ ಅಲ್ಲಿ ಎರಿ ಇದೆ ಅದ್ರ ಮೇಲೆ ಯಾವುದು ಜೇನುನೊಣ ಕೂತಿಲ್ಲ ಅಂತಂದ್ರೆ ನೇರವಾಗಿ ಆ ಎರಿಗಳ ಮೇಲೇನು ಕೂಡ ಹೋಗಿ ಮೊಟ್ಟೆಗಳನ್ನ ಇಡ್ತವೆ. ಹೀಗೆ ಅಲ್ಲಿ ಮೊಟ್ಟೆಯಿಂದ ಹೊರಬಂದಂತ ಮರಿಗಳು ಅವು ಮೊದಲು ಅಡಿ ಹಲಗೆಯಲ್ಲಿದ್ರೆ ಅಲ್ಲಿರೋ ಮೇಣವನ್ನು ತಿನ್ಕೊಂಡು ಬೆಳಿತವೆ. ಬೆಳೆದವು ಹೇಗೋ ಒಂದ್ ಸಂದರ್ಭ ನೋಡಿ ಜೇನುನೊಣಗಳು ಇರ್ತಕ್ಕಂತ ಎರಿಗಳಲ್ಲಿ ಕೂಡ ಸೇರ್ಕೊಂಡ್ಬಿಡ್ತವೆ ಮಧ್ಯದಲ್ಲಿ, ಅಥವಾ ಎರಿಗಳ ಮೇಲೇನೆ ಮೊಟ್ಟೆ ಇಟ್ಟಿತ್ತು ಅಂದ್ರೆ ಹಾಗೆ ಅದನ್ನ ತಿನ್ಕೊಂಡು ಪಕ್ಕದ ಎರಿಗಳಿಗೂ ಹೋಗಿ ಸೇರ್ತಕ್ಕಂತ ಸಾಧ್ಯತೆ ಇದೆ. ಆಮೇಲೆ ಇದು ಎರಡು ರೀತಿಯಲ್ಲಿ ತೊಂದರೆ ಕೊಡ್ತದೆ
0: ಮೇಣದ
1: ಪತಂಗ. ಒಂದು, ಇದು ಈ ಮೇಣವನ್ನ ತಿಂದು ಆ ಎರಿಗಳು ಜೇನು ನೊಣಗಳ ಬಳಕೆಗೆ ಯೋಗ್ಯವಲ್ಲದ ರೀತಿ ಮಾಡ್ತದೆ. ಯಾವಾಗ ಒಳಗಡೆ ಸೇರ್ಕೊಂಡು ಒಂದ್ ಸುರಂಗ ತರ ಮಾಡ್ಕೊಂಡು ಒಳಗಡೆನೆ ಇಟ್ಕೊಂಡು ಆ ಎರಿಗಳನ್ನೆಲ್ಲ ತಿಂತದೆ, ಆ ಜೇನುನೊಣಗಳಿಗೆ ಮುಂದೆ ಆ ಎರಿಯನ್ನ ಬಳಸ್ಕೊಳ್ಲಿಕ್ಕೆ ಆಗೋದಿಲ್ಲ. ಆಮೇಲೆ ಇನ್ನೊಂದು, ಯಾವಾಗ ಹೆಚ್ಚಿನ ಸಂಖ್ಯೆಯಲ್ಲಿ ಇದರ ಮರಿ ಹುಳುಗಳು ಇರ್ತವೆ ಮೇಣದ ಪತಂಗದ ಮರಿ ಹುಳುಗಳು, ಅವುಗಳ ದೇಹದಿಂದನೂ ಕೂಡ ಒಂದಷ್ಟು ಉಷ್ಣಾಂಶ ಬಿಡುಗಡೆ ಆಗ್ತಾ ಇರ್ತದೆ. ಹಾಗೆ ಬಂದಂತ ಉಷ್ಣಾಂಶ ಆ ಜೇನುಗೂಡಿನ ಪೆಟ್ಟಿಗೆಯ ಉಷ್ಣಾಂಶವನ್ನ ಹೆಚ್ಚು ಮಾಡಿಬಿಡ್ತದೆ. ಇವಕ್ಕೆ ಬೇಕಾಗಿರ್ತಕ್ಕಂಥದ್ದು 34 ಡಿಗ್ರಿ ಸೆಂಟಿಗ್ರೇಡ್ ಉಷ್ಣಾಂಶ ಬೇಕು, ಅದಕ್ಕಿಂತನೂ ಜಾಸ್ತಿ ಹೋಗ್ಬಿಡ್ತದೆ. ಹಾಗೆ ಹೋದಾಗ ಅಲ್ಲಿ ಈ ಜೇನು ನೊಣಗಳ ಮರಿ ಹುಳುಗಳು ಸತ್ತು ಹೋಗ್ಲಿಕ್ಕೆ ಪ್ರಾರಂಭ ಮಾಡ್ತವೆ. ಅವಾಗ ಈ ಜೇನು ನೊಣಗಳು ಅದರ ಅಲ್ಲಿ ಉಷ್ಣಾಂಶ ಕಡಿಮೆ ಮಾಡ್ಲಿಕ್ಕೆ ಬೇರೆ ಬೇರೆ ರೀತಿ ಪ್ರಯತ್ನ ಮಾಡ್ತವೆ, ಅದು ಆಗದೇ ಇಲ್ಲ. ಆಗದೇ ಇದ್ದಾಗ ಉಷ್ಣಾಂಶ ಕಾಪಾಡಕ್ ಆಗ್ತಾ ಇಲ್ಲ, ಮತ್ ಮರಿಗಳು ನೋಡಿದ್ರೆ ಸತ್ತು ಹೋಗ್ತಾ ಇದ್ದಾವೆ, ಹಾಗೆ ಎರಿಗಳು ಕೂಡ ನಮ್ಮ ಬಳಕೆ ಯೋಗ್ಯ ಆಗಿಲ್ಲ ಅಂತ ಹೇಳ್ಕೊಂಡು ಅವಾಗ್ಲೂ ಕೂಡ ಜೇನು ಕುಟುಂಬ ಪಲಾಯನ ಮಾಡ್ತಕ್ಕಂತ ಸಾಧ್ಯತೆ ಇದೆ. ಹೀಗೆ ಈ ಮೇಣದ ಪತಂಗ ಎರಡು ರೀತಿಯಲ್ಲಿ ಸಮಸ್ಯೆಗಳನ್ನ ತಂದು ಇಡ್ತದೆ. ಜೇನು ಕುಟುಂಬ ಬಿಟ್ಟು ಹೋಗಕ್ಕೂ ಕಾರಣ ಆಗ್ಬಹುದು, ಅಥವಾ ಅಲ್ಲಿ ಅದರ ಬೆಳವಣಿಗೆಗೂ ಕೂಡ ಬಹಳ ರೇಟನ್ನ ಇದು ಕೊಡ್ತದೆ.
0: ಅಂದ್ರೆ ಈ ಮೇಣದ ಪತಂಗದ ನಿರ್ವಹಣೆ ಹೇಗೆ ಅಂತೀರಿ?
1: ಇದರ ನಿರ್ವಹಣೆ ಅಂತಂದ್ರೆ ಈಗ ಮೊದಲನೇದಾಗಿ ಹೇಳಿದ್ರೆ ಅದು ಎಲ್ಲಿ ಮೊಟ್ಟೆ ಇಡ್ತದೆ ಅಂತ ಗೊತ್ತಿದ್ರೆ ನಾವು ಅದನ್ನ ಕಡಿಮೆ ಮಾಡಬಹುದು ಅಂತ. ಮೊದಲನೇದಾಗಿ ಅಡಿ ಹಲಗೆಯಲ್ಲಿ ಇರ್ತಕ್ಕಂತ ಆ ಮೇಣದ ಚೂರುಪರಿ ಏನ್ ಬಿದ್ದಿರ್ತವೆ ಅದರಲ್ಲಿ ಮೊಟ್ಟೆ ಇರ್ತದೆ ಅಂತ ಹೇಳಿದೆ. ಹಾಗಾಗಿ ಪ್ರತಿ 15 ದಿನಕ್ಕೊಮ್ಮೆ, ಕೆಲವು ಸಂದರ್ಭದಲ್ಲಿ ವಾರಕ್ಕೊಮ್ಮೆ ಪರೀಕ್ಷೆ ಮಾಡ್ತೀವಿ ಜೇನು ಕುಟುಂಬಗಳನ್ನ. ಮಳೆಗಾಲದ ಟೈಮಲ್ಲಿ 10, 12, ಅಥವಾ 15 ದಿನಕ್ಕೊಮ್ಮೆ ಅದನ್ನ ಪರೀಕ್ಷೆ ಮಾಡ್ತಾ ಇರ್ತೀವಿ. ಅಂತ ಸಮಯದಲ್ಲಿ ಆ ಅಡಿ ಹಲಗೆಯನ್ನ ಸ್ವಚ್ಛಗೊಳಿಸ್ಬೇಕು, ಚೆನ್ನಾಗಿ ಅದನ್ನ ಕೆರೆದು ತೆಗೆದು, ಅಲ್ಲೇನಾದ್ರೂ ಮರಿಗಳಿದ್ರೆ, ಕೆಲವೊಮ್ಮೆ ಮೊಟ್ಟೆಗಳಿದ್ರೆ ಬರಿಗಣ್ಣಿಗೆ ಅಷ್ಟು ಚೆನ್ನಾಗಿ ಕಾಣೋದಿಲ್ಲ, ಅವು ಎಲ್ಲ ಪೂರ್ತಿ ಅಡಿ ಹಲಗೆ ಭಾಗ ಏನಿದೆ ಅದನ್ನ ಚೆನ್ನಾಗಿ ಕೆರೆದು ಅಲ್ಲಿರೋ ಮೇಣದ ಚೂರು ಪರಿ ಏನಿರ್ತವೆ ಅವನ್ನೆಲ್ಲ ಸ್ವಚ್ಛಗೊಳಿಸ್ಬೇಕು ಒಂದು. ಆಮೇಲೆ ಅದು ಮೊಟ್ಟೆ ಇಡ್ತಕ್ಕಂಥದ್ದು ಇನ್ನೊಂದು ಸ್ಥಳ ಅಂತ ಅಂದ್ರೆ ಅಲ್ಲಿ ಇರ್ತಕ್ಕಂತ ಸಂದುಗೊಂದುಗಳು, ಅದಕ್ಕೆ ಆ ಸಂದುಗಳನ್ನು ಕೂಡ ಸ್ವಚ್ಛಗೊಳಿಸ್ಬೇಕು. ಹಾಗೆ ಸ್ವಚ್ಛಗೊಳಿಸೋದಲ್ದೇನೆ ಅದಕ್ಕೆ ಏನಾದ್ರು ಲೈಮ್ ಸಲ್ಫರ್ ಪೇಸ್ಟ್ ಅಂತ ಹೇಳ್ತಾರೆ, ಸ್ವಲ್ಪ ಸುಣ್ಣ ಕಲಸ್ಕೊಂಡು ಅದಕ್ಕೆ ಸ್ವಲ್ಪ ಪ್ರಮಾಣದಲ್ಲಿ ಸಲ್ಫರ್ ಪುಡಿ ಹಾಕೊಂಡು ಅದನ್ನೇ ಒಂಥರ ಪೇಸ್ಟ್ ಮಾಡ್ಕೊಂಡು ಆ ಸಂದುಗೊಂದುಗಳೇನಿರ್ತವೆ ಅಲ್ಲಿಗೆ ಅದನ್ನ ಹಚ್ಚಬಹುದು. ಸಲ್ಫರ್ ಪೇಸ್ಟ್ ಯೂಸ್ ಮಾಡ್ತಾ ಇಲ್ಲ ಅಂತಂದ್ರೆ ಬೇಕಾದ್ರೆ ಈ ಸೆಗಣಿಯನ್ನು ಕೂಡ ಮೆತ್ತಬಹುದು.

0: ಇತ್ತೀಚೆಗೆ ಕೆಲವು ರೈತರು ಈ ಸಲ್ಫರ್ ಪೌಡರ್ ಅನ್ನೇ ಅಡಿ ಹಲಗೆಯಲ್ಲಿ ಒಂದು ಚಿಟಿಕೆಯಷ್ಟು ತಗೊಂಡು ಉದುರಿಸ್ತಾರೆ, ಅದು ಕೂಡ ಕೀಟನಾಶಕ ಗುಣ ಇರೋದ್ರಿಂದ ಮೇಣದ ಪತಂಗದ ಮರಿಗಳು ಬಂದಾಗ ಅದನ್ನು ಕೂಡ ನಿಯಂತ್ರಣ ಮಾಡ್ತದೆ. ಆ ಒಂದು ಕ್ರಮವನ್ನು ಪಾಲನೆ ಮಾಡಬಹುದು. ಆಮೇಲೆ ಅದು ಮೊಟ್ಟೆ ಇಡತಕ್ಕಂತ ಇನ್ನೊಂದು ಜಾಗ ಅಂತ ಅಂದ್ರೆ ಜೇನುನೊಣಗಳಿಂದ ಆವೃತವಾಗದೇ ಇರುವ ಎರಿಗಳು. ಯಾವಾಗ ಹುಳುಗಳ ಸಂಖ್ಯೆ ಕಡಿಮೆ ಆಗಿ ಯಾವ ಎರಿಗಳ ಮೇಲೆ ಜೇನುನೊಣಗಳು ಕೂತಿಲ್ವೋ ಅಂತ ಎರಿಗಳನ್ನು ನಾವು ಜೇನು ಕುಟುಂಬದಲ್ಲೇ ಉಳಿಸಿದ್ರೆ ಅಲ್ಲಿ ಬಂದು ನೇರವಾಗಿ ಮೊಟ್ಟೆಗಳನ್ನ ಇಡ್ತದೆ. ಅದಕ್ಕೆ ಯಾವಾಗ ಮಳೆಗಾಲ ಪ್ರಾರಂಭ ಆಯ್ತು, ಹುಳುಗಳ ಸಂಖ್ಯೆ ಕಡಿಮೆ ಕಡಿಮೆ ಆಗ್ತಾ ಬರ್ತಾ ಇದೆ, ಅವಾಗ ಯಾವ್ದು ಎರಿಗಳು ಜೇನು ನೊಣಗಳಿಂದ ಆವೃತವಾಗಿಲ್ಲ, ಎಂಟು ಚೌಕಟ್ ಇದ್ದಿದ್ದು ಏಳು ಚೌಕಟ್ಟಿಗೆ ಬರ್ತದೆ, ಒಂದು ಚೌಕಟ್ ಖಾಲಿ ಆಗ್ತದೆ, ಆ ಒಂದು ಚೌಕಟ್ಟನ್ನು ತೆಗೆದು ಬೇರೆ ಕಡೆ ಇಟ್ಕೊಳ್ಳೋದು, ಹಾಗೆ ಮತ್ತದು ಆರು ಚೌಕಟ್ ಆಗ್ತದೆ, ಇನ್ನೊಂದು ಚೌಕಟ್ಟನ್ನು ತೆಗೆದು ಬೇರೆ ಕಡೆ ಇಟ್ಕೊಳ್ಳೋದು. ಹೀಗೆ ಜೇನು ನೊಣಗಳಿಂದ ಆವೃತವಾಗದೇ ಇರುವ ಎರಿಗಳನ್ನ ಅವಾಗವಾಗ ನಾವು ತೆಗೆದು ಬೇರೆ ಕಡೆ ಸಂರಕ್ಷಣೆ ಮಾಡಿ ಇಟ್ಕೊಂಡ್ರೆ ಮೇಣದ ಚಿಟ್ಟೆಯ ಬಾಧೆಯನ್ನ ನಾವು ಕಡಿಮೆ ಮಾಡ್ಕೊಳ್ಬಹುದು. ಇನ್ನೂ ಒಂದು ಕ್ರಮ ಇದೆ, ಅದನ್ನ ಅನುಸರಿಸಬಹುದು ನಮ್ಮ ಜೇನು ಕೃಷಿಕರು. ಕೃಷಿ ಬೆಳೆಗಳಲ್ಲಿ ಉಪಯೋಗಿಸ್ತೇವೆ ಈ ಅಂಟು ಬಲೆಗಳು ಅಂತ
1: ಅಂದ್ರೆ ಹಳದಿ ಬಲೆಗಳು ನೀಲಿ ಬಲೆಗಳು ಅಂತೀವಿ.
0: ಹಳದಿ ಅಥವಾ ಅಂಟು ಬಲೆಗಳು ಅಂತಾನು ಕೂಡ ಸಿಗ್ತವೆ. ಆ ಅಂಟು ಬಲೆಗಳಲ್ಲೇನೆ ಮಧ್ಯದಲ್ಲಿ ನಾವು ಒಂದಷ್ಟು ಯಾವ್ದಾದ್ರು ಜೇನು ಎರಿ ತುಂಬಾ ಹಳೆಯದಾಗಿರ್ತಕ್ಕಂಥದ್ದು, ತುಂಬಾ ಕಪ್ಪಾಗಿರ್ತಕ್ಕಂಥದ್ದು, ಅದರ ಸ್ವಲ್ಪ ಭಾಗನೆ ಕತ್ತರಿಸಿಕೊಂಡು ಅಂಟು ಬಲೆಯ ಮಧ್ಯದಲ್ಲಿಟ್ಟು ಮಧುವನದಲ್ಲಿ ಅಲ್ಲಲ್ಲಿ ನೇತು ಹಾಕಬೇಕು, ಸ್ವಲ್ಪ ಮಳೆಯಿಂದ ಪ್ರೊಟೆಕ್ಷನ್ ಇರಲಿ. ಹಾಗೆ ಹಾಕಿಟ್ರೆ ಮೊಟ್ಟೆ ಇಡ್ಲಿಕ್ಕೆ ಬರ್ತವೆ ಈ ರಾತ್ರಿಯ ಸಮಯದಲ್ಲಿ ಹಾರಾಡ್ಕೊಂಡು ಮೇಣದ ಪತಂಗಗಳು ಬರ್ತವೆ, ಅಲ್ಲಿ ಎರಿಯನ್ನ ಇಟ್ಟಿರೋದ್ರಿಂದ ಅಲ್ಲಿ ಬರ್ತವೆ, ಬಂದಂತವು ಆ ಅಂಟಿನಲ್ಲಿ ಸಿಕ್ಕಾಕೊಂಡು ಹಾಗೆ ಸತ್ತು ಹೋಗ್ಬಿಡ್ತವೆ. ಯಾಕಂದ್ರೆ ಒಂದು ಹೆಣ್ಣು ಪತಂಗ ಅಲ್ಲಿ ಬಂದು ಸಿಕ್ಕಾಕೊಂಡು ಸಾಯ್ತು ಅಂತ ಅಂದ್ರೆ 500-600 ಮರಿ ಹುಳುಗಳನ್ನ ನಿಯಂತ್ರಣ ಮಾಡದಂಗ ಆಗ್ತದೆ. ಕೆಲವೊಮ್ಮೆ 1000ವರೆಗೂ ಕೂಡ ಮೊಟ್ಟೆಗಳನ್ನ ಇಡ್ತಕ್ಕಂತ ಸಾಮರ್ಥ್ಯ ಅವಕ್ಕಿದೆ. ಹಾಗೆ ಸರಾಸರಿ ಪ್ರಮಾಣ ತಗೊಂಡಾಗ 500-600 ಮೊಟ್ಟೆಗಳನ್ನ ಇಡ್ತವೆ. ಇದು ಒಂದು ಕ್ರಮವನ್ನು ಕೂಡ ನಮ್ಮ ಜೇನು ಕೃಷಿಕರು ಪಾಲನೆ ಮಾಡಬಹುದು.
1: ಮತ್ತೊಂದು ಈ ಜೇನು ನೊಣಗಳ ನೈಸರ್ಗಿಕ ಶತ್ರು ಅಂದ್ರೆ ಕಡಜ ಅಥವಾ ಕಣಜ, ಇದು ನಮ್ಮ ನಿಯಂತ್ರಣಕ್ಕೆ ಸಿಗೋದು ಕಷ್ಟನೇ, ಇದರ ನಿಯಂತ್ರಣ ಹೇಗೆ ಅಂತೀರಿ?
0: ಇದು ಕೂಡ ಬಹಳಷ್ಟು ಸಮಸ್ಯೆಯನ್ನ ತಂದೊಡ್ತದೆ. ಸಾಮಾನ್ಯವಾಗಿ ಕೊಡಗು ಭಾಗದಲ್ಲಿ ಇದಕ್ಕೆ ನರಿ ಕಡಂದಿ ಅಂತ ಹೇಳ್ತಾರೆ. ಇದರ ಬಾಧೆ ಮಳೆಗಾಲದಿಂದನೇ ಪ್ರಾರಂಭ ಆಗ್ತದೆ, ಬೇರೆ ಸಮಯದಲ್ಲಿ ಇರೋದಿಲ್ಲ. ಜೂನ್ ಜುಲೈಯಲ್ಲಿ ಪ್ರಾರಂಭ ಆಗ್ತದೆ ಸಮಸ್ಯೆ, ಜೂನ್ ನಲ್ಲಿ ಬಂದಂತದ್ದು. ಅದು ಹಾಗೆ ಎಲ್ಲಿವರೆಗೂ ಬರ್ತದೆ, ಚಳಿಗಾಲ ಪ್ರಾರಂಭ ಆಗಬೇಕು, ನವೆಂಬರ್ ಡಿಸೆಂಬರ್ ವರೆಗೂ ಕೂಡ ಇದರ ತೊಂದರೆ ಮಧುವನದಲ್ಲಿ ಇದ್ದೇ ಇರ್ತದೆ.
1: ಒಂದು 6 ತಿಂಗಳು ಇದ್ದೇ ಇರುತ್ತೆ.
0: ಇರುತ್ತೆ. ಇದು ಯಾಕೆ ಬರೀ ಆ ಸಮಯದಲ್ಲೇ ಮಾತ್ರ ಇರ್ತದೆ ಅನ್ನಕ್ಕೆ, ಮಳೆಗಾಲದ ಪ್ರಾರಂಭದಲ್ಲಿ ಜೇನು ಕುಟುಂಬಗಳ ಹತ್ರ ಬಂದು ಹುಳುಗಳನ್ನ ಹಿಡ್ಕೊಂಡು ಹೋಗ್ತಕ್ಕಂಥದ್ದು ಯಾರಾದ್ರೂ ಸ್ವಲ್ಪ ಗಮನವಿಟ್ಟು ನೋಡಿದ್ರೆ ಗೊತ್ತಾಗ್ತದೆ, ಈ ಪ್ರಾರಂಭದಲ್ಲಿ ಬರ್ತಕ್ಕಂಥವು ಸ್ವಲ್ಪ ದೊಡ್ಡ ಸೈಜ್ ಇರ್ತವೆ. ಆದ್ರೆ ಅವು ಫೀಮೇಲ್ಗಳು, ಮೇಟೆಡ್ ಫೀಮೇಲ್ ಅಂತ ಹೇಳ್ತೇವೆ,
1: ಹೆಣ್ಣು ಕಡಜಗಳು.
0: ಕಡಜಗಳು ಪ್ರಾರಂಭದಲ್ಲಿ ಬರ್ತಕ್ಕಂಥವು ಒಂದೊಂದು ಕಣಜನು ಒಂದೊಂದು ಗೂಡು ಸ್ಥಾಪನೆ ಮಾಡ್ತಕ್ಕಂತ ಸಾಮರ್ಥ್ಯ ಇರ್ತದೆ ಅವು. ಪ್ರಾರಂಭದಲ್ಲಿ ಬರ್ತಕ್ಕಂಥವು ಕೆಲಸಗಾರಗಳಲ್ಲ, ಅವು ಅದು ಒಂದ್ ರೀತಿ ರಾಣಿ ತರ ಆಗ್ತಕ್ಕಂತ ಸಾಮರ್ಥ್ಯ ಹೊಂದಿರ್ತಕ್ಕಂಥದ್ದು. ಒಂದೊಂದೇ ಬರ್ತವೆ, ಬಂದು ಜಾಗ ನೋಡ್ಕೊಳ್ತವೆ. ಅಂದ್ರೆ ಅದು ಮಳೆಗಾಲಕ್ಕಿಂತ ಪೂರ್ವದಲ್ಲಿನೇ ಗಂಡುಗಳ ಜೊತೆ ಸಂಯೋಗ ಹೊಂದಿ ಸುಪ್ತಾವಸ್ಥೆಗೆ ಹೋಗ್ಬಿಟ್ಟಿರ್ತದೆ. ಆ ಸುಪ್ತಾವಸ್ಥೆಗೆ ಹೋಗಿದ್ದು ಮಳೆಗಾಲದಲ್ಲಿ ಸುಪ್ತಾವಸ್ಥೆಯಿಂದ ಏಳ್ತದೆ, ಎದ್ದು ಬಂದು ಈಗೆಲ್ಲ ಆಹಾರ ಕಲೆಕ್ಟ್ ಮಾಡ್ಕೊಂಡು ಗೂಡು ಕಟ್ಟಲಿಕ್ಕೆ ಸೂಕ್ತವಾದ ಜಾಗ ಹುಡುಕೊಳ್ತದೆ. ಅದು ಮರದ ಮೇಲೆ ಇರ್ಬೋದು ಅಥವಾ ಕಟ್ಟಡಗಳ ಗೋಡೆಗಳಲ್ಲಿ ಇರ್ಬೋದು, ಅಂತ ಕಡೆ ಗೂಡನ್ನ ಸ್ಥಾಪನೆ ಮಾಡ್ಕೊಳ್ತದೆ. ಮೊದಲು ಒಂದೇ ಒಂದು ತಾನೇ ಬಂದು ಚಿಕ್ಕದಾಗಿ ಮಾಡ್ಕೊಂಡು ಗೂಡನ್ನ ಬೆಳೆಸ್ತಾ ಬೆಳೆಸ್ತಾ ಮೊಟ್ಟೆಗಳನ್ನ ಇಡ್ಲಿಕ್ಕೆ ಪ್ರಾರಂಭ ಮಾಡ್ತದೆ. ಯಾವ ರೀತಿ ಮೊಟ್ಟೆ ಇಡ್ತದೆ ಅಂದ್ರೆ ಆ ಮೊಟ್ಟೆಯಿಂದ ಕೆಲಸಗಾರಗಳು ಹುಟ್ಟಿ ಬರಬೇಕು, ಆ ತರದ ಮೊಟ್ಟೆಗಳನ್ನ ಇಡ್ತದೆ. ಪ್ರಾರಂಭದಲ್ಲಿ ಅವ್ನ್ ಬೆಳೆಸ್ತಕ್ಕಂತ ಸಂಪೂರ್ಣ ಜವಾಬ್ದಾರಿಯನ್ನ ತಾನೇ ತಗೊಳ್ತದೆ, ತಾನೇ ಹೋಗಿ ಆಹಾರ ತಂದು ಅವಕ್ಕೆ ಆಹಾರ ಹಾಕೋದು ಇದೆಲ್ಲ ಮಾಡ್ತಿರ್ತದೆ. ಒಮ್ಮೆ ಆ ಕೆಲಸಗಾರಗಳು ಪ್ರೌಢ ಕೀಟಗಳಾಗಿ ಹೊರಗ್ ಬಂದ ಮೇಲೆ ಅವೇ ಗೂಡಿನ ಬೆಳವಣಿಗೆಗೆ ಬೇಕಾದಂತ ಎಲ್ಲ ಕೆಲಸವನ್ನ ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಅವಾಗ ಆ ಗೂಡು ಹಾಗೆ ದೊಡ್ಡದಾಗಿ ಬೆಳೀತದೆ. ಆ ಹಂತ ತಲುಪದಾಗ ಇದೇ ಒಂದು ರಾಣಿ ತರ ಆಗಿ ಅದೇ ಯಾವಾಗ್ಲೂ ಗೂಡಲ್ಲೇ ಇರ್ತದೆ, ಬರೀ ಕೆಲಸಗಾರಗಳು ಹುಟ್ಟಿ ಬರ್ತಾ ಇರ್ತವೆ. ಆ ನಂತರದಲ್ಲಿ ಜೇನು ಹುಳುಗಳನ್ನ ಇಟ್ಕೊಳ್ಳಿಕ್ ಬರ್ತಕ್ಕಂತ ಎಲ್ಲ ಕೆಲಸಗಾರಗಳು, ಪ್ರಾರಂಭದಲ್ಲಿ ಮಾತ್ರ ರಾಣಿ ಆಗ್ತಕ್ಕಂತ ಸಾಮರ್ಥ್ಯ ಇರ್ತಕ್ಕಂತ ಹುಳು ಬರ್ತಿರ್ತದೆ. ಇದು ಹಾಗೆ ಮುಂದುವರಿತದೆ. ಸ್ಥಾಪನೆ ಆದಂತ ಗೂಡಲ್ಲಿ ರಾಣಿ ಯಾವಾಗ್ಲೂ ಒಳಗಡೆ ಇದ್ಕೊಂಡು

0: ಕೆಲಸಗಾರರು ಮಾತ್ರ ಜೇನು ಕುಟುಂಬಗಳಿಗೂ ಬಂದು ಜೇನುನೊಣಗಳನ್ನು ಹಿಡ್ಕೊಂಡು ಹೋಗ್ತಾ ಇರ್ತವೆ ಆಹಾರಕ್ಕೋಸ್ಕರ. ಚಳಿಗಾಲ ಬಂತು ಅಂದ್ರೆ ನವೆಂಬರ್ ಡಿಸೆಂಬರ್ ಟೈಮ್ಗೆ, ಆವಾಗ ಮತ್ತೆ ಈ ರಾಣಿ ಏನ್ ಮಾಡ್ತದೆ, ಗಂಡು ಮತ್ತು ಹೆಣ್ಣುಗಳು ಬರ್ತಕ್ಕಂತ ಮೊಟ್ಟೆಯನ್ನ ಇಡ್ತದೆ. ಅದರಿಂದ ಗಂಡು ಹೆಣ್ಣುಗಳು ಬೆಳೆದಾದ್ಮೇಲೆ ಅಲ್ಲೂ ಕೂಡ ಈ ಜೇನುನೊಣಗಳ ರೀತಿನೇ, ಆ ಗಂಡು ಮತ್ತು ಹೆಣ್ಣು ಸೇರಿದಾಗ ಆ ಗಂಡು ಸತ್ತೋಗ್ತದೆ, ಆ ಹೆಣ್ಣು ಸೂಕ್ತಾವಸ್ಥೆಗೆ ಹೋಗ್ಬಿಡ್ತದೆ ಚಳಿಗಾಲದಲ್ಲಿ ಮೀಟಿಂಗ್ ಆದ್ಮೇಲೆ. ಹಾಗೆ ನವೆಂಬರ್ ಡಿಸೆಂಬರ್ ಅಲ್ಲಿ ಹೋಗಿದ್ದು ಮತ್ತೆ ಅದು ಮುಂದಿನ ಮಳೆಗಾಲದಲ್ಲಿ ಸೂಕ್ತಾವಸ್ಥೆಯಿಂದ ಹೊರಗೆ ಬಂದು ಮತ್ತೆ ಅಟ್ಯಾಕ್ ಮಾಡಕ್ ಪ್ರಾರಂಭ ಮಾಡ್ತದೆ. ಅದರ ಜೀವನ ಚಕ್ರ ಆ ರೀತಿ ಇರ್ತದೆ.
1: ಇನ್ನೊಂದು ಮುಖ್ಯವಾದ ಒಂದು ಸಮಸ್ಯೆ ಈ ಮಳೆಗಾಲದಲ್ಲಿ ಜೇನು ಕುಟುಂಬಗಳಿಗೆ ಅಂದ್ರೆ ನೈಸರ್ಗಿಕ ಶತ್ರುಗಳ ಕಾಟ, ಅದರಲ್ಲಿ ಈ ಕೀಟಗಳ ಬಾಧೆ, ಇದ್ರ ಬಗ್ಗೆ ಸ್ವಲ್ಪ ಹೇಳ್ತೀರಾ?
0: ಸಾಮಾನ್ಯವಾಗಿ ಇರುವೆಗಳ ಬಗ್ಗೆ, ಮೇಣದ ಪತಂಗ ಮತ್ತು ಕಡಜದ ಬಗ್ಗೆ ಹೇಳ್ತೇವೆ. ಮೊದಲನೇದಾಗಿ ಇರುವೆಗಳು ದಾಳಿ ಮಾಡತಕ್ಕಂತ ಸಾಧ್ಯತೆ ಯಾಕೆ ಹೆಚ್ಚಿರ್ತದೆ ಮಳೆಗಾಲದಲ್ಲಿ ಅಂತಂದ್ರೆ, ಆಹಾರದ ಅಭಾವ ಇರ್ತದೆ. ಆ ಆಹಾರದ ಅಭಾವವನ್ನ ನೀಗಿಸ್ಬೇಕು, ಜೇನುನೊಣಗಳಿಗೆ ಆಹಾರ ಒದಗಿಸ್ಬೇಕು ಅಂತ ನಾವು ಕೃತಕವಾಗಿ ಸಕ್ಕರೆ ಪಾಕ ಇವನ್ನೆಲ್ಲ ಕೊಡ್ತಾ ಇರ್ತೇವೆ. ಅದು ಒಂದು ಸಿಹಿ ಪದಾರ್ಥ ಆಗಿರೋದ್ರಿಂದ ಆಮೇಲೆ ಆ ಟೈಮಲ್ಲಿ ಸ್ವಲ್ಪ ವೀಕ್ ಆಗಿರ್ತವೆ ಜೇನು ಕುಟುಂಬಗಳು. ಅಂತ ಸಂದರ್ಭದಲ್ಲಿ ಅದರಲ್ಲಿ ಸಿಹಿ ಪದಾರ್ಥ ಇದೆ, ಹಾಗೆ ಕಾವಲು ಕಾಯೋದು ಕಡಿಮೆ ಆಗಿದೆ ಅಂದಾಗ ಇರುವೆಗಳು ಕೂಡ ಅಲ್ಲಿರೋ ಸಕ್ಕರೆ ಪಾಕಕ್ಕೋಸ್ಕರ ಅದರ ವಾಸನೆ ಹಿಡ್ಕೊಂಡು ಒಳಗಡೆ ಮುಗ್ಗಿ ಬರ್ತಕ್ಕಂತ ಸಾಧ್ಯತೆ ಇದೆ. ಈಗ ಅದೇ ಬೇರೆ ಋತುಮಾನಗಳಲ್ಲಾದ್ರೆ ಜೇನು ಕುಟುಂಬ ಬಹಳ ಸಶಕ್ತವಾಗಿರ್ತದೆ. ಇರುವೆಗಳು ಏನಾದ್ರೂ ಬರ್ಲಿಕ್ಕೆ ಹೊರಟು ಅಂತ ಅಂದ್ರೆ ತಡೆಯೋ ಶಕ್ತಿ ಇರ್ತದೆ. ಹೆಚ್ಚಿನ ಸಂಖ್ಯೆಯಲ್ಲಿ ಹುಳುಗಳಿರ್ತವೆ, ಸಾಕಷ್ಟು ಸಂಖ್ಯೆಯಲ್ಲಿ ಕಾವಲುಗಾರ ನೊಣಗಳಿರ್ತವೆ, ಅದನ್ನ ಕಾಪಾಡ್ಕೊಳ್ತವೆ, ಒಳಗೆ ಬಿಟ್ಕೊಳ್ಳೋದಿಲ್ಲ. ಆದ್ರೆ ಇಲ್ಲಿ ಜೇನು ಕುಟುಂಬ ಸ್ವಲ್ಪ ಬಲಹೀನವಾದಾಗ ಮತ್ತೆ ಈ ಸಕ್ಕರೆ ಪಾಕ ಅಂತವನ್ನ ಬಹಳ ಆಕರ್ಷಣೆ ಮಾಡೋದ್ರಿಂದ ಈ ಇರುವೆಗಳ ಬಾಧೆ ಹೆಚ್ಚಾಗ್ತಕ್ಕಂತ ಮಳೆಗಾಲದಲ್ಲಿ ಕಾಣ್ತೇವೆ. ಇರುವೆಗಳ ಬಾಧೆಗೆ ಏನ್ ಮಾಡೋದು,
1: ಒಂದು ನಿವಾರಣಾ ಕ್ರಮ ಕೈಗೊಳ್ಬೇಕಾಗತ್ತೆ.
0: ಯಾವಾಗ್ಲೂ ಪೆಟ್ಟಿಗೆಯನ್ನ ನೆಲದ ಮೇಲೆ ಇಡೋದ್ ಬೇಡ, ಸ್ಟ್ಯಾಂಡ್ಗಳ ಮೇಲೆ ಇಡಬೇಕು. ಅವುಗಳಲ್ಲಿ ಬಟ್ಟಲ್ ತರ ಸ್ಟ್ರಕ್ಚರ್ಸ್ ಬರ್ತವೆ, ಅದರಲ್ಲಿ ನೀರು ಹಾಕೋದಾಗ್ಲಿ, ಆದ್ರೆ ಸ್ಟ್ಯಾಂಡ್ ಮೂಲಕ ಹತ್ತಿಕೊಂಡು ಇರುವೆಗಳು ಗೂಡಿನ ಒಳಗಡೆ ಹೋಗದೆ ಇರೋ ತರ ಆ ಬಟ್ಲುಗಳ ತರನೇ ಮಾಡಿರ್ತಾರೆ ಆ ಸ್ಟ್ಯಾಂಡ್ ಅಲ್ಲಿ. ಆ ಬಟ್ಲಿನಲ್ಲಿ ನೀರನ್ನ ಹಾಕಿ ಇಡಬಹುದು. ಇದು ಒಂಥರ ಯಾಂಟ್ ಬ್ಯಾರಿಯರ್ ಅಂತ ಹೇಳ್ತೇವೆ, ಅಂದ್ರೆ ಇದಕ್ಕೆ ಅಲ್ಲಿ ದಾಟಕೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ.
1: ಆಗ್ಲಿ
0: ಅಥವಾ ಆಯಿಲ್ ಈ ಯಂತ್ರಗಳಿಂದ ಅಥವಾ ನಮ್ಮ ವಾಹನಗಳಿಂದ ತೆಗೆದಂತ
1: ಎಣ್ಣೆ
0: ವೇಸ್ಟ್ ಆಯಿಲ್ ಅಂತ ಏನ್ ಹೇಳ್ತೇವೆ, ವ್ಯರ್ಥವಾಗಿ ಹೋಗ್ತಿರೋದು ಅಂತ ಆಯಿಲ್ ಅನ್ನು ಕೂಡ ಆಂಟ್ ವೆಲ್ಗಳಲ್ಲಿ ಹಾಕಿಟ್ರೆ ಇರುವೆಗಳ ಬಾಧೆಯನ್ನ ಕಡಿಮೆ ಮಾಡ್ಕೊಳ್ಬಹುದು. ಇದಲ್ದೆ ನಾವೆಲ್ಲಿ ಜೇನು ಪೆಟ್ಟಿಗೆಗಳನ್ನು ಇರಿಸ್ಕೊಂಡಿದೀವಿ ಮಧುವನದಲ್ಲಿ, ಅಲ್ಲಿ ಹತ್ತಿರದಲ್ಲಿ ಇರುವೆ ಗೂಡುಗಳಿದ್ರೆ ಇರುವೆ ಗೂಡುಗಳಿಗೆ ಏನಾದ್ರು ಔಷಧಿಯನ್ನ ಸಿಂಪರಣೆ ಮಾಡೋದ್ರ ಮುಖಾಂತರ, ಕೀಟನಾಶಕಗಳನ್ನ ಹಾಕೋದ್ರ ಮುಖಾಂತರ, ಈಗ ಬೇಕಾದ್ರೆ ಕ್ಲೋರೋಪೈರಿಫಾಸ್ ಕೆಮಿಕಲ್ ಅನ್ನೇ 5 ml 1 liter ನೀರಿನ ತರ ಬೆರೆಸ್ಕೊಂಡು ಇರುವೆ ಗೂಡುಗಳಿಗೆ ಹಾಕಿ ಅವನ್ನ ಮುಚ್ಚಿಬಿಡೋದು ಹತ್ತಿರದಲ್ಲಿ ಏನಾದ್ರೂ ಇದ್ರೆ. ಇಲ್ಲ ಮೆಲಾಥಿಯನ್ ಪೌಡರ್ ಸಿಗ್ತದೆ, ಇದರ
1: ಪುಡಿ
0: ಧೂಳು, ಅದನ್ನು ಕೂಡ ಸ್ವಲ್ಪ ಹಾಕಿ ಮುಚ್ಚಬಹುದು. ಯಾಕಂದ್ರೆ ಈ ರಾಸಾಯನಿಕ ಕೀಟನಾಶಕಗಳನ್ನು ಉಪಯೋಗಿಸ್ಬೇಕಂದ್ರೆ ಬಹಳ ಎಚ್ಚರಿಕೆಯಿಂದ ಉಪಯೋಗಿಸ್ಬೇಕು. ಇವೇನಾದ್ರೂ ಜೇನುನೊಣಗಳಿಗೆ ತಾಗ್ತು ಅಂತ ಅಂದ್ರೆ ಜೇನುನೊಣಗಳು ಕೂಡ ಸತ್ತು ಹೋಗ್ತಕ್ಕಂತ ಸಾಧ್ಯತೆ ಇರ್ತದೆ. ಅದರ ಬದಲು ಪೆಟ್ಟಿಗೆಗಳನ್ನ ಸ್ತಂಭದ ಮೇಲೆ ಇರಿಸಿ ಅಲ್ಲಿ ಯಾವುದೇ ಕಡೆಯಿಂದ ಕೂಡ ಇರುವೆಗಳು ಜೇನು ಪೆಟ್ಟಿಗೆ ಒಳಗೆ ಪ್ರವೇಶ ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗಬಾರದು, ಆ ರೀತಿ ವ್ಯವಸ್ಥೆಯನ್ನ ಮಾಡ್ಕೊಳ್ಬೇಕು. ಆಮೇಲೆ ಇನ್ನೊಂದೇನಾಗ್ತದೆ, ಈ ಮಳೆಗಾಲದಲ್ಲಿ ಎಲ್ಲೋ ಒಂದು ಜಾಗದಲ್ಲಿ ಇಟ್ಟಿರ್ತೀವಿ, ಸಾಕಷ್ಟು ಹುಲ್ಲು ಬೆಳೀತಾ ಇರ್ತದೆ ಅಥವಾ ಅಕ್ಕಪಕ್ಕದಲ್ಲಿ ಏನಾದ್ರೂ ಗಿಡ ಗಂಟಿ ಅಂತವಿದ್ರೆ ಅವುಗಳ ರೆಂಬೆಗಳು ಬಂದು ಆ ಪೆಟ್ಟಿಗೆಗೆ ಟಚ್ ಆಗ್ತಾ ಇರ್ತವೆ, ಅದ್ರ ಮೂಲಕನೇ ಇರುವೆಗಳು ಬರುವಂತ ಸಾಧ್ಯತೆ ಇದೆ. ಅದಕ್ಕೆ ಆ ಪೆಟ್ಟಿಗೆಯ ಸುತ್ತಮುತ್ತಲಿನ ಜಾಗವನ್ನ ಸ್ವಲ್ಪ ಸ್ವಚ್ಛವಾಗಿ ಕೂಡ ಇಟ್ಕೊಂಡಿರ್ಬೇಕು, ಏನು ಹುಲ್ಲು ಬೆಳೆಸ್ತಿರಬಾರ್ದು, ಅದ್ರ ಮೂಲಕ ಇರುವೆಗಳು ಗೂಡಿನ ಒಳಗಡೆ ಹೋಗಬಾರ್ದು. ಈ ತರದ ಸ್ವಚ್ಛತೆಯನ್ನ ಕಾಯ್ಕೊಳ್ಳೋದ್ರ ಮುಖಾಂತರನು ಕೂಡ ಈ ಇರುವೆಗಳ ನಿಯಂತ್ರಣವನ್ನ ಮಾಡ್ಕೊಳ್ಬಹುದು. ಆಮೇಲೆ ಇನ್ನು ಕೆಲವರು ಸ್ಟ್ಯಾಂಡ್ಗಳಿರ್ತವೆ, ಅದರಲ್ಲಿ ಈ ರೀತಿ ನೀರು ಅಥವಾ ಆ ವೇಸ್ಟ್ ಆಯಿಲ್ ಅನ್ನು ಹಾಕ್ಲಿಕ್ಕೆ ಅದರಲ್ಲಿ ಏನೋ ಒಂದು ಬಟ್ಟೆ ತರ ಇಲ್ಲ, ಹಾಗೆ ಒಂದು ಕಂಬದ ತರ ಇದೆ ಸ್ಟ್ಯಾಂಡ್ ಅಂತ ಅಂದ್ರೆ, ಅವಾಗ ಆ ಸ್ಟ್ಯಾಂಡ್ಗೆ ಈ ವೇಸ್ಟ್ ಆಯಿಲ್ ಅಲ್ಲಿ ಅದ್ದಿ ತೆಗೆದಂತ ಬಟ್ಟೆಯನ್ನ ಆ ಕಂಬಕ್ಕೆ ಸುತ್ತಬಹುದು, ಅಥವಾ ಆ ಕಂಬಕ್ಕೆನೆ ಒಂದಷ್ಟು ಗ್ರೀಸ್ ಅನ್ನು ಮೆತ್ತಿದ್ರೆ ಅದು ಇರುವೆಗಳನ್ನ ತಡಿತದೆ. ನಾವು ಗ್ರೀಸ್ ಮೆತ್ತದಾಗ್ಲಿ ಅಥವಾ ವೇಸ್ಟ್ ಆಯಿಲ್ ಅಲ್ಲಿ ಅದ್ದಿದ ಬಟ್ಟೆಯನ್ನು ಸುತ್ತದಾಗ್ಲಿ ಮಾಡೋದಿದ್ರೆ ಅದು ಸ್ವಲ್ಪ ಒಣಗದ ಹಾಗೆಲ್ಲ ಮತ್ತೆ ಮತ್ತೆ ನಾವು ಹೊಸದಾಗಿ ಆ ಬಟ್ಟೆಯನ್ನು ಮತ್ತೆ ಎಣ್ಣೆಯಲ್ಲಿ ಅದ್ದಿ ಸುತ್ತಬೇಕಾಗ್ತದೆ.

0: ಇರುವೆಗಳ ನಿಯಂತ್ರಣಕ್ಕೆ ನಾವು ಕೈಗೊಳ್ಳಬಹುದಾದ ಕೆಲವು ಕ್ರಮಗಳು. ಆಮೇಲೆ ಇರುವೆ ಬಗ್ಗೆನೆ ಹೇಳುವಾಗ ಇನ್ನೊಂದು ವಿಚಾರ ಹೇಳಬೇಕು. ಅದರಲ್ಲೂ ಇಲ್ಲಿ ಕೊಡಗಿನಲ್ಲಿ ಬಹಳಷ್ಟು ಕಡೆ ಈ ಕೆಂಜಿರುವೆ ಈ ಮರಗಳ ಮೇಲೆ ಎಲೆಗಳನ್ನ ಸೇರಿಸಿ ತನ್ನ ಗೂಡನ್ನ ಕಟ್ಟಿಕೊಂಡಿರ್ತಾರೆ.
1: ಹೌದು, ಕೆಂಜಿಗಾ ಅಂತಾರೆ,
0: ಕೆಂಜಿಗಾ ಅಂತಾರೆ, ಕೆಂಜಿರುವೆ ಅಂತಾರೆ. ಈಕೋಫಿಲಾಸ್ ಮಾರ್ಗಿನ್ ಅಂತ ಅದರ ವೈಜ್ಞಾನಿಕ ಹೆಸರು. ಒಂದೇ ಮರದ ಮೇಲೆ ಅದರವೇ ಸಾಕಷ್ಟು ಬ್ರಾಂಚ್ ಗಳು ಇದ್ದಂಗಿರ್ತವೆ. ಅದರ ಮಧ್ಯಭಾಗದಲ್ಲಿ ರಾಣಿ ಇರೋ ಭಾಗ ಇರ್ತದೆ. ಅಲ್ಲಿ ರಾಣಿಯನ್ನ ಇರಿಸಿಕೊಂಡು ರಾಣಿ ಮೊಟ್ಟೆ ಇಟ್ಟರೆ ಬೇರೆ ಅಕ್ಕಪಕ್ಕದ ಇದರಲ್ಲಿ ಮರಿಗಳನ್ನು ಬೆಳೆಸೋದು ಇದೆಲ್ಲ ಮಾಡ್ತಾ ಇರ್ತದೆ. ಆದ್ರೆ ಒಂದೇ ಗೂಡಿಂದ ಸಾಕಷ್ಟು ಶಾಖೆಗಳನ್ನು ಮಾಡ್ಕೊಂಡು ಇಂತ ಇದೇ ಇದ್ರೆ ನಾನು ಈಗಾಗಲೇ ಹೇಳದೆ ಅಂತ ಯಾವುದೇ ಕ್ರಮಗಳು ಇಲ್ಲಿ ಪ್ರಯೋಜನಕ್ಕೆ ಬರೋದಿಲ್ಲ. ಯಾಕೆಂದ್ರೆ ಇದು ಏನ್ ಮಾಡ್ತದೆ, ಕೆಂಜಿಗ ತನ್ನ ಗೂಡಿನಿಂದ ಮೇಲಿಂದ ಬರುವಾಗ ಜಂಪ್ ಮಾಡಿಕೊಂಡು ಆ ಪೆಟ್ಟಿಗೆ ಮೇಲೆ ಬರ್ತದೆ. ಬಂದು ಗೂಡು ಒಳಗಡೆ ನುಗ್ಗಿ ಈ ಜೇನು ಹುಳುಗಳನ್ನ ಕಚ್ಚಿಕೊಂಡು ಅಲ್ಲಿಂದ ಮತ್ತೆ ಜಂಪ್ ಮಾಡಿಕೊಂಡು ಕೆಳಗೆ ಜಿಗಿದು ಹುಳುಗಳನ್ನ ತಗೊಂಡು ಮತ್ತೆ ಮರದ ಮೇಲಕ್ಕೆ ಹೊರಟೋಗ್ತದೆ. ಆದ್ರೆ ಏನು, ಅಲ್ಲಿ ಆಯಿಲ್ ಹಾಕಿದ್ದೇವೆ, ನೀರ್ ಹಾಕಿದ್ದೇವೆ, ಗ್ರೀಸ್ ಮಿತ್ತಿದ್ದೇವೆ ಅಂತ ಅಂದ್ರೂ ಯಾವುದೇ ಪ್ರಯೋಜನ ಬರಲ್ಲ. ಯಾವಾಗ ನಾವೇನಾದ್ರೂ ಪೆಟ್ಟಿಗೆಗಳನ್ನ ಆ ಕೆಂಜಿರುವೆ ಇರ್ತಕ್ಕಂತ ಮರಗಳ ಕೆಳಗೆ ಇಟ್ಟಿದ್ರೆ, ಅದಕ್ಕೆ ಈ ತರದ ಸಂದರ್ಭದಲ್ಲಿ ನಾವು ಸಾಧ್ಯವಾದಷ್ಟು ಆ ಕೆಂಜಿರುವೆ ಇರ್ತಕ್ಕಂತ ಮರಗಳ ಕೆಳಗೆ ಈ ಪೆಟ್ಟಿಗೆಗಳನ್ನ ಇಡೋದ್ ಬೇಡ, ಬೇರೆ ಜಾಗದಲ್ಲಿ ಈ ಪೆಟ್ಟಿಗೆಗಳನ್ನ ಇಟ್ಟುಕೊಳ್ಬೇಕಾಗ್ತದೆ.
1: ಮತ್ತೊಂದು ಈ ಜೇನುನೊಣಗಳ ನೈಸರ್ಗಿಕ ಶತ್ರು ಅಂದ್ರೆ ಕಣಜ ಅಥವಾ ಕಣಜ, ಇದು ನಮ್ಮ ನಿಯಂತ್ರಣಕ್ಕೆ ಸಿಗೋದು ಕಷ್ಟನೇ, ಇದರ ನಿಯಂತ್ರಣ ಹೇಗೆ ಅಂತೀರಿ?
0: ಇದು ಕೂಡ ಬಹಳಷ್ಟು ಸಮಸ್ಯೆಯನ್ನ ತಂದೊಡ್ತದೆ. ಸಾಮಾನ್ಯವಾಗಿ ಕೊಡಗು ಭಾಗದಲ್ಲಿ ಇದಕ್ಕೆ ನರಿ ಕಡಂದಿ ಅಂತ ಹೇಳ್ತಾರೆ. ಇದರ ಬಾಧೆ ಮಳೆಗಾಲದಿಂದನೇ ಪ್ರಾರಂಭ ಆಗ್ತದೆ, ಬೇರೆ ಸಮಯದಲ್ಲಿ ಇರೋದಿಲ್ಲ. ಜೂನ್ ಜುಲೈಯಲ್ಲಿ ಪ್ರಾರಂಭ ಆಗ್ತದೆ ಸಮಸ್ಯೆ, ಜೂನ್ ನಲ್ಲಿ ಬಂದಂತದ್ದು. ಅದು ಹಾಗೆ ಎಲ್ಲಿವರೆಗೂ ಬರ್ತದೆ, ಚಳಿಗಾಲ ಪ್ರಾರಂಭ ಆಗಬೇಕು, ನವೆಂಬರ್ ಡಿಸೆಂಬರ್ ವರೆಗೂ ಕೂಡ ಇದರ ತೊಂದರೆ ಮಧುವನದಲ್ಲಿ ಇದ್ದೇ ಇರ್ತದೆ.
1: ಒಂದು 6 ತಿಂಗಳು ಇದ್ದೇ ಇರುತ್ತೆ.
0: ಹಾ, ಇರುತ್ತೆ ಇರುತ್ತೆ. ಇದು ಯಾಕೆ ಬರೀ ಆ ಸಮಯದಲ್ಲೇ ಮಾತ್ರ ಇರ್ತದೆ ಅನ್ನಕ್ಕೆ, ಮಳೆಗಾಲದ ಪ್ರಾರಂಭದಲ್ಲಿ ಜೇನು ಕುಟುಂಬಗಳ ಹತ್ರ ಬಂದು ಹುಳುಗಳನ್ನ ಹಿಡ್ಕೊಂಡು ಹೋಗ್ತಕ್ಕಂತದ್ದು ಯಾರಾದ್ರೂ ಸ್ವಲ್ಪ ಗಮನವಿಟ್ಟು ನೋಡಿದ್ರೆ ಗೊತ್ತಾಗ್ತದೆ, ಈ ಪ್ರಾರಂಭದಲ್ಲಿ ಬರ್ತಕ್ಕಂತವು ಸ್ವಲ್ಪ ದೊಡ್ಡ ಸೈಜ್ ಇರ್ತವೆ. ಅಂದ್ರೆ ಅವು ಫೀಮೇಲ್ಗಳು, ಮೇಟೆಡ್ ಫೀಮೇಲ್ ಅಂತ ಹೇಳ್ತೇವೆ,
1: ಹೆಣ್ಣು ಕಣಜಗಳು.
0: ಆ ಕಣಜಗಳು ಪ್ರಾರಂಭದಲ್ಲಿ ಬರ್ತಕ್ಕಂತವು ಒಂದೊಂದು ಕಣಜನು ಒಂದೊಂದು ಗೂಡು ಸ್ಥಾಪನೆ ಮಾಡ್ತಕ್ಕಂತ ಸಾಮರ್ಥ್ಯ ಇರ್ತದೆ, ಅವು ಬರ್ತಿರ್ತದೆ. ಇದು ಹಾಗೆ ಮುಂದುವರಿತದೆ. ಸ್ಥಾಪನೆ ಆದಂತ ಗೂಡಲ್ಲಿ ರಾಣಿ ಯಾವಾಗ್ಲೂ ಒಳಗಡೆ ಇದ್ಕೊಂಡು ಕೆಲಸಗಾರಗಳು ಮಾತ್ರ ಜೇನು ಕುಟುಂಬಗಳಿಗೂ ಬಂದು ಜೇನುನೊಣಗಳನ್ನು ಹಿಡ್ಕೊಂಡು ಹೋಗ್ತಾ ಇರ್ತವೆ ಆಹಾರಕ್ಕೋಸ್ಕರ. ಅಂದ್ರೆ ನಿಯಂತ್ರಣ ಕ್ರಮ ಅಂತ ಅಂದ್ರೆ ಪ್ರಾರಂಭದಲ್ಲಿ ಏನು ಬರ್ತಾ ಇರ್ತವೆ, ಸಾಧ್ಯವಾದಷ್ಟು ಅವನ್ನ ಹೊಡೆದು ಸಾಯಿಸಿದ್ರೆ ಒಂದು ಸತ್ತೋಯ್ತು ಅಂದ್ರೆ ಒಂದು ಗೂಡು ಸ್ಥಾಪನೆ ಆಗೋದನ್ನ ನಿಲ್ಲಿಸ್ದಂಗ ಆಗ್ತದೆ. ಆಮೇಲೆ ಕಂಡು ಬಂದಂತ ಗೂಡುಗಳನ್ನ ನಾಶ ಮಾಡ್ತಕ್ಕಂಥದ್ದು, ಔಷಧಿಗಳ ಸಿಂಪರಣೆಯನ್ನು ಮಾಡಬಹುದು. ಬೇರೆ ಬೆಳೆಗಳಿಗೆ ಅಂತಂದಿರ್ತೇವೆ, ಯಾವುದೇ ಕೀಟನಾಶಕ ಆಗ್ಲಿ, ಕ್ಲೋರ್ಪೈರಿಫಾಸ್ ಇರ್ಬೋದು, ಸೈಪರ್ಮೆಥ್ರಿನ್ ಇರ್ಬೋದು, ಕಾಂಟ್ಯಾಕ್ಟ್ ಇನ್ಸೆಕ್ಟಿಸೈಡ್ ಅಂತ ಹೇಳ್ತೇವೆ, ಯಾವುದೇ ಆಗ್ಲಿ
1: ಮೆಲಥಿಯನ್
0: ಅವನ್ನ ಬಳಕೆ ಮಾಡಬಹುದು. ಆಮೇಲೆ ಆ ಗೂಡುಗಳಿಗೆ ಏನಾದ್ರೂ ಔಷಧಿ ಸಿಂಪರಣೆ ಮಾಡ್ತೀವಿ ಅಥವಾ ಬೆಂಕಿ ಹಾಕಿ ಸುಟ್ಟು ಬಿಡ್ತೀವಿ ಅನ್ನೋದು ಏನೇ ಮಾಡೋದಿದ್ರು ಕೂಡ ಸಾಯಂಕಾಲದ ನಂತರ ಕತ್ಲೆ ಆದ್ಮೇಲೆ ಹೋಗಿ ಮಾಡ್ಬೇಕಾಗ್ತದೆ. ಬರೀ ಜೇನುನೊಣಗಳನ್ನೇ ತಿನ್ನೋದಲ್ಲ, ಬೆಳೆಗಳಲ್ಲಿ ಏನಾದ್ರೂ ಕೀಟಗಳಿದ್ರೆ ಅವನ್ನು ಕೂಡ ನಿಯಂತ್ರಣ ಮಾಡ್ತವೆ ಅನ್ನೋ ದೃಷ್ಟಿಯಿಂದ ಸಾಯಿಸೋದ್ ಬೇಡ, ಇವನ್ನ ರಾಸಾಯನಿಕ ಕೀಟನಾಶಕ ಬಳಸಿ ಬೆಂಕಿ ಹಾಕಿ ಅವನ್ನೆಲ್ಲ ಸುಡೋದ್ ಬೇಡ ಅಂತ ಕೆಲವರು ಅದರಲ್ಲೂ ಸಾವಯವ ಕೃಷಿ ಮಾಡ್ತಕ್ಕಂಥವ್ರು ಅಭಿಪ್ರಾಯ ಪಡ್ತಾರೆ. ಅಂತ ಸಂದರ್ಭದಲ್ಲಿ ಈ ಪೆಟ್ಟಿಗೆಯ ಮುಂಭಾಗದಲ್ಲಿ ಜಾಲರಿ ತರ ಹಾಕ್ಬೇಕಾಗ್ತದೆ. ಆ ಜಾಲರಿ ಹೇಗಿರ್ಬೇಕು, ಆ ಜಾಲರಿಯ ಮುಖಾಂತರ ಜೇನುನೊಣಗಳು ಓಡಾಡಂಗಿರ್ಬೇಕು. ಆದ್ರೆ ಈ ಕಡಜೆ ಇದೆ, ಆ ಕಡಜೆ ಅದ್ರ ಮುಖಾಂತರ ಹೋಗ್ಬಾರ್ದು. ಆ ತರದ್ದು ಒಂದು ಜಾಲರಿ ಹಾರ್ಡ್ವೇರ್ ಶಾಪ್ ಗಳಲ್ಲಿ ಸಿಗ್ತವೆ ಆ ತರದವು. ಆ ಪೆಟ್ಟಿಗೆಯ ಮುಂಭಾಗದಲ್ಲಿ ಆ ತರ ಒಂದು ಜಾಲರಿಯನ್ನ
1: ಅಳವಡಿಸ್ಬೇಕು.
0: ಜಾಲರಿಯನ್ನ ಅಳವಡಿಸಿದ್ರೆ ಅಲ್ಲಿ ಸಾಕಷ್ಟು ಜಾಗ ಇರ್ತದೆ. ಇವು ಏನೋ ಅಲ್ಲಿ ಹೋಗಿಂದ ಎರಡ್ ಕಡೆ ಕುತ್ಕೊಂಡಿದ್ವು ಅಂದ್ರೂ ಕೂಡ ಜೇನುನೊಣಗಳು ಬೇರೆ ಕಡೆಯಿಂದ ಓಡಾಡಬಹುದು. ಅಥವಾ ಇವು ಬಂದು ಅಲ್ಲಿ ನಿಂತು ಬಿಟ್ಟಿದಾವೆ ಅಂದ್ರೆ ಒಂದಷ್ಟು ಹೊತ್ತು ಬರದೇ ಇರಬಹುದು ಜೇನುನೊಣಗಳು. ಯಾವಾಗ ಅವಕ್ಕೆ ಆಹಾರ ಸಿಕ್ಲಿಲ್ಲ ಅವು ಅಲ್ಲಿ ಬರೋದನ್ನ ಕಡಿಮೆ ಮಾಡ್ತವೆ. ಈ ತಂತ್ರದ ಮುಖಾಂತರ ನಾವು 70% ಇವುಗಳ ಬಾಧೆಯನ್ನ ಕಡಿಮೆ ಮಾಡ್ಕೊಳ್ಬಹುದು.
1: ಆತ್ಮೀಯ ರೈತ ಬಾಂಧವರೇ, ತಮಗೆ ಈ ಮಳೆಗಾಲದಲ್ಲಿ ಜೇನು ಕುಟುಂಬಗಳ ನಿರ್ವಹಣೆಯನ್ನ ಹೇಗೆಲ್ಲ ಮಾಡ್ಕೋಬೇಕಾಗತ್ತೆ, ಹಾಗೇನೆ ಈ ಮಳೆಗಾಲದಲ್ಲಿ ಈ ಜೇನು ಕುಟುಂಬಗಳಿಗೆ ತೊಂದರೆ ಕೊಡುವಂತ ನೈಸರ್ಗಿಕ ಶತ್ರುಗಳನ್ನ ಹೇಗೆ ನಿರ್ವಹಣೆ ಮಾಡ್ಕೋಬೇಕಾಗತ್ತೆ ಅನ್ನೋದ್ರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಯ್ತು ಅಂದ್ರೆ

0: ಡಾಕ್ಟರ್ ರಘುಪತಿ ಕೆಂಚರೆಡ್ಡಿ ಅವರನ್ನು ಅವರ ಮೊಬೈಲ್ ದೂರವಾಣಿ ಸಂಖ್ಯೆಯಲ್ಲೂ ಕೂಡ ಸಂಪರ್ಸ್ಬೋದು. ದೂರವಾಣಿ ಸಂಖ್ಯೆ ಹೀಗಿದೆ: 9880076381. ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ: 9880076381. ತುಂಬ ಸಂತೋಷ ಡಾಕ್ಟರ್ ರಘುಪತಿ ಕೆಂಚರೆಡ್ಡಿ ಅವರೇ, ತಾವು ಇದುವರೆಗೂ ನಮ್ಮ ಜೇನು ಕೃಷಿಕರಿಗೆ ಬಹಳ ಉಪಯುಕ್ತವಾದಂಥ ಮಾಹಿತಿಯನ್ನು ಮಾಡಿಕೊಟ್ಟಿದ್ದಾರೆ. ನಿಮಗೆ ತುಂಬ ಧನ್ಯವಾದಗಳು. ನಮಸ್ಕಾರ.
1: ನಮಸ್ಕಾರ ಸರ್.
2: ರೈತ ಬಾಂಧವರೇ, ಇದುವರೆಗೆ ಮಳೆಗಾಲದಲ್ಲಿ ಜೇನು ಕುಟುಂಬಗಳ ನಿರ್ವಹಣೆ ಈ ಕುರಿತು ಪೊನ್ನಂಪೇಟೆಯ ಅರಣ್ಯ ಮಹಾವಿದ್ಯಾಲಯದ ಕೃಷಿ ಕೀಟಶಾಸ್ತ್ರದ ಸಹ ಪ್ರಾಧ್ಯಾಪಕರಾದ ಡಾಕ್ಟರ್ ಆರ್.ಎನ್. ಕೆಂಚರೆಡ್ಡಿ ಅವರೊಂದಿಗಿನ ಸಂದರ್ಶನವನ್ನು ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಪಿಎಂ ಜಗದೀಶ್.
3: ಮಾರುಕಟ್ಟೆ ಧಾರಣೆ: ಕಾಫಿ ಮಂಡಳಿಯು ಕ್ರೋಢೀಕರಿಸಿರುವಂತೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿರುವ ಕಚ್ಚಾ ಕಾಫಿ ದರ 50 ಕೆಜಿ ಚೀಲವೊಂದಕ್ಕೆ ಅರಬಿಕಾ ಪಾರ್ಚ್ಮೆಂಟ್ 25,000 ರೂಪಾಯಿಯಿಂದ 25,500 ರೂಪಾಯಿ, ಅರಬಿಕಾ ಚೆರಿ 13,800 ರೂಪಾಯಿಯಿಂದ 15,400 ರೂಪಾಯಿ, ರೋಬಸ್ಟಾ ಪಾರ್ಚ್ಮೆಂಟ್ 18,000 ರೂಪಾಯಿಯಿಂದ 18,500 ರೂಪಾಯಿ, ರೋಬಸ್ಟಾ ಚೆರಿ 10,500 ರೂಪಾಯಿಯಿಂದ 11,000 ರೂಪಾಯಿಗಳು. ಮಾರುಕಟ್ಟೆ ಧಾರಣೆ ಕೇಳಿದಿರಿ. ಇಲ್ಲಿಗೆ ನಮ್ಮ ಇಂದಿನ ಕೃಷಿರಂಗ ಕಾರ್ಯಕ್ರಮ ಮುಗಿಯಿತು. ನಾಳಿನ ಕಿಸಾನ್ವಾಣಿ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಕೃಷಿರಂಗ ಪ್ರಸಾರವಾಯಿತು.
4: ವರ್ಕ್ ಫ್ರಮ್ ಹೋಮ್, ಹೈ ಸ್ಯಾಲರಿ, ಬರೀ ಒಂದು ಕ್ಲಿಕ್ ನಲ್ಲಿ. ಅರೆ ವಾಹ್,
5: ಸಿಕ್ಕಿಬಿದ್ರು.
6: ಅಪರಿಚಿತ ಲಿಂಕ್ ಗಳನ್ನು ಕ್ಲಿಕ್ ಮಾಡಬೇಡಿ. ಆರ್.ಬಿ.ಐ. ಹೇಳುತ್ತೆ,
7: ಜಾಣರಾಗಿರಿ, ಜಾಗರೂಕರಾಗಿರಿ.
3: ನಿತ್ಯ ಸುದ್ದಿ. ಮೂಲತ್ತು ಮುಟ್ಲು ಗ್ರಾಮ ಕಾಳನ ಮಡಿಕೇರಿಲು ವಾಸಂಜ ಉದಿಯಂಡ ಸುಬ್ಬಯ್ಯ ಎಂಗ 98ನೇ ಬೈತಲು ಇಂದು ಮರಣಪಟ್ಟಿತ್ತು. ಉದಿಯಂಡ ಸುಬ್ಬಯ್ಯ ಎಂಗಡ ಚಾವುತಡಿನ ಮಡಿಕೇರಿ ಕರ್ಣಂಗೇರಿ ಉಕ್ಕುಡತ್ತಲುಳ್ಳ ಮನೆಯಲ್ಲಿ ಬಿಚ್ಚಿತ್ತು. ಆಕೇರಿ ಕಾರ್ಯ ನಾಳೆ ಪೊಲಕ 11 ಗಂಟೆಗೆ ಮಡಿಕೇರಿ ಕೆ ನಿಡುಗಣಿಲುಳ್ಳ ಉದಿಯಂಡ ಒಕ್ಕ ತುಟುಂಗಳ ನಡಪಾಂದು ಒಕ್ಕ ಕಾರ ಅರಚಿಟ್ಟಿತ್ತು. ನಾಪುಕ್ಲು ಬೇತು ಗ್ರಾಮತ್ರ ಬೊಳ್ಳೆಪಂಡ ಪೌತಿ ಮಂದಣ್ಣ ಎಂಗಡ ಪೊಣ್ಣು ಸರಸ್ವತಿ ಎಂಗ ಇಂದು ಮರಣಪಟ್ಟಿತ್ತು. ಬೊಳ್ಳೆಪಂಡ ರೋಷನ್ ಪಿಂಜ ರಂಜು ಎಂಗಡ ಅಮ್ಮ 93 ಬೈತ್ರ ಸರಸ್ವತಿ ಎಂಗಡ ಆಕೇರಿ ಕಾರ್ಯ ನಾಳೆ ಪೊಲಕ 12 ಗಂಟೆಗೆ ಎಂಗಡ ಒಕ್ಕ ತುಟುಂಗಳತ್ತು ನಡಪ. ನಿಧನ ಸುದ್ದಿ ಕೇಳಿದಿರಿ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ.
8: ಆಕಾಶವಾಣಿ ಮಡಿಕೇರಿ ಸುದ್ದಿ ಜೊಂಪೆ, ಪ್ರಾಯೋಜಕರು ಎಡಿಕೇರಿ ಪ್ರಸನ್ನ. ಪ್ರಕೃತಿ ಸೌಂದರ್ಯದ ಅದ್ಭುತ ತಾಣ ನಮ್ಮ ಕೊಡಗು. ಸ್ವಚ್ಛ ಪರಿಸರ, ಸುಂದರ ಸಮಾಜದ ನಿರ್ಮಾಣಕ್ಕೆ ನಾವೆಲ್ಲರೂ ಕೈಜೋಡಿಸೋಣ. ಇದು ಉದ್ಯಮಿ ಸಮಾಜ ಸೇವಕ ಎಡಿಕೇರಿ ಪ್ರಸನ್ನ ಅವರ ಆಶಯ.
9: ಸುದ್ದಿ ಜೊಂಪೆ ಓದುತ್ತಿರುವ ಚೊಕ್ಕಡಿವಾಣಿ ವೆಂಕಟೇಶ್. ಜೊಂಪೆನ ವಿವರ: ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಹಂಗೆ ಜಿಲ್ಲಾ ಏಡ್ಸ್ ನಿಯಂತ್ರಣ ಘಟಕದ ಕಡೆಯಿಂದ ವಿರಾಜಪೇಟೆ ಗ್ರಾಮಾಂತರ ಹಂಗೆ ಪಟ್ಟಣ ಪೊಲೀಸ್ ಠಾಣೆಗಳ ಸಿಬ್ಬಂದಿಗಳಿಗಾಗಿ ಹೆಚ್ಐವಿ, ಸಿಫಿಲಿಸ್, ಕ್ಷಯರೋಗ, ವೈರಲ್ ಹೆಪಟೈಟಿಸ್, ಅಸಾಂಕ್ರಾಮಿಕ ರೋಗಗ ಹಂಗೆ ಸಾಮಾನ್ಯ ಆರೋಗ್ಯ ತಪಾಸಣಾ ಶಿಬಿರ ನಡೆತು. ಈ ಕಾರ್ಯಕ್ರಮನ ವಿರಾಜಪೇಟೆ ಡಿವೈಎಸ್ಪಿ ಮಹೇಶ್ ಕುಮಾರ್ ಹಂಗೆ ಸರ್ಕಲ್ ಇನ್ಸ್ಪೆಕ್ಟರ್ ಅನೂಪ್ ಮಾದಪ್ಪ ಉದ್ಘಾಟನೆ ಮಾಡಿದು. ಈ ಶಿಬಿರದಲ್ಲಿ ಪೊಲೀಸ್ ಸಿಬ್ಬಂದಿಗಳಿಗೆ ಬೇರೆ ಬೇರೆ ಆರೋಗ್ಯ ತಪಾಸಣೆಗಳನ್ನ ನಡೆಸಿ ಅಗತ್ಯ ಆರೋಗ್ಯ ಸಲಹೆ, ಆರೋಗ್ಯ ಶಿಕ್ಷಣ ಹಂಗೆ ಜಾಗೃತಿ ಮೂಡಿಸಲಾಯಿತು. ಈ ಸಂದರ್ಭ ಡಾಕ್ಟರ್ ಸೌಮ್ಯಶ್ರೀ, ಡಾಕ್ಟರ್ ಹರೀಶ್, ಡಾಕ್ಟರ್ ಅರ್ಚನಾ, ಉಪನಿರೀಕ್ಷಕ ಪ್ರಮೋದ್ ಸೇರಿದಂತೆ ಮುಖ್ಯಪಟ್ಟವು ಹಾಜರಿದ್ದವು. ಕೇಂದ್ರ ಸರ್ಕಾರ ದೇಶದಲ್ಲಿ ಮುಂದೆ ಬಾಕಿರುವ ಖರೀದಿ ಋತುಲಿ ಮತ್ತು ಪರಿಣಾಮಕಾರಿ ಲಾಜಿಸ್ಟಿಕ್ ಮತ್ತು ಸಂಗ್ರಹಣೆಗಾಗಿ ರಾಜ್ಯದ ಎದುರಿಸುತ್ತಿರುವ ತೊಂದರೆಗಳಿಂದಾಗಿ ಎನ್ಎಫ್ಎಸ್ಎ ಅಡಿಯಲ್ಲಿ ಆಗಸ್ಟ್ ಮತ್ತು ಸೆಪ್ಟೆಂಬರ್ 2026ರ 2 ತಿಂಗಳ ಆಹಾರ ಧಾನ್ಯನ ಹಂಚಿಕೆಯನ್ನು ಎತ್ತುವಳಿ ಮಾಡಿ ಆಗಸ್ಟ್ ತಿಂಗಳಲ್ಲಿ ಹಂಚಿಕೆ ಮಾಡಿಕೆ ರಾಜ್ಯಗಳಿಗೆ ಸೂಚಿಸಲಾಯಿತು. ಆ ನಿಟ್ಟಿನಲ್ಲಿ ಕೊಡಗು ಜಿಲ್ಲೆಯ ಪ್ರತಿ ಅಂತ್ಯೋದಯ ಪಡಿತರ ಚೀಟಿಗೆ 2 ತಿಂಗಳಿಗೆ ಒಟ್ಟು 70 ಕೆಜಿ, ಬಿಪಿಎಲ್ ಪಡಿತರ ಚೀಟಿಗೆ 10 ಕೆಜಿ ಅಕ್ಕಿನ ಪುಕ್ಸಟೆಯಾಗಿ ಹಂಚಿಕೆ ಮಾಡಲಾದೆ. ಹಂಚಿಕೆ ಮಾಡ್ಕನ ಪ್ರತಿ ತಿಂಗಳಿಗೆ ಪ್ರತ್ಯೇಕ ಬಯೋಮೆಟ್ರಿಕ್ ಪಡೆಯುವ ಅವಕಾಶ ನೀಡಿದ್ದು ಫಲಾನುಭವಿಗೆ 2 ಸಲ ಬಯೋಮೆಟ್ರಿಕ್ ಕೊಟ್ಟು ಆಹಾರ ಧಾನ್ಯ ಪಡ್ಕಣಕ್. ಈ ಯೋಜನೆಯಡಿ ಹಂಚಿಕೆ ಮಾಡಲಾದ ಆಹಾರ ಧಾನ್ಯಗಳನ್ನ ಹಣಕ್ಕಾಗಿ ಮಾರಾಟ ಮಾಡೋದಾಗಲಿ ತಕ್ಕಂಡಾಗಲಿ ಕಂಡುಬಂದರೆ ಅಂಥ ಪಡಿತರ ಚೀಟಿದಾರರಿಗೆ ದಂಡ ವಿಧಿಸಿ ಪಡಿತರ ಚೀಟಿನ ಅಮಾನತುಗೊಳಿಸಲಾದೆ ಅಂತ ಜಿಲ್ಲಾಧಿಕಾರಿ ಎಸ್.ಎ. ಸೋಮಶೇಖರವು ತಿಳಿಸಿದರು. ಇಂದು ಆರ್.ಟಿ. 18. ಆರ್.ಟಿ. 18ನೇ ದಿನಕ್ಕೆ ಆರ್.ಟಿ. ಸೊಪ್ಪುಲಿ 18 ತರಹದ ಮದ್ದು ಗುಣಗ ಸೇರಿದ್ದು ಆ ಸೊಪ್ಪಿನ ರಸ ತೆಗೆದು ಅದರಲ್ಲಿ ಪಾಯಸ ಸೇರಿದಂಗೆ ಬೇರೆ ಬೇರೆ ತರಹದ ತಿಂಡಿಗಳನ್ನ ಮಾಡಿ ತಿಂಬುದು ಈ ಹಬ್ಬದ ವಿಶೇಷ. ಜಾಸ್ತಿ ಮಳೆಯಿಂದ ಕೋಟ ಜಾಸ್ತಿ ಆದ್ರಿಂದ ಶರೀರದಲ್ಲಿ ಉಷ್ಣದ ಅಂಶ ಹೆಚ್ಚು ಮಾಡಿಕೆ ಕಣ್ಣಲ್ಲೇ ಕೆಸ ಸೇರಿದಂಗೆ ಬೇರೆ ಬೇರೆ ಉಷ್ಣಾಂಶ ಹೆಚ್ಚು ಮಾಡುವ ವಸ್ತುಗಳನ್ನ

0: ಪಂಡಕಲ್ಲಲ್ಲಿ ತಿಂಬತ್ತಿದ್ದು ದೇಹದಲ್ಲಿ ರೋಗ ನಿರೋಧಕ ಶಕ್ತಿನ ಜಾಸ್ತಿ ಮಾಡಿಕೆ ಇದೆಲ್ಲ ತುಂಬಾ ಸಹಕಾರಿ ಆದತೆಯಲ್ದು ನಂಬಿಕೆ. ಕೊಡಗು ಜಿಲ್ಲೆಯಲ್ಲಿ ಇಂದು ಬೆಳಗ್ಗೆ ಅಕ್ಕೇರಿಯಾದಂಗೆ ಕಳೆದ 24 ಗಂಟೆಗಳ ಅವಧಿಯಲ್ಲಿ ಸರಾಸರಿ 19.52 ಮಿಲಿಮೀಟರ್ ಮಳೆಯಾಟು. ಜನವರಿಯಿಂದ ಇಲ್ಲಿ ಮುಟ್ಟ 1075.11 ಮಿಲಿಮೀಟರ್ ಮಳೆಯಾದರೆ ಕಳೆದ ವರ್ಷ ಇದೇ ಅವಧಿಯಲ್ಲಿ 2162.87 ಮಿಲಿಮೀಟರ್ ಮಳೆಯಾಗಿತ್ತು. ಮಡಿಕೇರಿ ತಾಲೂಕಲ್ಲಿ ಜನವರಿಯಿಂದ ಇಲ್ಲಿ ಮುಟ್ಟ 1665.24, ವಿರಾಜಪೇಟೆ 1015.87, ಪೊನ್ನಂಪೇಟೆ 1035.04, ಸೋಮರಪೇಟೆ 1189.68, ಹಂಗೆ ಕುಶಾಲನಗರ ತಾಲೂಕಲ್ಲಿ 469.54 ಮಿಲಿಮೀಟರ್ ಮಳೆ ದಾಖಲಾಟು. ವಿಕಲಚೇತನರ ಹಂಗೆ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ಮಡಿಕೇರಿ ಇವರ ಕಡೆಯಿಂದ ವಿಶೇಷಚೇತನರ ಕುಂದುಕೊರತೆ ಸಭೆ ಆಗಸ್ಟ್ 5 ಬೆಳಿಗ್ಗೆ 10:30 ಜಿಲ್ಲಾಧಿಕಾರಿಯವರ ಅಧ್ಯಕ್ಷತೆಯಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿ ಸಭಾಭಾಡಿ ಮಡಿಕೇರಿ ಇಲ್ಲಿ ನಡೆದಿದೆ. ಸೈನಿಕ ಶಾಲೆಗಳ 6 ಮತ್ತು 9 ತರಗತಿಗೆ ಸೇರುವ ಸಂಬಂಧ ಮಕ್ಕ ಮತ್ತೆ ಅಪ್ಪ ಒಂದರಿಗೆ ತಿಳುವಳಿಕೆ ನೀಡುವ ನಿಟ್ಟಿನಲ್ಲಿ ಮಡಿಕೇರಿನ ರೋಟರಿ ಮಿಸ್ಟಿ ಹಿಲ್ಸ್ ಹಂಗೆ ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ ಕಡೆಯಿಂದ ತರಬೇತಿ ಕಾರ್ಯಾಗಾರ ಆಗಸ್ಟ್ 9 ಐತ್ವಾರದ ಎಲ್ಲಾ ಐತ್ವಾರದಂದು ಒಟ್ಟು 20 ಐತ್ವಾರಗಳ ಕಾಲ ಮಡಿಕೇರಿ ಸರ್ಕಾರಿ ಬಸ್ ನಿಲ್ದಾಣದ ಹತ್ತಿರಲಿರುವ ಕೊಡಗು ಜಿಲ್ಲಾ ಶಿಶು ಕಲ್ಯಾಣ ಸಂಸ್ಥೆಯಲ್ಲಿ ನಡೆದಿದೆ. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ವತಿಯಿಂದ ಮಕ್ಕ ಮತ್ತೆ ಯುವಜನರ ಕಲಾ ಪ್ರತಿಭೆಯನ್ನು ಗುರುತಿಸಿ ಅವಕ್ಕೆ ಒತ್ತಾಸೆ ಮತ್ತೆ ಕಲಾ ನೈಪುಣ್ಯನ ಜಾಸ್ತಿ ಮಾಡಿ ಪ್ರೋತ್ಸಾಹಿಸಿಕೆ ಕಲಾ ಪ್ರತಿಭೋತ್ಸವ ರೂಪಿಸಿದ್ದು ಇದೇ 4 ಮತ್ತು 5 ತೇಳ್ರೆ ನಾಳೆ ಮತ್ತೆ ನಡೆದು ಮಡಿಕೇರಿನ ಗಾಂಧಿ ಭವನದಲ್ಲಿ ಹಮ್ಮಿಕೊಂಡಿದ್ದ ಈ ಕಾರ್ಯಕ್ರಮನ ಮುಂದೂಡಲಾಟುತ್ತಾ ಇಲಾಖೆಯ ಸಹಾಯಕ ನಿರ್ದೇಶಕರು ತಿಳಿಸಿದರು. ಮಿಲಿಟರಿ ಪಿಂಚಣಿ ರಹಿತ ಕರ್ನಾಟಕ ಮಾಜಿ ಸೈನಿಕರ ಮತ್ತೆ ಹೊರ ರಾಜ್ಯದ ಮಾಜಿ ಸೈನಿಕರ ಮಕ್ಕಳಿಗೆ 2025-26 ಸಾಲಿನಲ್ಲಿ 1ನೇ ತರಗತಿಯಿಂದ ಆಖರಿ ವರ್ಷದ ಪದವಿ ಹಂಗೆ ಡಿಪ್ಲೊಮೊಕ್ಕೆ ಮುಟ್ಟ ಕರ್ನಾಟಕ ಸರ್ಕಾರದ ಮಾನ್ಯತೆ ಪಡ್ಕೊಂಡಿರುವ ಶಿಕ್ಷಣ ಸಂಸ್ಥೆಗಳಲ್ಲಿ ಓದ್ತಿರುವ ಮಕ್ಕಳಿಗೆ ಪುಸ್ತಕ ಅನುದಾನಕ್ಕೆ ಅರ್ಹ ವಿದ್ಯಾರ್ಥಿಗಳಿಂದ ಅರ್ಜಿ ಕರೆದಳು. ಅರ್ಜಿ ಹಾಕಿಕೆ ನವೆಂಬರ್ 31 ಆಖರಿ ದಿನದ ಸೈನಿಕ ಕಲ್ಯಾಣ ಮತ್ತೆ ಪುನರ್ವಸತಿ ಇಲಾಖೆಯ ಜಂಟಿ ನಿರ್ದೇಶಕರು ತಿಳಿಸಿದರು. ಇಲ್ಲಿಗೆ ಸುದ್ದಿ ಜಂಪೆ ಮುಕ್ತ.
1: ಸುದ್ದಿ ಚೊಂಪೆ ಕೇಳಿದಿರಿ. ಪ್ರಾಯೋಜಕರು ಉದ್ಯಮಿ ಹಾಗೂ ಸಮಾಜ ಸೇವಕ ಎಡಿಕೇರಿ ಪ್ರಸನ್ನ.
2: ಅಂದದ ರೂಪಿಗೆ ಚಂದದ ವಿನ್ಯಾಸ. ಕೊಡಗಿನ ದಕ್ಷಿಣ ಕನ್ನಡದ ಸಾಂಪ್ರದಾಯಿಕ ಚಿನ್ನಾಭರಣಗಳಿಗಾಗಿ
3: ಶಾರದಾ ಜುವೆಲ್ಲರ್ಸ್ ಆಪೋಸಿಟ್ ಆಂಜನೇಯ ಟೆಂಪಲ್, ಅರಸ್ ರೋಡ್, ಮೈಸೂರು.
4: ಇದೀಗ ಅತಿ ಕಡಿಮೆ ಬೆಲೆಯಲ್ಲಿ ಉತ್ತಮ ಗುಣಮಟ್ಟದ ಪ್ರಸಿದ್ಧ ಬ್ರಾಂಡೆಡ್ ಕಂಪನಿಗಳ ಟೈಲ್ಸ್, ಗ್ರಾನೈಟ್, ಸ್ಯಾನಿಟರಿ, ಬಾತ್ರೂಮ್ ಫಿಟ್ಟಿಂಗ್ಸ್ ನಮ್ಮ ಬೈಲಗುಪ್ಪೆಯಲ್ಲಿರುವ ಸಿಜೆ ಬಿಲ್ಡ್ವೇರ್ ನಲ್ಲಿ.
5: 300ಕ್ಕೂ ಅಧಿಕ ಡಿಸೈನ್ಸ್ ನ ಟೈಲ್ಸ್ ನ ಅತಿ ದೊಡ್ಡ ಶೋರೂಮ್ ಸಿಜೆ ಬಿಲ್ಡ್ವೇರ್.
6: ಸಿಜೆ ಬಿಲ್ಡ್ವೇರ್ ಬೈಲಗುಪ್ಪೆ, ಕುಶಾಲ್ ನಗರ, ಆಲ್ಸೋವಾರ್, ಎರಿಟಿ, ಕಣ್ಣು, ಚಿರುಪುಯ, ಬೆಳ್ಳರಿಕುಂ, ನೀಲೇಶ್ವರಂ. ಸಿಜೆ ಬಿಲ್ಡ್ವೇರ್, ಟ್ರಸ್ಟ್ ದ ಲೆಗಸಿ.
7: ಜಲಪಾತಗಳು, ಪ್ರೇಕ್ಷಣೀಯ ಸ್ಥಳಗಳಲ್ಲಿ, ಅಪಾಯಕಾರಿಯಾದ ಜಾಗಗಳಲ್ಲಿ ನಿಂತು ಫೋಟೋ ವಿಡಿಯೋ ತೆಗೆಯುವ ದುಸ್ಸಾಹಸಗಳನ್ನು ಯಾವುದೇ ಕಾರಣಕ್ಕೂ ಮಾಡದಿರಿ. ಪ್ರವಾಹ ಅಥವಾ ವೇಗವಾಗಿ ಚಲಿಸುವ ನದಿಗಳನ್ನು, ಹೊಳೆಗಳನ್ನು ಎಂದಿಗೂ ದಾಟಬೇಡಿ. ನದಿ ಜಲಪಾತಗಳು ಮಳೆಗಾಲದಲ್ಲಿ ರಮ್ಯ, ಮನೋಹರ, ಆದರೆ ಅಷ್ಟೇ ಅಪಾಯಕಾರಿ. ಪ್ರವಾಸ, ಟ್ರೆಕಿಂಗ್ ಸಂದರ್ಭದಲ್ಲಿ ಸುರಕ್ಷತೆ ನಿಮ್ಮ ಆದ್ಯತೆಯಾಗಿರಲಿ. ಮಳೆಗಾಲದ ಸುಂದರ ಕೊಡಗು ಸುರಕ್ಷತೆಯೊಂದಿಗೆ. ಪ್ರಕಟಣೆ ಜಿಲ್ಲಾಡಳಿತ ಹಾಗೂ ಪ್ರವಾಸೋದ್ಯಮ ಇಲಾಖೆ, ಕೊಡಗು ಜಿಲ್ಲೆ.
8: ಮುಳಿಯ ಸಿಲ್ವರ್ ಮ್ಯಾರಥಾನ್ 2026. 90 ದಿನಗಳ ಮೆಗಾ ಸಿಲ್ವರ್ ಉತ್ಸವ. ಜೂನ್ 15 ಸೆಪ್ಟೆಂಬರ್ 14 5,000 ರೂಪಾಯಿ ಮೇಲ್ಪಟ್ಟ ಖರೀದಿಗೆ ಅತ್ಯಾಕರ್ಷಕ ಬಹುಮಾನಗಳು. ಹಳೆಯ ಬೆಳ್ಳಿಯ ಆಭರಣಗಳನ್ನು ಎಕ್ಸ್ಚೇಂಜ್ ಮಾಡುವ ಅವಕಾಶ. ಎಲ್ಲಾ ಸಂದರ್ಭದಲ್ಲೂ ಸೈ ಎನಿಸುವ ಕಲೆಕ್ಷನ್ಸ್. ಮುಳಿಯ ಗೋಲ್ಡ್ ಅಂಡ್ ಡೈಮಂಡ್ಸ್. ಮುಳಿಯ ಸಿಲ್ವೇರಿಯಾ, ಮಡಿಕೇರಿ, ಗೋಣಿಗೊಪ್ಪಲು, ಸೋಮವಾರಪೇಟೆ, ಪುತ್ತೂರು, ಬೆಳ್ತಂಗಡಿ, ನೆಲ್ಯಾಡಿ, ಬೆಂಗಳೂರು.
9: ಭಾರತ್ ಎಲೆಕ್ಟ್ರಾನಿಕ್ಸ್ ನಲ್ಲಿ ಮಾನ್ಸೂನ್ ಮೆಗಾ ಡಿಸ್ಕೌಂಟ್ ಸೇಲ್.
10: ಎಲ್ಇಡಿ ರೆಫ್ರಿಜರೇಟರ್, ವಾಷಿಂಗ್ ಮಿಷಿನ್, ಕ್ಲೋತ್ ಡ್ರೈಯರ್, ವಾಟರ್ ಹೀಟರ್, ರೂಮ್ ಹೀಟರ್, ಯಾವುದೇ ಎಲೆಕ್ಟ್ರಾನಿಕ್ ವಸ್ತುಗಳ ಖರೀದಿಗೆ 0% ಇಂಟ್ರೆಸ್ಟ್ ನಲ್ಲಿ ಸಾಲ ಸೌಲಭ್ಯ.
9: ಅಪ್ ಟು 40% ಕ್ಯಾಶ್ ಬ್ಯಾಕ್ ಆಫರ್.
10: ಭಾರತ್ ಎಲೆಕ್ಟ್ರಾನಿಕ್ಸ್, ಹಿಲ್ ರೋಡ್, ಮಡಿಕೇರಿ.
11: ಭಾರತ್ ಎಲೆಕ್ಟ್ರಾನಿಕ್ಸ್ ನ ಮತ್ತೊಂದು ಕೊಡುಗೆ ಭಾರತ್ ಹೋಂಡಾ. ಇಲ್ಲಿ ಹೋಂಡಾ ಪವರ್ ಪ್ರಾಡಕ್ಟ್, ಜನರೇಟರ್, ವಾಟರ್ ಪಂಪ್, ಮಲ್ಟಿಪರ್ಪಸ್ ಎಂಜಿನ್, ಹೋಂಡಾ ಪ್ರಾಡಕ್ಟ್ಸ್ ನ ಸೇಲ್ಸ್ ಅಂಡ್ ಸರ್ವಿಸ್ ಗಾಗಿ ಬನ್ನಿ. ಕೊಡಗಿನ ಆಥರೈಸ್ಡ್ ಡೀಲರ್ ಹಾಗೂ ಡಿಸ್ಟ್ರಿಬ್ಯೂಟರ್ ಭಾರತ್ ಹೋಂಡಾ, ಹಿಲ್ ರೋಡ್, ಮಡಿಕೇರಿ.
12: ಈಗ ನೀವು ನಿಮ್ಮ ಮೆಚ್ಚಿನ ಮಾರುತಿ ನೆಕ್ಸಾ ವಾಹನಗಳ ಬುಕಿಂಗ್ ಮತ್ತು ಸರ್ವಿಸ್ ಗಾಗಿ ಬೇರೆಲ್ಲೂ ಹೋಗಬೇಕಾಗಿಲ್ಲ. ನಿಮ್ಮ ಮನೆ ಬಾಗಿಲಲ್ಲೇ ಈಗ ಎಲ್ಲವೂ ಲಭ್ಯವಿದೆ.
13: ಹೌದು, ಇದೀಗ ಮಾಂಡವಿ ಮೋಟಾರ್ಸ್ ನೆಕ್ಸಾ ಅವರ ಶೋರೂಮ್ ಹಾಗೂ ಸರ್ವಿಸ್ ಸೆಂಟರ್ ಕೊಡಗಿನ ಗೋಣಿಕೊಪ್ಪ, ಸೋಮವಾರಪೇಟೆ ಹಾಗೂ ಕುಶಾಲನಗರದಲ್ಲಿ.
12: ಟೆಸ್ಟ್ ಡ್ರೈವ್ ಹಾಗೂ ಬುಕಿಂಗ್ ಗಾಗಿ ಸಂಪರ್ಕಿಸಿ ಪವನ್ 9606017186.
14: ಕೊಡಗು ಕುಶಾಲನಗರ ಸುತ್ತಮುತ್ತ ಇರೋ ಎಲ್ಲಾ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ

0: ಈ ದೂರವಾಣಿ ಸಂಖ್ಯೆಗೆ ಸಂಪರ್ಕಿಸಿ 9591424242.
1: ಅಲ್ಲ ಮಂಗಲಾಲತೆ ಇನ್ನು ಸುಮಾರು ಫಂಕ್ಷನ್ಸ್ ಉಂಡು ಅದಂಗ ನಿಂಗಕ್ಕೆ ಅಂಜು ಪೇರ್ ಬ್ಯಾಂಡ್ ಶರ್ಟ್ಸ್ ಒಮ್ಮೆಗೆ ಸ್ಟಿಚ್ ಮಾಡ್ಚಿಟ್ರನ
2: ಅಯ್ಯೋ ಸ್ಟಿಚಿಂಗ್ ಚಾರ್ಜಸ್ ಸುಮಾರು ಆಯ್ಪೋಪಲ
1: ಇಲ್ಲ ವಿರಾಜಪೇಟರ ರೇಮಂಡ್ಸ್ ಶಾಪಿಲ್ ನಂಗ ಹೆಚ್ಚಕ್ಕೆ ಪೇರ್ ಫ್ಯಾಬ್ರಿಕ್ ಕಡ್ತೊಂಡು ಪ್ಯಾಂಟ್ ಶರ್ಟ್ ಸ್ಟಿಚ್ ಮಾಡ್ಚಿಡೋಕ ಓರು ಪೇರರ ಸ್ಟಿಚಿಂಗ್ ಚಾರ್ಜ್ ಕೊಡ್ತು ತೆಂಗಿ ಮದಿ ಬಾಕಿ ಎಲ್ಲ ಫ್ರೀ ಈ ಆಫರ್ ಚೆನ್ನ ಸಮಯ ಮಾತ್ರ ಉಳ್ಳೋ
2: ದ ರೇಮಂಡ್ ಶಾಪ್ ನಿಯರ್ ಕೆನರಾ ಬ್ಯಾಂಕ್ ವಿರಾಜಪೇಟೆ
3: ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ ಪ್ರಾಯೋಜಕರು
4: ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್ ಸ್ಯಾನ್ ಸಿಟಿ ಸ್ಯಾನ್ ಸಿಟಿ ಅರ್ಪಿಸುತ್ತಿದೆ ಸ್ಯಾನ್ ಸಿಟಿ ನ್ಯೂ ಟೌನ್ ಅಂತಾರಾಷ್ಟ್ರೀಯ ಗುಣಮಟ್ಟದಲ್ಲಿ ಅಭಿವೃದ್ಧಿಪಡಿಸಿದ ಸೈಟ್ಗಳು ಎಲ್ಲ ಆಧುನಿಕ ಮೂಲಭೂತ ಸೌಕರ್ಯಗಳೊಂದಿಗೆ ಸಿದ್ಧಗೊಂಡಿದೆ ಪಾರ್ಕ್ ಎಸ್ಟಿಪಿ ಕ್ಲಬ್ ಹೌಸ್ ಇನ್ಫಿನಿಟಿ ಸ್ವಿಮ್ಮಿಂಗ್ ಪೂಲ್ ನ್ಯಾಷನಲ್ ಹೈವೇಯಿಂದ 100 meters ದೂರದಲ್ಲಿ ಬ್ಯಾಂಕ್ ಸಾಲ ಸೌಲಭ್ಯ ವೀಕ್ಷಿಸಿ ಪರೀಕ್ಷಿಸಿ ಖರೀದಿಸಿ ಅದೇ ದಿನ ರಿಜಿಸ್ಟ್ರೇಷನ್ ಮಾಡಿಕೊಳ್ಳಿ ಕಾಲ್ ಮಾಡಿ 9243002424.
5: ಸುದ್ದಿ ಸಮಾಚಾರ ಓದಿನುಳ್ಳ ಕುಂಜೀರಾ ಗಿರೀಶ್ ಭೀಮಯ್ಯ. ಆಗಸ್ಟ್ 15 ನಡುಪ ಸ್ವಾತಂತ್ರ್ಯ ನಾಳನ ಅರ್ಥಪೂರ್ಣ ಆಯಿತು ಕೈಪಕ್ ಎಲ್ಲ ಇಲಾಖೆಯ ಬೋಂಡೆ ತಯಾರಿ ಮಾಡಿಯೋಕ್ಕೆ ಜಿಲ್ಲಾಧಿಕಾರಿ ಎಸ್ ಜೆ ಸೋಮಶೇಖರ್ ನಿರ್ದೇಶನ ಕೊಡ್ತತ್ತು. ಜಿಲ್ಲಾಧಿಕಾರಿ ಕಚೇರಿ ಸಭಾ ಬಾಡಿಲು ಬೊಳ್ಳಿಯಾಚೆ ನಡೆದ ಮುಪ್ಪಡೆ ಸಭೆಲಿ ತಕ್ಕ ಪರಂದವು ಮಳೆಗಾಲ ಅನನುಗೊಂಡು ಕೋಟೆ ಆವರಣದಲ್ಲೇ ಕಾರ್ಬಾರ ಆಯೋಜನೆ ಮಾಡೋಕ್ಕೆ ಸಭೆಯಲ್ಲಿ ತೀರ್ಮಾನ ಮಾಡಿಚಿ. ಕಾಲಕಾಲ ನಡ್ತುವನಕ್ಕೆ ವೇದಿಕೆ ಸಾಮ್ಯಾನ ಮೈಕ್ರ ವ್ಯವಸ್ಥೆ ಓಜಪಾರ ಚುಡುವ ಸಮಿತಿರ ಸಿದ್ಧತೆ ಸಾಂಸ್ಕೃತಿಕ ಕಾರ್ಬಾರ ರಾಷ್ಟ್ರಗೀತೆ ನಾಡಗೀತೆ ರೈತಗೀತೆ ರಾಷ್ಟ್ರದ ಐಕ್ಯತೆ ಸಮಗ್ರತೆಗೆ ತಕ್ಕನಕ್ಕೆ ಸಾಂಸ್ಕೃತಿಕ ಕಾರ್ಬಾರ್ನ ಛಾಯೋಡೆ ನಡ್ತಕ್ಕೆ ಪದಾಧಿಕಾರಿಯಕ್ಕೆ ನಿರ್ದೇಶನ ಕೊಡ್ತತ್ತು. ಅಲ್ಲದೆ ಕೋಟೆ ಆವರಣತ್ತು ಮನ್ನಾರ ವ್ಯವಸ್ಥೆ ಕುಡಿಪ ನೀರಿರ ವ್ಯವಸ್ಥೆ ಪಿಂಜ ಕೈಕತ್ತಕುಳ ನೀರು ಟ್ಯಾಂಕ್ ಬೆಪ್ಪಕ್ಕೆ ಜಿಲ್ಲಾಧಿಕಾರಿ ಸೂಚನೆ ಕೊಡ್ತತ್ತು. ಕಾರ್ಬಾರ್ಲು ಜಿಲ್ಲಾ ದೈಹಿಕ ಶಿಕ್ಷಣಾಧಿಕಾರಿ ಶ್ರೀನಿವಾಸ್ ಹೆಚ್ಚುವರಿ ಜಿಲ್ಲಾಧಿಕಾರಿ ಸಹನಾ ಎಸ್ ಆದಿಮನಿ ಕುಡ್ನನಕ್ಕೆ ಪಲತರ ಸರ್ಕಾರಿ ಇಲಾಖೆಯ ಅಧಿಕಾರಿಯ ಕುಡಿಯಾಡಿ ತಿಂತು. ಜಿಲ್ಲಾ ಆರೋಗ್ಯ ಪಿಂಜ ಕುಟುಂಬ ಕಲ್ಯಾಣ ಇಲಾಖೆ ಪಿಂಜ ಜಿಲ್ಲಾ ಏಡ್ಸ್ ನಿಯಂತ್ರಣ ಘಟಕ ಕೊಡಗು ಜಿಲ್ಲಾ ಇಂಗಡಾದನೆಯಲ್ಲಿ ವಿರಾಜಪೇಟೆ ಗ್ರಾಮಾಂತರ ಪಿಂಜ ನಗರ ಪೊಲೀಸ್ ಠಾಣೆಯ ಸಿಬ್ಬಂದಿಯಕ್ಕೆ HIV ಸಿಪಿಲಿಸ್ ಕ್ಷಯ ಕಾಯಿಲೆ ವೈರಲ್ ಹೈಪಟೈಟಿಸ್ ಅಸಾಂಕ್ರಾಮಿಕ ಕಾಯಿಲೆ ಪಿಂಜ ಸಾಮಾನ್ಯ ಆರೋಗ್ಯ ತಪಾಸಣೆ ಶಿಬಿರ ಇಕಾಯಿತು ಆಯೋಜನೆ ಮಾಡಿತಿಂತು. ಕಾರ್ಬಾರ್ನ ವಿರಾಜಪೇಟೆ DYSP ಮಹೇಶ್ ಕುಮಾರ್ ಪಿಂಜ ಸರ್ಕಲ್ ಇನ್ಸ್ಪೆಕ್ಟರ್ ಅನೂಪ್ ಮಾದಪ್ಪ ಉದ್ಘಾಟನೆ ಮಾಡಿಚಿ. ಈ ನೇರತ್ತು ಆರೋಗ್ಯ ಕಾರ್ಬಾರ್ ಬಗ್ಗೆ ಜಾಗೃತಿ ಕೊಡ್ತತ್ತು. ಸಾರ್ವಜನಿಕದಲ್ಲಿ ಡಿಜಿಟಲ್ ಸೇವೆಯ ಬಳಕೆರ ಪುರುಡು ಕೊಡಪ ಉದ್ದೇಶ ತುಂಜ ಸಂಬಂಧಪಟ್ಟ ಪೋಸ್ಟರ್ನ ಶಿಬಿರತ್ತು ಪ್ರದರ್ಶನ ಮಾಡಿಚಿ. ಇಂಡ ಬಗ್ಗೆ ICTC ಆಪ್ತ ಸಮಾಲೋಚಕ ಚಿಟ್ಟಿಯಪ್ಪ ಪಿಂಜ ಚಂದ್ರಶೇಖರ್ ಪೊಲೀಸ್ ಸಿಬ್ಬಂದಿಯಕ್ಕೆ ಮಾಹಿತಿ ಕೊಡ್ತತ್ತು. ಕಾರ್ಬಾರ್ಲು ಇಲಾಖೆಯ ಸಿಬ್ಬಂದಿಯ ಹಾಜರಿಂಜತ್ತು. ಕನ್ನಡ ಪಿಂಜ ಸಂಸ್ಕೃತಿ ಇಲಾಖೆ ರಾಜಧಾನಿಯಲ್ಲಿ ಮಕ್ಕ ಪಿಂಜ ಯುವಜನದ ಕಲಾ ಪ್ರತಿಭೆಯನ್ನ ಗುರುತು ಮಾಡಿತ್ತು. ಹಂಗಕ್ಕೆ ಪುರುಡು ಕೊಡಪ ಪಿಂಜ ಕಲಾ ನೈಪುಣ್ಯತ್ನ ಏರ ಮಾಡೋಕ್ಕೆ ಕಲಾ ಪ್ರತಿಭೋತ್ಸವತ್ನ ಏರ್ಪಾಡು ಮಾಡಿತಿಂತು. ಈ ನಿಟ್ಟಲು ಇದೇ ನಾಳಂಕೆ 4 ಪಿಂಜ ಅಂಜಾಂಗ್ ಮಡಿಕೇರಿ ಗಾಂಧಿ ಭವನತ್ತು ಏರ್ಪಾಡು ಮಾಡಿತಿಂಜ ಕಲಾ ಪ್ರತಿಭೋತ್ಸವ ಕಾರ್ಬಾರ್ನ ಕಾರಣಾಂತರದಿಂದ ಮಿಂಜಕ್ಕೆ ತೆರಕಿತ್ತು. ಮಿಂಜಕ್ಕೆ ನಡೆಸುವ ನಾಳನ್ನ ನೀರ್ಕ ಮಾಡಿತ್ತು ಅರಿಚಿಡುವ ಅಂದು ಕನ್ನಡ ಪಿಂಜ ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕ ಕುಮಾರ್ ಪ್ರಕಟಣೆಯಲ್ಲಿ ಅರಿಚಿಟ್ಟಿತ್ತು. ವಿರಾಜಪೇಟೆ ಲಯನ್ಸ್ ಕ್ಲಬ್ ಪಿಂಜ ವಿಮಾ ನಿಗಮ ಪಿಂಚಣಿದಾರರ ಸಂಘ ಕೊಡಗು ಘಟಕತ್ರ ಕೂಟದನೆಯಲ್ಲಿ ಇದೇ ಅಂಜನೆ ನಾಳಂಕೆ ಸಾರ್ವಜನಿಕಂಗಕ್ಕೆ ವಿರಾಜಪೇಟೆ ಅಂಬೇಡ್ಕರ್ ಭವನದ ಕೆಮಿ ತಪಾಸಣೆ ಶಿಬಿರ ಆಯೋಜನೆ ಮಾಡಿತ್ತಂದು ವಿರಾಜಪೇಟೆ ಲಯನ್ಸ್ ಕ್ಲಬ್ರ ಅಧ್ಯಕ್ಷ ಅಮಣಿಚಂಡ ಸುಬ್ರಹ್ಮಣಿ ಅರಿಚಿಟ್ಟಿತ್ತು. ಪತ್ರಿಕಾಗೋಷ್ಠಿಯಲ್ಲಿ ತಕ್ಕ ಬರಂದಾವು ವಿರಾಜಪೇಟೆ ಲಯನ್ಸ್ ಕ್ಲಬ್ 50 ಕಾಲ ದುಮ್ಮನ ಮಾರಿಪತ್ತು ಪೊನ್ನು ನಮ್ಮನ ಆಚರಣೆ ಮಾಡುವಂದು ಕೂಡ ಅವು ಅರಿಚಿಟ್ಟತ್ತು. ವಿಮಾ ನಿಗಮ ಪಿಂಚಣಿದಾರರ ಸಂಘ ಕೊಡಗು ಘಟಕತ್ರ ಕಾರ್ಯದರ್ಶಿ ಎ ಬಿ ಪ್ರಸನ್ನ ತಕ್ಕ ಬಂದಿತ್ತು. ಲಯನ್ಸ್ ಸಂಸ್ಥೆ ಕೈಂಜ ಸುಮಾರು ಕಾಲ ತುಂಜ ಸಮಾಜ ಸೇವೆ ಮಾಡಿಯನ್ನು ಬಂದಿತ್ತು. ಸಾರ್ವಜನಿಕಂಗಡ ಆರೋಗ್ಯ ಕಾಪಾಡುವ ನಿಟ್ಟಲು ಶಿಬಿರತ್ನ ಆಯೋಜನೆ ಮಾಡಿಯನ್ನು ಎಂದು ಅವು ಅಣ್ಣಚಿ. ಗೋಷ್ಠಿಲು ವಿಮಾ ನಿಗಮ ಪಿಂಚಣಿದಾರರ ಸಂಘತ್ರ ಕಾರ್ಯದರ್ಶಿ ಶಶಿಕಿರಣ್ ಮಡಿಕೇರಿ ಲಯನ್ಸ್ ಸಂಸ್ಥೆಯ ಸದಸ್ಯ ಜಾಮ ಅವು ಕುಡಿಯಾಡಿ ತಿಂತು. ವಿರಾಜಪೇಟೆ ವಿಭಾಗತ್ರ ವಿರಾಜಪೇಟೆ ಅರಣ್ಯ ವಲಯ ವ್ಯಾಪ್ತಿಕ ಬಪ್ಪ ಕಣ್ಣಂಗಾಲ ಹಾಲುಗುಂದ ಬೈರಂಬಾಡ ಹಚ್ಚಿನಾಡು ಎಡೂರು ಕಾವಾಡಿ ಬೆಳಗುಂದ ಪುಲಿಯೇರಿ ಇಂಜಿಲಗೇರಿ ಗುಯ್ಯ ಸಿದ್ದಾಪುರ ಕರಡಿಗೋಡು ಈ ಗ್ರಾಮ ತುಳ ಕಾಡಾನೆಯಾಳ ಕಾಡಕ್ಕೆ ದೌತು ಕಾರ್ಬಾರ್ ಇಂದು ನಡೆದತ್ತು. ಅದೇ ಪೋಲೆ ನಾಳೆಯೂ ಈ ಕಾರ್ಯಕ್ರಮ ಬೆಚ್ಚಂಡಿತ್ತು. ತೋಟ ಮಾಲೀಕಂಗ ಕೆಲಸಕಾರ ನಾಳೆ ತಂಗಡ ಕೆಲಸ ಕಾರ್ಬಾರ್ನ ನಿಪ್ಪುಚುಡೊಂಡು ಪಿಂಜ ಊರುಕಾರ ಸ್ಕೂಲು ಮಕ್ಕ ಎಚ್ಚರಿತು ಇಂಜಿತ್ತು ಅರಣ್ಯ ಇಲಾಖೆಗೆ ಸಹಕಾರ ಕೊಡ್ಕೊಂಡು ವಿರಾಜಪೇಟೆ ವಲಯ ಅರಣ್ಯಾಧಿಕಾರಿ ಪ್ರಕಟಣೆಯಲ್ಲಿ ಮನವಿ ಮಾಡಿತ್ತು. ಚರಮಣೆರ ಬೆಂಗನಾಡು ಕೊಡವ ಸಮಾಜ ಪೊಮ್ಮಕಡ ಕೂಟತ್ರ ಆದನೆಯಲ್ಲಿ ಕಕ್ಕಡ ತೀನಿ ನಮ್ಮ ಪೈಪೋಟಿ ಪಿಂಜ ಸಾಧಕಂಗಕ್ಕೆ ಸನ್ಮಾನ ಕಾರ್ಬಾರ್ ಇದೇ 10ನೇ ನಾಳಂಕೆ ನಡಪ. ಪೊಮ್ಮಕಡ ಕೂಟತ್ರ ಅಧ್ಯಕ್ಷ ಬಡ್ಡಿರ ನಳಿನಿ ಪೂಯ ಎಂಡ ಕೊರವು ಕರಿಕೆಲ ನಡಪ ಕಾರ್ಬಾರ್ನ ಬೆಂಗನಾಡು ಕೊಡವ ಸಮಾಜತ್ರ ಅಧ್ಯಕ್ಷ ಬಾಚರಣೆಯಂಡ ದಿನೇಶ್ ಗಣಪತಿ ಉದ್ಘಾಟನೆ ಮಾಡುವ. ಮುಖ್ಯ ಬಿಂದುವಾಯಿತು ಬೆಂಗನಾಡು ಕೊಡವ ಸಮಾಜತ್ರ ಮಾಜಿ ಅಧ್ಯಕ್ಷ ಕುಟ್ಟೇಟಿರ ಕುಂಜಪ್ಪ ಅವು ಕೂಡಿಯಾಡುವ. ಕಕ್ಕಡತ್ರ ಬದುಕು ಅಂದು ಇಂದು ವಿಷಯತ್ರ ಬಗ್ಗೆ ಅಪ್ಪಾರಂಡ ರತಿ ಬಿದ್ದಪ್ಪ ಅವು ವಿಚಾರ ಮಂಡನೆ ಮಾಡುವ ಅಂದು ಪೊಮ್ಮಕಡ ಕೂಟತ್ರ ಅಧ್ಯಕ್ಷ ಬಡ್ಡಿರ ನಳಿನಿ ಪೂಯ ಪ್ರಕಟಣೆಯಲ್ಲಿ ಅರಿಚಿಟ್ಟಿತ್ತು. ಜಿಲ್ಲೆಯಲ್ಲಿ ಇಂದು ಪೊಲಕ 8:30 ಆಕಿರಿ ಅಂದನಕ್ಕೆ ಕೈಂಜ 24 ಗಂಟೆಯಲ್ಲಿ 19.5 ಮಳೆ ಆಯಿತು. ಮಡಿಕೇರಿ ತಾಲೂಕಲ್ಲಿ 51.50 mm, ವಿರಾಜಪೇಟೆ ತಾಲೂಕಲ್ಲಿ 7.10 mm, ಪೊನ್ನಂಪೇಟೆ ತಾಲೂಕಲ್ಲಿ 3 mm, ಸೋಮಾರಪೇಟೆ ತಾಲೂಕಲ್ಲಿ 21 mm, ಪಿಂಜ ಕುಶಾಲನಗರ ತಾಲೂಕಲ್ಲಿ 15 mm ಮಳೆ ಆಯಿತು ಎಂದು ಹವಾಮಾನ ಇಲಾಖೆ ಅರಿಚಿಟ್ಟಿತ್ತು. ಇಲ್ಲಿಗೆ

0: ಬೇಟೆತ್ರ ಸುದ್ದಿ ಸಮಾಚಾರ ತಂದತ್ತು.
1: ಸುದ್ದಿ ಸಮಾಚಾರ ಕೇಳಿದಿರಿ ಪ್ರಾಯೋಜಕರು
2: ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್ ಸನ್ ಸಿಟಿ.
3: ಸಮಯ 7:34 ಗಳಾಗಲಿದೆ. ನಮ್ಮ ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದಿಂದ.

ಪುರುಷರಿಲ್ಲದ ಮನೆ ದೇವರಿಲ್ಲದ ಗುಡಿಯಿದ್ದಂತೆ. ಅವರ ಜೀವನಾನುಭವ ಕಿರಿಯರ ಬಾಳಿಗೆ ಅಮೃತವಿದ್ದಂತೆ. ಬದುಕಿಗೆ ದಾರಿ ತೋರುವ ಅವರು ಮನೆಯಲ್ಲಿರಬೇಕೇ ಹೊರತು ವೃದ್ಧಾಶ್ರಮಗಳಲ್ಲ. ಹಿರಿಯರನ್ನು ಗೌರವಿಸೋಣ, ಯಶಸ್ವಿ ಬದುಕನ್ನು ಕಟ್ಟಿಕೊಳ್ಳೋಣ.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ವಿದ್ಯಾಭಟ್. ಮುಖ್ಯಾಂಶಗಳು. ಸಂಸತ್ತಿನ ಉಭಯ ಸದನಗಳಲ್ಲಿ ವಿಪಕ್ಷಗಳ ಗದ್ದಲದ ನಡುವೆ ಪ್ರಮುಖ ವಿಧೇಯಕಗಳಿಗೆ ಅಂಗೀಕಾರ. ಜಂತರ್ ಮಂತರ್ ಪ್ರತಿಭಟನೆ, ಎಫ್ಐಆರ್ ಹಿಂಪಡೆಯಲು ರಾಜ್ಯ ಸರ್ಕಾರಗಳಿಗೆ ಸ್ವಾತಂತ್ರ್ಯ, ಸುಪ್ರೀಂ ಕೋರ್ಟ್ ಸ್ಪಷ್ಟನೆ. ಭಾರತ ಉಜ್ಬೇಕಿಸ್ತಾನ ದ್ವಿಪಕ್ಷೀಯ ವ್ಯಾಪಾರ ಮುಂದಿನ 3 ವರ್ಷಗಳಲ್ಲಿ ದ್ವಿಗುಣಗೊಳಿಸುವ ಗುರಿ, ಕೇಂದ್ರ ಸಚಿವ ಪಿಯೂಷ್ ಗೋಯಲ್. ದ್ವಿಚಕ್ರ ತುರ್ತು ಆಂಬ್ಯುಲೆನ್ಸ್ ಪರಿಚಯಿಸಲು ಕರಡು ಅಧಿಸೂಚನೆ ಹೊರಡಿಸಿದ ಕೇಂದ್ರ ಸರ್ಕಾರ. ಹಾಗೂ ಕಾಮನ್ವೆಲ್ತ್ ಕ್ರೀಡಾಕೂಟ ಸಾಧಕರಿಗೆ ಕೇಂದ್ರ ಸಚಿವ ಮನ್ಸುಖ್ ಮಾಂಡವೀಯ ಸನ್ಮಾನ, ಪದಕ ವಿಜೇತರಿಗೆ ನಗದು ಬಹುಮಾನ ವಿತರಣೆ. ವಾರ್ತೆಗಳ ವಿವರ. ವಿರೋಧ ಪಕ್ಷಗಳ ಭಾರೀ ಗದ್ದಲ ಹಾಗೂ ಧರಣಿಯ ನಡುವೆಯೂ ಸುಪ್ರೀಂಕೋರ್ಟ್ನ ನ್ಯಾಯಮೂರ್ತಿಗಳ ಸಂಖ್ಯೆಯನ್ನು ಹೆಚ್ಚಿಸಲು ಉದ್ದೇಶಿಸಿದ ಸುಪ್ರೀಂಕೋರ್ಟ್ ನ್ಯಾಯಮೂರ್ತಿಗಳ ಸಂಖ್ಯೆ ತಿದ್ದುಪಡಿ ವಿಧೇಯಕ 2026 ಲೋಕಸಭೆಯಲ್ಲಿಂದು ಅಂಗೀಕಾರಗೊಂಡಿದೆ. ಮೇ ತಿಂಗಳಿನಲ್ಲಿ ರಾಷ್ಟಪತಿಗಳು ಇದೇ ವಿಷಯದ ಕುರಿತು ಸುಗ್ರೀವಾಜ್ಞೆ ಹೊರಡಿಸಿದ್ದರು. ಇಂದು ಈ ವಿಧೇಯಕವನ್ನು ಕೇಂದ್ರ ಕಾನೂನು ಮತ್ತು ನ್ಯಾಯ ಸಚಿವ ಅರ್ಜುನ್ ರಾಮ್ ಮೇಘವಾಲ್ ಮಂಡಿಸಿದ್ದು, ಸುಪ್ರೀಂಕೋರ್ಟ್ನಲ್ಲಿ ಬಾಕಿ ಉಳಿದಿರುವ ಪ್ರಕರಣಗಳ ಶೀಘ್ರ ವಿಲೇವಾರಿಗಾಗಿ ನ್ಯಾಯಮೂರ್ತಿಗಳ ಸಂಖ್ಯೆಯನ್ನು ಭಾರತದ ಮುಖ್ಯ ನ್ಯಾಯಮೂರ್ತಿಗಳು ಸೇರಿ ಪ್ರಸ್ತುತ ಇರುವ 34ರಿಂದ 38ಕ್ಕೆ ಹೆಚ್ಚಿಸಲು ಇದು ಅವಕಾಶ ಕಲ್ಪಿಸುತ್ತದೆ. ದೆಹಲಿಯ ಜಂತರ್ ಮಂತರ್ ಪ್ರತಿಭಟನೆ ವೇಳೆ ವಿದ್ಯಾರ್ಥಿಗಳ ಮೇಲಿನ ಪೊಲೀಸ್ ಬಲಪ್ರಯೋಗ ಖಂಡಿಸಿ ವಿಪಕ್ಷಗಳು ತೀವ್ರ ಗದ್ದಲ ಎಬ್ಬಿಸಿದ ಹಿನ್ನೆಲೆಯಲ್ಲಿ ಸದನವನ್ನು ಮುಂದೂಡಲಾಯಿತು. ಇದಕ್ಕೂ ಮುನ್ನ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಡಿಜಿಟಲ್ ಬ್ಯಾಂಕಿಂಗ್ಗೆ ಸೂಕ್ತ ಕಾನೂನು ಚೌಕಟ್ಟು ಒದಗಿಸುವ ಬ್ಯಾಂಕರ್ಗಳ ಪುಸ್ತಕಗಳ ಸಾಕ್ಷ್ಯ ಮಸೂದೆ 2026 ಹಾಗೂ ರಾಜ್ಯ ಸಚಿವ ರಾವ್ ಇಂದ್ರಜಿತ್ ಸಿಂಗ್ ಅವರು ಭಾರತೀಯ ಸಾಂಖ್ಯಿಕ ಸಂಸ್ಥೆ ಮಸೂದೆಯನ್ನು ಲೋಕಸಭೆಯಲ್ಲಿ ಮಂಡಿಸಿದರು. ಇನ್ನು ರಾಜ್ಯಸಭೆಯಲ್ಲೂ ವಿಪಕ್ಷಗಳ ತೀವ್ರ ನಿಲುವು ಹಾಗೂ ಸಭಾತ್ಯಾಗದ ನಡುವೆಯೂ ಅತಿಸಣ್ಣ, ಸಣ್ಣ ಮತ್ತು ಮಧ್ಯಮ ಉದ್ಯಮಗಳ ಅಭಿವೃದ್ದಿ ತಿದ್ದುಪಡಿ ವಿಧೇಯಕವನ್ನು ಅಂಗೀಕರಿಸಲಾಯಿತು. ಕೇಂದ್ರ ಎಂಎಸ್ಎಂಇ ಸಚಿವ ಜಿತನ್ ರಾಮ್ ಮಾಂಝಿ ಮಂಡಿಸಿದ ಈ ಮಸೂದೆಯು ಸಣ್ಣ ಮತ್ತು ಮಧ್ಯಮ ಉದ್ಯಮಗಳಿಗೆ ಬಾಕಿ ಇರುವ ಹಣ ಪಾವತಿಯನ್ನು ಶೀಘ್ರವಾಗಿ ಇತ್ಯರ್ಥಪಡಿಸುವ ಉದ್ದೇಶ ಹೊಂದಿದ್ದು, ಸರಬರಾಜುದಾರರಿಗೆ ನೀಡಲಾದ ಪರಿಹಾರದ ಆದೇಶದ ಮೇಲಿನ ಮೇಲ್ಮನವಿಯು 6 ತಿಂಗಳಿಂದ ಹೆಚ್ಚು ಕಾಲ ನ್ಯಾಯಾಲಯದಲ್ಲಿ ಬಾಕಿ ಉಳಿದರೆ ಮೂಲ ಮೊತ್ತದ ಕನಿಷ್ಠ ಶೇಕಡ 50ರಷ್ಟನ್ನು ಪಾವತಿಸಲು ನ್ಯಾಯಾಲಯಗಳಿಗೆ ಅಧಿಕಾರ ನೀಡುತ್ತದೆ. ವಿಪಕ್ಷ ನಾಯಕ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಮೊದಲು ಮಾತನಾಡಲು ಅವಕಾಶ ನೀಡಬೇಕು ಮತ್ತು ಗೃಹ ಸಚಿವರು ಸದನಕ್ಕೆ ಬರಬೇಕು ಎಂದು ಆಗ್ರಹಿಸಿ ಕಾಂಗ್ರೆಸ್ ಸೇರಿದಂತೆ ಇತರ ವಿಪಕ್ಷ ಸದಸ್ಯರು ಗದ್ದಲ ಸೃಷ್ಟಿಸಿದ್ದರಿಂದ ರಾಜ್ಯಸಭೆಯನ್ನು ದಿನದ ಮಟ್ಟಿಗೆ ಮುಂದೂಡಲಾಯಿತು. ಒಡಿಶಾದ ಕಟಕ್ನಲ್ಲಿಂದು ರಾಷ್ಟಪತಿ ದ್ರೌಪದಿ ಮುರ್ಮು ಅವರು ಜಗದ್ಗುರು ಕೃಪಾಳು ವಿಶ್ವವಿದ್ಯಾಲಯವನ್ನು ಉದ್ಘಾಟಿಸಿದರು. ಈ ವೇಳೆ ಮಾತನಾಡಿದ ಅವರು, ಸತ್ಯ, ನಿಷ್ಠೆ, ಶಿಸ್ತು, ಸಂವೇದನಶೀಲತೆ ಹಾಗೂ ರಾಷ್ಟಹಿತ ಮನೋಭಾವ ಹೊಂದಿರುವ ನಾಗರಿಕರನ್ನು ಸೃಷ್ಟಿಸುವ ಜವಾಬ್ದಾರಿ ವಿಶ್ವವಿದ್ಯಾಲಯಗಳಿಗೆ ಇರುತ್ತದೆ. ಯುವಜನತೆಯ ಜ್ಞಾನ, ಮಾನವ ಸೇವೆ, ಸಮಾಜ ಕಲ್ಯಾಣ ಹಾಗೂ ರಾಷ್ಟದ ಉನ್ನತಿಯ ಮಾಧ್ಯಮವಾದಾಗ ಮಾತ್ರ ಅದು ಸಾರ್ಥಕತೆ ಪಡೆಯುತ್ತದೆ ಎಂದು ತಿಳಿಸಿದರು. ನೀಟ್ ಪ್ರಶ್ನೆ ಪತ್ರಿಕೆ

ಕೇಕ್ ಖಂಡಿಸಿ ಜಂತರ್ ಮಂತರ್ ಹಾಗೂ ದೇಶಾದ್ಯಂತ ನಡೆದ ವಿದ್ಯಾರ್ಥಿಗಳ ಪ್ರತಿಭಟನೆಗೆ ಸಂಬಂಧಿಸಿದ ಎಫ್ಐಆರ್ಗಳನ್ನು ಹಿಂಪಡೆಯಲು ಅಥವಾ ಅಂತಿಮ ವರದಿ ಸಲ್ಲಿಸಲು ದೆಹಲಿ ಸೇರಿದಂತೆ ವಿವಿಧ ರಾಜ್ಯ ಸರ್ಕಾರಗಳಿಗೆ ಸುಪ್ರೀಂಕೋರ್ಟ್ ಇಂದು ಮುಕ್ತ ಅವಕಾಶ ನೀಡಿದೆ. ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ನೇತೃತ್ವದ ಪೀಠ ಗಂಭೀರ ಅಪರಾಧ ಹಿನ್ನೆಲೆ ಇದ್ದವರ ವಿರುದ್ದದ ಕ್ರಮಕ್ಕೆ ಮಾತ್ರ ಜುಲೈ 28ರ ಆದೇಶ ಸೀಮಿತವಾಗಿತ್ತು ಎಂದು ಸ್ಪಷ್ಟಪಡಿಸಿದೆ. ಕೇಂದ್ರದ ಪರವಾಗಿ ಸಾಲಿಸಿಟರ್ ಜನರಲ್ ತುಷಾರ್ ಮೆಹ್ತಾ ಅವರು ಕಾನೂನು ಪ್ರಕ್ರಿಯೆಯಂತೆ ವಿದ್ಯಾರ್ಥಿಗಳ ಮೇಲಿನ ಪ್ರಕರಣ ರದ್ದುಗೊಳಿಸಲು ಸರ್ಕಾರ ಬದ್ದವಾಗಿದೆ ಎಂದರು. ಪ್ರತಿಭಟನೆ ವೇಳೆ ಪೆಲೆಟ್ ಗನ್ ಬಳಕೆಯ ಕುರಿತು ಪ್ರತ್ಯೇಕ ಮಾರ್ಗದರ್ಶಿ ಸೂತ್ರ ರೂಪಿಸುವುದಾಗಿ ತಿಳಿಸಿದ ಪೀಠ ಪೊಲೀಸ್ ದೌರ್ಜನ್ಯದ ಆರೋಪಗಳ ತನಿಖೆಗೆ ಎಸ್ಐಟಿ ಅಥವಾ ನಿವೃತ್ತ ನ್ಯಾಯಮೂರ್ತಿಗಳ ಸಮಿತಿ ರಚನೆಯ ಕುರಿತು ಪರಿಶೀಲಿಸುತ್ತಿರುವುದಾಗಿ ತಿಳಿಸಿದೆ. ಈ ಪ್ರಕರಣದ ಮುಂದಿನ ವಿಚಾರಣೆಯನ್ನು ಇದೇ 18ಕ್ಕೆ ಮುಂದೂಡಲಾಗಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ. ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು

0: ಆದೇಶ ಸೀಮಿತವಾಗಿತ್ತು ಎಂದು ಸ್ಪಷ್ಟಪಡಿಸಿದೆ. ಕೇಂದ್ರದ ಪರವಾಗಿ ಸಾಲಿಸಿಟರ್ ಜನರಲ್ ತುಷಾರ್ ಮೆಹ್ತಾ ಅವರು ಕಾನೂನು ಪ್ರಕ್ರಿಯೆಯಂತೆ ವಿದ್ಯಾರ್ಥಿಗಳ ಮೇಲಿನ ಪ್ರಕರಣ ರದ್ದುಗೊಳಿಸಲು ಸರ್ಕಾರ ಬದ್ದವಾಗಿದೆ ಎಂದರು. ಪ್ರತಿಭಟನೆ ವೇಳೆ ಪೆಲೆಟ್ಗನ್ ಬಳಕೆಯ ಕುರಿತು ಪ್ರತ್ಯೇಕ ಮಾರ್ಗದರ್ಶಿ ಸೂತ್ರ ರೂಪಿಸುವುದಾಗಿ ತಿಳಿಸಿದ ಪೀಠ, ಪೊಲೀಸ್ ದೌರ್ಜನ್ಯದ ಆರೋಪಗಳ ತನಿಖೆಗೆ ಎಸ್ಐಟಿ ಅಥವಾ ನಿವೃತ್ತ ನ್ಯಾಯಮೂರ್ತಿಗಳ ಸಮಿತಿ ರಚನೆಯ ಕುರಿತು ಪರಿಶೀಲಿಸುತ್ತಿರುವುದಾಗಿ ತಿಳಿಸಿದೆ. ಈ ಪ್ರಕರಣದ ಮುಂದಿನ ವಿಚಾರಣೆಯನ್ನು ಇದೇ 18ಕ್ಕೆ ಮುಂದೂಡಲಾಗಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15ಕ್ಕೆ.
0: ಭಾರತ ಮತ್ತು ಉಜ್ಬೇಕಿಸ್ತಾನದ ನಡುವಿನ ಆರ್ಥಿಕ ಪಾಲುದಾರಿಕೆಯನ್ನು ಮತ್ತಷ್ಟು ಬಲಪಡಿಸುವಂತೆ ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಕರೆ ನೀಡಿದ್ದಾರೆ. ಹೂಡಿಕೆ, ವ್ಯಾಪಾರ ಹಾಗೂ ಆರೋಗ್ಯ ಮತ್ತು ಔಷಧೀಯ ಕ್ಷೇತ್ರ ಸೇರಿದಂತೆ ವಿವಿಧ ವಲಯಗಳಲ್ಲಿ ಸಹಕಾರ ಹೆಚ್ಚಿಸುವ ಮೂಲಕ ಮುಂದಿನ 3 ವರ್ಷಗಳಲ್ಲಿ ದ್ವಿಪಕ್ಷೀಯ ವಾಣಿಜ್ಯವನ್ನು ದ್ವಿಗುಣಗೊಳಿಸುವ ಗುರಿ ಹೊಂದಿರುವುದಾಗಿ ತಿಳಿಸಿದ್ದಾರೆ. ನವದೆಹಲಿಯಲ್ಲಿ ನಡೆದ ಭಾರತ ಉಜ್ಬೇಕಿಸ್ತಾನ ಉದ್ಯಮ ವೇದಿಕೆಯಲ್ಲಿ ಮಾತನಾಡಿದ ಸಚಿವರು, ಭಾರತ ಮತ್ತು ಉಜ್ಬೇಕಿಸ್ತಾನದ ಉದ್ಯಮಗಳು ಪರಸ್ಪರ ದೇಶಗಳಲ್ಲಿರುವ ಹೂಡಿಕೆ ಅವಕಾಶಗಳನ್ನು ಬಳಸಿಕೊಳ್ಳುವತ್ತ ಗಮನ ಹರಿಸಬೇಕು ಎಂದು ಹೇಳಿದರು. ಸಚಿವ ಪಿಯೂಷ್ ಗೋಯಲ್ ಇಂದು ಉಜ್ಬೇಕಿಸ್ತಾನದ ಹೂಡಿಕೆ, ಕೈಗಾರಿಕೆ ಮತ್ತು ವಾಣಿಜ್ಯ ಸಚಿವ ಲಜೀಜ್ ಕುಡ್ರತೋವ್ ಅವರನ್ನು ಭೇಟಿಯಾದರು. ಈ ವೇಳೆ ಭಾರತ ಉಜ್ಬೇಕಿಸ್ತಾನ ಕಾರ್ಯತಂತ್ರದ ಪಾಲುದಾರಿಕೆಯನ್ನು ಮತ್ತಷ್ಟು ಬಲಪಡಿಸುವ ಕುರಿತು ಫಲಪ್ರದ ಚರ್ಚೆ ನಡೆಸಲಾಗಿದೆ. ತುರ್ತು ವೈದ್ಯಕೀಯ ಸೇವೆಗೆ ದ್ವಿಚಕ್ರ ವಾಹನ ಆಂಬ್ಯುಲೆನ್ಸ್ಗಳನ್ನು ಪರಿಚಯಿಸಲು ಹಾಗೂ ವಾಹನಗಳ ನಡುವೆ ನೇರ ಸಂವಹನ ಕಲ್ಪಿಸುವ ವೆಹಿಕಲ್ ಟು ವೆಹಿಕಲ್ ತಂತ್ರಜ್ಞಾನವನ್ನು ಹಂತ ಹಂತವಾಗಿ ಜಾರಿಗೆ ತರಲು ಕೇಂದ್ರ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವಾಲಯ ಕೇಂದ್ರ ಮೋಟಾರು ವಾಹನಗಳ ನಿಯಮಗಳು 1989ಕ್ಕೆ ತಿದ್ದುಪಡಿ ತರಲು ಕರಡು ಅಧಿಸೂಚನೆಯನ್ನು ಹೊರಡಿಸಿದೆ. ದಟ್ಟಣೆಯ ರಸ್ತೆಗಳು ಹಾಗೂ ಗ್ರಾಮೀಣ ಮತ್ತು ದುರ್ಗಮ ಪ್ರದೇಶಗಳಲ್ಲಿ ಕಿರಿದಾದ ರಸ್ತೆಗಳ ಮೂಲಕ ವೇಗವಾಗಿ ತಲುಪಿ ತುರ್ತು ವೈದ್ಯಕೀಯ ನೆರವು ಒದಗಿಸಲು ದ್ವಿಚಕ್ರ ರಸ್ತೆ ಆಂಬ್ಯುಲೆನ್ಸ್ಗಳು ಅತ್ಯಂತ ಪರಿಣಾಮಕಾರಿಯಾಗಿರಲಿವೆ ಎಂದು ಸಚಿವಾಲಯ ತಿಳಿಸಿದೆ. ವಾಹನ ಸುರಕ್ಷತೆಯನ್ನು ಮತ್ತಷ್ಟು ಹೆಚ್ಚಿಸುವ ನಿಟ್ಟಿನಲ್ಲಿ ವೆಹಿಕಲ್ ಟು ವೆಹಿಕಲ್ ಸಂವಹನ ವ್ಯವಸ್ಥೆಯ ತಿದ್ದುಪಡಿಯನ್ನು ಪ್ರಸ್ತಾಪಿಸಲಾಗಿದೆ. ಈ ತಂತ್ರಜ್ಞಾನ ಮುಂಭಾಗದ ವಾಹನ ದಿಢೀರ್ ಬ್ರೇಕ್ ಹಾಕುವುದು, ಎದುರಾಗಬಹುದಾದ ಅಪಘಾತಗಳ ಅಪಾಯ, ಅಸುರಕ್ಷಿತ ಲೇನ್ ಬದಲಾವಣೆ ಹಾಗೂ ತುರ್ತು ಸೇವಾ ವಾಹನಗಳಾದ ಆಂಬ್ಯುಲೆನ್ಸ್ ಅಥವಾ ಅಗ್ನಿಶಾಮಕ ವಾಹನಗಳು ಆಗಮಿಸುತ್ತಿರುವ ಕುರಿತು ಚಾಲಕರಿಗೆ ಅಥವಾ ವಾಹನ ವ್ಯವಸ್ಥೆಗೆ ಮುಂಚಿತವಾಗಿಯೇ ಎಚ್ಚರಿಕೆ ನೀಡಲು ನೆರವಾಗಲಿದೆ. ದೇಶದ ರಕ್ಷಣಾ ಪರಿಸರ ವ್ಯವಸ್ಥೆಯನ್ನು ಬಲಪಡಿಸಲು ರಕ್ಷಣಾ ಸಚಿವಾಲಯದ ಮಿಲಿಟರಿ ಹಾಗೂ ನಾಗರಿಕ ವಿಭಾಗಗಳ ನಡುವೆ ಹೆಚ್ಚಿನ ಸಮನ್ವಯ ಅತ್ಯಗತ್ಯ ಎಂದು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಹೇಳಿದ್ದಾರೆ. ನವದೆಹಲಿಯಲ್ಲಿ ಇಂದು ನಡೆದ ಸಶಸ್ತ್ರ ಪಡೆಗಳ ಪ್ರಧಾನ ಕಚೇರಿ AFHQ ನಾಗರಿಕ ಸೇವೆಗಳ ದಿನಾಚರಣೆಯಲ್ಲಿ ಮಾತನಾಡಿದ ಅವರು, AFHQ ಕೇಡರ್ ರಕ್ಷಣಾ ಸಚಿವಾಲಯಕ್ಕೆ ನಿರಂತರತೆ, ಕ್ಷೇತ್ರ ಪರಿಣತಿ ಮತ್ತು ನೀತಿ ಸ್ಥಿರತೆಯನ್ನು ಒದಗಿಸುವ ಸಂಸ್ಥೆಯಾಗಿದೆ ಎಂದರು. ದೇಶದ 3 ವಿಧಾನಸಭಾ ಕ್ಷೇತ್ರಗಳಿಗೆ ಜುಲೈ 30ರಂದು ನಡೆದಿದ್ದ ಉಪಚುನಾವಣೆಯ ಮತ ಎಣಿಕೆ ಮುಕ್ತಾಯವಾಗಿದ್ದು, ಗುಜರಾತ್ನ ಮಂಜಲ್ಪುರ ಕ್ಷೇತ್ರದಲ್ಲಿ ಬಿಜೆಪಿ ಅಭ್ಯರ್ಥಿ ಸತ್ಯೇಂದ್ರ ಭಾಯ್ ಪಟೇಲ್, ಮಧ್ಯಪ್ರದೇಶದ ದತಿಯಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ನ ಘನಶ್ಯಾಮ್ ಸಿಂಗ್ ಹಾಗೂ ಬಿಹಾರದ ಬಂಕಿಪುರ ಕ್ಷೇತ್ರದಲ್ಲಿ ಜನ್ ಸುರಾಜ್ ಪಕ್ಷದ ಪ್ರಶಾಂತ್ ಕಿಶೋರ್ ಗೆಲುವು ಸಾಧಿಸಿದ್ದಾರೆ. 2026 ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಪದಕ ಗೆದ್ದ ಭಾರತದ ವೇಟ್ ಲಿಫ್ಟರ್ಗಳನ್ನು ಕೇಂದ್ರ ಯುವಜನ ವ್ಯವಹಾರ ಮತ್ತು ಕ್ರೀಡಾ ಸಚಿವ ಡಾ ಮನ್ಸುಖ್ ಮಾಂಡವಿಯ ಇಂದು ಸನ್ಮಾನಿಸಿದರು. ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಅತ್ಯುತ್ತಮ ಸಾಧನೆಯನ್ನು ಗುರುತಿಸಿ ಸಚಿವರು, ಚಿನ್ನದ ಪದಕ ವಿಜೇತರಿಗೆ 30 ಲಕ್ಷ ರೂಪಾಯಿ, ಬೆಳ್ಳಿ ಪದಕ ವಿಜೇತರಿಗೆ 20 ಲಕ್ಷ ರೂಪಾಯಿ ಹಾಗೂ ಕಂಚಿನ ಪದಕ ವಿಜೇತರಿಗೆ 10 ಲಕ್ಷ ರೂಪಾಯಿ ನಗದು ಬಹುಮಾನ ವಿತರಿಸಿದರು. ಬಳಿಕ ತರಬೇತುದಾರರಿಗೆ ಗೌರವ ಸಲ್ಲಿಸಿದರು. 2026 ಗ್ಲಾಸ್ಗೋ ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಗಮನಾರ್ಹ ಸಾಧನೆ ಮಾಡಿದ ಭಾರತೀಯ ಕ್ರೀಡಾಪಟುಗಳ ತಂಡವನ್ನು ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಅಭಿನಂದಿಸಿದ್ದಾರೆ.

13 ಚಿನ್ನದ ಪದಕಗಳು ಸೇರಿದಂತೆ ಒಟ್ಟು 39 ಪದಕಗಳನ್ನು ಗೆದ್ದಿರುವುದು ದೇಶದ ಕ್ರೀಡಾಪಟುಗಳ ದೃಢ ಸಂಕಲ್ಪ ಮತ್ತು ಅಚಲ ಬದ್ಧತೆಗೆ ಸಾಕ್ಷಿಯಾಗಿದೆ ಎಂದು ಸಾಮಾಜಿಕ ಜಾಲತಾಣದಲ್ಲಿ ಉಪರಾಷ್ಟಪತಿ ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸಂಸತ್ತಿನ ಉಭಯ ಸದನಗಳಲ್ಲಿ ವಿಪಕ್ಷಗಳ ಗದ್ದಲದ ನಡುವೆ ಪ್ರಮುಖ ವಿಧೇಯಕಗಳಿಗೆ ಅಂಗೀಕಾರ. ಜಂತರ್ ಮಂತರ್ ಪ್ರತಿಭಟನೆ, ಎಫ್ಐಆರ್ ಹಿಂಪಡೆಯಲು ರಾಜ್ಯ ಸರ್ಕಾರಗಳಿಗೆ ಸ್ವಾತಂತ್ರ್ಯ, ಸುಪ್ರೀಂ ಕೋರ್ಟ್ ಸ್ಪಷ್ಟನೆ. ಭಾರತ ಉಜ್ಬೇಕಿಸ್ತಾನ ದ್ವಿಪಕ್ಷೀಯ ವ್ಯಾಪಾರ ಮುಂದಿನ 3 ವರ್ಷಗಳಲ್ಲಿ ದ್ವಿಗುಣಗೊಳಿಸುವ ಗುರಿ, ಕೇಂದ್ರ ಸಚಿವ ಪಿಯೂಷ್ ಗೋಯಲ್. ದ್ವಿಚಕ್ರ ತುರ್ತು ಆಂಬ್ಯುಲೆನ್ಸ್ ಪರಿಚಯಿಸಲು ಕರಡು ಅಧಿಸೂಚನೆ ಹೊರಡಿಸಿದ ಕೇಂದ್ರ ಸರ್ಕಾರ ಹಾಗೂ ಕಾಮನ್ವೆಲ್ತ್ ಕ್ರೀಡಾಕೂಟ ಸಾಧಕರಿಗೆ ಕೇಂದ್ರ ಸಚಿವ ಮನ್ಸುಖ್ ಮಾಂಡವಿಯ ಸನ್ಮಾನ, ಪದಕ ವಿಜೇತರಿಗೆ ನಗದು ಬಹುಮಾನ ವಿತರಣೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಿಗ್ಗೆ 7:05 ಕ್ಕೆ.

0: ಅಂತ ಎರಡು ಬೆಸ್ಟ್ ಪ್ಯಾಕೇಜ್ ಗಳನ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಇದರಲ್ಲಿ ನಿಮಗೆ ಅನ್ಲಿಮಿಟೆಡ್ ಊಟ, ಅನ್ಲಿಮಿಟೆಡ್ ಡಾಟಾ ಅಂತ ಪ್ರತಿಯೊಂದು ಇರುತ್ತೆ. ಹೆಚ್ಚಿನ ಮಾಹಿತಿಗಾಗಿ ಈ ದೂರವಾಣಿ ಸಂಖ್ಯೆಗೆ ಸಂಪರ್ಕಿಸಿ 9591424242.
1: ಕೂರ್ಗ್ ಪ್ಲೈಗೆ ಸ್ವಾಗತ. ಫ್ಯಾಕ್ಟರಿಯಿಂದ ನೇರವಾಗಿ ಗ್ರಾಹಕರಿಗೆ ಉತ್ತಮ ಗುಣಮಟ್ಟದ ವಾಟರ್ ಪ್ರೂಫ್ ಅಂಡ್ ಕಮರ್ಷಿಯಲ್ ಪ್ಲೈವುಡ್ 25 ವರ್ಷ ಗ್ಯಾರಂಟಿಯೊಂದಿಗೆ ಎಲ್ಲಾ ವಿಧದ ಮರಗಳನ್ನು ಉತ್ತಮ ಬೆಲೆಗೆ ಖರೀದಿ ಮಾಡಲಾಗುವುದು. ಕೂರ್ಗ್ ಪ್ಲೈ, ವಿರಾಜಪೇಟೆ. ಕಾಲ್ 9448057309. ISO 9001:2015 ಪ್ರಮಾಣಿತ ಬಿಟ್ಟಂಗಾಲದ ಗ್ರೀನ್ಸ್ ಫರ್ನಿಚರ್ ನಲ್ಲಿ ಮೆಗಾ ಮಾನ್ಸೂನ್ ಆಫರ್. 55,000 ರೂಪಾಯಿ ಖರೀದಿಗೆ 2-ಡೋರ್ ವಾರ್ಡ್ರೋಬ್ ಫ್ರೀ. 1,00,000 ರೂಪಾಯಿ ಖರೀದಿಗೆ 25,000 ಮೌಲ್ಯದ ಸ್ಪ್ರಿಂಗ್ ಮ್ಯಾಟ್ರೆಸ್ ಫ್ರೀ. ಪ್ರತಿ ಖರೀದಿಗೂ ಗಿಫ್ಟ್, ಸುಲಭ ಕಂತಿನ ಇಎಂಐ. ನಾರ್ತ್ ಕೇರಳಾಸ್ ಲಾರ್ಜೆಸ್ಟ್ ಫರ್ನಿಚರ್ ಮ್ಯಾನುಫ್ಯಾಕ್ಚರರ್, ಗ್ರೀನ್ಸ್ ಫರ್ನಿಚರ್, ಬಾಳುಗೋಡು ಜಂಕ್ಷನ್, ಬಿಟ್ಟಂಗಾಲ.
2: ಕೊರಗರಹಳ್ಳಿಯ ಎಕೆ ಫರ್ನಿಚರ್ ನಲ್ಲಿ ನಿಮ್ಮ ಮನೆಗೆ ಬೇಕಾದ ಅಂತ ಚಂದದ ಫರ್ನಿಚರ್ ಗಳು ಹೋಲ್ಸೇಲ್ ಹಾಗೂ ರಿಟೇಲ್ ರೇಟ್ ನಲ್ಲಿ. ಸುಲಭ ಕಂತಿನ ಇಎಂಐ, ಲೈಫ್ ಟೈಮ್ ವಾರಂಟಿ, ಕೊಡಗಿನಾದ್ಯಂತ ಫ್ರೀ ಹೋಮ್ ಡೆಲಿವರಿ, ಟೀಕುಡ್ ನ ಡೋರ್ ಹಾಗೂ ವಿಂಡೋಗಳು ಲಭ್ಯವಿದೆ. ಎಲ್ಲಾ ರೀತಿಯ ಇಂಟೀರಿಯರ್ ವರ್ಕ್ ಮಾಡಿಕೊಳ್ಳಲಾಗುವುದು. ಎಕೆ ಫರ್ನಿಚರ್, ಬಿಎಂ ರೋಡ್, ಕೊಡಗರಹಳ್ಳಿ.
3: ಬೆಳಿಗ್ಗೆ 4 ಗಂಟೆಗೆ ಪೇಪರ್ ಹಾಕೋ ಕೆಲಸ ಶುರು ಆಗುತ್ತೆ. ಮಳೆ ಇರಲಿ ಚಳಿ ಇರಲಿ, ರಸ್ತೆಯಲ್ಲಿ ಓಡಾಡೋದೇ ನಮ್ಮ ಜೀವನ ಆಗೋಯ್ತು.
4: ಬೇಸರ ಮಾಡ್ಕೋಬೇಡ, ಈಗ ನಮ್ಮಂತವರ ಸುರಕ್ಷತೆಗೆ ಕರ್ನಾಟಕ ಸರ್ಕಾರದ ವಿಶೇಷ ಯೋಜನೆ ಇದೆ. ದಿನಪತ್ರಿಕೆ ಮತ್ತು ಹಾಲು ವಿತರಣಾ ಕಾರ್ಮಿಕರ ಅಪಘಾತ ಪರಿಹಾರ ಮತ್ತು ವೈದ್ಯಕೀಯ ಸೌಲಭ್ಯ ಯೋಜನೆ.
1: 16-70 ವರ್ಷದ ಅರ್ಹ ಕಾರ್ಮಿಕರು ಇಂದೇ KSUWSSP.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
3: ಅರ್ಜೆಂಟ್ ಆಗಿ ಫುಡ್ ಡೆಲಿವರಿ ಮಾಡಬೇಕು ಈ ಟ್ರಾಫಿಕ್ ಅಲ್ಲಿ. ಅಪಘಾತವಾಗಿ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಏನಪ್ಪ ಗತಿ?
1: ಅದಕ್ಕಾಗಿಯೇ ಕರ್ನಾಟಕ ಸರ್ಕಾರ ತಂದಿದೆ ಕರ್ನಾಟಕ ರಾಜ್ಯ ಗಿಗ್ ಕಾರ್ಮಿಕರ ವಿಮಾ ಯೋಜನೆ. ಅಪಘಾತ ವಿಮೆ, ಜೀವ ವಿಮೆ, ಆಸ್ಪತ್ರೆ ವೆಚ್ಚಕ್ಕೆ ನೆರವು, ಇವೆಲ್ಲವೂ ಉಚಿತ. 18-60 ವರ್ಷದ ಫುಡ್ ಡೆಲಿವರಿ ಹಾಗೂ ಇ ಕಾಮರ್ಸ್ ಸಂಸ್ಥೆಗಳಲ್ಲಿ ಡೆಲಿವರಿ ಕೆಲಸ ಮಾಡುತ್ತಿರುವ ಸೇವಾ ಸಿಂಧು ಪೋರ್ಟಲ್ ನಲ್ಲಿ ನೋಂದಾಯಿಸಿದ ಅರ್ಹ ಗಿಗ್ ಕಾರ್ಮಿಕರಿಗೆ ಮಾತ್ರ ಈ ಸೌಲಭ್ಯ. ಹೆಚ್ಚಿನ ಮಾಹಿತಿಗಾಗಿ 1-55-214 ಸಹಾಯವಾಣಿಗೆ ಕರೆ ಮಾಡಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
5: ಪ್ರೀತಿಯ ಶ್ರೋತೃಗಳೇ, ನಿಮ್ಮ ಮೆಚ್ಚಿನ ಮಡಿಕೇರಿ ಆಕಾಶವಾಣಿ ಕೇಂದ್ರದಿಂದ ವಿನೂತನ ಕಾರ್ಯಕ್ರಮಗಳು. ಚಿಣ್ಣರ ಲೋಕ ಕಾರ್ಯಕ್ರಮದಲ್ಲಿ ಪ್ರತಿ ಭಾನುವಾರ 10 ಗಂಟೆಗೆ ಕಲಾಂ ಕನಸು, ಮಕ್ಕಳ ಮನಸ್ಸಿಗದು ಚಂದದ ಧಿರಿಸು. 10 ಗಂಟೆಯಿಂದ 10:15 ದೀಪಾಮೃತ, ಸಹೃದಯತೆಗೊಂದು ಶುಭಾಷಿತ. ಬೆಳಗ್ಗೆ 6:10 ಯುವ ವಾಣಿ ಕಾರ್ಯಕ್ರಮದಲ್ಲಿ ದೀಪಧಾರಿ, ಯಶಸ್ಸಿನ ಹಾದಿಗೊಂದು ದಿಟ್ಟ ಹೆಜ್ಜೆ. ಪ್ರತಿ ಭಾನುವಾರ ಸಂಜೆ 5:00 to 5:15 ಮಹಿಳಾ ಲೋಕ ಕಾರ್ಯಕ್ರಮದಲ್ಲಿ ಪತ್ರಾಧಾರಿತ ಕಾರ್ಯಕ್ರಮ ಬೆಳ್ಳಿ ಬಟ್ಟಲು, ತವರ ನೆನಪುಗಳ ಮೆಲುಕು. ಮಾತು ಮಲ್ಲಿಗೆ, ಒಂದಿಷ್ಟು ಮಾಹಿತಿ ಮನಸ್ಸಿಗೆ. ಪ್ರತಿ ಮಂಗಳವಾರ ಬೆಳಗ್ಗೆ 11:00 to 12:00 ಸಂದೇಶಗಳನ್ನಾಧರಿಸಿದ ನೇರ ಪ್ರಸಾರದ ಕಾರ್ಯಕ್ರಮ. ಮಾತಂದ್ರೆ ಮಾತು, ನೆನೆಯೋಣ ಅಮ್ಮನ ಕೈ ತುತ್ತು, ಮೆರೆಸೋಣ ಆಕಾಶವಾಣಿಯ ಗಮ್ಮತ್ತು. ಪ್ರತಿ ಗುರುವಾರ ಬೆಳಗ್ಗೆ 11:00 to 12:00 ನೇರ ಪ್ರಸಾರದ ಕಾರ್ಯಕ್ರಮದಲ್ಲಿ ಗೀತಮಾಧುರ್ಯ, ಮಿಶ್ರ ಹಾಡುಗಳ ಗಾನಲೋಕ.

ಪ್ರತಿ ಶನಿವಾರ ಬೆಳಿಗ್ಗೆ 11 ಗಂಟೆಯಿಂದ 12 ಗಂಟೆಯವರೆಗೆ ನೇರ ಪ್ರಸಾರದ ಕಾರ್ಯಕ್ರಮದಲ್ಲಿ ನೈದಿಲೆ ಗಾದೆ ಘಮ ಪತ್ರಾಧಾರಿತ ವಿಶೇಷ ಕಾರ್ಯಕ್ರಮ ಶನಿವಾರ ಬೆಳಿಗ್ಗೆ 9:05 ಮಹಿಳಾ ಲೋಕದಲ್ಲಿ ಭಾರವೇನಲ್ಲ ಈ ಬದುಕು ಸಂದರ್ಶನವನ್ನಾಧರಿಸಿದ ವಿಶೇಷ ಕಾರ್ಯಕ್ರಮ. ಇವೆಲ್ಲ ಕಾರ್ಯಕ್ರಮಗಳು ನಿಮಗಾಗಿ. ಟ್ಯೂನ್ ಮಾಡಿ 103.1 ಮೆಗಾಹರ್ಟ್ಸ್ಗಳಲ್ಲಿ ಆಕಾಶವಾಣಿ ಮಡಿಕೇರಿ ಕೇಂದ್ರ.

ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಕೇಳುಗರೆ, ಇನ್ನು ಭಾವಗೀತೆಗಳನ್ನು ಕೇಳೋಣ. ಶ್ರೀರಕ್ಷಾ ಹಾಡಿರುವ ಚನ್ನವೀರ ಕಣವಿ ರಚನೆಯ ಗೀತೆ.

0: ಚನ್ನವೀರ ಕಣವಿ ರಚನೆಯ ಶ್ರೀರಕ್ಷಾ ಹಾಡಿರುವ ಭಾವಗೀತೆಯನ್ನ ಕೇಳಿದಿರಿ.
1: ಭವಿಷ್ಯದ ಖರ್ಚಿಗಾಗಿ ನೀವು ಹಣವನ್ನು ಠೇವಣಿ ಇಡುವಿರಾದರೆ
2: ನಾಳಿನ ಬಳಕೆಗಾಗಿ ನೀರಿನ ಠೇವಣಿಯನ್ನು ನೀವೇಕೆ ಇಡಬಾರದು?
3: ತಡೆಯೊಟ್ಟಿರೋ ಅಣ್ಣ ತಡೆಯೊಟ್ಟಿರೋ.
1: ಮಳೆ ನೀರ ಸಂಗ್ರಹಕ್ಕೆ ಇದು ಸಕಾಲ.
3: ಓಡುವ ನೀರನ್ನು ನಡೆಯುವ ಹಾಗೆ
2: ಮನೆ ಕಚೇರಿ ಶಾಲಾ ಮೇಲ್ಛಾವಣಿ ಹಾಗೂ ನೆಲದ ಮೇಲೆ ಬಿದ್ದೋಡುವ ಮಳೆ ನೀರನ್ನು ಸಂಗ್ರಹಿಸಿ ಅಂತರ್ಜಲದೊಂದಿಗೆ ಜೋಡಿಸಿ.
3: ತೆವಳುವ ನೀರನ್ನು ನಿಲ್ಲುವ ಹಾಗೆ ನಿಂತ ನೀರೆಲ್ಲವೂ ಇಂಗುವ ಹಾಗೆ
1: ಬೇಸಿಗೆಯ ನೀರ ನೆಮ್ಮದಿಗೆ ಈಗಿಂದಲೇ ಕೈ ಜೋಡಿಸಿ ನಿರೀಕ್ಷಿಸಿ. ಬಾಳ ಬಂಧನದ ಪಯಣದಲ್ಲಿ ಬೆಸಿದ ಬಾಂಧವ್ಯದ ಒಡಲಿನಲ್ಲಿ ಮನದಲ್ಲಿ ಉಳಿದು ಹಸಿರಾಗಿ ಉಸಿರಾಗಿಸುವ ಕ್ಷಣಗಳ ಬಿಲುಕು.
3: ಪ್ರೀತಿನೇ ಆದ್ಯಾದು ತಂದ ಆಸ್ತಿ ನಮ್ಮ ಬಾಳ್ವೆಗೆ.
1: ಕಾಗದವೆಂಬ ದೋಣಿಯಲ್ಲಿ ಅಕ್ಷರವೆಂಬ ನಾವಿಕನೊಂದಿಗೆ ಸಾಗುವ ಭಾವನೆಗಳಿಗೆ ಅಪರೂಪದ ವೇದಿಕೆ ಚಿನ್ನದುಂಗುರ.
4: ಈ ಬಂಧನ ಜನುಮ ಜನುಮದ ಅನುಬಂಧನ.
1: ಶ್ರೋತೃಗಳಿಗಾಗಿ ಪತ್ರಾಧಾರಿತ ಕಾರ್ಯಕ್ರಮ ಚಿನ್ನದುಂಗುರ. ನಿರೀಕ್ಷಿಸಿ.

0: ಏನಜ್ಜಿ, ವೆಹಿಕಲ್ ಕಾಣಿಸಲ್ವಾ? ರಸ್ತೆ ಮಧ್ಯೆನೆ ಬರ್ತಿದ್ಯಲ್ಲ. ಅಯ್ಯೋ, ಯಾಕೆ ಹೀಗೆ ಮಾಡ್ತಾರೋ ಈ ಜನ, ಯಾವಾಗ ಬುದ್ಧಿ ಬರುತ್ತೋ ಇವರಿಗೆ.
1: ವಾಹನ ಚಾಲಕರು ಗಮನಿಸಿ, ನಿಮ್ಮ ಮುಂಭಾಗದಲ್ಲಿ ವಯಸ್ಸಾದ ಹಿರಿಯರು ರಸ್ತೆ ದಾಟುತ್ತಿದ್ದಾರೆಯೇ? ಅವರಿಗೆ ನೆರವು ನೀಡಿ, ಅವಸರಿಸಬೇಡಿ. ನಿಮ್ಮ ಮುಂದೆ ಕಿರಿಯ ಮಕ್ಕಳು ರಸ್ತೆ ದಾಟುತ್ತಿದ್ದಾರೆಯೇ? ಅವರ ಬಗ್ಗೆ ಅಕ್ಕರೆ ಇರಲಿ. ನಿಮ್ಮ ಮುಂಭಾಗದಲ್ಲಿ ಪ್ರಾಣಿಗಳು ರಸ್ತೆ ದಾಟುತ್ತಿವೆಯೇ? ಅವುಗಳು ದಾಟುವವರೆಗೂ ಸಹನೆಯಿಂದ ಕಾಯಿರಿ. ರಸ್ತೆ ಸಂಚಾರ ನಮ್ಮ ಹಕ್ಕು ಮಾತ್ರ ಅಲ್ಲ, ವಾಹನದಲ್ಲಿ ಸಂಚರಿಸುವವರಿಗೆ ಇರುವಷ್ಟೇ ಹಕ್ಕು ಪಾದಚಾರಿಗಳಿಗೂ ಇದೆ.
2: ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 8 ಗಂಟೆ ಆಗಲಿದೆ. ನಮ್ಮ ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದಿಂದ.

ಆಕಾಶವಾಣಿ ಬೆಂಗಳೂರು, ಸಮಯ ಆಗಿದೆ 8:15. ಸಿರಿಗಂಧ ಕಾರ್ಯಕ್ರಮವನ್ನ ಕೇಳ್ತಾ ಇದ್ರಿ ಕೇಳುವರೆ. ಸಿರಿಗಂಧ ಕಾರ್ಯಕ್ರಮದಲ್ಲಿ ನಾವು ಶಿಲ್ಪಕಲೆ ಬಗ್ಗೆ ಮಾತನಾಡ್ತಾ ಇದ್ವಿ. ನಮ್ಮ ಕರ್ನಾಟಕದ ಪ್ರಸಿದ್ಧ ಶಿಲ್ಪಕಲಾ ಶೈಲಿಗಳ ಬಗ್ಗೆ ಹೇಳೋದಾದ್ರೆ, ಕರ್ನಾಟಕವು ವಿಶ್ವದಲ್ಲೇ ಹೆಸರಾದ ವೈವಿಧ್ಯಮಯ ಹಾಗೂ ವೈಭವೋಪೇತ ಶಿಲ್ಪಕಲಾ ಪರಂಪರೆಯನ್ನ ಹೊಂದಿದೆ. ಬೇಲೂರು, ಹಳೆಬೀಡು ಮತ್ತು ಸೋಮನಾಥಪುರದ ದೇವಾಲಯಗಳು ಹೊಯ್ಸಳರ ಶಿಲ್ಪಕಲೆಗೆ ಅತ್ಯುತ್ತಮ ಉದಾಹರಣೆಗಳಾಗಿವೆ. ಈ ದೇವಾಲಯಗಳನ್ನು ಬಳಪದ ಕಲ್ಲಿನಲ್ಲಿ ನಿರ್ಮಿಸಿದ್ದು ಅತ್ಯಂತ ಸೂಕ್ಷ್ಮ ಹಾಗೂ ನಯವಾದ ಕೆತ್ತನೆಗಳಿಗೆ ಈ ಒಂದು ದೇವಾಲಯಗಳು ಜಗತ್ಪ್ರಸಿದ್ಧವಾಗಿವೆ. ಈಗ ಕೇಳಿ ಶರವೇಗದ ಸರದಾರ ಚಿತ್ರದ ಗೀತೆ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ ಮೂಡಿಬರಲಿದೆ. ಪ್ರೊಫೆಸರ್ ದೊಡ್ಡರಂಗೇಗೌಡ ಅವರ ರಚನೆಗೆ ಸಂಗೀತ ರಾಜ ಅವರ ಸಂಗೀತ ನಿರ್ದೇಶನ.

ಶಿಲ್ಪಕಲೆ, ಕರ್ನಾಟಕದ ಶಿಲ್ಪಕಲೆಯ ಬಗ್ಗೆ ತಿಳಿಯೋದಾದ್ರೆ ಬಾದಾಮಿಯ ಗುಹಾಂತರ ದೇವಾಲಯಗಳು, ಐಹೊಳೆ ಮತ್ತು ಪಟ್ಟದಕಲ್ಲಿನ ದೇವಾಲಯಗಳು ಕರ್ನಾಟಕ ವಾಸ್ತುಶಿಲ್ಪದ ತೊಟ್ಟಿಲು ಎಂದು ಕರೆಸಿಕೊಳ್ತವೆ. ಶ್ರವಣಬೆಳಗೊಳದ 57 ಅಡಿ ಎತ್ತರದ ಏಕಶಿಲಾ ಗೊಮ್ಮಟೇಶ್ವರನ ವಿಗ್ರಹವು ಪ್ರಪಂಚದ ಅತಿದೊಡ್ಡ ಏಕಶಿಲಾ ಮೂರ್ತಿಗಳಲ್ಲಿ ಒಂದಾಗಿದೆ. ಎಲ್ಲೋರದ ಪ್ರಸಿದ್ಧ ಕೈಲಾಸನಾಥ ದೇವಾಲಯವನ್ನು ಒಂದೇ ಬಂಡೆಯಲ್ಲಿ ಕೆತ್ತಿದ ಸಾಹಸ ರಾಷ್ಟ್ರಕೂಟರ ಕಾಲದ್ದಾಗಿದೆ. ಹಂಪೆಯ ವಿಜಯ ವಿಠಲ ದೇವಾಲಯದ ಕಲ್ಲಿನ ರಥ, ಸಂಗೀತ ಹೊರಡಿಸುವ ಕಂಬಗಳು ಹಾಗೂ ಉಗ್ರ ನರಸಿಂಹ ಮೂರ್ತಿಗಳು ವಿಜಯನಗರ ಸಾಮ್ರಾಜ್ಯದ ಭವ್ಯತೆಗೆ ಸಾಕ್ಷಿಯಾಗಿವೆ. ಈಗ ಕೇಳಿ ಬೆಳ್ಳಿ ಕಾಲುಂಗುರ ಚಿತ್ರದ ಗೀತೆ, ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ, ಪ್ರೊಫೆಸರ್ ದೊಡ್ಡರಂಗೇಗೌಡ ಅವರ ಸಾಹಿತ್ಯಕ್ಕೆ ಹಂಸಲೇಖ ಅವರ ಸಂಗೀತ ನಿರ್ದೇಶನ.

0: ತೋರಿಸೋ.
1: ಕೃಷಿ ಸಾಧಕರನ್ನು ಪರಿಚಯಿಸಿ ಸಂಭ್ರಮಿಸುವ ಕೃಷಿ ಚಾವಡಿ ರೈತರತ್ನ. ಎತ್ತು ಹೊಗೆ ಉಗುಳಲ್ಲ, ಟ್ರ್ಯಾಕ್ಟರ್ ಸಗಣಿ ಹಾಕಲ್ಲ, ಪರಿಸರ ಕೆಡಿಸೋಲ್ಲ. ಉಳಿಮೆಯೇ ಇಲ್ಲದ ಸಹಜ ಕೃಷಿಯನ್ನು ನೀವು ಕಂಡಿದ್ದೀರಾ? ನೈಸರ್ಗಿಕ ಕೃಷಿ, ಶೂನ್ಯ ಬಂಡವಾಳ ಕೃಷಿ, ಈ ಬಗ್ಗೆ ತಿಳಿಯಲು ಮರೆಯದೆ ವೀಕ್ಷಿಸಿ ನಿಮ್ಮ ನೆಚ್ಚಿನ ಚಂದನ ವಾಹಿನಿಯಲ್ಲಿ ರೈತರತ್ನ ಹೀರೋಸ್ ಆಫ್

8:15ಕ್ಕೆ ಸರಿಯಾಗಿ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಪಾರ್ಲಿಮೆಂಟ್ ರಿವ್ಯೂ ಕೇಳುವಿರಿ. ಮತ್ತೆ 8:30ಕ್ಕೆ ಸಿರಿಗಂಧ ಕಾರ್ಯಕ್ರಮ ಮುಂದುವರೆಯುವುದು.

ಸಿರಿಗಂಧ ಕಾರ್ಯಕ್ರಮದ ಮುಂದಿನ ಗೀತೆ ಮೂಡಿಬರಲಿದೆ. ರಥಸಪ್ತಮಿ ಚಿತ್ರದಿಂದ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿಯವರು ಈ ಗೀತೆಯನ್ನು ಹಾಡಿದ್ದಾರೆ. ಜಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ಉಪೇಂದ್ರ ಕುಮಾರ್ ಅವರ ಸಂಗೀತ ನಿರ್ದೇಶನ.

ಕಪ್ಪು ಕತ್ತಲೆಯು ಮುತ್ತಿರಲು, ವೀರ ಕಾವಲುಗಾರ ಭೋಜನಕ್ಕೆ ನಡೆದಿರಲು, ಸಿಹಿ ನೀರ ತರಲೆಂದು ಅವನ ಸತಿ ಬಂದಿರಲು, ಕಳ್ಳಗಂಡಿಯ ಹಿಂದೆ ಪಿಸುಮಾತ ಕೇಳಿದಳು, ಆಲಿಸಿದಳು, ಎಣುಕಿದಳು, ವೈರಿಪಡೆ ಕೋಟೆಯತ್ತ ಬರುವುದನ್ನು ಕಂಡಳು.

ಇದುವರೆಗೆ ಸಿರಿಗಂಧ ಕಾರ್ಯಕ್ರಮದಲ್ಲಿ ಕನ್ನಡ ಚಿತ್ರಗೀತೆಗಳನ್ನು ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಪ್ರಸಾರವಾಯಿತು. ಎಂಟು ಗಂಟೆ 8:45 ಸರಿಯಾಗಿ ಹಿಂದಿ ನಂತರ ಇಂಗ್ಲಿಷ್ನಲ್ಲಿ ವಾರ್ತಾ ಸಂಚಿಕೆ ಕೇಳುವಿರಿ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.

0: Sub Himalayan West Bengal and Sikkim till tomorrow. In POJK, situation worsens overnight as security forces open fire on protesters refusing to disperse. That is all in the news at 9. Good night.
1: ಆಕಾಶವಾಣಿ ಬೆಂಗಳೂರು, ಸಮಯ 9:15. ನಮ್ಮ ಮುಂದಿನ ಕಾರ್ಯಕ್ರಮ ಭಾವಗೀತೆಗಳು. ಕೆವಿ ಮುರುಗೇಶ್ ಅವರು ಹಾಡಿರುವ ಭಾವಗೀತೆಗಳನ್ನು ಕೇಳೋಣ. ಮೊದಲಿಗೆ ಜಿಎಸ್ ಶಿವರುದ್ರಪ್ಪನವರ ರಚನೆ ಪ್ರೀತಿ ಇಲ್ಲದ ಮೇಲೆ.

0: ಇದುವರೆಗೆ ಕೆವಿ ಮುರುಗೇಶ್ ಅವರು ಹಾಡಿರುವ ಭಾವಗೀತೆಗಳನ್ನು ಕೇಳಿದಿರಿ. ಈಗ ಕೇಳಿ ಜನಪದ ವೈವಿಧ್ಯ ಸಂಪ್ರದಾಯ ಹಾಡುಗಳ ಯುವ ಜನಪದ ಕಲಾವಿದೆ ಸಂಗೀತ ಸಂಗಯ್ಯ ಹಿರೇಮಠ್ ಅವರೊಡನೆ ಮಾತುಕತೆ. ಪ್ರಸ್ತುತಿ ತಿಮ್ಮಪ್ಪ ಹೆಚ್ ಗೌಡ, ಸಹಕಾರ ರಾಜಲಕ್ಷ್ಮೀ ರಾಜೀವ್.
1: ಆಕಾಶವಾಣಿ ಜನಪದ ವೈವಿಧ್ಯ

0: ಕೇಳಿ ಜನಪದ ವೈವಿಧ್ಯ.
1: ಎಲ್ಲ ಆತ್ಮೀಯ ಕೇಳುಗರಿಗೆ ಆಕಾಶವಾಣಿ ಬೆಂಗಳೂರಿಗೆ ಸ್ವಾಗತ. ಕೇಳುಗರೇ, ಇವತ್ತು ನಾವು ಒಬ್ಬ ಜನಪದ ಕಲಾವಿದರನ್ನ ಪರಿಚಯ ಮಾಡಿಕೊಡ್ತಾ ಇದ್ದೇವೆ. ಈ ಜನಪದ ಹಾಡುಗಳು ನಮ್ಮನ್ನ ಮನಸೊರೆಗೊಳ್ತವೆ. ಅಲ್ಲಲ್ಲಿ ನಾವು ಜನಪದ ಹಾಡುಗಳನ್ನ ಕೇಳ್ತಿರ್ತೇವೆ, ಆ ಪ್ರದೇಶಕ್ಕೆ ಅನುಗುಣವಾಗಿ ನಮಗೆ ಅವು ತೀರ ಹತ್ತಿರ ಆಗ್ತವೆ. ಹಾಗಾಗಿ ನಾವು ಇವತ್ತು ಯಾವುದೇ ಜನಪದ ಕಲೆ ಕೇಳಿದ್ರೂ ಅದಕ್ಕೆ ಮನಸೊಲ್ತೇವೆ, ಮನಸೊರೆಗೊಳ್ತೇವೆ. ಆ ಹಾಡು ಎಲ್ಲೋ ಒಂದು ದಿನ ಕೇಳಿದ ಹಾಡಿರ್ಬೋದು, ಅದನ್ನು ನಾವು ಅನೇಕ ದಿನಗಳವರೆಗೆ ನೆನಪಿನಲ್ಲಿ ಕೊಳ್ತೇವೆ. ಏ, ನಮಗೂ ಕೂಡ ಇಂಥ ಹಾಡುಗಳು ಎಲ್ಲ ಸಂದರ್ಭದಲ್ಲಿ ಎಲ್ಲ ಸಂತೋಷ ಭರಿತ ದಿನಗಳಲ್ಲಿ ಕೇಳುವಂತಾಗಬೇಕು ಅಂತ ಎಲ್ಲರೂ ನಿರೀಕ್ಷೆ ಪಟ್ಟುಕೊಂಡಿರ್ತವೆ. ಹಾಗಾಗಿ ಅಂತ ಒಬ್ಬ ಅಪರೂಪದ ಜನಪದ ಹಾಡುಗಾರರನ್ನ, ಜನಪದ ಕಲೆಯನ್ನ ರೂಢಿಸಿಕೊಂಡವರನ್ನ ನಾವಿವತ್ತು ನಿಮಗೆ ಪರಿಚಯ ಮಾಡಿಕೊಡ್ತಾ ಇದ್ದೇವೆ. ನಮಸ್ಕಾರ ಸಂಗೀತ ಸಂಗಯ್ಯ ಹಿರೇಮಠ ಅವರೇ.
2: ನಮಸ್ಕಾರ ಸರ್.
1: ತಾವು ಯಾವ ಊರಿಂದ ಬಂದಿರಿ, ತಮ್ಮ ಒಂದು ಸ್ವಲ್ಪ ಪರಿಚಯ ಹೇಳಿ.
2: ಸರ್, ನಾನು ಸಂಗೀತ ಸಂಗಯ್ಯ ಹಿರೇಮಠ ಅಂತ. ನಾವು ಬಾಗಲಕೋಟೆಯಿಂದ ಬಂದಿದ್ದೀವಿ. ಇಲ್ಲಿ ಕೆಲಸದ ಮೇರೆಗೆ ಅಂತ ಬ್ಯಾಂಗ್ಳೂರಲ್ಲಿ ಇರೋದು.
1: ತುಂಬಾ ಸಂತೋಷ ಸಂಗೀತ ಅವರೇ. ನೀವು ಜನಪದ ಕಲೆಯನ್ನ ಈಗ ತಾವು ಮೈಗೂಡಿಸ್ಕೊಂಡಿದ್ದೀರಿ, ಯಾವಾಗಿಂದ ತಾವು ಜಾನಪದ ಕಲೆಯನ್ನ ಕಲ್ತ್ಕೊಂಡ್ರಿ, ಮತ್ತೆ ತಮ್ಮ ಈ ಒಂದು ಜಾನಪದ ಕಲೆಗಳನ್ನ ಕಲ್ತ್ಕೊಳ್ಳಕ್ಕೆ ಯಾರು ಪ್ರೇರಣೆ ಆದ್ರು, ಸ್ವಲ್ಪ ಈ ಬಗ್ಗೆ ಹೇಳಿ.
2: ಸರ್, ಇದನ್ನ ನಾನು ಹೇಳಲೇಬೇಕು. ನಮ್ಮ ಅಜ್ಜಿಯವರು ನಾನು ಚಿಕ್ಕಂದಿದ್ದಾಗಿಂದಲೂ ಜಾನಪದ ಹಾಡುಗಳನ್ನ ಬಹಳ ಚೆನ್ನಾಗಿ ಹಾಡ್ತಾ ಇದ್ರು ಸರ್. ನಾನು ಚಿಕ್ಕವಳಿದ್ದಾಗಿಂದಲೂ ಅದನ್ನ ನಾನು ಅವ್ರ ಹಾಡಿದ್ದನ್ನೇ ಗುಣಗುಡ್ತಾ ಇರ್ತಾ ಇದ್ದೆ. ನಾನು ಕಲಿಗೆ ಜೊತೆ ಗೂಡಿಸ್ಕೊಂಡು ಯಾವಾಗ್ಲೂ ಹಾಡ್ತಾನೆ ಇದ್ದೆ. ಹಾಗಾಗಿ ನಮ್ಮ ಅಜ್ಜಿಯವ್ರು ಹಾಡೋದು ಅದು ನಂಗೆ ಬಳುವಳಿಯಾಗಿ ಬಂದಿದೆ ಸರ್. ಅವ್ರ ನಮ್ಮ ಅಜ್ಜಿನೇ ನನಗೆ ಪ್ರೇರಣೆ ಸರ್, ಅವರೇ ಸ್ಫೂರ್ತಿ ನನಗೆ.
1: ಅಂದ್ರೆ ತಾವು ಅಜ್ಜಿಯಿಂದ ಹಾಡುಗಳನ್ನ ಕಲ್ತಿರಿ, ತಮ್ಮ ಅಜ್ಜಿ ತಮ್ಮ ಪ್ರೀತಿ ಅಜ್ಜಿ ಅಂತ ಹೇಳಬಹುದು. ಈಗ ತಮ್ಮ ಅಜ್ಜಿ ಅವರು ತಮಗೆ ಎಲ್ಲ ಸಂದರ್ಭದಲ್ಲಿ ಹೇಳುವಂತ ಹಾಡನ್ನು ಕೂಡ ಕಲ್ಸಿಕೊಟ್ಟಿರ್ಬೋದಲ್ಲ. ಅದು ಮಗು ತೊಟ್ಟಿಲು ಹಾಕುವ ಸಂದರ್ಭದಲ್ಲಿ, ಅಥವಾ ಈಗ ಒಂದು ಮದುವೆಯ ಸಮಾರಂಭದಲ್ಲಿ, ಅಥವಾ ಯಾವುದೋ ಒಂದು ಶುಭ ಸಮಾರಂಭದಲ್ಲಿ, ಬೇರೆ ಬೇರೆ ಸಂದರ್ಭಕ್ಕೆ ತಕ್ಕಂತ ಹಾಡುಗಳನ್ನ ನಿಮ್ಗೆ ನಿಮ್ಮ ಅಜ್ಜಿಯವರಿಂದ ನೀವು ಕಲ್ತೀರಿ?
2: ಹೌದು ಸರ್. ಆಕ್ಚುಲಿ ಅವರು ನನ್ಗೆ ಕಲ್ಸಿದ್ದು ಅಂತಲ್ಲ, ಅವ್ರು ಹಾಡ್ತಾ ಇದ್ರು, ಅದು ನನ್ಗೆ ಇಷ್ಟಪಟ್ಟು ನಾನು ನಾನೇ ಕಲ್ತಿರೋದು ಸರ್. ಅವ್ರು ಹಾಡೋದನ್ನ ನೋಡಿ ನೋಡಿ ನಾನು ಅದನ್ನೇ ರೂಢಿಸ್ಕೊಂಡಿದ್ದೀನಿ ಸರ್.
1: ಈಗ ಸದ್ಯ ಸಂಗೀತ ಅವರು ತಾವು ಏನು ಓದಿದ್ರಿ, ಮತ್ತೆ ಏನು ಉದ್ಯೋಗ ಮಾಡಿದ್ರಿ, ಅದ್ರ ಬಗ್ಗೆ ಸ್ವಲ್ಪ ಹೇಳಿ.
2: ಸರ್, ನಾನು ಆಪ್ಷನಲ್ ಇಂಗ್ಲಿಷ್ ಅಲ್ಲಿ MA BEd ಮಾಡಿದ್ದೀನಿ ಸರ್. 2 ವರ್ಷ PUC ಕಾಲೇಜ್ ಅಲ್ಲಿ ಇಂಗ್ಲಿಷ್ ಲೆಕ್ಚರರ್ ಆಗಿ ವರ್ಕ್ ಮಾಡಿದ್ದೀನಿ, ಮತ್ತೆ 5 ವರ್ಷ ನಾನು CBSE ಹೈಸ್ಕೂಲ್ ಅಲ್ಲಿ ಮಾಡಿದ್ದೀನಿ ಸರ್. ಇವಾಗ ನನ್ಗೆ 2 ಚಿಕ್ಕ ಮಕ್ಕಳಿದೆ, ಹಾಗಾಗಿ ನಾನು ಇವಾಗ ಸ್ವಲ್ಪ ಒಂದಿಷ್ಟು ಮಟ್ಟಿಗೆ ಬ್ರೇಕ್ ತಗೊಂಡಿದ್ದೀನಿ.
1: ತುಂಬಾ ಸಂತೋಷ ಸಂಗೀತ ಸಂಗಯ್ಯ ಹಿರೇಮಠ ಅವರೇ. ಈಗ ನಮ್ಮ ಕೇಳುಗರಿಗೆ ತಮ್ಮ ಜನಪದ ಕಲೆ, ತಮ್ಮ ಅಜ್ಜಿಯಿಂದ ಕಲ್ತಂತಹ ಒಂದು ನಿಮಗೆ ಪ್ರೀತಿಯವಾದ ಒಂದು ಜಾನಪದ ಹಾಡನ್ನ ಪ್ರಸ್ತುತಪಡಿಸಿ ನಮ್ಮ ಕೇಳುಗರಿಗೆ.
2: ಆಯ್ತು ಸರ್. ನಾನು ಹೀಗೆ ಸೋಬಾಣಿ ಪದ, ಜೋಗುಳ ಪದ, ಬೀಸುವ ಕಲ್ಲಿನ ಪದ, ಹೀಗೆ ಮುಂತಾದ ಒಂದು ಜನಪದ ಹಾಡುಗಳನ್ನ ಹಾಡ್ತೀನಿ ಸರ್. ಅದರಲ್ಲಿ ಇವಾಗ ನಾನು ಈ ಸೋಬಾಣಿ ಪದವನ್ನ ಹಾಡೋದಕ್ಕೆ ಇಷ್ಟಪಡ್ತೀನಿ ಸರ್.

ಸಂಪ್ರದಾಯದ ಹಾಡುಗಳ ಯುವ ಜನಪದ ಕಲಾವಿದೆ ಶ್ರೀಮತಿ ಸಂಗೀತಾ ಸಂಗಯ್ಯ ಹಿರೇಮಠ್ ಅವರೊಡನೆ ಮಾತುಕತೆ. ಪ್ರಸ್ತುತಿ

0: ತುಂಬಾ ಸಂತೋಷ. ಸಂಗೀತ ಸಂಗಯ್ಯ ಹಿರಿಮಠ ಅವರೇ, ಅಪರೂಪದ ಜನಪದ ಕಲೆಗಳಲ್ಲಿ ಒಂದಾದ ಸೋಬಾನೆ ಹಾಡನ್ನ ನಮ್ಮ ಕೇಳುಗರಿಗೆ ನೀವು ಹಾಡಿದ್ರಿ, ತುಂಬಾ ಸಂತೋಷ. ಇನ್ನೂ ಅನೇಕ ಹಾಡುಗಳನ್ನ ತಾವು ಸಂದರ್ಭಕ್ಕೆ ತಕ್ಕ ಹಾಗೆ ತಾವು ಹೇಳ್ತಾ ಇದ್ದೀರಿ.
1: ಸಂಗೀತ ಮೇಡಮ್ ಅವರು ಹೇಳಿದ್ರು ಸೋಬಾನೆ ಬಗ್ಗೆ. ಆ ಸೋಬಾನೆ ನಮ್ಮ ನಾಡಿನ ಸಂಸ್ಕೃತಿ, ಪರಂಪರೆ ಮತ್ತು ಜನಜೀವನದ ಪ್ರತಿಬಿಂಬವೇ ಜನಪದ. ಈ ಜನಪದ ಸಂಪ್ರದಾಯ ಹಾಡುಗಳು ಕೇಳೋದಕ್ಕೆ ತುಂಬಾ ಇಂಪಾಗಿರುತ್ತೆ. ಇವು ಕೇವಲ ಹಾಡುಗಳಲ್ಲ, ನಮ್ಮ ಪೂರ್ವಜರ ಬದುಕು, ಭಾವನೆಗಳು ಮತ್ತು ಮೌಲ್ಯಗಳನ್ನು ಮುಂದಿನ ಪೀಳಿಗೆಗೆ ತಲುಪಿಸುವ ಅಮೂಲ್ಯ ಪರಂಪರೆಯಾಗಿದೆ. ಈ ಅಮೂಲ್ಯ ಪರಂಪರೆಯನ್ನು ಇಂದು ನಮ್ಮ ಸಂಗೀತ ಸಂಗಯ್ಯ ಅವರು ತುಂಬಾ ಸುಂದರವಾಗಿ ಹಾಡುಗಳನ್ನ ವರ್ಣನೆ ಮಾಡಿ ಹಾಡಿದ್ದಾರೆ. ಇನ್ನ ಮುಂದೆ ಹೇಳೋದಾದ್ರೆ, ಸಂಗೀತಾ ಮೇಡಮ್ ಅವರೇ, ನೀವು ಇವಾಗ ಸೋಬಾನೆ ಹೇಳಿದೆ, ಅದೇ ಬೇರೆ ರೀತಿ ಪ್ರಕಾರದಲ್ಲಿ, ಅಂದ್ರೆ ತೊಟ್ಟಿಲು ತೂಗುವಾಗ ಅಥವಾ ನಾಮಕರಣ ಅಂತ ಹೇಳ್ತಾರೆ, ಆ ಸಂದರ್ಭದಲ್ಲಿ ಯಾವ ರೀತಿ ಹಾಡುಗಳನ್ನ ಹಾಡ್ತೀರಾ ಸ್ವಲ್ಪ ಹೇಳಿ.
2: ಹಾ, ಹಾಡ್ತೀನಿ ಮ್ಯಾಮ್. ಮಗುವನ್ನ ತೊಟ್ಟಿಲು ತೂಗುವಾಗ ಅಥವಾ ನಾಮಕರಣ ಸಂದರ್ಭದಲ್ಲಿ ಹಾಡುವಂತ ಹಾಡನ್ನ ನಾನು ಇವಾಗ ಹೇಳ್ತೀನಿ.

0: ದೋಣಿಯಲ್ಲಿ. ಒಂದ್ ವೇಳೆ ಈ ಸಮಯದಲ್ಲಿ ಏನಾದ್ರೂ ಇಲ್ಲಿ ಮಕ್ಳು ಇದ್ರೆ ಹಾಗೆ ಮಲಗ್ ಬಿಡ್ತಾರೆ. ಅಷ್ಟು ಚೆನ್ನಾಗಿ ಹೇಳಿದ್ದೀರಾ ಮೇಡಮ್ ನೀವು. ಇದು ಇವಾಗ ತೊಟ್ಟಿಲ್ ತೂಗೋದು, ಆಮೇಲೆ ಮದ್ವೆಗಳಲ್ಲಿ ಅಥವಾ ಹಸೆ ಮನೆಯಲ್ಲಿ ಕುತ್ಕೊಂಡಾಗ ಆ ತರ ಹಾಡುಗಳು ಏನಾದ್ರೂ ಹೇಳ್ತೀರಾ?
1: ಹೇಳ್ತೀನಿ ಮ್ಯಾಮ್. ಇದು ಮದ್ವೆಯಾಗಿ ಹೆಣ್ಮಗಳು ಗಂಡನ ಮನೆಗೆ ಹೋಗ್ಬೇಕಾದ್ರೆ ಹಾಡುವಂತ ಹಾಡು. ಹೆಣ್ಣು

0: ಅವರನ್ನು ಬಿಟ್ಟು ಗಂಡನ ಮನೆಗೆ ಹೋಗ್ಬೇಕಾದ್ರೆ ಮಗಳು ಯಾವ ರೀತಿ ತನ್ನ ನೋವನ್ನ ತವರಿಗೆ ಇದು ಮಾಡ್ತಾಳೆ ಅನ್ನೋದನ್ನ ತುಂಬಾ ವರ್ಣನೀಯವಾಗಿ ವರ್ಣಿಸಿದ್ದೀರಾ. ಇದಲ್ದೆ ಮತ್ತೆ ಇನ್ನು ಯಾವ ಹಾಡುಗಳನ್ನ ಹಾಡ್ತೀರಾ ಮೇಡಮ್ ತಾವು?
1: ನಾನು ಬೀಸುವ ಕಲ್ಲಿನ ಪದ ಈ ತರ ಇನ್ನೂ ಹಲವಾರು ಹಾಡುಗಳನ್ನ ಹಾಡ್ತೀನಿ ಮ್ಯಾಮ್. ಬೀಸುವ ಕಲ್ಲು, ಈ ಮದುವೆ ಸಂದರ್ಭದಲ್ಲಿ ಹಾಡುವಂತ ಹಾಡು, ಎಲ್ಲಾ ಜನಪದ ಗೀತೆಗಳನ್ನ ನಾನು ಹಾಡ್ತೀನಿ ಮ್ಯಾಮ್.
0: ಅಂದ್ರೆ ನೀವು ಎಲ್ಲಾದ್ರೂ ಬೇರೆ ಕಡೆ ಎಲ್ಲಾದ್ರೂ ಈ ತರ ಕಾರ್ಯಕ್ರಮಗಳನ್ನೆಲ್ಲಾದ್ರೂ ಕೊಟ್ಟಿದ್ದೀರಾ?
1: ಹೌದು ಮೇಡಮ್, ನಾನು ಧಾರವಾಡದಲ್ಲಿ ಎಜುಕೇಶನ್ ಮಾಡ್ತಾ ಇರ್ಬೇಕಾದ್ರೆ, ನಾನು ಡಿಗ್ರಿಯಲ್ಲಿ ಮತ್ತು ಡಬಲ್ ಡಿಗ್ರಿ ಓದ್ತಾ ಇರ್ಬೇಕಾದ್ರೆ ಪಿ ಜಿ ಮಾಡುವಾಗ ಇದೇ ಆಕಾಶವಾಣಿ AIR ಅಲ್ಲಿ ಹೋಗಿ ಹಾಡುಗಳನ್ನ ಹೇಳ್ತಾ ಇದ್ದೆ. ಮತ್ತೆ ಫಂಕ್ಷನ್ಗಳಲ್ಲಿ ಅಲ್ಲಿ ಕೂಡ ಹಾಡುಗಳನ್ನ ಹಾಡಿದ್ದೀನಿ. ಮತ್ತೆ ನಮ್ಮೂರಲ್ಲೆಲ್ಲ ಇವಾಗ ಏನು ಪೂಜೆ ಪುನಸ್ಕಾರಗಳು
0: ತಮ್ಮೂರಲ್ಲಿ ಕೂಡ
1: ಏನು ಅಕೇಜನ್ಸ್ ಫಂಕ್ಷನ್ಸ್ ಎಲ್ಲ ಇರುತ್ತಲ್ಲ, ಈ ಸಂದರ್ಭಗಳು
0: ಸಮಾರಂಭಗಳಲ್ಲಿ
1: ನಾನು ಎಲ್ಲಾ ತರಹದ ಹಾಡುಗಳನ್ನ ಹಾಡ್ತಾ ಇರ್ತೀನಿ ಮೇಡಮ್.
0: ತುಂಬಾ ಖುಷಿ,
1: ನನ್ಗೆ ತುಂಬಾ ಖುಷಿ ಮ್ಯಾಮ್. ನನ್ಗೆ ಇಷ್ಟಪಟ್ಟು ಹಾಡ್ತೀನಿ ನಾನು. ನನ್ಗೆ ಈ ತರ ಈ ಫೋಕ್ ಆ ಒಂದು ಜನಪದ ನನ್ಗೆ, ನಾನು ಅದನ್ನು ಎಕ್ಸ್ಪೀರಿಯನ್ಸ್ ಮಾಡ್ತಾ ಅನುಭವಿಸುತ್ತಾ ಖುಷಿ ಪಡ್ತಾ ಹಾಡ್ತೀನಿ.
0: ಅಂದ್ರೆ ಇವಾಗ ನೀವು ಇಷ್ಟೆಲ್ಲ ಖುಷಿ ಪಟ್ಟ ಹಾಡ್ತೀನಿ ಅಂತ ಹೇಳಿದ್ರಿ, ಆಮೇಲೆ ಇಷ್ಟೆಲ್ಲ ಕಲ್ತ್ಕೊಂಡಿದ್ದೀರಾ, ಈಗಿನ ಪೀಳಿಗೆಗೆ ಅಂದ್ರೆ ಮುಂದೆ ಬರುವಂತ ಪೀಳಿಗೆಗೆ ನೀವು ಯಾವ ರೀತಿ ಹೇಳ್ಬೋದು ಈ ಜನಪದ ಬಗ್ಗೆ? ಉಳಿಬೇಕು,
1: ಸಂಪ್ರದಾಯವನ್ನ, ನಮ್ಮ ಸಂಪ್ರದಾಯವನ್ನ ನಾವು ಕಾಪಾಡೋದು ಪ್ರತಿಯೊಬ್ಬರ ಕರ್ತವ್ಯವಾಗಿದೆ ಮ್ಯಾಮ್. ಇದನ್ನ ಅಳಿಸಿ ಹೋಗ್ಲಿಕ್ಕೆ ಬಿಡಬಾರ್ದು. ಇದು ನಮ್ಮ ಜನಜೀವನ ಮ್ಯಾಮ್. ಜನಪದ ಅಂತಂದ್ರೆ ನಮ್ಮ ಬಾಯಲ್ಲಿರುವ

0: ಅಂತ ಮಾತಿನ ಮಾತುಗಳಿಂದ ಬರುವಂತದ್ದ ಹಾಡು ಎಲ್ಲ ನಮ್ಮ ಅನುಭವಕ್ಕೆ ಬರುವಂತದ್ದು. ಅದು ಅದನ್ನ ನಾವು ಉಳಿಸ್ಕೊಂಡು ಹೋಗ್ಬೇಕು, ನಮ್ಮ ಮುಂದ್ ಬರು ಪೀಳಿಗೆ ಕೂಡ ಅದನ್ನೆಲ್ಲ ಮೈಗೂಡಿಸ್ಕೊಳ್ಬೇಕು ಅನ್ನೋದೇ ನನ್ನ ಆಸೆ. ಒಂದು
1: ತುಂಬಾ ಖುಷಿ ಆಗುತ್ತೆ ನಿಮ್ ಮಾತುಗಳನ್ನು ಕೇಳಿ. ಇನ್ನೂ ಒಂದು ಹಾಡು ಯಾವ್ದಾದ್ರು ನಿಮಗೆ ತುಂಬಾ ಹತ್ರದ ಇರುವಂತ ಹಾಡು ಹಾಡಿ ನೋಡೋಣ.
0: ಹಾಡ್ತೀನಿ ಮ್ಯಾಮ್.

0: ಥ್ಯಾಂಕ್ ಯು ಮ್ಯಾಮ್.
1: ಸಂಗೀತಾ ಹಿರೇಮಠ್ ಅವರೇ, ನೀವು ಅನೇಕ ವರ್ಷಗಳಿಂದ ಹತ್ತಾರು ಜನಪದ ಹಾಡುಗಳನ್ನು ಹೇಳ್ತಾ ಬರ್ತಾ ಇದ್ದೀರಿ ಅಂತ ತಾವು ಹಾಡ್ತಿರುವ ಹಾಡುಗಳನ್ನು ಕೇಳೇ ನಮಗನ್ನಿಸ್ತದೆ, ತುಂಬ ಸಂತೋಷ. ಅನೇಕ ಕಾರ್ಯಕ್ರಮಗಳಲ್ಲಿ ಸಮಾರಂಭಗಳಲ್ಲಿ ತಾವು ಅಲ್ಲಲ್ಲಿ ಹೋಗಿ ಹಾಡ್ತಾನೆ ಇರ್ತೀರಿ. ಈಗ ತಾವು ಕಾಲೇಜಲ್ಲೂ ಕೂಡ ಹಾಡ್ತಿರ್ಬೋದು, ತಮ್ಮ ಶಾಲೆಗಳಲ್ಲೂ ಕೂಡ ಹಾಡಿರ್ಬೋದು, ಅಥವಾ ಇನ್ನೇ ಯಾವುದೋ ಒಂದು ಇಂಜಿನಿಯರಿಂಗ್ ಕಾಲೇಜಲ್ಲಿ ಅಲ್ಲೂ ಕೂಡ ತಾವು ಹೋಗಿ ಹಾಡಿರ್ಬೋದು. ತಮ್ಮ ಅನುಭವ ಕೂಡ ಅಗದಿ ಖುಷಿಯಾಗಿರ್ತದೆ. ಅನೇಕ ಜನರು ಇವತ್ತು ಏ ನೀವು ಕೂಡ ಈ ಥರ ಜನಪದ ಹಾಡನ್ನು ಹಾಡ್ತಿರಲ್ಲ, ತುಂಬ ಖುಷಿಯಾಗ್ತದೆ ಅಂತ ಅವ್ರು ಹೇಳ್ತಾರೆ, ಅಭಿಪ್ರಾಯ ಕೂಡ ವ್ಯಕ್ತಪಡಿಸ್ತಾರೆ. ಅಂಥ ಸಂದರ್ಭ ತಮಗೆ ಯಾವಾಗ ಬಂತು? ಯಾರು ಹೇಳಿದ್ರೆ ತಮಗೆ ಹಂಗೆ ಹೇಳಿದಿದ್ರೆ ಅಲ್ಲಿ ತಾವು ಯಾವ ಹಾಡನ್ನು ಅವರು ಹೇಳಕ್ಕೆ ಒತ್ತಾಯ ಮಾಡಿದ್ರು ಹೇಳಿ ನೋಡೋಣ.
2: ಹೌದು ಸರ್, ಅಂಥ ಸಂದರ್ಭಗಳು ಹಲವಾರು ಬಂದಿದೆ ಸರ್. ನಾನು ಸ್ಕೂಲಲ್ಲಿ ವರ್ಕ್ ಮಾಡ್ತಾ ಇರಬೇಕಾದ್ರೆ, ಕಾಲೇಜಲ್ಲಿ ವರ್ಕ್ ಮಾಡ್ತಾ ಇರಬೇಕಾದ್ರೆ, ನಮ್ಮ ಸ್ಟೂಡೆಂಟ್ಸ್ ಎಲ್ಲ ನನ್ನ ಕ್ಲಾಸಿಗೆ ಎಂಟ್ರಿ ಆದ ತಕ್ಷಣನೇ ಫುಲ್ ಜೋಶಿಂದ ಹೇಳೋರು ಸರ್, ಹೇಳೋರು ಹಾಡೋರ್ಗೂ ಬಿಡ್ತಾ ಇರಲಿಲ್ಲ. ಮತ್ತು ಶಾಲೆಯಲ್ಲಿ ಎಲ್ಲ ಒಂದು ಸಮಾರಂಭಕ್ಕೆ ಸಂಬಂಧಪಟ್ಟಂತೆ ನಾನು ಹಾಡುಗಳನ್ನ ಹಾಡ್ತಾ ಇದ್ದೆ. ಹಾಗಾಗಿ ಇಂಥ ಒಂದು ಸಂದರ್ಭಗಳು ಬಹಳಷ್ಟು ಬಂದಿದೆ ಸರ್. ನಾನು ಖುಷಿ ಪಡ್ತಾನೆ ಹಾಡ್ತೀನಿ, ನಂಗೆ ಖುಷಿ ಇದು.
1: ಅಂತ ಯಾವುದು ಒಂದು ಸಮಾರಂಭದಲ್ಲಿ ನೀವು ಇಷ್ಟಪಟ್ಟು ಅವರಿಗೆ ಇಷ್ಟಪಡಂಗ ಹೇಳಿದಂತ ಹಾಡನ್ನ, ಜಾನಪದ ಹಾಡನ್ನ ಯಾವುದು ಹೇಳಿದ್ರಾಯಿತು ಅದನ್ನ ನೆನಪು ಮಾಡ್ಕೊಂಡು ಇಲ್ಲಿ ಹೇಳ್ತೀರಾ?
2: ಹೌದು ಸರ್, ಹೇಳ್ತೀನಿ. ನಾನು 10th ಬೀಳ್ಕೊಡುಗೆ ಸಮಾರಂಭದಲ್ಲಿ, ನಮ್ಮ 10th ಬ್ಯಾಚ್, ಆ ಬ್ಯಾಚ್ ನನಗೆ ತುಂಬಾ ಇಷ್ಟವಾದಂತ ಬ್ಯಾಚ್ ಸರ್. ಅಲ್ಲಿ ನನ್ನ ಸ್ಟೂಡೆಂಟ್ಸ್ ಎಲ್ಲ ರಿಕ್ವೆಸ್ಟ್ ಮಾಡ್ಕೊಂಡಾಗ ನಾನು ನನ್ನ ಭಾವನಾತ್ಮಕವಾಗಿ ನಾನು ಓನ್ ಆಗಿ ನಾನೇ ಒಂದು ಹಾಡನ್ನ ಸ್ವಂತಿಕೆಯಿಂದ ಹಾಡಿದ್ದು ಸರ್. ಅದು ಎಲ್ಲ ಮಕ್ಕಳು ಕೂಡ ಕಣ್ಣಲ್ಲಿ ನೀರು ತಂದು, ನನಗೂ ಕೂಡ ಅಷ್ಟೇ ಭಾವನಾತ್ಮಕವಾಗಿ ಬಂದದ್ದು. ನಂಗೆ ಅದು ಹಾಡೋಕೆ ತುಂಬ ಖುಷಿಯಾಗುತ್ತೆ. ಇದೊಂದು ಬೀಳ್ಕೊಡುಗೆ ಸಮಾರಂಭಕ್ಕೆ ಸಂಬಂಧಪಟ್ಟಂತ ಒಂದು ಹಾಡು. ಋಷಿ

0: ಕೊಡುವೆವು ಇದು ನನ್ನ ಸ್ವರಚಿತ ಕವನ ಸರ್.
1: ಜನಪದ ರೀತಿಯಲ್ಲೇ ತಾವು ಇದನ್ನು ಅಳವಡಿಸಿಕೊಂಡಿರಿ, ತುಂಬಾ ಸಂತೋಷ ಸಂಗೀತ ಹಿರೇಮಠ ಅವರೇ. ಇನ್ನೂ ಕೂಡ ಅನೇಕ ಹಾಡುಗಳು ತಮ್ಮ ಹೃದಯದಲ್ಲಿವೆ, ಅವನ್ನು ಕೂಡ ನಮ್ಮ ಮುಂಬರುವ ದಿನಗಳಲ್ಲಿ ನಮ್ಮ ಬೆಂಗಳೂರು ಆಕಾಶವಾಣಿಯ ಪ್ರೀತಿಯ ಕೇಳುಗರಿಗೂ ಕೂಡ ಪರಿಚಯ ಮಾಡಿಕೊಳ್ಬಹುದು. ಮುಂಬರುವ ದಿನಗಳಲ್ಲಿ ನಿಮ್ಮ ಹಾಡು ನಮ್ಮ ಕೇಳುಗರಿಗೂ ಕೂಡ ಸಿಗುವಂತಾಗಲಿ ಅಂತ ನಾವು ಆಶಿಸ್ತೇವೆ. ಇಲ್ಲಿವರೆಗೆ ಆಕಾಶವಾಣಿ ಬೆಂಗಳೂರಿಗೆ ಬಂದು ಪ್ರಸ್ತುತ ತಮ್ಮ ಜಾನಪದ ಕಲೆಗಳನ್ನು ಸ್ವಲ್ಪ ಮಟ್ಟಿಗೆ ನಮ್ಮ ಕೇಳುಗರಿಗೆ ತಿಳಿಸ್ಕೊಟ್ಟಿದ್ದಕ್ಕೆ ತಮಗೆ ತುಂಬ ತುಂಬ ಧನ್ಯವಾದಗಳು. ಅನೇಕ ಸಂದರ್ಭಗಳಲ್ಲೂ ಕೂಡ ತಾವು ಅನೇಕ ಹಾಡುಗಳನ್ನು ಹೇಳಬಹುದಾಗಿದೆ, ತುಂಬ ಸಂತೋಷ. ಇನ್ನೊಮ್ಮೆ ಧನ್ಯವಾದಗಳು.
2: ಧನ್ಯವಾದಗಳು.
0: ಧನ್ಯವಾದಗಳು ಮ್ಯಾಮ್. ಧನ್ಯವಾದಗಳು ಸರ್.

ಇದುವರೆಗೆ ಸಂಪ್ರದಾಯದ ಹಾಡುಗಳ ಯುವ ಜನಪದ ಕಲಾವಿದೆ ಶ್ರೀಮತಿ ಸಂಗೀತಾ ಸಂಗಯ್ಯ ಹಿರೇಮಠ್ ಅವರೊಡನೆ ಮಾತುಕತೆ ಕೇಳಿದಿರಿ. ಪ್ರಸ್ತುತಿ ತಿಮ್ಮಪ್ಪ ಎಚ್ ಗೌಡ, ಸಹಕಾರ ರಾಜಲಕ್ಷ್ಮೀ ರಾಜೀವ್.

0: ಇದಾಕೆ.
1: ಜೀವತಂತುವೊಂದು ಮೂರ್ತ ರೂಪ ಪಡೆಯಲು ಸ್ತ್ರೀತ್ವದ ಗರ್ಭಾಶ್ರಯ ಬೇಕು.
0: ನಿನಗೆ ಬೇರೆ ಹೆಸರು ಬೇಕೇ?
1: ತಾಯಿ ಸ್ತ್ರೀ ರೂಪದ ಪರಿಪೂರ್ಣ ಪವಿತ್ರ ಮೂರ್ತಿ.
0: ಸ್ತ್ರೀ ಎಂದರೆ ಅಷ್ಟೇ ಸಾಕೆ.
1: ಆಕೆ ಮೊದಲು ಮಗಳಾಗಿ, ಸಹೋದರಿಯಾಗಿ, ಪತ್ನಿಯಾಗಿ, ಸೊಸೆಯಾಗಿ, ಮತ್ತೆ ತಾಯಿಯಾಗಿ ಇಡೀ ಮನುಕುಲವನ್ನು ಬೆಳಗುವುದರ ಮೂಲಕ ಸಮಾಜವನ್ನು ಬೆಳಗುವಂತಹ ಮಾತೆ.
0: ಮನೆ ಮನೆಯಲ್ಲಿ ದೀಪ ಮೂಡಿಸಿ, ಹೊತ್ತು ಹೊತ್ತಿಗೆ ಅನ್ನ ಉಣಿಸಿ,
1: ಸವಾಲುಗಳನ್ನು ಎದುರಿಸುವ ಸಮಬಲ ಹೊಂದಿರುವ ಶಕ್ತಿಯುಕ್ತಿ ಸ್ವರೂಪಿಣಿ ಈ ಮಾನಿನಿ.
0: ನಿನಗೆ ಬೇರೆ ಹೆಸರು ಬೇಕೆ?
2: ಅಮ್ಮ, ಏನ್ ಮಾಡಿದ್ಯಾ ತಿಂಡಿಗಿವತ್ತು? ಬಾಕ್ಸ್ಗೆ ಏನ್ ಹಾಕ್ತೀಯಾ?
3: ಇಡ್ಲಿ ಬಡೆ ಸಾಂಬಾರ್ ರುಚಿಯಾಗಿ ಮಾಡು.
4: ಅಮ್ಮ, ನನಗಂತೂ ನಿನ್ ಇಡ್ಲಿ ದೋಸೆ ಅವಲಕ್ಕಿ ಉಪ್ಪಿಟ್ಟು ಮಾತ್ರ ಬೇಡ. ನಂಗೆ ಸ್ಪೈಸಿ ಸ್ಪೈಸಿ ಹೊಸ ಹೊಸ ರುಚಿ ಬೇಕು. ಬೇರೆ ಏನಾದ್ರೂ ಬಾಕ್ಸ್ಗೆ ಹಾಕಿದ್ರೆ ನಾನ್ ತಿನ್ನಲ್ಲ ನೋಡು, ನಾನೇ ಆರ್ಡರ್ ಮಾಡ್ಕೊಂಡು ತರ್ಸ್ಕೊಂಡು ತಿಂತೀನಿ.
5: ನೀನ್ ಮಾಡಿದ್ದು ನೀನೇ ತಿನ್ನು.
1: ಈ ಮನೇಲಿ ನಿನಗೊಂದು ಅವಳಿಗೊಂದು ಅಡಿಗೆ ಮಾಡಕ್ಕಾಗಲ್ಲ. ನಾನ್ ಮಾಡೋ ಅಡಿಗೆಯಲ್ಲಿ ನಿಮ್ಮ ಆರೋಗ್ಯ ಕಾಪಾಡೋ ಕಾಳಜಿ ಇರುತ್ತೆ. ನೀವೇನಾದ್ರೂ ತಿಂದೆ ಊಟ ಡಬ್ಬಿ ವಾಪಸ್ ತಂದ್ರೆ ಸುಮ್ನೆ ಇರಲ್ಲ ನೋಡಿ. ಅನ್ನ ಪರಬ್ರಹ್ಮ ಅಂತಾರೆ. ನಾನು ಬೇಳೆಕಾಳು, ತರಕಾರಿ, ಸೊಪ್ಪು, ಸಿರಿಧಾನ್ಯ ಇವೆಲ್ಲಾ ಸೇರಿಸಿ ವಿಧ ವಿಧವಾಗಿ ರುಚಿ ರುಚಿಯಾಗಿ ಮಾಡಿಕೊಟ್ರೆ ತಿನ್ನಲ್ಲ ಅಂತೀರಾ? ನಾವು ಬದುಕಿ ಬಾಳಬೇಕು ಅಂತಂದ್ರೆ ಒಳ್ಳೆ ಆಹಾರ ತಿನ್ಬೇಕು. ತಿನ್ನೋ ಅನ್ನಕ್ಕೆ ಅವಮಾನ ಮಾಡಬೇಡಿ.
6: ಪೌಷ್ಟಿಕವಾದ ಆಹಾರ ಆರೋಗ್ಯಕ್ಕೆ ಹಿತಕರ.

0: ಕಾರ್ಯಕ್ರಮ ಇದೀಗ ಆರಂಭ. ವನಿತಾ ವಿಹಾರ.
1: ಸ್ನೇಹಿತರೆ, ಇವತ್ತಿನ ವನಿತಾ ವಿಹಾರ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ತಾಯಿಯ ಹಾಲು ಮೊದಲ ರಕ್ಷಣೆ ಮೊದಲ ಪೋಷಣೆ. ವಿಶ್ವ ಸ್ತನ್ಯಪಾನ ಸಪ್ತಾಹದ ಸಂದರ್ಭದಲ್ಲಿ ಮಕ್ಕಳ ತಜ್ಞರಾದ ಡಾಕ್ಟರ್ ರಶ್ಮಿ ಪ್ರಶಾಂತ್ ಅವರೊಂದಿಗೆ ಮಾತುಕತೆ. ಮಾತುಕತೆಯಲ್ಲಿ ಜೊತೆಯಾಗಲಿದ್ದಾರೆ ಆಶಾ. ಕೇಳಿ ವಿಶ್ವ ಸ್ತನ್ಯಪಾನ ಸಪ್ತಾಹದ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ.
2: ಎಲ್ರಿಗೂ ನಮಸ್ಕಾರ. ವನಿತಾ ವಿಹಾರ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಿಮ್ಗೆಲ್ರಿಗೂ ತಿಳಿದಿದೆ, ಆಗಸ್ಟ್ 1ರಿಂದ ಆಗಸ್ಟ್ 7ನೇ ತಾರೀಕು ತನಕ ವರ್ಲ್ಡ್ ಬ್ರೆಸ್ಟ್ ಫೀಡಿಂಗ್ ವೀಕ್ ಅನ್ನ ನಾವು ಆಚರಿಸ್ತೀವಿ ಅಂತ. ತಾಯಿಯ ಹಾಲು ಮಗುವಿಗೆ ಮೊದಲ ರಕ್ಷಣೆ ಮೊದಲ ಪೋಷಣೆ, ಈ ವಿಷಯದ ಕುರಿತು ಇವತ್ತು ನಮ್ ಜೊತೆ ವಿಷಯವನ್ನ ಮಾತಾಡೋದಿಕ್ಕೆ ಮಕ್ಕಳ ತಜ್ಞರಾದ ಡಾಕ್ಟರ್ ರಶ್ಮಿ ಪ್ರಶಾಂತ್ ಅವರು ನಮ್ ಜೊತೆ ಇದ್ದಾರೆ. ಡಾಕ್ಟರ್ ರಶ್ಮಿ ಅವರೇ, ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ.
3: ಧನ್ಯವಾದಗಳು ಆಶಾ ಅವರೇ.
2: ಈಗ ವರ್ಲ್ಡ್ ಬ್ರೆಸ್ಟ್ ಫೀಡಿಂಗ್ ವೀಕ್ ಆಗಸ್ಟ್ 1ನೇ ತಾರೀಕಿಂದ 7ನೇ ತಾರೀಕು ತನಕ ಆಚರಿಸ್ತಾ ಇದ್ದಾರಲ್ಲ, ಸೊ ಈ ಸಪ್ತಾಹದ ಮಹತ್ವದ ಬಗ್ಗೆ ನಮ್ಮ ಶ್ರೋತೃಗಳಿಗೆ ತಿಳಿಸ್ಕೊಡ್ತೀರಾ?
3: ನೋಡಿ, ಈ ಸ್ತನ್ಯಪಾನ ಅನ್ನೋದು ಏನು ಅಂತಂದ್ರೆ, ತಾಯಿಯ ಮೂಲಕ ಮಗುವಿಗೆ ಕೊಡ್ತಾ ಇರ ಮೊದಲನೇ ಒಂದು ಬಹುಮಾನ, ಗಿಫ್ಟ್, ಅದರ ಆರೋಗ್ಯಕ್ಕೆ ಕೊಡುವಂತ ಬಹುಮಾನ. ಸೊ ಎಲ್ಲರೂ ಇದರ ಮಹತ್ವವನ್ನು ವಿಶ್ವದಾದ್ಯಂತ ಅರಿತುಕೊಳ್ಳಕ್ಕೋಸ್ಕರನೇ ಈ ಸ್ತನ್ಯಪಾನ ಸಪ್ತಾಹ ಅಂತ ಹೇಳಿ ಆಗಸ್ಟ್ 1ನೇ ವೀಕ್ ವಿಶ್ವದಾದ್ಯಂತ ಆಚರಿಸಲಾಗುತ್ತದೆ.
2: ಹುಟ್ಟಿದ ಮಗುವಿಗೆ ಮೊದಲ 1 ಗಂಟೆಯೊಳಗಡೆ ತಾಯಿ ಹಾಲ್ ಉಣಿಸ್ಬೇಕು ನಾರ್ಮಲ್ ಡೆಲಿವರಿ ಆದ್ರೆ, ಅಂಡ್ ಸಿಜೇರಿಯನ್ ಆದ್ರೆ ಸ್ವಲ್ಪ ಟೈಮ್ ತಗೋಬಹುದು, 4 ಅವರ್ಸ್ ಒಳಗಡೆ ಕೂಡಿಸ್ಬೇಕು ಅಂತ ಹೇಳ್ತಾರೆ. ಯಾಕೆ ಇದು 1 ಗಂಟೆಯೊಳಗಡೆ ಹಾಲು ಉಣಿಸ್ಬೇಕು ಅನ್ನೋದು ಯಾಕೆ ತುಂಬಾ ಇಂಪಾರ್ಟೆಂಟ್ ಡಾಕ್ಟರ್ ರಶ್ಮಿ ಅವರೇ?
3: ಏನು ಅಂತಂದ್ರೆ, ಈ ಫಸ್ಟ್ ಬರುವಂತ ಹಾಲಿಗೆ ನಾವು ಫಸ್ಟ್ ಈ 3ರಿಂದ 5 ದಿನದವರೆಗೂ ಬರೋ ಹಾಲಿಗೆ ನಾವು ಕೊಲೆಸ್ಟ್ರಾಮ್ ಅಂತ ಕರಿತೀವಿ. ಮಗು ಇದೆಯಲ್ಲ, ಹುಟ್ಟಿದ ತಕ್ಷಣ ತುಂಬಾ ಆಕ್ಟಿವ್ ಆಗಿರುತ್ತೆ, ಸೊ ಅದು ಬೇಗ ಹೊಂದಿಕೊಳ್ಳುತ್ತೆ ಹಾಲು ಕುಡಿಸಬೇಕಾದ್ರೆ. ಅದಕ್ಕೋಸ್ಕರ ಇದನ್ನ ಆದಷ್ಟು ಬೇಗ ನಾವು ಹುಟ್ಟಿದ ತಕ್ಷಣನೇ ಅಂತ ಹೇಳ್ತೀವಿ, ಅಟ್ಲೀಸ್ಟ್ 1 ಗಂಟೆ ಒಳಗೆ, ಮತ್ತೆ ಸಿಜೇರಿಯನ್ ಆದಾಗ 4 ಗಂಟೆ ಒಳಗೆ ಅಂತ ಹೇಳ್ತೀವಿ. ಆದ್ರೂ ಆದಷ್ಟು ಬೇಗ ಡೆಲಿವರಿ ರೂಮ್ ಅಲ್ಲೇ ಓಟಿ ಒಳಗೇನೆ ಮಗುಗೆ ಎದೆಗೆ ಹಾಕೋದು ಬಹಳ ಮುಖ್ಯ. ಇದರಿಂದ ಏನಾಗುತ್ತೆ, ಮಗು ಹಾಲು ಚೀಪಿದ ತಕ್ಷಣ ಒಂದು ಕೊಲೆಸ್ಟ್ರಾಮ್ ಪ್ಲಗ್ ಅಂತ ಇರುತ್ತೆ. ಅದು ಮಗು ಎಷ್ಟು ಜೋರಾಗಿ ಚೀಪುತ್ತೆ ಅಂದ್ರೆ 150 ಸೆಂಟಿಮೀಟರ್ ನೀರಿನ ಪ್ರೆಷರ್ ಅಲ್ಲಿ ಮಗು ಚೀಪುತ್ತೆ. ಅವಾಗ ಆ ಕೊಲೆಸ್ಟ್ರಾಮ್ ಪ್ಲಗ್ ರಿಲೀಸ್ ಆಗಿದ ತಕ್ಷಣನೇ ಹಾಲು ಚಿಮ್ಮುತ್ತೆ. ಇದರಿಂದ ಆಕ್ಸಿಟೋಸಿನ್ ಹಾರ್ಮೋನ್ ಉತ್ಪತ್ತಿ ಆಗುತ್ತೆ. ಈ ಹಾರ್ಮೋನ್ ಇದೆಯಲ್ಲ, ಡೆಲಿವರಿ ಆಗಿದ ತಕ್ಷಣನೇ ಈ ಗರ್ಭಕೋಶ ಏನು ಕಂಟ್ರಾಕ್ಟ್ ಆಗಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಅದರಿಂದ ಏನಾಗುತ್ತೆ, ತಾಯಿಗೆ ಕೂಡ ರಕ್ತಸ್ರಾವ ಕಡಿಮೆ ಆಗಿ ಅವಳಿಗೂ ಕೂಡ ರಕ್ತಹೀನತೆಯಿಂದ ರಕ್ಷಿಸುತ್ತೆ. ಇದರ ಜೊತೆಗೆ ಹೊಂದಾಣಿಕೆಗೆ ಬೋತ್ ಆಕ್ಸಿಟೋಸಿನ್ ಮತ್ತೆ ಪ್ರೊಲಾಕ್ಟಿನ್ ಹಾರ್ಮೋನ್ಗಳು ಉತ್ಪತ್ತಿಯಿಂದ ಹೊಂದಿಕೊಳ್ಳುತ್ತೆ ಮಗು.
2: ಕೆಲವರಿಗೆ ಹಳದಿ ಬಣ್ಣದ ಹಾಲು, ನೀವು ಹೇಳಿದ್ರೆ ಕೊಲೆಸ್ಟ್ರಾಮ್ ಅಂತ, ಅದರ ಬಗ್ಗೆ ಕೆಲವರಿಗೆ ತಪ್ಪು ಕಲ್ಪನೆಗಳಿವೆ. ಸೊ ನಾವು ಯೂಶಲಿ ಹಾಸ್ಪಿಟಲ್ ಗಳಲ್ಲಿ ನೋಡಿದೀವಿ, ಅದನ್ನ ಬಿಸಾಕ್ಬೇಕು ಅಂತ ಹೇಳ್ತಾರೆ, ಅದು ಒಳ್ಳೆ ಹಾಲಲ್ಲ ಅಂತ ಮಾತುಗಳು ಕೇಳ್ಬರುತ್ತೆ. ಅದರ ನಿಜವಾದ ಮಹತ್ವ ಏನು, ನಮ್ ಜನರಿಗೆ ಅದ್ರ ಬಗ್ಗೆ ನಿಜವಾಗ್ಲೂ ತಿಳಿಲೇಬೇಕು ಈಗಿನ ಸಂದರ್ಭದಲ್ಲಿ.
3: ಈ ಕೊಲೆಸ್ಟ್ರಾಮ್ ಅನ್ನೋದು ಲಿಕ್ವಿಡ್ ಗೋಲ್ಡ್ ಅಂತೀವಿ ನಾವು, ಅಂದ್ರೆ ಅದು ಅಷ್ಟು ಪೋಷಕಾಂಶ ತುಂಬಿದ ಹಾಲು. ಇದು ನೀವು ಹೇಳ್ದಂಗೆ ಹಳದಿ ಬಣ್ಣದ್ದಾಗಿರುತ್ತೆ ಮತ್ತೆ ಗಟ್ಟಿಯಾಗಿರುತ್ತೆ. ಇದರಲ್ಲಿ ಅತಿ ಹೆಚ್ಚು ಪೋಷಕಾಂಶಗಳು, ವಿಟಮಿನ್ ಎ ಮತ್ತೆ ಇಮ್ಯುನೋಗ್ಲೋಬ್ಯುಲಿನ್ಸ್ ಏನಂತೀವಿ ಅದು ಹೆಚ್ಚಾಗಿರುತ್ತೆ. ಆದ್ರಿಂದ ರೋಗ ನಿರೋಧಕ ಶಕ್ತಿ ಇದರಲ್ಲಿ ಹೆಚ್ಚಾಗಿದ್ದು ಮಗುವಿಗೆ ವಾಂತಿ ಭೇದಿ ಮತ್ತೆ ಜ್ವರ, ನಿಮೋನಿಯಾ ಮತ್ತೆ ಯಾವುದೇ ಕಾಯಿಲೆಗಳಿಂದ ಮಗುನ ರಕ್ಷಣೆ ಮಾಡುತ್ತೆ. ಜೊತೆಗೆ ಇದರಲ್ಲಿ ವಿಟಮಿನ್ ಎ ಹೆಚ್ಚಾಗಿರೋದ್ರಿಂದ ಹಸಿರು ಬಣ್ಣದ ಕಕ್ಕಸ್ ಏನು ಮಗು ಹೊಟ್ಟೆಯಲ್ಲಿ ಇರುತ್ತಲ್ಲ ಕ್ಲೀನ್ ಆಗಿ ಪಾಸ್ ಆಗುತ್ತೆ. ಅದರಿಂದ ಮಗುವಿಗೆ ಕಾಮಾಲೆ ಜಾಂಡಿಸ್ ಅಂತ ಏನಂತೀವಿ, ಇದರಿಂದ ನಾವು ಮಗುವನ್ನ ರಕ್ಷಿಸಬಹುದು.
2: 6 ತಿಂಗಳ ತನಕ ಚಿಕ್ಕ ಮಗುವಿಗೆ ಬರೀ ತಾಯಿಯ ಹಾಲನ್ನ ಮಾತ್ರ ಕುಡಿಸ್ಬೇಕು ಅಂತ ಹೇಳ್ತಾರೆ, ಬೇರೆ ಏನನ್ನು ಕೊಡಬಾರ್ದು, ಒಂದ್ ತೊಟ್ಟು ನೀರು ಕೊಡಬಾರ್ದು. ಈ ತಾಯಿಯ ಹಾಲೇ ಸಾಕು ಅಂತ ಹೇಳಕ್ಕೆ ಏನಾದ್ರೂ ಒಂದು ರೀಸನ್ ಬೇಕಲ್ವಾ ಡಾಕ್ಟರ್ ರಶ್ಮಿ ಅವರೇ? ಸೊ ಅದಕ್ಕೆ ಏನಾದ್ರೂ ವೈಜ್ಞಾನಿಕ ಕಾರಣಗಳಿದೆಯಾ?
3: ಕೊಲೆಸ್ಟ್ರಾಮ್ ಏನಿದೆಯೋ ಇದು ತುಂಬಾ ಕಡಿಮೆ ಪ್ರಮಾಣದಲ್ಲಿ ಉತ್ಪತ್ತಿ ಆಗುವಂತದ್ದು, ಒಂದ್ 10 ml ಬಂದ್ರೆ ಹೆಚ್ಚು. ಮಗುವಿಗೆ ಹುಟ್ಟಿದಾಗ ಹೊಟ್ಟೆ ಗಾತ್ರ ಇರದೇ ಬರೀ 20 ml ನಷ್ಟು. ಸೊ ತಪ್ಪು ಕಲ್ಪನೆಗಳು ಏನು ಅಂತಂದ್ರೆ, ಇದು ಅಶುದ್ಧ ಹಾಲು, ಇದು ಸಾಕಾಗಲ್ಲ ಅನ್ನೋದೆಲ್ಲ, ಇದು ಎಲ್ಲ ತಪ್ಪು ಕಲ್ಪನೆಗಳು. ಸೊ ಇವನ್ ಈ 10 ml ಹಾಲು ಕೊಟ್ಟರು ಸಹ ಮಗುವಿಗೆ ಹೊಟ್ಟೆ ತುಂಬುತ್ತೆ. ಈ ಮಗುವಿನ ಹೊಟ್ಟೆಯ ಗಾತ್ರ ದಿನ ಹೆಚ್ಚಾಗುತ್ತೆ. ಹುಟ್ಟಿದಾಗ ಬರೀ 20 ml ಅಷ್ಟಿರೋ ಹೊಟ್ಟೆ ಒಂದು ವರ್ಷದಷ್ಟೊತ್ತಿಗೆ 200 ml ಗಾತ್ರ ಅದು ದೊಡ್ಡದಾಗುತ್ತೆ. ಇದು ದಿನ ಆಗುವಂತ ಕ್ರಿಯೆ. ನಮ್ಮಲ್ಲಿ ಏನು ತಪ್ಪು ಭಾವನೆ ಅಂದ್ರೆ, ಸಾಕಾಗಲ್ಲ ಹಾಲು, ಸಾಕಾಗಲ್ಲ ಅಂತ.

0: ಮಾಡ್ತಾರೆ ಅವರು, ಮೇಲಿನ ಹಾಲು ಆಗ್ಲಿ ಸಕ್ಕರೆ ನೀರಾಗ್ಲಿ ಇದನ್ನೆಲ್ಲ ಹಾಕೋ, ಮತ್ತೆ ಹುಟ್ಟಿದ ತಕ್ಷಣ ಇದನ್ನ ಕೊಡೋ ಅಂತ ಒಂದು ರೂಢಿ ಇರುತ್ತೆ. ಸೊ ಇದರಿಂದ ನಾವು ಮಗುವಿಗೆ ಬರೋ ಸಿಗುವ ಮೊದಲನೇ ರಕ್ಷಣೆ ಏನು ಇದನ್ನ ನಾವು ತಪ್ಪಿಸಿದ ಹಾಗೆ ಆಗುತ್ತೆ. ಸೊ ಅದಕ್ಕೋಸ್ಕರ ಇದು ಕಡಿಮೆ ಅಲ್ಲಿದ್ರು ಪರವಾಗಿಲ್ಲ, ಈ ಹೆಚ್ಚು ಪೋಷಕಾಂಶ ಯುಕ್ತ ಈ ಕೊಲೆಸ್ಟ್ರಾಲ್ನ ನೀಡಬೇಕು.
1: ತಾಯಿ ಹಾಲು ಮಗುವಿನ ರೋಗ ನಿರೋಧಕ ಶಕ್ತಿಯನ್ನು ಹೇಗೆ ಹೆಚ್ಚಿಸುತ್ತೆ ಡಾಕ್ಟರ್?
0: ಇದರಲ್ಲಿ ಇಮ್ಯುನೋಗ್ಲೋಬುಲಿನ್ಸ್ ಅಂತ ಏನನ ಹೇಳಿದ್ನಲ್ಲ, ಇದು ಹೇರಳವಾಗಿರುತ್ತೆ, ಮತ್ತೆ ಕರೆಕ್ಟ್ ಆಗಿ ಪ್ರಮಾಣದಲ್ಲಿ ಪ್ರೋಟೀನ್, ಮತ್ತೆ ಕಡಿಮೆ ಸಕ್ಕರೆ, ಮತ್ತೆ ಕಡಿಮೆ ಕೊಬ್ಬು ಇದ್ದು, ಇದು ಮಗುವಿಗೆ ಕೊಲೆಸ್ಟ್ರಾಲ್ ಕುಡಿದ ತಕ್ಷಣ ಏನಾಗುತ್ತೆ, ಬಾಯಿಂದ ಹಿಡಿದು ಜಠರ, ಹೊಟ್ಟೆ, ಕರುಳಿಗೆ, ಮತ್ತೆ ಗುದ್ದದ್ವಾರ ತನಕ ಒಂದು ಲೈನಿಂಗ್ ಫಾರ್ಮ್ ಆಗುತ್ತೆ. ಆ ಲೈನಿಂಗ್ ಇಂದ ಯಾವುದೇ ಒಂದು ವಿಷಕಾರಿ ಸೂಕ್ಷ್ಮಾಣುಗಳು ಮಗುವಿನ ದೇಹದಲ್ಲಿ ಎಂಟರ್ ಆಗದೆ ಇರಂಗೆ ಇದು ತಡೆಯುತ್ತೆ. ಆದ್ದರಿಂದ ನಮ್ಗೆ ಸುಮಾರು ಇದರಿಂದ ಒಂದು 25% ಅಷ್ಟು ರೋಗಗಳು ನಾವು ಹೇಳಿದ್ನಲ್ಲ ಆಗ್ಲೇ ಆ ತರದನ್ನೆಲ್ಲ ನಾವು ತಡೆಗಟ್ಟಬಹುದು.
1: ತಾಯಿ ಹಾಲು ಉಣಿಸೋದ್ರಿಂದ ತಾಯಿ ಆರೋಗ್ಯಕ್ಕೂ ಪ್ರಯೋಜನಗಳಿದಾವೆ ಅಂತ ಡಾಕ್ಟರ್ಸ್ ಹೇಳ್ತಾರೆ. ಸೊ ಅದು ಯಾವ ರೀತಿ ಸಹಾಯಕ ಆಗುತ್ತೆ?
0: ತಾಯಿ ಹಾಲು ಉಣಿಸೋದ್ರಿಂದ ಏನಾಗುತ್ತೆ, ಪ್ರೆಗ್ನೆಂಟ್ ಅಲ್ಲೇ ಅವಳು ಏನು ಎಕ್ಸ್ಟ್ರಾ ಕ್ಯಾಲೋರಿ ಗೈನ್ ಮಾಡಿರ್ತಾಳಲ್ಲ, ನಿರಾಯಾಸವಾಗಿ ಯಾವುದೇ ಎಕ್ಸಸೈಸ್ ಇಲ್ದಂಗೆ ಅವಳು ಕ್ಯಾಲೋರಿ ಲೂಸ್ ಮಾಡ್ಕೋಬಹುದು. ಇದರಿಂದ ಅವಳು ಮೊದಲನೇ ಅವಳು ಮೊದಲೇ ಇದ್ದಿದ್ ಗಾತ್ರಕ್ಕೆ ಅವಳು ಬರಕ್ಕೆ ತುಂಬಾ ಅನುಕೂಲ ಆಗುತ್ತೆ. ಎರಡನೇದು, ತಾಯಿಗೆ ಹಾಲು ಬಿಸಿ ಮಾಡೋದು, ಬಾಟಲ್ ತೊಳೆಯೋದು, ಈ ತರದ್ದೆಲ್ಲ ಒಂದು ತೊಂದರೆಗಳಿಂದ ಅದು ತಪ್ಪಿಸಬಹುದು. ಇದು ಡೈರೆಕ್ಟ್ ಆಗಿ ಬರೋಂತ ಹಾಲ್ ಆಗಿರೋದ್ರಿಂದ ಅವ್ರು ಯಾವುದೇ ಕಷ್ಟ ಇಲ್ದಂಗೆ ಖರ್ಚಿಲ್ದಂಗೆ ಆರಾಮಾಗಿ ಅವಳು ಹಾಲು ಉಣಿಸ್ಬಹುದು. ಇದ್ರ ಜೊತೆಗೆ ಬ್ರೆಸ್ಟ್ ಕ್ಯಾನ್ಸರ್, ಮತ್ತೆ ಓವೇರಿಯನ್ ಕ್ಯಾನ್ಸರ್, ಈ ತರದ ಕಾಯಿಲೆಗಳಿಂದ ಅವಳು ರಕ್ಷಣೆಯನ್ನ ಪಡೆಯಬಹುದು. ಮತ್ತೆ ಟೈಪ್ 2 ಡಯಾಬಿಟಿಸ್ ನಾವ್ ಏನ್ ಹೇಳ್ತೀವಲ್ಲ, ಈಗ ದಪ್ಪ ಆಗೋದ್ರಿಂದ ಅವೆಲ್ಲ ಬೇಗ ಬರೋಂತ ಚಾನ್ಸಸ್ ಇರುತ್ತೆ. ಸೊ ಕ್ಯಾಲರಿ ಕಡಿಮೆ ಆಗೋದ್ರಿಂದ ಈ ತರದ್ ನಾವು ತೊಂದರೆಗಳಿಂದನೂ ತಾಯಿಗೆ ಒಂದು ರಕ್ಷಣೆ ಸಿಗುತ್ತೆ. ಮಾನಸಿಕವಾಗಿ ತಾಯಿ ಹಾಲು ಕುಡಿಸ್ತಾ ಕುಡಿಸ್ತಾ ಒಳ್ಳೆ ಒಳ್ಳೆ ಹಾರ್ಮೋನ್ಗಳು ಉತ್ಪತ್ತಿ ಆಗುತ್ತೆ. ಇದರಿಂದ ಅವಳಿಗೆ ಸ್ಟ್ರೆಸ್ ಲೆವೆಲ್ ಕಡಿಮೆ ಆಗುತ್ತೆ. ಎಷ್ಟೊಂದ್ಸರಿ ನಾವು ನೋಡಿರಬಹುದು, ತಾಯಿ ಹಾಲು ಕುಡಿಸ್ತಾ ಕುಡಿಸ್ತಾ ಹಾಗೆ ನಿದ್ದೆಗೆ ಹೋಗ್ಬಿಡ್ತಾಳೆ. ದಟ್ಸ್ ಅ ವೆರಿ ಬಿಗ್ ಸ್ಟ್ರೆಸ್ ರಿಲೀಫ್ ಫಾರ್ ಮದರ್.
1: ಓಕೆ ಓಕೆ. ಮಗುವಿಗೆ ಸರಿಯಾದ ರೀತಿಯಲ್ಲಿ ಹಾಲು ಉಣಿಸುವ ವಿಧಾನ, ಮತ್ತೆ ಮಗು ಈಗ ಲ್ಯಾಚ್ ಮಾಡ್ಕೋಬೇಕು ಅರಿಯೋಲಾ ಅಂಡ್ ನಿಪ್ಪಲ್ಗೆ, ಅದರ ಬಗ್ಗೆ ಕೆಲವು ಸಲಹೆಗಳನ್ನ ನೀಡ್ತಾರೆ. ಯಾಕಂದ್ರೆ ಮೋಸ್ಟ್ ಆಫ್ ದಿ ಮದರ್ಸ್ ಕಂಪ್ಲೇಂಟ್ ಏನಂದ್ರೆ ಮಗುಗೆ ಚಿಪ್ಪಕ್ ಆಗ್ತಿಲ್ಲ, ಅದು ಕರೆಕ್ಟ್ ಆಗಿ ಲ್ಯಾಚ್ ಮಾಡ್ತಿಲ್ಲ, ಹಾಲು ಬರ್ತಿಲ್ಲ. ಸೊ ಒನ್ಸ್ ಲ್ಯಾಚಿಂಗ್ ಆದ್ರೆ ಆಟೋಮೆಟಿಕಲಿ ಹಾಲು ಬರುತ್ತೆ ಅಲ್ವಾ? ಸೊ ಒನ್ಸ್ ದ ಬೇಬಿ ಸ್ಟಾರ್ಟ್ ಸಕ್ಕಿಂಗ್ ಆಟೋಮೆಟಿಕಲಿ ಹಾಲು ಉತ್ಪತ್ತಿ ಆಗುತ್ತೆ. ಸೊ ಅದಕ್ಕೆ ಏನಾದ್ರು ಸಲಹೆಗಳನ್ನ ನೀಡ್ತೀರಾ?
0: ಈಗ ನೈಸರ್ಗಿಕವಾಗಿ ಮಗುವಿಗೆ ಒಂದು ರೂಟಿಂಗ್ ರಿಫ್ಲೆಕ್ಸ್ ಅಂತ ಇರುತ್ತೆ. ಎದೆನ ಮಗುವಿನ ಗಲ್ಲದ ಹತ್ರ ತಗೊಂಡ್ ಹೋಗಿದ ತಕ್ಷಣನೇ ಆಟೋಮೆಟಿಕಲಿ ಏನಾಗುತ್ತೆ, ಮಗು ಬಾಯಿ ಓಪನ್ ಆಗಿ ಅದು ಓಪನ್ ಮಾಡಿದ ತಕ್ಷಣ ನಾವು ಎದೆನ ಮಗುವಿನ ಬಾಯಿ ಒಳಗೆ ಇಡಬೇಕು, ಆವಾಗ ಅದು ಚೀಪೋದಕ್ಕೆ ಶುರು ಮಾಡುತ್ತೆ. ಇಲ್ಲಿ ನಾವು ಏನೇನು ನೋಡ್ಕೋಬೇಕು ಅಂತಂದ್ರೆ, ಮಗುವು ಅಗಲವಾಗಿ ಬಾಯಿ ತೆಗೆದು ಮತ್ತೆ ಆದಷ್ಟು ನಿಪ್ಪಲ್ ಮತ್ತೆ ಏರಿಯೋಲ ಸುತ್ತ ನಿಪ್ಪಲ್ ಸುತ್ತನ ಕಪ್ಪು ಭಾಗ ಆದಷ್ಟು ಮಗುವಿನ ಬಾಯಿ ಒಳಗೆ ಹೋಗ್ಬೇಕು. ಇದಕ್ಕೆ ನಾವು ಅಟ್ಯಾಚ್ಮೆಂಟ್ ಅಂತೀವಿ. ಮಗು ಬಾಯಿ ಅಗಲವಾಗಿ ತೆಗೆದಿರ್ಬೇಕು, ಮತ್ತೆ ತುಟಿ ಹೊರಗಡೆ ತಿರುಗಿರ್ಬೇಕು, ಆದಷ್ಟು ತಾಯಿ ಹತ್ರ ಇರಬೇಕು. ಮತ್ತೆ ಎರಡನೇದು, ಮಗುವಿನ ಪೊಸಿಷನ್ ಕರೆಕ್ಟ್ ಆಗಿರ್ಬೇಕು. ಮಗು ತಾಯಿಯ ಕೆಳಗಡೆ ಇರಬೇಕು, ಮತ್ತೆ ಎಲ್ಬೋ ಮೇಲೆ ಮಗುವಿಗೆ ಸಪೋರ್ಟ್ ಕೊಡಬೇಕು. ತಲೆ, ಶೋಲ್ಡರ್ ಮತ್ತೆ ಬ್ಯಾಕ್ ಪೂರ್ತಿ ಸಪೋರ್ಟ್ ಕೊಡಬೇಕು, ಮತ್ತು ತಾಯಿಗೆ ಅಂಟ್ಕೊಂಡಂಗಿರ್ಬೇಕು, ತಾಯಿಗೆ ಹತ್ರವಾಗಿರ್ಬೇಕು. ಇದು ಒಳ್ಳೆಯ ಪೊಸಿಷನ್. ಅದು ಬಿಟ್ಟು ನಾವು ಮಗುವಿನ ಕತ್ತು ಹಿಡ್ಕೊಳ್ಳೋದು, ತಲೆ ಹಿಡ್ಕೊಳ್ಳೋದು ಆ ತರ ಮಾಡಬಾರ್ದು. ಮತ್ತೆ ಎಷ್ಟೊಂದ್ ಜನ ಎರಡು ಬೆರಳಲ್ಲಿ ಬ್ರೆಸ್ಟ್ ನ ಕೊಡ್ತಾರೆ, ಆ ತರ ಮಾಡಬಾರ್ದು. ಕಂಪ್ಲೀಟ್ ಬ್ರೆಸ್ಟ್ ನ ಮಗುವಿನ ಬಾಯಿಯಲ್ಲಿ ಇಡೋ ತರ ನಾವು ಸಪೋರ್ಟ್ ಕೊಡ್ಬೇಕು ಬ್ರೆಸ್ಟ್ ನ.
1: ಲೈಕ್ 2 ಫಿಂಗರ್ ಟೆಕ್ನಿಕ್ ಅದು ಇದೆಯಲ್ಲ, ಯೂಸ್ ಮಾಡ್ತಾರಲ್ಲ, ಅದ್ ಯಾಕೆ ಮಾಡಬಾರ್ದು?
0: ಅದು ಮಾಡೋದ್ರಿಂದ ಏನಾಗುತ್ತೆ, ನಾವು ಗ್ರಂಥಿಗಳನ್ನ ಬ್ಲಾಕ್ ಮಾಡ್ತೀವಿ. ಅದ್ರ ಬದಲು ನಾವು ಕಂಪ್ಲೀಟ್ ಬ್ರೆಸ್ಟ್ ನ ಸಪೋರ್ಟ್ ಮಾಡಿದಾಗ ಅದು ಕರೆಕ್ಟ್ ಆಗಿ ಏರಿಯೋಲಾ ಮತ್ತೆ ನಿಪ್ಪಲ್ ಎರಡು ಬಾಯಿ ಒಳಗೆ ಹೋಗುತ್ತೆ. ಮತ್ತೆ ಅದು ಮಗು ಚೀಪುವಾಗ ಅದಕ್ಕೆ ಚೆನ್ನಾಗಿ ಎಷ್ಟು ಬೇಕೋ ಅಷ್ಟು ಕಂಪ್ಲೀಟ್ ಆಗಿ ಅದು ಹಾಲು ಚೀಪುತ್ತೆ. ಇದು ಹೆಂಗೆ ಅಂತಂದ್ರೆ, ಇದು ಒಂದು ರಿಫ್ಲೆಕ್ಸ್. ಮಗು ಎಷ್ಟು ಚೀಪಕ್ಕೆ ಚೆನ್ನಾಗಿ ಚೀಪಕ್ಕೆ ಶುರು ಮಾಡುತ್ತೋ ಮೆದುಳಿಗೆ ಇಂಪಲ್ಸ್ ಹೋಗುತ್ತೆ, ಮತ್ತು ಮೆದುಳಿನಿಂದ ಒಳ್ಳೆ ಹಾರ್ಮೋನ್ಗಳ ಉತ್ಪತ್ತಿಯಾಗಿ ಇನ್ನೂ ಹೆಚ್ಚು ಹಾಲು ಪ್ರೊಡಕ್ಷನ್ಗೆ ಇದು ಹೆಲ್ಪ್ ಆಗುತ್ತೆ. ಅದು ಬಿಟ್ಟು ಬರೀ ನಿಪ್ಪಲ್ನ ನಾ ಮಗು ಚೀಪಿದ್ರೆ ಏನಾಗುತ್ತೆ, ಸೋರ್ ನಿಪ್ಪಲ್ ಮತ್ತೆ ನಿಪ್ಪಲ್ ಕ್ರ್ಯಾಕ್ಗಳು ಉಂಟಾಗಿ ಮುಂದೆ ತಾಯಿ ಅದರಿಂದ ಗಾಯಗಳಾಗಿ ಅದು ತಾಯಿಗೂ ನೋವಾಗುತ್ತೆ, ಮತ್ತೆ ಮಗುವಿಗೂ ಸರಿಯಾಗಿ ಹಾಲು ಸಿಗಲ್ಲ, ಅದು ಹಾಲು ಉತ್ಪಾದನೆಯಲ್ಲೂ ತೊಂದರೆ ಆಗುತ್ತೆ, ಮತ್ತೆ ಉಳ್ಕೊಂಡಿರೋ ಹಾಲಿಂದ ನೆಕ್ಸ್ಟ್ ಇನ್ಫೆಕ್ಷನ್ ಆಗಿ ಬ್ರೆಸ್ಟ್ ಆಬ್ಸೆಸ್ ಆಗುವಂತ ಚಾನ್ಸಸ್ ಇರುತ್ತೆ.

0: ಜನ ತಾಯಂದಿರು ನಮ್ಗೆ ಸಾಕಷ್ಟು ಹಾಲ್ ಬರ್ತಾ ಇಲ್ಲ ಅಂತ ಟೆನ್ಷನ್ ಅಲ್ಲಿ ಇರ್ತಾರೆ. ಸ್ಟಾರ್ಟಿಂಗ್ ದಿನದಿಂದನೇ ಇರ್ಬೋದು, ಆಮೇಲೆ ಒಂದ್ ವಾರ ಆದ್ಮೇಲೆ ಈ ತರ ಕಂಪ್ಲೇಂಟ್ಸ್ ಗಳನ್ನ ನೀವು ನೋಡಿರ್ತೀರಾ. ಸೊ ಇಂಥ ಸಂದರ್ಭದಲ್ಲಿ ನೀವು ತಾಯಂದಿರಿಗೆ ಏನ್ ಸಲಹೆ ನೀಡ್ತೀರಾ?
1: ನಾವು ಆಗ್ಲೇ ಹೇಳದ್ವಲ್ಲ, ಫಸ್ಟ್ ಮಗು ಹುಟ್ಟಿದಾಗಿಲಿಂದನೇ ಅದಕ್ಕೆ ಹುಟ್ಟಿದ ತಕ್ಷಣನೇ ಎದೆಗೆ ಹಾಕ್ಬೇಕು. ಅವಾಗಿಂದನೇ ನಮ್ಗೆ ಒಳ್ಳೆ ಹಾರ್ಮೋನ್ಸ್, ಪ್ರೊಲಾಕ್ಟಿನ್ ಮತ್ತೆ ಆಕ್ಸಿಟೋಸಿನ್ ಹಾರ್ಮೋನ್ಸ್ ಉತ್ಪಾದನೆ ಆಗಕ್ಕೆ ಇದು ತುಂಬಾ ಹೆಲ್ಪ್ ಆಗುತ್ತೆ. ಎಷ್ಟು ಮಗು ಚೀಪುತ್ತೋ ಅಷ್ಟು ಹಾಲ್ ಬರುತ್ತೆ. ಮಗುವಿಗೆ ಚೀಪ್ಸದೆ ಹೊರತು ಹಾಲ್ ಬರೋದಿಲ್ಲ. ಅದಕ್ಕೆ ಆದಷ್ಟು ಮಗುವಿಗೆ ಹಾಲು ಚೀಪಿಸ್ಬೇಕು, ಮತ್ತೆ ಕರೆಕ್ಟ್ ಅಟ್ಯಾಚ್ಮೆಂಟ್, ಕರೆಕ್ಟ್ ಪೊಸಿಷನ್ ಕೊಡೋದ್ರಿಂದ ಮಗು ಹೆಚ್ಚು ಹೆಚ್ಚು ಚೀಪುತ್ತೆ, ಹಾಲು ಉತ್ಪಾದನೆ ಆಗುತ್ತೆ, ತಾಯಿಗೆ ಕಾನ್ಫಿಡೆನ್ಸ್ ಬರುತ್ತೆ. ಹಾಲಿಲ್ಲ ಹಾಲಿಲ್ಲ ಅಂತ ಹೇಳಿ ಅಂದ್ಕೊಂಡ್ರೆ ಎಲ್ಲೋ ಸ್ವಲ್ಪ ಕಾನ್ಫಿಡೆನ್ಸ್ ಕಡಿಮೆ ಆಗ್ಬಿಟ್ಟು ಅದು ಹಾಲು ಉತ್ಪಾದನೆಯಲ್ಲಿ ತೊಂದರೆ ಆಗುತ್ತೆ ಮತ್ತೆ ಕಡಿಮೆ ಆಗುತ್ತೆ. ಅದಕ್ಕೆ ಯಾವುದೇ ಯೋಚನೆಗಳನ್ನ, ಸ್ಟ್ರೆಸ್ನ ಕಡಿಮೆ ಮಾಡಿಕೊಂಡು ಮಗುಗೆ ಹೆಚ್ಚು ಹೊತ್ತು ಹಾಲು ಕುಡಿಸ್ಬೇಕು. ಇದರಿಂದ ಹಾಲು ಉತ್ಪಾದನೆ ಹೆಚ್ಚಾಗುತ್ತೆ. ಇದ್ರ ಜೊತೆಗೆ ನೀರು ಹೆಚ್ಚಾಗಿ ಸೇವಿಸ್ಬೇಕು. ಈ ಏನ್ ಮಾಡ್ತಾರೆ, ನೀರು ಸರಿಯಾಗಿ ಕುಡಿಯಲ್ಲ, ಒಳ್ಳೆ ಪೋಷಕಾಂಶ ಯುಕ್ತ ಆಹಾರ ತಗೊಳ್ಳಲ್ಲ, ಇದೆಲ್ಲಾನು ಹಾಲು ಉತ್ಪಾದನೆಯಲ್ಲಿ ತೊಂದರೆ ಆಗುತ್ತೆ.
0: ಈಗ ಕೆಲವು ಮಾತುಗಳು ಕೇಳಿ ಬರುತ್ತೆ ಡಾಕ್ಟರ್, ತಾಯಿ ಏನಾದ್ರೂ ತಿನ್ನುವಾಗ ವ್ಯತ್ಯಾಸ ಆದ್ರೆ ಮಗುವಿಗೆ ಅದರಿಂದ ತೊಂದರೆಗಳು ಉಂಟಾಗೋದು. ಇವಾಗ ಶೀತ ಪದಾರ್ಥಗಳು ತಿಂದ್ರೆ ಮಗು ಹಾಲು ಕುಡಿಯತ್ತೆ, ಮಗುಗೆ ಶೀತ ಆಗತ್ತೆ, ಅಥವಾ ಹೀಟ್ ಪದಾರ್ಥ ತಿಂದ್ರೆ ಮಗುಗೆ ಮೋಷನ್ ಪಾಸ್ ಮಾಡೋದ್ರಲ್ಲಿ ತೊಂದರೆ ಆಗತ್ತೆ, ಈ ತರದೆಲ್ಲ ಕೇಳ್ತೀವಿ ಮನೆಯಲ್ಲಿ. ಇದು ಎಷ್ಟರ ಮಟ್ಟಿಗೆ ನಿಜ?
1: ಖಂಡಿತವಾಗ್ಲೂ ಯಾವುದೇ ರೀತಿಯ ರಿಸ್ಟ್ರಿಕ್ಷನ್ಸ್ ಇಲ್ಲ. ಒಂದು ಒಳ್ಳೆ ಪೌಷ್ಟಿಕ ತಾಯಿ ಪೌಷ್ಟಿಕಾಂಶ ಯುಕ್ತ ಆಹಾರ ತಿನ್ನೋದು ತುಂಬಾ ಮುಖ್ಯ. ಇದು ಹಸಿರು ತರಕಾರಿ, ಹಸಿರು ಸೊಪ್ಪುಗಳು ಮತ್ತೆ ತರಕಾರಿ, ಮೊಟ್ಟೆ, ನಾನ್ ವೆಜ್, ಈ ತರ ಎಲ್ಲ ತರದ್ದು, ಎಲ್ಲ ಬಣ್ಣದ ತರಕಾರಿಗಳು ಇವೆಲ್ಲ ತಿನ್ನೋದು ತುಂಬಾ ಮುಖ್ಯ. ಇದ್ರ ಜೊತೆಗೆ ಚೆನ್ನಾಗಿ ನೀರು ಕುಡಿಬೇಕು. ಯಾವುದೇ ರೀತಿ ಪಥ್ಯ ಮಾಡಬಾರ್ದು, ಅದು ತಿನ್ಬೇಡ ಇದು ತಿನ್ಬೇಡ ಅಂತ ಹೇಳಿ ರಿಸ್ಟ್ರಿಕ್ಟ್ ಮಾಡಿದಾಗ ಏನಾಗುತ್ತೆ, ತಾಯಿಗೆ ಒಂಥರ ಡಿಪ್ರೆಷನ್ ಆಗುತ್ತೆ. ಸೊ ಆದ್ರಿಂದ ಆದಷ್ಟು ಒಳ್ಳೆ ಆಹಾರವನ್ನ ತಾಯಿಗೆ ಕೊಡಬೇಕು ಮತ್ತು ಹೆಚ್ಚು ನೀರು ಕುಡಿಬೇಕು.
0: ಮೆಟರ್ನಿಟಿ ಲೀವ್ ಮುಗಿಸ್ಕೊಂಡು ಕೆಲವರು ಜಾಬಿಗೆ ಹೋಗಕ್ ಶುರು ಮಾಡ್ತಾರೆ. ಸೊ 6 ತಿಂಗಳಾದ್ಮೇಲೂ ಹಾಲು ಕುಡಿಸ್ಬೇಕ ಆಗತ್ತೆ, 2 ವರ್ಷ ತನಕ ಹಾಲು ಕುಡಿಸ್ಲೇಬೇಕು ಮಗುಗೆ ಅಂತ. 6 ಮಂತ್ಸ್ ಎಕ್ಸ್ಕ್ಲೂಸಿವ್ ಬ್ರೆಸ್ಟ್ ಫೀಡಿಂಗ್ ಅಂಡ್ ಆಫ್ಟರ್ ದಟ್ ಟಿಲ್ 2 ಇಯರ್ಸ್. ಸೊ ಹಂಗಿರುವಾಗ ಉದ್ಯೋಗದಲ್ಲಿರುವ ತಾಯಂದಿರ ಕೆಲಸ ಮತ್ತೆ ಅವರ ಬ್ರೆಸ್ಟ್ ಫೀಡಿಂಗ್ ಜರ್ನಿಯನ್ನ ಹೇಗೆ ಬ್ಯಾಲೆನ್ಸ್ ಮಾಡಬಹುದು? ಅಂಡ್ ಅವರಿಗೆ ಒಂದು ಸಲಹೆ ಕೊಡ್ತಾರೆ, ಎಕ್ಸ್ಪ್ರೆಸ್ಡ್ ಬ್ರೆಸ್ಟ್ ಮಿಲ್ಕ್ ಇಟ್ಟು ಹೋಗ್ಬೇಕು ರೂಮ್ ಟೆಂಪರೇಚರ್ ಅಲ್ಲಿ ಅಂತ.
1: ಎಷ್ಟಾಗುತ್ತೋ ನಮ್ಮ ಹೆರಿಗೆ ರಜಾನ ಒಂದ್ ಸ್ವಲ್ಪ ಎಕ್ಸ್ಟೆಂಡ್ ಮಾಡ್ಕೋಬೇಕು. 6 ತಿಂಗಳ ತನಕ ತಾಯಿ ಹಾಲನ್ನ ಹೊರತುಪಡಿಸಿ ಬೇರೆ ಯಾವುದೇ ಹಾಲು ಅಥವಾ ನೀರು, ಸಕ್ಕರೆ ನೀರು ಯಾವುದನ್ನು ಕೊಡಬಾರದು. ಮತ್ತೆ ಅಕಸ್ಮಾತ್ ಆಗಿ ಇನ್ನೂ ಬೇಗನೆ ಹೋಗ್ಬೇಕಾಗಿದ್ದಂತ ಪರಿಸ್ಥಿತಿ ಬಂತು ಅಂದ್ರೆ ಈ ಎಕ್ಸ್ಪ್ರೆಸ್ಡ್ ಮಿಲ್ಕ್ ಎಕ್ಸ್ಪ್ರೆಸ್ ಬ್ರೆಸ್ಟ್ ಮಿಲ್ಕ್ ಅನ್ನ ನಾವು ಕೊಡಬಹುದು. ಇದನ್ನ ನಾವು ಒಂದು ಶುದ್ಧವಾದ ಲೋಟದಲ್ಲಿ ಎದೆಯಿಂದ ಕೈಯಿಂದಾನೆ ಸ್ವಲ್ಪ ಮಸಾಜ್ ಮಾಡಿಬಿಟ್ಟು ಹಾಲನ್ನ ಎಕ್ಸ್ಪ್ರೆಸ್ ಮಾಡಿ ಮುಚ್ಚಿಟ್ಟು ಇದು ನಾರ್ಮಲ್ ರೂಮ್ ಟೆಂಪರೇಚರ್ ಅಲ್ಲೇ ಇಟ್ಟು 6 ರಿಂದ 8 ಗಂಟೆ ತನಕ ಇದನ್ನ ನಾವು ಕುಡಿಸಬಹುದು. ಇದನ್ನ ನಾವು ಕೆಲ್ಸಕ್ಕೆ ಹೋಗೋ ತಾಯಂದ್ರಿಗೆ ಈ ತರದ ಹಾಲನ್ನ ನಾವು ಕುಡಿಸಕ್ಕೆ ಅವರಿಗೆ ನಾವು ಸಜೆಸ್ಟ್ ಮಾಡ್ತೀವಿ. ಇವನ್ ರೆಫ್ರಿಜರೇಟರ್ ಅಲ್ಲೂ ಕೂಡ ನಾವು ಹಾಲನ್ನ ಇಡಬಹುದು. 24 ಗಂಟೆ ತನಕ ನಾವು ರೆಫ್ರಿಜರೇಟರ್ ಅಲ್ಲೂ ಇಡಬಹುದು, ತೊಂದರೆ ಇಲ್ಲ. ಆದ್ರೆ ಅದನ್ನ ಹೊರಗಡೆ ತೆಗೆದಾಗ ನಾವು ಸ್ವಲ್ಪ ಬೆಚ್ಚನ್ ನೀರಲ್ಲಿ ಅದನ್ನ ಇಟ್ಬಿಟ್ಟು ಆಮೇಲೆ ನಾವು ರೂಮ್ ಟೆಂಪರೇಚರ್ ಗೆ ಬಂದ ಮೇಲೆ ಅದನ್ನ ಮಗುಗೆ ಚಿಕ್ಕ ಲೋಟದಲ್ಲಿ ಅಥವಾ ಪಾಲಡೆಯಲ್ಲಿ ಕುಡಿಸ್ಬೇಕು. ಯಾವುದೇ ಕಾರಣಕ್ಕೂ ಮಗುವಿಗೆ ಬಾಟಲ್ನ ನಾವು ಅಭ್ಯಾಸ ಮಾಡಬಾರದು.
0: ತಾಯಿ ಹಾಲುಣಿಸುವ ಟೈಮ್ ಅಲ್ಲಿ ಆ 2 ಇಯರ್ಸ್ ಜರ್ನಿ ಇದೆಯಲ್ಲ, ಅವರ ಆಹಾರ ಮತ್ತೆ ಜೀವನ ಶೈಲಿ ಹೇಗಿರ್ಬೇಕು ಅಂತ ನಿಮ್ ಸಲಹೆ?
1: ತಾಯಿಗೆ ಒಳ್ಳೆ ಪೌಷ್ಟಿಕಾಂಶ ಯುಕ್ತ ಆಹಾರ ಕೊಡಬೇಕು. 6 ತಿಂಗಳ ನಂತರ 6 ತಿಂಗಳ ತನಕ ಎಕ್ಸ್ಕ್ಲೂಸಿವ್ ಬ್ರೆಸ್ಟ್ ಮಿಲ್ಕ್, ಬರೀ ತಾಯಿ ಹಾಲು ಕೊಡಬೇಕು. 6 ತಿಂಗಳ ನಂತರ ನಾವು ಪೂರಕ ಆಹಾರನ ನಾವು ಶುರು ಮಾಡಬೇಕು. ಪೂರಕ ಆಹಾರ ಶುರು ಮಾಡಬೇಕಾದ್ರೆ ಮೊದಲು ಬೆಸ್ಟ್ ಅಂತಂದ್ರೆ ರಾಗಿ ಗಂಜಿ ಮೊದಲಿಂದ ನಾವು ಕೊಡ್ತಾ ಇದ್ದಿದ್ದು ರಾಗಿ ಗಂಜಿ, ಯಾಕಂದ್ರೆ ಇದು ಅಮೈಲೇಜ್ ರಿಚ್ ಫುಡ್ ಆಗಿರೋದ್ರಿಂದ ಇದು ಸ್ವಲ್ಪ ಹುಳಿ ಅಂಶ ಮತ್ತೆ ಸಾಲ್ಟಿಶ್ ಮತ್ತೆ ಸಾರಿಶ್ ಆಗಿರುತ್ತೆ. ಸೊ ಇದು ರಾಗಿ ಗಂಜಿನೇ ಎಲ್ಲದಕ್ಕಿಂತ ಬೆಸ್ಟ್. ಇದು ತುಂಬಾ ನೀರ್ನಂಗೂ ಇರಬಾರ್ದು, ಆಮೇಲೆ ತುಂಬಾ ಗಟ್ಟಿನೂ ಇರಬಾರ್ದು. ಸ್ಪೂನ್ ಅಲ್ಲಿ ಇಟ್ಕೊಂಡ್ರೆ ಹಿಂಗೆ ಬಿದ್ಬಿಡ್ಬಾರ್ದು, ಆ ತರ ಒಂದು ಕನ್ಸಿಸ್ಟೆನ್ಸಿ ಅಲ್ಲಿ ಇರಬೇಕದು. ಹೌದು ಆ ತರ ಇರಬೇಕು. ಹಣ್ಣುಗಳಲ್ಲಿ ಬಾಳೆಹಣ್ಣು ತುಂಬಾ ಎಲ್ಲ ನಾವು ಎಷ್ಟೇ ಈಸಿಯಾಗಿ ಅದನ್ನ ಸ್ಕೂಪ್ ಮಾಡ್ಕೊಂಡು ಮಗುವಿಗೆ ತಿನ್ಸ್ಬಹುದು. ಮಾವಿನ ಹಣ್ಣು, ಪಪ್ಪಾಯ ಹಣ್ಣು ಇವೆಲ್ಲ ಹಣ್ಣುಗಳನ್ನ ಮಗುವಿಗೆ ತಿನ್ನಿಸ್ಬಹುದು. ಸೊ ಇದು ಶುರು ಮಾಡಬೇಕಾದ್ರೆ ಈ ತರದ್ದು 6 ತಿಂಗಳಿಂದ 9 ತಿಂಗಳ ತನಕ ಈ ತರ ಒಂದೊಂದೇ ಆಡ್ ಮಾಡ್ಬೇಕು. ಒಂದೇ ಸರಿ ಎಲ್ಲಾನು ಆಡ್ ಮಾಡಬಾರ್ದು, ಒಂದೊಂದೇ ಧಾನ್ಯಗಳು.

0: ನ ಆ್ಯಡ್ ಮಾಡಿಕೊಂಡು ಕೊನೆಗೆ ಬೇಳೆಕಾಳು ಮಿಶ್ರಿತದ್ದು ಮನೆಯಲ್ಲೇ ತಯಾರಿಸಬೇಕು. ಇದಕ್ಕೆ ಯಾವುದೇ ರೀತಿ ಹಾಲನ್ನು ಬೇರೆ ಹಾಲನ್ನು ಯೂಸ್ ಮಾಡಬಾರ್ದು, ನೀರಿನಲ್ಲೇ ತಯಾರಿಸಬಹುದು. ಆಮೇಲೆ 9 ತಿಂಗಳಿಂದ 12 ತಿಂಗಳ ತನಕ ಮತ್ತೆ ಬೇರೆ ಎಲ್ಲ ಬೇಳೆಕಾಳು ಮಿಶ್ರಿತ ದಿನಕ್ಕೆ 3 ರಿಂದ 5 ಸಾರಿ ಮಗುವಿಗೆ ಕೊಡ್ತಾ ಇರ್ಬೋದು. ಇದರ ಜೊತೆಗೆ ತಾಯಿ ಹಾಲನ್ನು ಕಂಟಿನ್ಯೂ ಮಾಡಬೇಕು 2 ರಿಂದ 3 ಗಂಟೆಗೆ ಒಂದ್ಸರಿ. ಒಂದು ಸರಿ ನಾವು ಈ ಪೋರೇಜ್ನ ಕೊಡ್ತೀವಿ, ಇನ್ನೊಂದು 3 ಅವರ್ಸ್ ಆದ್ಮೇಲೆ ತಾಯಿ ಹಾಲು ಕೊಡಬೇಕು, ಮತ್ತೆ 3 ಅವರ್ ಆದ್ಮೇಲೆ ಪೋರೇಜ್ನ ಕೊಡಬೇಕು. ಈ ತರ ನಾವು ಆಹಾರನ ಕೊಡ್ತಾ ಹೋಗ್ಬೇಕು ಮಗುಗೆ 1 ವರ್ಷದ ತನಕ. 1 ವರ್ಷದ ನಂತರ ಮಗುವಿಗೆ ಎಲ್ಲರ ಜೊತೆಗೂ ಎಲ್ಲರೂ ನಾವು ಏನ್ ಮನೆಯಲ್ಲಿ ತಿಂತೀವೋ ಆ ತರ ತಿನ್ನೋದಕ್ಕೆ ಒಂದು ಅಭ್ಯಾಸನ ಮಾಡಬೇಕು.
1: ಡಾಕ್ಟರ್ ರಶ್ಮಿ ಅವರೇ, ಈಗ ಪ್ರಾಕ್ಟಿಕಲಿ ಮಾತಾಡುವಾಗ ನಾವಿವಾಗ ನಮ್ಮ ಫ್ರೆಂಡ್ ಸರ್ಕಲ್ ಅಲ್ಲಿ ನೋಡಿರ್ತೀವಿ ಅಥವಾ ನಮ್ಗೆ ಯಾರೋ ಪರಿಚಯದವರಲ್ಲಿ ನೋಡಿರ್ತೀವಿ, 1.5 ವರ್ಷ ಹಾಲು ಕುಡಿಸ್ತಾ ಇದೀಯಾ ಅಂತ ಕೇಳ್ತಾರೆ. ಹೌದು ಅಂತ ಹೇಳಿದ್ರೆ ಇನ್ನೂ ಯಾಕೆ ಕುಡಿಸ್ತಿದ್ಯಾ, ಮಗುಗೆ ಏನದ್ರಲ್ಲಿ ಏನು ಪೌಷ್ಟಿಕಾಂಶನೇ ಇರಲ್ಲ, ನೀನು ಮಗುಗೆ ಇನ್ನೂ ಹಾಲು ಕುಡಿಸ್ತಾ ಇದ್ರೆ ಅದು ಊಟನು ಸರಿಯಾಗಿ ಮಾಡಲ್ಲ, ಸೊ ಸ್ಟಾಪ್ ಮಾಡು, ಈ ತರದೆಲ್ಲ ನಾವು ತುಂಬಾ ಕೇಳ್ತೀವಿ. ಸೊ ಯಾವುದು ಸತ್ಯ ಅಂಡ್ ಯಾವ್ದನ್ನ ಫಾಲೋ ಮಾಡಬೇಕು ಅನ್ನೋ ಕನ್ಫ್ಯೂಷನ್ಸ್ ನಮ್ಮ ಸುಮಾರು ಜನ ತಾಯಂದ್ರಲ್ಲಿ ಉಂಟಾಗತ್ತೆ. ಸೊ ಆ ಸಂದರ್ಭದಲ್ಲಿ ಅವ್ರು ಏನ್ ಮಾಡ್ಬೇಕು?
0: ಈಗ 6 ತಿಂಗಳಿನಿಂದ ನಾವು ಪೂರಕ ಆಹಾರ ಶುರು ಮಾಡಿದ್ಮೇಲೆ ತಾಯಿ ಹಾಲನ್ನ 2 ವರ್ಷ ಅಥವಾ ಇನ್ನೂ ಹೆಚ್ಚಾಗಿ ನಾವು ತಾಯಿ ಹಾಲನ್ನ ನಾವು ಕಂಟಿನ್ಯೂ ಮಾಡಬೇಕು. ಇದರಿಂದ ಏನಾಗುತ್ತೆ, ಈ ಮಗುವಿನ ಕಂಪ್ಲೀಟ್ ಬೆಳವಣಿಗೆಗೆ, ಮೆದುಳಿನ ಬೆಳವಣಿಗೆ ಆಗಿರಬಹುದು, ಈಗ ಎಲ್ಲರಿಗೂ ಬುದ್ಧಿವಂತ ಮಕ್ಕಳು ಬೇಕು ಅಲ್ವಾ, ಹೆಚ್ಚು ಹೆಚ್ಚು ಮಕ್ಕಳು ಚೆನ್ನಾಗಿ ಓದಬೇಕು. ಇಂಥ ಟೈಮಲ್ಲಿ ಕಂಪ್ಲೀಟ್ ಬೆಳವಣಿಗೆ ಆಗಬೇಕು ಅಂತಂದ್ರೆ ಮಗುವಿಗೆ ಎಷ್ಟು ದಿನ ನಾವು ಹಾಲು ಕುಡಿಸ್ತೀವೋ ಅಷ್ಟು ಒಳ್ಳೆಯದು. ಈ ಎದೆ ಹಾಲಿನಲ್ಲಿ ಅದಕ್ಕೆ ಇದನ್ನ ಒಂದು ಗಾಡ್ಸ್ ಗಿಫ್ಟ್ ಅನ್ನೋದು, ಪ್ರತಿಯೊಂದು ಅಂಗಾಂಗಗಳ ಬೆಳವಣಿಗೆಗೆ, ಕರಳಿರ್ಬೋದು, ಮೆದುಳಿರ್ಬೋದು, ಇದೆಲ್ಲ ಚೆನ್ನಾಗಿ ಬೆಳವಣಿಗೆ ಆಗ್ಬೇಕಂದ್ರೆ ಹೆಚ್ಚು ಹೆಚ್ಚು ತಾಯಿ ಹಾಲನ್ನ ನಾವು ಕುಡಿಸ್ಬೇಕು. ಆವಾಗ ಬಾಂಧವ್ಯ ಹೆಚ್ಚಾಗುತ್ತೆ, ಮುಂದೆ ಇವನ್ ಸೋಷಿಯಲ್ ಪ್ರಾಬ್ಲಮ್ಸ್ ಬರಲ್ಲ ಮಗುಗೆ. ಅದರಿಂದ ಹೆಚ್ಚು ಹಾಲು 2 ವರ್ಷದ ನಂತರನೂ ಹಾಲು ಕುಡಿಸಿದ್ರೆ ತುಂಬಾ ಒಳ್ಳೇದು. ಆಮೇಲೆ ಇವನ್ ಯಾವುದೇ ಒಂದು ಸೋಂಕು ಆಗಲ್ಲ, ಆಮೇಲೆ ಯಾವುದೇ ಒಂದು ಮಗುಗೆ ಹುಷಾರಿರಲ್ಲ ಆ ತರ ಸಂದರ್ಭದಲ್ಲೂ ಅಷ್ಟೇ, ಏನು ತಿಂತಾ ಇರಲ್ಲ ಮಗು, ಅಟ್ಲೀಸ್ಟ್ ತಾಯಿ ಹಾಲು ಕುಡಿಸ್ತಾ ಇದ್ರೆ ಅದನ್ನ ಕುಡಿದು ಸ್ವಲ್ಪ ಅಪೌಷ್ಟಿಕತೆ ಕೂಡ ಕಡಿಮೆ ಆಗುತ್ತೆ, ಮತ್ತೆ ಮಗು ಚುರುಕಾಗಿರುತ್ತೆ.
1: ಅಂಡ್ ಎಕ್ಸ್ಕ್ಲೂಸಿವ್ ಬ್ರೆಸ್ಟ್ ಫೀಡಿಂಗ್ ಮಾಡುವವರಿಗೆ 6 ತಿಂಗಳ ತನಕ ಒಂದು ಯೋಚನೆ ಇರಲ್ಲ ಏನ್ ತಿಂದಿ ತಿನ್ಸೋದು ಮಗುಗೆ ಅನ್ನೋದು. ಇಟ್ಸ್ ದ ಬ್ರೆಸ್ಟ್ ಮಿಲ್ಕ್ ಇಸ್ ರೆಡಿಮೇಡ್, ಫ್ರೀ ಫ್ರಮ್ ಆಲ್ ದ ಕೆಮಿಕಲ್ಸ್, ಫ್ರೀ ಫ್ರಮ್ ಆಲ್ ಟೈಪ್ ಆಫ್ ಮೈಕ್ರೋಬ್ಸ್ ಅಲ್ವಾ.
0: ಹೌದು,
1: ಸೊ ಇಟ್ಸ್ ವೆರಿ ಪ್ಯೂರ್ ಅಲ್ವಾ. ನಮ್ಗೆ ಏನು ಪ್ರಿಪೇರ್ ಮಾಡೋ ಅವಶ್ಯಕತೆ ಇರಲ್ಲ, 24 ಸಲ ಪಾತ್ರೆಗಳು ತೊಳೆಯೋ ಅವಶ್ಯಕತೆ ಇರಲ್ಲ. ಮಗುಗೆ ಯಾವಾಗ ಹಸುವಾಗತ್ತೆ ಲೈಕ್ ತಾಯಿ ಹಾಲು ಕುಡಿಸ್ಬೋದು
0: ಎನಿ ಟೈಮ್ ಮಿಲ್ಕ್ ಎಟಿಎಂ.
1: ಓಕೆ ಡಾಕ್ಟರ್, ಇವಾಗ ಸಣ್ಣ ಸಣ್ಣ ಡೌಟ್ಗಳಿರ್ತವೆ ತಾಯಂದ್ರಿಗೆ. ಈಗ ಮಲಗಿಸ್ಬಿಟ್ಟು ಹಾಲು ಕುಡಿಸ್ಬೋದಾ ರಾತ್ರಿ ಮಗುಗೆ ಅನ್ನೋದು, ಆಯ್ತಾ? ಯಾಕಂದ್ರೆ ಅಮ್ಮನೂ ಟಯರ್ಡ್ ಆಗಿರ್ತಾಳೆ, ಸೊ ಅದರಿಂದ ಏನಾದ್ರೂ ಮಗುಗೆ ತೊಂದರೆ ಆಗತ್ತಾ ಅನ್ನೋದು ಒಂದು ಸಾಮಾನ್ಯ ಪ್ರಶ್ನೆ.
0: ಖಂಡಿತವಾಗ್ಲೂ ಬೇರೆ ಬೇರೆ ಭಂಗಿಗಳಲ್ಲಿ ಎದೆ ಹಾಲನ್ನ ಕೊಡ್ಬೋದು. 3 ವಾರದಿಂದ 1 ತಿಂಗಳ ತನಕ ಆದಷ್ಟು ಕುತ್ಕೊಂಡಿರೋ ಭಂಗಿಯಲ್ಲಿ ಕುಡಿಸಿದ್ರೆ ಒಳ್ಳೇದು. ಯಾಕಂದ್ರೆ ಮಲ್ಕೊಂಡಾಗ ಸ್ವಲ್ಪ ಇನ್ನು ತಾಯಿಯು ಅಷ್ಟೊಂದು ಅರಿವು ಇರೋದಿಲ್ಲ, ಅದಕ್ಕೋಸ್ಕರ ಇನಿಷಿಯಲಿ ಫ್ಯೂ ಡೇಸ್ ಕುತ್ಕೊಂಡು ಕುಡಿಸೋದು ಒಳ್ಳೇದು. ನಂತರ ಒಂದ್ಸರಿ ಮಗು ಚೆನ್ನಾಗಿ ಅಡ್ಜಸ್ಟ್ ಆದ್ಮೇಲೆ ಇವನ್ ಮಲ್ಕೊಂಡು ಕೂಡ ಕುಡಿಸ್ಬೋದು, ಮತ್ತೆ ಬೇರೆ ಬೇರೆ ಪೊಸಿಷನ್ಸ್ ಅಲ್ಲಿ ಕೂಡ ಕುಡಿಸ್ಬಹುದು.
1: ತಾಯಿ ಹಾಲು ಕುಡಿಸೋ ಟೈಮಲ್ಲಿ ಯಾವ ಯಾವ ಸಂದರ್ಭದಲ್ಲಿ ವೈದ್ಯರ ಸಲಹೆ ಪಡಿಬೇಕಾಗತ್ತೆ? ಕ್ರಾಕ್ ನಿಪ್ಪಲ್ಸ್ ಉಂಟಾಗತ್ತೆ, ಆಮೇಲೆ ಸೋರ್ ನಿಪ್ಪಲ್ಸ್ ಆಗತ್ತೆ, ಆಮೇಲೆ ಕೆಲವೊಂದ್ಸಲ ಇನ್ಫೆಕ್ಷನ್ಸ್ ತರ ಆಗತ್ತೆ. ಸೊ ಈ ಎಲ್ಲ ಸಂದರ್ಭಗಳಲ್ಲಿ ವೈದ್ಯರ ಸಲಹೆ ಪಡೆಯುವ ಅವಶ್ಯಕತೆ ಇದೆಯಾ ಅಥವಾ ಮನೆಯಲ್ಲೇ ಸಿಂಪಲ್ ರೆಮಿಡೀಸ್ ವರ್ಕ್ಔಟ್ ಆಗತ್ತಾ?
0: ಈ ತರದ್ ಏನೇ ತೊಂದರೆ ಇದ್ರು ಖಂಡಿತವಾಗ್ಲೂ ಅವರು ವೈದ್ಯರ ಸಲಹೆಯನ್ನ ಪಡಿಬಹುದು. ಯಾಕೆ ಅಂತಂದ್ರೆ ನಾನು ಆಗ್ಲೇ ಹೇಳಿದ್ನಲ್ಲ, ಸೋರ್ ನಿಪ್ಪಲ್ಲು, ಕ್ರ್ಯಾಕ್ ನಿಪ್ಪಲ್ ಇದೆಲ್ಲ ಆದ ಇದು ಸರಿಯಾದ ಅಟ್ಯಾಚ್ಮೆಂಟ್ ಆಗದೆ ಇದ್ರೆ ಆಗುವಂತ ಒಂದು ತೊಂದರೆಗಳು. ಆದ್ರಿಂದ ಏನಾಗ ಅವರು ವೈದ್ಯರನ್ನ ಹೋಗಿ ನೋಡಿದಾಗ ಏನಾಗುತ್ತೆ, ಅವ್ರಿಗೂ ಯಾಕೆ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಕ್ಲೀನಾಗಿ ಬೇಗ ಕಂಡುಹಿಡಿತಾರೆ. ಅದರಿಂದ ಅವರ ಅಟ್ಯಾಚ್ಮೆಂಟ್ ಪೊಸಿಷನ್ನ ನಾವು ಕರೆಕ್ಟ್ ಮಾಡಬಹುದು. ಮತ್ತೆ ಈಸಿ ಮೆಥಡ್ ಅಂತಂದ್ರೆ ಒಂದು ನಾನು ಆಗ್ಲೇ ಹೇಳದ್ನಲ್ಲ, ಕರೆಕ್ಟ್ ಪೊಸಿಷನ್, ಮಗು ಈ ನಿಪ್ಪಲ್ ಮತ್ತೆ ಏರಿಯೋಲ ಕಂಪ್ಲೀಟ್ ಆಗಿ ಬಾಯಿ ಒಳಗೆ ತಗೊಂಡು ಚೀಪಬೇಕಾದ್ರೆ ಹಾಲು ಉತ್ಪತ್ತಿ ಮಾಡೋಕ್ಕೂ ಸಹಾಯ ಆಗುತ್ತೆ, ಮತ್ತೆ ಹೆಚ್ಚು ಹಾಲು ಬರುತ್ತೆ, ಮತ್ತೆ ಯಾವುದೇ ರೀತಿ ನಿಪ್ಪಲು ಏರಿಯಲ್ಲಾಗೆ ತೊಂದರೆ ಆಗಲ್ಲ. ಇಲ್ಲ ಅಂತಂದ್ರೆ ಅದು ಗಾಯ ಉಂಟಾಗಿ ಸೋಂಕು ಉಂಟಾಗುತ್ತೆ. ಒಂದು ಈಸಿ ರೆಮಿಡಿ ಏನು ಅಂತಂದ್ರೆ, ಯಾವಾಗ್ಲೂ ಹಾಲ್ನಲ್ಲಿ 4 ಮಿಲ್ಕ್ ಮತ್ತೆ ಹೈಂಡ್ ಮಿಲ್ಕ್ ಅಂತ ಇರುತ್ತೆ. ಈ 4 ಮಿಲ್ಕ್ ಏನು,

0: ನೀರಿನ ಅಂಶ ಜಾಸ್ತಿ ಇರುತ್ತೆ. ಇದು ಮಗುವಿನ ಬಾಯಾರಿಕೆ ತಣಿಸುತ್ತೆ. ಇದು ಫಸ್ಟ್ ಒಂದು 5 ನಿಮಿಷ ಬರುವಂತ ಹಾಲು, ಆಮೇಲೆ ಬರುವಂತ ಹಾಲು ಹೈಂಡ್ ಮಿಲ್ಕ್. ಇದು ಮಗು ಪೌಷ್ಟಿಕಾಂಶ ಯುಕ್ತ ಹಾಲು, ಫ್ಯಾಟ್ ಮತ್ತೆ ಪ್ರೋಟೀನ್ ಹೆಚ್ಚಾಗಿರುತ್ತೆ. ಇದರಿಂದ ಮಗುವಿನ ತೂಕ ಹೆಚ್ಚಾಗುತ್ತೆ. ಈ ಹೈಂಡ್ ಮಿಲ್ಕ್ ಬರುತ್ತಲ್ಲ, ಅದಕ್ಕೆ ಮಗುವಿಗೆ ನಾವು ಹೆಚ್ಚು ಹೊತ್ತು ಹಾಲು ಕುಡಿಸೋದು ಕೂಡ ಇಂಪಾರ್ಟೆಂಟು. ಅಂದರೆ ಒಂದು 15 ನಿಮಿಷ ಒಂದೇ ಕಡೆಗೆ ಕುಡಿಸೋದ್ರಿಂದ ಮಗುವಿಗೆ ಬೋತ್ ಫೋರ್ ಮಿಲ್ಕ್ ಮತ್ತೆ ಹೈಂಡ್ ಮಿಲ್ಕ್ ಎರಡೂ ಸಹ ಸಿಗುತ್ತೆ. ಆಮೇಲೆ ಈ ಹೈಂಡ್ ಮಿಲ್ಕ್ ನಾ ಆಗಲೇ ಹೇಳ್ದಂಗೆ ಪ್ರೋಟೀನ್ ಹೆಚ್ಚಾಗಿರುತ್ತಲ್ಲ, ಈ ಥರ ಸೋರ್ ನಿಪ್ಪಲ್ ಎಲ್ಲ ಆದಾಗ ಈ ಹೈಂಡ್ ಮಿಲ್ಕ್ ಅನ್ನ ನಿಪ್ಪಲ್ ಮತ್ತೆ ಏರಿಯೊಳಗೆಲ್ಲ ಇದು ಹಚ್ಚೋದ್ರಿಂದ ಅದು ಸೋರ್ನೆಸ್ ಎಲ್ಲ ಕಡಿಮೆ ಆಗತ್ತೆ.
1: ಈಗ ಕುಟುಂಬದ ಸದಸ್ಯರು, ವಿಶೇಷವಾಗಿ ಹಸ್ಬೆಂಡ್ ಅಂಡ್ ಹಿರಿಯರು, ತಾಯಂದ್ರು ಯಾವ ರೀತಿ ಬೆಂಬಲ ನೀಡಬಹುದು?
0: ಈಗ ತಾಯಿ ಎದೆ ಹಾಲು ಕುಡಿಸೋದು ಬರೀ ತಾಯಿ ಒಬ್ಬಳದೇ ಜವಾಬ್ದಾರಿ ಅಲ್ಲ, ಇದು ಕಂಪ್ಲೀಟ್ ಕುಟುಂಬದ ಜವಾಬ್ದಾರಿ ಆಗಿರುತ್ತೆ. ಸೊ ಆದ್ರಿಂದ ಏನಾಗುತ್ತೆ, ಅವಳಿಗೆ ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಎರಡೂ ಸಹ ಮನೆಯ ಎಲ್ಲ ಸದಸ್ಯರು, ಗಂಡ ಆಗಿರ್ಬೋದು ಮತ್ತೆ ಮನೆಯಲ್ಲಿರೋ ಅತ್ತೆ ಮಾವ ಮತ್ತೆ ಎಲ್ಲರದ್ದು ಜವಾಬ್ದಾರಿ ಅವಳಿಗೆ. ಬೋತ್ ಮೊದಲೆಲ್ಲ ತುಂಬಾ ಒಟ್ಟು ಕುಟುಂಬಗಳಿರ್ತಿತ್ತು, ಅಷ್ಟಾಗಿ ತಾಯಿಗೆ ಹೊರೆ ಆಗ್ತಾ ಇರಲಿಲ್ಲ. ಈಗ ಬೋತ್ ಎಲ್ಲರೂ ಅವಳ ದೈಹಿಕ ಮತ್ತು ಮಾನಸಿಕವಾಗಿ ಅವಳಿಗೆ ಸಪೋರ್ಟ್ ಕೊಡೋದು ತುಂಬಾ ಮುಖ್ಯ. ಇದ್ರ ಜೊತೆಗೆ ಅವಳು ಅಕಸ್ಮಾತ್ ಕೆಲ್ಸಕ್ಕೆ ಹೋಗುವಂತವರಾಗಿದ್ರೆ ಆ ಉದ್ಯೋಗ ಸ್ಥಳದಲ್ಲಿ ಅಲ್ಲೂ ಕೂಡ ಸ್ವಲ್ಪ ಹೆರಿಗೆ ರಜಾ ಜಾಸ್ತಿ ಕೊಡೋದ್ರಿಂದ ಮತ್ತೆ ಅಲ್ಲಿ ಒಳ್ಳೆ ವಾತಾವರಣ ಸೃಷ್ಟಿಸಿರೋದ್ರಿಂದ ಹೆಲ್ಪ್ ಮಾಡಬೇಕು.
1: ಓಕೆ ಡಾಕ್ಟರ್ ರಶ್ಮಿ ಅವರೇ, ವಿಶ್ವ ಸ್ತನ್ಯಪಾನ ಸಪ್ತಾಹದ ಈ ವರ್ಷದ ಘೋಷವಾಕ್ಯದ ಬಗ್ಗೆ ಸ್ವಲ್ಪ ವಿವರಿಸ್ತೀರಾ?
0: ಈ ವರ್ಷದ ಘೋಷವಾಕ್ಯ ಅಂದ್ರೆ, ಸುಸ್ಥಿರ ಜೀವನಕ್ಕಾಗಿ ಸ್ತನ್ಯಪಾನ ಏನು ಕೆಲಸ ಮಾಡುತ್ತಿದೆಯೋ ಅದನ್ನು ಬಲಪಡಿಸಬೇಕು. ಅಂದ್ರೆ ಈಗ ಮನೆಗೆ ಫೌಂಡೇಶನ್ ಎಷ್ಟು ಸ್ಟ್ರಾಂಗ್ ಆಗಿರ್ಬೇಕೋ ಅದೇ ರೀತಿ ಈವನ್ ಮಗುವಿನ ಆರೋಗ್ಯ ಅಷ್ಟು ಸ್ಟ್ರಾಂಗ್ ಆಗಿರ್ಬೇಕು ಅಂತಂದ್ರೆ ತಾಯಿ ಹಾಲು ಕುಡಿಸೋದ್ರ ಮಹತ್ವವನ್ನು ಕುರಿತು ಥೀಮ್ ಈ ಸರಿ.
1: ಡಾಕ್ಟರ್ ರಶ್ಮಿ ಅವರೇ, ವಿಶ್ವ ಸ್ತನ್ಯಪಾನ ಸಪ್ತಾಹದ ಸಂದರ್ಭದಲ್ಲಿ ಹೊಸ ತಾಯಂದ್ರಿಗೆ ನಿಮ್ಮ ಸಲಹೆ ಏನು?
0: ಸ್ತನ್ಯಪಾನ ಅನ್ನೋದು ಪ್ರಕೃತಿ ನಿಯಮ ಮತ್ತೆ ಮಗುವಿನ ಹಕ್ಕು ಮತ್ತು ತಾಯಿಯ ಕರ್ತವ್ಯ. ಇದನ್ನ ನಾವು ತಪ್ಪದೇ ನಾವು ಮಗುಗೆ ಕೊಡಬೇಕು. ಮೊದಲು 1 ಗಂಟೆಯಲ್ಲಿ ಇದನ್ನ ಖಂಡಿತ ಕೊಡಬೇಕು. ಮತ್ತೆ 6 ತಿಂಗಳ ತನಕ ತಾಯಿ ಹಾಲು ಬಿಟ್ಟು ಬೇರೆ ಏನನ್ನೂ ಕೊಡಬಾರ್ದು. ಮತ್ತೆ 2 ವರ್ಷ ಅಥವಾ ಅದಕ್ಕಿಂತ ಹೆಚ್ಚಾಗಿ ಎದೆ ಹಾಲು ಉಣಿಸ್ಬೇಕು. ಆಮೇಲೆ ಇವನ್ ಹುಷಾರಿಲ್ದೇ ಇರೋ ಟೈಮಲ್ಲೂ ಅಷ್ಟೇ, ವಾಂತಿ ಭೇದಿ ಆಗಿರ್ಬೋದು ಏನೇ ಆಗಿರ್ಬೋದು, ತಾಯಿಗೂ ಹುಷಾರಿಲ್ದೇ ಇರೋ ಸಂದರ್ಭಗಳಲ್ಲೂ ಕೂಡ ತಾಯಿ ಮಾಸ್ಕ್ ಧರಿಸಿ ಮಗುವಿಗೆ ಹಾಲನ್ನು ಉಣಿಸ್ಬೇಕು.
1: ಡಾಕ್ಟರ್ ರಶ್ಮಿ ಅವರೇ, ಆಗಸ್ಟ್ 1ನೇ ತಾರೀಕಿಂದ 7ನೇ ತಾರೀಕು ತನಕ ವಿಶ್ವ ಸ್ತನ್ಯಪಾನ ಸಪ್ತಾಹವನ್ನ ಆಚರಿಸ್ತಾ ಇದ್ದೀವಿ. ಸೊ ಈ ಸಂದರ್ಭದಲ್ಲಿ ತಾಯಿಯ ಹಾಲು ಮಗುವಿನ ಮೊದಲ ರಕ್ಷಣೆ, ಮೊದಲ ಪೋಷಣೆ, ಈ ವಿಷಯದ ಕುರಿತು ನಮ್ಮ ತಾಯಿಯಂದ್ರಿಗೆ ಅತ್ಯಂತ ಮಹತ್ವದ ವಿಷಯಗಳನ್ನು ನೀವು ಮಾಡಿಕೊಟ್ಟಿದ್ದೀರಾ. ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ತಮಗೆ ಧನ್ಯವಾದಗಳು. ನಮಸ್ಕಾರ.
0: ನಮಸ್ಕಾರ.
2: ಇದುವರೆಗೆ ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ತಾಯಿಯ ಹಾಲು ಮೊದಲ ರಕ್ಷಣೆ, ಮೊದಲ ಪೋಷಣೆ, ವಿಶ್ವ ಸ್ತನ್ಯಪಾನ ಸಪ್ತಾಹದ ಸಂದರ್ಭದಲ್ಲಿ ಮಕ್ಕಳ ತಜ್ಞರಾದ ಡಾಕ್ಟರ್ ರಶ್ಮಿ ಪ್ರಶಾಂತ್ ಅವರೊಂದಿಗೆ ಮಾತುಕತೆ ಕೇಳಿದಿರಿ. ಅವರೊಂದಿಗೆ ಜೊತೆಯಾದವರು ಆಶಾ.

ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಗೀತ ಚಂದ್ರಿಕೆ, ಹಳೆಯ ಕನ್ನಡ ಹಾಗೂ ಹಿಂದಿ ಚಿತ್ರಗೀತೆಗಳು. ಕಾರ್ಯಕ್ರಮದ ಮೊದಲಿಗೆ ಕೇಳಿ ಸಿಂಗಾಪುರದಲ್ಲಿ ರಾಜಕುಳ್ಳ ಚಿತ್ರದ ಗೀತೆ. ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಅವರ ಧ್ವನಿಗಳಲ್ಲಿ ಈ ಗೀತೆ ಮೂಡಿಬರಲಿದೆ. ಜಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ರಾಜನ್ ನಾಗೇಂದ್ರ ಅವರ ಸಂಗೀತ ನಿರ್ದೇಶನ.

ಲತಾ ಮಂಗೇಶ್ಕರ್ ಹಾಗೂ ಕಿಶೋರ್ ಕುಮಾರ್ ಅವರ ಧ್ವನಿಗಳಲ್ಲಿ ಕೇಳಿ ದೂಸ್ರಾ ಆದ್ಮಿ ಚಿತ್ರದ ಗೀತೆ. ಸಾಹಿತ್ಯ ಮಜ್ರೂಹ್, ಸಂಗೀತ ರಾಜೇಶ್ ರೋಷನ್.

ಮುಂದಿನ ಗೀತೆ ಮಾತು ತಪ್ಪದ ಮಗ ಚಿತ್ರದಿಂದ ಮೂಡಿಬರಲಿದೆ. ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ, ಆರ್ ಎನ್ ಜಯಗೋಪಾಲ್ ಅವರ ಸಾಹಿತ್ಯಕ್ಕೆ ಇಳೆಯರಾಜ ಅವರ ಸಂಗೀತ ನಿರ್ದೇಶನವಿದೆ.

ಆಶಾ ಭೋಸ್ಲೆ ಹಾಗೂ ಯೇಸುದಾಸ್ ಅವರ ಧ್ವನಿಗಳಲ್ಲಿ ಕೇಳಿ ಸ್ವಾಮಿ ಚಿತ್ರದ ಗೀತೆ. ಅಮಿತ್ ಖನ್ನಾ ಅವರ ಸಾಹಿತ್ಯಕ್ಕೆ ರಾಜೇಶ್ ರೋಷನ್ ಅವರ ಸಂಗೀತ ನಿರ್ದೇಶನ.

ನಾನಿನ್ನ ಮರೆಯಲಾರೆ ಚಿತ್ರದ ಗೀತೆಗೆ ಧ್ವನಿಯಾಗಿದ್ದಾರೆ ಪಿಬಿ ಶ್ರೀನಿವಾಸ್ ಹಾಗೂ ಎಸ್ ಜಾನಕಿ. ಸಾಹಿತ್ಯ ಜಿ ಉದಯಶಂಕರ್, ಸಂಗೀತ ರಾಜನ್ ನಾಗೇಂದ್ರ.

0: 东北。
1: ಯೋಗೇಶ್ವರ ಸಾಹಿತ್ಯ ರಾಜೇಶ್ ರೋಷನ್ ಅವರ ಸಂಗೀತವಿರುವ ಪ್ರಿಯತಮ ಚಿತ್ರದ ಗೀತೆಯನ್ನು ಹಾಡಿದ್ದಾರೆ ಮಹಮ್ಮದ್ ರಫಿ ಹಾಗೂ ಉಷಾ ಮಂಗೇಶ್ಕರ್.

ಗೀತಚಂದ್ರಿಕೆ ಕಾರ್ಯಕ್ರಮದ ಮುಂದಿನ ಗೀತೆ ಮೂಡಿಬರಲಿದೆ. ಚಿನ್ನ ನಿನ್ನ ಮುದ್ದಾಡುವೆ ಚಿತ್ರದಿಂದ ಎಸ್ ಜಾನಕಿ ಅವರ ಧ್ವನಿಯಲ್ಲಿ, ಆರ್ ಎನ್ ಜಯಗೋಪಾಲ್ ಅವರ ಸಾಹಿತ್ಯಕ್ಕೆ ಸಲೀಲ್ ಚೌಧರಿ ಅವರ ಸಂಗೀತ ನಿರ್ದೇಶನ.

ಇದುವರೆಗೆ ಗೀತಾ ಚಂದ್ರಿಕೆ ಮೆಲೋಡಿ ಟೈಮ್ ಕಾರ್ಯಕ್ರಮದಲ್ಲಿ ಕನ್ನಡ ಹಾಗೂ ಹಿಂದಿಯ ಹಳೆಯ ಮಧುರ ಚಿತ್ರಗೀತೆಗಳನ್ನು ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಮೂಡಿಬಂತು.

ಆಕಾಶವಾಣಿ ಬೆಂಗಳೂರು, ಸಮಯ ಆಗಿದೆ 11:05. ಈಗ ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗುವ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಳ್ಳೋಣ. ನಾಳೆ ಬೆಳಿಗ್ಗೆ 6:10 ಶುಭೋದಯ ಕರ್ನಾಟಕ, 6:30 ಚಿಂತನ, ಡಾಕ್ಟರ್ ಪದ್ಮಿನಿ ನಾಗರಾಜು ಅವರಿಂದ ಕಾರ್ಯಕ್ರಮ, ಬೆಂಗಳೂರು ಕೇಂದ್ರದ ಕೊಡುಗೆ. 6:35 ಕನ್ನಡ ರತ್ನ ಭಂಡಾರ, ಪ್ರಸ್ತುತಿ ಬಿಕೆ ಸುಮತಿ. 6:40 ದೇಶಭಕ್ತಿ ಗೀತೆ. 6:45 ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ ನ್ಯಾಯವಾಣಿ, ಸಹಯೋಗ ನ್ಯಾಯ ಸಂಸ್ಥೆ ನಿರ್ಮಾಣ ಜಾಂಪಣ್ಣ ಆಶಿಹಾಳ್. 6:50 ರೈತರಿಗೆ ಸಲಹೆ. 7:15 ಸುಚೇತನ್ ರಂಗಸ್ವಾಮಿ ಅವರು ಹಾಡಿರುವ ಭಾವಗೀತೆಗಳನ್ನು ಕೇಳುವಿರಿ. 7:45 ಹಾಗೂ 8:30 ಚಿತ್ರಗೀತೆಗಳು. 8:50 ಕಗ್ಗದ ಸಿರಿ ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್ ನಿರ್ಮಾಣ.

ಎಂ ಶಿವರಾಮ್. 9:05 ಗೀತ ಪಲ್ಲವ. ಒಂಬತ್ತು ಗಂಟೆ 30 ನಿಮಿಷಕ್ಕೆ ಗಾನಗಂಗೆ. 10:30 ನಿಮಿಷಕ್ಕೆ ಸುನ್ಹೇರೆ ಪಲ್ ಹಳೆಯ ಹಿಂದಿ ಚಿತ್ರಗೀತೆಗಳು. 11 ಗಂಟೆಗೆ ಸವಿನೆನಪು ಹಳೆಯ ಕನ್ನಡ ಚಿತ್ರಗೀತೆಗಳು. ಇನ್ನು ನಾಳೆ ಮಧ್ಯಾಹ್ನದ ಪ್ರಸಾರದಲ್ಲಿ 12:05 ನಿಮಿಷಕ್ಕೆ ವನಿತಾ ವಿಹಾರ. ವಿಶ್ವ ಸ್ತನ್ಯಪಾನ ಸಪ್ತಾಹದ ಅಂಗವಾಗಿ ತಾಯಿ ಎದೆಹಾಲಿನ ಮಹತ್ವ ಕುರಿತು ಪ್ರಸೂತಿ ಹಾಗೂ ಸ್ತ್ರೀರೋಗ ತಜ್ಞೆ ಲ್ಯಾಪ್ರೋಸ್ಕೋಪಿಕ್ ಸರ್ಜನ್ ಆಗಿರುವ ಡಾಕ್ಟರ್ ಸೌಮ್ಯ ಪಾಟೀಲ್ ಅವರೊಡನೆ ಸಂದರ್ಶನ. ಸಂದರ್ಶಕರು ಪ್ರಸ್ತುತಿ ಕೀರ್ತನ ವಿ. ಕಾರ್ಯಕ್ರಮ ಮೈಸೂರು ಕೇಂದ್ರದ ಕೊಡುಗೆ. 12:35 ನಿಮಿಷಕ್ಕೆ ಆರೋಗ್ಯ ಸಂಚಿಕೆ. ಸ್ತನ್ಯಪಾನದ ಮಹತ್ವ ಕುರಿತು ಸ್ತ್ರೀರೋಗ ಹಾಗೂ ಪ್ರಸೂತಿ ತಜ್ಞೆ ಡಾಕ್ಟರ್ ಕವಿತಾ ಐತಾಳ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಮಂಜುಳಾ ಪುರಾಣಿಕ್. ನಂತರ ಚಿಕ್ಕ ಮಕ್ಕಳಲ್ಲಿ ಮಲಬದ್ಧತೆ ಕುರಿತು ಡಾಕ್ಟರ್ ಅಕ್ಷಯ ಕಲಾವಂತ್ ಅವರಿಂದ ಮಾಹಿತಿ. ಕಾರ್ಯಕ್ರಮ ಧಾರವಾಡ ಕೇಂದ್ರದ ಕೊಡುಗೆ. 1 ಗಂಟೆಗೆ ಪ್ರಗತಿಪಥ. ಪಿಎಂ ಸ್ಟ್ಯಾಂಡಪ್ ಇಂಡಿಯಾ, ಈ ಕುರಿತು ಮಾತನಾಡುತ್ತಾರೆ ಡಾಕ್ಟರ್ ಎಸ್ಎಂ ಸುಧಾಕರ್. ಕಾರ್ಯಕ್ರಮ ಭದ್ರಾವತಿ ಆಕಾಶವಾಣಿ ಕೇಂದ್ರದ ಕೊಡುಗೆ. 1:20 ನಿಮಿಷಕ್ಕೆ ಚಿತ್ರಗೀತೆಗಳು. 1:30ಕ್ಕೆ ಚೈತ್ರವನ, ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ, ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ. 2:40 ನಿಮಿಷಕ್ಕೆ ಹಿಂದಿ ಪಾಠ, ಹೇಳಿಕೊಡುತ್ತಾರೆ ಶ್ರೀನಿವಾಸ ಮೂರ್ತಿ. ಇನ್ನು ನಾಳೆ ಸಂಜೆಯ ಪ್ರಸಾರದಲ್ಲಿ 5:30 ನಿಮಿಷಕ್ಕೆ ಗಿರ್ಮಿಟ್, ಹೊಸ ಕನ್ನಡ ಚಿತ್ರಗೀತೆಗಳು. 6:15 ನಿಮಿಷಕ್ಕೆ ಕನ್ನಡ ರತ್ನ ಭಂಡಾರ. 6:30ಕ್ಕೆ ಅವಲೋಕನ. 6:51ಕ್ಕೆ ಕಿಸಾನ್ ವಾಣಿ ಪ್ರಾಯೋಜಿತ ಕಾರ್ಯಕ್ರಮ. ರೈತ ಉತ್ಪಾದಕ ಸಂಘಗಳ ಪ್ರಯೋಜನ ಕುರಿತು ಡಾಕ್ಟರ್ ಕೆಪಿ ರಘುಪ್ರಸಾದ್ ಮುಖ್ಯಸ್ಥರು, ಕೃಷಿ ವಿಸ್ತರಣಾ ವಿಭಾಗ, ಕೃಷಿ ವಿಶ್ವವಿದ್ಯಾಲಯ ಬೆಂಗಳೂರು ಇವರೊಂದಿಗೆ ಸಂದರ್ಶನ. ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಇಲಾಖೆ. ನಂತರ 7:20 ನಿಮಿಷಕ್ಕೆ ಜನಪದ ಸಂಗೀತದಲ್ಲಿ ತುರುವೇಕೆರೆ ತಾಲೂಕು ಕೊಳಲದ ತೊಪೇಗೌಡ ಮತ್ತು ಸಂಘಡಿಗರಿಂದ ಭಜನೆ ಪದ ಕೇಳುವಿರಿ. 7:45 ನಿಮಿಷದಿಂದ 8:15 ನಿಮಿಷದವರೆಗೆ ಹಾಗೂ 8:30 ನಿಮಿಷದಿಂದ 8:45 ನಿಮಿಷದವರೆಗೆ ಸಿರಿಗಂಧ ಚಿತ್ರಗೀತೆಗಳನ್ನಾಧರಿಸಿದ ಕಾರ್ಯಕ್ರಮ ಪ್ರಸಾರವಾಗುವುದು. 8:15 ನಿಮಿಷಕ್ಕೆ ಪಾರ್ಲಿಮೆಂಟ್ ರಿವ್ಯೂ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ. 9:15 ನಿಮಿಷಕ್ಕೆ ಎಂವಿ ಅನಂತಕುಮಾರ್ ಅವರು ಹಾಡಿರುವ ಭಾವಗೀತೆಗಳನ್ನು ಕೇಳುವಿರಿ. 9:30ಕ್ಕೆ ಮನಿ ಟಾಕ್, ನಂತರ ಮಂಥನ್ ಪ್ರಾಯೋಜಿತ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ. ಇನ್ನು 10:00 ಗಂಟೆಗೆ ಸಂಸತ್ತಿನ ಪ್ರಶ್ನೋತ್ತರ ಕಾರ್ಯಕಲಾಪಗಳ ಧ್ವನಿಮುದ್ರಣ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ. 10:00 ಗಂಟೆಗೆ ಗೀತ ಚಂದ್ರಿಕೆ ಮೆಲೋಡಿ ಟೈಮ್. ಈ ಎಲ್ಲಾ ಕಾರ್ಯಕ್ರಮಗಳು ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗುವವು.

ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ ಎಫ್ಎಂ 103.1 ಮೆಗಾಹರ್ಟ್ಸ್. ಇಲ್ಲಿಗೆ ನಮ್ಮ ನಿಲಯದ ಇಂದಿನ ಪ್ರಸಾರ ಕಾರ್ಯ ಮುಕ್ತಾಯವಾಯಿತು. ಎಫ್ಎಂ 103.1 ಮೆಗಾಹರ್ಟ್ಸ್ಗಳಲ್ಲಿ ನಮ್ಮ ನಿಲಯದ ಮುಂದಿನ ಪ್ರಸಾರ ಕಾರ್ಯ ನಾಳೆ ಬೆಳಗ್ಗೆ 5:51 ಆರಂಭವಾಗಲಿದೆ. ನಮ್ಮೆಲ್ಲ ಪ್ರೀತಿಯ